ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 10ನೇ ತಾರೀಕು ಸೋಮವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುಣಾಳು ಬಾಬಿಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಮನೋಚಿಂತನ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾಸುನಾದ, 8:45 ರೈತ ಧ್ವನಿ. ಒಂಬತ್ತು ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮ, 9:50 ಮುಸ್ಸಂಜೆ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇದು ಮಾಸ್ತಿಯವರ ನವರಾತ್ರಿ ಕಥೆಗಳು ಪುಸ್ತಕದಲ್ಲಿ ಬರುವಂತ ಕತೆ. ಎಲ್ಲರೂ ಓದ್ಬೇಕ್ರಿ ಪುಸ್ತಕ, ಅದನ್ನ ಅದ್ಭುತವಾದ ಪುಸ್ತಕ ಅದು. ನವರಾತ್ರಿ ಕಥೆಗಳು ಎಷ್ಟು ಚಂದದ ಕಥೆಗಳು. ಅಲ್ಲೊಂದು ಊರು, ಊರಲ್ಲೊಂದು ಗುರುಕುಲ. ಗುರುಗಳ ಪ್ರೀತಿಯಿಂದ ಶಿಷ್ಯರು ನೋಡ್ಕೊಂಡು ಧ್ಯಾನ ಕೊಡ್ತಾ ಇದ್ರು. ಶಿಷ್ಯರು ಎಲ್ಲ ಒಂದೇ ಮಟ್ಟದವ್ರು ಇರಲ್ಲ, ಕೆಲವು ಬುದ್ಧಿವಂತರಿದ್ರು, ಕೆಲವು ಸಾಧಾರಣರಿದ್ರು, ಕೆಲವು ಅಷ್ಟು ಬುದ್ಧಿವಂತರಿದ್ರು, ವ್ಯವಹಾರದಲ್ಲಿ ಚತುರರಾಗಿದ್ರು. ಒಬ್ಬ ಮಾತ್ರ ಶುದ್ಧ ಬೆಪ್ಪ, ಏನೇನು ವ್ಯವಹಾರ ಇಲ್ಲ, ಜ್ಞಾನ ಇಲ್ಲ, ಅವನ ಬಗ್ಗೆ ಗುರುಗಳಿಗೆ ಬಹಳ ಚಿಂತೆ.

ಭಾರಿ ಬರಗಾಲ ಬಂತು, ಜನಕ್ಕೆ ಊಟಕ್ಕೆ ಗತಿ ಇಲ್ದಂಗಾಯ್ತು. ಆಶ್ರಮಕ್ಕೆ ಯಾರು ದಾನ ಕೊಡ್ತಾರ್ರಿ? ಆಶ್ರಮ ಮುಚ್ಚೋ ಸ್ಥಿತಿಗೆ ಬಂತು. ಗುರುಗಳು ಎಲ್ಲರನ್ನೂ ಕರೆದ್ರು, ಕಣ್ಣೀರಿಟ್ರು. ಶಿಷ್ಯರೇ, ಆಶ್ರಮ ನಡೆಸೋಕೆ ಆಗ್ತಾ ಇಲ್ಲಪ್ಪ ನನಗೆ, ಮುಚ್ಚಿಬಿಡೋಣ, ನೀವು ಏನೇನು ಬೇಕು ಸಾಮಾನು ತೊಗೊಂಡು ಹೋಗ್ಬಿಡಿ ಇಲ್ಲಿಂದ, ನಾನು ಎಲ್ಲೋ ಹೋಗ್ಬಿಡ್ತೀನಿ ಅಂದರು. ಭಾಳ ದುಃಖ ಆಯ್ತು ಎಲ್ಲರೂ. ಪಾಪ ಏನು ಮಾಡೋದು, ಇನ್ನು ಗುರುಗಳಿಗೆ ನಮಸ್ಕಾರ ಮಾಡಿದರು, ಏನೇನೋ ಕೊಟ್ಟರು ಸಾಮಾನು, ಏನು ತೊಗೊಂಡು ನಿನಗೇನು ಬೇಕಂತ ತೊಗೊಂಡು ಹೋಗ್ರಪ್ಪ ಅಂತ ಬುದ್ಧಿವಂತರೆಲ್ಲ ತೊಗೊಂಡು ಹೋಗ್ಬಿಟ್ರು. ಈ ಪೆದ್ದ ಶಿಷ್ಯ ಇದ್ನಲ್ಲ, ಅವನಿಗೇನು ಉಳಿಲಿಲ್ಲ, ಅವ್ನು ಬೇಕು ಅಂತೂ ಗೊತ್ತಿಲ್ಲ, ಸುಮ್ಮನೆ ಗುರುಗಳ ಹತ್ರ ಕೂತ್ಕೊಂಬಿಟ್ಟ. ಗುರುಗಳೇ ಅವ್ನು ಕರೆದ್ರು, ಅಯ್ಯೋ ನಿನ್ನ ಕಡೆ ಕೊಡೋಕೆ ಏನೂ ಇಲ್ಲಲ್ಲ ಹುಡುಗ, ಎಲ್ಲ ತೊಗೊಂಡು ಹೋಗ್ಬಿಟ್ರಲ್ಲ, ಸುಮ್ಮನೆ ಕೂತಿದ್ಯಲ್ಲೋ ನೀನು, ಆಯ್ತು ಬಿಡು, ಇನ್ನೇನು ಮಾಡೋದು, ಇದನ್ನು ಕತ್ತೆ ಇದೆ, ಅದ್ರ ಮೇಲೆ ನಾವೆಲ್ಲ ಬಟ್ಟೆ ಹಾಕ್ಕೊಂಡು ಸಾಮಾನು ಹಾಕ್ಕೊಂಡು ಹೋಗ್ತಿದ್ವಿ, ತೊಗೊಂಡೋಗು, ಅದೇ ನನ್ನ ಆಶೀರ್ವಾದ ಅಂತ ತಿಳ್ಕೊಂಡು ಏನಾದರೂ ಮಾಡಿ ಜೀವನ ಮಾಡ್ಕೊ ಅಂತ ಕಳಿಸ್ಬಿಟ್ರು. ಅವ್ರು ಹೋಗ್ಬಿಟ್ರು ಗುರುಗಳು. ಶಿಷ್ಯ ಕತ್ತೆ ಹೊಡ್ಕೊಂಡು ಹೊರಟ. ಅವನಿಗೆ ಊಟಕ್ಕಿಲ್ಲ, ಕತ್ತೆಗೆ ಏನು ಹಾಕ್ತಾನೆ ಪಾಪ. ನಡ್ಕೊಂಡು ಹೋಗ್ತಿದ್ದ, ಒಂದು ಊರಿನ ಹೊರಭಾಗ ಬಂದಾಗ ಕತ್ತೆ ಏನಾಯ್ತು ಪಾಪ, ಸತ್ತೋಯ್ತು. ಭಾಳ ದುಃಖ ಆಯ್ತು. ಗುರುಗಳ ಕೃಪೆ ಅದೊಂದೇ ಇತ್ತು ನನಗೆ, ಕತ್ತೆ ಸತ್ತೋಯ್ತೇ, ಅಯ್ಯೋ ಪಾಪ ಅಂದ. ಗುರುಗಳು ಕೊಟ್ಟಂತಹ ಕತ್ತೆ ಅಲ್ವಾ ಅದು, ಅಲ್ಲೇ ತಾನೇ ಒಬ್ಬನೇ ಅಗದು ಕತ್ತೆ ನೆಲದಲ್ಲಿ ಹೋಗುದು ಸಮಾಧಿ ಮಾಡಿದ, ಸಮಾಧಿ ಮೇಲೆ ಕಟ್ಟೆ ಕಟ್ಟಿದ. ದಿನಾಲು ಹೋಗಿ ಪೂಜೆ ಮಾಡೋ, ಹೋಗಿ ಹೂ ಹರ್ಕೊಂಬರೋನು, ಹೂ ತಂದು ಎಲೆ ಹಾಕಿ ಪೂಜೆ ಮಾಡೋನು ಸಮಾಧಿಗೆ, ಮಾತಾಡಲ್ಲ. ಆದರೆ ಪೂಜೆ ಮಾತ್ರ ದಿನಾಲು ಮಾಡೋ, ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡೋನು, ಆರತಿ ಮಾಡ್ತಿದ್ದ. ಊರಲ್ಲಿ ಜನ ನೋಡಿದ್ರು, ಸನ್ಯಾಸಿ ಇದ್ದಾನೆ ಇವನು, ಯಾವುದೋ ಸಮಾಧಿ ಪೂಜೆ ಮಾಡ್ತಾನೆ, ಯಾರು ದೊಡ್ಡವ್ರ ಸಮಾಧಿ ಇರಬೇಕಿದು, ಮಹಾನುಭಾವರ ಸಮಾಧಿ ಇರಬೇಕು ಅಂತ ಕಾಣಿಕೆ ಕೊಡೋಕೆ ಶುರು ಮಾಡಿದರು. ಹರಕೆ ಹೊತ್ತರಂತೆ ಕೆಲವರು, ಹರಕೆ ಎಲ್ಲ ಈಡೇರಿಬಿಟ್ರು ಅಂತೆ, ಕೆಲವು ಕನಸು ಬಿತ್ತಂತೆ, ಆ ಸಮಾಧಿ ಸ್ಥಳದಿಂದ ನನಗೆ ಸ್ಫೂರ್ತಿ ಸಿಕ್ತು ಅಂತೇಳಿ ನೋಡಿ ಜನ ಮರಳು, ಜಾತ್ರೆ ಮರಳು. ದೂರ ದೂರಿನ ಜನ ಬರೋಕೆ ಶುರು ಮಾಡಿದ್ರು. ಓ ಬಹಳ ಜಾಗೃತ ಸ್ಥಾನ, ಬಿಡ್ಕೊಂಡಿದ್ದೆಲ್ಲ ಆಗ್ಬಿಡುತ್ತೆ ಅಂದ್ರು. ಭಕ್ತರ ಸಂಖ್ಯೆ ಆಯಿತು, ಸಮಾಧಿಗೊಂದು ಸುಂದರವಾದಂತ ಕಟ್ಟೆ ಕಟ್ಟಿದ್ರು, ಬೃಹತ್ ಮಂದಿರ ತೆರೆಯಾಯಿತು. ಭಕ್ತರು ಕೊಡೋಕೆ ನಿಂತ್ಕೊಂಡ್ರೆ ದೇವರಿಗೆ ತಡ್ಕೊಳಕ್ಕಾಗಲ್ಲ, ಅಷ್ಟಿರುತ್ತೆ. ಏನು ಭರ್ಜರಿ, ಮಠ ಬಂದ್ಬಿಡ್ತು. ಸಮಾಧಿ ನೋಡ್ಕೊಳ್ತಿದ್ದಂಥ ಗುರುಗಳಿದ್ದಾರಲ್ಲ, ಸಮೃದ್ಧ ಆಶ್ರಮ ಕಟ್ಟಿದ್ರು, ದೊಡ್ಡ ಶ್ರದ್ಧಾ ಕೇಂದ್ರ ಆಗ್ಬಿಡ್ತು. ಪ್ರಚಾರ ಎಲ್ಲ ಕಡೆಗೂ, ಯೋ ಜಾಗೃತ ಸ್ಥಳ, ಜಾಗೃತ ಸ್ಥಳ ಅಂತ ಆಗ್ಬಿಡ್ತು. ಈ ಪೆದ್ದ ಶಿಷ್ಯನ ಗುರುಗಳಿದ್ರಲ್ಲ, ಊರೂರು ಅಡ್ಡಾಡ್ತಾ ಇದ್ರು ಪಾಪ ತಮ್ಮ ಹೊಟ್ಟೆ ಹೊರ್ಕೊಳಕ್ಕೆ. ಅವ್ರು ಯಾರೋ ಹೇಳಿದ್ರಂತೆ, ದೊಡ್ಡ ಜಾಗೃತ ಸ್ಥಳ ಬಂದಿದೆ ಸ್ವಾಮಿಯಲ್ಲಿ, ಹೋಗಿ ನಿಮಗೂ ನೆಲೆ ಆಗಬಹುದು ಅಂತ. ನೆಲೆ ಕಂಡುಕೊಳ್ಳೆ ಗುರುಗಳು ಇಲ್ಲಿ ಬಂದರು, ವೈಭವ ಕಂಡು ಬೆರಗಾದರು. ಎಷ್ಟು ಶಿಷ್ಯ ಕೋಟಿ, ಆ ಶ್ರದ್ಧೆ ಏನು, ಭಕ್ತಿ ಏನು, ಸಂಭ್ರಮ ಪಟ್ಟರು. ಅದು ಯಾವ ಮಹಾತ್ಮನ ಸಮಾಧಿನೋ, ತಾವು ಮೂರು ಸುತ್ತಾಕಿ ನಮಸ್ಕಾರ ಮಾಡಿದರು. ಸಾಯಂಕಾಲ ಸ್ವಾಮಿಗಳು, ಮಠದ ಸ್ವಾಮಿಗಳು ಮಂಗಳಾರತಿ ಮಾಡಬೇಕಲ್ವ ಸಮಾಧಿಗೆ, ಏನು ಸಾವಿರಾರು ಜನ ಸೇರಿಬಿಟ್ಟಿದ್ದಾರೆ, ಗುರುಗಳು ಮಂಗಳಾರತಿ ಮಾಡೋ ದೃಶ್ಯ ನೋಡಬೇಕಲ್ಲ. ಇವರು ಗುರುಗಳು ಬಂದು ನಿಂತ್ಕೊಂಡ್ರು, ಯಾರು ಬಾ ಸ್ವಾಮಿಗಳವರು, ಯಾರು ಸಮಾಧಿ ಆರತಿ ಮಾಡ್ತಾರೆ ಅಂತ ಸಮಾಧಿಗೆ ಗುರುಗಳೊಂದು ಆರತಿ ಮಾಡಿದರು. ಇವ್ರು ನೋಡಿದ್ರು, ಎಲ್ಲ ಇವನ ನನ್ನ ಶಿಷ್ಯ, ಇವನು ಪೆದ್ದ ಶಿಷ್ಯ, ಇವನೇ ಗುರುನ ಇಲ್ಲಿ ಅಂದ್ಕೊಂಡ್ರು. ಗುರುಗಳ ಶಿಷ್ಯನ ಗುರುತತ್ತು. ಆ ಶಿಷ್ಯ ಮಂಗಳಾರತಿ ಮಾಡಿ ತೆಳಗಿಟ್ಟು ನೋಡ್ತಾನೆ ಗುರುಗಳಿದ್ದಾರೆ, ಅಯ್ಯೋ ಅಯ್ಯೋ ಗುರುಗಳು ಬಂದಿದ್ದಾರೆ ಅಂತ ಓಡಿ ಬಂದ. ಪೆದ್ದ ಮನುಷ್ಯ, ಒಳ್ಳೆ ಮನುಷ್ಯ, ಒಂದು ಕಾಲು ಹಿಡ್ಕೊಂಬಿಟ್ಟ ಗಟ್ಟಿಯಾಗಿ, ಗುರುಗಳೇ ಬಂದ್ರಿ ಭಾಳ ಒಳ್ಳೇದಾಯ್ತು, ನೀವೇ ನಡೆಸಿ ಆಶ್ರಮ, ನಾನು ನಡೆಸೋಕ್ಕಾಗಲ್ಲ, ನನಗೇನು ಗೊತ್ತಾಗಲ್ಲ ಅಂದ. ಒಳಗೆ ಕರ್ಕೊಂಡು ಹೋದ, ಊಟ ಮಾಡಿಸಿದ, ಗುರುಗಳಿಗೆ ಪೂಜೆ ಮಾಡಿದ, ಕಾಲು ಮುಟ್ಟು ನಮಸ್ಕಾರ ಮಾಡಿದ. ಆನಂತರ ಶಿಷ್ಯನ ಐಶ್ವರ್ಯ ಸಂಭ್ರಮ ನೋಡಿ ಆಶ್ಚರ್ಯಪಟ್ರು ಗುರುಗಳು. ಅಯ್ಯೋ ನೀನು ಭಾಳ ದಡ್ಡ ಅಂದ್ಕೊಂಡಿದ್ನಲ್ಲೋ ಮಾರಾಯ, ಅಂತೂ ನೀ ಒಬ್ಬ ಪವಾಡ ಪುರುಷನ ಬೆನ್ನ ಹತ್ತಿ ಉದ್ಧಾರ ಆದ್ಯಪ್ಪ ನೀನು. ಆ ಯಾರ ಪವಾಡ ಪುರುಷ, ಅವನ ಸಮಾಧಿ ಇಷ್ಟೊಂದು ಜಾಗೃತ ಆಗಿದೆ ಅಂತ ಕೇಳಿದರು ಗುರುಗಳು. ಶಿಷ್ಯ ಹೇಳಿದೆ, ಗುರುಗಳೇ ನನಗೆ ಯಾವ ಪವಾಡ ಪುರುಷನೂ ಸಿಗಲಿಲ್ಲ, ಆಶ್ರಮದಿಂದ ಹೊರಡುವಾಗ ನೀವು ನನಗೊಂದು ಕತ್ತೆ ಕೊಟ್ಟಿದ್ರು ನೆನಪಿದೆಯಾ, ಅದು ಸತ್ತೋಯ್ತು, ಆ ಸಮಾಧಿ ಕತ್ತೆದೆ, ಮತ್ತಾವ ಗುರುಗಳಿಲ್ಲ, ಪವಾಡ ಪುರುಷರು ಇಲ್ಲ ಅಂದರು. ಗುರುಗಳು ಬಾಯಿನೇ ಮುಚ್ಚಲಿಲ್ಲ ಅಂತ. ಸ್ನೇಹಿತರೆ, ಸಮಾಧಿ ಒಳಗೆ ಏನಿದೆ ಅನ್ನೋದು ಮುಖ್ಯ ಅಲ್ಲ, ಅದರಲ್ಲಿ ನಿಮಗೆ ನಂಬಿಕೆ ಇದೆಯಾ ಅನ್ನೋದು ಮುಖ್ಯ. ಪವಾಡಗಳಾಗೋದು ಸಮಾಧಿ ಶಕ್ತಿಯಿಂದ ಬಹಳ ಅಲ್ಲ, ನಿಮ್ಮ ನಂಬಿಕೆಯಿಂದ, ಆ ನಂಬಿಕೆಯಿಂದ ಬರುವಂಥ ಶಕ್ತಿಯಿಂದ, ಆ ಶ್ರದ್ಧೆಯಿಂದ ಪವಾಡಗಳಾಗ್ತಾವೆ ನಮ್ಮ ಜೀವನದಲ್ಲಿ. ಮಾಸ್ತಿಯವರು ಹೇಳಿದಂಥ ಅದ್ಭುತ ಕಥೆ ಇದು, ಕತ್ತೆ ಸಮಾಧಿ ಅಂತ. ಸಮಾಧಿ ಯಾರದೋ ಇರಲಿ, ಸಮಾಧಿ ಶ್ರದ್ಧೆ ಇದೆಯಾ, ಶ್ರದ್ಧೆ ಇದ್ರೆ ಕಲ್ಲು ಭಗವಂತ ಆಗ್ತಾನೆ, ಶ್ರದ್ಧೆ ಇಲ್ಲದೆ ಹೋದರೆ ಭಗವಂತ ಕೂಡ ಕಲ್ಲಾಗ್ತಾನೆ ಅನ್ನೋದು ಕತೆ ಸಂದೇಶ. ಮಾಸ್ತಿಯವರು ಅದ್ಭುತ ಕಥೆಗಾರರು, ಎಷ್ಟು ಚಂದದ ಕತೆ ಮೂಲಕ ತಿಳಿಸಿದ್ದಾರೆ, ನಮ್ಮ ಮನಸ್ಸಿಗೆ ಇಳಿಬೇಕು ಅಷ್ಟೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಟ್ಟಿ ಗ್ರಾಮ ಮದ್ಯಮುಕ್ತ ಮಹಿಳೆಯರ ಮನೋಬಲಕ್ಕೆ ಸಂಯಮ ಪ್ರಶಸ್ತಿಯ ಗೌರವ. ಫಿಟ್ ಇಂಡಿಯಾ ಚಳವಳಿ, ಬ್ರಿಟಿಷ್ ಗೋಲಿಬಾರಿಗೆ ಹುತಾತ್ಮರಾದ ದಾವಣಗೆರೆಯ 6 ದೇಶಭಕ್ತರಿಗೆ ಗೌರವಾರ್ಪಣೆ. 80th ಸ್ವಾತಂತ್ರ್ಯೋತ್ಸವ ಸಂಭ್ರಮ ಆಗಸ್ಟ್ 15 ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ.

0: ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಅಭಿಯಾನದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನ ಜನಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ಪರಿಣಾಮಕಾರಿಯಾಗಿ ಮುಂದುವರೆದಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಲೇಬ್ಗೇರಿ ಸಮೀಪದ ಹಟ್ಟಿ ಗ್ರಾಮದ ಮಹಿಳೆಯರ ಹೋರಾಟದ ಫಲವಾಗಿ ಹಟ್ಟಿ ಗ್ರಾಮ ಈಗ ಮದ್ಯಮುಕ್ತವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ರಾಜ್ಯಮಟ್ಟದ ಸಂಯಮ ಪ್ರಶಸ್ತಿಯ ಗೌರವಕ್ಕೆ ಪಾತ್ರವಾಗಿದೆ. ಹಟ್ಟಿ ಗ್ರಾಮದ ಮಹಿಳೆಯರ ಮನೋಬಲಕ್ಕೆ ರಾಜ್ಯಮಟ್ಟದ ಮನ್ನಣೆ ದೊರೆತಿದೆ. ಈ ಕುರಿತು ಒಂದು ವರದಿ.
1: ಹಟ್ಟಿ ಗ್ರಾಮ ಕೃಷಿ ಅವಲಂಬಿತ, ಅಂದಾಜು 1500 ಜನಸಂಖ್ಯೆ ಹೊಂದಿದ್ದು ಇಲ್ಲಿ ಈ ಮೊದಲು 7 ಮದ್ಯದಂಗಡಿಗಳಿದ್ದವು. ಮದ್ಯ ವ್ಯಸನಿಗಳಿಂದಾಗಿ ಗ್ರಾಮದಲ್ಲಿ ಮೇಲಿಂದ ಮೇಲೆ ಅನೇಕ ಕಲಹಗಳಾಗುತ್ತಿದ್ದವು. ತಮ್ಮೂರಿಗೆ ಎದುರಾದ ಈ ಕಂಟಕದಿಂದ ಮನೆಯ ಮಕ್ಕಳನ್ನು ಹೇಗಾದರೂ ಪಾರು ಮಾಡಲು ನೊಂದ ತಾಯಂದಿರು ನಿರ್ಧರಿಸಿದರು. ಅವರ ಗಟ್ಟಿ ನಿರ್ಧಾರದ ಫಲವಾಗಿ ಕಳೆದ 1 ವರ್ಷದಿಂದ ಹಟ್ಟಿ ಗ್ರಾಮ ಸಂಪೂರ್ಣ ಮದ್ಯ ಮುಕ್ತವಾಗಿದೆ. ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ತಮಗೆ ಘೋಷಿಸಲಾದ ಸಂಯಮ ಪ್ರಶಸ್ತಿಯನ್ನು ವ್ಯಕ್ತಿಗಿಂತ ಸ್ವಯಂ ಪ್ರೇರಣೆಯಿಂದ ಬದಲಾದ ಹಟ್ಟಿ ಗ್ರಾಮಕ್ಕೆ ನೀಡುವಂತೆ ಮಂಡಳಿಗೆ ಸೂಚಿಸಿದ ಹಿನ್ನೆಲೆ ಪ್ರಥಮ ಬಾರಿಗೆ ಗ್ರಾಮವೊಂದನ್ನು ಸಂಯಮ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಕ್ಕೆ ಒಳಗೊಂಡಿದೆ. ಈ ತಿಂಗಳ 16ನೇ ತಾರೀಕು ಹಟ್ಟಿ ಗ್ರಾಮದಲ್ಲಿ ಸಂಜೆ 4:30 ಆಯೋಜಿತ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಗಣ್ಯರು ಪ್ರದಾನ ಮಾಡಲಿದ್ದಾರೆ. ಹಟ್ಟಿ ಗ್ರಾಮವನ್ನು ಮದ್ಯಮುಕ್ತಗೊಳಿಸಿದ ಗಟ್ಟಿಗಿತ್ತಿಯರಿಗೆ ಸಿಕ್ಕ ಮನ್ನಣೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಟ್ಟಿ ಗ್ರಾಮದ ಮುಖಂಡ ರಾಮಣ್ಣ ಚೌಡಕಿ.
2: ಈಗಾಗಲೇ ನಮ್ಮ ಹಟ್ಟಿ ಗ್ರಾಮದಲ್ಲಿ ಸರಾಯ ಬಂದ್ ಮಾಡಿ ಹಟ್ಟಿ ಗ್ರಾಮ ಮದ್ಯಪಾನ ಮುಕ್ತ ಗ್ರಾಮವನ್ನು ಮಾಡಬೇಕಂತೇಳಿ ಎಲ್ಲ ನಮ್ಮ ಊರಿನ ಹಿರಿಯರ ಜೊತೆಗೆ ಎಲ್ಲರೂ ಕೂಡಿ ಒಂದಾಗಿ ಮಾರ್ತಕ್ಕಂತ ಎಲ್ಲಾ ಸರಾಯದ ಅಂಗಡಿಗಳನ್ನು ಬಂದ್ ಮಾಡಿಸಿದ್ದೆ. ಊರಿನಲ್ಲಿ ಒಂದಿಬ್ರು ಮೂರು ಹೆಣ್ಮಕ್ಳು ಬಂದ್ ಇಲ್ಲ ನಮ್ಗೆ ಬಹಳ ತೊಂದರೆ ಆಗುತ್ತೆ, ನಮ್ಗೆ ಬಂದ್ ಮಾಡಿಸಲಿಲ್ಲ ನಮ್ಮ ಜೀವನ ಬಹಳ ಕಠಿಣ ಐತೆ ಅಂತ ಹೇಳಿ ಕೇಳಿದಾಗ ದೈದಾರ್ ಎಲ್ಲರೂ ಕೂಡಿ ಸರಾಯ ಮಾರ್ತಕ್ಕಂಥವ್ರನ್ನ ಎಲ್ಲರೂ ಕೂಡ ಕರೆಸಿ ಯಾವುದೇ ಕಾರಣಕ್ಕೂ ಮಾರಬೇಡ್ರಿ ಅಂತ ಕೇಳ್ಕೊಂಡಾಗ ಅವರು ಕೂಡ ನಮ್ಗೆ ಸ್ಪಂದಿಸಿ ಬಂದ್ ಮಾಡಿ ಇವತ್ತಿನವರಿಗೆ ಒಂದು ಬಾಟ್ಲಿ ಕೂಡ ನಮ್ಮೂರಲ್ಲಿ ಮಾರ್ತಾ ಇಲ್ಲ. ಇವತ್ತು ಹಟ್ಟಿ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರಾಯ ಮಾರ್ತಕ್ಕಂಥ ವ್ಯಕ್ತಿಗಳು ಯಾರು ಇಲ್ಲ. ಬಂದಾಗಿದ್ದು ನಮ್ಮ ಗವಿಮಠದ ಅಜ್ಜರಿಗೆ ಕೂಡ ನಾವು ಹೇಳಿದ್ವಿ, ಈ ಮಂಡಳಿಯರು ಗವಿಮಠದ ಅಜ್ಜರಿಗೆ ಕೊಡಕ್ ಹೋಯ್ದ್ರಂತ. ಆದ್ರೆ ಅವ್ರು ಹೇಳಿದ್ರಂತ ನಮ್ಗೆ ಯಾವುದೇ ಕಾರಣಕ್ಕೂ ನನಗ್ ಬೇಡ, ವೈಯಕ್ತಿಕ ಏನಾದ್ರೂ ಕೊಡೋದಾದ್ರೆ ನೀವು ಇಂತ ಒಂದು ಗ್ರಾಮದ ಹೆಸರು ಹೇಳ್ತೀನಿ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ರಂತ. ಅಂತ ಸಂದರ್ಭದಲ್ಲಿ ಅವರು ಕೂಡ ಒಪ್ಪಿಗೆಂದ್ ನಮ್ ಗ್ರಾಮಕ್ಕೆ ಅದನ್ನ ಶಿಫಾರಸ್ ಮಾಡಿದಾಗ ನಮ್ ಗವಿಮಠದ ಅಜ್ಜರ ಮುಖಾಂತರ ನಡೆಯದ ಅಂತ ಹೇಳಿ ನಾವು ಇವತ್ತೇನು ಹಟ್ಟಿ ಗ್ರಾಮ ಬಹಳ ಚೊಕ್ಕ ಇದೆ. ಇವತ್ತೇನು ಹೆಣ್ಮಕ್ಳು ಇವತ್ತು ಅವ್ರೇನ್ ದಿಟ್ಟತನ ಮಾತುಗಳನ್ನ ಹೇಳಿದ್ರೆ ಅವರು ಆ ಮಾತಿಗೆ ನಾವೆಲ್ಲರೂ ಕೂಡ ತೆಲಿಬಾಗಿ ಬಿಟ್ಟಿದ್ದಾರೆ. ಚೊಕ್ಕ ಗ್ರಾಮ ಆಗ್ಬೇಕನ್ನೋದ ನಮ್ಮೆಲ್ಲರ ಹಿರಿಯರ ಆಸೆ.
0: ಆಗಸ್ಟ್ 15 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ನಿಮಿತ್ತ ಫ್ರೀಡಂ ಫೆಸ್ಟಿವಲ್ ಆಯೋಜಿತವಾಗಿದೆ. ಮಕ್ಕಳು ಹಾಗೂ ಪಾಲಕರಿಗೆ ವಿಶೇಷ ಮಾರ್ಗದರ್ಶಿತ ವಿಧಾನಸೌಧ ಪ್ರವಾಸವನ್ನು ಆಯೋಜಿಸಲಾಗಿದೆ. ಫ್ರೀಡಂ ಹಬ್ಬದಲ್ಲಿ ಮಕ್ಕಳಿಗಾಗಿ ಮಕ್ಕಳ ಮೇಳ, ಸಂವಾದಾತ್ಮಕ ಆಟಗಳು, ಕಥೆ ಹೇಳುವ ಕಾರ್ಯಕ್ರಮ, ಕಲೆ ಕರಕುಶಲ ಚಟುವಟಿಕೆ, ಸೃಜನಾತ್ಮಕ ಕಾರ್ಯಾಗಾರ, ರಸಪ್ರಶ್ನೆ ಸೇರಿದಂತೆ ಸ್ವಾತಂತ್ರ್ಯ ಗ್ರಾಮದಲ್ಲಿ ಕಲಾವಿದರು ಸ್ವಾತಂತ್ರ್ಯ ಹೋರಾಟಗಾರರ ಬದುಕು ಮತ್ತು ಹೋರಾಟವನ್ನು ಮಕ್ಕಳಿಗೆ ಪರಿಚಯಿಸಲಿದ್ದಾರೆ. ವಿಧಾನಸೌಧ ವೀಕ್ಷಣೆಯ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ವಸ್ತು ಸಂಗ್ರಹಾಲಯ, ಕರ್ನಾಟಕ ಸ್ವಾತಂತ್ರ್ಯ ಪಥ, ಸಂವಿಧಾನ ಚೌಕ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಕ್ಕಳು ಮತ್ತು ಪಾಲಕರು ವೀಕ್ಷಿಸಬಹುದಾಗಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ನೀಡಿ, ನಮ್ಮ ಊರು ನಿಮ್ಮ ಊರು ಎಲ್ಲರ ಬೆಂಗಳೂರು ಎಂಬ ಆಶಯದೊಂದಿಗೆ ಫ್ರೀಡಂ ಹಬ್ಬ ನಡೆಯಲಿದೆ ಎಂದರು. ವಿಧಾನಸೌಧ ಪ್ರವೇಶಕ್ಕಾಗಿ ನೋಂದಣಿ ಕಡ್ಡಾಯವಾಗಿದ್ದು, ಕಾರ್ಯಕ್ರಮದ ಪೋಸ್ಟರ್ನಲ್ಲಿರುವ ಕ್ಯೂಆರ್ ಕೋಡ್ ಮೂಲಕ ಮಕ್ಕಳು ಹಾಗೂ ಕುಟುಂಬಗಳು ನೋಂದಣಿ ಮಾಡಿಕೊಳ್ಳಲು ಅವರು ಕೋರಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಹಾತ್ಮ ಗಾಂಧೀಜಿ ದಾವಣಗೆರೆಗೆ ಭೇಟಿ ನೀಡಿದ್ದು 1930

0: 2024 ಮಾರ್ಚ್ 2ನೇ ತಾರೀಕು, ಬಳಿಕ 1942 ಆಗಸ್ಟ್ 8ರಂದು ಗಾಂಧೀಜಿ ಮಾಡು ಇಲ್ಲವೇ ಮಡಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆಂದೋಲನಕ್ಕೆ ಕರೆ ನೀಡಿದರು. ದಾವಣಗೆರೆಯ ಬಳ್ಳಾರಿ ಸಿದ್ದಮ್ಮನವರಂಥ ಮಹಿಳಾ ಹೋರಾಟಗಾರರು ಗಾಂಧೀಜಿ ಅವರ ಕರೆಗೆ ಓಗೊಟ್ಟು ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಪಾಲ್ಗೊಂಡು ಬ್ರಿಟಿಷರ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ 6 ಜನ ಸ್ವಾತಂತ್ರ್ಯ ಸೇನಾನಿಗಳ ಮೇಲೆ ಆಗಸ್ಟ್ 9ರಂದು ಗೋಲಿಬಾರ್ ನಡೆಯಿತು. ಬ್ರಿಟಿಷರ ಗುಂಡಿಗೆ ಬಲಿಯಾದ 6 ಜನ ಅಪ್ರತಿಮ ದೇಶಭಕ್ತರ ಸ್ಮಾರಕ ದಾವಣಗೆರೆ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಅಮರವಾಗಿ ನಿಂತಿದೆ. ಬಲಿದಾನ ದಿವಸ್ ಅಂಗವಾಗಿ ದಾವಣಗೆರೆಯ ಹುತಾತ್ಮರ ಸ್ಮಾರಕದ ಎದುರು ಅನೇಕ ವಿಧಾಯಕ ಕಾರ್ಯಕ್ರಮಗಳು ನಡೆದವು. ದಾವಣಗೆರೆ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಬಿ ಬಕ್ಕಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಹೋರಾಟ ಮಾಡ್ತಾರೆ, ಆ ದಿನ ಅವರನ್ನ ಚದುರಿಸೋದಕ್ಕೋಸ್ಕರ ಗುಂಡು ಹಾರಿಸ್ತಾರೆ. ಹಳ್ಳೂರು ನಾಗಪ್ಪ, ಅಕ್ಕಸಾಲಿ ವಿರೂಪಾಕ್ಷಪ್ಪ, ಬಿದಿರಕುಂದಿ ನಿಂಗಪ್ಪ, ಅದಡಿ ನಿಂಗಪ್ಪ, ಅಮಾಲಿ ತಿಪ್ಪಣ್ಣ, ಮಗಾರಳ್ಳಿ ಹನುಮಂತಪ್ಪ ಬ್ರಿಟಿಷರ ಗುಂಡಿಗೆ ತಮ್ಮನ್ನ ಅರ್ಪಿಸ್ತಾರೆ. ದಾವಣಗೆರೆ ಗಾಂಧೀಜಿ ಸ್ವತಂತ್ರ ಚಳವಳಿ ಮುಖ್ಯನ ವಿದ್ಯಾಕ್ಷೇತ್ರಕ್ಕೆ ಒಂದು ಬುನಾದಿ ಆಗ್ತು. ದಾವಣಗೆರೆಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಒಂದು ರೂಪ ಕೊಡೋದಕ್ಕೆ ಪ್ರಾರಂಭ ಆಯ್ತು ಅಂತಕ್ಕಂಥದ್ದು. ದಾವಣಗೆರೆಯಲ್ಲಿ ಸ್ವತಂತ್ರ ಚಳವಳಿಗೋಸ್ಕರ ಹಲವಾರು ಮನೆತನಗಳು ತಮ್ಮನ್ನ ತಾವೇ ಉಡುಪಾಗಿಟ್ರು ಅಂತಕ್ಕಂಥ ಮಾತನ್ನು ಕೇಳಿದ್ದೇನೆ. ನಮ್ಮ ತಂದೆ ಹೇಳ್ತಾ ಇದ್ರು, ಒಂದು ಮಂಥನ ಇತ್ತು, ಅವರು ಬೆಳ್ಳಿ ಬಂಗಾರ ಅಂಗಡಿ ಇತ್ತು. ಸ್ವತಂತ್ರ ಚಳವಳಿಯ ಹೋರಾಟಕ್ಕೆ ತಮ್ಮ ಮನೆಯಲ್ಲಿರ್ತಕ್ಕಂಥ ಬಂಗಾರ ಬೆಳ್ಳಿ ಇದೆಲ್ಲವನ್ನು ಕೂಡ ಕೊಟ್ಬಿಟ್ಟು ಕ್ಲೋಸ್ ಮಾಡ್ಕೊಂಡ್ರು ಅಂತೆ. ತಮ್ಮ ಉದ್ಯಮೆಯನ್ನು ಕೂಡ ಈ ಸ್ವತಂತ್ರ ಚಳವಳಿಗಾಗಿ ಮುಡಿಪಿಟ್ಟಂತ ದಾವಣಗೆರೆಯಲ್ಲೇ ವರ್ತಕರಿದ್ರು.
0: ಬೆಂಗಳೂರಿನ ದಿಶಾ ಭಾರತ ಹಾಗೂ ಮಿಥಿಕ್ ಸೊಸೈಟಿ ಸಹಯೋಗದಲ್ಲಿ ಮೈ ಭಾರತ್ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 6:30 ಮಲ್ಲೇಶ್ವರಂ 18ನೇ ಅಡ್ಡರಸ್ತೆಯ ಸರ್ಕಾರಿ ಮಹಾವಿದ್ಯಾಲಯದ ಮೈದಾನದಿಂದ ಕಾಲ್ನಡಿಗೆ ಜಾಥಾ ಪ್ರಾರಂಭವಾಗಿದೆ. ಮಲ್ಲೇಶ್ವರಂ ಶಾಸಕ ಡಾ ಸಿಎನ್ ಅಶ್ವತ್ಥನಾರಾಯಣ ಹಾಗೂ ಲೇಖಕಿ ಡಾ ಪರಿಮಳಾ ಜಗ್ಗೇಶ್, ಸಾವಿರಾರು ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕೆಬಿಎ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ 16ನೇ ತಾರೀಖಿನವರೆಗೆ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ ಆಯೋಜಿಸಿದೆ. ಟೂರ್ನಿಯಲ್ಲಿ 19 ವರ್ಷದೊಳಗಿನವರು ಮತ್ತು ಹಿರಿಯರ ವಿಭಾಗದಲ್ಲಿ ಈ ಪಂದ್ಯಗಳು ನಡೆಯಲಿವೆ. 621 ಆಟಗಾರರು ಕಣದಲ್ಲಿದ್ದಾರೆ. ಗದಗ್ ತಾಲೂಕು ಮುಳಗುಂದದಲ್ಲಿ ಭಾನುವಾರ ಮುಕ್ತಾಯಗೊಂಡ 21ನೇ ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ 66 ಅಂಕಗಳೊಂದಿಗೆ ಬೆಂಗಳೂರು ಜಿಲ್ಲಾ ಸೈಕ್ಲಿಸ್ಟ್ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಆತಿಥೇಯ ಗದಗ್ ಜಿಲ್ಲೆ ಸೈಕ್ಲಿಸ್ಟ್ ತಂಡ 28 ಅಂಕ ಪಡೆದು ರನ್ನರ್ಸ್ಅಪ್ ಪ್ರಶಸ್ತಿಗೆ ಭಾಜನವಾಯಿತು. ಮೈಸೂರು ಜಿಲ್ಲೆಯ ಎಸ್ಟಿ ಧನಂಜಯ ಹಾಗೂ ಕೆವಿ ವೈಶಾಖ ಕ್ರಮವಾಗಿ 23 ವರ್ಷದೊಳಗಿನ ಪುರುಷರ ಮತ್ತು ಎಲೀಟ್ ಪುರುಷರ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದರು. ಎಲೀಟ್ ಮಹಿಳೆಯರ ವಿಭಾಗದಲ್ಲಿ ಧಾರವಾಡದ ಭೀಮವ್ವ ಚಾಂಪಿಯನ್ ಆದರೆ 23 ವರ್ಷದ ಮಹಿಳೆಯರ ವಿಭಾಗದಲ್ಲಿ ಗದಗ್ನ ಸೈಕ್ಲಿಂಗ್ ಪ್ರತಿಭೆ ಪವಿತ್ರ ಕುರ್ತುಕೋಟಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಕರ್ನಾಟಕದ ಈಜುಪಟುಗಳ ತಂಡ ಜೈಪುರ್ನಲ್ಲಿ ಭಾನುವಾರ ಮುಕ್ತಾಯಗೊಂಡ 42ನೇ ರಾಷ್ಟ್ರೀಯ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ಪ್ರಶಸ್ತಿ ಗೆದ್ದುಕೊಂಡಿದೆ. ತಮಿಳುನಾಡು ರನ್ನರ್ಸ್ಅಪ್ ಆಯಿತು. ಕರ್ನಾಟಕ ತಂಡ ಒಟ್ಟು 310 ಅಂಕ ಸಂಪಾದಿಸಿದರೆ ತಮಿಳುನಾಡು ತಂಡದ ಈಜುಪಟುಗಳು 216 ಅಂಕ ಗಳಿಸಿದರು. ಈ ಬಾರಿ 10 ಕೂಟ ದಾಖಲೆಗಳು ನಿರ್ಮಾಣಗೊಂಡಿವೆ. ಇಂದು ವಿಶ್ವ ಸಿಂಹಗಳ ದಿನಾಚರಣೆ. ಆಫ್ರಿಕಾ ಮತ್ತು ಏಷ್ಯಾ ಸಿಂಹಗಳು ಅವುಗಳ ನೈಸರ್ಗಿಕ ಆವಾಸ ಸ್ಥಾನ ರಕ್ಷಣೆ ಮತ್ತು ವನ್ಯಜೀವಿ ಭಾಗಗಳ ಅಕ್ರಮ ವ್ಯಾಪಾರ ನಿಲ್ಲಿಸಲು ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಟ್ಟಿ ಗ್ರಾಮ ಮದ್ಯಮುಕ್ತ ಮಹಿಳೆಯರ ಮನೋಬಲಕ್ಕೆ ಸಂಯಮ ಪ್ರಶಸ್ತಿಯ ಗೌರವ. ಕ್ವಿಟ್ ಇಂಡಿಯಾ ಚಳವಳಿ ಬ್ರಿಟಿಷ್ ಗೋಲಿಬಾರಿಗೆ ಹುತಾತ್ಮರಾದ ದಾವಣಗೆರೆಯ 6 ದೇಶಭಕ್ತರಿಗೆ ಗೌರವಾರ್ಪಣೆ. 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಆಗಸ್ಟ್ 15ರಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 102 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ಪರಮಾಣುವಿಂ
5: ಪ್ರಪಂಚಗಳ ಸಂಯೋಜಿಪುದು ಮರೆಯಿಂದ ಸೃಷ್ಟಿಯಂತ್ರವ
4: ಚಾಲಿಸುವುದು
5: ಚರಲೀಲೆಯಲ್ಲಿ ಜೀವವೆನಿಪ ಚೈತನ್ಯವದು
4: ಪರಸತ್ವ ಶಕ್ತಿಯಲೋ ಮಂಕುತಿಮ್ಮ.
3: ಕಳೆದ 2-3 ಮುಕ್ತಕಗಳಲ್ಲಿ ನಾವು ಎಲ್ಲದರ ಒಳಗೆ ಇರುವಂಥ ಒಂದು ಸತ್ವವನ್ನು ಕುರಿತು ವಿವರಗಳನ್ನು ಕೇಳ್ತಾ ಇದ್ವಿ. ಆ ಸತ್ವ ಎಲ್ಲ ಜೀವಿಗಳ ಎಲ್ಲ ಜಡವಸ್ತುಗಳ ಒಳಗಡೆ ಇದೆ. ಅದಕ್ಕೊಂದು ಕ್ರಮವಾದಂತಹ ವಿಧಾನ ಇದೆಯೋ ಇಲ್ವೋ ಅಂತ ನಮಗೆ ಹೊರಗಡೆಯಿಂದ ಅನಿಸುತ್ತೆ. ಆದರೆ ಒಂದು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದಾಗ ಎಲ್ಲದರಲ್ಲೂ ಕೂಡ ಒಂದು ವಿಶೇಷವಾದಂತಹ ಕ್ರಮ ಇದೆ, ಒಂದು ರೀತಿಯ ಪ್ರಿಡಿಕ್ಟಬಲ್ ನೇಚರ್, ಅಂದರೆ ಇದು ಹೀಗೆ ಆಗುತ್ತೆ ಅಂತ ಹೇಳಬಹುದಾದಂಥ ರೀತಿಯ ಶಕ್ತಿ ಅಡಗಿದೆ ಅಂತ ನಾವು ನೋಡಿದ್ವಿ. ಅದು ಜಡ ವಸ್ತುಗಳಲ್ಲೂ ಹಾಗೆ ಅನಿಸುತ್ತೆ, ಮತ್ತು ಜೀವಿಗಳಲ್ಲೂ ಕೂಡ ಹಾಗೆ ಅಂತ ನಾವು ನೋಡಿದ್ವಿ. ಅದನ್ನು ಮತ್ತೆ ವಿಸ್ತರಿಸಿ ನೋಡಿದಾಗ ಯಾವ ವಸ್ತುವಿನಿಂದ ಈ ಸತ್ವ ನಮಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಒಂದು ರೀತಿಯಲ್ಲಿ ಎಲ್ಲದರಲ್ಲೂ ಒಂದು ಸ್ಪಷ್ಟವಾದಂತಹ ವಿಧಾನ ಇದೆ. ವಿಕಸನದಲ್ಲಿ ಎಲ್ಲವೂ ಕೂಡ ವಿಕಸನವಾಗ್ತಾ ಇದೆ. ಆದರೆ ಆ ವಿಕಸನವಾಗ್ತಾ ಇರೋದಕ್ಕೆ ಮೂಲಭೂತವಾದಂತಹ ಒಂದು ಇಟ್ಟಿಗೆ ಯಾವುದರಿಂದ ಇದಾಗ್ತಾ ಇದೆ ಅನ್ನೋದನ್ನು ನಾವು ಸ್ವಲ್ಪ ಕೂಲಂಕುಷವಾಗಿ ನೋಡಿದಾಗ ಬೇರೆ ಬೇರೆ ರೀತಿಯ ಕಟ್ಟಡಗಳನ್ನು ನಾವು ಹೊರಗಡೆ ನೋಡ್ತೀವಿ. ಒಂದು ಸ್ವಲ್ಪ ಚಿಕ್ಕ ಮನೆ ಇರ್ಬೋದು, ಇನ್ನೊಂದೊಂದು ದೊಡ್ಡ ಮನೆ ಇರ್ಬೋದು. ಒಂದೊಂದು ಮನೆಯಲ್ಲಿ ಒಂದೊಂದು ಥರದ ಆಕಾರ ಇರುತ್ತೆ. ಒಂದು ವರಾಂಡ, ಒಂದು ಹಾಲು, ಒಂದು ಅಡುಗೆ ಮನೆ, ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಆದರೆ ಆ ಗೋಡೆಗಳನ್ನು ನಾವು ನೋಡಿದಾಗ ಆ ಗೋಡೆಗಳಲ್ಲಿ ಎಲ್ಲ ಗೋಡೆಗಳಲ್ಲೂ ಎಲ್ಲ ಮನೆಯ ಎಲ್ಲ ಗೋಡೆಗಳಲ್ಲೂ ಒಂದೇ ರೀತಿಯ ಇಟ್ಟಿಗೆ ಇರೋದನ್ನು ನಾವು ನೋಡ್ತೀವಿ. ಸೊ ಆ ಇಟ್ಟಿಗೆ ಒಂದೇ, ಅದನ್ನು ಜೋಡಿಸಿರೋಂಥ ರೀತಿ ಬೇರೆ ಬೇರೆ ಇದೆ. ಬೇರೆ ಬೇರೆಯಾಗಿ ಅದನ್ನು ಮಾಡಿದಾಗ ಮನೆ ಹೊರಗಡೆಯಿಂದ ಬೇರೆಯಾಗಿ ಕಾಣಿಸುತ್ತೆ, ಒಳಗಡೆ ಇರೋಂಥ ಇಟ್ಟಿಗೆಯ ಸತ್ವ ಒಂದೇ ರೀತಿ ಅನ್ನೋ ರೀತಿಯಲ್ಲಿರುತ್ತೆ. ಇದನ್ನು DVJ ಅವರು ಇಲ್ಲಿ ಪರಮಾಣುಗಳನ್ನು ಉದಾಹರಣೆಯಾಗಿ ಕೊಡ್ತಾರೆ. ಪರಮಾಣು ಅಂತಂದರೆ ಆಟಮ್ಸ್. ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ನಾವು ಮಿಡಲ್ ಸ್ಕೂಲು ಹೈಸ್ಕೂಲ್ನಲ್ಲಿ ಓದಿದಾಗ ಒಂದು ಚಾಪ್ಟರ್ ಇರ್ತಾ ಇತ್ತು, ಪೀರಿಯಾಡಿಕ್ ಟೇಬಲ್ ಅಂತ. ಪೀರಿಯಾಡಿಕ್ ಟೇಬಲ್ ಅಂತಂದರೆ ನಮಗೆ ಇದುವರೆಗೂ ಗೊತ್ತಾಗಿರೋಂಥ ಎಲ್ಲ ಎಲಿಮೆಂಟ್ಸ್, ಅಂದರೆ ಮೂಲಭೂತ ವಸ್ತುಗಳು ಏನೇನಿದವೋ ಅವನ್ನೆಲ್ಲ ಒಂದು ಕ್ರಮದಲ್ಲಿ ಜೋಡಿಸುವ ಪ್ರಯತ್ನ. 1860 ಏನೋ ಮೆಂಡೆಲಿಯೇವ್ ಅನ್ನೋಂಥ ಒಬ್ಬ ವಿಜ್ಞಾನಿ ಅದನ್ನು ಮೊದಲನೇ ಸರ್ತಿ ಪ್ರಯತ್ನ ಪಟ್ಟ ಅಂತ ನನಗೆ ನೆನಪು. ಸೊ ಅವನು ಮಾಡಿದಂಥ ಪ್ರಯತ್ನ ಏನು, ಇವಾಗ ಏನೇನೋ ನಮಗೆ ಗೊತ್ತಿದೆ, ಕೆಮಿಕಲ್ಸು ಆಟಮ್ಸ್ ಎಲ್ಲ ಇದೆ ಅಂತ, ಎಲಿಮೆಂಟ್ಸ್ ಇದೆ ಅಂತ. ಈಗ ಉದಾಹರಣೆಗೆ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ಮತ್ತು ಕಾರ್ಬನ್ ಇದೆ, ನೈಟ್ರೋಜನ್ ಇದೆ. ಇದೆಲ್ಲದಕ್ಕೂ ಕೂಡ ತನ್ನವೇ ಆದಂತಹ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇವೆ, ಪ್ರಾಪರ್ಟೀಸ್ ಇವೆ. ನಾವು ಹೇಗೆ ಮೂಲ ಸತ್ವ ಒಂದು ಅಂತ ಅಂದ್ಕೊಂಡು ಆ ಮೂಲ

ತತ್ವದ ಪ್ರಕಟಣೆ ಬೇರೆ ಬೇರೆ ಅಂತ ಅನ್ಕೊಂಡ್ವು. ಹಾಗೆ ಹೈಡ್ರೋಜನ್ ಕನ್ವರ್ಟ್ ಆಗ್ಬಿಟ್ಟು ಆಕ್ಸಿಜನ್ ಆಗಲ್ಲ, ಹೈಡ್ರೋಜನ್ ಹೈಡ್ರೋಜನ್ ಆಗೇ ಇರುತ್ತೆ, ಆಕ್ಸಿಜನ್ ಆಕ್ಸಿಜನ್ ಆಗೇ ಇರುತ್ತೆ. ಅವು ಮೂಲ ವಿಚಾರಗಳು. ಅದನ್ನೆಲ್ಲ ಜೋಡಿಸೋದಕ್ಕೊಂದು ಪ್ರಯತ್ನವನ್ನು ಪಟ್ಟಿದ್ದು. ಪೀರಿಯಾಡಿಕ್ ಟೇಬಲ್ ಅಂತಂದರೆ ಈ ಥರ ನಮಗೆ ಗೊತ್ತಿರೋ ಎಲಿಮೆಂಟ್ಸ್ನೆಲ್ಲ ಜೋಡಿಸೋದು ಅಂತ. ಅದು ಆ ಪ್ರಯತ್ನದಲ್ಲಿ ವಿಜ್ಞಾನಿ ಮಾಡಿದಂಥ ಒಂದು ಕ್ರಮ ಏನಪ್ಪ ಅಂತಂದರೆ, ಅದರ ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಅದರಲ್ಲಿ ನ್ಯೂಕ್ಲಿಯಸ್ ಎಷ್ಟಿದೆ, ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ ಎಷ್ಟಿದೆ, ನ್ಯೂಟ್ರಾನ್ ಎಷ್ಟಿದೆ, ಇದನ್ನು ನೋಡ್ಬಿಟ್ಟು ಅದ್ರ ಪ್ರಕಾರ ಜೋಡಿಸ್ತಾ ಹೋದಾ ಅಂತ ನಾವು ಕಲಿತೀವಿ. ಹಾಗೆ ಅವನು ಜೋಡಿಸಿದಾಗ ಕ್ರಮಬದ್ಧವಾಗಿ ಒಂದರಿಂದ ಒಂದು, ಇವಾಗ ಹೈಡ್ರೋಜನ್ ಅನ್ನುವಂಥದ್ದು ಅತಿ ಸಣ್ಣ ಆಟಮ್ ಇರುವಂಥದ್ದು, ಅದು ಮೊದಲನೇ ಸ್ಥಾನದಲ್ಲಿದೆ. ಅದಾದ ನಂತರ ಹೀಲಿಯಂ ಅನ್ನೋದು ಬರ್ತದೆ. ಸೊ ಹೀಗೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಜೋಡಿಸ್ತಾ ಬಂದಾಗ ನಾವು ಎಡದಿಂದ ಬಲಕ್ಕೆ ಅಡ್ಡವಾಗಿ ಅದನ್ನೆಲ್ಲ ನೋಡ್ತಾ ಹೋದರೆ ಒಂದು ಕ್ರಮ ಇರುತ್ತೆ, ಮೇಲಿನಿಂದ ಕೆಳಕ್ಕೆ ನೋಡ್ತಾ ಬಂದರೆ ಇನ್ನೊಂದು ಕ್ರಮ ಇರುತ್ತೆ. ಸೊ ಈಗ ಉದಾಹರಣೆಗೆ ಕ್ಲೋರಿನ್ ಫ್ಲೋರೈನ್ ಕ್ಲೋರಿನ್ ಬ್ರೋಮಿನ್ ಅಂಥವೆಲ್ಲ ಮೇಲಿನಿಂದ ಕೆಳಗೆ ನೋಡಿದಾಗ ಒಂದೇ ರೀತಿಯ ಪ್ರಾಪರ್ಟಿ ಇರೋವಂಥ ವಸ್ತುಗಳು ಅಂತ. ಸೊ ಈ ವಿಜ್ಞಾನದ ಹಿನ್ನೆಲೆ ನಾನು ಯಾಕೆ ಹೇಳಕ್ಕೆ ಹೊರಟೆ ಅಂತಂದರೆ, ಇಡೀ ಪ್ರಪಂಚ ಸೃಷ್ಟಿಯಾಗಬೇಕಾದ್ರೆ ಈ ಥರದ ಪರಮಾಣುಗಳ ಸಂಯೋಜನೆ ಅಂತಲೇ ವಿಜ್ಞಾನ ಕೂಡ ಹೇಳುವಂಥದ್ದು. ನಮ್ಮ ಪೀರಿಯಾಡಿಕ್ ಟೇಬಲ್ನಲ್ಲಿ ಸೋಡಿಯಂ ಅನ್ನುವಂಥದ್ದು ಒಂದು ತನ್ನದೇ ಆದಂಥ ಜಾಗದಲ್ಲಿದೆ. ಸೋಡಿಯಂ ಅನ್ನೋದನ್ನು ಮಾತ್ರ ನಾವು ತೆಕ್ಕೊಂಡ್ರೆ ಅದು ನಮ್ಮ ಕೈನೆಲ್ಲ ಸುಡೋ ಅಂಥ ಒಂದು ವಸ್ತು, ಅದನ್ನು ನಾವೇನು ಹ್ಯಾಂಡಲ್ ಕೂಡ ಮಾಡೋದಕ್ಕಾಗಲ್ಲ. ಕ್ಲೋರಿನ್ ಅಂತ ಒಂದು ವಸ್ತು ಇದೆ, ಆ ಕ್ಲೋರಿನ್ ಅನ್ನೋದು ಕೂಡ ಬರೀ ಘಾಟ ಆದಂತಹ ಬೇಗನೆ ಸುಟ್ಟು ಹೋಗುವಂಥ ಒಂದು ಗ್ಯಾಸ್. ಆದರೆ ಈಗ ಈ ಸೋಡಿಯಂ ಮತ್ತು ಕ್ಲೋರಿನ್ ಇವೆರಡೂ ಸರಿಯಾದ ರೀತಿಯಲ್ಲಿ ಸಂಯೋಜನೆ ಮಾಡಿದಾಗ ನಮ್ಮೆಲ್ಲರ ಅಡಿಗೆಯಲ್ಲಿ ಇದ್ದೇ ಇರಬೇಕಾದಂತಹ ಉಪ್ಪಾಗಿ ತಯಾರಾಗುತ್ತೆ, ಸೋಡಿಯಂ ಕ್ಲೋರೈಡ್. ಸೋಡಿಯಮ್ಮನ್ನು ಮಾತ್ರ ನಾವು ಮುಟ್ಟಿ ಏನೋ ಉಪಯೋಗಿಸೋಕ್ಕಾಗತ್ತಾ, ಅದು ನಮಗೆ ಪ್ರಯೋಜನಕ್ಕೆ ಬರುತ್ತಾ ಅಂದರೆ ಇಲ್ಲ, ಅದನ್ನು ನಾವೇನು ಹ್ಯಾಂಡಲ್ ಮಾಡೋಕ್ಕೆ ಆಗಲ್ಲ. ಅದೇ ರೀತಿ ಕ್ಲೋರಿನ್ ಬೇರೆ ಬೇರೆಯಾಗಿದ್ದಾಗ ಮುಟ್ಟಕ್ಕೆ ಉಪಯೋಗಿಸೋಕ್ಕೆ ಆಗದೇ ಇರೋವಂಥವು, ಅವೆರಡನ್ನ ಸರಿಯಾದ ರೀತಿಯಲ್ಲಿ ಸಂಯೋಜಿಸಿದಾಗ ನಮ್ಮ ನಿತ್ಯ ಬಳಕೆಗೆ ಅತ್ಯಂತ ಅಮೂಲ್ಯವಾದಂತಹ ಅಗತ್ಯವಾದಂತಹ ಉಪ್ಪಾಗಿ ಅದು ಪರಿಣಮಿಸಿತು. ಸೊ ಹಾಗೆ ಇದೇ ಸಿದ್ಧಾಂತವನ್ನು ನಾವು ಇಡೀ ವಿಶ್ವಕ್ಕೆ ಅನ್ವಯ ಮಾಡೋದಕ್ಕೆ ಸಾಧ್ಯ ಆದರೆ, ಇಡೀ ವಿಶ್ವದಲ್ಲೂ ಕೂಡ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳು ಹೀಗೆ ಪರಮಾಣುಗಳ ಸಂಯೋಜನೆಯಿಂದ ತಯಾರಾಗಿರುವಂಥವು. ವೈವಿಧ್ಯತೆ ನಮಗೆ ಹೊರಗಡೆಯಿಂದ ಕಾಣಿಸುತ್ತೆ, ಆದರೆ ಆ ಸೋಡಿಯಂ ಕ್ಲೋರೈಡ್ನಲ್ಲಿರುವಂಥ ಸೋಡಿಯಂ ಸೋಡಿಯಮ್ಮೆ, ಕ್ಲೋರೈಡ್ ಕ್ಲೋರೈಡೆ, ಆದರೆ ಬೇರೆ ರೀತಿಯಲ್ಲಿ ಅದು ಪ್ರಕಟವಾಗ್ತಾ ಇವೆ. ಸೊ ಹೀಗೆ ಆ ಸಂಯೋಜನೆಯಿಂದ ನಮಗೆ ಅನೇಕ ರೀತಿಯ ವೈವಿಧ್ಯತೆ ನಮಗೆ ಕಾಣಿಸ್ತಾ ಇದೆ. ಹಾಗಾದರೆ ಇವೆರಡನ್ನ ಸೇರಿಸೋರು ಯಾರು? ಸೋಡಿಯಂ ಮತ್ತು ಕ್ಲೋರೈಡ್ನ ಸೇರಿದ ನಂತರ ಸೋಡಿಯಂ ಎಲ್ಲರನ್ನೂ ಸುಡಬಾರ್ದು, ಕೈ ಸುಡಬಾರ್ದು ಅಂತ ಹೇಳಿದವ್ರು ಯಾರು? ಹೇಗಾಯ್ತದು? ಸೊ ಈ ಒಂದು ಪರಿವರ್ತನೆ ಯಾವುದೋ ಒಂದು ಶಕ್ತಿಯ ಒಂದು ಪ್ರಕಟೀಕರಣ. ಅದು ಹೇಗಾಗ್ತಾ ಇದೆ ಅಂತಂದರೆ, ಈಗ ಇವಾಗಿನ ಕಾಲದಲ್ಲಿ ರೋಬೋಟ್ಸ್ ನಾವು ಕೇಳಿದ್ದೇವೆ. ಇನ್ಫ್ಯಾಕ್ಟ್ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ರೋಬೋಟ್ಸ್ ತಮ್ಮ ಪದಾರ್ಪಣೆ ಮಾಡಿವೆ ಅಂತ ನಾವೀಗ ಪೇಪರ್ನಲ್ಲಿ ಕೂಡ ಓದ್ತೀವಿ. ಸರ್ಜರಿ ಮಾಡಬೇಕು ಅಂತಂದರೂ ರೋಬೋಟ್ಸ್ ಬಂದುಬಿಟ್ಟಿದೆ. ಈಗ ಸರ್ಜನ್ ತನ್ನ ಕೊಠಡಿ ಒಳಗಡೆ ಕೂತ್ಕೊಂಡು ಒಂದು ಕಂಪ್ಯೂಟರ್ನ ಆಪರೇಟ್ ಮಾಡ್ತಾ ಇರ್ತಾರೆ. ಕಂಪ್ಯೂಟರಲ್ಲಿ ಮೌಸ್ ಇರುತ್ತಲ್ಲ, ಆ ಮೌಸನ್ನು ಆಚೆ ಈಚೆ ಮಾಡಿಸಿದಾಗ ಆಪರೇಷನ್ ರೂಮ್ ಒಳಗಡೆ ಇರೋವಂಥ ಒಂದು ರೋಬೋಟ್ ಇವರು ಹೆಂಗೆ ಕೈನ ಆಡಿಸು ಅಂತ ಮೌಸ್ ಆಡಿಸ್ತಾರೋ ಹಾಗೆ ಅಲ್ಲಿ ಆಪರೇಷನ್ ಮಾಡ್ತಾ ಇರುವಂಥ ರೋಬೋಟು ತನ್ನ ಕೈಯನ್ನು ಆಡಿಸ್ತಾ ಸರ್ಜರಿ ಮಾಡುತ್ತೆ. ಇದು ಒಂದು ಪರಿಕಲ್ಪನೆ. ಇದು ಇಷ್ಟು ಸುಲಭವಾದಂತಹ ಒಂದು ವಿಧಾನ ಅಲ್ಲ, ಆದರೆ ನಾನು ಅದು ಅರ್ಥ ಆಗೋಕ್ಕೆ ಸುಲಭ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದೀನಿ. ಸೊ ಅಲ್ಲೆಲ್ಲೋ ಕೂತಂತಹ ಒಬ್ಬ ಶಸ್ತ್ರಚಿಕಿತ್ಸಕ ಕಂಪ್ಯೂಟರ್ ಮೂಲಕ ಒಂದು ರೋಬೋಟ್ನ ಕಂಟ್ರೋಲ್ ಮಾಡಿಬಿಟ್ಟು ಆಪರೇಷನ್ ಮಾಡೋದಕ್ಕೆ ಸಾಧ್ಯ. ಅದು ಇವಾಗಿನ ತಂತ್ರಜ್ಞಾನದ ಪ್ರಕಾರ ಇಲ್ಲಿ ನಮ್ಮ ದೇಶದಲ್ಲಿರುವಂಥ ಒಬ್ಬ ಸರ್ಜನ್ ಯುರೋಪ್ ಖಂಡದಲ್ಲೋ ಅಮೆರಿಕಾ ಖಂಡದಲ್ಲೋ ಇರುವಂಥ ಒಬ್ಬ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ. ಅದನ್ನು ನಾವು ಪೇಪರ್ನಲ್ಲಿ ಇವತ್ತು ಓದ್ತಾ ಇದ್ದೀವಿ. ಅದು ಇವತ್ತು ಸತ್ಯ ಆಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಅಂದ್ರೇನು, ಇಲ್ಲಿ ನಾನು ಕೂತ್ಕೊಂಡು ದೂರದ ಯಾವುದೋ ಒಂದು ಯಂತ್ರವನ್ನು ನಾನು ಚಲಿಸ್ತಾ ಇದ್ದೀನಿ, ಆ ಯಂತ್ರ ನಾನು ಹೇಳಿದಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಇವತ್ತು ಮನುಷ್ಯನಿಗೆ ಸಾಧ್ಯವಾಗಿದೆ, ಹೌದಲ್ವಾ? ಇದನ್ನು ನಾವು ವಿಸ್ತೃತವಾದಂತಹ ದೃಷ್ಟಿಕೋನದಿಂದ ನೋಡಿ ಜಗತ್ತಿಗೆ ಅದನ್ನು ಅನ್ವಯ ಮಾಡೋದಕ್ಕೆ ಸಾಧ್ಯವಾ ಅಂತ

0: ಡಿ ವಿ ಜಿ ಅವರು ನಮ್ಮಲ್ಲಿ ಈ ವಿಚಾರವನ್ನು ಮುಂದಿಡ್ತಿದ್ದಾರೆ. ನಾವು ಸುತ್ತಮುತ್ತ ನೋಡುವಂತಹ ಎಲ್ಲ ಚರ ಲೀಲೆಗಳು ಏನೆಲ್ಲ ನಡೀತಾ ಇದೆಯೋ, ಯಾವುದೆಲ್ಲ ನಡೀತಾ ಇದೆಯೋ, ಹೇಗೆಲ್ಲ ನಡೀತಾ ಇದೆಯೋ, ಅದಕ್ಕೆ ಒಂದು ಚೈತನ್ಯ ಬೇಕು. ಆ ಚೈತನ್ಯವೇ ಜೀವ. ಜೀವವೇನಿಪ ಚೈತನ್ಯ. ಆ ಜೀವ ಅನ್ನುವಂಥದ್ದು ಎಲ್ಲಿಂದ ಬಂತು? ಪರಮಾತ್ಮನ ಒಂದು ಚೈತನ್ಯ, ಪರಮಾತ್ಮನ ಒಂದು ಶಕ್ತಿ ಪ್ರತಿಯೊಂದು ಚರ ವಸ್ತುವಿನಲ್ಲೂ ಕೂಡ ಜೀವವಾಗಿ ಪ್ರಕಟವಾಗ್ತಾ ಇದೆ. ಜೀವವಾಗಿ ಪ್ರಕಟವಾಗಿ ಅದು ತನ್ನ ಶಕ್ತಿಯನ್ನು ಮೆರೆಸ್ತಾ ಇದೆ. ಹೇಗೆ ಒಬ್ಬ ಸರ್ಜನ್ ಅಲ್ಲೆಲ್ಲೋ ಇರುವಂತಹ ರೋಬೋಟ್ನ ಕಂಟ್ರೋಲ್ ಮಾಡಬಲ್ಲನೋ, ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಚಲನೆಗಳನ್ನು ಕಂಟ್ರೋಲ್ ಮಾಡುವಂಥ ಅಥವಾ ಅದಕ್ಕೊಂದು ದಿಕ್ಕನ್ನು ಕೊಡುವಂಥ ಒಂದು ಮಾರ್ಗದರ್ಶನವನ್ನು ನೀಡುವಂಥ ಶಕ್ತಿ ಅದು ಎಲ್ಲ ಜೀವಿಗಳಲ್ಲಿ ಇದೆ. ಅದನ್ನು ಪರಸತ್ವ ಅಂತ ನಾವು ಕರಿತೀವಿ. ಹಿಂದಿನ ಮುಕ್ತಕದಲ್ಲೂ ಕೂಡ ಈ ಸತ್ವ ಅನ್ನುವಂಥ ಒಂದು ಪದವನ್ನು ನೋಡಿದ್ವಿ. ಯಾವತ್ತಿಗೂ ಸವೆಯದಂತಹ, ಯಾವಾಗಲೂ ನಿರಂತರವಾಗಿ ಇರುವಂತಹ ಒಂದು ಶಕ್ತಿ, ಆ ಸತ್ವ ಅದು ಎಲ್ಲರಲ್ಲೂ ಇದೆ. ಅದನ್ನು ಚಾಲನೆ ಕೊಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಅದಕ್ಕೆ ನಾವು ಗೌರವವನ್ನು ಸಲ್ಲಿಸಬೇಕು, ಅದನ್ನು ನಾವು ಗಮನ ಇಟ್ಕೊಳ್ಬೇಕು.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 102 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಗುವಿನ ಜೀವನಾಮೃತ ಹೆದೆ ಹಾಲು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಗುವಿನ ಜೀವನಾಮೃತ ಎದೆಹಾಲು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮನುಷ್ಯನು ಬದುಕಿನುದ್ದಕ್ಕೂ ಸೇವಿಸುವ ಯಾವುದೇ ಆಹಾರಕ್ಕೂ ಸಿಗದಷ್ಟು ವೈಜ್ಞಾನಿಕ ಮಾನ್ಯತೆ ಒಂದು ಆಹಾರಕ್ಕಿದೆ. ಅದುವೇ ತಾಯಿಯ ಎದೆಹಾಲು. ಜನನದ ಕ್ಷಣದಿಂದಲೇ ಮಗುವಿಗೆ ಪ್ರಕೃತಿ ನೀಡಿರುವ ಅತ್ಯಮೂಲ್ಯ ಉಡುಗೊರೆ ಸ್ತನ್ಯಪಾನ. ಮನುಷ್ಯನ ಬದುಕಿನ ಮೊದಲ ಆಹಾರ, ಮೊದಲ ರೋಗ ನಿರೋಧಕ ಔಷಧಿ ಮತ್ತು ಮೊದಲ ಭಾವನಾತ್ಮಕ ಬಂಧನವೇ ತಾಯಿಯ ಎದೆಹಾಲು. ಆದರೆ ವಿಪರ್ಯಾಸವೆಂದರೆ ವಿಜ್ಞಾನ ಇಷ್ಟೊಂದು ಮುಂದುವರಿದಿರುವ ಈ ಕಾಲದಲ್ಲಿಯೂ ಸ್ತನ್ಯಪಾನದ ಕುರಿತ ತಪ್ಪು ಕಲ್ಪನೆಗಳು, ಉದ್ಯೋಗದ ಒತ್ತಡ ಮತ್ತು ಸಾಮಾಜಿಕ ನಿರ್ಲಕ್ಷ್ಯದಿಂದ ಅನೇಕ ಮಕ್ಕಳು ಪ್ರಕೃತಿಯ ಈ ಅಮೂಲ್ಯ ಕೊಡುಗೆಯಿಂದ ವಂಚಿತರಾಗುತ್ತಿದ್ದಾರೆ. ಆದ್ದರಿಂದಲೇ ಪ್ರತಿ ವರ್ಷ ಆಗಸ್ಟ್ 1-7 ಆಚರಿಸುವ ವಿಶ್ವ ಸ್ತನ್ಯಪಾನ ಸಪ್ತಾಹ ಕೇವಲ ಆರೋಗ್ಯ ಕಾರ್ಯಕ್ರಮವಲ್ಲ, ಅದು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ನಡೆಯುವ ಜಾಗತಿಕ ಜಾಗೃತಿ ಅಭಿಯಾನವಾಗಿದೆ. ಆರೋಗ್ಯವಂತ ಸಮಾಜದ ಭವಿಷ್ಯವನ್ನು ಕಾಪಾಡುವ ಸಂಕಲ್ಪವಾಗಿದೆ. ಒಂದು ಕಾಲದಲ್ಲಿ ಸ್ತನ್ಯಪಾನವು ಮನೆಯ ಹಿರಿಯರಿಂದ ಕಿರಿಯರಿಗೆ ಸಹಜವಾಗಿ ವರ್ಗಾವಣೆಯಾಗುತ್ತಿದ್ದ ಜೀವನ ಜ್ಞಾನವಾಗಿತ್ತು. ಆದರೆ ಇಂದು ಮಾಹಿತಿ ಹೆಚ್ಚಾದಂತೆ ಗೊಂದಲವೂ ಹೆಚ್ಚಾಗಿದೆ. ಸಾಮಾಜಿಕ ಜಾಲತಾಣಗಳು, ಜಾಹೀರಾತುಗಳು ಮತ್ತು ಮಾರುಕಟ್ಟೆಯ ಪ್ರಭಾವವು ಅನೇಕ ತಾಯಂದಿರಲ್ಲಿ ಎದೆಹಾಲು ಸಾಕಾಗುವುದಿಲ್ಲ ಎಂಬ ಅನಗತ್ಯ ಭಯವನ್ನು ಹುಟ್ಟಿಸುತ್ತಿವೆ. ಇದು ಆತಂಕಕಾರಿ ಬೆಳವಣಿಗೆ. ಹೆರಿಗೆಯಾದ ಮೊದಲ 1 ಮಗುವಿಗೆ ಎದೆಹಾಲು ಉಣಿಸುವುದು ವೈದ್ಯಕೀಯ ವಿಜ್ಞಾನದಲ್ಲಿ ಗೋಲ್ಡನ್ ಅವರ್ ಎಂದು ಕರೆಯಲ್ಪಡುತ್ತದೆ. ಈ ಸಮಯದಲ್ಲಿ ದೊರೆಯುವ ಮೊದಲ ಹಾಲು, ಅಂದರೆ ಕೊಲೆಸ್ಟ್ರಮ್ ಎಂದು ಕರೆಯಲ್ಪಡುವ ಹಳದಿ ಬಣ್ಣದ ಗಟ್ಟಿಯಾದ ಹಾಲು, ಮಗುವಿಗೆ ಪ್ರಕೃತಿಯ ನೀಡಿರುವ ಮೊದಲ ಲಸಿಕೆಯಾಗಿದೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಪ್ರತಿಕಾಯಗಳು, ಅಗತ್ಯ ಪೋಷಕಾಂಶಗಳು ಮತ್ತು ಬೆಳವಣಿಗೆಗೆ ಬೇಕಾದ ಜೈವಿಕ ಅಂಶಗಳು ಸಮೃದ್ಧವಾಗಿರುತ್ತವೆ. ದುರಾದೃಷ್ಟವಶಾತ್ ಇಂದಿಗೂ ಕೆಲವು ಕುಟುಂಬಗಳಲ್ಲಿ ಮಗುವಿಗೆ ಈ ಹಾಲು ಒಳ್ಳೆಯದಲ್ಲ ಎಂಬ ಮೂಢನಂಬಿಕೆ

0: ಇಕೆ ಜೀವಂತವಾಗಿದೆ. ಇದರ ಪರಿಣಾಮವಾಗಿ ಮಗುವಿನ ಅತ್ಯಮೂಲ್ಯ ಆಹಾರವೇ ವ್ಯರ್ಥವಾಗುತ್ತದೆ. ಈ ಹಾಲನ್ನು ವ್ಯರ್ಥ ಮಾಡುವುದು ಎಂದರೆ ಮಗುವಿನ ಮೊದಲ ರೋಗ ನಿರೋಧಕ ಶಕ್ತಿಯನ್ನೇ ಕಸಿದುಕೊಂಡಂತಾಗುತ್ತದೆ. ಆರೋಗ್ಯ ಕ್ಷೇತ್ರದ ಮುಂದೆ ಇರುವ ದೊಡ್ಡ ಸವಾಲುಗಳಲ್ಲಿ ಇದು ಒಂದು. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಯುನಿಸೆಫ್ ಸ್ಪಷ್ಟವಾಗಿ ಹೇಳುವಂತೆ ಮಗುವಿಗೆ ಮೊದಲ 6 ತಿಂಗಳು ಕೇವಲ ತಾಯಿಯ ಎದೆಹಾಲನ್ನೇ ನೀಡಬೇಕು. ನೀರು, ಜೇನುತುಪ್ಪ, ಸಕ್ಕರೆ ನೀರು ಅಥವಾ ಯಾವುದೇ ಪರ್ಯಾಯ ಆಹಾರದ ಅಗತ್ಯವಿಲ್ಲ. 6 ತಿಂಗಳ ನಂತರ ಪೂರಕ ಆಹಾರ ಆರಂಭಿಸಿದರೂ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಸ್ತನ್ಯಪಾನ ಮುಂದುವರಿಸುವುದು ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಅತ್ಯುತ್ತಮ. ಸ್ತನ್ಯಪಾನವು ಕೇವಲ ಹಸಿವು ನೀಗಿಸುವುದಷ್ಟೇ ಅಲ್ಲ, ಅದು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅತಿಸಾರ, ನ್ಯುಮೋನಿಯಾ, ಕಿವಿ ಸೋಂಕು, ಅಲರ್ಜಿ, ಅಪೌಷ್ಟಿಕತೆ ಮೊದಲಾದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ದೀರ್ಘಾವಧಿಯಲ್ಲಿ ಮಧುಮೇಹ, ಸ್ಥೂಲಕಾಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಸಾಧ್ಯತೆಯನ್ನು ತಗ್ಗಿಸುತ್ತದೆ. ಮೆದುಳಿನ ಬೆಳವಣಿಗೆ, ಕಲಿಕೆಯ ಸಾಮರ್ಥ್ಯ ಮತ್ತು ಭಾವನಾತ್ಮಕ ಸ್ಥಿರತೆಯ ಮೇಲೂ ಎದೆ ಹಾಲಿನ ಪರಿಣಾಮ ಮಹತ್ವದ್ದಾಗಿದೆ. ಸ್ತನ್ಯಪಾನವು ಮಗುವಿಗೆ ಮಾತ್ರವಲ್ಲ, ಹೆರಿಗೆಯ ನಂತರ ಗರ್ಭಕೋಶವು ಬೇಗ ಸಹಜ ಸ್ಥಿತಿಗೆ ಮರಳಲು ಇದು ನೆರವಾಗುತ್ತದೆ. ರಕ್ತಸ್ರಾವ ಕಡಿಮೆಯಾಗುತ್ತದೆ. ಸ್ತನ ಮತ್ತು ಅಂಡಾಶಯದ ಕ್ಯಾನ್ಸರ್ ಅಪಾಯವನ್ನು ತಗ್ಗಿಸುತ್ತದೆ. ಹೆರಿಗೆಯ ನಂತರದ ಖಿನ್ನತೆಯನ್ನು ನಿಯಂತ್ರಿಸಲು ಸ್ತನ್ಯಪಾನ ನೆರವಾಗುತ್ತದೆ ಎಂಬುದನ್ನು ಹಲವು ಅಧ್ಯಯನಗಳು ಸೂಚಿಸಿವೆ. ಮಗುವಿನೊಂದಿಗೆ ತಾಯಿಯ ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗಲು ಸ್ತನ್ಯಪಾನವೇ ಮೊದಲ ಸೇತುವೆಯಾಗಿದೆ. ಮಗುವನ್ನು ತಬ್ಬಿಕೊಂಡು ಹಾಲುಣಿಸುವ ಆ ಕ್ಷಣಗಳಲ್ಲಿ ಪ್ರೀತಿ, ಭದ್ರತೆ ಮತ್ತು ವಿಶ್ವಾಸ ಒಡಮೂಡುತ್ತದೆ. ಆದರೆ ಇಷ್ಟೆಲ್ಲ ಪ್ರಯೋಜನಗಳಿದ್ದರೂ ಏಕೆ ಸ್ತನ್ಯಪಾನದ ಪ್ರಮಾಣ ನಿರೀಕ್ಷಿತ ಮಟ್ಟದಲ್ಲಿಲ್ಲ? ಆರೋಗ್ಯ ಇಲಾಖೆಗಳು, ಆಸ್ಪತ್ರೆಗಳು ಮತ್ತು ವೈದ್ಯರು ಇಷ್ಟೊಂದು ಜಾಗೃತಿ ಮೂಡಿಸುತ್ತಿದ್ದರೂ ಏಕೆ ಅನೇಕ ತಾಯಂದಿರು ಸ್ತನ್ಯಪಾನವನ್ನು ಬೇಗ ನಿಲ್ಲಿಸುತ್ತಾರೆ? ಉತ್ತರ ಸಮಾಜದ ರಚನೆಯಲ್ಲಿಯೇ ಅಡಗಿದೆ. ಹೆರಿಗೆ ರಜೆ ಮುಗಿದ ತಕ್ಷಣ ಉದ್ಯೋಗಕ್ಕೆ ಮರಳಬೇಕಾದ ಮಹಿಳೆಯರು ಕೆಲಸದ ಸ್ಥಳಗಳಲ್ಲಿ ಹಾಲುಣಿಸುವ ಕೊಠಡಿಗಳ ಕೊರತೆ, ಹಾಲು ಸಂಗ್ರಹಿಸುವ ಕುರಿತು ಅರಿವಿನ ಅಭಾವ, ಕುಟುಂಬದ ಬೆಂಬಲದ ಕೊರತೆ, ಇವೆಲ್ಲವೂ ಸ್ತನ್ಯಪಾನಕ್ಕೆ ಅಡ್ಡಿಯಾಗುತ್ತಿವೆ. ಮುಖ್ಯವಾಗಿ ಸ್ತನ್ಯಪಾನವನ್ನು ಕೇವಲ ತಾಯಿಯ ವೈಯಕ್ತಿಕ ಹೊಣೆಯೆಂದು ನೋಡುವ ಮನೋಭಾವ ಬದಲಾಗಬೇಕು. ಇಂದು ಶಿಶು ಆಹಾರ ಉತ್ಪಾದಿಸುವ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಅತ್ಯಾಧುನಿಕ ಪೋಷಕಾಂಶಗಳ ಹೆಸರಿನಲ್ಲಿ ಮಾರುಕಟ್ಟೆಗೆ ತರುತ್ತಿವೆ. ಆದರೆ ಯಾವುದೇ ಹಾಲಿನ ಪುಡಿಯು ತಾಯಿಯ ಎದೆ ಹಾಲಿಗೆ ಸಮಾನವಾಗಲಾರದು. ವೈದ್ಯಕೀಯ ಕಾರಣವಿಲ್ಲದೆ ಪರ್ಯಾಯ ಆಹಾರವನ್ನು ಆಯ್ಕೆ ಮಾಡುವುದು ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಸಮಂಜಸವಲ್ಲ. ಅಲ್ಲದೆ ವೈದ್ಯರ ಸಲಹೆ ಇಲ್ಲದೆ ಶಿಶು ಆಹಾರದ ಪರ್ಯಾಯಗಳನ್ನು ಬಳಸುವುದು ಮಗುವಿನ ಆರೋಗ್ಯದ ಮೇಲೆಯೂ ದುಷ್ಪರಿಣಾಮವನ್ನು ಬೀರಬಹುದು. ಇತ್ತೀಚಿನ ದಿನಗಳಲ್ಲಿ ಸಿಸೇರಿಯಲ್ ಹೆರಿಗೆಗಳ ಸಂಖ್ಯೆ ಹೆಚ್ಚುತ್ತಿದೆ. ಶಸ್ತ್ರಚಿಕಿತ್ಸೆಯ ನಂತರ ತಾಯಿಗೆ ಆಗುವ ನೋವು ಮತ್ತು ಆಯಾಸದಿಂದ ಕೆಲವೊಮ್ಮೆ ಸ್ತನ್ಯಪಾನ ವಿಳಂಬವಾಗುತ್ತದೆ. ಆದರೆ ಆಸ್ಪತ್ರೆಗಳು ಮತ್ತು ಆರೋಗ್ಯ ಸಿಬ್ಬಂದಿ ಸೂಕ್ತ ನೆರವು ನೀಡಿದರೆ ಈ ಸಮಸ್ಯೆಯನ್ನು ಸುಲಭವಾಗಿ ನಿವಾರಿಸಬಹುದು. ಮಗು ಹುಟ್ಟಿದ ತಕ್ಷಣ ತಾಯಿಯ ಮಡಿಲು ಎಂಬ ಪರಿಕಲ್ಪನೆ ಪ್ರತಿಯೊಂದು ಆಸ್ಪತ್ರೆಯ ಸಂಸ್ಕೃತಿಯಾಗಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಸ್ತನ್ಯಪಾನದ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ಆದರೂ ಇನ್ನು ಅನೇಕ ಕಡೆಗಳಲ್ಲಿ ಹೆರಿಗೆಯ ನಂತರ ಜೇನುತುಪ್ಪ, ಅರಿಶಿನ ನೀರು ಅಥವಾ ಸಕ್ಕರೆ ನೀರನ್ನು ಮೊದಲ ಆಹಾರವಾಗಿ ನೀಡುವ ಪದ್ಧತಿ ಮುಂದುವರಿದಿದೆ. ಇಂತಹ ಆಚರಣೆಗಳು ಮಗುವಿನ ಆರೋಗ್ಯಕ್ಕೆ ಅಪಾಯಕಾರಿಯಾಗಬಹುದು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿ.ಎ. ಅಶೋಕ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳಿಸಿಕೊಟ್ಟ ಭಾರತ. FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಶ್ ಚಾಂಪಿಯನ್ಶಿಪ್, ಭಾರತ ತಂಡಕ್ಕೆ ಬೆಳ್ಳಿ

0: ಹಾಗೂ ಏಷ್ಯನ್ ಜೂನಿಯರ್ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ವಾರ್ತೆಗಳ ವಿವರ. ಹರ್ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆ ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನ ಅಭಿಯಾನವನ್ನು ವಂದೇ ಮಾತರಂಗೆ ಸಮರ್ಪಿಸಲಾಗುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಸಚಿವಾಲಯ ಈ ವರ್ಷದ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ದೇಶಾದ್ಯಂತ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಸಂಗೀತ ಕಚೇರಿಗಳು ಹಾಗೂ ವಂದೇ ಮಾತರಂ ಸಾಮೂಹಿಕ ಗಾಯನದ ಮೂಲಕ ರಾಷ್ಟ್ರಭಕ್ತಿಯ ಭಾವನೆಯನ್ನು ಮೂಡಿಸಲು ಯೋಜಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆಯಾಗಿ ಸೂರ್ಯಪಥ್ ತಿರಂಗ ಎಂಬ ನೂತನ ಉಪಕ್ರಮವನ್ನು ಪರಿಚಯಿಸಲಾಗಿದ್ದು, ಇದು ಪ್ರಪಂಚದಾದ್ಯಂತ ಇರುವ ಭಾರತೀಯರನ್ನು ತ್ರಿವರ್ಣ ಧ್ವಜದ ಜಾಗತಿಕ ಸಂಭ್ರಮಾಚರಣೆಯಲ್ಲಿ ಒಂದಾಗಿಸುವ ವಿಶಿಷ್ಟ ಪ್ರಯತ್ನವಾಗಿದೆ. ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ತಮ್ಮ ಸೆಲ್ಫಿಗಳನ್ನು ಹರ್ ಘರ್ ತಿರಂಗ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವಂತೆ ಸಚಿವಾಲಯ ಮನವಿ ಮಾಡಿದೆ. ಭಾರತೀಯ ನೌಕಾಪಡೆ ಹಾಗೂ ಅಮೆರಿಕ ನೌಕಾಪಡೆಯ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ 2026 ಇಂದಿನಿಂದ ಈ ತಿಂಗಳ 14ರವರೆಗೆ ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ನಡೆಯಲಿದೆ. ಈ ದ್ವಿಪಕ್ಷೀಯ ಸಮರಾಭ್ಯಾಸ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಮತ್ತು ಎರಡೂ ನೌಕಾಪಡೆಗಳ ಡೈವಿಂಗ್ ಮತ್ತು ಇಒಡಿ ತಂಡಗಳ ನಡುವೆ ವೃತ್ತಿಪರ ಸಹಕಾರವನ್ನು ಬಲಪಡಿಸುವ ಗುರಿ ಹೊಂದಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 5 ದಿನಗಳ ಈ ಸಮರಾಭ್ಯಾಸ ವಿಶೇಷ ತಜ್ಞರ ವಿನಿಮಯ, ತರಬೇತಿ, ಸಲಕರಣೆಗಳ ಪ್ರಾತ್ಯಕ್ಷಿಕೆಗಳು ಮತ್ತು ಸನ್ನಿವೇಶ ಆಧಾರಿತ ಪ್ರಾಯೋಗಿಕ ವ್ಯಾಯಾಮಗಳನ್ನು ಒಳಗೊಂಡಿರುತ್ತದೆ. ಭಾರತೀಯ ನೌಕಾಪಡೆ ಮತ್ತು ಅಮೆರಿಕ ನೌಕಾಪಡೆಯು 2005 ಜಂಟಿ ರಕ್ಷಣೆ ಮತ್ತು ಇಒಡಿ ಸಮರಾಭ್ಯಾಸಗಳನ್ನು ನಡೆಸುತ್ತಿವೆ. ಭಾರತ ಪಳೆಯುಳಿಕೆಯೇತರ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯದಲ್ಲಿ 300 ಗಿಗಾವ್ಯಾಟ್ ಮೈಲಿಗಲ್ಲನ್ನು ದಾಟಿದೆ. ಕಳೆದ ತಿಂಗಳ 31ರಂದು ಈ ಸಾಧನೆ ಮಾಡಲಾಗಿದ್ದು, ಇದು 2030 ವೇಳೆಗೆ ದೇಶ ನಿಗದಿಪಡಿಸಿಕೊಂಡಿರುವ 500 ಗಿಗಾವ್ಯಾಟ್ ಗುರಿಯ ಶೇಕಡ 60ಕ್ಕಿಂತಲೂ ಹೆಚ್ಚಿನ ಪ್ರಮಾಣವಾಗಿದೆ. ದೇಶದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದಲ್ಲಿ ಪಳೆಯುಳಿಕೆಯೇತರ ಇಂಧನದ ಪಾಲು ಈಗ ಶೇಕಡ 54ಕ್ಕಿಂತ ಹೆಚ್ಚಾಗಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ತಿಳಿಸಿದೆ. ಸೌರ ಇಂಧನ ಕ್ಷೇತ್ರ ಈ ಬೆಳವಣಿಗೆಯ ಮುಖ್ಯ ಚಾಲಕ ಶಕ್ತಿಯಾಗಿದ್ದು, 2014 ಕೇವಲ 2.8 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಪ್ರಸ್ತುತ ಸುಮಾರು 165 ಗಿಗಾವ್ಯಾಟ್ಗೆ ತಲುಪಿದೆ. 2025-26 ಸಾಲಿನಲ್ಲಿ ದೇಶದಲ್ಲಿ ದಾಖಲೆಯ 55.29 ಗಿಗಾವ್ಯಾಟ್ ಪಳೆಯುಳಿಕೆಯೇತರ ವಿದ್ಯುತ್ ಸಾಮರ್ಥ್ಯವನ್ನು ಸೇರ್ಪಡೆಗೊಳಿಸಲಾಗಿದ್ದು, ಇದರಲ್ಲಿ ಸೌರಶಕ್ತಿಯಿಂದ 44.6 ಗಿಗಾವ್ಯಾಟ್ ಹಾಗೂ ಪವನಶಕ್ತಿಯಿಂದ 6 ಗಿಗಾವ್ಯಾಟ್ ಕೊಡುಗೆ ಸೇರಿವೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯು 2014-15 ಸುಮಾರು 191 ಬಿಲಿಯನ್ ಯೂನಿಟ್ಗಳಷ್ಟಿದ್ದು, 2025-26 477 ಬಿಲಿಯನ್ ಯೂನಿಟ್ಗಳಿಗೂ ಅಧಿಕ ಪ್ರಮಾಣಕ್ಕೆ ಏರಿಕೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೊಲಿವಿಯಾದ ಸಾರ್ವಜನಿಕ ಆರೋಗ್ಯ ರಕ್ಷಣಾ ಸಾಮರ್ಥ್ಯಕ್ಕೆ ಬೆಂಬಲವಾಗಿ ಭಾರತ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳ ನೆರವನ್ನು ಕಳುಹಿಸಿಕೊಟ್ಟಿದೆ. ಒಗ್ಗಟ್ಟು ಮತ್ತು ಜಂಟಿ ಪ್ರಗತಿಯ ಮೂಲಕ ಸಹಕಾರವನ್ನು ಮುನ್ನಡೆಸಲು ಭಾರತ ಸದಾ ಸಿದ್ಧವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದೆ. ಜಾರ್ಖಂಡ್ನ ಉದ್ಯೋಗ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಇಂದು ಹಮ್ಮಿಕೊಂಡಿರುವ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಪೊಲೀಸರು ರಾಂಚಿ ವಿಧಾನಸೌಧದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ ಹಾಗೂ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್

ಕೈಗೊಳ್ಳಲಾಗಿದೆ. ಇದೇ 6 ರಿಂದ 12 ರವರೆಗೆ ವಿಧಾನಸೌಧ ಕಟ್ಟಡದ 750 ಮೀಟರ್ ವ್ಯಾಪ್ತಿಯಲ್ಲಿ ಈ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ. ಕಳೆದ 17 ದಿನಗಳಿಂದ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ 6 ಮಂದಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ರಾಜಧಾನಿಗೆ ಆಗಮಿಸುತ್ತಿರುವ ವಿದ್ಯಾರ್ಥಿಗಳನ್ನು ಪೊಲೀಸರು ಒತ್ತಾಯಪೂರ್ವಕವಾಗಿ ತಡೆಯುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಮತ್ತೊಂದೆಡೆ

0: ತೀವ್ರಗೊಂಡ ಬೆನ್ನಲ್ಲೇ ಜಾರ್ಖಂಡ್ ಲೋಕಸೇವಾ ಆಯೋಗದ ಮೂವರು ಹಾಲಿ ಸದಸ್ಯರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಸದಸ್ಯರಾದ ಅಜಿತ್ ಭಟ್ಟಾಚಾರ್ಯ, ಜಮೀಲ್ ಅಹಮದ್ ಮತ್ತು ಅನಿಮಾ ಹನ್ಸದ ನಿನ್ನೆ ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಈ ರಾಜೀನಾಮೆಗಳನ್ನು ಅಂಗೀಕರಿಸಿದ್ದಾರೆ. ಆಯಕಟ್ಟಿನ ಸಮುದ್ರ ಮಾರ್ಗಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಹಿಂದೂ ಮಹಾಸಾಗರ ಹಾಗೂ ಭಾರತವನ್ನು ಸಂಪರ್ಕಿಸುವ ಪರ್ಯಾಯ ರೈಲು ಮಾರ್ಗದ ಸಾಧ್ಯತೆಗಳನ್ನು ಪರಿಶೀಲಿಸಲು ರಷ್ಯಾ ಪ್ರಸ್ತಾಪಿಸಿದೆ. ಹಾರ್ಮೋಜ್ ಮತ್ತು ಜಲಸಂಧಿ, ಬೋಫರಸ್ ಜಲಸಂಧಿಗಳಂತಹ ಪ್ರಮುಖ ಜಲಮಾರ್ಗಗಳಲ್ಲಿ ಎದುರಾಗುತ್ತಿರುವ ಅಪಾಯಗಳನ್ನು ಎದುರಿಸಲು ಪರ್ಯಾಯ ಮಾರ್ಗಗಳು ನೆರವಾಗಲಿವೆ ಎಂದು ರಷ್ಯಾ ಉಪಪ್ರಧಾನಿ ಮರಾತ್ ಕುಸ್ನುಲಿನ್ ತಿಳಿಸಿದ್ದಾರೆ. ರಷ್ಯಾ ಸರ್ಕಾರಿ ಸುದ್ದಿಸಂಸ್ಥೆ ವರದಿಯಂತೆ ತುರ್ಕ್ಮೆನಿಸ್ತಾನ್, ಇರಾನ್ ಮತ್ತು ಅಫ್ಘಾನಿಸ್ತಾನ್ ಮೂಲಕ ಹಾದು ಹೋಗುವ ರೈಲು ಮಾರ್ಗಗಳನ್ನು ಪರಿಶೀಲಿಸುವ ಮೂಲಕ ಭಾರತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಬಹುದು ಎಂದು ರಷ್ಯಾ ಉಪಪ್ರಧಾನಿ ತಿಳಿಸಿದ್ದಾರೆ. ಮುಂಬೈನ ಸೋಮಯ್ಯ ವಿದ್ಯಾವಿಹಾರ್ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ನಡೆದ 2026 FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಶ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಹಾಂಕಾಂಗ್ ಚೀನಾ ವಿರುದ್ಧ ಸೋತ ನಂತರ ಭಾರತ ತಂಡ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿತು. ಭಾರತೀಯ ತಂಡ 2-2 ಅಂತರದಲ್ಲಿ ಟೈ ಮುಗಿದ ನಂತರ ಹಾಂಕಾಂಗ್ ಚೀನಾ ವಿರುದ್ಧ ಗೇಮ್ ವ್ಯತ್ಯಾಸದ ಆಧಾರದ ಮೇಲೆ ಫೈನಲ್ನಲ್ಲಿ ಸೋತಿತು. 2026 ಏಷ್ಯನ್ ಗೇಮ್ಸ್ ತಂಡದ ಭಾಗವಾಗಿರುವ ಸೂರಜ್ ಕುಮಾರ್ ಚಂದ್ ಕಳೆದ ಗುರುವಾರ FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮೊದಲ ಚಿನ್ನದ ಪದಕ ವಿಜೇತರಾಗುವ ಮೂಲಕ ಇತಿಹಾಸ ಬರೆದಿದ್ದರು. ಉಜ್ಬೇಕಿಸ್ತಾನ್ನ ತಾಷ್ಕೆಂಟ್ನಲ್ಲಿ ನಡೆದ ಏಷ್ಯನ್ ಜೂನಿಯರ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ 65 kg ವಿಭಾಗದಲ್ಲಿ ಭಾರತೀಯ ವೇಟ್ ಲಿಫ್ಟರ್ ಮಹಾರಾಜನ್ ಆರ್ಮುಗ ಪಾಂಡ್ಯನ್ ರಜತ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಮಹಾರಾಜನ್ ವೈಯಕ್ತಿಕ ಅತ್ಯುತ್ತಮ ಸಾಧನೆಯಾಗಿ ಒಟ್ಟು 285 kg ಭಾರ ಎತ್ತಿದರು. ಸ್ನಾಚ್ನಲ್ಲಿ 128 kg ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 157 kg ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದರು. ವಿಯೆಟ್ನಾಂನ ಹೋಂಗ್ ತಾಚ್ ಒಟ್ಟು 291 kg ಭಾರ ಎತ್ತುವ ಮೂಲಕ ಚಿನ್ನದ ಪದಕ ಗೆದ್ದರು. ಅಹಮದಾಬಾದ್ನಲ್ಲಿ ಇದೇ 13-23 18 ವರ್ಷದೊಳಗಿನವರ ಫೀಬಾ ಏಷ್ಯಾ ಬ್ಯಾಸ್ಕೆಟ್ಬಾಲ್ ಕಪ್ ಅನ್ನು ಆಯೋಜಿಸಲಿದೆ. August 14 ಭಾರತ ಜಪಾನ್ ಮುಖಾಮುಖಿಯಾಗಲಿರುವ ಮೊದಲ ಪಂದ್ಯದೊಂದಿಗೆ ಕ್ರೀಡಾಕೂಟ ಆರಂಭವಾಗಲಿದ್ದು ಗುಂಪು ಹಂತದಲ್ಲಿ ಭಾರತ ತಂಡ ಕೊರಿಯಾ, ಜಪಾನ್ ಮತ್ತು ಕಜಕಿಸ್ತಾನ್ ತಂಡಗಳನ್ನು ಎದುರಿಸಲಿದೆ. ಫೈನಲ್ ಪಂದ್ಯ ಇದೇ 23 ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 metric tons ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳಿಸಿಕೊಟ್ಟ ಭಾರತ. FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಶ್ ಚಾಂಪಿಯನ್ಶಿಪ್, ಭಾರತ ತಂಡಕ್ಕೆ ಬೆಳ್ಳಿ ಪದಕ. ಹಾಗೂ ಏಷ್ಯನ್ ಜೂನಿಯರ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12
1: ಆಕಾಶವಾಣಿ ಮೈಸೂರು ಸಮಯ ಸರಿಯಾಗಿ

ಚಿಂತನ ಕಾರ್ಯಕ್ರಮದಲ್ಲಿ ಆಟಿಸಂ ನಿರ್ವಹಣೆ ಕುರಿತು ಬೆಂಗಳೂರಿನ ಸೇಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮನೋಶಾಸ್ತ್ರ ವಿಭಾಗದ ಹದಿಹರೆಯದ ಮನೋವೈದ್ಯಕೀಯ ಘಟಕದ ಪ್ರಾಧ್ಯಾಪಕರಾದ ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಸುಹಾಸ್ ಚಂದನ್ ರವರು ಮತ್ತು ಅನುಪಮಾ ರಾಮಶೇಷರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
1: ನಮಸ್ಕಾರ. ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾ ಚೈತ್ರ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ವ್ಯಕ್ತಿಯೊಬ್ಬರ ಬದುಕಿನಲ್ಲಿ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯ ಅನ್ನುವಂಥದ್ದು ಮೂರು ಪ್ರಮುಖ ಘಟ್ಟಗಳು. ಎಲ್ಲವೂ ಕೂಡ ಮಹತ್ವದ್ದೇ ನಿಜ, ಆದರೆ ಬಾಲ್ಯ ಎನ್ನುವಂಥದ್ದು ವ್ಯಕ್ತಿಯ ಒಂದು ಸಂಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ಭದ್ರವಾದಂತಹ ಬುನಾದಿಯನ್ನು ಒದಗಿಸೋದ್ರಿಂದ ಇದು ಅತ್ಯಂತ ಪ್ರಮುಖವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅಂದರೆ ಬಾಲ್ಯದಲ್ಲಿ ಅತ್ಯಂತ ವೇಗವಾಗಿ ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆ ಆಗೋದ್ರ ಜೊತೆಗೆ ಸಂವಹನ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನ ಕೂಡ ಮಕ್ಕಳು ಕಲಿತಾ ಇರ್ತಾರೆ. ಆದರೆ ಈ ಬಾಲ್ಯದಲ್ಲಿ ಮೆದುಳು ಮತ್ತು ನರವ್ಯೂಹದ ತೊಂದರೆಯಿಂದ ಉಂಟಾಗುವಂತಹ ಆಟಿಸಂನಲ್ಲಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಅಡ್ಡಿಯಾಗಬಹುದು. ಆಟಿಸಂ ಅಂತಂದ್ರೆ ಏನು, ಅದನ್ನ ಪತ್ತೆ ಹಚ್ಚೋದು ಹೇಗೆ ಮತ್ತು ಅದು ಅಗತ್ಯವಾದಂತಹ ಚಿಕಿತ್ಸೆಯನ್ನು ನೀಡೋದು, ಈ ಎಲ್ಲದರ ಕುರಿತಾಗಿ ನಮ್ಮ ಇಂದಿನ ಚರ್ಚೆ. ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಸೇಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮಕ್ಕಳ ಮತ್ತು ಹದಿಹರೆಯದ ಮನೋವೈದ್ಯಕೀಯ ಘಟಕದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಆಗಿರುವಂತಹ ಡಾ ಸುಹಾಸ್ ಚಂದ್ರನ್ ಅವರು, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ.
2: ಧನ್ಯವಾದಗಳು ಮೇಡಮ್.
1: ಡಾಕ್ಟರ್, ಈಗ ಆಟಿಸಂ ಅನ್ನುವಂತಹ ಶಬ್ದವನ್ನ ನಾವು ಇತ್ತೀಚೆಗೆ ಸಾಕಷ್ಟು ಕೇಳ್ತಾ ಇದ್ದೀವಿ. ಮಕ್ಕಳಲ್ಲಿ ಇದು ಕಂಡು ಬರುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು, ಆದ್ರೆ ಯಾವ ವಯಸ್ಸಿನಲ್ಲಿ ಇದು ಕಂಡು ಬರುತ್ತೆ ಮತ್ತು ಒಂದು ಇನಿಷಿಯಲ್ ಸ್ಟೇಜಸ್ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಏನೇನು ಚಿಹ್ನೆಗಳು ಇರುತ್ತೆ?
2: ಆಟಿಸಂ ಅಥವಾ ಸೊಲೀನ್ಯತೆ ಅಂತ ಹೇಳೋದು, ಅದರದ್ದು ಪ್ರಾರಂಭಿಕ ಲಕ್ಷಣಗಳು 12 ತಿಂಗಳಿಂದ 3 ವಯಸ್ಸೊಳಗಡೆನೆ ಬಂದ್ಬಿಡ್ತವೆ. ನಾವು ಆಟಿಸಂ ಅಂದ್ರೆ ಇದೊಂದು ನರದು ಬೆಳವಣಿಗೆದು ಒಂದು ವ್ಯತ್ಯಾಸ. ಸೊ ಬೆಳವಣಿಗೆ ಅಂದ್ರೆ ಅದು ಬೇರೆ ಬೇರೆ ಭಾಗದಲ್ಲಿ ಇರ್ತವೆ. ಒಂದು ದಿನಚರ್ಯದು, ಒಂದು ಸಾಮಾಜಿಕ ಕೌಶಲ್ಯಗಳದು, ಸಂಭಾಷಣೆದು, ಅರಿವಿಂದು ಬೆಳವಣಿಗೆನು ಇರ್ತವೆ. ಆಟಿಸಂ ಅಲ್ಲಿ ಸಂಭಾಷಣೆ ಮತ್ತೆ ಸಾಮಾಜಿಕವಾಗಿ ಇರೋ ಬೆಳವಣಿಗೆಯಲ್ಲಿ ಸ್ವಲ್ಪ ಅದು ಹಿಂದೆ ಇರ್ತವೆ. ಸಂಭಾಷಣೆ ತಗೊಳ್ಳುವಾಗ ಸಾಮಾನ್ಯವಾಗಿ ಮಕ್ಕಳು 12 ತಿಂಗಳು ಮುಗಿತಾ ಅಟ್ಲೀಸ್ಟ್ ಒಂದು 2 ಪದಗಳು ಅರ್ಥಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಬೇಕು, ಅಮ್ಮ, ದಾದ ಆ ಥರ. 2 ವಯಸ್ಸು ಮುಗಿತಾ ಒಂದು 200 ವರ್ಡ್ಸ್ ಹೇಳ್ಬೇಕಾಗ್ತವೆ. ಆಮೇಲೆ ಒಂದು 2 ಪದಗಳನ್ನ ಕೂಡಿಸಿ ಹೇಳ್ಬೇಕು, ಅಮ್ಮ ಚಂಡು, ಅಮ್ಮ ಬಾಲು ಆ ಥರ. 3 ವಯಸ್ಸು ಮುಗಿತಾ 3 ಪದಗಳನ್ನ ಕೂಡಿಸ್ಬಿಟ್ಟು ಹೇಳ್ಬೇಕಾಗತ್ತೆ, ಅಮ್ಮ ನನಗೆ ಹಾಲು ಬೇಕು ಆ ಥರ. ಇದರಲ್ಲಿ ಎಲ್ಲೇ ನಿಧಾನ ಇದ್ರೆ ಇದು ಆಟಿಸಂದು ಒಂದು ಚಿನ್ನ. ಅದೇ ತರ ಸಾಮಾಜಿಕವಾಗಿ ಕೌಶಲ್ಯಗಳು ನೋಡುವಾಗ ಕೆಲವು ಮಕ್ಕಳು ಆಟಿಸಂ ಇಲ್ಲ ಮಕ್ಕಳಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ, ಹೆಸರು ಕೂಗಿದ್ರೆ ರೆಸ್ಪಾಂಡ್ ಮಾಡಲ್ಲ, ಒಂದು 10 ಸತಿ ಕೂಗಿದ್ರೆ ಒಂದು 3-4 ಸತಿ ರೆಸ್ಪಾಂಡ್ ಮಾಡ್ತಾರೆ. ಕೈ ತಗೊಂಡು ಆ ವಸ್ತು ಬೇಕು ಈ ವಸ್ತು ಬೇಕು ಅಂತ ತೋರಿಸೋದಿಲ್ಲ, ಏನಾದರೂ ಬೇಕಂದ್ರೆ ಅಮ್ಮ ಅಪ್ಪ ಕೈ ತಗೊಂಡು ಎಳ್ಕೊಂಡು ಹೋಗ್ತಾರೆ. ಅವರು ಸ್ವಂತ ಲೋಕದಲ್ಲೇ ಇರ್ತಾರೆ, ಬೇರೆ ಮಕ್ಕಳ ಜೊತೆ ಬೆರೆಯಕ್ಕೆ, ಅವ್ರ ಜೊತೆ ಆಟ ಆಡಕ್ಕೆ ಆಸಕ್ತಿ ಪಡೋದು ಇಲ್ಲ. ಇನ್ನೊಂದು ಮುಖ್ಯವಾಗಿರೋ ಸಿಂಪ್ಟಮ್ ಏನಂದ್ರೆ ಕೆಲವು ವಸ್ತುಗಳನ್ನ ರಿಪೀಟ್ ಆಗಿ ಮಾಡ್ತಾ ಇರ್ತವೆ, ಕೆಲವು ಆಕ್ಷನ್ಸ್ನ. ಉದಾಹರಣೆಗೆ ಕೈ ಹಾರೋದು, ಇಲ್ಲ ಅಕಸ್ಮಾತ್ ಒಂದು ಸ್ವಿಚ್ ಬೋರ್ಡ್ನ ಆನ್ ಆಫ್ ಮಾಡ್ತಾ ಇರೋದು, ಈ ಕಾರ್ಗಳನ್ನೆಲ್ಲ ತಗೊಂಡು ಒಂದೇ ಲೈನ್ ಅಲ್ಲಿ ಅರೇಂಜ್ ಮಾಡ್ತಾ ಇರೋದು ಗಂಟೆ ಕಾಲನ ಅದೇ ಮಾಡ್ತಾ ಇರೋದು. ಸೊ ಇದು ಒಂದು ಲಕ್ಷಣ ಇರ್ತವೆ. ಬಟ್ ಕೆಲವು ಮಕ್ಕಳಲ್ಲಿ ಈ 12 ವಯಸ್ಸು ದಾಟಿನೂ ಒಂದು 2-3 ಇಯರ್ಸ್ ಆದ್ಮೇಲೇನು ಬೆಳವಣಿಗೆ ಒಂದು ನಾರ್ಮಲ್ ಇರ್ಬೋದು, ಬಟ್ ಆದ್ರೂ ಒಂದು 3 ಇಯರ್ಸ್ 2 ಇಯರ್ಸ್ ಆದ್ಮೇಲೆ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ನಾವು ಹೇಳ್ತೀವಿ, ಮೈಲುಗಳು ಅಂತ ನಾವು ಹೇಳ್ತೀವಿ, ಅದನ್ನ ಮರ್ತೋಗ್ತಾರೆ ಅಥವಾ ಕಳ್ದೋಗ್ತಾರೆ, ಅದು ಆಟಿಸಂ ಒಂದು ಲಕ್ಷಣ ಅಂತ ನಾವು ಹೇಳ್ತೀವಿ.
1: ಅಂದ್ರೆ ಈಗ ಉದಾಹರಣೆ ಮೂಲಕ ಹೇಳೋದಾದ್ರೆ, ಈಗ ಮಾತಾಡ್ತಿರುವಂತಹ ಮಗು ಹೇಳ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ, ಅಪ್ಪ ಅಮ್ಮ ಹಾಲು ಬೇಕು ಈ ರೀತಿ ಮಾತಾಡ್ತಿರುತ್ತೆ. ಈಗ ನೀವು ಹೇಳ್ತಿರೋದು ಅದನ್ನ ಮರ್ತು ಬಿಡ್ತಾರೆ ಅಥವಾ ಹಿಂದಕ್ಕೆ ಹೋಗ್ತಾರೆ ಅಂದ್ರೆ ಆ ರೀತಿ ಮಾತಾಡುವಂತದ್ದು ಕಡಿಮೆ ಆಗ್ತಾ ಬರುತ್ತೆ ಅಂತನಾ?
2: ಕರೆಕ್ಟ್. ಆ ತರ ಕಮ್ಮಿ ಹಾಕೊಂಡ್ ಬಂದ್ರೆ ಅದು ಆಟಿಸಂ ಒಂದು ಚಿನ್ನ ಇರ್ತವೆ. ಬಟ್ ಏನಂದ್ರೆ ಆಟಿಸಂ ಅಲ್ಲಿ ಒಂದು ಚಿನ್ನ ಅಂತ ಇರೋದಿಲ್ಲ, ಅದು ಒಂದು ಅನೇಕವಾಗಿ ಚಿನ್ನಗಳದ್ದು ಒಂದು ಸಂಘಟನೆ ಇರ್ತವೆ. ಸೊ ಅದನ್ನ ನಾವು ಆಟಿಸಂ ಅಂತ ಹೇಳ್ತೀವಿ.
1: ಮತ್ತೆ ಈಗ ಎಲ್ಲ ಮಕ್ಕಳು ಆಟಿಸಂ ಇರುವಂತಹ ಎಲ್ಲ ಮಕ್ಕಳಲ್ಲೂ ಇದೇ ರೀತಿ ಒಂದೇ ತರದ ಒಂದು ಲಕ್ಷಣಗಳು ಇರಬೇಕು ಅಂತ ಇದೆಯಾ?
2: ಇಲ್ಲ, ವಿಭಿನ್ನ ವಿಭಿನ್ನ ಆಗಿರ್ತವೆ. ಎಲ್ಲಾ ಲಕ್ಷಣಗಳು ಒಂದೇ ಮಗುವಲ್ಲಿ

0: ಬಟ್ ಏನಂದ್ರೆ ಮೂರ್ನಾಲ್ಕು ಲಕ್ಷಣಗಳಿಂದ ಜಾಸ್ತಿ ಇರಬೇಕು.
1: ಹಾಗಾಗಿ ಈಗ ನೀವೇನೇನನ್ನ ಹೇಳಿದ್ರಿ, ಈ ಎಲ್ಲ ಲಕ್ಷಣಗಳನ್ನ ಗಮನದಲ್ಲಿಟ್ಕೊಂಡು ಇದರಲ್ಲಿ ಯಾವ್ದಾದ್ರು ಒಂದು ಮಗುವಿನ ಒಂದು ಬೆಳವಣಿಗೆಯ ಮೈಲಿಗೊಲ್ಲು ಏನಿದೆ ಅದು ತಡವಾಗ್ತಾ ಇದ್ರೆ ಅಥವಾ ನೀವು ಹೇಳದಂತಹ ಲಕ್ಷಣಗಳು ಯಾವ್ದಾದ್ರು ಇತ್ತು ಅಂತ ಆದಲ್ಲಿ ಖಂಡಿತವಾಗಿ ಪೋಷಕರು ಅದರ ಬಗ್ಗೆ ಗಮನವನ್ನ ಹರಿಸಬೇಕು. ಹಾಗೆ ನೀವು ಹೇಳಿದ್ದು ಒಂದು ವರ್ಷದಿಂದ ಮೂರು ವರ್ಷದ ಒಳಗೆ ಈ ರೀತಿ ಆರಂಭಿಕ ಲಕ್ಷಣಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಡಾಕ್ಟರ್, ಈ ರೀತಿ ಆಟಿಸಂ ಇರುವ ಮಕ್ಕಳಿಗೆ ನೀವು ಹೇಳಿದ್ರಿ ಹೆಚ್ಚಿನವರಲ್ಲಿ ಒಂದು ಸಾಮಾಜಿಕ ಕೌಶಲ್ಯಗಳ ಹಾಗೆ ಸಂವಹನ ಅಂದ್ರೆ ಸಂಭಾಷಣೆ ಮಾಡುವಂತದ್ರಲ್ಲಿ ಸ್ವಲ್ಪ ಕಷ್ಟ ಆಗುವ ಸಾಧ್ಯತೆ ಇದೆ ಅಂತ. ತಂದೆ ತಾಯಿಯರಿಗೆ ಸಮಸ್ಯೆ ಎಲ್ಲಿ ಬರುತ್ತೆ ಅಂದ್ರೆ ಮಕ್ಕಳು ಶಾಲೆಗೆ ಸೇರಿಸ್ತಾರೆ, ಮೂರು ವರ್ಷ ನಾಲ್ಕು ವರ್ಷ ಆದಾಗ ಪ್ರೀ ಸ್ಕೂಲು ಹೀಗೆ ಸೇರಿಸಿದಾಗ ಅಲ್ಲಿ ಮಾತಾಡದೇ ಇರುವಂತದ್ದು, ಯಾರೊಂದಿಗೂ ಬೆರೆಯದೇ ಇರುವಂತದ್ದು, ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಲ್ವಾ? ಹಾಗಾಗಿ ನನ್ನ ಪ್ರಶ್ನೆ ಏನಂದ್ರೆ ಶಾಲೆಗಳಲ್ಲಿ ಶೈಕ್ಷಣಿಕವಾಗಿ ಅಂದ್ರೆ ಪಾಠವನ್ನ ಕಲಿಯಲು ಮತ್ತು ಸಾಮಾಜಿಕವಾಗಿ ಅಂದ್ರೆ ಎಲ್ಲರ ಜೊತೆಗೆ ಗುಂಪಾಗಿ ಬೆರೆಯುವಂಥದ್ದು, ಮಾತಾಡುವಂಥದ್ದು, ಆಟವಾಡುವಂಥದ್ದು, ಈ ತರ ಮಾಡಲಿಕ್ಕೆ ಏನಾದರೂ ಬೆಂಬಲವನ್ನ ಕೊಡ್ಲಿಕ್ಕೆ ಸಾಧ್ಯನಾ?
0: ಶಾಲೆಗಳಿಗೆ ಒಂದು ತುಂಬಾ ಮುಖ್ಯವಾಗಿ ಒಂದು ಪಾತ್ರ ಇರ್ತವೆ ಸ್ವಲೀನತೆಯಲ್ಲಿ. ಹೆಚ್ಚು ಕೌಶಲ್ಯಗಳು ಬೆಳವಣಿಗೆ ಆಗೋದು ಶಾಲೆಯಲ್ಲೇ, ಅದು ಆಟಿಸಂಗೂ ನಿಜ, ಎಲ್ಲ ಮಕ್ಕಳಲ್ಲೂ ನಿಜ, ಆಟಿಸಂ ಅಲ್ಲೂ ನಿಜ. ಬಟ್ ಆಟಿಸಂ ಅಲ್ಲಿ ಸ್ವಲ್ಪ ಹೆಚ್ಚು ಸಹಾಯತೆ ಬೇಕಾಗ್ತವೆ. ಮೊದಲನೇ ಏನಂದ್ರೆ ಈ ಶಿಕ್ಷಕರು ಮಕ್ಕಳ ಜೊತೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅದರಿಂದ ನಾನು ಮುಂದೆ ಹೇಳಂತರ ಲಕ್ಷಣಗಳೆಲ್ಲ ಸ್ವಲ್ಪ ಕಂಡಿಡಿಯಕ್ಕೆ ಗುರ್ತಿಡಿಯಕ್ಕೆ ಸ್ವಲ್ಪ ಸುಲಭ ಆಗ್ತವೆ. ಅದು ಕಂಡಿಡಿದ್ಬಿಟ್ಟು ಡಾಕ್ಟರ್ಗೆ ರೆಫರ್ ಮಾಡಿ ಸಲಹೆ ತಗೊಳ್ಳೋದು ಸಾಮಾನ್ಯ, ಅದೊಂದು. ಎರಡನೇದು, ಈ ಸಾಮಾಜಿಕ ಕೌಶಲ್ಯಗಳು ಹಿಂದೆ ಇರುವಾಗ ಸಾಮಾಜಿಕ ಅಭ್ಯಾಸಗಳು ಮಾಡ್ಕೋಬೇಕು ಅದನ್ನ ಮುಂದುವರ್ಸಕ್ಕೆ. ಈ ಅಭ್ಯಾಸಗಳು ಶಾಲೆಯಲ್ಲೇ ಮಾಡೋದು ಬೆಸ್ಟ್. ಅದಕ್ಕೆ ಈ ಟೀಚರ್ಸ್ ಶಿಕ್ಷಕರು ಮಕ್ಕಳನ್ನ ಎರಡ್ ಮೂರು ಮಕ್ಕಳನ್ನ ಗುಂಪು ಮಾಡಿ ಅವ್ರನ್ನ ಆಟ ಮಾಡೋದು ಪ್ರಾರಂಭಿಸಿ ಇಲ್ಲ ಕತೆ ಹೇಳೋದಕ್ಕೆ ಸ್ವಲ್ಪ ಪ್ರೋತ್ಸಾಹನ ಕೊಟ್ಬಿಟ್ಟು ಪ್ರಚೋದನೆ ಕೊಟ್ಟರೆ ಅದರಿಂದಾನೂ ಈ ಸಾಮಾಜಿಕವಾಗಿ ಎಲ್ಲ ಕೌಶಲ್ಯಗಳು ಮುಂದೆ ಬರ್ತವೆ. ಅದೇ ತರಾನೇ ಕೆಲವು ಮಕ್ಕಳಿಗೆ ಸ್ವಲ್ಪ ಚಂಚಲತೆ ಜಾಸ್ತಿ ಇರ್ತವೆ, ಗಮನ ಕಮ್ಮಿ ಇರ್ತವೆ, ಅವ್ರನ್ನ ಮೊದಲೇ ಶಾಲೆಯಲ್ಲಿ ಕೂರಿಸ್ಬಿಟ್ಟು ಸ್ವಲ್ಪ ಗಮನ ಜಾಸ್ತಿ ಕೊಡ್ಬೇಕು. ಅದೇ ತರಾನೇ ಕೆಲವು ಮಕ್ಕಳಿಗೆ ಈ ಶಬ್ದ ಕೇಳಕ್ ಆಗಲ್ಲ. ನಾವು ಸೆನ್ಸರಿ ಇಶ್ಯೂಸ್ ಅಂತ ಹೇಳ್ತೀವಿ, ಸ್ಕೂಲಲ್ಲಿ ಬೆಲ್ದು ಶಬ್ದ ಇರ್ತವೆ, ಪ್ಲೇ ಗ್ರೌಂಡ್ ಶಬ್ದ ಇರ್ತವೆ, ತುಂಬಾ ಮಕ್ಕಳು ಶಬ್ದ ಮಾಡ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಅವ್ರನ್ನ ಸಮಾಧಾನ ಮಾಡಿ ಒಂದು ಶಾಂತಿ ಮೂಲೆಯಲ್ಲಿ ಕೂರಿಸಿದ್ರು ಅವ್ರಿಗೂ ಸ್ವಲ್ಪ ರಿಲೀಫ್ ಸಿಗತ್ತೆ. ಅದೇ ತರಾನೇ ಒಂದು ದೈನಿಕವಾಗಿ ಒಂದು ದಿನಾಚರಿಯದು ಒಂದು ಚಿತ್ರಗಳಿಂದ ಒಂದು ಚಾರ್ಟ್ ಮಾಡಿಬಿಟ್ಟು ಮಗುಗೆ ಸ್ವಲ್ಪ ಎಜುಕೇಟ್ ಮಾಡಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಈ ಆಟಿಸಂ ಮಕ್ಕಳಿಗೆ ಈ ಭವಿಷ್ಯವಾಣಿಯಲ್ಲಿ ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಇರ್ತವೆ. ಸೊ ಅವ್ರಿಗೆ ಗೊತ್ತಾದ್ರೆ ಇವತ್ತು ಈ ತರ ಆಗತ್ತೆ, ಈ ಆಕ್ಟಿವಿಟಿ ಮಾಡ್ತಾರೆ ಅಂದ್ರೆ ಅವ್ರದ್ದು ಆತಂಕನೂ ಸ್ವಲ್ಪ ಕಮ್ಮಿ ಆಗ್ತವೆ.
1: ಈಗ ನೀವೊಂದು ಸೆನ್ಸರಿ ಇಶ್ಯೂಸ್ ಅನ್ನುವಂಥದ್ದನ್ನ ಒಂದು ಮಾತನ್ನ ಹೇಳಿದ್ರಿ, ಸೆನ್ಸರಿ ಸೆನ್ಸಿಟಿವ್ ಅನ್ನುವಂಥದ್ದನ್ನ ಅಂದ್ರೆ ಸಂವೇದನೆಗಳಿಗೆ ಅವರು ತುಂಬಾ ಸೂಕ್ಷ್ಮರಾಗಿರ್ತಾರೆ ಅಂತ ಹೇಳಲಾಗುತ್ತೆ. ಸೆನ್ಸರಿ ಆರ್ಗನ್ಸ್ ಅಂದ ತಕ್ಷಣ ನಮಗೆ ಗೊತ್ತಾಗೋದು ಕಣ್ಣು, ಕಿವಿ ಅಲ್ವಾ, ಮೂಗು ಮತ್ತೆ ಸ್ಪರ್ಶ, ಬಾಯಿ, ಈ ತರದ್ದು. ಈ ಸೆನ್ಸರಿ ಸೆನ್ಸಿಟಿವ್ ಅಂತಂದ್ರೆ ಏನು, ಆಟಿಸಂ ಅಲ್ಲಿ ಅದು ಯಾವ ರೀತಿಯಾಗಿರುತ್ತೆ, ಉದಾಹರಣೆಗಳ ಮೂಲಕ ವಿವರಿಸಲಿಕ್ಕೆ ಸಾಧ್ಯನಾ?
0: ಖಂಡಿತವಾಗಿ. ಈ ಸಂವೇದನಾ ಸಮಸ್ಯೆಗಳು ಸಾಮಾನ್ಯ ಇರ್ತವೆ ಸ್ವಲೀನತೆಯಲ್ಲಿ, ಅದು ದೃಶ್ಯಗಳಾಗಿರ್ಬೋದು, ಶಬ್ದಗಳಾಗಿರ್ಬೋದು, ಇಲ್ಲ ವಿನ್ಯಾಸಗಳಾಗಿರ್ಬೋದು. ಸೊ ಅದು ಬಹಳ ಆಘಾತವಾಗಿ ಅನುಭವಿಸ್ತಾರೆ ಮಕ್ಕಳು. ಉದಾಹರಣೆಗೆ ಅವ್ರದ್ದು ಸೂಕ್ಷ್ಮತಾನ ಸ್ವಲ್ಪ ಜಾಸ್ತಿ ಇರುತ್ತೆ ಶಬ್ದ ಕೇಳಿದ್ರೆ. ಇವಾಗ ನನ್ನ ಫೋನ್ ಇಲ್ಲಿ ಇಟ್ಟಿದೀನಿ, ಫೋನ್ ವಾಲ್ಯೂಮ್ ನಾನೊಂದು 5 ಅಥವಾ 6 ಲೆವೆಲ್ ಅಲ್ಲಿ ಇಟ್ಟಿದೀನಿ. ಸೊ ಈ ಫೋನ್ ರಿಂಗುವಾಗ ನಮ್ಗೆ ಸ್ವಲ್ಪ ಕೇಳಿಸುತ್ತೆ. ಬಟ್ ಇದೇ ಫೋನ್ ಇವಾಗ ರಿಂಗುವಾಗ ಇಂಥ ಮಕ್ಕಳಲ್ಲಿ ಇದ್ರೆ ಅವರಿಗೆ ಒಂದು 9 ಅಥವಾ 10 ಲೆವೆಲ್ ಅಲ್ಲಿ ಕೇಳಿಸುತ್ತೆ. ಸೊ ಹೆಚ್ಚುವಾಗಿ ಕೇಳಿಸುತ್ತೆ ಅವ್ರಿಗೆ, ಸೇಮ್ ನಾಯ್ಸ್ ಅದು, ಸೇಮ್ ವಾಲ್ಯೂಮ್, ಬಟ್ ಅವರಿಗೆ ಅದು ಹೆಚ್ಚುವಾಗಿ ಕೇಳಿಸುತ್ತೆ. ಈ ತರ ಕೇಳಿಸುವಾಗ ಅವ್ರಿಗೆ ಸ್ವಲ್ಪ ಆತಂಕ ಜಾಸ್ತಿ ಆಗತ್ತೆ, ಸ್ವಲ್ಪ ಅವ್ರಿಗೆ ಮಾತು ಹಿಂದೆ ಇದ್ರೆ ಅದನ್ನ ಪ್ರಕಟಿಸಕ್ಕೂ ಆಗಲ್ಲ. ಸೊ ಅದರಿಂದ ಸ್ವಲ್ಪ ಆಚೆ ಹೋಗೋದು, ಚಂಚಲತೆ ಜಾಸ್ತಿ ಆಗೋದು, ಕೋಪ ಬರೋದು, ಅದೆಲ್ಲ ಸಾಮಾನ್ಯ. ಇದೇ ತರಾನೇ ದೀಪಗಳು, ತುಂಬಾ ಪ್ರಕಾಶವಾಗಿರೋ ದೀಪಗಳು ಇಲ್ಲ ಮಿಂತಾ ಇರೋ ದೀಪಗಳು, ಅದರಿಂದಾನು ಅವ್ರಿಗೆ ತುಂಬಾ ಡಿಸ್ಟ್ರೆಸ್ ಆಗ್ತವೆ, ತುಂಬಾ ಕಷ್ಟ ಆಗುತ್ತೆ ಅದರಿಂದ. ಅದೇ ತರಾನೇ ಈ ಬಟ್ಟೆಗಳು ಇದರಲ್ಲಿ ಟ್ಯಾಗ್ಸ್ ಅಂತ ಹೇಳ್ತೀವಿ ಅಲ್ವಾ, ಅದು ಬರ್ತವೆ, ಅದು ಅವ್ರನ್ನ ತುಂಬಾ ಇರಿಟೇಟ್ ತರ ಮಾಡ್ತಾರೆ ಕೆಲವು ಮಕ್ಕಳಿಗೆ. ಸೊ ಅದರಿಂದ ಬಟ್ಟೆ ಹಾಕೋಕ್ಕೆ ಇಷ್ಟಪಡೋದಿಲ್ಲ, ಕೆಲವು ಬಟ್ಟೆಗಳು ಮಾತ್ರ ಹಾಕೋದು, ಫಾರ್ ಎಕ್ಸಾಂಪಲ್ ಬರೀ ಡೆನಿಮ್ ಕ್ಲೋತ್ಸ್ ಹಾಕ್ತಾರೆ, ಇಲ್ಲ ಒಂದೇ ತರ ಟೀ ಶರ್ಟ್ ಬೇಕು, ಒಂದೇ ತರ ಪ್ಯಾಂಟ್ ಬೇಕು ಅಂತಾನು ಸ್ವಲ್ಪ ಒಂದು ಸ್ಟಬರ್ನೆಸ್ ಅಂತ ಇರ್ತವೆ ಮಕ್ಕಳಿಗೆ. ಸೊ ಇದರಿಂದ ಈ ತರ ಪ್ರಾಬ್ಲಮ್ಸ್ ಆಗ್ತವೆ. ಬಟ್ ಏನಂದ್ರೆ ಕೆಲವೊಮ್ಮೆ ಸೆನ್ಸರಿ ಇಶ್ಯೂಸ್ ಇಂದ ಸ್ವಲ್ಪ ಅಡ್ವಾಂಟೇಜಸ್ ಇರ್ತವೆ ಕೆಲವು ಮಕ್ಕಳಿಗೆ, ಅವರಿಗೆ ಕೆಲವು ಪ್ಯಾಟರ್ನ್ಸ್ ಗುರ್ತಿಡಿಯಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ನಮ್ಗೆಲ್ಲೂ ಅದು ಕಾಣಿಸೋದಿಲ್ಲ, ಅದು ಸಂಖ್ಯೆಗಳಾಗ್ಲಿ ಇಲ್ಲ ಆಕರೆ ಆಗ್ಲಿ ಇಲ್ಲ ಮ್ಯೂಸಿಕ್ ದು ಟೋನ್ ಆಗ್ಲಿ. ಒಂದ್ಸತಿ ಕೆಲವು ಮಕ್ಕಳಿದ್ದಾರೆ

0: ಒಂದ್ಸತಿ ಇದು ಕೇಳ್ಬಿಟ್ಟು ಅದನ್ನ ಇಮ್ಮಿಡಿಯೇಟ್ ಆಗಿ ರೀಪ್ರೊಡ್ಯೂಸ್ ಮಾಡ್ತಾರೆ. ಒಬ್ಬ ಮಗು ಮೈಸೂರು ಪ್ಯಾಲೇಸ್ ನ ನೋಡ್ಬಿಟ್ಟು ಅದೇ ರೇಖಾ ಚಿತ್ರನ ಹಂಗೆ ಬರ್ತಾರೆ. ಆ ಒಂದು ಸ್ಪೆಷಲ್ ಟ್ಯಾಲೆಂಟ್ಸ್ ಇರ್ತವೆ. ಇದನ್ನ ಇಂಗ್ಲಿಷ್ ಅಲ್ಲಿ ಸವಾನ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಇದು ಎಲ್ಲಾ ಮಕ್ಕಳಲ್ಲಿ ಇರೋದಿಲ್ಲ, ಬಟ್ ಕೆಲವು ಮಕ್ಕಳಲ್ಲಿ ಇರ್ತವೆ. ಇದನ್ನ ನಾವು ಹುಡುಕ್ಬೇಕಾಗ್ತವೆ, ಅದನ್ನ ಸ್ವಲ್ಪ ಹುಡುಕಕ್ಕೆ ಸ್ವಲ್ಪ ಪ್ರಯತ್ನ ಮಾಡಲೇಬೇಕು.
1: ಈಗ ಪೋಷಕರಿಗೆ ಮತ್ತು ಆರೈಕೆಯನ್ನ ಮಾಡುವವರು ಅಂದ್ರೆ ಕೇರ್ ಗಿವರ್ಸ್ ಏನಿರ್ತಾರೆ, ಅವರು ಈ ಸಂವಹನ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನ ಮಕ್ಕಳಲ್ಲಿ ಯಾವ ರೀತಿ ಹೆಚ್ಚಿಸಬಹುದು?
0: ಇಬ್ರು ಪೋಷಕರು ಗುಣಪಟ್ಟ ಸಮಯವನ್ನು ಮಕ್ಕಳ ಜೊತೆ ಕಲಿಯಲೇಬೇಕು. ಅದಕ್ಕೆ ಇಬ್ರು ಪೋಷಕರದ್ದು ರೋಲ್ ಬಹಳ ಇಂಪಾರ್ಟೆಂಟ್ ಇರ್ತವೆ. ಕೆಲವು ಸಂದರ್ಭದಲ್ಲಿ ಒಬ್ರು ಈ ಕಡೆ ಇರ್ತವೆ, ಇನ್ನೊಬ್ರು ಪಾಶ್ಚಾತ್ಯ ದೇಶದಲ್ಲಿ ಇರ್ತವೆ, ಇಲ್ಲ ಬೇರೆ ರಾಜ್ಯದಲ್ಲಿ ಇರ್ತವೆ. ಆ ತರ ಮಾಡಿದ್ರು ಸ್ವಲ್ಪ ತೊಂದರೆ ಆಗ್ತವೆ. ಕೆಲವರು ಒಂದು ಮಗುಂದು ಒಂದು ವಯಸ್ಸು ಆದ್ಮೇಲೆ ಅಜ್ಜ ಅಜ್ಜಿ ಜೊತೆ ಮಗುನ ಬಿಟ್ಬಿಟ್ಟು ಹೋಗೋದು, ಅದರಿಂದಾನು ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತವೆ. ಅದರಿಂದ ಬೆಳವಣಿಗೆಗೆ ಪ್ರೋತ್ಸಾಹನ ಮತ್ತೆ ಪ್ರಚೋದನೆ ಅಂತೂ ಕರೆಕ್ಟ್ ಆಗಿ ಸಿಗೋದಿಲ್ಲ. ಇನ್ನೊಂದೇನಂದ್ರೆ ಒಂದು ಮಗು ಮಾತು ಕಮ್ಮಿ ಆದ್ರೆ, ಅವರು ಮಾತಾಡೋದು ಕಮ್ಮಿ ಆದ್ರೆ, ಆ ಮಗುದು ಸುತ್ತಮುತ್ತ ಇರೋರೆಲ್ಲರೂ ಅವ್ರಿಗೆ ಗೊತ್ತಿಲ್ಲದವೆ ಮಾತಾಡೋದು ಕಮ್ಮಿ ಮಾಡಿಬಿಡ್ತಾರೆ ಅಪ್ಪ ಅಮ್ಮನು. ಅವ್ರಿಗೆ ಗೊತ್ತಾಗಲ್ಲ ಆ ಟೈಮಲ್ಲಿ ನಾವು ಕಮ್ಮಿ ಮಾತಾಡ್ತಾ ಇದ್ದೀವಿ ಅಂತ. ಬಟ್ ಸ್ವಲೀಯತೆಯಲ್ಲಿ ನೀವು ಎಷ್ಟು ಜಾಸ್ತಿ ಮಕ್ಕಳ ಹತ್ರ ಮಾತಾಡ್ತೀರಾ ಅಷ್ಟು ಈ ಸಂಭಾಷಣೆಯದು ಬೆಳವಣಿಗೆ ಆಗುತ್ತವೆ. ಸೊ ಅದು ಅವರು ಸ್ವಲ್ಪ
1: ಗಮನದಲ್ಲಿ
0: ಇಡಬೇಕಾಗ್ತದೆ.
1: ಈಗ ಹದಿಹರೆಯಕ್ಕೆ ಬರ್ತಾ ಇದ್ದಂತೆ ಆಟಿಸಂ ಲಕ್ಷಣಗಳು ಬದಲಾಗುತ್ತಾ ಹೇಗೆ, ಮತ್ತೆ ಆಗ ಒಂದು ಎದುರಿಸುವಂತಹ ನಿರ್ದಿಷ್ಟ ಸಮಸ್ಯೆಗಳು, ಸರ್ಟನ್ ಸ್ಪೆಸಿಫಿಕ್ ಚಾಲೆಂಜಸ್ ಏನಿ?
0: ಅವ್ರಿಗೂ ಕೆಲವು ಭಾವನೆಗಳು ಪ್ರಕಟಿಸೋಕ್ಕೂ ಅರ್ಥ ಮಾಡೋಕ್ಕೂ ಬಹಳ ಕಷ್ಟ ಇರ್ತವೆ. ಫಾರ್ ಎಕ್ಸಾಂಪಲ್ ಸ್ನೇಹ ದ್ವೇಷ ಅದೆಲ್ಲ ಅರ್ಥ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಹೈಸ್ಕೂಲ್ ಹೋಗ್ತಾ ಹೋಗ್ತಾ ಈ ಸೋಷಿಯಲ್ ಡಿಮಾಂಡ್ಸ್ ಅಂತೂ ಇನ್ನ ಹೆಚ್ಚುವಾಗಿ ಇರ್ತವೆ. ಸೊ ಆ ಟೈಮಲ್ಲಿ ಈ ಸೋಷಿಯಲ್ ಮೀಡಿಯಾ, ಈ ಗುಂಪಾಗಿರೋ ಚಾಟ್ಸು, ಈ ಪಾರ್ಟೀಸು, ಅದ್ರ ಬಗ್ಗೆ ಎಲ್ಲ ಅವರಿಗೆ ಅರ್ಥ ಆಗೋಕ್ಕೆ ಸ್ವಲ್ಪ ಕಷ್ಟ ಇರಬಹುದು. ಅದೇ ತರಾನೇ ಕೆಲವರು ಹಾಸ್ಯ ಮಾಡಿದ್ರು ವ್ಯಂಗ್ಯ ಮಾಡಿದ್ರು ಅದನ್ನ ಕರೆಕ್ಟ್ ಆಗಿ ಗುರ್ತಿಗೇಸೋಕ್ಕೂ ಕಷ್ಟ ಆಗುತ್ತೆ. ನಾನು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಒಂದ್ ವಾರ ಮುಂಚೆ ಒಂದು 11 ಇಯರ್ಸ್ ಮಗುಗೆ ಒಬ್ಬ ಫ್ರೆಂಡ್ ಹೇಳಿದ, ಮಳೆ ಅಂತೂ ಸುರಿತಾ ಇದೆ ಬೆಂಗಳೂರಲ್ಲಿ. ಹೀ ಸೆಡ್ ಇಟ್ಸ್ ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ. ಆ ಮಗು ಅದನ್ನ ಲಿಟ್ರಲ್ ಆಗಿ ಎಲ್ಲಿದೆ ಬೆಕ್ಕು ಎಲ್ಲಿದೆ ನಾಯಿ ಅಂತ ಕೇಳ್ತಾರೆ. ಸೊ ಕೆಲವು ವಿಷಯಗಳು ಅವರು ಲಿಟ್ರಲ್ ಆಗಿ ಕಾಂಕ್ರೀಟ್ ಆಗಿ ತಗೊಳ್ತಾರೆ, ಎಸ್ಪೆಷಲಿ ಆ ಟೀನೇಜ್ ಅಲ್ಲಿ. ಇನ್ನೊಂದೇನಂದ್ರೆ ಈ ಟೈಮಲ್ಲಿ ಬೇರೆ ಮಕ್ಕಳು ಇವ್ರನ್ನ ನೋಡ್ಬಿಟ್ಟು ಅವ್ರಿಗೂ ಗೊತ್ತಾಗುತ್ತೆ ಸ್ವಲ್ಪ ವ್ಯತ್ಯಾಸ ಇದೆ, ಸ್ವಲ್ಪ ಅವರು ಮಾತಾಡೋ ರೀತಿಯಲ್ಲಿ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅದರಿಂದ ಈ ಅವ್ರನ್ನ ಕಿಂಡಲ್ ಮಾಡೋದು, ಅವ್ರನ್ನ ಬುಲಿಯಿಂಗ್ ಅಂತ ನಾವು ಹೇಳ್ತೀವಿ ಅಲ್ಲ, ಅದರದ್ದು ಚಾನ್ಸಸ್ ಸ್ವಲ್ಪ ಹೆಚ್ಚಾಗಿದೆ. ಇದರಿಂದ ಈ ಮಾನಸಿಕ ಕಾಯಿಲೆಗಳು ಅಂತ ನಾವು ಹೇಳ್ತೀವಿ ಅಲ್ವಾ, ಈ ಆತಂಕದ ಕಾಯಿಲೆ, ಖಿನ್ನತೆಯದು ಕಾಯಿಲೆ, ಅದು ಬರೋ ಸಂಭಾವನೆನೂ ಸ್ವಲ್ಪ ಹೆಚ್ಚಾಗಿರುತ್ತೆ ಈ ಮಕ್ಕಳಲ್ಲಿ.
1: ಈಗ ಆಟಿಸಂ ಕುರಿತು ಅರಿವನ್ನ ಮೂಡಿಸಲು ಮತ್ತೆ ಅದು ಇರುವ ಹಾಗೆ ಅದನ್ನ ಸ್ವೀಕರಿಸಿ ಅದನ್ನ ಎದುರಿಸಲು ನೀವು ಏನ್ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ?
0: ಸರಳವಾಗಿರೋ ಸಂಭಾಷಣೆನೆ ಒಂದು ಏನಂದ್ರೆ, ಈ ಆಟಿಸಂ ಇರೋ ಮಕ್ಕಳಲ್ಲಿ ಪ್ರತಿಯೊಂದು ಮಗುವಲ್ಲೂ ಒಂದು ಸಾಮರ್ಥ್ಯ ಇರ್ತವೆ, ಒಂದು ತೀವ್ರವಾಗಿ ಆಸಕ್ತಿ ಇರ್ತವೆ, ಒಂದು ಕಲೆ ಇರ್ತವೆ, ಒಂದು ಪ್ರತಿಭೆ ಇರ್ತವೆ. ಅದನ್ನ ನಾವು ಕಂಡಿಡಿಬೇಕು, ಅದನ್ನ ಆಚರಿಸಬೇಕು, ಅದಕ್ಕೆ ಪ್ರೋತ್ಸಾಹನ ನಾವು ಕೊಡಲೇಬೇಕು. ಅದು ಪೋಷಕರಾಗ್ಲಿ, ಟೀಚರ್ಸ್ ಆಗ್ಲಿ, ವೈದ್ಯಕರಾಗ್ಲಿ, ಅದು ನಾವು ಮಾಡಲೇಬೇಕು, ಅದು ನಮ್ದು ಕರ್ತವ್ಯ. ಇನ್ನೊಂದೇನಂದ್ರೆ, ನಮ್ಮ ಸಮಾಜದಲ್ಲಿ ತುಂಬಾ ಪುರಾಣಗಳು ಮತ್ತೆ ತಪ್ಪು ಕಲ್ಪನೆಗಳು ಇದೆ ಸ್ವಲೀನಿತ ಬಗ್ಗೆ. ಅದನ್ನ ಸವಾಲ ನಾವು ಖಂಡಿತವಾಗಿ ಮಾಡಲೇಬೇಕು. ಉದಾಹರಣೆಗೆ ಕೆಲವು ಹಿರಿಯರು ಹೇಳ್ತಾರೆ, ಅವನ್ ಮಾತಾಡ್ತಾನೆ ಲೇಟಾಗಿ ಮಾತಾಡ್ತಾನೆ, ಸ್ಕೂಲ್ ಕಲ್ಸಣ, ಇಲ್ಲ ಇವ್ರ ತಂದೆನು ಮಾತಾಡಿರೋದು ಲೇಟು, ಇವ್ರ ತಾತಾನು ಮಾತಾಡಿರೋದು ಲೇಟು. ಆ ಟೈಮಲ್ಲಿ ಇವರು ವೈದ್ಯಕರ ಹತ್ರ ಹೋಗೋದಿಲ್ಲ. ಇದ್ರ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೋಬೇಕು ಅದೊಂದು. ಇನ್ನೊಂದೇನೆ, ಸಹಾನುಭೂತಿ ಅಂತ ಕೆಲವರು ಅನ್ಕೊಳ್ತಾರೆ, ಈ ಮಕ್ಕಳಿಗೆ ಸಹಾನುಭೂತಿ ಕೊರತೆ ಇರ್ತವೆ ಅಂತ. ಅದೂ ನಿಜ ಇಲ್ಲ, ಅವರಿಗೆ ಅದು ತುಂಬಾ ಜಾಸ್ತಿನೂ ಇರ್ತವೆ. ಮತ್ತೆ ಲಾಸ್ಟ್ ಏನಂದ್ರೆ, ಈ ಶಾಲೆಗಳಾಗ್ಲಿ ಇಲ್ಲ ಕೆಲಸ ಸ್ಥಳದಲ್ಲಾಗ್ಲಿ ಇದ್ರ ಬಗ್ಗೆ ಇರೋ ಅವೇರ್ನೆಸ್ ನ ಸ್ವಲ್ಪ ಜಾಸ್ತಿ ಮಾಡಲೇಬೇಕು.
1: ಪೋಷಕರಲ್ಲಿ ಮತ್ತು ಸಮಾಜದಲ್ಲಿ ಈ ಆಟಿಸಂ ಕುರಿತಾದಂತಹ ಅರಿವು ಮೂಡಬೇಕು, ಹಾಗೇನೆ ಅವರಿಗೂ ಎಲ್ಲರಂತೆ ಬದುಕುವಂತಹ ಒಂದು ಅವಕಾಶ ಸಿಗಬೇಕು ಎನ್ನುವಂತಹ ಒಂದು ಸಂದೇಶವನ್ನ ನೀವು ಈ ಕಾರ್ಯಕ್ರಮದ ಮೂಲಕ ನೀಡ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಟಿಸಂ ಇರುವ ಮಕ್ಕಳ ಸಮಗ್ರ ಬೆಳವಣಿಗೆ ಆಗಬೇಕು, ಅವರು ಸ್ವತಂತ್ರವಾಗಿ ಬದುಕನ್ನು ನಡೆಸಲು ಎಲ್ಲ ರೀತಿಯ ಅವಕಾಶಗಳು ಸಿಗಬೇಕು ಅನ್ನೋದು ನಿಜ. ಆದರೆ ಈ ನಿಟ್ಟಿನಲ್ಲಿ ಥೆರಪಿಗಳು ಅಂತಂದ್ರೆ ಏನು, ಇದು ಯಾವ ರೀತಿಯಾಗಿ ಸಹಾಯ ಮಾಡಬಹುದು, ಈ ಎಲ್ಲ ವಿಷಯದ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಬೆಂಗಳೂರಿನ ಬಸವೇಶ್ವರ ನಗರದ ಆಶಾ ಅಕಾಡೆಮಿ ಫಾರ್ ಸಿವಿಯರ್ ಹ್ಯಾಂಡಿಕ್ಯಾಪ್ ಅಂಡ್ ಆಟಿಸಂನಲ್ಲಿ ಮಕ್ಕಳ ಮನೋವಿಜ್ಞಾನ ಮತ್ತು ನಡವಳಿಕೆ ತಜ್ಞರಾಗಿರುವ ಅನುಪಮಾ ರಾಮಶೇಷ ಅವರೊಂದಿಗೆ ಬನ್ನಿ ಅವರನ್ನ ಕಾರ್ಯಕ್ರಮ

0: ಬರಮಾಡಿಕೊಳ್ಳೋಣ.
1: ನಮಸ್ತೆ.
2: ನಮಸ್ತೆ.
1: ಈಗ ಮೊದಲಿನ ಭಾಗದಲ್ಲಿ ಆಟಿಸಂ ಬಗ್ಗೆ ಸಾಕಷ್ಟು ವಿವರಗಳನ್ನ ನಾವು ಪಡ್ಕೊಂಡ್ವಿ. ಆಟಿಸಂ ಇರುವಂತವರು ಕೂಡ ಆತ್ಮವಿಶ್ವಾಸದಿಂದ ಸಮಾಜದಲ್ಲಿ ಬದುಕಬೇಕು ಅನ್ನೋದು ನಿಜ. ಆದ್ರೆ ಅದಕ್ಕೆ ನೀಡಲಾಗುವಂತಹ ಥೆರಪಿ ಅಂತಂದ್ರೆ ಏನು, ಮತ್ತೆ ಇದು ಹಾಗೇನೆ ಸಿಗುತ್ತಲ್ಲ ಔಷಧಿಗಳು ಮತ್ತು ಈ ಆಪ್ತ ಸಲಹೆ ಕೌನ್ಸಿಲಿಂಗ್ ಅಂತೇನು ಹೇಳ್ತಾರೆ, ಇದಕ್ಕಿಂತ ಯಾವ ರೀತಿಯಿಂದ ಬೇರೆಯಾಗಿದೆ?
2: ಥೆರಪಿ ಅಂದ್ರೆ ಒಂದು ರೀತಿಯ ತರಬೇತಿ ಅಥವಾ ಒಂದು ಸ್ಟ್ರಕ್ಚರ್ಡ್ ಟ್ರೈನಿಂಗ್ ಅಂತ ನಾವು ಹೇಳ್ತೀವಿ, ಸರಿನಾ? ಇದು ಮಕ್ಕಳಿಗೆ ಅವರಿಗೆ ಬೇಕಾಗುವಂತ ಕೌಶಲ್ಯಗಳನ್ನ ಅವರಿಗೆ ಬೇಕು, ಈಗ ಸೋಷಿಯಲ್ ಸ್ಕಿಲ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಅಥವಾ ಅವರು ಓದೋದಿಕ್ಕೆ ಬರೆಯೋದಿಕ್ಕೆ ಇದೆಲ್ಲದಕ್ಕೂ ಅಥವಾ ಬೇಸಿಕ್ ದಿನನಿತ್ಯದ ಕೆಲಸಗಳನ್ನ ಮಾಡೋದಿಕ್ಕೆ ಸಹಾಯ ಮಾಡುವಂತದ್ದನ್ನ ನಾವು ಥೆರಪಿ ಅಂತ ಹೇಳ್ತೀವಿ. ಈಗ ಥೆರಪಿ ಅನ್ನೋದು ಮಗುವಿನ ನಡವಳಿಕೆ ಅಥವಾ ಆ ಮಗುವಿನ ಆಲೋಚನೆಗಳ ಬಗ್ಗೆ ಸಹಾಯ ಮಾಡುತ್ತೆ. ಆದ್ರೆ ಔಷಧಿಗಳು ಬಂದು ಮಗುವಿನ ದೈಹಿಕ ಅಥವಾ ಮಾನಸಿಕ ಅಥವಾ ಏನಂತೀವಿ ನಾವು ಮೆದ್ಲಿನ ಮೇಲೆ ಕೆಲಸ ಮಾಡುತ್ತೆ. ಸೊ ಥೆರಪಿ ಔಷಧಿ ಇದಕ್ಕೆ ವರ್ಕ್ ಮಾಡಲ್ಲ, ಬಟ್ ಅದು ನಮ್ಮ ಮಗುವಿನ ದಿನನಿತ್ಯದ ಕೆಲಸಗಳು, ಅದರದ ಕಲಿಕೆ, ಅದರದ ಟ್ರೈನಿಂಗ್, ಇದ್ರ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ ಥೆರಪಿ.
1: ಈಗ ಔಷಧಿಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತಲ್ಲ, ಹಾಗೇನೆ ಥೆರಪಿಯಲ್ಲಿಯೂ ಕೂಡ ಬೇರೆ ಬೇರೆ ಆಗಿರುವಂತದ್ದಿದ್ಯಾ? ಅದರಲ್ಲೂ ಈ ಆಟಿಸಂಗೆ ಯಾವೆಲ್ಲ ರೀತಿಯ ಥೆರಪಿಗಳನ್ನ ಬಳಸಲಾಗುತ್ತೆ?
2: ಸಾಮಾನ್ಯವಾಗಿ ಹಲವಾರು ಥೆರಪಿಗಳಿದೆ. ಕಾಮನ್ ಆಗಿ ನಮಗೆ ತಿಳಿದಿರೋದು ಜನಸಾಮಾನ್ಯರಿಗೆ ಇಸ್ ಬಿಕಾಸ್ ಮಾತಿನಲ್ಲಿ ಸಮಸ್ಯೆ ಇರೋದ್ರಿಂದ ಸ್ಪೀಚ್ ಥೆರಪಿ ತುಂಬಾ ಕಾಮನ್ ಆಗಿ ಗೊತ್ತಿರುತ್ತೆ. ಅದಲ್ಲದೆ ಸಾಕಷ್ಟು ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ, ABA ಥೆರಪಿ ಅಂತ ಹೇಳ್ತೀವಿ, ಆಮೇಲೆ ಆಕ್ಯುಪೇಷನಲ್ ಥೆರಪಿ ಅಂತ ಹೇಳ್ತೀವಿ, ಮತ್ತೆ ಸೆನ್ಸರಿ ಇಂಟಿಗ್ರೇಷನ್ ಥೆರಪಿ, ಅವರ ಸೆನ್ಸಿಟಿವಿಟಿ ಸಂವೇದನಾಶೀಲತೆಗೆ ಸಹಾಯ ಮಾಡೋದಕ್ಕೆ ಅಂತ ಸೆನ್ಸರಿ ಇಂಟಿಗ್ರೇಷನ್ ಥೆರಪಿ, ಇದೆಲ್ಲ ಥೆರಪಿಗಳು ನಾವು ಸಾಧಾರಣ ಕೊಡ್ತೀವಿ.
1: ಈಗ ABA ಥೆರಪಿ ಅಂತ ಹೇಳಿದ್ರಲ್ಲ, ಹಾಗಂದ್ರೆ ಏನು, ಏನ್ ಮಾಡಲಾಗುತ್ತೆ ಇದರಲ್ಲಿ?
2: ABA ಥೆರಪಿ ಒಂದು ಬಿಹೇವಿಯರ್ ಥೆರಪಿಯ ಒಂದು ಅಂಗ, ಒಂದು ಭಾಗ ಅಂತ ಹೇಳ್ತೀವಿ. ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಕ್ಕಳಲ್ಲಿ ಒಳ್ಳೆ ವಿಚಾರಗಳು, ಒಳ್ಳೆ ನಡವಳಿಕೆಗಳ ವರ್ತನೆಗಳು ಅಥವಾ ನಡವಳಿಕೆಗಳ ಮೇಲೆ ಅದನ್ನ ಇಂಪ್ರೂವ್ ಮಾಡೋದಿಕ್ಕೆ, ಅಭಿವೃದ್ಧಿ ಮಾಡೋದಿಕ್ಕೆ ಸಹಾಯ ಮಾಡಿ, ಯಾವ ನಡವಳಿಕೆಗಳು ಅಷ್ಟು ಸಮಂಜಸವಾಗಿರಲ್ಲ ಅಥವಾ ಅದು ಏನೋ ಸ್ವಲ್ಪ ಒಬ್ಬರಿಗೆ ನೋವು ಮಾಡೋದಾಗಿರ್ಬೋದು, ಹೊಡೆಯೋದಾಗಿರ್ಬೋದು, ಈ ತರ ನಡವಳಿಕೆಗಳನ್ನ ಕಡಿಮೆ ಮಾಡೋದಿಕ್ಕೆ ಕ್ರಮಬದ್ಧವಾಗಿ ನಾವು ಅವರಿಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಟ್ಟು ಮತ್ತೆ ಅದಕ್ಕೆ ರಿವಾರ್ಡ್ಸ್ ಅಥವಾ ನಾವೊಂಥರ ಪ್ರೋತ್ಸಾಹಿಸಿ ಅದನ್ನ ತಿದ್ದುತ್ತೀವಿ, ಅದನ್ನ ನಾವು ABA ಥೆರಪಿ ಅಂತ ಹೇಳ್ತೀವಿ.
3: ಇನ್ನು ಬಿಹೇವಿಯರ್ ಥೆರಪಿಗೆ ಬಂದಾಗ, ಬಿಹೇವಿಯರ್ ಥೆರಪಿಯಲ್ಲಿ ನಾವು ಮಕ್ಕಳು ಮತ್ತೆ ತಂದೆ ತಾಯಿಯ ಆಲೋಚನೆಗಳಾಗಿರ್ಬೋದು ಅಥವಾ ಅವರ ಭಾವೋದ್ವೇಗಗಳು ಅಂದ್ರೆ ಅಗ್ರೆಷನ್ ಆಗಿರ್ಬೋದು, ಕೋಪ ಆಗಿರ್ಬೋದು, ಈ ಫೀಲಿಂಗ್ಸ್ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ತಂದೆ ತಾಯಿಯಂದ್ರಿಗೂ ಪೋಷಕರಿಗೂ ನಾವು ಮಾರ್ಗದರ್ಶನ ನೀಡ್ತೀವಿ. ಅದೇ ರೀತಿ ಮಕ್ಕಳಿಗೂ ಮಾರ್ಗದರ್ಶನ ನೀಡಿ ಅದನ್ನ ಐಡೆಂಟಿಫೈ ಮಾಡಿ ಸರಿ ಮಾಡೋದಕ್ಕೋಸ್ಕರ ನಾವು ಥೆರಪಿ ಕೊಡ್ತೀವಿ, ಅದು ಬಿಹೇವಿಯರ್ ಥೆರಪಿ. ಇನ್ನ ನೆಕ್ಸ್ಟ್ ಒಂದು ಥೆರಪಿ ಬಂದು ಆಕ್ಯುಪೇಷನಲ್ ಥೆರಪಿ. ಈಗ ಮಕ್ಕಳಿಗೆ ದಿನನಿತ್ಯದ ಕೆಲಸ ಮಾಡೋದಿಕ್ಕೆ ಸಮಸ್ಯೆ ಆಗ್ತಿರುತ್ತೆ, ಊಟ ಮಾಡೋದಾಗಿರ್ಬೋದು ಅಥವಾ ಏನೋ ಬರೆಯೋದಾಗಿರ್ಬೋದು, ಇಲ್ಲ ಸಾಮಾನ್ ತಗೊಳ್ಳೋದಾಗಿರ್ಬೋದು, ಅದನ್ನ ನಾವು ಫೈನ್ ಮೋಟಾರ್ ಸ್ಕಿಲ್ಸ್ ಅಥವಾ ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ತಮ್ಮ ದೊಡ್ಡ ಭುಜಗಳನ್ನ ಉಪಯೋಗಿಸಿ ಮಾಡುವಂತ ಕೆಲಸಗಳು, ಮೆಟ್ಲು ಹತ್ತೋದು ಇದೆಲ್ಲ. ಇಲ್ಲಿ ಸಮಸ್ಯೆ ಆದ್ರೆ ನಾವು ಆಕ್ಯುಪೇಷನಲ್ ಥೆರಪಿನ ರೆಫರ್ ಮಾಡ್ತೀವಿ, ಅಲ್ಲಿ ಮಕ್ಕಳಿಗೆ ಅದು ತುಂಬಾ ಮುಖ್ಯ ಅಂತ ನಾವು ಅದನ್ನ ಹೇಳ್ತೀವಿ. ಇನ್ನೊಂದು ಥೆರಪಿ ನಾನು ಆಗ್ಲೇ ಹೇಳ್ದಂಗೆ ಸೆನ್ಸರಿ ಇಂಟಿಗ್ರೇಷನ್ ಥೆರಪಿ ಒಂದು. ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಕ್ಕಳ ಸೆನ್ಸಿಟಿವಿಟಿ, ಆ ಸಂವೇದನಾಶೀಲತೆಗೆ ಸಹಾಯ ಮಾಡೋದಿಕ್ಕೆ ನಾವು ಅವರಿಗೆ ಅಲ್ಲಿ ಥೆರಪಿ ಕೊಡ್ತೀವಿ. ಶಬ್ದಗಳನ್ನ ಆ ಸೆನ್ಸಿಟಿವಿಟಿನ ಹೆಂಗ್ ಕಡಿಮೆ ಮಾಡೋದು, ಅಥವಾ ಅವರಿಗೆ ಕೆಲವೊಂದು ಟೆಕ್ಸ್ಚರ್ಸ್ ಮಾತ್ರ ಮುಟ್ಟೋದಿಕ್ಕೆ ಇಷ್ಟ ಇರುತ್ತೆ ಕೆಲವೊಂದು ಬಟ್ಟೆಗಳು, ಸೊ ಅದರಲ್ಲಿ ಹೆಂಗೆ ಅವರು ಅದನ್ನ ಸ್ವಲ್ಪ ಬೆಟರ್ ಮಾಡ್ಕೋಬಹುದು, ಬೇರೆ ಟೆಕ್ಸ್ಚರ್ಸ್ ನ ಹೆಂಗ್ ಅಳವಡಿಸ್ಕೋಬಹುದು ಅಂದ್ರೆ ಅದನ್ನ ಹೆಂಗೆ ಡೈಲಿ ಲೈಫ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು ಅನ್ನೋದಕ್ಕೆ ನಾವು ಥೆರಪಿ ಕೊಡ್ತೀವಿ. ಸೊ
1: ಈಗ ನೀವು ಥೆರಪಿ ಬಗ್ಗೆ ಹೇಳಬೇಕಾದ್ರೆ ಮಕ್ಕಳಿಗೆ ಈ ರೀತಿ ತರಬೇತಿಯನ್ನ ಕೊಡಲಾಗುತ್ತೆ ಅನ್ನೋದು ನಿಜ, ಆದ್ರೆ ಈ ತರಬೇತಿ ಅನ್ನೋದಕ್ಕೆ ಅವರು ಎಷ್ಟು ಒಗ್ಗಿಕೊಳ್ಬಿಡ್ತಾರೆ ಅಂತಂದ್ರೆ ಅವರಿಗೆ ಅದಿಲ್ದೆ ಬದುಕಕ್ಕೆ ಆಗಲ್ಲ, ಅಂದ್ರೆ ಸ್ವತಂತ್ರವಾಗಿ ನಡೆಸಲಿಕ್ಕೆ ಆಗಲ್ಲ ಅನ್ನುವಂತಹ ಸ್ಥಿತಿ ಬರಬಹುದಾ ಅಥವಾ ಅನುಮಾನ ಹುಟ್ಟೇ ಹುಟ್ಟುತ್ತೆ. ಅದ್ರ ಜೊತೆಗೆ ಜೀವಮಾನ ಇಡೀ ಈ ರೀತಿ ಥೆರಪಿಯನ್ನ ಪಡೀತಲೇ ಇರಬೇಕಾಗುತ್ತಾ?
2: ಇಲ್ಲ. ಸಿ, ಅದು ತುಂಬಾ ತುಂಬಾ ಒಳ್ಳೆ ಕ್ವೆಶನ್. ಅಂದ್ರೆ ಥೆರಪಿ ಜೀವಮಾನ ಇಡೀ ಬೇಕಾಗಿಲ್ಲ, ಆದ್ರೆ ಥೆರಪಿ ಮಾಡೋ ವಿಧಾನಗಳು ಹಂತ ಹಂತವಾಗಿ ಮಕ್ಕಳು ಬೆಳವಣಿಗೆ ಆಗ್ತಿದ್ದಂಗೆ ಬದಲಾಗ್ತಾ ಹೋಗುತ್ತೆ. ಅಂಡ್ ಆಲ್ರೆಡಿ ನಮಗ್ ಗೊತ್ತಿರೋ ಪ್ರಕಾರ ಆಟಿಸಂ ಅನ್ನೋದು ತುಂಬಾ ವಿಭಿನ್ನವಾದ ಒಂದು ಸಮಸ್ಯೆ ಅಲ್ವಾ, ಹಾಗಾಗಿ ಪ್ರತಿಯೊಂದು ಮಗುನು ವಿಭಿನ್ನವಾಗಿರುತ್ತೆ. ಸೊ ಆ ಮಗುವಿಗೆ ತಕ್ಕಂತೆ ನಾವು ಥೆರಪಿನ ಡಿಸೈನ್ ಮಾಡ್ತೀವಿ ಮಗುವಿಗೆ. ಅಂಡ್ ಕೆಲವೊಂದು ಮಕ್ಕಳು ತುಂಬಾ ಬೇಗ ಕಲಿತಾರೆ, ಕೆಲವೊಂದು ಮಕ್ಕಳು ಸ್ವಲ್ಪ ಸಮಯ ತಗೊಳ್ತಾರೆ ಒಂದೇ ವಿಚಾರನ ಕಲಿಯೋದಿಕ್ಕೆ. ಸೊ ಹಾಗಾಗಿ ಥೆರಪಿಯ ಅವಧಿ ಅಥವಾ ಕಾಲಘಟ್ಟ ಸ್ವಲ್ಪ ಬದಲಾಗಬಹುದೇ ವಿನಃ ಥೆರಪಿ ಜೀವಮಾನ ಇಡೀ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಕೆಲವೊಂದು ಥೆರಪೀಸ್ ನ ನಾವು ಬರೀ ಮಕ್ಕಳಲ್ಲೇ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡಿ ಮುಗಿಸ್ಬಿಡಿ ಅಂತಾನೆ ಹೇಳ್ತೀವಿ, ಅದನ್ನ ನಾವು

0: ಅಲ್ಟಿಮೇಟ್ಲಿ ಇಂಟರ್ವೆನ್ಷನ್ ಥೆರಪಿ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಹೇಳೋದೇ ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿ ಒಂದು 6 ವರ್ಷದೊಳಗೆ ಮುಗಿಸೋ ತರಾನೇ, ಸೊ ದಟ್ ಆದಷ್ಟು ಮಗುವಿಗೆ ಏನೇನು ಬೇಕೋ ಕಲಿಕೆಗೆ ಅದನ್ನ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ.
1: ಅಂದ್ರೆ ನೀವು ಹೇಳಿದ ಹಾಗೆ ಪ್ರತಿಯೊಂದು ಮಗುವಿನ ಅಗತ್ಯಗಳನ್ನ ಗಮನಿಸಿ ಅದಕ್ಕೆ ನಿರ್ದಿಷ್ಟವಾಗಿ ಇಂತಹ ಥೆರಪಿ ಬೇಕು ಅಂತ ಹೇಳಿ ಅದರಲ್ಲಿ ತರಬೇತಿಯನ್ನ ಹಂತ ಹಂತವಾಗಿ ನೀಡುವಂತದ್ದು. ಆ ಮಗುವಿನ ಒಂದು ಸಾಮರ್ಥ್ಯದ ಮೇಲೆ ಅದು ಕಲೀಲಿಕ್ಕೆ ಹೆಚ್ಚು ದಿವಸ, ಕೆಲವರಿಗೆ 6 ತಿಂಗಳು ಬೇಕಾಗಬಹುದು, ಕೆಲವರಿಗೆ 1 ವರ್ಷ ಬೇಕಾಗಬಹುದು, 2 ವರ್ಷ ಬೇಕಾಗಬಹುದು, ಅದನ್ನ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಲಿಯುವ ತನಕ ತರಬೇತಿ ಬೇಕು, ಅದಾದ ಮೇಲೆ ಅದನ್ನ ಮುಂದುವರಿಸಿಕೊಂಡು ಹೋಗೋದಷ್ಟೇ ಅಲ್ವಾ? ಸರಿ, ಈಗ ಈ ಎಲ್ಲ ಥೆರಪಿಗಳನ್ನ ನೀವು ಹೇಳಿದ್ರಲ್ಲ, ಇದು ಮಗುವಿನ ಸಮಗ್ರ ಬೆಳವಣಿಗೆಗೆ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ?
0: ನಾವು ಹೇಳ್ದಂಗೆ ಆಟಿಸಮ್ ಅಲ್ಲಿ ಸಾಕಷ್ಟು ಬೇರೆ ಬೇರೆ ತರಹದ ಸಮಸ್ಯೆಗಳು ಬರೋದ್ರಿಂದ, ಈಗ ಸೋಷಿಯಲ್ ಸ್ಕಿಲ್ ಅಲ್ಲಿ ಪ್ರಾಬ್ಲಮ್ ಬರ್ಬೋದು, ಕಲಿಕೆಯಲ್ಲಿ ಪ್ರಾಬ್ಲಮ್ ಬರ್ಬೋದು, ಮಾತಾಡೋ ರೀತಿಲಿ ಪ್ರಾಬ್ಲಮ್ ಬರ್ಬೋದು, ಈ ಎಲ್ಲಾ ವಿಚಾರಗಳಲ್ಲಿ ಪ್ರಾಬ್ಲಮ್ ಬಂದಾಗ ನಾವು ಆ ಮಗುವಿನ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಗೆ, ಆ ಮಗುವಿಗೆ ಬೇಕಾಗಿರೋದನ್ನ ಡಿಫೈನ್ ಮಾಡಿ ನಾವು ಒಂದು ಥೆರಪಿ ಪ್ಲಾನ್ ಮಾಡುವಾಗ ಇದಿಷ್ಟು ಈಗ ನಾನು ಹೇಳಿದಷ್ಟು ಥೆರಪಿಗಳು ಒಟ್ಟಿಗೆ ಮಾಡಿದಾಗ ಮಗುವಿನಲ್ಲಿ ಅಭಿವೃದ್ಧಿ ತಂದೆ ತಾಯಿಂದರು ಸ್ವಲ್ಪ ಬೇಗ ನೋಡ್ತಾರೆ. ಅಂಡ್ ಅದರಿಂದ ಏನಾಗುತ್ತೆ, ಮಗುವಿಗೂ ಕಾನ್ಫಿಡೆನ್ಸ್ ಬರುತ್ತೆ, ಒಂಥರ ಆತ್ಮ ಚೈತನ್ಯ ಬರುತ್ತೆ, ಮಗುವನು ತನ್ನನ್ನು ತಾನು ಇಂಡಿಪೆಂಡೆಂಟ್ ಆಗಿ, ಸಿ ಥೆರಪಿಯ ಮೂಲ ಉದ್ದೇಶ ಏನು, ಮಗು ಸ್ವತಂತ್ರವಾಗಿ ತನ್ನ ಬದುಕು ತಾನೇ ಬದುಕಬೇಕು. ಸೊ ಅದು ತುಂಬಾ ಮುಖ್ಯವಾಗಿ, ಸೊ ನಾವು ಈ ಥೆರಪಿ ಎಲ್ಲ ಕೊಟ್ಟಾಗ ನಮ್ಮ ಮೇನ್ ಗೋಲ್ ಅದಾಗಿರುತ್ತೆ, ನಾವು ಮಗುವಿಗೆ ಆ ಇಂಡಿಪೆಂಡೆನ್ಸ್ ಅಥವಾ ಯುನೋ ಆ ಡಿಪೆಂಡೆನ್ಸಿ ಬರಬಾರ್ದು ಅನ್ನೋದು ನಮ್ಮ ಗೋಲ್.
1: ಮಕ್ಕಳು ಸಾಮಾನ್ಯವಾಗಿ ಈ ಥೆರಪಿಯನ್ನ ಆರಂಭಿಸಿದಾಗ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ? ಯಾಕಂದ್ರೆ ನೀವು ಹೇಳ್ತಾ ಇದ್ದೀರಿ ಸಣ್ಣ ವಯಸ್ಸಿನಲ್ಲಿ ಆರಂಭಿಕ ಹಂತದಲ್ಲಿಯೇ ಇದನ್ನ ಮಾಡಿದ್ರೆ ಯಶಸ್ಸು ಸಿಗುವಂತದ್ದು ಮತ್ತೆ ಅವರು ಅದನ್ನ ಸ್ವತಂತ್ರವಾಗಿ ಕಲಿಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಅಂತ. ಆದ್ರೆ ಮಕ್ಕಳು ಹೇಗೆ ಪ್ರತಿಕ್ರಿಯಿಸ್ತಾರೆ ಆ ಚಿಕ್ಕ ವಯಸ್ಸಿನಲ್ಲಿ?
0: ಅದೂ ನಾವು ಮೊದಲೇ ಹೇಳ್ದಂಗೆ ಆಟಿಸಮ್ ಒಂದೊಂದು ಮಗುವಲ್ಲೂ ವಿಭಿನ್ನವಾಗಿರುತ್ತೆ. ಒಂದು ಮಗುಗಿರೋ ಆಟಿಸಮ್ ಇನ್ನೊಂದು ಮಗುಗಿರಲ್ಲ ಅಂತ ನಾವು ಹೇಳ್ತೀವಿ, ಈಚ್ ಚೈಲ್ಡ್ ಇಸ್ ಯೂನಿಕ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಕೆಲವೊಂದು ಮಕ್ಕಳು ತುಂಬಾ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾರೆ, ತುಂಬಾ ಬೇಗ ಅದಕ್ಕೆ ನಾವು ಚೇಂಜಸ್ ನೋಡ್ತೀವಿ, ಅದರದ್ದು ಬದಲಾವಣೆಗಳು ಅಭಿವೃದ್ಧಿಗಳನ್ನೆಲ್ಲ ಚೆನ್ನಾಗಿ ನೋಡ್ತೀವಿ. ಕೆಲವೊಂದು ಮಕ್ಕಳು ಸ್ವಲ್ಪ ಸಮಯ ತಗೊಳ್ತಾರೆ. ಈ ಟೈಮಲ್ಲಿ ನಾವು ಮಾಡಬೇಕಾಗಿರೋದು ಪೋಷಕರಾಗಿ ಅಥವಾ ಥೆರಪಿಸ್ಟ್ಗಳಾಗಿ ಏನಂದ್ರೆ ಆ ಮಗುವಿನ ಜೊತೆ ಅದಕ್ಕೆ ಬೇಕಾದ ಸಮಯ ಕೊಟ್ಟು ಅದ್ರ ಜೊತೆಗೆ ಸಹನೆಯಿಂದ ವರ್ತಿಸಿ ಅದಕ್ಕೆ ಬೇಕಾಗುವಂತ ಒಂದಷ್ಟು ಸಪೋರ್ಟ್ ಅಂತ ನಾವು ಏನ್ ಹೇಳ್ತೀವಲ್ಲ ಅದನ್ನ ಕೊಡೋದ್ರಿಂದ ಇದು ತುಂಬಾ ಹೆಲ್ಪ್ ಆಗತ್ತೆ.
1: ಇದರ ಜೊತೆಗೆ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳಬೇಕು, ಮಕ್ಕಳಿಗೆ ನೀವು ಥೆರಪಿಯನ್ನ ಕೊಡ್ತಾರೆ, ಅವರು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾರೆ, ನಿಮ್ಮ ಕೆಲಸವನ್ನ ನೀವು ಮಾಡ್ತೀರಿ ಅನ್ನೋದು ನಿಜ, ಆದ್ರೆ ಪೋಷಕರಿಗೆ ಮಕ್ಕಳ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಈ ಆಟಿಸಮ್ ಇದೆ ಅಂತ ಗೊತ್ತಾದಾಗ ಇಂದಿಗೂ ನಮ್ಮ ಸಮಾಜದಲ್ಲಿ ಅದನ್ನ ಒಂದು ಮುಕ್ತವಾಗಿ ಸ್ವೀಕರಿಸುವ ಮನೋಭಾವ ಇಲ್ಲ, ಕಷ್ಟ ಕೂಡ ಅದನ್ನು ಒಪ್ಕೊಳ್ಳೋಣ. ಆದ್ರೆ ಈ ರೀತಿ ಥೆರಪಿಗಳನ್ನ ಮಾಡೋದ್ರಿಂದ ಶುರು ಮಾಡಿದಾಗ ಪೋಷಕರು ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರಲ್ಲ, ಅವರಿಗೆ ವಾಸ್ತವಾಂಶವನ್ನ ತಿಳಿಸೋದು ಮುಖ್ಯ ಆಗುತ್ತಾ? ಹೇಗೆ ಅವರು ಮುಂದಿನ ಮಗುವಿನ ಭವಿಷ್ಯಕ್ಕೆ ಅವರು ಸಿದ್ಧರಾಗಿರಬೇಕು?
0: ತುಂಬಾ ಒಳ್ಳೆ ಪ್ರಶ್ನೆ. ನನಗೆ ಪೋಷಕರಿಗೆ ಫಸ್ಟ್ ಮಗುವಿನ ಸಮಸ್ಯೆ ಏನು ಅಂತ ತಿಳ್ಕೋಬೇಕು. ಅವರು ಆಟಿಸಮ್ ಯಾವ ತರದ ಆಟಿಸಮ್ ಅಥವಾ ಯಾವ ಲೆವೆಲ್ ಆಫ್ ಆಟಿಸಮ್ ಇದೆ. ಈಗ ಆಟಿಸಮ್ ಅಲ್ಲಿ ಮೈಲ್ಡ್, ಮಾಡ್ರೇಟ್, ಸಿವಿಯರ್, ಅದು ಸ್ಪೆಕ್ಟ್ರಮ್ ಅಂತ ನಾವು ಹೇಳ್ತೀವಿ. ಸೊ ಆ ಸ್ಪೆಕ್ಟ್ರಮ್ ಅಲ್ಲಿ ನನ್ನ ಮಗು ಎಲ್ಲಿದೆ, ನನ್ನ ಮಗುಲಿ ಯಾವ ತರ ಆಟಿಸಮ್ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಪೇರೆಂಟ್ಸ್ಗೆ. ಇದನ್ನ ನಾವು ಸೈಕೋ ಎಜುಕೇಶನ್ ಅಂತ ಹೇಳ್ತೀವಿ. ಇದು ತುಂಬಾ ಮುಖ್ಯ. ಇದು ಆಯ್ತು ಅಂದ್ರೆ ಅದ ನಂತರ ಮಗುವಿನ ಅದು ಕಲಿಯೋ ರೇಟ್ ಅಥವಾ ಅದರದ್ದು ಅಭಿವೃದ್ಧಿ ಇದು ನೋಡ್ಕೊಂಡು ಡೆವಲಪ್ಮೆಂಟಲ್ ಮೈಲ್ಡ್ ಸ್ಟೋನ್ಸ್ ನೋಡ್ಕೊಂಡು ಪೇರೆಂಟ್ಸ್ ಅದಕ್ಕೆ ಸಹಾಯ ಮಾಡ್ಬೇಕಾಗತ್ತೆ. ಸೊ ಇದು ಟೋಟಲಿ ಇಟ್ ಇಸ್ ಚೈಲ್ಡ್ ಓರಿಯೆಂಟೆಡ್. ಮಗುವಿಗೆ ಏನು ಬೇಕು, ಮಗುವಿಗೆ ನಾನು ಎಷ್ಟು ಕೊಡಬಲ್ಲೆ, ಮಗುವಿಂದ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅದನ್ನ ನಾವು ಥೆರಪಿಸ್ಟ್ ಆಗಿ ನಾವು ಇನಿಷಿಯಲ್ ಸೆಷನ್ಸ್ ಅಲ್ಲಿ ಹೇಳ್ತೀವಿ. ನಿಮ್ಮ ಮಗುಗೆ ಫಾರ್ ಎಕ್ಸಾಂಪಲ್ ಸಿವಿಯರ್ ಇರೋ ಮಗು, ಒಂದು ಆಟಿಸಮ್ ಸ್ವಲ್ಪ ಸಿವಿಯರ್ ಸ್ಪೆಕ್ಟ್ರಮ್ ಇರೋ ಮಗುಗೆ ನಾವು ಓದೋದಕ್ಕೆ ಬರೆಯೋದಕ್ಕೆಲ್ಲ ಕಲಿಬೇಕು, ಇಲ್ಲ ನಾವು ಅದನ್ನ ಹೇಳಲ್ಲ, ಸಾಧ್ಯ ಇಲ್ಲ ಅದು. ಯಾಕೆಂದ್ರೆ ಆ ಮಗುವಿನ ಶಕ್ತಿ ಏನಂದ್ರೆ ತನ್ನ ಐ ಮೀನ್ ಹೀ ಶುಡ್ ಬಿಕಮ್ ಇಂಡಿಪೆಂಡೆಂಟ್. ಅವನು ಅವನ ಕೆಲಸ ಅವ್ನು ಮಾಡ್ಕೊಳ್ಳೋಷ್ಟಾದ್ರೆ ಸಾಕು, ಅದೇ ಸ್ವಾವಲಂಬಿತನ ರೈಟ್. ಅದಕ್ಕೆ ನಾವು ಸಹಾಯ ಮಾಡ್ತೀವಿ. ಸೊ ಅದೇ ಆನ್ ದಿ ಅದರ್ ಎಂಡ್, ಒಂದು ಹೈ ಫಂಕ್ಷನಿಂಗ್ ಆಟಿಸಮ್ ಮಗು ಇದೆ ಅಂದ್ರೆ ಆ ಮಗುವಿಗೆ ಓದೋದಕ್ಕೆ ಬರೆಯೋದಕ್ಕೆ ಇಂಟ್ರೆಸ್ಟ್ ಇದೆ, ಅದಕ್ಕೆ ಆಗತ್ತೆ ಅಂದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಸೊ ನಮ್ಮ ಮಗುವಿನ ಒಂದು ಆಟಿಸಮ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಪೋಷಕರಿಗೆ. ಆಗ ಅವರಿಗೆ ಆ ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ಇಷ್ಟನ್ನು ನಾನು ಎಕ್ಸ್ಪೆಕ್ಟ್ ಮಾಡಬಹುದು ನನ್ನ ಮಗುವಿಂದ ಅಂತ.
1: ಈಗ ಆಟಿಸಮ್ ಇರುವಂತಹ ಮಕ್ಕಳು ಸ್ವತಂತ್ರವಾಗಿ ಜೀವನವನ್ನ ನಡೆಸಲಿಕ್ಕೆ ಈ ಎಲ್ಲ ಥೆರಪಿಗಳು ಸಹಾಯ ಮಾಡುತ್ತಾ? ಅಂದ್ರೆ ಈ ಥೆರಪಿಗಳ ಸಹಾಯ ಪಡೆದು ಸ್ವತಂತ್ರವಾಗಿ ಬದುಕನ್ನ ನಡೆಸಲಿಕ್ಕೆ ಸಾಧ್ಯನಾ?
0: ಡೆಫಿನೆಟ್ಲಿ ಸಾಧ್ಯ ಇದೆ. ಯಾಕೆಂದ್ರೆ ನಾವು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ, ಈಗ ಇದು 10ನೇ ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರೋದು, ಸಾಕಷ್ಟು ಜನ ಚಿಕ್ಕ ವಯಸ್ಸಿಂದ

0: ಥೆರಪಿ ತಗೊಂಡು ಕರೆಕ್ಟ್ ಆಗಿದ್ದು ಅವರು ಅವ್ರ ಪೇರೆಂಟ್ಸು ಸಪೋರ್ಟ್ ಮಾಡಿ ಎಲ್ಲ ಮಾಡಿರೋದ್ರಿಂದ ಅವರು ಅವ್ರದೇ ಆದ ಒಂದು ಕೆಲಸ ಉದ್ಯೋಗ ಅಥವಾ ಅವ್ರದೇ ಆದ ಒಂದು ಎಜುಕೇಶನ್ ಇದೆಲ್ಲ ಮಾಡ್ಕೊಂಡಿದ್ದಾರೆ. ಹಾಗಂತ ಎಲ್ಲರೂ ಇದನ್ನೇ ಮಾಡಿದಾರ ಅಂದ್ರೆ ಇಲ್ಲ, ಅವ್ರಿಗೆ ಅವ್ರಿಗೆ ತಕ್ಕಂತೆ ಅವರ ಎಬಿಲಿಟಿಗೆ ತಕ್ಕಂತೆ ಅವರ ಇದಕ್ಕೆ ಡೆವಲಪ್ಮೆಂಟ್ ಅಲ್ಲಿ ಇದಕ್ಕೆ ತಕ್ಕಂತೆ ಅವರು ಅವ್ರನ್ನ ಇದ್ ಮಾಡ್ಕೊಂಡಿದ್ದಾರೆ. ಸೊ ಥೆರಪೀಸ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಅದು ಎಲ್ಲ ರೀತಿ ಸಹಾಯನೂ ಮಾಡೇ ಮಾಡುತ್ತೆ.
1: ಈ ಕಾರ್ಯಕ್ರಮದ ಮೂಲಕ ಪೋಷಕರಿಗೆ ನೀವು ಏನ್ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ?
0: ಪ್ರತಿಯೊಂದು ಮಗುನು ತುಂಬಾ ವಿಭಿನ್ನ. ಸೊ ಹಾಗಾಗಿ ನಿಮ್ಮ ಮಗುವಲ್ಲಿ ಇರೋಂತ ಆಟಿಸಂ ಯಾವ ರೀತಿ ಇದೆ, ಅದಕ್ಕೆ ನಾನೆಷ್ಟು ಸಹಾಯ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಆ ಮಗುವಿಗೆ ಸಹನೆಯಿಂದ ಮಗು ಜೊತೆ ವರ್ತಿಸಿ ಮತ್ತೆ ಅದರದ್ದು ಸಮಸ್ಯೆಗಳನ್ನ ತಿಳ್ಕೊಂಡು ಅದಕ್ಕೆ ಪರಿಹಾರ ಹುಡುಕಿ. ಸೊ ಅವಾಗ ನಿಮಗೂ ಸುಲಭ ಆಗತ್ತೆ, ಮಕ್ಕಳಿಗೂ ಸುಲಭ ಆಗತ್ತೆ.
1: ಆಟಿಸಂನಲ್ಲಿ ಥೆರಪಿಯನ್ನ ಯಾವ ರೀತಿ ಬಳಸಲಾಗುತ್ತೆ, ಹೇಗೆ ಅದು ಮಗುವಿನ ಒಂದು ಸಮಗ್ರ ಬೆಳವಣಿಗೆಗೆ ಸಹಾಯವನ್ನ ಮಾಡುತ್ತೆ ಅನ್ನೋದನ್ನ ಸೊಗಸಾಗಿ ವಿವರಿಸಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ, ವಂದನೆಗಳು. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿಯೊಂದು ಮಗುವು ಕೂಡ ವಿಶಿಷ್ಟವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಆಟಿಸಂ ಇರುವಂತಹ ಮಕ್ಕಳು ಕೂಡ ಇದಕ್ಕೆ ಹೊರತಲ್ಲ. ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಗುರುತಿಸಬೇಕು, ಅವರಿಗಿರುವಂತಹ ಸಮಸ್ಯೆಯನ್ನ ಅರಿಯಬೇಕು, ಮತ್ತೆ ಅದರ ನಿರ್ವಹಣೆಗೆ ಏನೇನು ಸಾಧ್ಯವೋ ಅದೆಲ್ಲ ನೆರವನ್ನ ಪೋಷಕರು ಮಾಡಬೇಕು, ಹಾಗೆಯೇ ಸಮಾಜ ಕೂಡ ನೀಡಬೇಕು. ಹಾಗಾಗಲಿ ಅಂತ ಆಶಿಸುತ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ.
1: ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಕೇಳುಗರೆ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಆಟಿಸಂ ನಿರ್ವಹಣೆ ಕುರಿತು ಬೆಂಗಳೂರಿನ ಸೆಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮನೋಶಾಸ್ತ್ರ ವಿಭಾಗದ ಅಧಿಹರೆಯದ ಮನೋವೈದ್ಯಕೀಯ ಘಟಕದ ಪ್ರಾಧ್ಯಾಪಕರಾದ ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಸುಹಾಸ್ ಚಂದನ್ ರವರು ಮತ್ತು ಅನುಪಮ ರಾಮಶೇಷರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

ಸಮಯ ಆನಂದಮಯ. ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರು ಹಾಗೂ ಎಸ್ ವಿ ವೈ ಎಂ ಸಿಬ್ಬಂದಿ ವರ್ಗದವರಿಗೆ ಶುಭಾಶಯವನ್ನು ತಿಳಿಸುವಂತಹ ಸಮಯ ಈ ದಿನ. ಎಸ್ ವಿ ವೈ ಎಂ ಸಿಬ್ಬಂದಿ ವರ್ಗದವರಾದ ಗಂಗರಾಮ್, ಸಿಂಧುಶ್ರೀ, ಯೋಗನಾಥ್, ಪುಟ್ಟಮ್ಮರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನಾದಾಯ ಪಾಲಿಸಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು,

0: ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
0: ಹಾ, ಹೋಗಿದ್ವು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
0: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
0: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
0: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಅರವತ್ತು ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಕ್ಯಾರೆಟ್ 25 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಇಳುವನ 8 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಮೆಣಸಿನಕಾಯಿ 7 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 21 ರೂಪಾಯಿ, ತೊಂಡೆಕಾಯಿ 36 ರೂಪಾಯಿ, ಹಾಗಲಕಾಯಿ 36 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 60 ರೂಪಾಯಿ, ದಪ್ಪು ಮೆಣಸಿನಕಾಯಿ 40 ರೂಪಾಯಿ, ಸೋರೆಕಾಯಿ 18 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 20 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 9 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/8/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ರಾಜು ಕೆಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಒಂಟೆಗಳು ಅವುಗಳ ದೇಹದಲ್ಲಿ ನೀರನ್ನು ಸಂಗ್ರಹಿಸುವುದಿಲ್ಲ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಒಂಟೆಗಳು ಅವುಗಳ ದೇಹದಲ್ಲಿ ನೀರನ್ನು ಸಂಗ್ರಹಿಸುವುದಿಲ್ಲ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಒಂಟೆಗಳು ವಿಶಿಷ್ಟವಾಗಿ ಕಾಣುವ ಜೀವಿಯಾಗಿದ್ದು ಇವುಗಳ ಉಬ್ಬುಗಳಿಂದ ಸುಲಭವಾಗಿ ಗುರುತಿಸಬಹುದು. ಇವು ಆಫ್ರಿಕಾ ಮತ್ತು ಏಷ್ಯಾದ ಮರುಭೂಮಿ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಒಂಟೆಯಲ್ಲಿ 2 ವಿಧಗಳಿವೆ. ಡ್ರೋಮೆಡರಿ, ಇದು ಒಂದು ಹುಬ್ಬನ್ನು ಹೊಂದಿದೆ, ಮತ್ತು ಬ್ಯಾಕ್ಟೀರಿಯನ್, ಇದು 2 ಉಬ್ಬುಗಳನ್ನು ಹೊಂದಿದೆ. ಅರೇಬಿಯನ್ ಒಂಟೆ ಇಂದು

ಕರೆಯಲ್ಪಡುವ ಡ್ರೋಮೆಡರಿ ಉತ್ತರ ಆಫ್ರಿಕಾ ಮತ್ತು ಮಧ್ಯ ಪ್ರಾಚ್ಯದಲ್ಲಿ ಕಾಣಬಹುದು. ಬ್ಯಾಕ್ಟೀರಿಯನ್ ಒಂಟೆಗಳನ್ನು ಮಧ್ಯ ಏಷ್ಯಾದಲ್ಲಿ ಕಾಣಬಹುದು. ನಮ್ಮ ಭಾರತದ ರಾಜಸ್ಥಾನ, ಹರಿಯಾಣ, ಪಂಜಾಬ್, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಒಂಟೆಗಳಿದ್ದು ಅತಿ ಹೆಚ್ಚು ಒಂಟೆಗಳನ್ನು ರಾಜಸ್ಥಾನದಲ್ಲಿ ಕಾಣಬಹುದು. ಒಂಟೆಗಳು 2.13 meters ಅಂದರೆ 7 feet ಎತ್ತರವನ್ನು ಹೊಂದಿದ್ದು 680 kilograms ತೂಕವಿರುತ್ತವೆ. ಇವು ವಿಶೇಷವಾಗಿ ಮರುಭೂಮಿಯ ಜೀವನಕ್ಕೆ ಹೊಂದಿಕೊಳ್ಳುತ್ತವೆ. ಇವುಗಳ ಕಣ್ಣುಗಳು 3 kinds of eyes ಹೊಂದಿದ್ದು 2 sets of eyebrows ಹೊಂದಿವೆ. ಇವು ಕಣ್ಣುಗಳಿಗೆ ಮರಳನ್ನು ಪ್ರವೇಶಿಸದಂತೆ ತಡೆಯ ತೊಡಗುತ್ತವೆ. ಒಂಟೆಯ ಕಿವಿಗಳು ತುಪ್ಪಳದಿಂದ ಕೂಡಿರುತ್ತವೆ. ಕೂದಲುಗಳು ತಮ್ಮ ಕಿವಿಗಳಿಂದ ಮರಳು ಮತ್ತು ಧೂಳನ್ನು ದೂರವಿಡುತ್ತವೆ. ಕಿವಿ ಮತ್ತು ಕಣ್ಣುಗಳ ಹೊರತಾಗಿ ಇವುಗಳ ಮೂಗಿನ ಹೊಳ್ಳೆಗಳು 2 ಉಸಿರಾಟದ ನಡುವೆ ಮುಚ್ಚುವ ಮೂಲಕ ಮರಳನ್ನು ಪ್ರವೇಶಿಸದಂತೆ ತಡೆಯ ತೊಡಗುತ್ತದೆ. ಒಂಟೆಗಳು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಪಾದಗಳ ಕಾರಣದಿಂದಾಗಿ ಮರಳಿನಾದ್ಯಂತ ಸುಲಭವಾಗಿ ಚಲಿಸುತ್ತವೆ. ಒಂಟೆಗಳ ಪಾದವು 2 ಕಾಲ್ಬೆರಳುಗಳನ್ನು ಒಳಗೊಂಡಿರುತ್ತವೆ. ಪಾದವು ನೆಲವನ್ನು ಮುಟ್ಟಿದಾಗ ಕಾಲ್ಬೆರಳುಗಳು ಹರಡುತ್ತವೆ ಮತ್ತು ಮಣ್ಣಿನಲ್ಲಿ ಕಾಲುಗಳು ಮುಳುಗುವುದನ್ನು ತಡೆಯುತ್ತದೆ. ಒಂಟೆಗಳು ಹೆಚ್ಚಾಗಿ ತಮ್ಮ ಉಬ್ಬುಗಳಿಗೆ ಪ್ರಸಿದ್ಧವಾಗಿವೆ. ಉಬ್ಬುಗಳು ಅಂದರೆ ಹಂಪ್ಗಳು ನೀರನ್ನು ಸಂಗ್ರಹಿಸುತ್ತವೆ ಎಂದು ಹೆಚ್ಚಿನ ಜನರು ನಂಬುತ್ತಾರೆ. ಆದರೆ ಇವು ವಾಸ್ತವವಾಗಿ ಕೊಬ್ಬನ್ನು ಸಂಗ್ರಹಿಸುತ್ತವೆ. ಇತರೆ ಆಹಾರ ಮೂಲಗಳು ಲಭ್ಯವಿದ್ದಾಗ ಒಂಟೆಗಳು ಉಬ್ಬುಗಳಲ್ಲಿ ಅಂದರೆ ಹಂಪ್ಗಳಲ್ಲಿ ಇರುವ ಕೊಬ್ಬನ್ನು ಶಕ್ತಿಯ ಮೂಲವಾಗಿ ಬಳಸುತ್ತವೆ. ಒಂಟೆಗಳು ತಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಹೊಂದಿಕೊಳ್ಳಲು ಇತರೆ ಮಾರ್ಗಗಳನ್ನು ಹೊಂದಿವೆ. ಒಂಟೆ ಆಹಾರ ಮತ್ತು ನೀರಿಲ್ಲದೆ ದೀರ್ಘಕಾಲ ಬದುಕಬಲ್ಲದು. ಹೆಚ್ಚಿನ ಸಸ್ತನಿಗಳು ತಮ್ಮ ದೇಹದ ನೀರನ್ನು 15%ನಷ್ಟು ಕಳೆದುಕೊಂಡರೆ ಸಾಯುತ್ತದೆ. ಅಂದರೆ ನಿರ್ಜಲೀಕರಣದ ನೀರಿನ ನಿರ್ಣಾಯಕ ನಷ್ಟವನ್ನು ನಿರ್ಜಲೀಕರಣ ಎಂದು ಕರೆಯಲಾಗುತ್ತದೆ. ಆದರೆ ಒಂಟೆಗಳು ಡಿಹೈಡ್ರೇಷನ್ಗೊಳ್ಳದೆ 20-25% ನೀರನ್ನು ಕಳೆದುಕೊಳ್ಳಬಹುದು. ನೀರನ್ನು ಕುಡಿಯುವಾಗ ಸಾಧ್ಯವಾದಷ್ಟು ನೀರನ್ನು ಕುಡಿಯುತ್ತವೆ. ಇವು ಏಕಕಾಲದಲ್ಲಿ 151 liters ನೀರು ಕುಡಿಯಬಹುದು. ಇವುಗಳ ದೇಹದ ಉಷ್ಣತೆಯು 34-40 degrees ವರೆಗೆ ಅಂದರೆ ಹಗಲಿನಲ್ಲಿ ಇರುತ್ತದೆ. ತಾಪಮಾನವು 41 degrees ಹೆಚ್ಚಾದಾಗ ಇವು ಬೆವರಲು ಪ್ರಾರಂಭಿಸುತ್ತವೆ. ಒಂಟೆಗಳು ಸಸ್ಯಹಾರಿ ಪ್ರಾಣಿಗಳಾಗಿವೆ. ಇವುಗಳ ದಪ್ಪ ದುಡ್ಡಿಗಳು ಮುಳ್ಳಿನ ಸಸ್ಯಗಳಂತಹ ಗಿಡಗಳನ್ನು ತಿನ್ನಲು ಅನುವು ಮಾಡಿಕೊಡುತ್ತವೆ. ಒಂಟೆಯ ಹಾಲು ಕಬ್ಬಿಣ, ವಿಟಮಿನ್ಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ ಮತ್ತು ಇದು ಹಸುವಿನ ಹಾಲಿಗಿಂತ ಆರೋಗ್ಯವಾಗಿದೆ, ಏಕೆಂದರೆ ಇದು ಕಡಿಮೆ ಕೊಬ್ಬನ್ನು ಹೊಂದಿರುತ್ತದೆ. ಒಂಟೆಗಳು ಗಂಟೆಗೆ 64 kilometers ಓಡಬಲ್ಲವು. ಇವುಗಳನ್ನು ಕೆರಳಿಸಿದಾಗ ತಮ್ಮ ಹೊಟ್ಟೆಯಿಂದ ಹಸಿರು ಪದಾರ್ಥವನ್ನು ಉಗುಳುವುದು ಅಲ್ಲದೆ ತಮ್ಮ ಆತ್ಮರಕ್ಷಣೆಗಾಗಿ ಎದುರಾಳಿಯನ್ನು ಒದೆಯಲು ಎಲ್ಲ 4 ಕಾಲುಗಳನ್ನು ಬಳಸತೊಡಗುತ್ತದೆ. ಒಂಟೆ ತನ್ನ ದೇಹದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೀರನ್ನು ಉಳಿಸಿಕೊಳ್ಳುತ್ತವೆ. ಆದ್ದರಿಂದ ಇವು ಸ್ಥಿರಪುಟ್ಟ ದಟ್ಟವಾದ ಮೂತ್ರವನ್ನು ಮತ್ತು ಒಣಗಿದ ಮಲವನ್ನು ಉತ್ಪಾದಿಸುತ್ತದೆ. ಇವುಗಳ ಮಲವನ್ನು ಇಂಧನವಾಗಿ ಬಳಸುತ್ತಾರೆ. ಒಂಟೆಗಳನ್ನು ಹಿಂದೆ ಹಲವಾರು ಯುದ್ಧಗಳಲ್ಲಿ ವಿಶೇಷವಾಗಿ ಮರುಭೂಮಿ ಪ್ರದೇಶಗಳಲ್ಲಿ ಬಳಸಲಾಗುತ್ತಿತ್ತು, ಏಕೆಂದರೆ ಇವು ನೀರು ಮತ್ತು ಆಹಾರವಿಲ್ಲದೆ ದೂರದವರೆಗೆ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿವೆ ಮತ್ತು ಸಾಮಾನುಗಳನ್ನು ಹೊತ್ತುಕೊಂಡು ಹೋಗುತ್ತವೆ. ಇವುಗಳಿಗೆ ವಯಸ್ಸಾದಾಗ ಅಥವಾ ದುರ್ಬಲವಾದಾಗ ಇದರ ಮಾಂಸವನ್ನು ಆಹಾರಕ್ಕಾಗಿ ಮತ್ತು ತುಪ್ಪಳವನ್ನು ಬಟ್ಟೆಗಾಗಿ ಬಳಸಲಾಗುತ್ತದೆ. ಒಂಟೆಯಲ್ಲಿ ಗರ್ಭಧಾರಣೆಯು ಆಹಾರದ ಲಭ್ಯತೆಯನ್ನು ಅವಲಂಬಿಸಿ 9-14 ತಿಂಗಳವರೆಗೆ ಇರುತ್ತದೆ. ಇವು 1 ಮರಿಗೆ ಜನ್ಮ ನೀಡುತ್ತವೆ ಮತ್ತು ಮರಿಯು ಹುಟ್ಟಿದ ಕೆಲ ಗಂಟೆಗಳ ನಂತರ ಓಡಬಲ್ಲದು. ಒಂಟೆಗಳು ಗುಂಪುಗಳಲ್ಲಿ ಒಟ್ಟಾಗಿ ಇರಲು ಇಷ್ಟಪಡುತ್ತವೆ. ಈ ಗುಂಪನ್ನು ಹಿಂಡು ಎಂದು ಕರೆಯುತ್ತಾರೆ. ಪ್ರಬಲ ಗಂಡು ಒಂಟೆಯು ಈ ಹಿಂಡನ್ನು ಮುನ್ನಡೆಸುತ್ತದೆ. ಆದರೆ ಇತರೆ ಅನೇಕ ಗಂಡು ಒಂಟೆಗಳು ತಮ್ಮದೇ ಆದ ಗುಂಪುಗಳನ್ನು ಹೊಂದಿರುತ್ತವೆ. ಇದನ್ನು ಬ್ಯಾಚುಲರ್ ಹಿಂಡು ಎಂದು ಕರೆಯುತ್ತಾರೆ. ಒಂಟೆಗಳು ತುಂಬಾ ಸಾಮಾಜಿಕವಾಗಿರುತ್ತವೆ ಮತ್ತು ಪರಸ್ಪರದ ಮುಖದಲ್ಲಿ ಬೀಸುವ ಮೂಲಕ ಪರಸ್ಪರ ಶುಭಾಶಯ ಕೋರಲು ಇಷ್ಟಪಡುತ್ತವೆ. ಒಂಟೆಗಳು ಅನೇಕ ಶಬ್ದದೊಂದಿಗೆ ಪರಸ್ಪರ ಸಂವಹನ ನಡೆಸುತ್ತವೆ. ಒಂಟೆಗಳು 40-50 ವರ್ಷಗಳವರೆಗೆ ಬದುಕಬಲ್ಲವು.
ಮಾನವರು ಸಾವಿರಾರು ವರ್ಷಗಳಿಂದ ಗಂಟೆಗಳನ್ನ ಸಾರಿಗೆ ಸಾಧನವಾಗಿ ಬಳಸುತ್ತಿದ್ದಾರೆ. ನ್ಯಾಷನಲ್ ಜಿಯೋಗ್ರಾಫಿಕ್ಸ್ ಪ್ರಕಾರ ಇವು ತಮ್ಮ ಬೆನ್ನಿನ ಮೇಲೆ 170 ಕಿಲೋಗ್ರಾಂನಷ್ಟು ಸಾಮಾನು

0: ಗಳ ಹೊರೆಯನ್ನ ಹೊತ್ತು ಮರುಭೂಮಿಯಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಬಲ್ಲವು. ಆದುದರಿಂದ ಇವುಗಳಿಗೆ ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ. ದೇಶೀಯ ಒಂಟೆಗಳು ಸಾಮಾನ್ಯವಾಗಿ ಮಾಂಸ, ಹಾಲು ಮತ್ತು ಚರ್ಮ ಅಥವಾ ಉಣ್ಣೆ ಉತ್ಪನ್ನಗಳಿಗಾಗಿ ಮುಖ್ಯ ಮೂಲಗಳಾಗಿವೆ. ಕಾಡು ಬ್ಯಾಕ್ಟೀರಿಯನ್ ಒಂಟೆಯನ್ನ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಪ್ರಕಾರ ಅಳಿವಿನಂಚಿನಲ್ಲಿದೆ ಎಂದು ಪರಿಗಣಿಸಲಾಗಿದೆ ಮತ್ತು ಇದರ ಪ್ರಾಣಿ ಸಾಂದ್ರತೆಯು ಕಡಿಮೆಯಾಗುತ್ತಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಒಂಟೆಗಳು ಅವುಗಳ ದೇಹದಲ್ಲಿ ನೀರನ್ನ ಸಂಗ್ರಹಿಸುವುದಿಲ್ಲ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಒಂಟೆಗಳು ಅವುಗಳ ದೇಹದಲ್ಲಿ ನೀರನ್ನು ಸಂಗ್ರಹಿಸುವುದಿಲ್ಲ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
0: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
0: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
0: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 17ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಸಹಸ್ರಯುಗ

ಬ್ರಹ್ಮನಿಗೆ ಸಾವಿರ ಯುಗ ಒಂದು ಹಗಲು, ಸಾವಿರ ಯುಗ ಒಂದು ರಾತ್ರಿ. ಇದನ್ನು ತಿಳಿದವರು ಅಹೋರಾತ್ರವಿದರು ಎಂಬ ಮಾತನ್ನ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂತಂದ್ರೆ ಇಲ್ಲಿ ಬ್ರಹ್ಮ ಅಂತಂದ್ರೆ ವೇದಾಂತದಲ್ಲಿ ನಾವು ವ್ಯಾಖ್ಯಾನಿಸುವಂಥ ಪರಬ್ರಹ್ಮನಲ್ಲ. ಈ ಸೃಷ್ಟಿಯನ್ನು ಕೆಲವು ಕಾಲ ಆಳುವ ಒಂದು ಪದವಿಯನ್ನು ಅಲಂಕರಿಸಿರುವಂತಹ ಒಬ್ಬ ವ್ಯಕ್ತಿ. ನಾ

ನಾಲ್ಕು ಯುಗಗಳು ಸೇರಿದರೆ ಒಂದು ಮಹಾಯುಗ ಆಗುತ್ತೆ. ಇಂತಹ 1000 ಮಹಾಯುಗವಾದರೆ ಬ್ರಹ್ಮನಿಗೆ 1 ರಾತ್ರಿ ಅಂತ. ಅದೇ 11,000 ಮಹಾಯುಗವಾದರೆ ಅವನಿಗೆ 1 ಹಗಲು. ಬ್ರಹ್ಮ ಇಂತಹ ದಿನಗಳನ್ನು ಒಳಗೊಂಡು ಬರುತ್ತಾನೆ. ಇವೆಲ್ಲ ಕೆಲವೇ ಕೆಲವು ಮಹಾನ್ ವ್ಯಕ್ತಿಗಳಿಗೆ ಸಿಕ್ಕುವಂತಹ ಒಂದು ಪದವಿ ಅಂತ. ಅಂದರೆ ಬ್ರಹ್ಮನ ಆಯಸ್ಸಿನೊಂದಿಗೆ ನಮ್ಮ ಆಯಸ್ಸನ್ನು ಹೋಲಿಸಿಕೊಂಡರೆ ಅದೊಂದು ಕಣ್ಣು ಮಿಟುಕು. ನಾವು ಒಂದು ಸಲ ಕಣ್ಣು ಮಿಟುಕಿಸಿದ್ರೆ ಎಷ್ಟು ಸಮಯವೋ ಅಷ್ಟು ನಮ್ಮ ಒಬ್ಬ ಮನುಷ್ಯನ ಆಯಸ್ಸನ್ನು ನಾವು ಬ್ರಹ್ಮನ ಒಂದು ಆಯಸ್ಸಿಗೆ ಹೋಲಿಸ್ಕೊಂಡ್ರೆ, ಆ ಕಣ್ಣು ಮಿಟುಕಿನಲ್ಲಿ ನಮ್ಮ ಪಾಲಿಗೆ ಬರುವಂತಹ ಸುಖ ದುಃಖ ಎನ್ನುವುದು ಅಂತಂದರೆ ನಮ್ಮ ಬಾಳೆ ಎಷ್ಟು ನಶ್ವರ, ಅದೆಷ್ಟು ಕ್ಷಣಿಕ ಅಂತ ಯೋಚನೆ ಮಾಡಿ. ಅದರಲ್ಲಿ ಉತ್ಸಾಹವನ್ನು ತಾಳಬಾರ್ದು ಅಂಥೇಳಿ ಭಾವಿಸ್ತಾನೆ. ನಿಜವಾಗಿ ಬ್ರಹ್ಮನ ಆಯಸ್ಸಿನೊಡನೆ ನಮ್ಮದನ್ನು ಹೋಲಿಸ್ಕೊಂಡಾಗ ನಮ್ಮದು ಎಷ್ಟು ಅಲ್ಪ ಅಂಥೇಳಿ ಅರಿವಾಗುತ್ತೆ. ಭಗವಂತನನ್ನು ಮುಟ್ಟಿದರೆ ನಾವು ಅನಂತಾತ್ಮನಲ್ಲಿ ಒಂದಾಗುತ್ತೇವೆ, ಭೂಮದಲ್ಲಿ ಒಂದಾಗುತ್ತೇವೆ. ಈ ಭೂಮ ನಮಗೆ ಬರಬೇಕಾದ್ರೆ ಅಲ್ಪವನ್ನು ತ್ಯಜಿಸಬೇಕು. ಅಲ್ಪವು ಹೋದೊಡನೆ ಭೂಮ ತಾನಿರುವೆ ಅಂತೇಳಿ ಹೇಳುತ್ತೆ. ಅಲೆಯ ಹಿಂದೆಯೇ ಅನಂತ ಸಾಗರವಿದೆ, ಆದರೆ ಅಲೆಯನ್ನು ನೋಡುತ್ತಿರುವಾಗ ನಮಗೆ ಸಾಗರ ಕಾಣೋದಿಲ್ಲ. ಮುಕ್ತಿಯನ್ನು ಪಡೆಯುವುದು ಅಂತಂದರೆ ಅನಂತಾತ್ಮನನ್ನು ಪಡೆಯುವುದು ಎಂದು ಅರ್ಥ. ಇದನ್ನು ನಾವು ಇನ್ನೂ ಸೂಕ್ಷ್ಮವಾಗಿ ಅರ್ಥೈಸ್ಕೊಳ್ಬೇಕು ಅಂತೇಳಂದರೆ, ಈ ದೇಶ ಮತ್ತು ಕಾಲ ಇವೆರಡೂ ಕೂಡ ಅವರವರ ಮನಸ್ಸಿನ ಕಲ್ಪನೆ ಅಂಥೇಳಿ ವಿಜ್ಞಾನಿಗಳು ಒಪ್ಕೊಂಡಿದ್ದಾರೆ. ಮನಸ್ಸು ಕದಡಿದಾಗ ಸಮಯ ಕಳೆಯುವುದೇ ಇಲ್ಲ. ಆದರೆ ಅವನಿಗೆ ಇಷ್ಟವಾದ ವಸ್ತುವಿನ ಜೊತೆ ಅವನಿದ್ದಾಗ ಅವನಿಗೆ ಸಮಯ ಹೋಗಿರುವಂಥದ್ದೇ ತಿಳಿಯೋದಿಲ್ಲ. ಇಷ್ಟು ಆಡುವವನಿಗೆ ರಾತ್ರಿ ಕೂಡ ಕಳೆಯುವಂಥದ್ದು ಗೊತ್ತಾಗೋದೇ ಇಲ್ಲ. ಆದರೆ ಅದೇ ವ್ಯಕ್ತಿ ಅಶಾಂತನಾಗಿದ್ದಾಗ ಅವನಿಗೆ ಕಾಲ ಕಳೆಯೋದೇ ಒಂದು ಸಮಸ್ಯೆಯಾಗ್ಬಿಡುತ್ತೆ. ನಿದ್ದೆ ಮಾಡ್ತಿರುವ ವ್ಯಕ್ತಿಗಂತೂ ಈ ಸಮಯದ ಪರಿವೆಯೇ ಇಲ್ಲ. ಹಾಗಾಗಿ ಎರಡು ಅನುಭವಗಳ ಮಧ್ಯದ ಅಂತರ ಏನಿದೆ, ಆ ಅಂತರವೇ ಕಾಲ ಅಂತೇಳಿ ನಾವು ಹೇಳಬಹುದು. ಅನುಭವಗಳು ಜಾಸ್ತಿಯಾದಷ್ಟಕ್ಕೆ ಮಧ್ಯದ ಅಂತರಗಳು ಹೆಚ್ಚೋದ್ರಿಂದ ಕಾಲವು ನಿಧಾನವಾಗಿ ಚಲಿಸಿದಂತೆ ಕಾಣುತ್ತದೆ. ಹಿತವಾದ ಒಂದೇ ಅನುಭವವು ಎಷ್ಟು ಹೊತ್ತು ಇದ್ದರೂ ಸಮಯ ಹೋಗಿದೆಯೇ ತಿಳಿಯದು. ಎರಡು ಅನುಭವಗಳ ಮಧ್ಯದ ಅಂತರದಲ್ಲಿಯೇ ಸಮಯವನ್ನು ಕಂಡುಹಿಡಿಯಲು ಸಾಧ್ಯ. ಒಂದೇ ಅನುಭವದಿಂದ ಸಮಯವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ದೂರವನ್ನು ಅಳೆಯಲು ಎರಡು ಬಿಂದುಗಳು ಅವಶ್ಯಕತೆ ಇದ್ದಂತೆಯೇ ಇದು ಕೂಡ. ಈ ರೀತಿಯ ನಿಯಮವನ್ನಾಧರಿಸಿಕೊಂಡು ನಮ್ಮ ಋಷಿಗಳು ಮನುಷ್ಯನ ಕಾಲಗಣನೆಯೇ ಬೇರೆ, ದೇವತೆಗಳ ಕಾಲಗಣನೆಯೇ ಬೇರೆ, ದೇವಾದಿದೇವತೆಗಳ ಕಾಲಗಣನೆಯೇ ಬೇರೆ ಎಂಬುದನ್ನು ಕಂಡುಹಿಡಿದಿದ್ದಾರೆ. ಉಪನಿಷತ್ತಿನಲ್ಲಿಯೂ ಕೂಡ ಆನಂದ ಮೀಮಾಂಸೆಯನ್ನು ಮಾಡುವಲ್ಲಿ ಮನುಷ್ಯರ ಆನಂದಕ್ಕಿಂತ ಪಿತೃಗಳ ಆನಂದ ಜಾಸ್ತಿ, ಹಾಗೆ ಪಿತೃಗಳ ಆನಂದಕ್ಕಿಂತ ಕರ್ಮದೇವತೆಗಳ ಆನಂದ ಜಾಸ್ತಿ ಎಂದು ಹೇಳಿದ್ದಾರೆ. ಹೀಗೆ ಬ್ರಹ್ಮನ ತನಕ ಆನಂದವನ್ನು ಹೆಚ್ಚಿಸಿಕೊಂಡೇ ಹೋಗಿದ್ದಾರೆ. ಈ ಆನಂದದಲ್ಲಿ ಹೆಚ್ಚು ಕಡಿಮೆ ಏಕೆ ಅಂತಂದರೆ ಅದು ಅವರವರ ಮನಸ್ಸಿನ ಸ್ಥಿರತೆಯನ್ನು ಅವಲಂಬಿಸಿಕೊಂಡೋದ್ರಿಂದ. ಹಾಗಾಗಿಯೇ ಈ ಶ್ಲೋಕದಲ್ಲಿ ಬ್ರಹ್ಮನ 1 ಹಗಲನ್ನು 1,000 ಯುಗಗಳೆಂದು, 1 ರಾತ್ರಿಯನ್ನು 11,000 ಯುಗಗಳೆಂದೂ ವಿವರಿಸಲಾಗಿದೆ. ಹೀಗೆ ಕಾಲಗಣನೆಯನ್ನು ಅಳೆಯಲು ತಿಳಿದಿರುವಂಥ ಋಷಿಗಳೇ ಈ ರೀತಿ ನಮಗೆ ತಿಳಿಸಿದ್ದಾರೆ. ಹಾಗಂತ ನಮಗೆ ಪರಮಾತ್ಮ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. 365 ದಿವಸಗಳಿಂದ ಕೂಡಿದ ನಮ್ಮ 1 ವರ್ಷವನ್ನು ಆಧರಿಸಿಕೊಂಡೇ ಬ್ರಹ್ಮನ 1 ಹಗಲನ್ನು ಇಲ್ಲಿ ನಿರ್ಧರಿಸಿರುವುದು. 1 ಯುಗ ಅಂದರೆ ಅದೆಷ್ಟೋ 1,000 ವರ್ಷಗಳಂತೆ. ಅಂತಹ 4 ಯುಗಗಳೆಂದರೆ 1 ಕಲ್ಪವಾಗುವುದು. ಅಂತಹ 1,000 ಕಲ್ಪಗಳು ಬ್ರಹ್ಮನ 1 ಹಗಲು. ಈ ಮನುಷ್ಯನ ಮನಸ್ಸಿಗೆ ಸರಿಯಾಗಿ ಇರುವಂಥದ್ದು ಅವನವನ ಕಾಲಗಣನೆ.
ಮನುಷ್ಯನ ಮನಸ್ಸೇ ತನ್ನ ವಾಸನೆಗಳಿಗೆ

ಅನುಗುಣವಾಗಿ ತನ್ನ ಪ್ರಪಂಚವನ್ನು ಸೃಷ್ಟಿಸಿಕೊಳ್ಳುತ್ತದೆ, ಕಾಪಾಡಿಕೊಳ್ಳುತ್ತದೆ ಮತ್ತು ಲಯಗೊಳಿಸುತ್ತದೆ. ಮನುಷ್ಯನ ಮನಸ್ಸು ಎದ್ದಿರುವ ತನಕ ಅವನಿಗೆ ಎಚ್ಚರ, ಅದು ಲಯವಾದ ಕೂಡಲೇ ಅವನಿಗೆ ಅದು ರಾತ್ರಿ. ಅದೇ ರೀತಿ ಬ್ರಹ್ಮನ ಮನಸ್ಸು ಎದ್ದಾಗ ಇಡೀ ಪ್ರಪಂಚದ ಸೃಷ್ಟಿಯಾಗುತ್ತೆ. ಹೀಗೆ ಬ್ರಹ್ಮನ

ನಮ್ಮ ಆಯಸ್ಸೇ ಬ್ರಹ್ಮನ ಹಗಲು ರಾತ್ರಿಗೆ ಯಕಷ್ಟಿ ತತ್ವ ಅಲ್ಪ ಆಗಿರುವಾಗ ಇನ್ನ ನಮ್ಮ ಆಯಸ್ಸಿನ ಒಳಗೆ ಬಂದಿರುವಂತಹ ಸುಖ ಶಾಂತಿಗಳಿಗಂತೂ ಅದು ಲೆಕ್ಕವೇ ಇಲ್ಲ. ಅದನ್ನ ಲೆಕ್ಕಕ್ಕಿಟ್ರು ಕೂಡ ಮೈಕ್ರೋ ಸೆಕೆಂಡ್ ನ್ಯಾನೋ ಸೆಕೆಂಡ್ ಅಂತೀವಲ್ಲ ಹಾಗೆ ಬ್ರಹ್ಮನಿಗೆ. ಆದ್ರೂ ಕೂಡ ಅದೆಷ್ಟು ಸುಖ ದುಃಖ ಅನ್ನೋದ್ರಲ್ಲಿ ನಾವು ತೊಳಲಾಡ್ತೇವೆ ನೋಡಿ. ಅದಕ್ಕೆ ಮುದ್ದುರಾಮನ ಪದ್ಯ ಯಾವುದು ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ತಾರುಣ್ಯದಲ್ಲೆಷ್ಟು ಅಭಿಲಾಷೆ ಸಂಚಿತವೋ, ತಾರುಣ್ಯದಲ್ಲೆಷ್ಟು ಅಭಿಲಾಷೆ ಸಂಚಿತವೋ, ಬರು ಬರುತ ಒಂದೊಂದು ಅತಿ ಮಂಗ ಮಾಯಾ, ಬಯಸಿ ಬೇಡಿದ ದೇಹ ಜರ್ಜರಿತ ಕೊನೆಗೊಮ್ಮೆ, ಬಯಸಿ ಬೇಡಿದ ದೇಹ ಜರ್ಜರಿತ ಕೊನೆಗೊಮ್ಮೆ, ಸೃಷ್ಟಿ ಆಶಾ ವಿನಾಶ ಮುದ್ದುರಾಮ, ಸೃಷ್ಟಿ ಆಶಾ ವಿನಾಶ ಮುದ್ದುರಾಮ. ನಾವು ತಾರುಣ್ಯದಲ್ಲಿದ್ದಾಗ ಅದೆಷ್ಟು ಅಭಿಲಾಷೆಗಳನ್ನು ಅಂದರೆ ಆಸೆಗಳನ್ನು ಆಕಾಂಕ್ಷೆಗಳನ್ನು ನಮ್ಮೆಲ್ಲ ಸುಖಗಳನ್ನು ನಾವು ಸಂಚಿತ ಮಾಡ್ಕೊಂಡಿರ್ತೀವಿ, ಅಂದರೆ ಕ್ರೋಢೀಕರಿಸ್ಕೊಂಡಿರ್ತೀವಿ. ಆದರೆ ವಯಸ್ಸು ಮಾಗಿದಂತೆ ಒಂದೊಂದೇ ಮಾಯವಾಗ್ತಾ ಬರುತ್ತೆ, ಒಂದೊಂದೇ ಕಳ್ಕೊಳ್ತಾ ಬರ್ತೇವೆ. ಬಯಸಿ ಬೇಡಿದ ದೇಹ ಜರ್ಜರಿತ ಕೊನೆಗೊಮ್ಮೆ, ನಾವು ಯಾವುದನ್ನು ಬೇಡಿ ಪಡೆದಿರ್ತೀವೋ ಈ ದೇಹವೇ ನಮಗೆ ಸುಸ್ತು ಮಾಡುತ್ತೆ, ಜರ್ಜರಿತವಾಗತ್ತೆ, ಯಾಕಪ್ಪ ಈ ದೇಹ ಇದೆ ಅಂತ ಹೇಳಿ ಅನ್ನಿಸ್ಬಿಡತ್ತೆ. ನಾವೇ ಬಯಸಿ ಜನ್ಮವೆತ್ತು ದೇಹವನ್ನು ಪಡೆದು ಈ ಭೂಲೋಕಕ್ಕೆ ಬಂದಿರ್ತೀವಿ, ಆದರೆ ಕೊನೆ ಕೊನೆಗೆ ಹೋಗ್ತಾ ಈ ದೇಹ ಯಾಕಾದರೂ ಇದೆಯೋ ಅನ್ನುವಂಥ ಮಟ್ಟಕ್ಕೆ ಹೋಗಿ ಜರ್ಜರಿತರಾಗಿ ಕೊನೆಯಲ್ಲಿ ಸಾಕಪ್ಪ ಅನ್ನುವಂಥ ಒಂದು ಸ್ಥಾನಕ್ಕೆ ಬಂದು ನಿಂತು ಬಿಡ್ತೀವಿ. ಹಾಗಾಗಿ ಸೃಷ್ಟಿ ಅನ್ನುವಂಥದ್ದೇನಿದೆ ಅದು ಆಶಾ ವಿನಾಶ. ಸೃಷ್ಟಿ ಅಂತಂದರೆ ನಮ್ಮಲ್ಲೇನಿದೆ ಆಸೆಗಳನ್ನು ಬೇಕು ಅನ್ನುವಂಥ ಮೋಹವನ್ನೆಲ್ಲ ವಿನಾಶ ಮಾಡುವಂಥದ್ದೇ ಈ ಸೃಷ್ಟಿ. ಹಾಗಾಗಿ ಸೃಷ್ಟಿಯೇ ಬಂದು ನಮ್ಮ ಆಸೆಗಳನ್ನು ಮೋಹಗಳನ್ನು ವ್ಯಾಮೋಹಗಳನ್ನು ಅದು ವಿನಾಶ ಮಾಡೋದಕ್ಕಿಂತ ಮುಂಚೆ ನಾವು ಜ್ಞಾನ ಮತ್ತು ಸತ್ಯ ಮತ್ತು ಸಂಸ್ಕಾರಗಳೆಂಬ ಅರಿವಿನಿಂದ ಅದನ್ನು ನಾಶಗೊಳಿಸಿದ್ರೆ ನಮ್ಮ ಬದುಕು ನಿಜಕ್ಕೂ ಸಾರ್ಥಕತೆಯನ್ನು ಪಡೆಯುತ್ತೆ. ಸೃಷ್ಟಿಗೆ ಅದಕ್ಕೆ ನಾವು ಅವಕಾಶ ಕೊಡದೆ ನಮಗೆ ನಮ್ಮ ಅರಿವನ್ನು ಪಡೆದುಕೊಳ್ಳೋದ್ರ ಮೂಲಕ ಈ ಒಂದು ವಿಷಯಕ್ಕೆ ನಮ್ಮ ಚಿತ್ತವನ್ನು ಹರಿಸೋಣ.

0: ಕೇಳುಗರೆ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಹಾಗೂ ಮಿಶ್ರ ಬೆಳೆಗಳ ಬೇಸಾಯ ಕ್ರಮಗಳ ಕುರಿತು ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಗ್ರಾಮದ ಶ್ರೀಯುತ ಮಹಾದೇವ ನಾಯಕರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಈ ದಿನದ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಗ್ರಾಮದ ಸಾವಯವ ಸಮಗ್ರ ಕೃಷಿಕರು ಹಾಗೂ ರೇಷ್ಮೆ ಬೆಳೆಗಾರರಾದಂಥ ಶ್ರೀಯುತ ಮಹಾದೇವ ನಾಯ್ಕರವರು. ಇವರು ಕಳೆದ 20 ವರ್ಷಗಳಿಂದ ತಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದು, ಇರುವಂಥ 3 ಎಕರೆ ಭೂಪ್ರದೇಶದಲ್ಲೇ ಪ್ರಮುಖವಾಗಿ ರೇಷ್ಮೆ, ಹತ್ತಿ, ಜೋಳ ಹಾಗೂ ಶುಂಠಿ ಬೆಳೆಗಳನ್ನು ಬೆಳೀತಾ ತಮ್ಮ

0: ಒಂದು ಕೃಷಿ ಚಟುವಟಿಕೆಯ ಜೊತೆಗೆ ತಮ್ಮ ಆದಾಯವನ್ನು ಗಳಿಸ್ತಾ ಬರ್ತಾ ಇದ್ದಾರೆ. ಇಲಾಖೆಯ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಇರುವಂತಹ ಕಡಿಮೆ ಭೂ ಪ್ರದೇಶದಲ್ಲೇ ಉತ್ತಮವಾದ ಒಂದು ಕೃಷಿ ಚಟುವಟಿಕೆಯನ್ನು ನಡೆಸ್ತಾ ಬರ್ತಾ ಇದ್ದು ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿ ಜೀವನದ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಒಂದು ಕೃಷಿ ಚಟುವಟಿಕೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮದನಕ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಮೊದಲಿಗೆ ಬಹಳ ಸಂತೋಷ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋದು. ತಮ್ಮ ಒಂದು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ಸರ್, ನಾನು ಮಾದೇವ ನಾಯಕ್ ಅಂತ, ನಿಮ್ಮಳ್ಳಿ ಗ್ರಾಮ. ನಾನೊಂದು 20 ವರ್ಷದಿಂದ ಕೃಷಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 85ನೇ ಇಸ್ವಿಯಿಂದ ನಮ್ಮ ತಂದೆಯವರು ಜಾಂಪ ನಾಯಕ್ ಅಂತ ಅವರು ಇದೇ ಕೃಷಿಯನ್ನು ಮಾಡ್ತಾ ಇದ್ರು. ಮೊದಲು ಏನಪ್ಪ ಅಂತ ಹೇಳಿದ್ರೆ ಎಲೆಯನ್ನು ಬಿಡಿಸಿ ಮತ್ತು ಬಿದಿರು ಚಂದ್ರಿಕೆ, ಬಿದಿರು ತಟ್ಟೆ, ಅದರಲ್ಲಿ ಭಾರಿ ಶ್ರಮವನ್ನು ಪಟ್ಟವರು ಆ ಟೈಮಲ್ಲಿ. ಆದರೆ ಅವರಿಗೆ ನೀರಾವರಿಯ ಆಶ್ರಯ ಇಲ್ಲ, ಮಳೆ ಆಶ್ರಯದಲ್ಲೇ ಅವರು ಬೆಳೆಯನ್ನು ಮಾಡ್ತಾಯಿದ್ರು. ಅದನ್ನೇ ನಾನು ಉಳಿಸ್ಕೊಂಡು ಹೋಗ್ಬೇಕಂತ ನಾನು ನಮ್ಮ ಅಪ್ಪಾಜಿಯವ್ರು ಮಾಡ್ತಿದ್ದ ಕಸಬನ್ನೇ ಕೂಡ ನಾನು ಮಾಡ್ತಾ ಇದ್ದೀನಿ. ಅಂದರೆ ಅವರಿಗೆ 40 ರೂಪಾಯಿ ರೈಟ್ ಸಿಕ್ಕಿದ್ರೆ ಅದೇ ಭಾರಿ ದೊಡ್ಡದು ಆಗ ಆ ಟೈಮಲ್ಲಿ. ಆದರೆ ಅಷ್ಟೇ ಶ್ರಮವಿತ್ತು, ಆದರೂ ಕೂಡ ಒಂದು 40 ರೂಪಾಯಿ ರೈಟ್ ಸಿಕ್ಬಿಟ್ರೆ ಅದೇ ದೊಡ್ಡದು ದುಡ್ಡು ಅವರಿಗೆ. ಇವಾಗ ಆ ರೀತಿ ಇಲ್ಲ, ಏನೋ ಈ ರೀತಿ ಈಗ ರೈತರುಗಳಿಗೆ ಒಳ್ಳೆ ಮಾರ್ಕೆಟ್ ಇದೆ, ಒಳ್ಳೆ ಬೆಲೆಯನ್ನು ಕೊಡ್ತಾ ಇದ್ದಾರೆ. ಪರವಾಗಿಲ್ಲ, ಈಗ ನಾವು ಎಷ್ಟೇ ಶ್ರಮ ಬಿದ್ದು ನಾವು ಗೂಡನ್ನು ಬೆಳಿತೀವಿ ಅಷ್ಟು ನಮ್ಗೆ ಒಳ್ಳೆ ಅನುಕೂಲ ಆಯ್ತಾ ಇದೆ.
0: ಕಳೆದ 20 ವರ್ಷಗಳಿಂದ ತಾವು ಸ್ವತಂತ್ರವಾಗಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ.
1: ಹೌದು ಹೌದು.
0: ಆರಂಭದಲ್ಲೆಲ್ಲ ಏನೇನು ಬೆಳೆಗಳನ್ನ ಬೆಳಿತಾ ಇದ್ರಿ?
1: ನಾವು ಮೊದಲೆಲ್ಲ ಹುಳ್ಳಿ, ಅವರೆ, ರಾಗಿ ಅದನ್ನೆಲ್ಲ ಬೆಳಿತಾ ಇದ್ದೋ. ಮತ್ತೆ ನಾನು ಈಗ ಜಾಸ್ತಿ ಯಾವುದು ಮಾಡಕ್ ಹೋಗಲ್ಲ ಅಂದ್ರೆ ರೇಷ್ಮೆ ಅಂದ್ರೆ ನನಗೆ ಜಾಸ್ತಿ ಪ್ರೀತಿ ಜಾಸ್ತಿ. ರೇಷ್ಮೆ ಕೃಷಿ ಅಂದ್ರೆ ಅದರಲ್ಲಿ ಬೇರೆ ಬೆಳೆಗಳಿಗೆ 4 ತಿಂಗಳನ್ನ ಕಾಯ್ಬೇಕು ನಾವು. ಇದು ರೇಷ್ಮೆ ಹಂಗೆಲ್ಲ, ರೇಷ್ಮೆ ಏನಪ್ಪ ಅಂತ ಹೇಳಿದ್ರೆ ಏನು ಒಂದು 21 ದಿನದಕ್ಕೆಲ್ಲ ನಾವು ಆರಾಮವಾಗಿ ತಗೋಬಹುದು.
0: ಗರಿಷ್ಠ 1 ತಿಂಗಳು.
1: 1 ತಿಂಗಳು. 1 ತಿಂಗಳು ಮಾಡ್ತಕ್ಕಂಥ ಬೆಳೆ ಇದು. ಒಂದು ಕೊತ್ತಂಬರಿ ಸೊಪ್ಪು ಬೆಳಿತೀನಿ ಅಂದ್ರೂ 2-3 ತಿಂಗಳು ಕಾಯ್ಬೇಕು ನಾವು. ಆ ಇದು ರೇಷ್ಮೆ ಆ ರೀತಿ ಇಲ್ಲ. ಏನಪ್ಪ ಅಂತ ಹೇಳಿದ್ರೆ ಬರೀ 1 ತಿಂಗಳಿಗೆಲ್ಲ ಇದು ಬೆಳೆ ಆಯ್ತದೆ.
0: ಮೊದಲೆಲ್ಲ ಮಳಾಶ್ರಿತವಾಗಿ ಕೂಡ ನೀವು ಬೆಳೆಗಳನ್ನು
1: ಮಾಡ್ತಾ ಇದ್ದು. ಆಗ ನಮ್ಮ ತಂದೆ ನಮ್ಮ ತಾಯಿಯವರೆಲ್ಲ ನೀರಾವರಿ ಇತ್ತಿಲ್ಲ, ಮೇಲ್ಮಳೆಯಲ್ಲೇ ಅದು ಅವರು ಬೆಳೀತಾ ಇದ್ರು. ಅದನ್ನೇ ನಾವು ಪಾಲಕ್ ಮಾಡ್ಕೋ ಹೋಗ್ತಾ ಇದ್ದೀವಿ.
0: ಈಗ ಪ್ರಸ್ತುತವಾಗಿ 2 ಎಕರೆ ಭೂಪ್ರದೇಶವನ್ನು ತಾವು ಹೊಂದಿದ್ದೀರಾ? ಇದಕ್ಕೆ ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಇರುವಂತ ಭೂಪ್ರದೇಶದನ್ನ ಯಾವ್ಯಾವ ರೀತಿ ಭಾಗ ಮಾಡ್ಕೊಂಡು ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ರ?
1: ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಈಗ ಮಾಮೂಲಿ ಮೇಲ್ ಮಳೆ ಆಶ್ರಯಕ ಹತ್ತಿ ಬೆಳಿತೀನಿ, ಮತ್ತೆ ಈಗ ಅದು ಬಿಟ್ರೆ ಅವರೇ ಹುಳ್ಳಿ ಅದು ನೆಕ್ಸ್ಟು. ಮತ್ತೆ ಈಗ ನಾವು ಈ ನೀರಾವರಿಯಲ್ಲಿ ನಾನು ಶುಂಠಿ ಮತ್ತೆ ರೇಷ್ಮೆ ಅದನ್ನ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ.
0: ಇರುವಂತ 3 ಎಕರೆ ಭೂಪ್ರದೇಶದಲ್ಲಿ ಇಷ್ಟು ಬೆಳೆಗಳನ್ನ
1: ಮಾಡ್ತಾ ಇದ್ದೀನಿ. ಈಗ ನೋಡಿ, ಗುತ್ತಿಗೆ ಜಮೀನು 1-2 ಎಕರೆ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ 3 ಎಕರೆ ಜಮೀನಲ್ಲಿ 1 ಎಕರೆ ಶುಂಠಿ ಮತ್ತೆ 2 ಎಕರೆ ರೇಷ್ಮೆ ಹಾಕೊಂಡಿದ್ದೀನಿ.
0: ಅಂದ್ರೆ ನಿಮ್ಮ ಸ್ವಂತ ಜಮೀನಲ್ಲಿ
1: ಶುಂಠಿ
0: ಮತ್ತೆ ರೇಷ್ಮೆ
1: ಬೆಳೀತಾ,
0: ಜೊತೆಗೆ 2 ಎಕರೆ ಗುತ್ತಿಗೆಯಲ್ಲಿ
1: ಬೇರೆ ಬೆಳೆಗಳನ್ನ ಮಾಡ್ಕೊತಾ ಇದ್ದೀನಿ. ಇದು ಆನಂತರ ಇದು ಕೂಳೆ ಆದ ತಕ್ಷಣ ಮಾಮೂಲಿ ನಮಗೆ ಹಿಂಗಾರ ಅಂತ ಬರ್ತದೆ. ಹಿಂಗಾರ ಆದಾಗ ಒಂದ್ ಸ್ವಲ್ಪ ರಾಗಿ, ಜೀವನಕ್ಕೆ ಒಂದಷ್ಟು ಹುಳ್ಳಿ, ಅವರೇ ಅದನ್ನ ಬೆಳ್ಕೋತೀವಿ
0: ಮನೆ ಉಪಯೋಗಕ್ಕೆ. ನೀರಾವರಿ ವ್ಯವಸ್ಥೆ ಹೇಗಿದೆ?
1: ನೀರಾವರಿ ವ್ಯವಸ್ಥೆ ಈಗ ಈ ಸರಿ ಮಳೆಗಾಲ ಕಂಡಮಿ ಇರೋದ್ರಿಂದ ಈ ಸರಿ ಬೆಳೆಗಳು ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಆದರೂ ನಾವು ಶ್ರದ್ಧೆ ವಹಿಸಿ ಮಾಡ್ತಾ ಇದ್ದೀವಿ. ಕೆಲವು ಮಳೆ ಇಲ್ಲದೆ ಬೋರೆಲ್ಲ ಕೆಲವು ಗ್ಯಾಪ್ ಹೊಡಿತಾವೆ, ನೀರು ಸ್ವಲ್ಪ ಕಂಡಮು, ಹಂಗಾಗಿ ಸ್ವಲ್ಪ ಈ ಸರಿ ಆರಂಭ ಸ್ವಲ್ಪ ಕುಂಠಿತವಾಗಿದೆ.
0: ಬೋರ್ವೆಲ್ ವ್ಯವಸ್ಥೆ ಇದೆಯಾ?
1: ಬೋರ್ವೆಲ್ ವ್ಯವಸ್ಥೆ ಇದೆ, ಮಾಡ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ.
0: ಈಗ ಸರ್, ಪ್ರಮುಖವಾಗಿ ವಾಣಿಜ್ಯ ಬೆಳೆಗಳಲ್ಲಿ ಹತ್ತಿ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ರೇಷ್ಮೆ ಬೆಳೆಯನ್ನ ಬೆಳೀತಾ ಇದ್ದೀರಾ.
1: ಹೌದು.
0: ಮೊದಲಿಗೆ ಈಗ ರೇಷ್ಮೆ ಬೆಳೆ ಬೆಳೆಯುವಂಥದ್ದು ತುಂಬಾ ಲಾಭದಾಯಕ, ಹಾಗೆಯೇ ಪ್ರತಿ ತಿಂಗಳು ಕೂಡ ಅದರಲ್ಲಿ ಆದಾಯವನ್ನ ಕಾಣಬಹುದು. ಆದ್ರೆ ನಾವು ಯಾವ ರೀತಿ ಶ್ರದ್ಧೆ ಇಟ್ಟು ಆ ರೇಷ್ಮೆ ಬೆಳೆ ಬೆಳೀತೀವಿ ಅನ್ನೋದು ಇದಕ್ಕೆ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ರೇಷ್ಮೆ ಬೆಳೆ ಬೆಳೆಯೋದಕ್ಕೆ ಆರಂಭ ಮಾಡೋದಾಗಿರ್ಬೋದು, ಪ್ರತಿಯೊಂದು ಹಂತಗಳಲ್ಲಿ ರೇಷ್ಮೆ ಬೆಳೆಯನ್ನ ಕಾಪಾಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಹಂತ ಹಂತವಾಗಿ ಏನೆಲ್ಲ ಕ್ರಮಗಳನ್ನು ವಹಿಸಬೇಕಾಗುತ್ತೆ ಈ ರೇಷ್ಮೆ ಬೆಳೆಗೆ?
1: ಸರ್, ಅದು ನಮ್ಮ ಜವಾಬ್ದಾರಿ ಕೆಲಸ. ಅದು ಈ ರೇಷ್ಮೆ ಮುಂದೆ ಯಾವ ಬೆಳೆನೂ ನಿಲ್ಲು. ಅಂದರೆ ನಾವು ಮೊದಲನೇದಾಗಿ ಸೊಪ್ಪನ್ನು ಬೆಳಿಬೇಕು. ತೋಟ ನೀಟವಾಗಿ ಇಟ್ಕೊಂಡು ದನಿನ ಗೊಬ್ಬರ ಹಾಕಿ ಸೊಪ್ಪನ್ನು ಬೆಳಿಬೇಕು. ಆನಂತರ ಸೊಪ್ಪು ಬೆಳೆದ ತಕ್ಷಣ ನಾವು ಮನೆಯನ್ನು ಕ್ಲೀನಾಗಿ ಡ್ರೈ ಮಾಡಬೇಕು. ಔಷಧಿ ಹೊಡೆದು ಎಲ್ಲ ಮಾಡಿ ಮನೆಯನ್ನು ನಾವು ನೀಟವಾಗಿ ಮನೆಯನ್ನು ಸ್ವಚ್ಛತೆಯನ್ನು ಮಾಡಬೇಕು. ಆವಾಗ ಏನಾಯ್ತದೆ ಅಂದರೆ ನಮಗೆ ಈ ಬಿತ್ತನೆ ಹುಳು ಕೊಡ್ತಾರೆ ನೋಡಿ, ಆ ಬಿತ್ತನೆ ಹುಳು ಕೊಡೋರು ಕರೆಕ್ಟಾಗಿ ನಿಯಮಬದ್ಧವಾಗಿ ಒಳ್ಳೆ ತಳಿಯನ್ನು ನೀಟವಾಗಿ ಕೊಡಬೇಕು. ಅವರು ಕೊಟ್ಟರೆ ನೋಡಿ ನಾವು ಬೆಳೆ ಆರಾಮವಾಗಿ ರೈತರು ಬೆಳಿಬೋದು. ಈಗ ನಾವು ತೋಟದಲ್ಲಿ ಸೊಪ್ಪು ಬೆಳಿತೀವಿ, ಅವರು ಏನಾದರೂ ಇದು ಚೆನ್ನಾಗಿಲ್ಲದ ಹುಳುಗಳನ್ನು ಕೊಟ್ಟಾಗ ಅವು ನಮಗೆ ಏಟಾಗ ರೈತರಿಗೆ ಏಟಾಯ್ತದೆ. ಬಿತ್ತ

0: ಮೇನು, ಅವರು ನೀಟವಾಗಿ ಬಿತ್ತನೆ ಕೊಡಬೇಕು. ಆ ರೀತಿ ಅಲ್ಲಿಂದ ಈಗ ನೋಡಿ, ನಮ್ಮ ಅಧಿಕಾರಿಗಳ ಸಲಹೆ ಚೆನ್ನಾಗಿರ್ಬೇಕು. ರೇಷ್ಮೆ ಅವರ ಅಧಿಕಾರಿಗಳನ್ನ ನಮ್ಮ ರೈತರ ಬಗ್ಗೆ ಅವರು ಸಲಹೆ ಸಹಕಾರ ಮತ್ತೆ ಅಲ್ಲಿ ಬರ್ತಕ್ಕಂಥ ಔಷಧಿಗಳನ್ನ ನಮ್ಮ ರೈತರಿಗೆಲ್ಲ ವಿತರಣೆ ಚೆನ್ನಾಗಿ ನೀಡಬೇಕು ಅವರು. ಆದರೆ ನಮ್ಮ ಈ ದಿವ್ಯಾ ಮೇಡಮ್ನವ್ರು ಪರವಾಗಿಲ್ಲ, ಈಗ ಸಾಮಾನ್ಯವಾಗಿ ಅವರೆಲ್ಲ ನಮಗೆ ಪಂದಿಸ್ತಾರೆ, ಅವರವ್ರ ಸಡ್ಡು ಹೋಯ್ತಾರೆ, ಜಮೀನು ಹೋಯ್ತಾರೆ, ಅವರು ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ರು, ಏನು ಅಭ್ಯಂತರ ಇಲ್ಲ ಒಟ್ಟಿನಲ್ಲಿ.
1: ಸೊ ಈಗ ಪ್ರಥಮವಾಗಿ ರೇಷ್ಮೆ ಬೆಳೆಯನ್ನು ಮಾಡೋ ನಿಟ್ಟಿನಲ್ಲಿ ನಾವು ಮೊದಲು ಹೇಳಿದ್ದು ಸೊಪ್ಪನ್ನ ಬೆಳೆಯುವಂಥದ್ದು.
0: ಹೌದು,
1: ಸೊಪ್ಪು ತಾವು ಎಲ್ಲಿಂದ ತಂದು ನಾಟಿ ಮಾಡಿದ್ದೀರಾ, ಆ ಸೊಪ್ಪಿನ ಒಂದು ತಳಿಯಾಗಿರ್ಬೋದು, ಅದರ ಒಂದು ಬೆಳವಣಿಗೆ ಆಗಿರ್ಬೋದು, ಅದಕ್ಕೆ ಹಾಕೋಂಥ ಗೊಬ್ಬರ, ಅದರ ನಿರ್ವಹಣೆ ಹೇಗಿರುತ್ತೆ
0: ಸರ್? ಈಗ ನಾವು ಸಸಿ ನೆಡಬೇಕಾದ್ರೆ ನಾವು ನಮ್ಮ ರೇಷ್ಮೆ ಇಲಾಖೆಯವ್ರನ್ನ ನಾವು ಪರ್ಚೇಸ್ ಮಾಡಿ ಹೇಳಿದ್ರೆ ಅವರೇ ಕೊಡಿಸ್ತಾರೆ, ಇಲಾಖೆಯಿಂದ ನಮ್ಮ ಇಲಾಖೆಯಿಂದನೇ ಕೊಡಿಸ್ತಾರೆ. ಅದನ್ನು ಕೂಡ ಅವರು ಬಿಲ್ಲು ಕೂಡ ಮಾಡಿಕೊಡ್ತಾರೆ. ಮೊದಲನೇದಾಗಿ ಅದು ನಾಟಿ ಮಾಡಿದ್ಮೇಲೆ ಸರ್ ನೀಟವಾಗಿ ಅದು ಮೂರರಿಂದ ನಾಲ್ಕು ತಿಂಗಳು ಬೇಕು
1: ಸೊಪ್ಪು
0: ಇದು ಬರಕ. ಸ್ಟಾರ್ಟಿಂಗು ಸ್ವಲ್ಪ ಕಡಿಮೆ, ಮತ್ತು ಒಂದು ಕಟಾವು, ಎರಡು ಕಟಾವು, ಮೂರು ಕಟಾವು ಆದಮೇಲೆ ನಾವು ಅಂತಂತವಾಗಿ ಜಾಸ್ತಿ ಮೇಯಿಸ್ಕೊಂಡು ಹೋಗ್ಬೋದು. ಮೊದಲನೇದಾಗಿ ಸೊಪ್ಪೇ ಸರ್ ನೀಟವಾಗಿ ನಾವು ಸೊಪ್ಪು ಬೆಳಿಬೇಕು. ಸೊಪ್ಪು ಬೆಳೆದ ಅಂದರೆ ನಾವು ಗೂಡು ಮಾಡ್ಬೋದು ಆರಾಮವಾಗಿ.
1: ನೀರಾವರಿ ಗೊಬ್ಬರ
0: ಅದೆಲ್ಲ ನೀಟಾಗಿ ನೋಡ್ಕೋಬೇಕು, ಅವೆಲ್ಲ ಮಾಡಿದ್ರೆ ಮಾತ್ರ ಸಾಧ್ಯ. ಮತ್ತೆ ಬೇಸಿಗೆ ಕಾಲದಲ್ಲಿ ನೀರು ಇರಲೇಬೇಕು, ನೀರಿಲ್ಲ ಅಂದ್ರೆ ಬೆಳೆ ಮಾಡೋಕ್ಕಾಗಲ್ಲ.
1: ಗೊಬ್ಬರ ಯಾವ್ದು ಗೊಬ್ಬರ ಬಳಸ್ತೇವೆ?
0: ಗೊಬ್ಬರ ನಾವು ದನಿನ ಗೊಬ್ಬರ ಮಾತ್ರ ಹಾಕ್ತೀವಿ, ನಾವು ಇದು ರಾಸಾಯನಿಕ ಯಾವ್ದು ಹಾಕಲ್ಲ. ನಾವು ಮಾಮೂಲಿ ದನಿನ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ ಅದು ಮಾತ್ರ ನಾವು ವರ್ಷಕ್ಕೆ ಒಂದ್ ಎಕರೆಗೆ ಒಂದು ಮೂರು ಟ್ರಾಕ್ಟರ್ ನಾಲ್ಕು ಟ್ರಾಕ್ಟರ್ ಗೊಬ್ಬರ ಹಾಕೋತೀವಿ. ಸೊಪ್ಪು ಚೆನ್ನಾಗಿ ಬರ್ತಾ ಇದೆ, ಏನು ಅಭ್ಯಂತರ ಇಲ್ಲ. ಏನೇ ಆಗಲಿ ರೇಷ್ಮೆ ಬೆಳೆ ಅಂದ್ರೆ ಯಾವ ಬೆಳೆ ಅಂತ ಕಡಿಮೆ ಏನಿಲ್ಲ, ಅದು ನೀಟ್ವಾಗಿ ಮಾಡ್ಕೊಂಡು ಹೊಂಟೋದ್ರೆ ರೇಷ್ಮೆ ಒಳ್ಳೆ ಬೆಳೆ, ಒಟ್ಟಿನಲ್ಲಿ ಆರಾಮವಾಗಿ ಜೀವನ ಮಾಡ್ಕೋಬಹುದು.
1: ಈಗ ಸೊಪ್ಪು ಬೆಳೆಯೋದು ಮೊದಲೇ ಅಂತ ಆದ್ರೆ ನಂತರ ಶೆಡ್ಡನ್ನ ಅಥವಾ ಮನೆಯನ್ನ ನಿರ್ಮಾಣ
0: ಮಾಡಬೇಕು ಮಾಡಬೇಕು.
1: ಈಗ ಪ್ರಸ್ತುತವಾಗಿ ತಾವು ಎಷ್ಟು ವಿಸ್ತೀರ್ಣದಲ್ಲಿ ಮನೆಯನ್ನ ಕಟ್ಕೊಂಡಿದ್ದೀರಾ, ಅದರ ಒಂದು ಯಾವ ರೀತಿಯಾದಂತಹ ಒಂದು ನಿಯಮ ಪ್ರಕಾರ ಮನೆ ಕಟ್ಕೊಳ್ಬೇಕಾಗುತ್ತೆ, ಅದಕ್ಕೆ ಒಂದು ಹವಾಗುಣ ಆಗಿರ್ಬೋದು ಮತ್ತೆ ಗಾಳಿ ಬೆಳಕಿನ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿ ಎಲ್ಲ ಮಾಡ್ಕೊಂಡಿದ್ರು?
0: ಹೌದು, ಈಗ ಮನೆ ಅಂದ್ರೆ ಸರ್ ಈ ರೇಷ್ಮೆ ಹುಳಿಗೆ ಗಾಳಿ ಮತ್ತೆ ಬೆಳಕು ಮೇನ್, ಅದು ಮುಖ್ಯವಾದ್ದು. ಈ 22-32 ಮನೆ ಮಾಡವ್ರೆ, ಕೆಲವರು ಸಡ್ಡು ಮಾಡ್ಕೊಂಡವ್ರೆ, ಆದ್ರೂ ಕೂಡ ನಾನು ಒಂದು ಚಿಕ್ಕದಾಗಿ ಒಂದು ಹೆಚ್ಚು ಕಡಿಮೆ ಒಂದು ಏನು ಒಂದು 15-20 ಇರ್ಬೋದು ಅಷ್ಟೇ ಇದು. ಅದರಲ್ಲಿ ನಾನು 100 ಮೊಟ್ಟೆ ನಾ ಮೇಯಿಸ್ತಾ ಇದ್ದೀನಿ, 1 ಕ್ವಿಂಟಾಲ್ ಗೂಡನ್ನು ಬೆಳೀತಾ ಇದ್ದೀನಿ. ಈಗ ಒಂದ್ಸಾರಿ ನಮ್ಮ ಇರೋ ಮಂಜುನಾಥ್ ಸರ್ ಬಂದಿದ್ರು, ಅವರು ಒಳ್ಳೆ ಸಲಹೆ ಕೊಡ್ತಿದ್ರು, ಅವರು ಕೂಡ ಬಂದು ನೋಡಿದ್ರು, ಏನು ಮಾಧವ ನಾಯಕರೇ ಏನು ಇಷ್ಟು ಚಿಕ್ಕ ಮನೆಯಲ್ಲಿ ಒಂದು 25 ಮೊಟ್ಟೆ ಮೇಯಿಸ್ಬೋದು ನೀವು, ಅದರಲ್ಲಿ 100 ಮೊಟ್ಟೆ ಮೇಯಿಸ್ತೀನಿ ಅಂದರೆ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ ನೀವು ಅಂತ ಅವರು ಬಂದು ಆಶ್ಚರ್ಯ ಪಟ್ಟು ಹೋದರು. ಮತ್ತು ದಿವ್ಯಾ ಮೇಡಮ್ನವರು ಬಂದಿದ್ರು, ಅವರು ಕೂಡ ಏನು ನಾಯಕರೇ ನೀವು ಈ ರೀತಿ ಇಂಥ ಈ ಇಕ್ಕಟ್ಟಿನ ಜಾಗದಲ್ಲಿ ಇಂಥ ಈ ರೀತಿ ಬೆಳೀತಿದ್ದಾರೆ, ಏನು ಮಾಡೋದು ಮೇಡಮ್ ಅಂದರೆ ಇದು ನಮ್ಮ ಶ್ರಮ
1: ಆಸಕ್ತಿ,
0: ನಾವು ಮಾಡಬೇಕು ಅನ್ನೋದಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನ ಅವರು ತಿಳಿಸ್ಬಿಟ್ಟು ಹೋದರು ಅವರು.
1: ಈಗ ಪ್ರತಿಯೊಂದು ಕಾಲಕ್ಕೂ ವಾಯುಗುಣ ಆಗಿರ್ಬೋದು ಹವಾಗುಣ ಬದಲಾಗ್ತಾ ಇರುತ್ತೆ. ಮಳೆಗಾಲ ಬಂದಾಗ ಒಂದು ರೀತಿ ವಾತಾವರಣ ಇರುತ್ತೆ, ಬೇಸಿಗೆಗಾಲದಲ್ಲಿ ಒಂದು ವಾತಾವರಣ ಇರುತ್ತೆ, ಚಳಿಗಾಲ ಒಂದು ವಾತಾವರಣ ಇರುತ್ತೆ. ಆ ಸಮಯದಲ್ಲಿ ಹುಳಿಗಳಿಗೆ ಬೇಕಾದಂತ ಅಗತ್ಯ ವಾತಾವರಣವನ್ನು ಯಾವ ರೀತಿ ಸೃಷ್ಟಿ ಮಾಡ್ತಾ ಇದ್ದೀರಾ ಮನೆಯಲ್ಲಿ?
0: ಸರ್ ಈಗ ಬೇಸಿಗೆ ಕಾಲದಲ್ಲಿ ಗಾಳಿಯನ್ನ ಕೊಡಬೇಕು, ಬೇಸಿಗೆ ಕಾಲದಲ್ಲಿ. ಈ ಚಳಿಗಾಲದಲ್ಲೆಲ್ಲ ನೀಟ್ವಾಗಿ ಸುಣ್ಣ ಹೊಡಿಬೇಕು, ಕಿಟಕಿ ಬಾಗಿಲೆಲ್ಲ ಬಂದೋಬಸ್ತ್ ಮಾಡಬೇಕು. ಆ ರೀತಿ ನಾವು ಮಳೆಗಾಲ ಚಳಿಗಾಲ ಅಂದಾಗ ಅವೆಲ್ಲ ನಾವು ಮೇಂಟೈನ್ ಮಾಡ್ಬೇಕು ಸರ್. ಆ ರೀತಿ ಮೇಂಟೈನ್ ಮಾಡಿದ್ರೆ ಬೆಳೆ ಮಾಡೋಕ್ಕೆ ಸಾಧ್ಯ. ನಾವು ಎಲ್ಲ ರೀತಿಲಿ ಒಂದೇ ಸಮ ಮಾಡೋಕ್ಕಾದ್ರೆ ಆಗಲ್ಲ. ಅದು ಮಳೆಗಾಲದಲ್ಲಿ ಯಾವ ರೀತಿ ಎಲ್ಲ ನಾವು ಮನೇಲಿ ಯಾವ ರೀತಿ ಸೇಫ್ಟಿಯಾಗಿ ಇದು ಮಾಡ್ತೀವೋ ಅದು ಕೂಡ ಹುಳುಗಳಿಗೆ ಆ ಥರ ಸೇಫ್ಟಿ. ಯಾವ ರೀತಿ ಅಂದರೆ ಕಿಟಕಿ ಬಾಗಿಲನ್ನ ಮುಚ್ಚಬೇಕು, ಸುಣ್ಣ ಹೊಡಿಬೇಕು ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ, ಮತ್ತು ಬೇಸಿಗೆಗಾಲದಲ್ಲಿ ಅಭ್ಯಂತರ ಇಲ್ಲ, ನೀಟವಾಗಿ ಬೆಳಕು ಗಾಳಿಯನ್ನು ಕೊಡಬೇಕು.
1: ತಾವು ಹುಳುಗಳನ್ನ ಎಲ್ಲಿಂದ ತಂದು ಬೆಳೀತಾ
0: ಸರ್? ಬಿತ್ತನೆ ಈಗ ನೋಡಿ, ನಾವು ಎಲ್ಲಿ ಯಾರು ನೀಟ್ವಾಗಿ ಕೊಡ್ತಾರೋ ಅಲ್ಲಿ ತಗೊಳ್ತೀವಿ ನಾವು. ನಾನು ಈಗ ನೋಡಿ ಚನ್ನಪಟ್ಟಣದಲ್ಲಿ ತಗೊಳ್ತಾ ಇದ್ದೆ, ಅಲ್ಲಿ ಏನೋ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ. ಮತ್ತೆ ಇದು ನಮ್ಮಿಲ್ಲಿ ಶೇಖರ್ ಅಂತ ಇದ್ದಾರೆ, ಎಲ್ಲಿ ಇದು ಉಲ್ಲೇಮಳ, ನಮಗೆ ಎಲ್ಲಿ ಸ್ವಲ್ಪ ಹುಳುಗಳನ್ನು ಇವರು ಏನು ಮಾಡ್ತಾರೆ ಅಂದರೆ ಕಡಿಮೆ ಕೊಟ್ಟಾಗ ನಮಗೆ ಇಲ್ಲಿ ಸೊಪ್ಪು ಸಾಲ್ಟೇಜ್ ಮಿಕ್ಕೋಬಿಡ್ತದೆ. ಹಾಗಾಗಿ ನಮ್ಗೆ ಎಲ್ಲಿ ಬಿತ್ತನೆ ಚೆನ್ನಾಗಿ ಸಿಗ್ತದೋ ಅಲ್ಲಿ ಮಾಡ್ತೀವಿ. ಮತ್ತು ಇವಾಗ ಸಿಂಧೂರಳ್ಳಿ ಅಲ್ಲಿಂದ ಮಾಡ್ತಾ ಇದ್ದೀನಿ, ಅಲ್ಲಿ ಚೆನ್ನಾಗಿ ಆಗ್ತಾ ಇದೆ ಬೆಳೆ.
1: ಈಗ ತಾವು ಚಾಕಿ ಹುಳುಗಳನ್ನು ಬಿತ್ತನೆಗೆ ತಂದು ರೇಷ್ಮೆ ಮನೆಯನ್ನ ನಿರ್ಮಾಣ ಮಾಡಿ ಅಲ್ಲಿ ಹುಳುಗಳನ್ನ ಹಾಕುವಂತ ಸಂದರ್ಭದಲ್ಲಿ ಪ್ರತಿ ಎಷ್ಟು ದಿನಕ್ಕೊಮ್ಮೆ ಸೊಪ್ಪನ್ನ
0: ಸರ್
1: ಮಾಡಿ ಬಳಸ್ತಾ ಇದ್ರ?
0: ನಾನು ಎರಡು ಬ್ಯಾಚ್ ಮಾಡ್ತಾ ಇದ್ದೀನಿ ಸರ್. ಒಂದು ಸರಿ ಕಟಾವು ಮಾಡಿದ್ರೆ 45 ದಿನ ಬೇಕು. 45 ದಿನ ಅಂದ್ರೆ ಎರಡು ಬ್ಯಾಚ್ ಇದ್ದಾಗ ನಮ್ಗೆ ಒಂದು ವಾರ ಗ್ಯಾಪ್ ಇರುತ್ತಷ್ಟೇ, ಒಂದು ವಾರ ಒಂದು 15 ದಿನ ಗ್ಯಾಪ್ ಇರ್ತದೆ. ಆವಾಗ ಏನಿದ್ರ ಈ ತೋಟ ಮುಗೀತು ಅಂದ್ರೆ ನೆಕ್ಸ್ಟ್ ಇನ್ನೊಂದು ತೋಟ ರೆಡಿ ಇರ್ತದೆ. ಆಗ ಆ ತೋಟ ಮೇಯಿಸ್ಕೊಂಡ್ರೆ ಈ ತೋಟನ ನಾವು ಉಳುಮೆ ಮಾಡಿ ರೆಡಿ ಮಾಡಿ ಇದು ಮಾಡಿಕೊಂಡ್ರೆ

0: ತೋಟ ಅದು ಆ ರೀತಿ ಮಾಡ್ಕೋಬಹುದು ನಾವು, ಏನು ಅಭ್ಯಂತರ ಇಲ್ಲ. ಎರಡು ಬ್ಯಾಚ್ ಇದ್ರೆ ಇನ್ನೂ ಚೆನ್ನಾಗಿರ್ತದೆ.
1: ಹಾಗಿದ್ರೆ ತಾವೀಗ ಮನೆ ನಿರ್ಮಾಣ ಮಾಡ್ಕೊಂಡಿದ್ದೀರಲ್ಲ, ಈ ಮನೆಯಲ್ಲಿ ಒಂದು ಅಗತ್ಯ ಒಂದು ವಾತಾವರಣವನ್ನ ಅದಕ್ಕೆ ತಕ್ಕಂತೆ ತಾವು ಮಾಡಿದ್ದೀರ. ಆಮೇಲೆ ಕಾಲಕಾಲಕ್ಕೆ ತಕ್ಕಂತೆ ಯಾವ ರೀತಿಯಾದಂತ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ಬೇಕು ಆ ರೀತಿ ತಾವು ಅದರದ್ದು ಸ್ವಚ್ಛತೆ ಆಗಿರ್ಬೋದು, ಹುಳುಗಳಿಗೆ ಬೇಕಾದಂತ ಅಗತ್ಯ ಅದನ್ನೆಲ್ಲ ಮಾಡಿ ತಾವು ಈಗ ಹುಳುಗಳನ್ನ ಮೇಯಿಸ್ತಾ ಇದ್ದೀರಲ್ಲ. ಒಂದು ಬಾರಿಗೆ ಎಷ್ಟು ಹುಳುಗಳನ್ನ ಹಾಕಿ ತಾವು ಒಂದು ತಿಂಗಳಲ್ಲಿ ಎಷ್ಟು ಹುಳುಗಳನ್ನ ಮೇಯಿಸೋದಾಗಿರ್ಬೋದು, ಅದರಿಂದ ಬರುವಂತ ಬೆಳೆ ಆಗಿರ್ಬೋದು ಹೇಗೆ ಸಿಗ್ತಾ ಇದೆ
0: ಸರ್? ಇವಾಗ ನೋಡಿ, ನಂದು ಮನೆ ಚಿಕ್ಕದು, ಹಂಗಾಗಿ ಏನಾಯ್ತದೆ, ನಾನು ಒಂದು 75-100 ಮೊಟ್ಟೆ ಮೇಯಿಸ್ತೀನಿ. ಮಿನಿಮಮ್ 100 ಮೊಟ್ಟೆನೇ ಮೇಯಿಸ್ತೀನಿ. 100 ಮೊಟ್ಟೆ ಮೇಯಿಸಿದಾಗ ಬಿತ್ತನೆ ಹುಳುಗಳನ್ನು ಕರೆಕ್ಟಾಗಿ 100-100 ಆದಂಗೆ ಅವ್ರು ಕೊಟ್ಟರೆ ನಾನು ಹೆಚ್ಚು ಕಡಿಮೆ 85-90 ಕೆ ಜಿ ಗೂಡನ್ನು ಬೆಳಿತೀನಿ. 90 ಕೆ ಜಿ ಗೂಡು ಇವತ್ತು 700 ರೂಪಾಯಿ ಹೋಯಿತು ಅಂದರೆ ಹೆಚ್ಚು ಕಡಿಮೆ ನಮಗೊಂದು 60,000 ರೂಪಾಯಿ, 60-65,000 ರೂಪಾಯಿ ಆದಾಯ ಅದು ಬರ್ತದೆ. ಅದರಲ್ಲಿ ಏನು ಖರ್ಚು ಅಮ್ಮ ಅಂದರೆ ಒಂದು 10,000 ರೂಪಾಯಿ ಖರ್ಚು ಬರ್ಬೋದು. ನಮಗೊಂದು 50,000 ರೂಪಾಯಿ ತಿಂಗಳಿಗೆ ನಾವು ಉಳಿಸ್ಬೋದು ಸರ್.
1: ರೇಷ್ಮೆ
0: ಇನ್ನು ಬೇರೆ ಬೆಳೆಗಳಾದರೆ ಅದು 4-6 ತಿಂಗಳು ಕಾಯಬೇಕು. ಅದು ಬಂದರೂ ಬಂತು, ಹೋದ್ರು ಹೋಯ್ತು. ಆದರೆ ಇನ್ನೊಂದು ಈ ಶುಂಠಿ ಆಗಲಿ ಹತ್ತಿ ಆಗಲಿ ಆ ಬೆಳೆಗಳನ್ನು ನಾವು 6 ತಿಂಗಳು ಬೆಳೆಯೋ ಎಲ್ಲ ನಂಬಿ ಇದು ಮಾಡ್ಕಲ್ಲ. ನಮ್ಮ ರೇಷ್ಮೆ ಬೆಳೆಯನ್ನು ನಾನು ನಂಬ ಮಾಡಿದ್ರೆ ಇದು ನಮಗೆ ನಮ್ಮ ಜೀವನಕ್ಕೆ ಹೆಂಗೆ ಮಾಡ್ಕೊಂಡು ಒಂದು ದಾರಿ ಮಾರ್ಗ, ಒಳ್ಳೆ ಬೆಳೆ ಇದು, ಆರಾಮಾಗುವ ಮಾಡ್ಬೋದು.

0: ಈಗ ತಾವು ರೇಷ್ಮೆಗೆ ಸೊಪ್ಪನ್ನ ಬೆಳೀತಾ ಇದ್ದೀರಲ್ಲ, ಅದಕ್ಕೆ ಏನಾದ್ರೂ ಕೀಟ ಬಾಧೆ ಅಥವಾ ರೋಗ ಬಾಧೆ ಬಂದಂತ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ಎಲ್ಲ ತಾವು
1: ನೋಡಿ
0: ಬಗೆಹರಿಸ್ಕೋದು?
1: ಈಗ ಅದು ಒಂದು ನುಸಿ ಪೀಡೆ ಅಂತ ಅದು ಬಂದಾಗ ಅದನ್ನ ನಾವು ಮಾಮೂಲಿ ಬೇವುನೆಣೆ ಅವು ಇರ್ತವೆ ಅವೆಲ್ಲ ನಾವು ಅದನ್ನ ಹುಡ್ಕಬೇಕು. ಮತ್ತೆ ಈ ಸರಿ ಚಾವಟಿ ರೋಗ ಅಂತ ಒಂದು ಬಂದಿದೆ ನೋಡಿ, ಅದನ್ನ ಕೂಡ ಅವರು ಮೇಡಮ್ ನವರು ಹೇಳಿದ್ರು ಈ ರೀತಿ ಔಷಧಿ ಹೊಡಿರಿ ಅಂತ. ಅದು ಆಲ್ರೆಡಿ ಬಂದಿದೆ ಈಗ. ಅದು ಏನಾಯ್ತಂದ್ರೆ ಮಳೆಗಾಲ ಸ್ವಲ್ಪ ಕಂಡಮಾದಾಗ ಅದು ಕಾಣಿಸ್ತಾ ಇದೆ. ಮಳೆ ಮೇಲ್ಮಳೆನೇ ಜೋರಾಗಿ ಹೋದ್ರೆ ಅವೆಲ್ಲ ಏನು ಇದು ಬರಲ್ಲ ಅದು. ಅವೆಲ್ಲ ನಾವು ಔಷಧಿ ಬಿಸಿ ಹೊಡೆದು ಸ್ವಲ್ಪ ಅವೈಡ್ ಮಾಡಲೇಬೇಕು. ಮೊದಲೆಲ್ಲ ಇತ್ತಿರಲಿಲ್ಲ, ಮೊದಲು ಯಾವ ಅದನ್ನೇ ಔಷಧಿನೇ ಮಾಡ್ತಿರ್ಲಿಲ್ಲ. ಈಗೇನು ಬೇಕಾದ್ರೆ ಟಾಟಾರ್ ಹೋಗ್ರೆ ಹೊಡಿರಿ, ಏನೂ ಆಗಲ್ಲ. ಈಗ ಅದನ್ನೊಂದು 20-25 ದಿನ ಸೊಪ್ಪನ್ನ ಕಟಾವು ಮಾಡಬಾರ್ದು.
0: ಈಗ ಪ್ರಸ್ತುತ ಮಳೆಗಾಲ ಇದೆ, ಅತಿಯಾದ ಮಳೆ ಏನೇ ಇಲ್ಲ, ಮಳೆ ವಾತಾವರಣ ಮತ್ತು ಶೀತ ವಾತಾವರಣ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಈಗ ಪ್ರಸ್ತುತ ಎಷ್ಟು ಮೊಟ್ಟೆಗಳನ್ನ ಮೇಯಿಸ್ತಾ ಇದ್ದೀರಾ? ಈಗ ಈ ಸಮಯದಲ್ಲಿ ಯಾವ ರೀತಿ ನಿರ್ವಹಣೆ, ಶೀತ ವಾತಾವರಣ ಆಗಿರ್ಬೋದು, ಅದರ ಒಂದು ಹುಳು ಸಾಕಾಣಿಕೆ ಆಗಿರ್ಬೋದು, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ ಪ್ರಸ್ತುತ?
1: ಸರ್, ಈಗ ನೋಡಿ, ಈಗ ಮಳೆಗಾಲ ಆಗಿದೆಯಲ್ವಾ, ಅದನ್ನು ನಾವು ಯಾವ ರೀತಿ ಅಂದರೆ ನಾವು ನೋಡಿ ಮನೆಯನ್ನ ಸೇಫ್ಟಿ ಕಿಟಕಿ ಬಾಕಲುಗಳನ್ನು ಬಂದೋಬಸ್ತ್ ಮಾಡಿ ನಾವು ಹುಳುಗಳನ್ನು ಹಾಸಿಗೆಯಲ್ಲಿ ಎನಿ ಟೈಮ್ ಡೈಲಿ ಸುಣ್ಣ ಹೊಡಿಬೇಕು. ಈ ಟೈಮಲ್ಲಿ ಸುಣ್ಣ ಹೊಡೆದು ಅವಕ್ಕೆ ಸ್ವಲ್ಪ ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಕೆಲಸ ಸರ್. ಅದು
0: ಸರಿಯಾಗಿ ಮಾಡ್ತಾ ಇದ್ದೀವಿ.
1: ಹೌದು ಸರ್.
0: ಈಗ ನಿಮ್ಗೆ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂದರೆ ಅದಕ್ಕೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಅಥವಾ ಒಂದಷ್ಟು ಅರಿವನ್ನು ಪಡ್ಕೊಂಡು ಅದನ್ನು ಮಾಡುವಂಥದ್ದು ಬಹಳ ಮುಖ್ಯ
1: ಮುಖ್ಯ.
0: ಆ ನಿಟ್ಟಿನಲ್ಲಿ ಈಗ ತಾವೀಗ ರೇಷ್ಮೆ ಬೆಳೆಯನ್ನು ಪ್ರಮುಖ ಬೆಳೆಯಾಗಿ ತಾವು ಬೆಳೀತಾರದಿಂದ ರೇಷ್ಮೆ ಇಲಾಖೆಯಿಂದ ಅದಕ್ಕೆ ಬೇಕಾದಂಥ ಸಹಾಯ ಆಗಿರ್ಬೋದು, ಬೇಕಾದಂಥ ಉಪಕರಣಗಳಾಗಿರ್ಬೋದು, ಮತ್ತು ಈ ಒಂದು ಬೆಳೆಗಳನ್ನು ನಿರ್ವಹಣೆಗೆ ಬೇಕಾದಂಥ ಅಗತ್ಯ ಮಾಹಿತಿ ಆಗಿರ್ಬೋದು, ಇದನ್ನೆಲ್ಲ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಇಲಾಖೆಯೊಂದಿಗೆ ಯಾವ ಥರ ಸಹಕಾರದಿಂದ ತಾವು ಕೃಷಿ ಮಾಡ್ತಾ ಬರ್ತಾ ಇದ್ದೀರಿ?
1: ಹೌದು ಹೌದು ಸರ್. ಈಗ ನೋಡಿ, ಅವರು ಕೆಲವು ಬರ್ತಕ್ಕಂಥ ಬಿಳಿಚಿಂಗು, ಅಸ್ತ್ರ ಮತ್ತು ವಿಜೇತ ಇಲಾಖೆಗೆ ಅವರು ಸರ್ಕಾರ ಬಿಡುಗಡೆ ಮಾಡಿದ್ರೆ ಅವರು ಕೊಡೋದು, ಅವ್ರನ್ನೂ ನಾವು ಪ್ರೋತ್ಸಾಹ ಮಾಡೋಕ್ಕಾಗಲ್ಲ. ಆದರೆ ಇಲಾಖೆಯವ್ರಿಗೂ ಸ್ವಲ್ಪ ಜವಾಬ್ದಾರಿ ಅನ್ನೋದು ಬೇಕು. ರೈತರ ಬಗ್ಗೆ ಇವೆಲ್ಲ ಇರಬೇಕು, ಇವೆಲ್ಲ ಇದ್ದಾಗ ಮಾತ್ರ ಬೆಳೆ ಬೆಳೆಯೋಕ್ಕೆ ಸಾಧ್ಯ ಅನ್ನೋದನ್ನು ಅವ್ರದಲ್ಲೂ ಇರಬೇಕು. ಆದರೂ ಮೇಡಮ್ನವರು ಪರವಾಗಿಲ್ಲ, ದಿವ್ಯ ಮೇಡಮ್ನವರು ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲ ಕೊಡ್ತಾ ಇದ್ದಾರೆ. ಮತ್ತು ಮೇನಾಗಿ ನಮಗೆ ಈ ನಮ್ಮ ಇಲಾಖೆಯಲ್ಲಿ ಅಸ್ತ್ರ ಅನ್ನೋದು ಮೇನು, ಅದು ಮನೆಗೆ ಪ್ರತಿ ಒಂದು ತಿಂಗಳು ಅದನ್ನ ಹೊಡಿಲೇಬೇಕು. ಹಾಂ, ಮೇನಾಗಿ ಅಸ್ತ್ರ, ಬ್ಲೀಚಿಂಗು ಮತ್ತು ಡೆಕಾಯಿಲು ಅವೆಲ್ಲ ನಾವು ಅದು ಮಾಡಲಿಲ್ಲ ಅಂದರೆ ಬೆಳೆನೇ ಬೆಳೆಯೋಕ್ಕಾಗಲ್ಲ. ಇಲ್ಲ ಅಂದರೆ ಅದು ಮಾಡಿಲ್ಲ ಅಂದರೆ ನೆಕ್ಸ್ಟ್ ಬೆಳೆಗೆ ನೋಡಿ ಹಾಲು ತೊಂಡೆ ಮತ್ತು ಸಪ್ಪೆ ರೋಗ ಅವೆಲ್ಲ ಬಂದುಬಿಡ್ತವೆ. ಅವೆಲ್ಲ ಬಂದುಬಿಟ್ಟಾಗ ನಾವು ಬೆಳೆ ಮಾಡೋಕ್ಕಾಗಲ್ಲ.
0: ಇಲಾಖೆಯಿಂದ ಯಾವ್ಯಾವ ರೀತಿಯ ಸಹಾಯವನ್ನು ಪಡ್ಕೋತಾ ಇದ್ದೀರಾ?
1: ಈ ಇಲಾಖೆಯಿಂದ ನಮ್ಗೆ ಸಬ್ಸಿಡಿ ಆಗಿ ಈಗ ನೋಡಿ ಕಟಿಂಗ್ ಮಿಷಿನು ಮತ್ತು ಮಾಮೂಲಿ ಮೋಟ್ರು ಇದೆಲ್ಲ ಮನೆ ತೊಳೆಯೋದು ಅವೆಲ್ಲ ಕೊಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ ಇಲಾಖೆಯಿಂದ ಅವೆಲ್ಲ. ಮತ್ತು ಬ್ಲೀಚಿಂಗು, ಸುಣ್ಣ ಅವೆಲ್ಲ ಕೊಡ್ತಾ ಇದ್ದಾರೆ.
0: ಈಗ ತಾವು ಈಗ ರೇಷ್ಮೆ ಬೆಳೆಯನ್ನು ಇಷ್ಟು ಅಚ್ಚುಕಟ್ಟಾಗಿ ಇಲಾಖೆ ಸಹಕಾರದೊಂದಿಗೆ ಬೆಳೀತಾ ಇದ್ದಾರಲ್ಲ, ತಮ್ಮ ಒಂದು ಈ ಕೃಷಿ ಚಟುವಟಿಕೆಯನ್ನು ನೋಡಿ, ತಮ್ಮ ಒಂದು ಈ ರೇಷ್ಮೆ ಬೆಳೆ ಬೆಳೆಯೋದನ್ನು ನೋಡಿ ಇತರ ರೈತರುಗಳು ತಮ್ಮ ಹತ್ರ ಬಂದು ಈ ಬೆಳೆ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಾಗಿರ್ಬೋದು, ಅವರು ಆ ಬೆಳೆಯನ್ನು ಬೆಳೆಯೋದಕ್ಕೆ ತಾವು ಸಹಾಯ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾರೆ.
1: ಹೌದು ಹೌದು ನೋಡಿ,

0: ಇಲಾಖೆಯವರು ಮಾಡೋ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಈಗ ಯಾರೇ ಆಗಲಿ ನಾನು ಸುಮಾರು ಜನಕ್ಕೆಲ್ಲ ಹೇಳಿದ್ದೀನಿ, ಅಪ್ಪ ರೇಷ್ಮೆ ನೀವು ರೇಷ್ಮೆ ಬೆಳೀರಿ, ಒಳ್ಳೆ ದುಡ್ಡು. ನೀವು ಇನ್ನೊಬ್ಬರ ಹತ್ರ ಹೋಗಿ ಒಂದು 50,000 ನೀವು ತಲೆ ಕರ್ಕೊಂಡು ಬಡ್ಡಿ ಕೇಳೋದು, ಬಡ್ಡಿ ಕೊಡ್ತೀನಿ ಅಂದ್ರೂ ಕೊಡಲ್ಲ ಈಗಿನ ಕಾಲದಲ್ಲಿ. ಈಗ ಒಂದು ಬೆಳೆ ಬೆಳೆದ್ರೆ ನಿಮ್ಮಲ್ಲೇ ದುಡ್ಡು ಬರ್ತದೆ ನೋಡಿ, ನೀವು ಮಾಡಿ ಅಂದ್ಬಿಟ್ಟು ನಾನು ಸುಮಾರು ಜನಕ್ಕೆಲ್ಲ ಒಳ್ಳೆ ಸಲಹೆಯನ್ನು ಕೊಟ್ಟಿನಿ. ಮತ್ತೆ ಅವ್ರಿಗೆ ಈಗ ಹೊಸದಾಗಿ ಮಾಡೋರಿಗೆಲ್ಲ ಹೋಗಿ ನಾನೇ ಅವರ ಮನೆಗೆ ಹೋಗಿ ಭೇಟಿ ಮಾಡಿ ಅವ್ರ ಸಡ್ಡು ಹೋಗಿ ಈ ರೀತಿ ಹಿಂಗೆ ಮಾಡಿ ಮಟ್ಟಿ ಹಿಂಗೆ ಸೊಪ್ಪಾಕಿ ಮತ್ತೆ ನಿಮ್ಗೆ ಚಂದ್ರಕೆ ಇಲ್ಲ ಅಂದ್ರೆ ಚಂದ್ರಕೆ ತಗೊಳ್ಳಿ ಮಾಡಿ ಅಂದ್ಬಿಟ್ಟು ನಾನು ಸುಮಾರು ಜನಕ್ಕೆಲ್ಲ ಒಂದು ಸಲಹೆ ಕೊಟ್ಟಿದ್ದೀನಿ. ನಾನು ಬರ್ತಾ ಇರ್ತಾರೆ ಅವರೆಲ್ಲ, ಅವಾಗ ಬರ್ತಾರೆ ಫೋನ್ ಮಾಡ್ತಾರೆ, ಹುಳು ಇಷ್ಟು ಜನಕ್ಕೆ ಮನೆ ಕೊಡೆ ಸೊಪ್ಪಾಕ್ಬೇಕು ಏನು ಮಾಡಬೇಕು ಅಂತ ನನ್ನ ಹತ್ರ ಎಲ್ಲ ಸಲಹೆ ಕೇಳ್ತಾರೆ, ನಾನು ಹೇಳ್ತೀನಿ ಅವೆಲ್ಲ.
1: ಹಾಗೆ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರೆ ತಮ್ಮ ತಂದೆಯವರು ಬಿದಿರಿನ ಒಂದು ವೃತ್ತಾಕಾರದ ಚಂದ್ರಕೆಯನ್ನು ಬಳಸ್ಕೊಂಡು ಕೇವಲ ಒಂದು 40 ರೂಪಾಯಿಗೂ ಕೂಡ ಕಷ್ಟಪಟ್ಟು ರೇಷ್ಮೆ ಬೆಳೆಗಳನ್ನ ಬೆಳೀತಾ ಇದ್ರು. ಆಗಿನ ಒಂದು ಚಂದ್ರಿಕೆ ಬಳಸಿದ್ದಕ್ಕೂ ಬಿದಿರಿಂದು ಈಗ ತಾವು ಬಳಸಿರೋಂಥ ಚಂದ್ರಿಕೆಗಳಾಗಿರ್ಬೋದು, ಬಹಳಷ್ಟು ಒಂದು ಉಪಕರಣಗಳಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಆಗಿನ ಒಂದು ಇದಕ್ಕೂ ಈಗಿನ ಒಂದು ಬೆಳವಣಿಗೆಗೂ ಎಷ್ಟೆಲ್ಲ ವ್ಯತ್ಯಾಸ ಇದೆ
0: ಸರ್? ಆಗಿನ ಶ್ರಮ ಇದ್ದಿದ್ರೆ ನಾವು ಈಗ ಮಾಡೋಕ್ಕಾಯ್ತಿರ್ಲಿಲ್ಲ. ಅವರು ಮೇಲ್ ಮಳೆ ಆಶ್ರಯಕ್ಕೆ ಬೆಳೀತಾ ಇದ್ರು ಅಂದ್ರೆ ಮತ್ತೆ ಪ್ರತಿದಿನ ಸೊಪ್ಪನ್ನ ಬಿಡಿಸಿ ಹಾಕ್ಬೇಕು. ಇವಾಗೆಲ್ಲ ನಾವು ದನ್ನವಕ್ಕೆ ಹಾಕ್ತೀವಿ ನೋಡಿ, ಕೂದ ಆ ರೀತಿ ಹಾಕ್ತೀವಿ. ಮತ್ತೆ ಪ್ರತಿದಿನೂ ಸೊಪ್ಪು ಬಿಡಿಸಿ ಹಾಕ್ಬೇಕು, ಮತ್ತೆ ಪ್ರತಿದಿನೂ ಕಸ ತೆಗಿತಾ ಇದ್ರು, ಅವರು ಕಸ ಬಳಿತಾ ಇದ್ರು. ಆ ರೀತಿ ಭಾರಿ ಶ್ರಮ ಪಡ್ತಿದ್ರು ಆಗ. ಆದರೂ ಕೂಡ 40 ರೂಪಾಯಿ ರೈಟ್ ಸಿಕ್ಕಿದ್ರು ಭಾರಿ ಖುಷಿ ಪಡ್ತಿದ್ರು ಆಗ ನೋಡಿ. ಇವಾಗ ನಮ್ಗೆ 1,000 ರೂಪಾಯಿ ರೈಟ್ ಸಿಕ್ಕಿದ್ರು ಕೂಡ ಇನ್ನೂ ಬೇಕು ಅಂತೀವಿ ನಾವು. ಹಂಗಿರ್ತದೆ ನೋಡಿ ಯಾವ ರೀತಿ ಅನ್ನೋದು. ಆದರೆ ಆಗನ ಕೆಲಸಕ್ಕೂ ಇವಾಗ ಕೆಲಸಕ್ಕೂ ಈ ಕೆಲಸ ಇದ್ದಿದ್ರೆ ಆವಾಗಿನ ಟೈಮಲ್ಲಿ ಅವ್ರು 100 ಮೊಟ್ಟೆ ಮೇಯ್ತಾ ಇದ್ರು. ಈ ಟೈಮಲ್ಲಿ ಈ ತರ ಇದ್ದಿದ್ರೆ ಅವರು 500 ಮೊಟ್ಟೆ ಮೇಯ್ಸಾರೇನು.
1: ವ್ಯವಸ್ಥೆ
0: ಈ ತರ ವ್ಯವಸ್ಥೆ ಸಿಕ್ಕಿದ್ರೆ ಅವ್ರಿಗೆ
1: ಅಂದ್ರೆ ಆಗ ಅಷ್ಟೇ ಶ್ರಮ
0: ಇತ್ತು ಆಗಂಗೆ. ಶ್ರಮ ಇದ್ರೂ ಕೂಡ ಅದನ್ನೇ ನೋಡಿ ನಾವು ಬಿಡ್ಲಿಲ್ಲ. ನಮ್ಮ ತಂದೆ ತಾಯಿ ಏನ್ ಮಾಡ್ತಿದ್ರು ಅದನ್ನೇ ನಾವು ಮುಂದುವರ್ಸ್ಕೊ ಹೋಗ್ತಾ ಇದೀವಿ.
1: ಈಗ ತಾವು ಒಂದು ತಿಂಗಳಲ್ಲಿ 90-100 ಮೊಟ್ಟೆ ಮೇಯಿಸ್ತೀರ?
0: ಹೌದು.
1: ಕನಿಷ್ಠ ಅಂದ್ರೆ 85 ಕೆಜಿಯಿಂದ 1 ಕ್ವಿಂಟಲ್ ತನಕ ಕೂಡ
0: ಬೆಳಿತೀವಿ.
1: ಈ ಬೆಳೆದಂತ ರೇಷ್ಮೆ ಬೆಳೆಯನ್ನ ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿ ಮಾಡ್ಕೊಂಡಿದ್ದೀರಾ? ಅಲ್ಲಿ ತಮ್ಮ ಬೆಳೆಗೆ ಸೂಕ್ತ ಬೆಲೆ ಸಿಗ್ತಾ ಇದೆಯಾ?
0: ನೋಡಿ, ಮೊದಲೆಲ್ಲ ನಾವು ರಾಮನಗರ ಹೋಗ್ತಾ ಇದ್ದೀವಿ. ಇವಾಗ ನೋಡಿ ಮೈಸೂರಲ್ಲೇ ಮಾರ್ಕೆಟ್ ಆಗಿದೆ. ಏನು ಇವತ್ತೆಲ್ಲ ಅಲ್ಲಿ ರಾಮನಗರ ಮೈಸೂರಿಗೂ ಒಂದು 50-70 ರೂಪಾಯಿ ಇದಿರ್ತದೆ, ವ್ಯತ್ಯಾಸ ಇರ್ತದೆ. ಹಂಗಾಗಿ ನಾವು ರಾಮನಗರ ಹೋಗ್ಬೇಕಾದ್ರೆ ನಮ್ಗೆ ಒಂದು ದಿನ ಕೂಡ ಬೇಕು, 2 ದಿನ ಬೇಕು. ಇವತ್ತು ಹೋದ್ರೆ ನಾಳೆ ಕೂಡ ಬರಬೇಕು. ಈಗ ಹಿಂಗಿಲ್ಲ, ನಾವು ಬೆಳಿಗ್ಗೆ ಹೋದ್ರೆ ಇಲ್ಲಿ ಮೈಸೂರು ಮಾರ್ಕೆಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇಲ್ಲೇ ಇದು ಮಾಡ್ಬಿಟ್ಟು ಬರ್ತೀವಿ, ಪರ್ಚೇಸ್ ಮಾಡ್ಬಿಟ್ಟು.
1: ಈಗ ಹುಳುಗಳಿಗೆ ಸೊಪ್ಪಾಕೋದಾಗಿರ್ಬೋದು, ಈ ಮನೇನ ಒಂದು ಸ್ವಚ್ಛ ಮಾಡ್ಕೊಂಡು ಅದರ ಒಂದು ವಾತಾವರಣ ನಿರ್ವಹಣೆ ಮಾಡೋದಾಗಿರ್ಬೋದು, ಮತ್ತೆ ಬೆಳೆ ಬೆಳೆದಂತ ಸಂದರ್ಭದಲ್ಲಿ ಅದನ್ನ ಮಾರುಕಟ್ಟೆಗೆ ತಗೊಂಡು ಹೋಗೋದಾಗಿರ್ಬೋದು, ಇದನ್ನೆಲ್ಲ ಒಬ್ಬರೇ ಮಾಡ್ತಾ ಇದ್ದೀರಾ ಅಥವಾ ತಮ್ಮ ಸಹಾಯಕ್ಕೆ
0: ಕೂಡ? ಈಗ
1: ಆಳು ಕಾಳುಗಳನ್ನ ಜೊತೆಗೆ
0: ಆಳು ಕಾಳು ಅಂದ್ರೆ ನಾವು 3 ಜರದ ಹುಳುಗಳನ್ನ ಕಡಿಮೆ ಸೊಪ್ಪು ನಾವು ಒಬ್ಬರೇ ಮಾಡ್ಕೋಬಹುದು. ಈ 4 ಜರದಿಂದ ಎದ್ದ ಮೇಲೆ ಅದನ್ನ ನೋಡಿ, ಈ ಮಳೆಗಾಲದಲ್ಲಿ ಹಿಂಸೆ ಆಗುತ್ತೆ. ಆಗ 2-3 ಜನ ಈಗ ನಮ್ಮ ಮಿಸ್ಸಸ್ ಅವರೇ, ಅವರು ಒಳ್ಳೆ, ಅವರು ಅವ್ರಿಗೆಲ್ಲ ಗೊತ್ತು, ಅವರು ಕೂಡ ಇದನ್ನ ಭಾಗವಹಿಸ್ಕೊಂಡು ಅವರೆಲ್ಲ ಜವಾಬ್ದಾರಿ ಕೆಲಸ ಮಾಡ್ತಾರೆ. ಆ ರೀತಿ ಇಲ್ಲ ಅಂದ್ರೆ ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ 4 ಜನದಿಂದ ಎದ್ದ ಮೇಲೆ 1-3 ಜನ ಇರಲೇಬೇಕು.
1: ಕುಟುಂಬದವರು ಈ ಜೊತೆಗೆ ಸಹಕಾರ ಇದ್ರೆ ಯಾವ್ದೇ ರೀತಿಯ ಖರ್ಚು ಕೂಡ
0: ಬರಲ್ಲ
1: ಕುಟುಂಬದವರ ಸೇರಿ
0: ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ.
1: ಒಟ್ಟಾರೆಯಾಗಿ ಸರ್, ಈಗ ತಾವು ಈ ರೇಷ್ಮೆ ಬೆಳೆಯನ್ನ ಬೆಳೀತಾ ಇರೋದಾಗಿರ್ಬೋದು, ಇಲಾಖೆ ಕಡೆಯಿಂದ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಈ ಒಂದು ಬೆಳೆಯಲ್ಲಿ ಒಂದು ಉತ್ತಮವಾದಂತಹ ಆದಾಯನ ಕಾಣ್ತಾ ಇರೋದು, ತಮಗೆ ತೃಪ್ತಿ ಇದೆಯಾ?
0: ತೃಪ್ತಿ ಇದೆ ನಮಗೆ. ನಾವು ರೇಷ್ಮೆ ಇಲ್ಲಾಂದ್ರೆ ನಾವು ಈ ಮಟ್ಟಕ್ಕೆ ಇದು ಮಾಡಕ್ ಆಯ್ತಿರ್ಲಿಲ್ಲ. ರೇಷ್ಮೆ ಇರೋದ್ರಿಂದ ನಾವು ಎಷ್ಟೋ ನೆಮ್ಮದಿವಿ. ಏನು ನಮ್ಗೆ ರೇಷ್ಮೆನೇ, ನಮ್ಗೆ ಅದನ್ನ ಬಿಟ್ರೆ ನಾವು ಬೇರೆ ಜೀವನ ಮಾಡಕ್ ಆಗಲ್ಲ. ಹಂಗಾಗಿ ರೇಷ್ಮೆ ಯಾವುದಕ್ಕಾಗಲಿ ಒಂದು ತಿಂಗಳ ಮಾಡ್ತು ಅಂದ್ರೆ ಹೆಂಗೋ ನಮ್ಮ ಜೀವನಕ್ಕೆ, ನಮ್ಮ ವ್ಯವಹಾರಕ್ಕೆ, ನಮ್ಗೆಲ್ಲ ಅದು ಒಳ್ಳೆ ಬೆಳೆ. ಒಟ್ಟಿನಲ್ಲಿ
1: ಖರ್ಚು ಆಗಿದೆ ಈ ಬೆಳೆ?
0: ಅದೇ 100 ಬಟ್ಟೆ ನಾವು ಮೇಯಿಸಿ ಹೋದ್ರೆ ಒಂದು 1,000 ರೂಪಾಯಿ ಖರ್ಚು ಬರ್ಬೋದು. ಏನಪ್ಪ ಅಂತ ಹೇಳಿದ್ರೆ ಖರ್ಚು ನೋಡಿ, ಉಳುಮೆ ಮಾಡಬೇಕಾದ್ರೆ ಸ್ವಲ್ಪ ಉಳುಮೆ ನಾವೇ ಮಾಡ್ಕೋತೀವಿ, ಆದರೂ ಕೂಡ ಹುಳು ತರಬೇಕಾದ್ರೆ 4,000 ಬಿತ್ತನೆಗೆ ಹಾಕಬೇಕು. ಮತ್ತು ಈ ನ್ಯೂಸ್ ಪೇಪರು, ಸುಣ್ಣ, ವಿಜೇತ ಅವೆಲ್ಲ ಇದು ಮಾಡೋಕ್ಕಂಟ ಅವು ನಾವು ಮಾರ್ಕೆಟ್ ಹೋಗಿದ್ದು ಬರಕಂಟ 1,000 ರೂಪಾಯಿ ಖರ್ಚು ಬರ್ತದೆ.
1: ಹಾಗೇನೆ ಈ ರೇಷ್ಮೆ ಬೆಳೆ ಜೊತೆಗೆ ತಾವು ಹತ್ತಿ ಆಗಿರ್ಬೋದು, ಜೋಳ, ಈ ಶುಂಠಿ, ಈ ಬೆಳೆಗಳನ್ನು ಬೆಳೀತಾ ಇದ್ದೀರಾ?
0: ಹೌದು.
1: ಈ ಬೆಳೆಗಳ ನಿರ್ವಹಣೆ ಆಗಿರ್ಬೋದು, ಈ ಬಂದಂತ ಬೆಳೆಗಳನ್ನ ಎಲ್ಲಿ ಮಾರಾಟ ಮಾಡೋದಾಗಿರ್ಬೋದು, ಇದರಿಂದ ಎಲ್ಲ ಆದಾಯ ಹೇಗಿದೆ?
0: ಈಗ ನೋಡಿ, ಹತ್ತಿ ಬೆಳಿತೀವಿ ನಾವು. ಹತ್ತಿ ಬೆಳೆದಾಗ ಏನ್ ಅದರಲ್ಲಿ ಈ ಸರಿ ಮಳೆಗಾಲ ಕಡಿಮೆ, ಅದರಲ್ಲಿ ಅಂದ್ರೆ ಅದು ಬಂದ್ರೆ ಬತ್ತು ಇಲ್ಲ ಹೋಯ್ತು, ಅದು ನಮಗೆಲ್ಲ ಅದು ಅಷ್ಟೊಂದು ಇದಿಲ್ಲ, ಆದಾಯ ಇಲ್ಲ.
2: ಟ್ರಾಕ್ಟರ್ ಖರ್ಚು, ಮತ್ತೆ ಬಿತ್ತನೆ ಖರ್ಚು, ಉಳುಮೆ ಖರ್ಚು, ಔಷಧಿ, ಮತ್ತೆ ಕೂಲಿ ಆಳುಗಳನ್ನ ಬಿಡಿಸೋಕೆ ಅವೆಲ್ಲ ಸಿಕ್ಕಾಪಟ್ಟೆ ಅದು ಖರ್ಚು ಜಾಸ್ತಿ. ಅದ್ರಲ್ಲಿ ಆದಾಯ ಏನು?

0: ಜಾಸ್ತಿ ಏನು ಬರಲ್ಲ ನಮಗೆ, ಏನು ಆದೇಕಾಂದ್ರೆ ಇಲ್ಲ ಖರ್ಚೆಲ್ಲ ಕಳೆದ್ರೆ ಒಂದು ಏನು 10-20 ಸಾವಿರ ರೂಪಾಯಿ ಲಾಭ ಸಿಗ್ಬೋದು ಅಷ್ಟೇ. ನಮ್ಮ ರೇಷ್ಮೆ ಗುಡುಗೆ ಆ ರೀತಿ ಏನಿಲ್ಲ. ಒಂದು ಬೆಳೆ ಸ್ವಲ್ಪ ಕಡಿಮೆ ಆದರೂ ನೆಕ್ಸ್ಟ್ ಬೆಳೆ ಆದರೂ ನಮ್ಗೆ ಒಳ್ಳೆ ಆದಾಯ ಬರ್ತದೆ. ಪ್ರತಿ ತಿಂಗಳ ಬೆಳೆ ಇದು
1: ಆಗಿರುತ್ತೆ ಬೆಳೆ.
0: ಏನು ಇದೆಲ್ಲ ಏನು ನಮ್ಮ ರೇಷ್ಮೆ ಬೆಳೆ ಅಂದರೆ ನೋಡಿ, ಎರಡನೇ ಜರದ ಹುಳುಗಳನ್ನು ಅವರೇ ಇದು ಮಾಡಿ ಕೊಡ್ತಾರೆ. ಮೂರನೇ ಜರದಿಂದ ನಾವು 17 ದಿನ ಮಾತ್ರ ಸೊಪ್ಪು ಹಾಕೋದಷ್ಟೇ. ಇದೇನು ಭಾರಿ ಕೆಲಸ ಅಲ್ಲ ಇದು. 17 ದಿನ ಮಾತ್ರ, 21 ದಿನಕ್ಕೆಲ್ಲ ಗೂಡು ಆಯಿತು.
1: ಶುಂಠಿ ಬೆಳೆಯನ್ನ
0: ಶುಂಠಿ ಬೆಳೆ ಅಂದರೆ ಅದು ದೊಡ್ಡ ಖರ್ಚು. ಅದು ಒಂಥರ ಲಾಟ್ರಿ ಹೊಡೆದಂಗೆ ಅದು. ಆದರೆ ಆಯಿತು, ಇಲ್ಲ ಅಂದರೆ ಹೋಯ್ತು. ನೋಡಿ, ಈಗ 1 ಎಕರೆ ಶುಂಠಿ ಹಾಕ್ತೀನಿ ಅಂದರೆ 4 ಲಕ್ಷ ರೂಪಾಯಿ ಬೇಕು ಬಂಡವಾಳ 1 ಎಕರೆಗೆ. 4 ಲಕ್ಷ ಅಂದರೆ ಒಳ್ಳೆಯದಾಗಿ ರೈಟ್ ಸಿಕ್ಕಿದ್ರೆ 1-2 ಇಲ್ಲ ಅಂದರೆ ಪುನಃ ನಾವು ಅದೇನಾರು ಮಾಮೂಲಿ ಇರ್ತವೆ ನೋಡಿ, ಕೊಳೆ ರೋಗ ಅವು ಇವು ಅದು ಬಂದ ಅದು ಹೋಯ್ತವೆ. ಮತ್ತೆ ಅದು ರೈಟು ಸಿಗಲಿಲ್ಲ ಅಂದರೆ ಅದು 100,000 ರೂಪಾಯಿ ಸಾಲಗಾರ ಆಗಬೇಕಾಯ್ತದೆ. ಅದರಲ್ಲಿ ಮಾತ್ರ ಆ ರೀತಿ ಒಂಥರ ಲಾಟ್ರಿ ಹೊಡೆದಂಗೆ ಅದು.
1: ಅದೇ ಅದರಿಂದ ಇಷ್ಟೇ ಆದಾಯ ನೀವು ಬರ್ತಂತ ನಿರೀಕ್ಷೆ
0: ಹೇಳೋಕ್ಕಾಗಲ್ಲ
1: ಸರ್. ಈಗ ಅದೇ ರೀತಿ ಈಗ ಒಂದು ರೇಷ್ಮೆ ಬೆಳೆ ಅನ್ನೋಂಥದ್ದು ಪ್ರತಿ ತಿಂಗಳು ಬರುವಂತ ಒಂದು ನಿಗದಿತ ಆದಾಯ ಅದರಲ್ಲಿ
0: ಇರುತ್ತದೆ.
1: ಬೇಕಾದ್ರೆ ಅದನ್ನ 10 ಎಕರೆಲ್ಲಾದ್ರೂ ಮಾಡಬಹುದು, 5 ಎಕರೆಲ್ಲಾದ್ರೂ 1 ಎಕರೆಲ್ಲಾದ್ರೂ
0: ಮಾಡಬಹುದು.
1: ಅದನ್ನ ತಾವು ನಿರೂಪಿಸ್ತಾ ಬರ್ತಾರೆ.
0: ಹೌದು.
1: ಈಗ ತಮ್ಮ ಮಾತುಗಳನ್ನ ಕೇಳ್ತಾರಂತ ನಮ್ಮ ಸಮುದಾಯದ ರೈತರು, ನನಗೆ ಇರೋದೇ 1/2 ಎಕರೆ, ನನಗೆ ಇರೋದೇ 1 ಎಕರೆ, ಇದ್ರಲ್ಲಿ ನನಗೆ ಏನು ಕೃಷಿ ಮಾಡೋಕ್ಕಾಗುತ್ತೆ, ಇದರಿಂದ ನಾನು ಏನು ಆದಾಯ ಗಳಿಸೋಕ್ಕಾಗುತ್ತೆ ಅಂತ ಮನಸ್ಥಿತಿ ಇರೋರಿಗೆ ಈ ರೇಷ್ಮೆ ಬೆಳೆ ಮಾಡೋದ್ರಿಂದ, ಅದು ಕಡಿಮೆ ಭೂಪ್ರದೇಶದಲ್ಲಿ ಮಾಡೋದ್ರಿಂದ ಯಾವ ರೀತಿ ಆದಂತ ಒಂದು ನಿರಂತರ ಆದಾಯವನ್ನು ಗಳಿಸಬಹುದು ಅಂತ ತಮ್ಮ ಅನುಭವದ ಪ್ರಕಾರ ಅವ್ರಿಗೆ ಏನ್ ಹೇಳಿ
0: ಸರ್? 1/2 ಎಕರೆ ಅಂದ್ರೆ ಮಾಡ್ಕೋಬಹುದು, ಏನು ಅಭ್ಯಂತರ ಇಲ್ಲ. ನೋಡಿ, ಈಗ ಜಾಸ್ತಿ ಭೂಮಿ ಇರೋರು ಮತ್ತೆ 6-8 ಅಡಿ ಹಾಕೊಂಡು ಉಳುಮೆ ಮಾಡ್ಕೋಬಹುದು. ಮತ್ತೆ ಈ ಕಡಿಮೆ ಜಮೀನ್ ಇರೋರು ಇವೊಂದು ಕಡ್ಡಿ ನಾಟಿ ನೆಡೋದು ನೋಡಿ, 3-3.5 ಅಡಿ ನೆಟ್ಕೊಂಡು ಆರಾಮಾಗಿ ಮಾಡ್ಕೋಬಹುದು ಸರ್. ಅದ್ರಲ್ಲಿ ಏನು ತೊಂದರೆ, ಸಾಕು ಅಷ್ಟೇ, ಜೀವನ ಆರಾಮಾಗಿ ನಡೆಸ್ಕೋಬಹುದು.
1: ಅದಕ್ಕೆ ಖರ್ಚು ಬೇಕಾಗಿ
0: ಖರ್ಚು ಬರಲ್ಲ. ನೋಡಿ, ದೊಡ್ಡದು ಮಾಡೋದಕ್ಕೆ ಹೋದ್ರೆ ದೊಡ್ಡ ಖರ್ಚು, ಕಡಿಮೆ ಮಾಡಕ್ಕೆ ಹೋದ್ರೆ ಕಡಿಮೆ ಖರ್ಚು.
1: ಅದ್ರ ಆದಾಯ ಮಾತ್ರ
0: ಖಂಡಿತ ಬಂದೇ ಬರುತ್ತೆ ಆದಾಯ. ಸಾಕು ಮಾಡ್ಕೋಬಹುದು, ಅದ್ರಲ್ಲಿ ಏನು ಅಭ್ಯಂತರ ಇಲ್ಲ.
1: ಅಂದ್ರೆ ಅವ್ರು ಯಾವ ರೀತಿ ಶ್ರದ್ಧೆ ಇಟ್ಟು ಮಾಡ್ತಾರೆ ಅದ್ರ ಮೇಲೆ
0: ಅವ್ರೇನು ಅಭ್ಯಂತರ ಪಡೋದು ಬೇಕಾಗಿಲ್ಲ ಸರ್. ಏನು ನಮ್ಗೆ ಕಡಿಮೆ ಜಮೀನು, ನಾವು ಹೆಂಗೆ ಮಾಡೋದು, ಅದು ಏನು ಇಲ್ಲ. ಆರಾಮಾಗಿ ಅದನ್ನೇ ಕೊಟ್ಟಿಗೆ ಗೊಬ್ಬರ ಕೊಟ್ಟು, ಈಗ 1/2 ಎಕರೆನೆ ಕೊಟ್ಟಿಗೆ ಗೊಬ್ಬರ ಕೊಟ್ಟು ನೀಟ್ವಾಗಿ ಸೊಪ್ಪು ಬೆಳೆದ ಅಂದರೆ 75-100 ಮೊಟ್ಟೆ ಆರಾಮಾಗಿ ಮೇಯಿಸಬಹುದು.
1: ಇಲಾಖೆ ಕಡೆಯಿಂದ ಎಲ್ಲ ಸಹಾಯ ಸಿಗುತ್ತೆ,
0: ಸಿಗ್ತಾ ಇದೆ.
1: ಅದನ್ನ ಪಡ್ಕೊಂಡು ಇರುವಂತ ಕಡಿಮೆ ಭೂಪ್ರದೇಶದಲ್ಲೇ ಕಡಿಮೆ ಖರ್ಚಲ್ಲೇ ಸುಲಭವಾಗಿ
0: ಮಾಡ್ಕೋಬಹುದು.
1: ಬಹಳ ಸಂತೋಷ ಮದನಕರ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ತಾವೇನು ಕಳೆದ 20 ವರ್ಷಗಳಿಂದ ಸ್ವತಂತ್ರವಾಗಿ ಒಂದು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಆರಂಭದಲ್ಲೆಲ್ಲ ಮಳೆಯಾಶ್ರಿತವಾಗಿ ಬೆಳೆಗಳನ್ನೇ ಬೆಳೀತಾ ಇದ್ದು, ಪ್ರಸ್ತುತವಾಗಿ ರೇಷ್ಮೆ ಬೆಳೆಯನ್ನು ತಾವು ಒಂದು ಪ್ರಮುಖ ಬೆಳೆಯಾಗಿ ತಾವು ಬೆಳೀತಾ ಬರ್ತಿರೋದಾಗಿರ್ಬೋದು, ಅದರ ನಿರ್ವಹಣೆ ಆಗಿರ್ಬೋದು, ಮತ್ತು ಪ್ರತಿ ತಿಂಗಳು ಯಾವ ರೀತಿ ಇದ್ದಂಥ ಒಂದು ಈ ಬೆಳೆಯಿಂದ ತಾವು ಆದಾಯವನ್ನು ಕಾಣ್ತಾ ಬರ್ತಾ ಇದ್ದೀರಾ, ಕಡಿಮೆ ಖರ್ಚಿನಲ್ಲಿ ಉತ್ತಮ ಆದಾಯನ ಗಳಿಸೋ ನಿಟ್ಟಿನಲ್ಲಿ ಈ ರೇಷ್ಮೆ ಬೆಳೆ ಎಷ್ಟು ಸಹಕಾರಿಯಾಗಿದೆ ಅಂತ ಕುರಿತು, ಈ ರೇಷ್ಮೆ ಬೆಳೆ ಜೊತೆಗೆ ಇತರೆ ಹತ್ತಿ ಜೋಳ ಶುಂಠಿ ಬೆಳೆಯನ್ನು ಬೆಳೆದ್ರ ಜೊತೆಗೆ ತಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನು ನಡೆಸ್ತಾ, ಇದರಲ್ಲಿ ತಮ್ಮ ಒಂದು ನಿರಂತರ ಆದಾಯವನ್ನು ಕಾಣ್ತಾ ಒಂದು ಉತ್ತಮವಾದ ಜೀವನವನ್ನು ನಡೆಸ್ತಾರ ಕುರಿತು ತಮ್ಮ ಅನುಭವವನ್ನು ಹಾಗೂ ಒಂದಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಗ್ರಾಮದ ಸಾವಯವ ಸಮಗ್ರ ಕೃಷಿಕರು ಹಾಗೂ ರೇಷ್ಮೆ ಬೆಳೆಗಾರರಾದಂಥ ಶ್ರೀಯುತ ಮಹಾದೇವ ನಾಯ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ, ಮತ್ತೆ ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ರೈತರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ,
2: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಕೇಳುಗರೆ, ಇದುವರೆಗೂ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಹಾಗೂ ಮಿಶ್ರ ಬೆಳೆಗಳ ಬೇಸಾಯ ಕ್ರಮಗಳ ಕುರಿತು ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಗ್ರಾಮದ ಶ್ರೀಯುತ ಮಹದೇವ ನಾಯಕರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

ಈ ಸಮಯ ಆನಂದಮಯ. ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರು ಹಾಗೂ ಎಸ್ ವಿ ವೈ ಎಂ ಸಿಬ್ಬಂದಿ ವರ್ಗದವರಿಗೆ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ ಎಸ್ ವಿ ವೈ ಎಂ ಸಿಬ್ಬಂದಿ ವರ್ಗದವರಾದ ಗಂಗರಾಮ್, ಸಿಂಧುಶ್ರೀ, ಯೋಗನಾಥ್, ಪುಟ್ಟಮ್ಮರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/8/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
3: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
5: ಶಾಲೆಯಲ್ಲಿ ಮೇಸ್ ರೋ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
3: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
6: ಹೌದಾ ಪಟ್ಟಿಂಗ್? ನಮ್ಗೆ ಚಾಲೆಂಜ್,
7: ಜಾಗ ಖಂಡಿತ ಸಿಗುತ್ತೆ.
8: ಸಿಗೋದಿಲ್ಲ,
9: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
10: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
11: ಡೆಂಗ್ಯೂನಿಂದ ಹೋರಾಟ ಡೆಂಗ್ಯೂನಿಂದ ಸಂರಕ್ಷಣೆ.
12: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಅಲ್ಲೂರಿ ಸೀತಾರಾಮರಾಜು ಹಾಗೂ ಕನಕಲತಾ ಬರುವಾರವರ ಬಗ್ಗೆ ಪಾಂಡವಪುರ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೋಮಶೇಖರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಕೆ ಸೋಮಶೇಖರ, ಸಹ ಪ್ರಾಧ್ಯಾಪಕರು ವಿಜಯ ಶಿಕ್ಷಣ ಮಹಾವಿದ್ಯಾಲಯ ಪಾಂಡವಪುರ ಮಂಡ್ಯ ಜಿಲ್ಲೆ. ಈ ಒಂದು ಸಂಚಿಕೆಯಲ್ಲಿ ನಾನು ಇಬ್ಬರು ಮಹಾನ್ ವ್ಯಕ್ತಿಗಳ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಸಲು ಬಯಸುತ್ತೇನೆ. ಒಬ್ಬರು ಅಲ್ಲೂರಿ ಸೀತಾರಾಮರಾಜು,

ಮತ್ತೊಬ್ಬರು ಕನಕಲತಾ ಬರುವಾ ಅವರು. ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ ಆಗಸ್ಟ್ 15, 2026 79 ವರ್ಷಗಳು ತುಂಬಿ ಈಗ 80ನೇ ವರ್ಷದ ಆಚರಣೆಯಲ್ಲಿದ್ದೇವೆ. ಅನೇಕ ಮಹಾನ್ ನಾಯಕರುಗಳ ತ್ಯಾಗದ ಫಲ ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯ. ಪ್ರತಿ ವರ್ಷ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಆ ದಿನ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರನ್ನು ಸ್ಮರಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ಹೆಸರನ್ನು ಹೇಳುವಾಗ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು, ಕಿತ್ತೂರು ರಾಣಿ ಚೆನ್ನಮ್ಮ, ಹೀಗೆ ಪ್ರಮುಖ ನಾಯಕರುಗಳ ಹೆಸರುಗಳನ್ನು ನಾವು ಹೇಳ್ತೇವೆ ಅಷ್ಟೇ. ಆದರೆ ಕೆಲವೊಂದು ಮಹಾನ್ ನಾಯಕರುಗಳ ತ್ಯಾಗವನ್ನು ನಾವು ಮರೆತೇ ಬಿಟ್ಟಿರ್ತೀವಿ. ಅಂತಹವರಲ್ಲಿ ಅಲ್ಲೂರಿ ಸೀತಾರಾಮರಾಜು ಅವರ ಸಾಹಸ, ತ್ಯಾಗ, ದೇಶಪ್ರೇಮದ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಾನು ಬಯಸುತ್ತೇನೆ. ಅಲ್ಲೂರಿ ಸೀತಾರಾಮರಾಜರವರು ಜನಿಸಿದ್ದು ಜುಲೈ 4 1897 ವಿಶಾಖಪಟ್ಟಣ ಜಿಲ್ಲೆಯ ಪಾಂಡ್ರಂಗಿ ಎಂಬ ಗ್ರಾಮದಲ್ಲಿ ಜನಿಸಿದವರು. ರಾಜುವಿನ ತಂದೆ ಅಲ್ಲೂರಿ ವೆಂಕಟರಾಮರಾಜು, ತಾಯಿ ಸೂರ್ಯನಾರಾಯಣಮ್ಮ. ಸೀತಾರಾಮರಾಜು ಅವರ ತಂದೆ ಆಗಿನ ಬ್ರಿಟಿಷ್ ಆಳ್ವಿಕೆಯ ಸರ್ಕಾರದಲ್ಲಿ ರಾಜಮಂಡ್ರಿ ಸೆರೆಮನೆಯಲ್ಲಿ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲೂರಿ ಸೀತಾರಾಮರಾಜು ಬಾಲ್ಯದಿಂದಲೇ ತಮ್ಮ ತಂದೆಯನ್ನು ಆತ್ಮಗೌರವ, ಪರೋಪಕಾರ ಮುಂತಾದ ಗುಣಗಳನ್ನು ಕಲಿತಿದ್ರು. ಪುಟ್ಟ ಬಾಲಕನಾಗಿದ್ದಾಗ ಇವರು ಒಮ್ಮೆ ಆಂಗ್ಲ ಅಧಿಕಾರಿಗೆ ಸೆಲ್ಯೂಟ್ ಹೊಡೆದಕ್ಕೆ ತಮ್ಮ ತಂದೆಯಿಂದ ಪೆಟ್ಟು ತಿಂದು ಇನ್ನು ಯಾವುದೇ ಕಾರಣಕ್ಕೂ ಕೂಡ ಇಂತಹ ಅಧಿಕಾರಿಗಳಿಗೆ ನಮಸ್ಕಾರವನ್ನು ಮಾಡಬಾರದು ಅಂತ ಕಟ್ಟೆಚ್ಚರಿಕೆಯನ್ನು ಕೊಟ್ಟಿದ್ರು. ದೇಶವನ್ನು ಆಕ್ರಮಿಸಿ ಆಡಳಿತ ನಡೆಸುವ ಆಂಗ್ಲರು ನಮ್ಮ ಶತ್ರುಗಳು ಎಂಬುದನ್ನು ಅರ್ತಿದ್ರು. ಇವರ ತಂದೆ ವೆಂಕಟರಾಮರಾಜು ಮಹಾ ದೇಶಭಕ್ತರಾಗಿದ್ದರು. ಮಗನಿಗೆ ದೇಶಭಕ್ತಿಯ ಮೊದಲ ಪಾಠ ಅವರಿಂದಲೇ ನಡೀತು. ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡ ಸೀತಾರಾಮರಾಜು ನಂತರ ತಂದೆಯ ಊರಾದಂಥ ಭೀಮಾವರಂ ಸಮೀಪದ ಮೊಗೊಳ್ಳು ಗ್ರಾಮದಲ್ಲಿ ಚಿಕ್ಕಪ್ಪನಾದ ರಾಮಚಂದ್ರರಾಜು ಎಂಬುವರ ಆಶ್ರಯದಲ್ಲಿ ಬೆಳೆಯಬೇಕಾಗಿ ಬಂತು. ಚಿಕ್ಕಪ್ಪ ಪಶ್ಚಿಮ ಗೋದಾವರಿ ಜಿಲ್ಲೆಯ ನರಸಾಪುರದಲ್ಲಿ ತಹಶೀಲ್ದಾರಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಸೀತಾರಾಮರಾಜುವಿಗೆ ಆರ್ಥಿಕವಾಗಿ ನೆರವು ಕೂಡ ಅವರಿಂದ ಸಿಗ್ತಾ ಇತ್ತು. ಕಾಲೇಜು ಶಿಕ್ಷಣಕ್ಕಾಗಿ ತಾಯಿಯ ತವರೂರಾದಂಥ ವಿಶಾಖಪಟ್ಟಣಕ್ಕೆ ಬಂದ ಈತ ಅಲ್ಲಿ AVN ಕಾಲೇಜ್ಗೆ ದಾಖಲಾದರು. 1912 ಮತ್ತು 1913 ವೇಳೆಗೆ ಮೆಟ್ರಿಕ್ ಓದುತ್ತಿದ್ದಾಗಲೇ ಕ್ರಾಂತಿಕಾರಿ ವಿಚಾರಗಳಿಂದ ಪ್ರಭಾವಿತರಾಗಿದ್ದಂಥ ರಾಜು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಪಣ ತೊಟ್ಟರು. ತಂದೆ ಕಲಿಸಿದಂಥ ದೇಶಭಕ್ತಿ ಏನಂತಂದರೆ, ಅಲ್ಲೂರಿ ಸೀತಾರಾಮರಾಜು ತಂದೆ ದೇಶಭಕ್ತ ಆಗಿದ್ದರಿಂದ ಮಗನಿಗೆ ದೇಶಪ್ರೇಮದ ಪಾಠ ಹೇಳಿಕೊಡ್ತಾ ಬೆಳೆಸಿದರು. ಇವರೊಮ್ಮೆ ಪುಟ್ಟ ಬಾಲಕನಾಗಿದ್ದಾಗ ಆಂಗ್ಲ ಅಧಿಕಾರಿಗೆ ಸೆಲ್ಯೂಟ್ ಹೊಡೆದನ್ನು ನೋಡಿದ ಅವರ ತಂದೆ ಮಗನಿಗೆ ಏಟು ಕೊಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀನು ಆಂಗ್ಲರಿಗೆ ಸಲಾಂ ಹೇಳಬಾರದು ಎಂದು ಹೇಳಿದರು. ಈಗ ಚಿಕ್ಕ ಪ್ರಾಯದಲ್ಲಿಯೇ ಬ್ರಿಟಿಷರ ವಿರುದ್ಧ ದ್ವೇಷದ ಮನೋಭಾವವನ್ನು ಇವರಲ್ಲಿ ಮೂಡಿಸಿ ದೇಶಪ್ರೇಮವನ್ನು ಬೆಳೆಸಿದರು. ಅಲ್ಲೂರಿ ಮೆಟ್ರಿಕ್ ಓದುತ್ತಿದ್ದಾಗಲೇ ಕ್ರಾಂತಿಕಾರಿ ವಿಚಾರಗಳಿಂದ ಪ್ರಭಾವಿತರಾಗಿದ್ದರು. ಕಾಲೇಜು ಶಿಕ್ಷಣದ ಮೂಲಕ ದೇಶ ಪರ್ಯಟನೆ ತೊಡಗಿದಾಗ ಅವರಿಗೆ ಅನೇಕ ಕ್ರಾಂತಿಕಾರಿ ನಾಯಕರ ಪರಿಚಯವಾಯಿತು. ಹೀಗಾಗಿ ದೇಶ ಪರ್ಯಟನೆ ಮುಗಿಸಿ ಹಿಂತಿರುಗಿ ಅವರು ಕ್ರಾಂತಿಕಾರಿ ಹೋರಾಟಕ್ಕೆ ಇಳಿದರು. ಇದರ ಜೊತೆಗೆ ಧಾರ್ಮಿಕ ಪ್ರವೃತ್ತಿ ಹುಟ್ಟಿತು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕೆಂಬ ಇಚ್ಛೆ ಪ್ರಬಲವಾಗಿತ್ತು. ತಾನು ಸನ್ಯಾಶ್ರಮ ಸ್ವೀಕರಿಸಿ ತನ್ನ ಜೀವನವನ್ನು ದೇಶ ಸೇವೆ ಜನಸೇವೆಗಳಲ್ಲಿ ತೊಡಗಿಸಿಕೋಬೇಕೆಂದು ಪ್ರತಿಜ್ಞೆ ಮಾಡಿದರು. ಈ ದೇಶ, ಅದರ ಸಂಸ್ಕೃತಿ ಇವುಗಳ ಕುರಿತು ಮತ್ತಷ್ಟು ಅರಿಯಲು ಶ್ರೇಷ್ಠ ಗ್ರಂಥಗಳ ಅಧ್ಯಯನ ಮಾಡಿದರು. ಬಿಲ್ವಿದ್ಯೆ, ಕುದುರೆ ಸವಾರಿಗಳಲ್ಲಿ ಪ್ರವೀಣರಾದರು. ಇದೇ ವೇಳೆಗೆ ಬ್ರಿಟಿಷರು ಆದಿವಾಸಿ ಬುಡಕಟ್ಟು ಜನಾಂಗಗಳ ಅರಣ್ಯ ವಿರುದ್ಧ ಕಾಯ್ದೆಯನ್ನು ಜಾರಿಗೆ ತಂದರು. ಇದನ್ನು ವಿರೋಧಿಸಿ ಅಲ್ಲೂರಿ ಕಾನೂನು ಹೋರಾಟಕ್ಕೆ ಸಿದ್ಧರಾದರು. ಬ್ರಿಟಿಷರ ವಿರುದ್ಧದ ಪ್ರತಿಭಟಿಸುವ ಸಲುವಾಗಿ ಆದಿವಾಸಿಗಳನ್ನು ಸಂಘಟಿಸಿ ಹೋರಾಟ ನಡೆಸಿದರು. ಈ ಕಾರಣದಿಂದಾಗಿ ಮಾನ್ಯಂ ಗುಡ್ಡಗಾಡು ಪ್ರದೇಶದಲ್ಲಿ ನೆಲೆಸಿದಂಥ ಕೋಯ ಹಾಗೂ ಚೆಂಚು ಗುಡ್ಡಗಾಡು ಜನಾಂಗದವರ ಆರಾಧ್ಯತೆಯ ಅನಿಸ್ಕೊಂಡ್ರು. ಈ ಜನಾಂಗದಲ್ಲಿ ಬೇರು ಬಿಟ್ಟಿದ್ದಂಥ ನರಬಲಿ ಪದ್ಧತಿ, ಅನೇಕ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಿದ್ದಲ್ಲದೆ ಈ ಜನಾಂಗವನ್ನು ಮದ್ಯದ ದಾಸ್ಯದಿಂದ ಮುಕ್ತಿಗೊಳಿಸಿದರು. ಆದಿವಾಸಿಗಳ ಮೇಲೆ ಆಂಗ್ಲರು ಮಾಡುತ್ತಿದ್ದ ದಬ್ಬಾಳಿಕೆಯ ವಿರುದ್ಧ ಸಿಡಿದಿದ್ದರು. ಆದಿವಾಸಿಗಳ ದೊಡ್ಡ ಪಡೆಯನ್ನು ಕಟ್ಟಿಕೊಂಡು ಗೆರಿಲ್ಲಾ ಮಾದರಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಅವರ ಶಸ್ತ್ರಾಸ್ತ್ರಗಳನ್ನು ಸಂಪೂರ್ಣ ವಶಪಡಿಸಿಕೊಂಡರು. ಇವರ ಮೇಲೆ ದಾಳಿಗೆ ಅರಣ್ಯಕ್ಕೆ ಬಂದಂಥ ಅನೇಕ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಂದು ಬ್ರಿಟಿಷರ ಪಾಲಿಗೆ ಸಿಂಹಸ್ವಪ್ನವಾದರು. ಇದೇ ವೇಳೆಗೆ ಬ್ರಿಟಿಷರು ಆದಿವಾಸಿ ಬುಡಕಟ್ಟು ಜನಾಂಗಗಳ ವಿರುದ್ಧ

ಜಾರಿಗೆ ತಂದ 1882 ಅರಣ್ಯ ಕಾಯ್ದೆಯ ಕಾನೂನು ಆತನ ಹೋರಾಟಕ್ಕೆ ವೇದಿಕೆಯಾಯಿತು. ಬ್ರಿಟಿಷರ ವಿರುದ್ಧ ಪ್ರತಿಭಟಿಸುವ ಸಲುವಾಗಿ ಶಿಕ್ಷಣ ತೊರೆದು ಆದಿವಾಸಿಗಳನ್ನು ಸಂಘಟಿಸುವುದರ ಮೂಲಕ ಅವರ ಪರ ಹೋರಾಟಕ್ಕೆ ರಾಜು ಇಳಿದರು. ಅರಣ್ಯ ಕಾಯ್ದೆಯ ಪ್ರಕಾರ ಕಾಡಿನಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದ ಆದಿವಾಸಿಗಳು ಮತ್ತು ಪೋಡುಗಳನ್ನು ಅಂದರೆ ಹಳ್ಳಿಗಳನ್ನು ಬಿಟ್ಟು ಬೇರೊಂದೆಡೆಗೆ ವಲಸೆ ಹೋಗಬಾರದು. ಇದು ಆದಿವಾಸಿಗಳ ಸಹಜ ಬದುಕಿನ ಮೇಲೆ ನಿಯಂತ್ರಣ ಹೇರುವ ಕಾನೂನಾಗಿತ್ತು. ಕೃಷಿ ಚಟುವಟಿಕೆ ಮತ್ತು ಪ್ರಾಣಿ ಬೇಟೆ ಅರಣ್ಯದ ಕಿರು ಉತ್ಪನ್ನಗಳನ್ನು ನಂಬಿ ಬದುಕುತ್ತಿದ್ದ ಈ ಜನ ಬೇಸಾಯಕ್ಕಾಗಿ ಬೇರೆಡೆ ಹೋಗುವುದು ಅನಿವಾರ್ಯವಾಗಿತ್ತು. ಏಕೆಂದರೆ ಅವರು ಒಂದು ಪ್ರದೇಶದಲ್ಲಿ ಒಮ್ಮೆ ಬೆಳೆ ತೆಗೆದ ನಂತರ ಭೂಮಿಯನ್ನು ಹಲವಾರು ವರ್ಷಗಳ ಕಾಲ ಹಾಗೆಯೇ ಬಿಡುವುದು ವಾಡಿಕೆಯಾಗಿತ್ತು. ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಳ್ಳುವ ಮತ್ತು ನಿಸರ್ಗಕ್ಕೆ ಎರವಾಗುವ ರೀತಿ ಇದ್ದ ಅವರ ದೇಶಿ ಜ್ಞಾನ ಆದಿವಾಸಿಗಳ ಬದುಕಿನೊಳಗೆ ಪರಂಪರಾನುಗತವಾಗಿ ಬೆಳೆದು ಬಂದಿತ್ತು. ಅಕ್ಷರ ಲೋಕದಿಂದ ವಂಚಿತರಾಗಿ ನಾಗರಿಕತೆಯಿಂದ ದೂರವಾಗಿದ್ದ ಚಂಚು ಬುಡಕಟ್ಟು ಜನರ ಪರವಾಗಿ ಅಲ್ಲೂರಿ ಸೀತಾರಾಮರಾಜು ನಡೆಸಿದ ಹೋರಾಟ ಇದೆಯಲ್ಲ, ಅದು ರಂಪಾದಂಗಿ ಅಂತ ಆಂಧ್ರದ ಇತಿಹಾಸದಲ್ಲಿ ದಾಖಲಾಗಿ ಉಳ್ಕೊಳ್ತು. ಈ ಬೆಳವಣಿಗೆಯಿಂದ ವಿಚಲಿತವಾದಂಥ ಬ್ರಿಟಿಷ್ ಸರ್ಕಾರ ಹೇಗಾದರೂ ಮಾಡಿ ಇವರನ್ನು ಸೋಲಿಸಬೇಕು ಅಂತಂದು ಪಣ ತೊಡ್ತು. 1922 ಗುಡ್ಡಗಾಡು ಪ್ರದೇಶದಲ್ಲಿ ಹೋರಾಡಿ ಅನುಭವ ಇದ್ದಂಥ ಅಸ್ಸಾಂ ರೈಫಲ್ ಸೇನೆಯನ್ನು ಆಂಧ್ರಕ್ಕೆ ಕರೆಸ್ಕೊಳ್ತು. ಸೇನೆಯು ಬಸ್ತಾರ್ ಪ್ರದೇಶದ ಗಡಿಭಾಗದ ಅರಣ್ಯಕ್ಕೆ ಆಗಮಿಸಿದಾಗ ಅರಣ್ಯದಲ್ಲಿ ಭೂಗತನಾಗಿದ್ದುಕೊಂಡು ಹೋರಾಟ ನಡೆಸುತ್ತಿದ್ದ ಸೀತಾರಾಮರಾಜುವನ್ನು 1924 ಆಂಧ್ರದ ಪೊಲೀಸ್ ಪಡೆ ಸೆರೆ ಹಿಡಿಯಿತು. ಸೀತಾರಾಮರಾಜುವನ್ನು ಮರವೊಂದಕ್ಕೆ ಕಟ್ಟಿಹಾಕಿ ಅವರೊಬ್ಬ ದರೋಡೆಕೋರನಿಂದ ನಿಂದಿಸಿದರು. ಅದಕ್ಕೆ ಪ್ರತಿಕ್ರಿಯಿಸಿದ ಸೀತಾರಾಮರಾಜು ಮೋಸದಿಂದ ಭಾರತವನ್ನು ಕೊಳ್ಳೆಹೊಡೆಯುತ್ತಿರುವ ನೀವು ದರೋಡೆಕೋರರು ಎಂದು ಅಬ್ಬರಿಸಿದರು. ಕೊನೆಗೆ ಮೇಜರ್ ಗಡಾಲ್ ಅವರನ್ನು ಕೊಲ್ಲಲು ಆಜ್ಞಾನ ಮಾಡ್ತಾರೆ. ಸೀತಾರಾಮರಾಜು ಹೇಳ್ತಾರೆ, ನೀವು ಒಬ್ಬ ರಾಜವನ್ನು ಕೊಲ್ಲಬಹುದು, ಆದರೆ ನಮ್ಮ ಭಾರತ ಮಾತೆ ಬಂಜೆಯಲ್ಲ. ಅವಳ ರತ್ನ ಗರ್ಭದಲ್ಲಿ ಕೋಟ್ಯಂತರ ರಾಜುಗಳು ಹುಟ್ಟಿ ನಿಮ್ಮ ಹುಟ್ಟಡಗಿಸುತ್ತಾರೆ. ಒಂದಲ್ಲ ಒಂದು ದಿನ ನೀವು ಇಲ್ಲಿಂದ ತೆರಳಲೇಬೇಕಾಗುತ್ತದೆ ಎಂದು ಗುಡುಗಿದ್ರು. ಕೊನೆಗೆ ಅವರನ್ನು 7 1924 ಕುರಿಯೂರಿನಲ್ಲಿ ಅಮಾನುಷವಾಗಿ ಗುಂಡಿಕ್ಕಿ ಅವರನ್ನು ಕೊಲ್ಲ

ಆದಿವಾಸಿಗಳ ಮತ್ತು ಉತ್ತರ ತೆಲಂಗಾಣದ ಜನರ ಬಾಯಲ್ಲಿ ಮಾನ್ಯಂ ಈರುಡು ಅರಣ್ಯದ ನಾಯಕ ಎಂದು ಕರೆಸಿಕೊಳ್ಳುವ ಈ ಹುತಾತ್ಮರ ಬಗ್ಗೆ ಸ್ವಾತಂತ್ರ್ಯ ನಂತರ ಅಸ್ತಿತ್ವಕ್ಕೆ ಬಂದ ಸರ್ಕಾರ ಒಡಿಶಾ, ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ ರಾಜ್ಯಗಳ ಗಡಿಗೆ ಹೊಂದಿಕೊಂಡಂತೆ ಇರುವ ಅರಣ್ಯ ಪ್ರದೇಶಕ್ಕೆ ಅಲ್ಲೂರಿ ಸೀತಾರಾಮರಾಜು ಅರಣ್ಯ ವಲಯ ಅಂತ ಘೋಷಣೆಯನ್ನು ಮಾಡಿ ಗೌರವವನ್ನು ಕೊಟ್ಟಿದೆ. ವಿಶಾಖಪಟ್ಟಣ ನಗರದ ಕಡಲತಡಿಯ ರಸ್ತೆಗೆ ಆ ಬೀಚ್ ರೋಡ್ಗೆ ಸೀತಾರಾಮರಾಜುನ ಹೆಸರನ್ನು ಇಟ್ಟು ಅವರ ಪ್ರತಿಮೆಯನ್ನು ಸಹ ಅಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಭಾರತ ಸರ್ಕಾರ 1997 ಅಲ್ಲೂರು ಸೀತಾರಾಮರಾಜು ಅವರ ಜನ್ಮ ಶತಾಬ್ದಿಯ ಅಂಗವಾಗಿ ಅಂಚೆ ಚೀಟಿಯನ್ನು ಕೂಡ ಹೊರತತ್ತು. ಸೀತಾರಾಮರಾಜು ಇನ್ಯಾವ ದೇಶದಲ್ಲಾದರೂ ಜನಿಸಿದ್ರೆ ಇಲ್ಲಿಗಿಂತಲೂ ಹೆಚ್ಚು ಗೌರವ ಪಡೆಯುತ್ತಿದೆ ಎಂದು ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಕಡೆ ಮಾತನಾಡ್ತಾರೆ. ಇಂಥ ಮಹಾನ್ ನಾಯಕನ ಬಗ್ಗೆ, ಅಪ್ರತಿಮ ನಾಯಕನ ಬಗ್ಗೆ ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ.

ಮತ್ತೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು, ಅತ್ಯಂತ ಕಿರಿಯ ವಯಸ್ಸಿನ ಧೀರ ಮಹಿಳೆ ಕನಕಲತಾ ಬರುವ ಅವರ ಬಗ್ಗೆ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಅಸ್ಸಾಂನ ಪ್ರಸಿದ್ಧ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ್ತ್ರಿ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದು ಮುಂಚೂಣಿಯಲ್ಲಿದ್ದು ಬ್ರಿಟಿಷರ ಪೊಲೀಸರ ಗೋಲಿಬಾರ್ಗೆ ಬಲಿಯಾದ ಕೇವಲ 17 ವರ್ಷದ ವಯಸ್ಸಿನ ಧೀರ ಮಹಿಳೆ ಕನಕಲತಾ ಬರುವ ಅವರು. ಭಾರತದ ಸ್ವಾತಂತ್ರ್ಯ ಹೋರಾಟವು ಮುಖ್ಯವಾಗಿ ಪುರುಷರ ಅತ್ಯುನ್ನತ ತ್ಯಾಗಗಳ ಬಗ್ಗೆ ಮಾತನಾಡುತ್ತದೆ. ಹೋರಾಟದ ಸಮಯದಲ್ಲಿ ಪುರುಷರನ್ನು ಬಂಧಿಸಿದಾಗ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಹೊರಬಂದು ಚಳುವಳಿಯಲ್ಲಿ ಭಾಗವಹಿಸಿದರು. ಭಾರತೀಯ ಇತಿಹಾಸವು ಹೆಚ್ಚಾಗಿ ಅರುಣಾ ಅಸಫ್ ಅಲಿ, ಸರೋಜಿನಿ ನಾಯ್ಡು, ಸುಜೇತಾ ಕೃಪಲಾನಿ ಮತ್ತು ಇನ್ನೂ ಅನೇಕ ಮಹಿಳೆಯರ ಕೊಡುಗೆಗಳನ್ನು ಉಲ್ಲೇಖಿಸುತ್ತದೆ. ಆದಾಗ್ಯೂ ತನ್ನ

ಹುತಾತ್ಮರಾದಂತಹ ಕನಕಲತ ಬರುವ ಮಾಡಿದ ತ್ಯಾಗದ ಬಗ್ಗೆ ಬಹಳ ಕಡಿಮೆ ಜನರಿಗೆ ಮಾತ್ರ ತಿಳಿದಿದೆ. ಕನಕಲತ ಬರುವ ಅವರು December 22, 1924 ಅಸ್ಸಾಂನ ಸೋನಿತ್ಪುರ ಜಿಲ್ಲೆಯ ಗೋಹಕ್ಪುರ ಉಪವಿಭಾಗದ ಬರಂಗಾಬರಿ ಗ್ರಾಮದಲ್ಲಿ ಜನಿಸಿದಂಥವರು. ಅವರು ಕೃಷ್ಣಕಾಂತ ಬರುವ ಮತ್ತು ಕೊರ್ಣೇಶ್ವರಿ ಬರುವಾಗೆ ಜನಿಸಿದರು. ಅವರ ಪೂರ್ವಜರು ಹಿಂದಿನ ಅಹೋಮ್ ರಾಜ್ಯದ ದೋಲಖರಿಯ ಬರುವ ರಾಜ್ಯಕ್ಕೆ ಸೇರಿದವರು. ಅವರ ತಂದೆ ರೈತರಾಗಿದ್ದರು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬರಂಗ್ಬರಿ ಶಾಲೆಯಿಂದ ಪಡೆದರು. ಅವರು 5ನೇ ವಯಸ್ಸಿನಲ್ಲಿ ಅನಾಥರಾದರು ಮತ್ತು ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಜೀವನ ಮತ್ತು ಮನೆಯ ಜವಾಬ್ದಾರಿಗಳನ್ನು ವಹಿಸಿಕೊಂಡರು. ಬಹುಶಃ ಅವಳ ಅಸಹಾಯಕ ಸ್ಥಿತಿಯಿಂದಾಗಿ ಅವರು ಬಾಲ್ಯದಿಂದಲೂ ಜವಾಬ್ದಾರಿಯುತ ಮನಸ್ಸನ್ನು ಹೊಂದಿದ್ದರು ಮತ್ತು ಆ ಮನಸ್ಸು ನಂತರ ರಾಷ್ಟ್ರದ ಉದ್ದೇಶಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಡಲು ಪ್ರೇರೇಪಿಸಿತು. ಹೀಗಾಗಿ ಕನಕಲತ ಬರುವ ಅವರಿಗೆ ದೇಶ ಸೇವೆ ಮಾಡುವ ತಮ್ಮ ಕನಸನ್ನು ನನಸಾಗಿಸಿಕೊಳ್ಳುವ ಅವಕಾಶ ಸಿಕ್ತು. 17ನೇ ವಯಸ್ಸಿನಲ್ಲೇ ಅವರು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಲು ಪ್ರೇರೇಪಿಸಲ್ಪಟ್ಟರು. ಅವರು ಆಜಾದ್ ಹಿಂದ್ ಫೌಜ್ಗೆ ಸೇರಲು ಬಯಸಿದರು. ಆದರೆ ಅವರು ಅಪ್ರಾಪ್ತ ವಯಸ್ಕರಾಗಿದ್ದರಿಂದ ಅವರಿಗೆ ಯಶಸ್ವಿಯಾಗಲು ಸಾಧ್ಯವಾಗಲಿಲ್ಲ. ಅವರು ಮೃತ್ಯು ಬಹಿನಿಯನ್ನು ಸೇರಿದರು ಮತ್ತು ಬಹಿನಿಯ ಮಹಿಳಾ ಕಾರ್ಯಕರ್ತರ ನಾಯಕಿಯಾಗಲು ಕೂಡ ಅವರು ನೇಮಕವನ್ನು ಗೊಂಡರು. ಕನಕಲತ ಬರುವ ಅಸ್ಸಾಂನ ಅತ್ಯಂತ ಕಿರಿಯ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದರು. ಮಹಾತ್ಮ ಗಾಂಧಿಯವರ ಕ್ವಿಟ್ ಇಂಡಿಯಾ ಚಳವಳಿಯಿಂದ ಪ್ರೇರಿತರಾಗಿ 17 ವರ್ಷದ ಕನಕಲತ ಚಳವಳಿಗೆ ಸೇರಿದರು. ಅವರು ಆಜಾದ್ ಹಿಂದ್ ಫೌಜ್ಗೆ ಸೇರಲು ಬಯಸಿದರು. ಆದರೆ ಅಪ್ರಾಪ್ತ ವಯಸ್ಕರಾಗಿದ್ದ ಕಾರಣ ಅವರಿಗೆ ಸೇರಲು ಅವಕಾಶ ಇರಲಿಲ್ಲ ಮತ್ತು ಅವರ ಕನಸು ಕೂಡ ನನಸಾಗಲಿಲ್ಲ. 18 ವರ್ಷ ತುಂಬುವ ಮೊದಲೇ ಅವರು ವೃತ್ತಿಭಗಿನಿ ಮಹಿಳಾ ಪಡೆಗೆ ನಾಯಕಿಯಾಗಿ ನೇಮಕಗೊಂಡರು. 5 ವರ್ಷ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿ ತೀರ್ಕೊಂಡಾಗ ಅವರು ಜವಾಬ್ದಾರಿಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡ್ರು. ತಾಯಿಯ ಮರಣದ ನಂತರ ಅವಳ ತಂದೆ ಮರುಮದುವೆಯಾದರು. ಆದರೆ ಅವರು 13 ವರ್ಷದೊಳಿದ್ದಾಗ ಅವರ ತಂದೆಯೂ ಕೂಡ ನಿಧನರಾದರು. ಮನೆಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಮತ್ತು ತನ್ನ ಒಡಹುಟ್ಟಿದವರನ್ನು ನೋಡಿಕೊಳ್ಳಲು ಅವರು 3ನೇ ತರಗತಿಯನ್ನು ತಲುಪಿದ ನಂತರ ಶಾಲೆಯನ್ನು ಬಿಟ್ಟರು. ಹೀಗೆ ಅಸ್ಸಾಂನಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಮಾಡೋದಕ್ಕೆ ಪ್ರೇರೇಪಣೆ ಸಿಕ್ಕಿದ್ದು ಅಂದರೆ 1919 ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಭೀಕರ ಹತ್ಯಾಕಾಂಡ. ಆ ನಂತರ ಸ್ವಾತಂತ್ರ್ಯ ಚಳವಳಿಯ ಉತ್ಸಾಹವು ದೇಶದಾದ್ಯಂತ ಹರಡಿತು ಮತ್ತು 1921 ಸ್ವಾತಂತ್ರ್ಯ ಚಳವಳಿಯು ಕೂಡ ಹೊಸ ತಿರುವನ್ನು ಪಡ್ಕೊಳ್ತು. ಬ್ರಿಟಿಷರು ಸ್ವರಾಜ್ಯವನ್ನು ನೀಡುವಂತೆ ಮನವೊಲಿಸಲು ದೇಶದಾದ್ಯಂತ ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡಿದರು. ಈ ರಾಷ್ಟ್ರೀಯ ಆಕ್ರೋಶ ಕಾಡುಗಿನಂತೆ ಎಲ್ಲ ಕಡೆ ಹರಡಿತು. ಜನರ ಹೃದಯಗಳಲ್ಲಿ ದೇಶಭಕ್ತಿ ಉಕ್ಕುವಂತೆ ಮಾಡಿತು. ಕಿಡಿಗಳು ಅಸ್ಸಾಂನ್ನು ತಲುಪಿತು. ಈ ಚಳವಳಿ ಬ್ರಿಟಿಷ್ನರೊಂದಿಗೆ ಅಸಹಕಾರಕ್ಕೆ ಕಾರಣ ಕೂಡ ಆಯಿತು. 1942 ಸ್ವಾತಂತ್ರ್ಯ ಚಳವಳಿಯ ಚಟುವಟಿಕೆಗಳ ಪರಾಕಾಷ್ಠತೆಯನ್ನು ತಲುಪಿತು ಮತ್ತು ಗಾಂಧೀಜಿಯವರು ಕೂಡ ಮಾಡು ಇಲ್ಲವೇ ಮಡಿ ಎಂಬ ಕರೆಯೊಂದಿಗೆ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಕೂಡ ಪ್ರಾರಂಭಿಸಿದರು. ಈ ರಾಷ್ಟ್ರೀಯ ಕ್ರಾಂತಿಯ ದೇಶಭಕ್ತಿಯ ಅಲೆಗಳು ಅಸ್ಸಾಂನಲ್ಲಿಯೂ ಅನುಭವಿಸ್ತು ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ವ್ಯಾಪಕ ಪ್ರತಿಭಟನೆ ಕೂಡ ಎಲ್ಲ ಕಡೆ ನಡೆದವು. ಅಸ್ಸಾಂನಲ್ಲಿ ಬ್ರಿಟಿಷರ ವಿರುದ್ಧದ ಚಳವಳಿ ಶಾಂತಿಯುತ ರೀತಿಯಲ್ಲಿ ಪ್ರಾರಂಭವಾಯಿತು. ಆದರೆ ಅಸ್ಸಾಂನ ಎಲ್ಲ ಕಾಂಗ್ರೆಸ್ ನಾಯಕರನ್ನ ಬಂಧಿಸಲಾಯಿತು ಮತ್ತು ಜನರ ಮೇಲೆ ಬ್ರಿಟಿಷರ ದೌರ್ಜನ್ಯಗಳು ಹೆಚ್ಚಾದವು. ಇದು ಕಾಂಗ್ರೆಸ್ನ ಆತ್ಮಹತ್ಯಾ ದಳವನ್ನು ಸಂಘಟಿಸಲು ಕಾರಣವಾಯಿತು. ಇದು ರೈಲು ಹೊಲೆಗಳನ್ನು ಹಳಿ ತಪ್ಪಿಸೋದು ಮತ್ತು ಸುಡೋದು, ಸೇನಾ ಹೊರಠಾಣೆಗಳ ಮೇಲೆ ದಾಳಿ ಮಾಡುವುದು ಮತ್ತು ಸಂವಹನ ಮಾರ್ಗಗಳನ್ನು ಕಡಿತಗೊಳಿಸುವಂಥ ವಿಧ್ವಂಸಕ ಚಟುವಟಿಕೆಗಳಲ್ಲಿ ತೊಡಗಿತು. ಸ್ಥಳೀಯ ಕಾಂಗ್ರೆಸ್ ಸಮಿತಿಯ ಆಗಿನ ಅಧ್ಯಕ್ಷರಾಗಿದ್ದಂತಹ ಕುಶಾಲ್ ಕೊನ್ವಾರ್ ಗಾಂಧಿಯವರು ಕೂಡ ಪ್ರಸ್ತಾಪಿಸಿದ ಅಹಿಂಸೆಯ ಕಟ್ಟ ನಂಬಿಕೆಯುಳ್ಳವರಾಗಿದ್ದರು. ರೈಲು ಹಳಿ ತಪ್ಪಿಸಿ ಅನೇಕ ಬ್ರಿಟಿಷ್ ಸೈನಿಕರನ್ನು ಕೊಂದಿದ್ದರು. ಬ್ರಿಟಿಷರು ಇವರ ಮೇಲೆ ಸುಳ್ಳು ಆರೋಪ ಹೊರಿಸಿದರು. ಕುಶಾಲ್ ಕೊನ್ವಾರ್ ಅವರ ಹುತಾತ್ಮತೆಯ ನಂತರ ಅವಿಭಜಿತ ದರ್ರಾಂಗ್ ಜಿಲ್ಲೆಯ ಗೋಪುರ್ ವಿಭಾಗದ ಕ್ರಾಂತಿಕಾರಿ ಶಿಬಿರ ಕೂಡ September 20, 1942 ಜ್ಯೋತಿ ಪ್ರಸಾದ್ ಅಗರ್ವಾಲ ಅವರ ನೇತೃತ್ವದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲು ನಿರ್ಧಾರವನ್ನು ಮಾಡಿತು. ಒಂದು ಕಡೆ ಪೊಲೀಸ್ ಠಾಣೆಯ ಉಸ್ತುವಾರಿ ಅಧಿಕಾರಿ ರಬಾತಿ ಮಹಾನ್ ಸೋಮ್ ಸ್ವಾತಂತ್ರ್ಯ ಹೋರಾಟಗಾರರ ಅಂತಹ ಕ್ರಮಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದರು. ಕನಕಲತಾ ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದು ಮೃತ್ಯು ಭಗಿನಿ ಸದಸ್ಯರೊಂದಿಗೆ ಮೆರವಣಿಗೆಯನ್ನು ಮುನ್ನಡೆಸಿದರು. ಕನಕಲತಾ ಅವರೇ ಕೂಡ ಅದರೊಂದು ಮುಂದಾಳತ್ವವನ್ನು ಕೂಡ ವಹಿಸಿಕೊಂಡ್ರು. ಅವರೇ ಕೂಡ ರಾಷ್ಟ್ರಧ್ವಜವನ್ನು ಕೂಡ ಇಟ್ಟುಕೊಂಡು

ಮುಂಚೂಣಿಯಲ್ಲಿದ್ದರು. ಮುಂದೆ ಹೋಗಬೇಡಿ ಅಥವಾ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಪೊಲೀಸರು ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಮುಂದೆ ಹೋದರೆ ಗುಂಡು ಹಾರಿಸುವುದಾಗಿ ಅಧಿಕಾರಿ ಬೆದರಿಕೆಯನ್ನು ಕೂಡ ಹಾಕಿದರು. ಅವಳು ಅವನಿಗೆ ತನ್ನ ಕರ್ತವ್ಯವನ್ನು ಮಾಡಲು ಹೇಳಿದಳು ಮತ್ತು ನಾನು ನನ್ನ ಕರ್ತವ್ಯವನ್ನು ಮುಂದುವರಿಸಿದಾಗಿ ಹೇಳಿದರು. ಅವಳ ಕಥೆಯನ್ನು ಹೇಳಲು ಅನೇಕ ಇತಿಹಾಸಕಾರರು ಸಿಗದಿರಬಹುದು, ಆದರೆ ಅವಳು ತನ್ನ ಹದಿಹರೆಯದಲ್ಲಿ ತೋರಿದ ಶೌರ್ಯ ಮತ್ತು ಧೈರ್ಯ ಅವಳ ಅನೇಕರಿಗೆ ಸ್ಫೂರ್ತಿಯಾಗಿ ನಿಲ್ತಾರೆ. ಎಚ್ಚರಿಕೆಯಿಂದ ವಿಚಲಿತರಾಗದೆ ಮೆರವಣಿಗೆ ಮುಂದುವರಿಯಿತು ಮತ್ತು ಪೊಲೀಸರು ಅವರ ಮೇಲೆ ಗುಂಡು ಹಾರಿಸಿದರು. ನಾಯಕಿಯಾಗಿ ಕನಕಲತಾ ಧ್ವಜವನ್ನು ಹಿಡಿದಿದ್ರು. ಅವರಿಗೆ ಗುಂಡು ಹಾರಿಸಲಾಯಿತು ಮತ್ತು ಗುಂಪಿನ ಮತ್ತೊಬ್ಬ ಸದಸ್ಯ ಆಗಿದ್ದಂಥ ಮುಕುಂದ ಕಾಕೋಟಿ ಅವರಿಂದ ಅದನ್ನು ಕಸಿದುಕೊಳ್ಳುವವರು ಕೂಡ ಧ್ವಜ ನೆಲದ ಮೇಲೆ ಬೀಳದಂತೆ ನೋಡಿಕೊಳ್ಳುತ್ತಾ ಧ್ವಜವನ್ನು ಹಿಡಿದಿದ್ರು. ಕನಕಲತಾ ಮತ್ತು ಮುಕುಂದ ಇಬ್ಬರು ಕೂಡ ಪೊಲೀಸರ ಗುಂಡಿನ ದಾಳಿಗೆ ಬಲಿಯಾದರು.

ಅವರ ಸರ್ವೋಚ್ಚ ತ್ಯಾಗ ವ್ಯರ್ಥ ಆಗಲಿಲ್ಲ. ಅಂತಿಮವಾಗಿ ಆ ಪೊಲೀಸ್ ಠಾಣೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು. ಸ್ವಾತಂತ್ರ್ಯ ಚಳವಳಿಗೆ ಹೆಚ್ಚಿನ ಇಂಧನವನ್ನು ತುಂಬಿದಾಗಾಯಿತು. ಇದರಿಂದ ಮೃತ್ಯು ಬಾಹಿನಿಯ ಈ ಧೀರ ಕೃತ್ಯವು ಭಾರತದ ಸಿಂಹಾಸವನ್ನು ಉರುಳಿಸುವ ಮತ್ತು ದೇಶದ ಮೇಲಿನ ಇಂಗ್ಲೆಂಡ್ನ ಹಿಡಿತವನ್ನು ಮತ್ತಷ್ಟು ದುರ್ಬಲಗೊಳಿಸುವ ದೃಢ ಸಂಕಲ್ಪವನ್ನು ಬಲಪಡಿಸಿತು. ಅಂತಿಮವಾಗಿ ದೇಶವು ಆಗಸ್ಟ್ 15, 1947 ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಶೌರ್ಯಕ್ಕೆ ಗೌರವ ಸಲ್ಲಿಸುವ ಸಲುವಾಗಿ 1997 ನಿಯೋಜಿಸಲಾದ ಭಾರತೀಯ ಕರಾವಳಿ ಕಾವಲು ಪಡೆಯ ಫಾಸ್ಟ್ ಪೆಟ್ರೋಲ್ ಅಡಗಿಗೆ ಕನಕಲತಾ ಬರುವ ಅವರ ಹೆಸರಿಡಲಾಗಿದೆ. ಅವರ ಕಥೆಯನ್ನು ಹೇಳಲು ಅನೇಕ ಇತಿಹಾಸಕಾರರು ಸಿಗದಿರಬಹುದು. ಆದರೆ ಅವರು ತಮ್ಮ ಹದಿಹರೆಯದಲ್ಲಿ ಪ್ರದರ್ಶಿಸಿದ ಶೌರ್ಯ ಮತ್ತು ಧೈರ್ಯದ ಮೂಲಕ ಅವರು ಅನೇಕರಿಗೆ ಸ್ಫೂರ್ತಿಯಾಗಿ ಎಲ್ಲರ ಮನಸ್ಸಿನಲ್ಲಿ ಕೂಡ ಉಳ್ಕೊಳ್ತಾರೆ. ನಿರ್ದೇಶಕ ಚಂದ್ರಮುದಯ್ ಅವರ ಚಿತ್ರ ಯಪಹ ಪುಲಿಲ್ ಮತ್ತು ಯಫಾಕ್ ಚೋರಿಲ್ನಲ್ಲಿ ಅವರ ಕಥೆಯನ್ನು ಪುನಃ ಹೇಳಲಾಗಿದೆ. ಈ ಚಿತ್ರದ ಹಿಂದಿ ಆವೃತ್ತಿ ಪುರಬ್ ಕಿ ಆವಾಜನ್ನು ಸಹ ಹೆಚ್ಚಿನ ಪ್ರೇಕ್ಷಕರು ತಲುಪುವಂತೆ ಬಿಡುಗಡೆಯನ್ನು ಕೂಡ ಮಾಡ್ತಾರೆ. ಇವರ ಈ ಸಾಹಸಕ್ಕಾಗಿ ಅವರನ್ನು ಬೀರಬಾಲ ಮತ್ತು ಅಸ್ಸಾಂನ ಅತ್ಯಂತ ಕಿರಿಯ ಹುತಾತ್ಮ ಎಂದು ಕೂಡ ಕರೀತಾರೆ. ಬ್ರಿಟಿಷ್ ಪೊಲೀಸರ ಎಚ್ಚರಿಕೆಯನ್ನು ಲೆಕ್ಕಿಸದೆ ಧ್ವಜ ಹಿಡಿದು ಮುನ್ನಡೆದಾಗ ಪೊಲೀಸರು ಗುಂಡು ಹಾರಿಸಿ ಗುಂಡೇಟಿಕೆ ಬಲಿಯಾಗಿ ಧ್ವಜವನ್ನು ಕೆಳಗೆ ಬೀಳಲು ಬಿಡದೆ 1942 ಅಸ್ಸಾಂನ ಗೋಪುರ ಪೊಲೀಸ್ ಠಾಣೆಯ ಮೇಲೆ ತ್ರಿವರ್ಣ ಧ್ವಜನ ಹಾರಿಸಲು ಮುಂದಾದಂಥ ಮೆರವಣಿಗೆ ನೇತೃತ್ವ ವಹಿಸಿಕೊಂಡು ದಿಟ್ಟ ಹೋರಾಟವನ್ನು ಮಾಡಿದಂಥ ಧೀರ ಮಹಿಳೆ ಕನಕಲತಾ ಬರುವ ಅವರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರು ಭಾಗವಹಿಸಿದ್ದನ್ನು ನಾವು ಗಮನಿಸೋದಾದರೆ ಫಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಬರುವ ಅಸ್ಸಾಂನ ಗೋಪುರ್ ವಿಭಾಗದ ಯುವಕರ ಗುಂಪುಗಳನ್ನ ಒಳಗೊಂಡಂಥ ಮೃತ್ಯುಬಹಿನಿ ಎಂಬ ಡೆತ್ ಸ್ಕ್ವಾಡನ್ನು ಸೇರಿಕೊಂಡಿದ್ರು. 20, 1942 ಬಹಿನಿ ಸ್ಥಳೀಯ ಪೊಲೀಸ್ ಠಾಣೆಯ ಮೇಲೆ ರಾಷ್ಟ್ರೀಯತಾವಾದ ಧ್ವಜವನ್ನು ಹಾರಿಸಲು ನಿರ್ಧಾರವನ್ನು ಮಾಡ್ತಾರೆ. ಬರುವ ನಿರಾಯುಧ ಗ್ರಾಮಸ್ಥರ ಮೆರವಣಿಗೆಯನ್ನು ಮುನ್ನಡೆಸಿದರು. ಪೊಲೀಸ್ ಠಾಣೆಯ ಉಸ್ತುವಾರಿ ಅಧಿಕಾರಿ ರಬಾತಿ ಮಹಾನ್ ಸೋಮ್ ಅವರು ನೇತೃತ್ವದ ಪೊಲೀಸರು ತಮ್ಮ ಯೋಜನೆಯನ್ನು ಮುಂದುವರಿಸಿದರೆ ಭೀಕರ ಪರಿಣಾಮಗಳ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ. ಎಚ್ಚರಿಕೆಯ ನಂತರವೂ ಮೆರವಣಿಗೆ ಮುಂದುವರಿಯುತ್ತಲೇ ಇತ್ತು. ಪೊಲೀಸರು ಮೆರವಣಿಗೆಯ ಮೇಲೆ ಗುಂಡು ಹಾರಿಸಿದರು. ಬರುವಾಗೆ ಗುಂಡು ಹಾರಿಸಲಾಯಿತು ಮತ್ತು ಅವರು ಹೊತ್ತಿದ್ದ ಧ್ವಜವನ್ನು ಕೂಡ ಮುಕುಂದಕ ಕೋಟಿ ಎತ್ಕೊಂಡ್ರು. ಅವರ ಮೇಲೂ ಕೂಡ ಗುಂಡನ್ನು ಹಾರಿಸಲಾಯಿತು. ಪೊಲೀಸ್ ಠಾಣೆಯಲ್ಲಿ ಬರುವ ಮತ್ತು ಕಾಕೋಟಿ ಇಬ್ಬರೂ ಕೂಡ ಕೊಲ್ಲಲ್ಪಟ್ಟರು. ಬರುವ ಸಾಯುವ ಸಮಯದಲ್ಲಿ ಅವರಿಗೆ ಕೇವಲ 17 ವಯಸ್ಸಾಗಿತ್ತು. ಇಂತಹ ಸಂದರ್ಭದಲ್ಲಿ ಅವರ ಸ್ಮರಣಾರ್ಥವಾಗಿ ಅವರ 2011 ಗೌರಿಪುರದಲ್ಲಿ ಅವರ ಜೀವಗಾತ್ರದ ಪ್ರತಿಮೆಯನ್ನು ಅನಾವರಣಗೊಳಿಸ್ತಾರೆ ಮತ್ತು ಅನೇಕ ಸಿನಿಮಾಗಳಲ್ಲೂ ಕೂಡ ಇವರ ಜೀವನ ಚರಿತ್ರೆಯನ್ನು ಕೂಡ ಚಿತ್ರಿಸಿದ್ದಾರೆ. ಇಂತಹ ಒಬ್ಬ ಮಹಾನ್ ನಾಯಕಿಯ ಒಬ್ಬ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದಂಥ ಅತ್ಯಂತ ಕಿರಿಯ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕನಕಲತಾ ಬರುವ ಅವರ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡುವ ಅವಕಾಶ ಕೊಟ್ಟಂಥ ಜನಧನ ವಾಹಿನಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ನಾನು ಸಲ್ಲಿಸುತ್ತೇನೆ.

ಕೇಳುಗರೆ, ಇದುವರೆಗೂ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಅಲ್ಲೂರಿ ಸೀತಾರಾಮರಾಜು ಹಾಗೂ ಕನಕಲತಾ ಬರುವಾರ್ ಅವರ ಬಗ್ಗೆ ಪಾಂಡವಪುರ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೋಮಶೇಖರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.

ಈ ಸಮಯ ಆನಂದಮಯ. ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರು ಹಾಗೂ ಎಸ್ ವಿ ವೈ ಎಂ ಸಿಬ್ಬಂದಿ ವರ್ಗದವರಿಗೆ ಶುಭಾಶಯವನ್ನು ತಿಳಿಸುವಂತಹ ಸಮಯ ಈ ದಿನ. ಎಸ್ ವಿ ವೈ ಎಂ ಸಿಬ್ಬಂದಿ ವರ್ಗದವರಾದ ಗಂಗರಾಮ್, ಸಿಂಧುಶ್ರೀ, ಯೋಗನಾಥ್, ಪುಟ್ಟಮ್ಮರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/8/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಕೇಳುಗರೆ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಮುಸ್ಸಂಜೆ ಕಾರ್ಯಕ್ರಮ. ಗಿರಿಜನರ ಆರೋಗ್ಯ ಜೀವನ ಕುರಿತು ಸರಗೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಬಸಮ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
0: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯ ಜೀವನ ಕುರಿತು ನಮ್ಮ ಜೊತೆ ಇವತ್ತು ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಬಸಮ್ಮಾರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಆರೋಗ್ಯ ಜೀವನ ಹೇಗೆ ನಡೀತಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ. ಎಲ್ಲಿಯವರು, ಯಾವೂರು, ನಿಮ್ಮ ಹೆಸರೇನು?
3: ನಮಸ್ಕಾರ. ನಮ್ಮ ಹೆಸರು ಬಸಮ್ಮ. ನಾವು ದೇವಲಾಪುರ ನಾಡಿ. ನಾವು ಮೊದ್ಲಗ ಕೆರಗಣಿ ಗೆಂಡ ಎತ್ತಗ ಬಂದು ತಿಂತೀನಿ, ಆಬಲ್ಕಾಯಿ ತಂದು ತಿಂತೀನಿ, ಕರ್ಲ ತಂದು ತಿಂತೀನಿ. ಈಗ ಏನೋ ರೇಷನ್ ಗೀಸನ್ ಕೊಡ್ತಿರೋ ಗಂಟ ಜೀವನ ಮಾಡ್ತೀನಿ. ಅವತ್ತಿನ ಕಷ್ಟ ಬೇಕಾದಷ್ಟದ ಇದ್ರೂ ಈಗ ಅವತ್ತಿನ ಕಷ್ಟನೇ ಮಾಡ್ತಾ ಇಲ್ಲ ಮಕ್ಕಳ ಕಾಲದಲ್ಲಿ.

0: ಹಂಗೆ ಅವ ಮಕ್ಕ ಏನ ಮಾಡ್ಕೊ ಹೋಯ್ತಾವ. ಈಗ ಬಾರ ರೇಷನ್ ನಿಂತೋಯ್ತಲ್ಲ, ಈಗ ಅದು ಇಲ್ಲ ಐದು ತಿಂಗಳಿಂದ. ಹಾ ಹಾ, ಐದು ತಿಂಗಳಿಂದ ಇಲ್ವೇ ಇಲ್ಲ. ಈಗ ತುಂಬಾ ಕಷ್ಟ ಲೇಮಿ ಮೊದ್ಲು ನಂಗೆ, ಈಗ ನಮ್ಗ ಪೂರ್ತಿ ಕಷ್ಟ. ಈಗ ನಮ್ಗ ಅದು ಕೊಡ್ತಾ ಇದ್ರೆ ಹಂಗೆ ಕಾಲ ಮಾಡ್ಕೊಯ್ತೀವಿ. ಕೂಲಿ ಇಲ್ಲ, ಕಂಬಳ ಇಲ್ಲ. ಈ ಆರಂಭ ಮಾಡೋರು ಒಂದಿನ ಕರೀತಾರ, ಒಂದಿನ ಕರೆಯಲ್ಲ, ಅವ್ರವ್ರೆ ಮಾಡ್ಕೊತಾರ. ಕೂಲಿಗೆ ಕರೆಯಲ್ಲ ನೋಡಿ, ಹಿಂಗೆ ಬಿದ್ದಿರೋದು ಹೊಟ್ಟೆಲಿ. ಅಡಿಪದಲ್ಲಿ ಅಕ್ಕಿ ಕೊಡ್ತಾರ, ಅದಿಷ್ಟ ತಕ್ಕಬಂದ್ಕತೀವಿ. ಹತ್ತಿರ ಗಂಟ ತಿನ್ನೋದು ಹೆಂಗೆ ಸೊಪ್ಪು ಸೇರತ್ತೆ ಅನ್ಕೊಂಡು ಕಾಲ ಮಾಡ್ತೀವಿ ಅಷ್ಟೇ.
1: ಹಿಂದಿನ ಕಾಲದ ತರನೇ ಈಗ್ಲೂ ಜೀವನ ನಡೀತಾ ಇದೆ, ಯಾವ್ದೇ ಬದಲಾವಣೆ ಆಗಿಲ್ಲ. ಮನೇಲಿ ಯಾರ್ಯಾವ ಇದೀರಿ?
0: ಮನೇಲಿ ನಾವು, ನಮ್ಮ ಅಟ್ಟೆಯವರು, ನಮ್ಮ ಅಕ್ಕ, ಸೊಸರು, ಮೊಮ್ಮಕ್ಕ ಎಲ್ಲ ಇವೆ.
1: ಎಷ್ಟು ಜನ ಮಕ್ಕಳು ನಿಮ್ಗೆ?
0: ಏಳು ಜನ. ಏಳು ಜನ ಇಬ್ಬರು ತೀರೋದ್ರು, ಇನ್ನ ಐದು ಸೀಟು, ಇಬ್ರು ಗಂಡು ಮಕ್ಕ, ಮೂರು ಹೆಣ್ಮಕ್ಕ, ಒಬ್ಬ ಕುಡುಗ್ಲವಳ, ಒಬ್ಬ ಗುಂಡ್ಲಪೇಟಲ್ಲಿ ಮದುವೆ ಮಾಡಿ ಗಂಡ ತೀರೋದ ಅವಲ್ಲ ಅವಳ. ಅವಳ ಮಗ ಇಲ್ಲೇ ಇರೋದು, ಇವ ಹಿರಿ ಮಗನ ಮಗ. ಹಿರಿ ಮಗ, ಹಿರಿ ಮಗ, ಸೊಸರು ಎಲ್ಲ ಇಲ್ಲೇ ಇವೆ, ಮೊಮ್ಮಕ್ಕ ಎಲ್ಲ.
1: ಅಂದ್ರೆ ಎಲ್ಲರೂ ಒಂದೇ ಮನೇಲಿ ವಾಸವಾಗಿದ್ದಾರೆ.
0: ಮನೇಲಿ
1: ಈಗ ಎಲ್ಲರೂ ಒಂದಾಗಿರೋದ್ರಿಂದ ದೊಡ್ಡ ಕುಟುಂಬ. ಇದು ನಡುವೆ ರೇಷನ್ ಬೇರೆ ಬರ್ತಾ ಇಲ್ಲ ಅಂತ ಹೇಳಿದ್ರಿ, ಹೇಗ್ ನಡೀತಾ ಇದೆ ಜೀವನ?
0: ಹಂಗಿನ್ ಹೆಂಗ್ ನಡೆದದು? ಇದಂಗ್ ಕಾಲ ಮಾಡ್ಬೇಕು ಇದ್ದದ್ರಲ್ಲಿ. ಒಂದ್ ಸಾಲ ಸಾಲ ಮಾಡ್ಕೊಂಡು ಹೋಗು ಇಸ್ಕೊಂಡು ಬಂದ್ರು, ಈ ಊರಲ್ಲಿ ಹುಟ್ಟಲ್ಲ. ನಮ್ಗೊಂದ್ ಕಷ್ಟ ಬಂದ್ರು ಹುಟ್ಟಲ್ಲ. ಗೇದ್ರ ಮಾತ್ರ ಕೊಡ್ತಾರ 300 ರೂಪಾಯಿ ಕೂಲಿ. ಐದು ಗಂಟೆ ಗಂಟೆ ಗೇಬೇಕು. ಈಗ ಅದು ಇಲ್ಲ, ಕೂತೀನಿ. ಆ ಕಾಳು ಕಡ್ಡಿ ಬತ್ತಿರ ಗಂಟ ನಮ್ಗ ಏನು ಕಷ್ಟ ಇತ್ತಿಲ್ಲ. ಮಡಿಕೊಂಡು ಹಂಗೆ ಕಾಲ ಮಾಡ್ಕತೀನಿ. ಇನ್ನೇನು ಮಾರಕ್ಕೆ ಹೋಯ್ತಿತ್ತಿಲ್ಲ, ಕೇರಕ್ಕೆ ಹೋಯ್ತಿತ್ತಿಲ್ಲ, ತಿಂತೀನೋ ಚೆನ್ನಾಗ ಎಲ್ಲ. ಈಗೇನು ಇಲ್ಲ, ತುಂಬಾ ಕಷ್ಟದಲ್ಲೇ ಇರೋದು. ಈಗ
1: ಈಗ ಒಂದ್ ಕಡೆ ಕಷ್ಟ, ಇನ್ನೊಂದ್ ಕಡೆ ಎಲ್ಲರೂ ಒಟ್ಟಾಗಿರೋದು ಒಂದು ಖುಷಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ?
0: ನಮ್ರು
1: ಕಷ್ಟ ಸುಖಕ್ಕೆ ಒಬ್ರು ಆಗ್ಬೇಕು ಅಂತದ್ರಲ್ಲಿ ಎಲ್ಲ ಒಟ್ಟಾಗಿದ್ದೀರಾ?
0: ನಾವೆಲ್ಲಾ ಖುಷಿಯಾಗೇ ಇರೋದು, ಮೊಮ್ಮಕ್ಕ, ಸೊಸರು, ಗಂಡು ಮಕ್ಕ ಎಲ್ಲ ತುಂಬದ ಕುಟುಂಬ ಚೆನ್ನಾಗೇ ಇರೋದು. ಖುಷಿ
1: ಕುಟುಂಬ ಅಂದ್ರೆ ಒಂದು ಖುಷಿ ಸಂತೋಷ.
0: ಎಂಟ್ರು ಎತ್ತರು ಬಂದ್ರು, ಅವ್ರನ್ನು ನಾವು ಇಸ್ಕೊಂಡೆ ಕಳಿಸೋದು. ಯಾರು ಬಂದ್ರು ಆಚೆ ಕಳಿಸಲ್ಲ. ನಮ್ಮ ಮೊಮ್ಮಕ್ಕ ಕಾಟೋಳವ ಬಂದು ಈಗ ಕಷ್ಟ ಅಂದ್ಬಿಟ್ಟು ಬಂದು 3 ತಿಂಗಳಾಗದ. ಅವ್ರ ಮಕ್ಕಳು ಕುಟುಂಬಿ ಇಲ್ಲೇ ಇಸ್ಕೊಂಡ್.
1: ಅಂದ್ರೆ ಯಾವುದೇ ರೀತಿ ಮುಜುಗರ ಪಡೆದೆ ಎಲ್ಲಾರನು ಒಟ್ಟಾಗಿ ಒಂದು ಒಟ್ಟು ಕುಟುಂಬದಲ್ಲಿ, ಜೇನು ಕುಟುಂಬದಲ್ಲಿ ಸಾಕೊಂಡು ಈಗ್ಲೂ ಖುಷಿ ಖುಷಿಯಿಂದ ಜೀವನ ನಡೆಸ್ತಾ ಇದೀರಿ. ಮೊದ್ಲೆಲ್ಲ ಏನಾರು ಓದಿದ್ರ ನೀವು?
0: ಇಲ್ಲ ಬಿಡಿ, ನಂಗೆ ಈ ಸ್ಕೂಲ್ ಮನೆ ಗೊತ್ತಿಲ್ಲ ಮೇಡಮ್. ನಾನು ಆ ಪ್ಲಸ್ ಒನ್ಗೆ ಒಂದು ಚೂಜಿ ಹಾಕ್ಸ್ಕೊಳಕ್ ಹೋಗಿಲ್ಲ, ಇನ್ನೂ ಹೋಗಿಲ್ಲ. ಏಳು ಮಕ್ಕ ಅದು ಅಷ್ಟೇ. ನೀರು ಕೊಣದ ಮಾಡದ ಏನು ಇಲ್ಲ. ಇನ್ನು ಕಿರಿ ಮಗ ಇದ್ಲಲ್ಲ, ಅವಳದ್ರಲ್ಲಿ ಲಾಸ್ಟ್.
1: ಅಂದ್ರೆ ಯಾವುದೇ ರೀತಿ ಶಿಕ್ಷಣ ವ್ಯವಸ್ಥೆನು ಪಡ್ಕೊಂಡಿಲ್ಲ. ಚಿಕ್ಕ ವಯಸ್ಸಿನಲ್ಲೆಲ್ಲ ಏನ್ ಕೆಲಸ ಮಾಡ್ತಿದ್ರಿ ನೀವು?
0: ಅಂದ್ರೆ ಹಿಂಗೆ ಕೂಲಿ ಮಾಡ್ತೀನಿ, ತೆಗಿತಿ ಬಿಡ್ಸಕ್ ಹೋಯ್ತೀನಿ. ಕರೆದವ್ರಲ್ಗ ಇಲ್ದೆ ಹೋದ್ರ ಹೋಗಿ ಕೆರೆಗಣಿ ಗೆಣಸು ಗಂಡ ಆಮ್ಯಾಕ ಕಾಡು ಗಣ ಗೆಣಸುಗಳು ಗೆಣಸಕ್ಕ ಬತ್ತಿದ್ರು, ಮುಳ್ಳು ಗೆಣಸು. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ, ಆಗ್ಲು ಅಷ್ಟೇ.
1: ಅಂದ್ರೆ ಚಿಕ್ಕ ವಯಸ್ಸಿನಿಂದಾನು ಕೂಲಿ ಮಾಡ್ಕೊಂಡು ಇಷ್ಟೇ ಜೀವನ ಕಷ್ಟ ಪಟ್ಕೊಂಡು ಬಂದಿದ್ದೀರಿ, ಯಾವುದೇ ಬದಲಾವಣೆನು ಕಾಣ್ತಾ ಇಲ್ಲ.
0: ಆಮ್ಯಾಕ ಅಚ್ಚ ಕಾಡಿನಿಂದ 2 ರೂಪಾಯಿಗೆ ಸೌದೆ ಹೊತ್ತೀನಿ, ಸೌದೆ ಹೊತ್ತೀನಿ 7 ರೂಪಾಯಿಗ 7 ರೂಪಾಯಿ ಕೂಲಿ ಮಾಡೀನಿ ಹೇಳಿ. ಆಗ ನುಚ್ಚು ಗಿಚ್ಚು ಬತ್ತಿತ್ತಲ್ಲ, ಆಗ 7-8 ರೂಪಾಯಿನ ಕೂಲಿ ಮಾಡೀವಿ. ಇವಾಗ ಸೊಪ್ಪಿನ ಕೆಲಸ, ಮಣ್ಣು ತೊಳ್ಳೋದು ಮಾಡೋದು ಅವೆಲ್ಲ ಮಾಡೀವಿ. ಅವತ್ತಿನಿಂದು ಕಷ್ಟದಲ್ಲೇ ಮಾಡಿರೋದು.
1: ಅಂದ್ರೆ ಈಗ 2 ರೂಪಾಯಿನ ಕಾಲ ಅಂತ ಹೇಳಿದ್ರಲ್ಲ, ಆ 2 ರೂಪಾಯಿನ ಕಾಲಲ್ಲಿ ಯಾವ ತರ ಜೀವನ ಸಾಕ್ತಿತ್ತು?
0: ಆಗ ರೇಷನ್ ಇವೆಲ್ಲ ಕಮ್ಮಿ ನಮ್ಗ, ಒಂದಾಣಿ ಎರಡಾಣಿ ಹಿಂಗೆಲ್ಲ ಕೊಡ್ತಿದ್ರು ಅಂತ ತಕತಿದ್ರು. ಈಗ ಇಲ್ವಲ್ಲ, 8 ರೂಪಾಯಿ ಆಗದ ಬೆಲ್ಲ ಒಂದಚ್ಚು. ಆವಾಗ ಏನು ಇಲ್ಲ, 10 ರೂಪಾಯಿ ತಕ್ಕ ಹೋದ್ರು ನಾವು ತುಂಬಾ ಬೆಲ್ಲ ಟೀ ಸೊಪ್ಪು ಎಲ್ಲ ತಕತೀನಿ. ಆಮ್ಯಾಕ 20 ರೂಪಾಯಿ ತಕ್ಕ ಹೋದ್ರು ರೈಸ್ ರಾಗಿ ತತ್ತೀನಿ ಮಾಡ್ಕತೀನಿ. ಇವಾಗ ಏನು ಇಲ್ಲ, ಬೇವಿನ ಹಾಳು ಹಾಯ್ಕೊಬತ್ತೀನು, ಬಿದ್ರಳಿ ಅಲ್ಲೆಲ್ಲ ಹೋಗಿ ಹಾಯ್ಕೊಬತ್ತೀನು 7 ರೂಪಾಯಿ ಸೇರು, ಅಲ್ಲೆಲ್ಲ ತಟ್ಟುಗಣ ಎಲ್ಲ ಹಾಯ್ಕೊಬತ್ತೀನಿ.
1: ಆಗಿನ

0: ಜೀವನದಲ್ಲಿ ಶ್ರಮ ಜಾಸ್ತಿ ಇರ್ತಿತ್ತು, ಕೂಲಿ ಕಡಿಮೆ ಇರ್ತಿತ್ತು. ಆ ಕೂಲಿಲು ಯಾರು ಕೊಂಡ್ಕೊಳ್ಳಕ್ ಹೋದಾಗ ಸಾಮಾನ್ಗಳೆಲ್ಲ ಅಗ್ಗವಾಗಿರ್ತಿದ್ವು.
1: ರೈತು ಜಾಸ್ತಿ
0: ಈಗ ಕೂಲಿ ಹೆಚ್ಚು,
1: ಕೂಲಿ ಹೆಚ್ಚಾಗಿದ್ರು 500 ರೂಪಾಯಿ ತಾಕ ಹೋದ್ರೆ ಒಂದ್ ಕವರ್ ಸಾಮಾನ್ ಬರಲ್ಲ, ಒಂದೊತ್ತು ಎರಡೊತ್ತಿಗೆ ಎಟಕಲ್ಲ. ಇವತ್ತಿನ ಜೀವನದಲ್ಲಿ ಅವತ್ತೇನು ಇಲ್ಲ ನಮ್ಗ. ಅವತ್ತು ಎಷ್ಟೇ 2 ರೂಪಾಯಿ ಗೇದ್ರು ನಾವು ಅದ್ರ ಜೊತೆಗೆ ಗೆಣಸು ಗೆಂಡ ತಂದ್ಕೊಂಡು ಕಾಲ ಮಾಡ್ಕೊಂಡು ಚೆನ್ನಾಗೇ ಒಂದೌಷ್ಧಿ ಇಲ್ಲ, ಕಸ ಇಲ್ಲ, ಒಂದ್ ಸೂಜಿ ಇಲ್ಲ, ಒಂದ ಆಪ್ರೇಷನ್ ಇಲ್ಲ, ಏನಂದ್ರೆ ಏನಿಲ್ಲ. ಒಂದ ಮನೇಲಿ ಡೆಲಿವರಿ ಅಲ್ಲ ಹೇಳ್ತಿರ್ಬೋ. ಆಗ ಇವತ್ಲೇನ ಹೋಗ್ಬೇಕು ಆಸ್ಪತ್ರೆ ಅವತ್ತಿನ ಕಷ್ಟ ಏನೂ ಇಲ್ಲ. ಎಷ್ಟು ಆಯ್ತು ನಮ್ಗೆ.
0: ಈಗ ಮಕ್ಳಿಗೂ ಶಿಕ್ಷಣ ಕೊಡಿಸ್ತಿಲ್ವಾ ನೀವು?
1: ಇಲ್ಲ, ಮಕ್ಕಳು ಹೋಯ್ತವ.
0: ಅಲ್ಲ, ನಿಮ್ ಮಕ್ಳಿಗೆ 5 ಜನ ಮಕ್ಳಿಗೆ ಕಳಿಸ್ತಿಲ್ವಾ ನೀವು?
1: ಹೋಗನ ಹೋಯ್ತೀನ, ಕಿರಿ ಮಗನ ಹೋಯ್ತೀನಿ, ಹೋಗನ ಹೋದಾನ.
0: ಅಂದ್ರೆ ಅವ್ರಿಗೆ ಮಾತ್ರ ಶಿಕ್ಷಣ ಕೊಡಿಸಿದ್ರಿ, ಇನ್ ಯಾರಿಗೂ ಕೊಡಿಸ್ತಿಲ್ಲ.
1: ನಮ್ ಮಕ್ಳಿಗ ಈಗ ಮಾಡವ ಆಗವ. ನಮ್ಗಿಲ್ಲ, ಇವಳು ಓದಕ್ ಹೋಗಲ್ಲ, ಅವಳು ಓದಕ್ ಹೋಗಲ್ಲ, ಇವರೆಲ್ಲ ಓದಕ್ ಹೋಯ್ತ. ಅದೇನು ಇಲ್ಲ ನಮ್ಗಿಲ್ಲ, ಅಷ್ಟೇ
0: ನಿಮ್ಗಿಲ್ಲ. ಈಗ ಇಂದಿನ ಕಾಲದಲ್ಲಿ ಕೃಷಿ ಮಾಡ್ತೀನಿ ಅಂದ್ರೆ ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಯಾವ್ಯಾವ ತರ ಬೆಳೆಗಳನ್ನ ಬೆಳ್ಕೋತಿದ್ರು ಅವಾಗೆಲ್ಲ?
1: ಆಗ ಜೋಳ ಗಿಳ ಆಳುಮುಳು ಹೆಚ್ಚಿನ ಜೋಳ ಅಂದ್ರೆ ಇಬ್ಬರು ಜೋಳ ಬೆಳೀತಿದ್ರು, ರಾಗಿ ಬಿತ್ತಿದ್ರು, ಉಳ್ಳಿ ಉಚ್ಚಳು ಇಷ್ಟು ಮಾಡ್ತಿದ್ರು, ಹತ್ತಿ ಹಾಕ್ತಿದ್ರು. ಇವತ್ತಲೆ ಗೇಲು ಅದೇಂತವ ಶುಂಠಿ ಇಲ್ದೇ ರೋಗಗೆಲ್ಲ ರತಂ ಪರದ ರೋಗಕ್ಕೆ ದಂಡಾಯ್ತು. ಹತ್ತಿಗ ಅದಕ್ಕೆಲ್ಲ ತಿಪ್ಪ ಗೊಬ್ಬರ ಹಾಕ್ತಿದ್ದು. ಈಗ 12 ತರ ಹಾಕ್ತಾರ ಸರ್ಕಾರದಿಂದ, ಕೇರಳದವರು ಎಲ್ಲ ತಕ್ಕೊಂಬಂದು ಹಾಕ್ತಾರ. ಅಲ್ಲಿ ಎಣ್ಣೆ ಸೊಪ್ಪು ತಂದು ತಿಂತೀವಿ,
0: ನೆಗಡಿ ಅದರಿಂದ ಹಾಸ್ಪಿಟ್ಲ್
1: ಮಕ್ಕ ಬರ್ಬೇಕು.

0: ಈಗ 2 ರೂಪಾಯಿ ಕೂಲಿ ಅಂತ ಹೇಳ್ತೀರಿ, ರಾಗಿ ಎಲ್ಲ ಬೆಳೀತಾ ಇತ್ತು, ಅಲ್ಲಿ ಏನ್ ಕೆಲಸ ಇರ್ತಿತ್ತು ನಿಮ್ಗೆ?
1: ಹೊಗ ಸೊಪ್ಪು ಆಗ್ಲಿಂದ ಹೊಗಪ್ಪ ಇರಾಕ ಮಣ್ ತಳ್ಳಕ ಅನ್ನಕ ಕಬ್ಬನ್ ಕೆಲ್ಸ, ಕಬ್ಬು ಹಾಕ್ತಿದ್ರು, ಅದಕ್ಕ ಊರಕ್ಕ ಮಾಡಕ್ಕ ಎಡೆಯಕ್ಕೆಲ್ಲ ಕರಿತಿದ್ರು ಹೋಯ್ತೇನೆ. ಕಬ್ಬು ನಾಲ ಮನೆ ಇಲ್ಲೇ ಇತ್ತು ಗೌಡರಲ್ಲಿ, ಅಲ್ಲಿ ಬೆಲ್ಲ ಮಾಡ್ತಿದ್ರಲ್ಲ ಅಲ್ಲೇ ಎಲ್ಲ ಮಾಡ್ತೀನಿ. ಈಗ ಎಲ್ಲ ಇಲ್ಲ, ಏನು ಮಾಡಲ್ಲ.
0: ಆಗೆಲ್ಲ ಸಿರಿಧಾನ್ಯಗಳು ಸಿಕ್ತಿತ್ತು, ನವಣೆ ಸಜ್ಜೆ ಬಾರ್ಲಿ
1: ನವಣ ಅವೆಲ್ಲ ಸಿಂತಕಡ ಬರ್ತೀನಿ, ರಾಗಿ ಹಾಕಿ ನವಣ ಇದೆಂತದು ಸಾಮಕ್ಕಿ ಅವೆಲ್ಲ. ಅನ್ನ ಮಾತ್ರ ಇಲ್ಲ, ಅನ್ನ ಉಸ್ಕ ತಿಂತಿದ್ರು, ಕಷ್ಟ ಅನ್ನ ಸಿಕ್ತಿತ್ತಿಲ್ಲ, ಇಟ್ಟು ಇಟ್ಟು ಕೊಡ್ತಿದ್ರು. ಅನ್ನ ತಕೊಂಡ್ರೆ ಸಾರೊಳಕ ವಂಚನೆ ಎತ್ತಂತ ಇಟ್ಟುಬಿಟ್ಟು ಇಕ್ತಿದ್ರು ರೈತರು. ಅವಾಗಿಲ್ಲ ಬಿಡಿ, ಅನ್ನ ಬೊಂಕ ಬೊಂಕ ತಕೊಂಡ್ರೆ 1 ಕೆಜಿ 1/2 ಕೆಜಿ ತಂದು ಮಾಡ್ಕೊ ತಿಂತೀನಿ. ಇದು ನುಚ್ಚು ಮಾತ್ರ ತಕೊಬತ್ತೀನಿ, ಆಗ ಮುಸುಂಜಳದ ನುಚ್ಚು. ಈಗ ಅದು ಸಿಕ್ಕದೇ ಇಲ್ಲ ಬೊಂಕ ಗೋಧು ಅವೆಲ್ಲ. ಈಗಲೂ ಗೋಧು ನುಚ್ಚು ಕೊಡೋದೇ ಇಲ್ಲ ಅಂಗನವಾಡಿಗೆ, ಅದು ನಿಂತೈತು.
0: ಆಗಿನ ಪದಾರ್ಥಗಳು ಈಗ ಅಪರೂಪ, ನಾವು ಅಂಗಡಿಲಿ ಕೊಂಡ್ಕೊಳ್ಬೇಕಾದ ಪರಿಸ್ಥಿತಿ ಆವಾಗ ಮನೇಲೇ ಇರ್ತಿತ್ತು, ಒಕ್ಕಣೆ ಮಾಡ್ತಿದ್ವಿ,
1: ತರಬೇಕು ಜಾಸ್ತಿ ದುಡ್ಡು.
0: ಈಗ ನವಣೆ ಸಜ್ಜೆ ಎಲ್ಲ ನಾವು ಪ್ಯಾಕೆಟ್ ಗಟ್ಟಲೆ ತರಬೇಕು, ಅವಾಗೆಲ್ಲ ಮೂಟೆ ಗಟ್ಟಲೆ ಮನೇಲೇ ಇರ್ತಿತ್ತು,
1: ಮನೇಲೆ ಬೆಳಿತಿದ್ರು. ಬೆಳೆದ್ರ ತಕಬತ್ತೇನು ಕುಟ್ಟಲ್ಲ,
0: ಮಿಷಿನ್ ಗಳು ಇರ್ಲಿಲ್ಲ, ಕುಟ್ಕೋತಿದ್ರ ಹೆಂಗೆ?
1: ಕುಟ್ತೀನಿ ಒಂದ್ ಕಲ್ಲಿ ಒಳ್ ಕಲ್ಲಲ್ಲಿ ಕುಟ್ತೀನಿ ಯಾವ್ದು. ಈಗ ಏನು ಇಲ್ಲ, ಮಿಷಿನ್ ಜನಗಳಿಗೆ ಕೊಡಲ್ಲ ಕೂಲಿಯ, ತಕೊಂಡ್ ತಕೊಂಡ್ ಹೊಡೆಸ್ತಾರ, ಕುಯ್ಯಕ ರೀ ಕಟಕ ಅನ್ಕೊಂಡೆಲ್ಲ ಅದ್ರಲ್ಲೇ ಮಾಡಿಸ್ಕೊತಾರ. ನಮ್ಮಂತವ್ರು ಕೂಲಿಗೆ ಎಲ್ಗೋಗು, ದುಡ್ಡು ಕಸವು ಅವು ಬರಲ್ಲ, ಮಾಡ್ಕೊಡಲ್ಲ, ದುಡ್ಡು ಕೊಟ್ರು ಮಾಡ್ಕೊಡ್ತಾರ. ಎಲ್ಲ ಇರೋರ್ಗೆ ಮಾಡಾರ, ರೈತರುಗಳಿಗೆ ಇರೋರ್ಗೆ ಆಸ್ತಿ ಇರೋರ್ಗೆ ಮಾಡ್ಕೊಟ್ಟಾರ. ನಮ್ಮಂತವ್ರಿಗೆ ನಮ್ಮ ಆಡಿಗಳಿಗೆ ಯಾರಿಗೂ ಇಲ್ಲ. ನಮ್ಮಕ್ಕ ಒಬ್ಬ,

0: ಇಲ್ಲಿ ಬರೋದು ನಮ್ಮ ಅಕ್ಕನಿಗೂ ಒಬ್ಬರಿಗೆ, ನಮ್ಮ ಅಕ್ಕನಿಗಂದ್ರ 50 ರೂಪಾಯಿ ಕಾಲದಿಂದ ಬರುತ್ತೆ. ಆ ಕಾಲದಿಂದ ಬರ್ತಿತ್ತು.
1: ಈ ಊರಲ್ಲಿ ಯಾರಿಗೂ ಇಲ್ಲ,
0: ಎಲ್ಲ ಮುದುಕರು ಮೋಟ್ರು ಎಲ್ಲ ಸುಮಾರು ಸೀಟ್ ಅವ್ರ, ಯಾರಿಗೂ ಇಲ್ಲ.
2: ಈಗ ಅಮ್ಮ ನೀವು ಹೇಳಿದ ಕಾಲದ ಮಾತು ಹೇಳ್ತಿದ್ರಿ, ಯಥೇಚ್ಛವಾಗಿ ಆರೋಗ್ಯ ಅನ್ನೋದು ಇರ್ತಿತ್ತು. ಈ ಆರೋಗ್ಯದ ಗುಟ್ಟೇನಮ್ಮ, ಏನ್ ತಿಂತಿದ್ರಿ ಅವಾಗೆಲ್ಲ?
0: ಅವಾಗ ಏನ್ ತಿಂತೀನಿ, ಹಿಟ್ಟು ತಿನ್ನು, ಸೊಪ್ಪು ತಿಂತೀನಿ. ಆವತ್ತಲೆ ಗೊಬ್ಬರ ಕೂಡ ಹಾಕ್ತಿತ್ತಿಲ್ಲ ಹೆಚ್ಚಿಗ, ಒಲ್ಕಣಿ ಯಾವ ತಿಂದ್ರು ನಮ್ಗೆ ಯಾವ ರೋಗನು ಇರ್ನಿಲ್ಲ. ಇವತ್ತಲೇನ ಸೊಪ್ಪಗ ಔಷಧಿ ಹೊಡಿತಾರ, ಅದನ್ನೇ ತಿಂತೀನಿ. ಒಂದ ಗಿಡಿಯ ಕೆಂಬಲ ಯಾವ್ದಾರ ಬರ್ತದ, ಓಡ್ ಬರ್ಬೇಕು ಅಂದ್ರೆ ದುಡ್ಡು ಪಾಸ್ಕೊಂಡ್ ಸಿಕ್ಕಲ್ಲ ನಮ್ಗೆ, ನಮ್ ಮಕ್ಕಳ
2: ಆಗೆಲ್ಲ ಕಾಡಿಗೆ ಹೋಗ್ತಿದ್ರ ಆಹಾರ ಪದಾರ್ಥಗಳ ತರ
0: ಕರ್ಲ ಗಿರ್ಲ ಎಲ್ಲ ಸಿಕ್ತಿತ್ತು. ಈಗ ಏನು ಸಿಕ್ಕಲ್ಲ. ಆನ ಭಯ, ಈಗ ಆನ ಹುಲಿ ಈಗ ಭಯ ಮುಡಿಸೋದ ತಂಕೊಂಡು ಕಷ್ಟ ನಮ್ಗ.
2: ಇಂಥ ಕಾಲದಲ್ಲೂ ಕಾಡಿಗೆ ಹೋಯ್ತಿದ್ರಿ, ಆಗ ಪ್ರಾಣಿಗಳು ಇರ್ತಿದ್ದು, ಆಗ ಈ ತರ ಭಯ ಇರ್ಲಿಲ್ಲ?
0: ಭಯ ಇಲ್ಲ, ಆಗ ಭಯ ಇತ್ತಿಲ್ಲ, ಆಗ ಇಷ್ಟು ಕೇಡಿಗಳೇ ಇರ್ಲಿಲ್ಲ. ಈಗ ಎಲ್ಲ ತಾಕ ಬಂದಾಕೊಂಡ ಹತ್ತಿನ ಬಿಟ್ಟಾಗ ಅವತ್ಲೆ ಏನು ಬಿಡ್ತೀವಿ ತಿಳಿ ಏನು ಇಲ್ಲ. ಇವು ಆನ ಒಂದ ಎರಡ ಇದ್ರು ನಾವೆಲ್ಲ ನುಕ್ಕ ಬಂದ್ರು ನಮ್ಗೆ ಏನು ಭಯ ಇರ್ತಿ.
2: ಅಂದ್ರೆ ಒಂದು ಬಾಂಧವ್ಯ ಇತ್ತು ನಿಮ್ಗೂ ಪ್ರಾಣಿಗಳಿಗೂ. ಈಗ ಇತ್ತೀಚಿನ ದಿನಗಳಲ್ಲಿ ಅವು ಕಡಿಮೆ ಆಗ್ತಾ ಬರ್ತಾ ಇವೆ.
0: ಈಗ ಸಿಕ್ಕಿದ್ರೆ ಸಕಲ ಹಾಕೋಯ್ತವ ನುಂಕೊಂಡು ಎಲ್ಲ ತುಂಕಣವಿ. ಈಗ ಭಯ ಬಿಡಿ. ಈಗ
2: ಈಗ ಹಿಂದಿನ ಕಾಲದಲ್ಲಿ ಎಲ್ಲ ಗ್ಯಾಸು ಈ ಮಿಕ್ಸಿ ಏನಾದ್ ಇರ್ಲಿಲ್ಲ, ಯಾವ ತರ ಮಾಡ್ತಿದ್ರಿ?
0: ಪಾತ್ರ ಸಿಕ್ಕದೇ ಕಷ್ಟ, ಮಡ್ಕೆ ಮಡ್ಕ ತಕೊಂಡ್ ಮಾಡ್ ಕಾಫಿ ಕಾಯ್ಸಕ್ ಮಾಡ್ಕ, ನೀರ್ ತುಂಬ್ಕೊಳಕ್ ಮಾಡ್ಕ, ನೀರೋರ ಕರುವಿ ಅರ್ವಿ ಅಂದ್ರೆ ಚೋರ್ಗ ಕಣಗಿರ್ತಾವಲ್ಲ ಊರಕ್ಕ ಹೊತ್ತಗ ಬಂದು ಒಳಗ ತುಂಬ್ಕೊಳದು ನೀರ ಹಿಟ್ಟು ಮಾಡಕ ಸಾರ್ ಮಾಡಕ ಎಲ್ಲದಕ್ಕೂ ಮಡ್ಕೆ.
1: ಒಡ್ದೋಗ್ತಿರ್ಲಿಲ್ವಾ?
0: ಮಾಡ್ತೀನಿ ಆಗ ಒಡ್ದೋಗ್ ಬರ್ದಂಗ. ಈಗ ಆಕ ತೂತ್ ಕಡಿಸ್ತಾರ ಮಡ್ಕಲ್ ಒಂಜಿನ ಮಡಕದ್ದವ್ರು. ಈಗ ಮಡ್ಕಲ್ಲಿ ಯಾರು ಮಾಡಲ್ಲ ಬಿಡಿ, ಆಗ ಮಾಡ್ದವ್ರು ಈಗ ಮಡ್ಕಲ್ ಮಾಡಿದ್ರ. ಈಗ ಪಾತ್ರೆ ಬಾಳ್ಮೆ ಬರಲ್ಲ, ಎಷ್ಟು ಗುಡ್ಡೆ ಹಾಕೊಂಡಿದ್ರು.
1: ಅದ್ರ ರುಚಿ
0: ಈಗ ಬರಲ್ಲ ಬಿಡಿ, ಮಡ್ಕ ರುಚಿ ಮಡ್ಕ ತಂಪು ಕಾಫಿ ಇಟ್ಟು ಎಲ್ಲ ಆಮೇಲೆ ಒಲಾಲಿ ಅಡುಗೆ ಮಾಡೋದು. ಈಗ ಗ್ಯಾಸ್ ಅವರು ನಾವು ಈಗಲೂ ಒಲಾಲೇ ಮಾಡೋದು.
1: ಇವಾಗ್ಲೂ
0: ಗ್ಯಾಸ್ ಇಲ್ಲ ನಮ್ಗ, ಒಲಾಲೇ ಅಡುಗೆ ಮಾಡ್ಕೊ ಊಟ ಮಾಡೋದು. ಗ್ಯಾಸ್ ನಮಗ ಇನ್ನೂ ಕೊಟ್ಟಿಲ್ಲ, ಬಂದಿತ್ತಿ.
1: ಗ್ಯಾಸ್ ಮಾಡಿಸ್ತಿಲ್ಲ
0: ನೀವು? ಈಗ ತಗೋಬೇಕು ಸಸ ಗೊಬ್ಬರ ಕಥ. ನಮಗ್ ಬಂದಿಲ್ಲ, ನಮ್ಮ ಒಲಾಲೇ ಅಡುಗೆ ಮಾಡೋದು ಯಾವ್ದು
1: ಈಗ್ಲೂ.
0: ಇಲ್ಲಿ ಅಡುಗೆ ಮಾಡಕ್ಕೆ ಮಾಡ್ಕೊಂಡ್ರೆ
2: ಈಗಲೂ ಕೂಡ ನೀವು ಒಲೆ ಅಡುಗೆ ಮಾಡ್ತೀರಾ, ಅದರಿಂದ ತುಂಬಾ ರುಚಿ ಇರುತ್ತೆ, ಆರೋಗ್ಯನೂ ವೃದ್ಧಿ ಆಗುತ್ತೆ.
0: ಹಿಟ್ಟು ಮಾಡೋದು ಸಾರ್ ಮಾಡೋದು ಹಿಟ್ಟು ಮಾಡೋದು.
2: ಈಗ ನಿಮ್ಗೆ 5 ಮಕ್ಕಳು ಅಂತ ಹೇಳಿದ್ರಿ, ಆ ಮಕ್ಕಳನ್ನೆಲ್ಲ ಸಾಕ್ಬೇಕು ಅಂದ್ರೆ ಇಂತೆಲ್ಲ ಎಷ್ಟು ಕಷ್ಟ ಇರ್ತಿತ್ತು, ಯಾವ ತರ ಸಾಕಿದ್ರಿ ಅವ್ರನ್ನ?
0: ಹೇಳಲಿಲ್ವಾ ಗೆಣಸು ಆಗತ್ತೆ ತಕ್ಕ ಬಂದ್ರು ತಿನ್ನಕ ಉಬ್ಬರಿಸ್ತಿದ್ರು. ಅದೇ ಒಂದ್ ಸ್ವಲ್ಪ ಅಕ್ಕಿ ಪಕ್ಕಿ ತಕ್ಕತ್ತಿದ್ಮಲ್ಲ ಅವ ಮಡಿಕೊಂಡು ಮಕ್ಕಳಿಗೆ ಹಾಕ್ತೇನು. ನಾವು ಹಿಟ್ಟು ಸೊಪ್ಪು ಎಲ್ಲ ಕರಕಾಯಿ ತಿಂತೇನೆ, ಮಕ್ಕಳಿಗೆ ಅಷ್ಟಷ್ಟ ಹಾಕೊಟ್ಟು ಬಿಡ್ತೇನೆ, ಹಂಗ ಜೀವನ ಮಾಡ್ತೇನೆ.
2: ಅದರಲ್ಲೇ ಹೊಟ್ಟೆ ತುಂಬ್ಕೋತಿದ್ದ?
0: ಗೆಣಸು ತಂದ್ರ ಬೇಯಿಸ್ಕೊಂಡು ಒಳ್ಳೆ ಇದ್ರಕಂಡಾಗ ಆಯ್ತಿತ್ತು ಚಂದ. ಇದು ಕೆರಲಿ ಆಬಲ್ಕಾಯಿ ತತ್ತೇನು ಅವ್ರು ಹಾಕಿಕೊಂಡಾಗ ಅದ ತಂದು ಪೂದಿಯ ಮಣ್ಣು ಹಾಕಿ ಉಜ್ಜಿ ಉಜ್ಜಿಬಿಟ್ಟು ಹುರಿದ್ಬಿಟ್ಟು ನಾವಣಕ್ಕೆ ಕಂಡಕ್ಕೆ ಕುಟ್ಟಿ
1: ಪುಡಿ ಮಾಡ್ಕೊತೀವಿ.
0: ಅಕ್ಕಿ ಹಾಕೊಂಡು ಸಾರು ಹುಳಿ ಹಾಕೊಂಡು ಊಟ ಮಾಡ್ತೇನೆ.
1: ಚೆನ್ನಾಗಿರ್ತೀವಿ,
0: ಚೆನ್ನಾಗಿರ್ತದೆ ರುಚಿ. ಈಗಲೂ ಕೆರಗಣಿ ಹೂ ಬಿಡ್ತಲ್ಲ ಅವಳು, ಅದ್ರ ಕಾಯಿ ಗಂಡ ಎರಡು ತತ್ತೇನೆ. ಈಗಲೂ ಅವಲ್ಲ, ಈಗ ತಿನ್ನಲ್ಲ ಇವ್ರು ಯಾರು
1: ತಿನ್ನಲ್ಲ.
0: ತಂದ್ರು ಒಂದು ಎರಡು ತಿಂತವ ಈ ಕೆರಗಣಿ ಗೆಣಸು ಸೊಪ್ಪು ಹೋದ್ರೆ ಇಲ್ವಾ ಗೆಂಡ ಎತ್ಕೊಂಡ್ರ ಏ ಬೇಡ ಅನ್ಕಂತವ.
1: ನೀವು ತಿಂತೀರಾ?
0: ನಾವು ತಿಂತೀವಿ. ಉಪ್ಪುಪ್ಪರ ಕಬ್ಬಾಗಿ ತಕೊಂಡ್ಬಂದು ಬೇಯಿಸ್ಕೊಂಡು ಒಂದ್ ನಾಲ್ಕೈದು ಎತ್ಕೊಂಡು ತಿಂತೀವಿ ಎಡದ್ ಬಿಟ್ಟು. ನೀವು ತಿಂತವ ಒಂದೊಂದು?
2: ಆಗೆಲ್ಲ ಆರೋಗ್ಯ ಚೆನ್ನಾಗಿರ್ತಿತ್ತು, ಯಾವ್ದೇ ಕಷ್ಟ ಕಾಯಿಲೆಗಳು ಇರ್ಲಿಲ್ಲ, ನಮ್ಮಲ್ಲೇ ಸರಿ ಮಾಡ್ಕೋತಿದ್ದು ಅಂತ ಹೇಳಿದ್ರಲ್ಲ, ಯಾವ ತರ ಸರಿ ಮಾಡ್ಕೋತಿದ್ರಿ ಅವಾಗ?
0: ಅಳಮನ್ಸರು ಕಷಾಯ ಕಂಡಿದ್ರು.

0: ಯಾವ್ದಾರ ಒಂದು ಗಿಡಿಯೋ ಕೆಂಬಲ ಜರಿಯ ಬಂದ್ರೆ ಒಂದು ಸ್ವಲ್ಪ ಉಸ್ತಿ ಗಿಸ್ತಿ ಕೊಡ್ತಿದ್ರು ಅವತ್ತಿನಲ್ಲಿ. ಈಗ ಅವರೆಲ್ಲ ಸತ್ತವ್ರು, ಈಗ ನಾವೇನು ಉಸ್ತಿ ಕೊಡೋ? ಈಗ ಆಸ್ಪತ್ರೆ,
1: ಈಗ ಆಸ್ಪತ್ರೆ. ನಿಮ್ಮ ಮಕ್ಕಳ ಕಾಲಕ್ಕೆಲ್ಲ ಆಸ್ಪತ್ರೆ. ಈಗ ನಿಮ್ಮ ಕಾಲದಲ್ಲಿ ನೀವೇ ಮನೆ ಡೆಲಿವರಿ ಎಲ್ಲ ಆಯ್ತಿತ್ತು ಅಂತ ಅಂದಿದ್ರಲ್ಲ, ಯಾರು ಮಾಡ್ಕೋತಿದ್ರು?
0: ನಮ್ಮ ಅಕ್ಕ.
1: ನಿಮ್ಗೆ ಹಿರಿಯರ್
0: ಮಾಡ್ಕೊಳ್ಳ ಸರಜಮ್ಮ ಊರೊಳಕಣೆ ಎಲ್ಲ ಅವಳೆ ಮಾಡ್ತಿತ್ತು. ಆಗದವ್ರಿಗೆ ಏಳು ಮಕ್ಕಳಲ್ಲಿ ನಮ್ಮ ಅಕ್ಕ ಮಾಡಿರೋದು.
1: ಅವಳಿಗೆ
0: ಕಷ್ಟ.
1: ಏನಾಗಿದೆ ಅವ್ರಿಗೆ?
0: ಅವ್ರಿಗೆ ಹುಷಾರಿಲಿ ಇದ್ದಿದ್ರೆ ಹೇಳ್ಬೋದಾಯ್ತು.
1: ಈಗ ನಿಮ್ಗೆ ಏನಾರ ಆರೋಗ್ಯ ಸಮಸ್ಯೆ ಇದೆಯಾ?
0: ಏನು ಇಲ್ಲ ಬಿಡಿ.
1: ಯಾವ್ದೇ ತರ ಸಮಸ್ಯೆ ಏನಿಲ್ಲ.
0: ಕಣ್ಣು ಮಂಜೆ.
1: ಯಾಕೆ
0: ಕಣ್ಣು? ಈಗ ಹಸಿ ಮಂಜು ಮಂತ. ಅವತ್ತು ನಿಮ್ಮ ಅಲ್ಲಿಯವರೇ ಬಂದಿದ್ರಲ್ಲ, ಹೇಳಕ್ಕಿಲ್ಲ ಕ್ಯಾಂಪ್ ಇಡ್ತಾರ ಅವತ್ತಿಗೆ ಬರ್ತೀನಿ ಅನ್ಕಂದ್ಬಿಟ್ಟು ಹೋಗ. ಕಿರಿ ಮಗಳಿಗೆ ಹುಷಾರಿ ಹೋಗ್ತಲ್ಲ, ಆ ತೊಟ್ಟಿಯಿಂದ ಒಂದು ಸ್ವಲ್ಪ ಹಂಗ ಹುಷಾರಿ ಆಯ್ತಿತ್ತು. ಈಗ ವರ್ಷದಿಂದ ಸ್ವಲ್ಪ ಮಂಜು ಕಣ್ಣು ಮಂಜು ಮಂಜು ಅಷ್ಟೇ.
1: ಅಂದ್ರೆ ಯಾವ್ದೇ ಆರೋಗ್ಯ ಸಮಸ್ಯೆ ಇಲ್ಲ, ಕಣ್ಣು ಸಮಸ್ಯೆ ಒಂದು ಕಾಣಿಸ್ತಾ ಇದೆ. ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ? ಪಿಂಚಣಿ ವ್ಯವಸ್ಥೆ ಏನಾದ್ರು ಮಾಡಿಸ್ಕೊಂಡಿದ್ರ?
0: ಇಲ್ಲ, ಒಂದು ಇಲ್ಲ. ನಮಗ್ ಮಾಡ್ಕೊಡೋರು ಇಲ್ವಲ್ಲ, ನಮಗ್ ಗೊತ್ತ. ದುಡ್ಡು ಕೇಳ್ತಾರ, ದುಡ್ಡು ಕೇಳಿದ್ರೆ ನಾವು ಹೇಳ್ಕೊಡೋ. ನಮ್ಗೆ ಇಲ್ಲ ದುಡ್ಡು. ದುಡ್ಡು ಕೇಳಿದ್ರೆ 10,000 5,000 ಎಲ್ಲಿ ಕೊಟ್ಬಿಟ್ಟು ನಾವು ಮಾಡ್ಸೋ ಪಿಂಚಣಿ. ಅದಕ್ಕೆ ನಮ್ಮ ಪಾಡ್ ನಾವು ಸುಮ್ಮನೆ ಹಂಗೆ ಕಾಲ ಮಾಡ್ತೀವಿ.
1: ಈಗಲೂ ಕೆಲ್ಸಕ್ಕೆ ಹೋಗ್ತೀರಾ ನೀವು?
0: ಇಲ್ಲ, ನಾ ಕೆಲ್ಸಕ್ಕೆ ಹೋಗಲ್ಲ. 2 ವರ್ಷ ಆಯ್ತು ಕೆಲ್ಸ ಬಿಟ್ಟು. ಮಕ್ಕಳೇ ಹೋಗೋದು, ನಾ ಎಲ್ಲೂ ಹೋಗಲ್ಲ, ಮನೇಲಿ ಇರ್ತೀನಿ.
1: ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಇರ್ಬೇಕು ಅಂದ್ರೆ ಈಗ ದುಡಿತಿದ್ದ ಕೈಗಳು ಅಂತ ಕೂತ್ಕೊಬಿಟ್ರೆ ಎಷ್ಟು ಕಷ್ಟ ಅನ್ಸುತ್ತೆ?
0: ನಾನು ಈ ಕಣ್ಣು ಮಂಜು ಬಂದೊಟ್ಟಿಂದ ಹೋಗಲ್ಲ, ಎಲ್ಲೂ ಹೋಗಲ್ಲ. ಅಲ್ಲಣಿ ಇಲ್ಲಣಿ ಹಿಂಗೆ ಕೂತ್ಕೊಂಡು ನಿಂತ್ಕೊಂಡು ಕಾಲ ಮಾಡ್ಕೊಂಡು ಒಂದು ಸೊಪ್ಪು ಸೇದ ಹೋಗ್ಬಿಟ್ಲಿ.
1: ಸೊಪ್ಪು ಸಿದ್ಧಾಗ ಹೋಗ್ತೀರಾ? ಯಾವ್ಯಾವ ತರ ಸೊಪ್ಪು ತಗೋಬಿಡ್ತೀರಾ?
0: ಅಯ್ಯ ಕಾಡ್ಗೆ ಹೋಗಲ್ಲ ಬಿಡಿ, ಕಾಡ್ಗೆ ಸೋದ್ಗೆ ಹೋಗಲ್ಲ. ಅನ್ನ ಬೈಕ ಎದ್ರಕಟ್ಟು ಸೊಪ್ಪು ಗಿಪ್ಪು ಕುಯ್ಕ ಬರವೆ ಅನ್ನ ಸೊಪ್ಪು ಇವಾಲ್ಕಂದು ಬೆಳೀತಾರಲ್ಲ ಅಲ್ಲಾನೆ ಕುಯ್ಕ ಬರೋದಷ್ಟೇ.
1: ಈಗಲೂ ಸೊಪ್ಪು ಸೇದೆ ಸೌದಕ್ಕೆ ಪಕ್ಕದ ಹೊಲಗಳಿಗೆ ಹೋಗ್ತೀರಾ? ಯಾವ್ದೇ ರೀತಿ ಕೆಲ್ಸಕ್ಕೆ ಹೋಗಲ್ಲ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನ್ ಮಾಡ್ತೀರಾ ಕೆಲಸಗಳನ್ನ? ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಏನ್ ಮಾಡ್ತೀರಾ ಬೆಳಗ್ಗಿನ ಸಂಜೆ ಗಂಟು ನೀವು?
0: ಮಾಮೂಲಿ ಹೇಳ್ತೀನಿ, ಎದ್ದು ಮಾಡ್ಕೊಂಡು ತಿನ್ಕೊಂಡ್ ಹೋಯ್ತೀನಿ ಮಕ್ಕ ಮರಿ ಕೊಟ್ಕೊಂಡು. ಈಗ ಹೇಳ್ತಾರ 7 ಗಂಟೆಗ 6 ಗಂಟೆಗ ಎಲಮರಿಗೆ ಹೋಗಕ್ಕ 5 ಗಂಟೆಗೆ ಹೇಳ್ತಾರ ಗಂಡಸ್ಗಳು, 6 ಗಂಟೆಗೆ ಹೇಳ್ತಾರ.
1: ಮನೇಲಿ ಚೆನ್ನಾಗಿ ನೋಡ್ಕೋತಾರ ನಿಮ್ಮನ್ನ? ಚೆನ್ನಾಗಿ ನೋಡ್ಕೋತಾರ ನಿಮ್ಮನೆಯವರು?
0: ಹೌದು.

0: ಒಟ್ಟಾರೆ ಈಗ ವಯಸ್ಸಾದ ಜೀವನ ಎಲ್ಲರೂ ಕಷ್ಟ ಅಂತಾರೆ, ಈ ನಿಟ್ಟಿನಲ್ಲಿ ನೀವೇನು ಹೇಳ್ತೀರಾ?
1: ನಮ್ಗೆ ಏನು ಇಲ್ಲ ಬಿಡಿ, ಸ್ವಲ್ಪ
0: ಯಾವ್ದು ಉತ್ತಮ, ಕಾಡಿನ ಜೀವನ ನಾಡಿನ ಜೀವನ?
1: ಕಾಡಿನ ಜೀವನ ಚೆನ್ನಾಗಿರೋದು, ನಮ್ಗ ಕಾಡ ಗಣಿ ಮನ ಮಠ ಕೊಟ್ಟಿದ್ರ ಅಚ್ಚುಕಟ್ಟಾಗಿರೋ, ಇನ್ನು ಎಲ್ಲ ಒಟ್ಟಾಗಿದ್ಬಿಟ್ರ ಮನಾಗಿನ ಕಟ್ಕೊಂಡು ಎಲ್ಲ ಸೌಲಭ್ಯ ಮಾಡ್ಕೊಂಡಿದ್ರ ಅಲ್ಲಿ ಯಾವ ಪ್ರಾಣಿ ಬತ್ತಿದ್ದ ಅವಾಗ್ಲಿ ಆಳ ಮೊಸರೆಲ್ಲ ಹಣ ಬೈತೀನಿ ಹಣ ಅದು ಬತ್ತ ಇದು ಬತ್ತ ಎದ್ರಕತ್ತಾರ ಅನ್ಕೊಂಡು ನಮ್ ತಕ ಬಂದು ಇಳ್ಕೊಂಡ್ಬಿಟ್ರು ಊರೊಳಕ್ಕಿ. ಇವತ್ತು ಹೊಸ ಕಷ್ಟವೇ, ಅಲ್ಲೇ ಇದ್ದಿದ್ರ ಈಗ ನಮ್ಗ ತುಂಬಾ ಚೆನ್ನಾಗೇ ಇತ್ತು, ಇಷ್ಟು ಕಷ್ಟನೇ ಇರ್ಲಿಲ್ಲ,
0: ತುಂಬಾ ಖುಷಿ ಆಯ್ತು ಅಮ್ಮ. ಧನ್ಯವಾದಗಳು.
1: ಧನ್ಯವಾದಗಳು.
2: ಕೇಳುಗ್ರೆ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಮುಸ್ಸಂಜಿ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಕೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಬಸಮ್ಮರವರು. ಇಲ್ಲಿಗೆ ಈ ಒಂದು ಮುಸ್ಸಂಜಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಆರೋಗ್ಯ ಜೀವನ ಕುರಿತು ಸರಕೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಬಸಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಜನಧ್ವನಿ ಕೇಳುಗರು ಹಾಗೂ SVYM ಸಿಬ್ಬಂದಿ ವರ್ಗದವರಿಗೆ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ SVYM ಸಿಬ್ಬಂದಿ ವರ್ಗದವರಾದ ಗಂಗರಾಮ್, ಸಿಂಧುಶ್ರೀ, ಯೋಗನಾಥ್, ಪುಟ್ಟಮ್ಮರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ

ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಕ್ಯಾರೆಟ್ 25 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಇಳಮನ 8 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಮೆಣಸಿನಕಾಯಿ 7 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 21 ರೂಪಾಯಿ, ತೊಂಡೆಕಾಯಿ 36 ರೂಪಾಯಿ, ಹಾಗಲಕಾಯಿ 36 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 60 ರೂಪಾಯಿ, ದಪ್ಪು ಮೆಣಸಿನಕಾಯಿ 40 ರೂಪಾಯಿ, ಸೋರೆಕಾಯಿ 18 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 20 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 9 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದ್ರಿ.

ಸಮಯ ಆನಂದಮಯ. ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರು ಹಾಗೂ ಎಸ್ ವಿ ವೈ ಎಂ ಸಿಬ್ಬಂದಿ ವರ್ಗದವರಿಗೆ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ ಎಸ್ ವಿ ವೈ ಎಂ ಸಿಬ್ಬಂದಿ ವರ್ಗದವರಾದ ಗಂಗರಾಮ್, ಸಿಂಧುಶ್ರೀ, ಯೋಗನಾಥ್, ಪುಟ್ಟಮ್ಮರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರೇ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 60 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಕ್ಯಾರೆಟ್ 25 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಇಳಮನ 8 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಮೆಣಸಿನಕಾಯಿ 7 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 21 ರೂಪಾಯಿ, ತೊಂಡೆಕಾಯಿ 36 ರೂಪಾಯಿ, ಆಗಲಕಾಯಿ 36 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 60 ರೂಪಾಯಿ, ದಪ್ಪು ಮೆಣಸಿನಕಾಯಿ 40 ರೂಪಾಯಿ, ಸೋರೆಕಾಯಿ 18 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 20 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 9 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/8/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತಚಿಕಿತ್ಸಾ ತಜ್ಞರು.

ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು, ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಮತಿ ಶೋಭಾರವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 60 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಕ್ಯಾರೆಟ್ 25 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಇಳುವನ 8 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಮೆಣಸಿನಕಾಯಿ 7 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 21 ರೂಪಾಯಿ, ತೊಂಡೆಕಾಯಿ 36 ರೂಪಾಯಿ, ಹಾಗಲಕಾಯಿ

ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 60 ರೂಪಾಯಿ, ದಪ್ಪ ಮೆಣಸಿನಕಾಯಿ 40 ರೂಪಾಯಿ, ಸೋರೆಕಾಯಿ 18 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 20 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 9 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ತೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/8/2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

ಪ್ರೀತಿಯ ಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಶ್ಯಾಮ್ಲಾಲ್ ಗುಪ್ತಾರವರ ಪುಣ್ಯ ಸ್ಮರಣೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಶ್ಯಾಮ್ಲಾಲ್ ಗುಪ್ತಾ, ಶ್ಯಾಮ್ಲಾಲ್ ಗುಪ್ತಾ ಅರ್ಷದೆಂದು ಜನಪ್ರಿಯವಾಗಿ ಕರೆಯಲ್ಪಡುವ ಭಾರತೀಯ ಕವಿ ಮತ್ತು ಗೀತ ರಚನಾಕಾರ. ಇವರು ಬರೆದ 1948 ಚಲನಚಿತ್ರ ಆಜಾದಿ ಕಿ ರಾವ್ಪರ್ ನಲ್ಲಿ ಕಾಣಿಸಿಕೊಂಡ ಹಾಡನ್ನು ಭಾರತದ ಧ್ವಜ ಗೀತೆಯಾಗಿ ಸ್ವೀಕರಿಸಲಾಗಿದೆ ಮತ್ತು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದಂದು ಧ್ವಜಾರೋಹಣ ಸಮಾರಂಭದಲ್ಲಿ ಹಾಡಲಾಗುತ್ತದೆ. 1969 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ವಿಜೇತ ಅವರನ್ನು 1997 ಭಾರತ ಸರ್ಕಾರವು ಅವರ ಗೌರವಾರ್ಥವಾಗಿ ಅಂಚೆ ಚೀಟಿ ಬಿಡುಗಡೆಯನ್ನು ಮಾಡಿದಾಗ ಗೌರವಿಸಿತು. ಶ್ಯಾಮ್ಲಾಲ್ ಗುಪ್ತಾರವರು 9 ಸೆಪ್ಟೆಂಬರ್ 1896 ಭಾರತದ ಉತ್ತರ ಪ್ರದೇಶದ ಕಾನ್ಪುರದ ಜನರಲ್ ಗಂಜ್ ಪ್ರದೇಶದಲ್ಲಿ ದೋಸರ್ ವೈಶ್ಯ ಸಮುದಾಯದಲ್ಲಿ ವಿಶ್ವೇಶ್ವರ ಪ್ರಸಾದ್ ಮತ್ತು ಕೌಶಲ್ಯಾದೇವಿರವರ ಕಿರಿಯ ಪುತ್ರರಾಗಿ ಜನಿಸಿದರು. ಕುಟುಂಬ ವ್ಯವಹಾರಕ್ಕಾಗಿ ಸೇರಲು ನಿರಾಕರಿಸಿದ ಅವರು ವೃತ್ತಿಯಾಗಿ ಬೋಧನಾ ವೃತ್ತಿಯನ್ನು ಕೈಗೆತ್ತಿಕೊಂಡರು ಮತ್ತು ಕಾನ್ಪುರದ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡಿದರು. ಏಕಕಾಲದಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಮಾವೇಶವೊಂದರಲ್ಲಿ ಗಣೇಶ್ ಶಂಕರ್ ವಿದ್ಯಾರ್ಥಿಯೊಂದಿಗಿನ ಅವರ ಆಕಸ್ಮಿಕ ಭೇಟಿಯು ಅವರಿಗೆ ಫತೇಪುರ್ ಪಟ್ಟಣದ ಸ್ವಾತಂತ್ರ್ಯ ಅಭಿಯಾನಗಳಲ್ಲಿ ಉಸ್ತುವಾರಿಯನ್ನು ತಂದುಕೊಟ್ಟಿತು. ಅವರನ್ನು 1921 ಬ್ರಿಟಿಷರು ಬಂಧಿಸಿದರು ಮತ್ತು ಜೈಲಿನಿಂದ ಬಿಡುಗಡೆಯಾದ ನಂತರ ಅವರು ಭೂಗತ ಕೆಲಸ ಮಾಡಲು ಪ್ರಾರಂಭಿಸಿದರು. ಇವರು 1930 ಮತ್ತು 1944 ಮತ್ತೆ 2 ಬಾರಿ ಬಂಧಿಸಲಾಯಿತು ಮತ್ತು 2 ಸಂದರ್ಭಗಳಲ್ಲಿಯೂ ಜೈಲಿಗೆ ಕಳುಹಿಸಲಾಯಿತು. ಗುಪ್ತಾರವರು ಫತೇಪುರ್ ಜಿಲ್ಲೆಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಹುದ್ದೆಯನ್ನು 19 ವರ್ಷಗಳ ಕಾಲ ಹೊಂದಿದರು. ವೈಯಕ್ತಿಕ ಪ್ರತಿಜ್ಞೆಯ ನಂತರ ಅವರು ಭಾರತೀಯ ಸ್ವಾತಂತ್ರ್ಯದವರೆಗೂ ಪಾದರಕ್ಷೆಗಳು ಮತ್ತು ಛತ್ರಿಗಳನ್ನು ಬಳಸುವುದನ್ನು ತಪ್ಪಿಸಿದರು. ಅವರು ಆಗಸ್ಟ್ 10 1900

1977 ತಮ್ಮ 80ನೇ ವಯಸ್ಸಿನಲ್ಲಿ ನಿಧನರಾದರು. ಇವರ ಗೌರವಾರ್ಥವಾಗಿ ಗುಪ್ತಾರವರನ್ನು ಆಗಸ್ಟ್ 15, 1952 ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಧ್ವಜಗೀತೆ ಹಾಡಲು ಆಯ್ಕೆ ಮಾಡಿಕೊಳ್ಳಲಾಯಿತು. 1972 ನಡೆದ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಗುಪ್ತಾರವರನ್ನು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಗೌರವಾರ್ಥವಾಗಿ ಸನ್ಮಾನಿಸಿದರು. 1969 ರಲ್ಲಿ

0: ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾರವರು ಗೌರವಾರ್ಥವಾಗಿ ಅಂಚೆ ಚೀಟಿ ಬಿಡುಗಡೆಯನ್ನ ಮಾಡಿದರು. ಇವರು ಬರೆದ ಝಂಡಾ ಉಂಚ, ರಹಿ ಅಮಾರ, ವಿಜಯ ವಿಶ್ವತಿ, ತ್ರಿರಂಗ ಪ್ಯಾರ ಈ ಹಾಡಿನ ಮೂಲಕ ಗುಪ್ತಾರವರು ಮಾರ್ಚ್ 1924 ದೇಶಭಕ್ತಿ ಕವಿತೆಯಾಗಿ ಬರೆದರು ಮತ್ತು ಇದನ್ನು ಕಾನ್ಪುರದ ಕನ್ನಾ ಪ್ರೆಸ್ ಬಿಡುಗಡೆ ಮಾಡಿ 5,000 ಹೆಚ್ಚು ಪ್ರತಿಗಳನ್ನು ಮಾರಾಟ ಮಾಡಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ಹಾಡನ್ನ 1924 ಅಧಿಕೃತವಾಗಿ ಧ್ವಜಗೀತೆಯಾಗಿ ಅಳವಡಿಸಿಕೊಂಡಿತು ಮತ್ತು ಇದನ್ನು ಮೊದಲು 13 April 1924 ಕಾನ್ಪುರದ ಫೂಲ್ಬಾಗ್ನಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹುತಾತ್ಮರ ದಿನದಂದು ಹಾಡಲಾಯಿತು. ಈ ಸಮಾರಂಭದಲ್ಲಿ ಜವಾಹರಲಾಲ್ ನೆಹರು ಭಾಗವಹಿಸಿದರು. 1938 ಸರೋಜಿನಿ ನಾಯ್ಡು ರವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದಲ್ಲಿ ಹುತಾತ್ಮ ಗಾಂಧಿ, ಮೋತಿಲಾಲ್ ನೆಹರು, ಜವಾಹರಲಾಲ್ ನೆಹರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಗೋವಿಂದ್ ವಲ್ಲಭ ಪಂತ್, ಮಹಾದೇವ್ ದೇಸಾಯಿ ಮತ್ತು ಪುರುಷೋತ್ತಮ್ ದಾಸ್, ಟಂಡನ್ ಮುಂತಾದ ಸ್ವಾತಂತ್ರ್ಯ ನಾಯಕರ ಸಮ್ಮುಖದಲ್ಲಿ ಈ ಹಾಡನ್ನು ಪ್ರಸ್ತುತಪಡಿಸಿದರು. ಒಂದು ದಶಕದ ನಂತರ ಈ ಹಾಡನ್ನು 1948 ಬಿಡುಗಡೆಯಾದ ಆಜಾದ್ ಕಿ ರಹ್ ಪ್ಯಾರ್ ಚಿತ್ರದಲ್ಲಿ ಅಳವಡಿಸಲಾಯಿತು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಶ್ಯಾಮ್ಲಾಲ್ ಗುಪ್ತಾರವರ ಪುಣ್ಯಸ್ಮರಣೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 101 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
3: ಕ್ರಮದ ನಭ ವಿಕೃತಿ
4: ವಾಯುವಾದಿ ರೂಪಗಳಂತೆ
3: ಕೃಮಿ ಬೀಜದಿಂ
4: ಮತ್ಸ್ಯ ಮೃಗ ಮನುಜರಂತೆ
3: ಕ್ರಮವಿವರವೇನಿರಲಿ
4: ಸೃಷ್ಟಿಯ ವಿಧಾನದಲ್ಲಿ
3: ಸಮಸದದು ಸತ್ವವನ್ನು ಮಂಕುತಿಮ್ಮ.
2: ಹೊರಗೆ ಕಾಣ್ತಾ ಇರುವಂತ ನಾನಾ ಗುಂಪ ವಿಕಾರಗಳಲ್ಲಿ ವೈವಿಧ್ಯಗಳಲ್ಲಿ ಮೂಲಭೂತವಾಗಿರುವಂತ ಸತ್ವ ಒಂದೇ ಅನ್ನೋದನ್ನ ನಾವು ನೋಡಿದ್ವಿ. ಸೊ ಹಾಗೆ ಆ ಸತ್ವದ ಏಕತೆಯನ್ನ ಉದಾಹರಣೆಯನ್ನು ಮೂಲಕ ಕೊಡ್ತಾ ಇರುವಂಥದ್ದು ಈಗ ಮುಂದಿನ ಮುಕ್ತಕ. ಸೊ ಇಲ್ಲಿ ನಾವು ಮುಂಚೆ ಕೂಡ ನೋಡಿದ್ವಿ, ಆಕಾಶ ತನ್ನಿಂದ ತಾನೇ, ಅಲ್ಲಿ ಏನೂ ಇಲ್ಲ ಅಂತಂದರೆ ಬರೀ ನೀಲಿ ಆಕಾಶ, ಏಕಮುಖೀಯವಾಗಿರುತ್ತೆ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಒಂದೇ ಥರ ಕಾಣಿಸುತ್ತೆ. ಅದು ನಮಗೆ ಒಂದು ದೃಷ್ಟಿಯಿಂದ ನೋಡಿದಾಗ ಓ ಎಷ್ಟು ಕ್ಲಿಯರ್ ಆಗಿದೆಯಪ್ಪ, ಎಷ್ಟು ನೀಟಾಗಿದೆಯಪ್ಪ, ಕ್ಲೀನ್ ಆಗಿದೆಯಪ್ಪ ಅಂತ ಅನಿಸುತ್ತೆ. ಅದು ಕ್ರಮ. ಆ ಕ್ರಮಬದ್ಧವಾದಂತಹ ಆಕಾಶದಲ್ಲಿ ಅಲ್ಲೊಂದು ಇಲ್ಲೊಂದು ಮೋಡಗಳು ಕಾಣಿಸ್ಕೊಂಡ್ರೆ ಆ ಕ್ರಮಬದ್ಧತೆ ವಿಕೃತಿಯಾಯಿತು. ಈಗ ಹಿನ್ನೆಲೆ ಇದ್ದಂಥದ್ದು ಆಕಾಶದ ಕ್ರಮಬದ್ಧತೆ, ಆ ಹಿನ್ನೆಲೆಯಲ್ಲಿ ಮೋಡಗಳು ನಮಗೆ ಕಾಣಿಸಿದಾಗ ಅದರಲ್ಲಿ ಏನೋ ಒಂದು ಆಕೃತಿ ಬಂದಂಗಾಯಿತು. ಸೊ ಇಲ್ಲೊಂದು ಸ್ವಲ್ಪ ಮೋಡ ಇದೆ, ಅಲ್ಲೊಂದು ಸ್ವಲ್ಪ ಮೋಡ ಇದೆ ಅಂತ

ಬೇರೆ ಬೇರೆ ಕಾಣಿಸೋದಕ್ಕೆ ಪ್ರಾರಂಭ ಆಯಿತು. ಈಗ ನೋಡಿದ ಮೋಡ ಇಲ್ಲಿತ್ತು, ಗಾಳಿ ಜೋರಾಗಿ ಬೀಸ್ತು ಅಂತಂದರೆ ಆ ಮೋಡ ಬೇರೆ ಎಲ್ಲೋ ಹೊರಟೋಯ್ತು, ಬೇರೆ ಎಲ್ಲೋ ಹೋಗಿ ಅಲ್ಲಿ ಇವಾಗ ಕಾಣಿಸ್ತಾ ಇದೆ. ಅಲ್ಲಿದ್ದಂಥ ಮೋಡ ಏನಾಯಿತು, ಅಲ್ಲೇ ಇದೆಯಾ ಅಂದರೆ ಇಲ್ಲ, ಅದು ಇನ್ನೆಲ್ಲೋ ಹೊರಟೋಯ್ತು, ಇನ್ಯಾವುದೋ ಮೋಡದ ಜೊತೆ ಸೇರ್ಕೊಂಬಿಟ್ಟು ಮೊದಲು ಚಿಕ್ಕದಾಗಿದ್ದಂಥ ಮೋಡ ಈಗ ದೊಡ್ಡ ಗಾತ್ರದ ಮೋಡವಾಗೋಯ್ತು. ಸೊ ಹಾಗೆ ಕ್ರಮಬದ್ಧವಾದಂತಹ ನಭದ ಒಂದು ಹಿನ್ನೆಲೆಯಲ್ಲಿ ವಾಯುಗಳಿಂದ, ವಾಯು ಇತ್ಯಾದಿಗಳಿಂದ ವಿಕೃತಿಗಳಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಹಿಂದೆ ಕ್ರಮ ಇದೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ, ಕ್ರಮ ಇದೆ, ಆ ಕ್ರಮದ ಹಿನ್ನೆಲೆ ಇದೆ, ಚಿತ್ರಪಟ ಇದ್ದಂತೆ ಅದರ ಮುಂದೆ ಕೆಲವು ವಿಕಾರಗಳು ನಮಗೆ ಗೋಚರವಾಗುವ ಕೆಲವು ಶಕ್ತಿಗಳಿಂದ ಮಾರ್ಪಾಡಾಗಿ ಕಾಣಿಸ್ತಾ ಇವೆ. ಹಿಂದೆ ಇರೋವಂಥ ಕ್ರಮ ಚೆನ್ನಾಗಿದೆ, ಅದರ ಜೊತೆಗೆ ಮುಂದೆ ಇರೋವಂಥ ವಿಕಾರಗಳು ಕೂಡ ನಮಗೆ ಗೋಚರವಾಗ್ತಾ ಇದೆ. ಅದು ಜಡದ ಒಂದು ವಿಚಾರವಾದರೆ, ಜೀವದ ವಿಚಾರಕ್ಕೆ ಬಂದಾಗಲೂ ಕೂಡ ಅದೇ ರೀತಿ, ಒಂದು ಬೀಜದಿಂದ ಒಂದು ಜೀವಿ ಉತ್ಪನ್ನವಾಗುತ್ತೆ. ನಮಗೆ ಕಾಣ್ತಾ ಇರುವಂತಹ ಬೇರೆ ಬೇರೆ ಜೀವರಾಶಿಗಳಿದೆ. ಇಲ್ಲಿ ಒಂದು ಬೇವಿನ ಮರ ಇದೆ, ಅದರ ಪಕ್ಕದಲ್ಲಿ ಒಂದು ಮಾವಿನ ಮರ ಇದೆ. ಇದ್ಯಾಕಪ್ಪ ಬೇವಿನ ಮರ ಬೇರೆ ಮಾವಿನ ಮರ ಬೇರೆ ಅಂತಂದರೆ ಅದರ ಮೂಲಕ್ಕೆ ಹೋಗೋಣ. ಬೇವಿನ ಸಸಿ ಬೇವಿನ ಮರವಾಯಿತು, ಬೇವಿನ ಸಸಿ ಮಾವಿನ ಮರ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಮಾವಿನ ಬೀಜವನ್ನು ಬಿತ್ತಿದ್ರೆ ಅದು ಮಾವಿನ ಮರವೇ ಆಗುತ್ತೆ, ಇನ್ಯಾವುದು ಹೊಂಗೆ ಮರ ಆಗಕ್ಕೆ ಅದು ಸಾಧ್ಯ ಇಲ್ಲ. ಸೊ ಆ ಬೀಜಕ್ಕೆ ನಾವು ಹೋದಾಗ, ಮೂಲಕ್ಕೆ ನಾವು ಹೋದಾಗ ಅದರಲ್ಲೂ ಕ್ರಮಬದ್ಧತೆ ಇರೋದನ್ನು ನಾವು ನೋಡ್ತೀವಿ. ಅದೇ ರೀತಿಯಲ್ಲೇ ಮತ್ಸ್ಯ ಮೀನು ಬರಬೇಕಾದ್ರೆ ಒಂದು ರೀತಿಯ ಮೀನು ಇನ್ನೊಂದು ರೀತಿಯ ಮೀನನ್ನೇ ಹುಟ್ಟಾಕುತ್ತಾ ಅಂತಂದರೆ ಇಲ್ಲ, ತನ್ನ ರೀತಿಯ ಮೀನನ್ನು ಮಾತ್ರ ಹುಟ್ಟಾಕಕ್ಕೆ ಸಾಧ್ಯ. ತಿಮಿಂಗಲ ಅದರ ಮರಿ ತಿಮಿಂಗಲವೇ ಆಗುತ್ತೆ, ಅದು ಇನ್ಯಾವುದೋ ರೀತಿಯ ಮೀನಾಗಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಎಲ್ಲ ಮೃಗಗಳು, ಎಲ್ಲ ಮನುಜರು. ಆದರೆ ಇಲ್ಲಿ ಈಗ ನಾವು ನೋಡಿದಂತೆ ಒಂದು ಕೋತಿಯ ಮರಿ ಕೋತಿಯೇ ಆಗುತ್ತೆ, ಮಂಗ ಮಂಗವನ್ನೇ ಸೃಷ್ಟಿ ಮಾಡ್ತಾ ಇದೆ. ಅಂದರೆ ನಾವು ವಿಕಾಸದ ಒಂದು ಕಥೆಯಲ್ಲಿ ಕೇಳ್ತೀವಿ, ಮಾನವ ಬಂದದ್ದು ಮಂಗನಿಂದ, ಮಂಗನಿಂದ ಮಾನವ ಬಂದ ಅಂತ, ಅದು ಹೇಗೆ? ಸೊ ನಾವು ಈ ಕಾಲದ ಒಂದು ಪ್ರವಾಹವನ್ನು ನೋಡಿದಾಗ ಅದರಲ್ಲಿ ವಿಕಸನಗಳು ಆಗ್ತಾ ಇದೆ, ವಿಕಾಸಗಳು ಆಗ್ತಾ ಇವೆ, ಬದಲಾವಣೆಗಳು ಆಗ್ತಾ ಇವೆ. ಅದು ಸಹಸ್ರಾರು ವರ್ಷಗಳ ಕಾಲ ಪರಿಧಿಯನ್ನು ನಾವು ನೋಡಿದಾಗ ಅದರಲ್ಲಿ ಗೋಚರವಾಗುವ ಒಂದು ಕ್ರಮಬದ್ಧತೆಯೇ ಬೇರೆ. ನಾವು ನಮ್ಮ ಸೀಮಿತವಾದಂಥ ಕಾಲ ನಿಯಮದಲ್ಲಿ, ದೇಶ ನಿಯಮದಲ್ಲಿ, ವಸ್ತು ನಿಯಮದಲ್ಲಿ ನೋಡಿದಾಗ, ಆ ಸೀಮಿತತೆಯಲ್ಲಿ ನೋಡಿದಾಗ ನಮಗೆ ಗೋಚರವಾಗುವಂಥ ಕ್ರಮಬದ್ಧತೆ, ವೈವಿಧ್ಯತೆ ಇದು ಬೇರೆ. ಸೊ ಆ ಕ್ರಮಬದ್ಧತೆ ಏನೇ ಇರಲಿ ಸೃಷ್ಟಿಯ ವಿಚಾರದಲ್ಲಿ, ಬೇಗನೆ ಬೇಕಾದರೂ ಚೇಂಜ್ ಆಗಲಿ, ಚೇಂಜೇ ಆಗದೆ ಅದೇ ಕಂಟಿನ್ಯೂ ಆಗ್ತಾ ಇರಲಿ, ಮೂಲಭೂತವಾದಂತಹ ಸತ್ವ ಏನಿದೆಯೋ ಅದು ಯಾವತ್ತಿಗೂ ಸವಿಯಲ್ಲ. ಮಂಗನಲ್ಲಿರುವಂತಹ ಶಕ್ತಿಯೇ ಮಾನವನಲ್ಲಿ ಬಂದಿದೆ. ಈಗ ಮಾನವನಿಂದ ಮಾನವನೇ ಸೃಷ್ಟಿ ಆಗ್ತಾ ಇದ್ದಾನೆ, ಆದರೆ ಅದು ಬಂದದ್ದು ಮಂಗನಿಂದ ಅಂತ ನಾವು ಅಂದ್ಕೊಳ್ಬೇಕು, ಅಮೂಲ ಅಲ್ಲಿತ್ತು. ಸೊ ಹಾಗೆ ಈ ವಿಕಾಸ, ಈ ಎವಲ್ಯೂಷನ್ ಅನ್ನೋದೇನಿದೆ, ಆ ಎವಲ್ಯೂಷನ್ ನಿರಂತರವಾಗಿ ನಡೀತಾ ಇರುವಂಥ ಒಂದು ಪ್ರಕ್ರಿಯೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿಂದಾಗಿ ಬದಲಾವಣೆಗಳ ಅನಿವಾರ್ಯತೆಗಳು ಬರ್ತಾ ಇರ್ತವೆ. ಈ ಜಿರಾಫೆಯ ಕತ್ತು ಯಾಕಪ್ಪ ಉದ್ದ ಆಯಿತು ಅಂತಂದರೆ ಡಾರ್ವಿನಿಯನ್ ಥಿಯರಿ ಹೇಳುತ್ತೆ, ಏನೋ ಒಂದು ಎಕ್ಸ್ಪ್ಲನೇಷನನ್ನು ಕೊಡುತ್ತೆ, ಇದಕ್ಕೋಸ್ಕರ ಇದು ಹಿಂಗಾಯಿತು. ಇನ್ಯಾವುದೋ ಅಲ್ಲಿ ಪೋಲಾರ್ ರೀಜನ್, ಬಹಳ ಚಳಿಯ ಒಂದು ವಾತಾವರಣದಲ್ಲಿರುವಂತಹ ಕರಡಿಗೆ ಬಹಳ ದಪ್ಪನಾದಂತಹ ಹೊರಮೈ ಪದರ ಇದೆ ಅಂತಂದರೆ ಅದು ಯಾಕೆ ಅಂದರೆ ಅದು ಅಲ್ಲಿನ ಒಂದು ಪರಿಸರಕ್ಕೆ ಅನುಗುಣವಾಗಿ ಅಲ್ಲಿ ಸರ್ವೈವ್ ಆಗಬೇಕು, ಅಲ್ಲಿ ಬದುಕಬೇಕು, ಅದು ಜೀವಿಸಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಅದು ಬದಲಾವಣೆ ಆಯಿತು. ಈಗ ಆ ಬದಲಾವಣೆ ನಮಗೆ ಕಾಣಲ್ಲ, ನಮಗೆ ಕಾಣೋದೇನೆಂದರೆ ಪೋಲಾರ್ ಬೇರಿನ ದಪ್ಪ ಚರ್ಮ ಪೋಲಾರ್ ಬೇರಿನ ಮರಿಗೂ ತಾನಾಗಿಯೇ ಬಂದಿದೆ ಅಂತ. ಸೊ ಒಂದು ಕ್ರಮಬದ್ಧತೆ ಅಲ್ಲಿ ನಾವು ನೋಡ್ತೀವಿ. ಸೊ ಹೀಗೆ ಆ ವಿವರಣೆಯ ಒಂದು ಇದು ಏನೇ ಇದ್ದರೂ ಕೂಡ ನಾವು ಮೂಲಭೂತವಾಗಿ ನೋಡಬೇಕಾಗಿರೋದು ಏನಪ್ಪ ಅಂತಂದರೆ ಅದು ಮೂಲ ಸತ್ವ ಏನಿದೆಯೋ ಆ ಸತ್ವವನ್ನು ಅದು ಕಡಿಮೆ ಮಾಡ್ತಾ ಇಲ್ಲ. ಎಲ್ಲ ಜೀವಿಗಳಲ್ಲೂ ಆ ಒಂದು ಸತ್ವ ತನ್ನದೇ ಆದ ರೀತಿಯಲ್ಲಿ ಪ್ರಕಟವಾಗ್ತಾ ಇದೆ ಅಂತ. ಸೊ ನಾವು ಇದು ದೊಡ್ಡದು ಅದು ಚಿಕ್ಕದು ಅಂತ ಅಂದ್ಕೊಳ್ಳೋದಾಗಲಿ, ಅಥವಾ ಮನುಷ್ಯ ಎಲ್ಲ ಜೀವಿಗಳಿಗಿಂತ ಬಹಳ ಒಂದು ಮುಂದುವರೆದಂತಹ ಪ್ರಾಣಿ, ಬಹಳ ಬುದ್ಧಿವಂತ ಪ್ರಾಣಿ ಅಂತ ಬೀಗೋದಾಗಲಿ,
ಅದರ ಅವಶ್ಯಕತೆ ಏನಿಲ್ಲ. ಯಾಕೆಂದರೆ ಎಲ್ಲ ಜೀವಿಗಳ

0: ಅಲ್ಲೂ ಕೂಡ ಪ್ರಕಟವಾಗ್ತಾ ಇರುವಂತಹ ಸತ್ವ ಆ ಮೂಲ ಸತ್ವವೇ, ಅದು ಎಲ್ಲೂ ಕೂಡ ಸವಿದು ಹೋಗಿಲ್ಲ. ಒಂದು ಪಕ್ಷಿಯನ್ನ ನಾವು ತಗೊಂಡ್ರೆ, ಆ ಪಕ್ಷಿ ಅದೆಷ್ಟೋ ವರ್ಷಗಳಿಂದ ಎಷ್ಟೋ ತಲೆಮಾರುಗಳಿಂದ ಒಂದೇ ರೀತಿಯಲ್ಲಿ ಗೂಡು ಕಟ್ಟುವಂತ ತನ್ನ ಶಕ್ತಿಯನ್ನ ಉಳಿಸ್ಕೊಂಡು ಬಂದಿದೆ. ಟೈಲರ್ ಬರ್ಡ್ ಅಂತ ಒಂದು ಬರ್ಡ್ ಇದೆ, ದರ್ಜಿ ಹಕ್ಕಿ. ಆ ದರ್ಜಿ ಹಕ್ಕಿ ಕೆಲವು ಗಿಡಗಳಲ್ಲಿ ಆಯ್ಕೆ ಮಾಡಿಕೊಂಡು, ಆ ಗಿಡಗಳ ಕೆಲವು ಎಲೆಗಳನ್ನು ಆಯ್ಕೆ ಮಾಡಿಕೊಂಡು, ಹೇಗೆ ನಾವು ಬಟ್ಟೆಯನ್ನು ಹೊಲಿದು ಸೂಜಿಯಿಂದ ದಾರವನ್ನು ಪೋಣಿಸಿ ಹೊಲಿದು ನಾವು ಬಟ್ಟೆಗಳನ್ನು ಮಾಡ್ಕೊಳ್ತೀವೋ, ಹಾಗೆ ಒಂದು ನಾಲ್ಕಾರು ಅಗಲವಾದಂತಹ ಎಲೆಗಳನ್ನು ಸೇರಿಸಿ ತನ್ನ ಕೊಕ್ಕಿನಿಂದ ಚುಚ್ಚಿ ಹುಲ್ಲಿನ ಒಂದು ಇದನ್ನೇ ದಾರವಾಗಿ ಮಾಡಿಕೊಂಡು ದರ್ಜಿಯಂತೆ ಹೊಲಿಯುತ್ತೆ. ಅದಕ್ಕೆ ಟೈಲರ್ ಬರ್ಡ್ ಅಥವಾ ದರ್ಜಿ ಹಕ್ಕಿ ಅಂತ ಕರೆಯುವಂಥದ್ದು. ಅದು ಇವತ್ತು ಕಲ್ತ್ಕೊಳ್ತಾ ಅದನ್ನು ಅಂತಂದರೆ ಇಲ್ಲ, ಅದು ಎಷ್ಟೋ ತಲೆಮಾರುಗಳಿಂದ ಅದು ತನ್ನ ತಂದೆ ತಾಯಿಯಿಂದ ಕಲ್ತ್ಕೊಳ್ತು, ಆ ತಂದೆ ತಾಯಿಗಳು ಅದರ ತಂದೆ ತಾಯಿಗಳಿಂದ, ಸೊ ಹಾಗೆ ನಿರಂತರವಾಗಿ ಅದು ಮುಂದುವರಿತಾ ಬಂದಿದೆ. ಸೊ ಅಲ್ಲಿ ಪ್ರಕಟವಾಗ್ತಾ ಇರುವಂತಹ ಮೂಲ ಸತ್ವ ನಾವು ಗೌರವಿಸಬೇಕಾದಂತಹ ಸತ್ವ. ಇವತ್ತಿನ ದಿನ ಮನುಷ್ಯ ಅದನ್ನು ಕಂಡುಹಿಡ್ಕೊಂಡಿದ್ದಾನೆ. ನಿಜ ಆ ದರ್ಜಿ ಹಕ್ಕಿ ಮನುಷ್ಯಂತರ ಬೇರೆ ಬೇರೆ ಥರದ ಕಟ್ಟಡಗಳನ್ನು ಕಟ್ಟೋ ಸಾಮರ್ಥ್ಯ ಪಡೀದೇ ಇರಬಹುದು, ಹಾಗಂದ ಮಾತ್ರಕ್ಕೆ ಅದರ ಒಳಗಿರುವ ಸತ್ವ ಕಡಿಮೆ ಅಂತ ಅಲ್ಲ. ಆ ಕ್ರಮ ಏನೇ ಇದ್ರೂ ಕೂಡ ಸೃಷ್ಟಿಯ ವಿಧಾನದಲ್ಲಿ ಅದಕ್ಕೆ ತನ್ನದೇ ಆದಂತಹ ಒಂದು ವಿಶೇಷವಾದಂತಹ ಸ್ಥಾನ ಇದೆ, ಗೌರವ ಇದೆ. ಆ ಗೌರವವನ್ನು ನಾವೆಲ್ಲರೂ ವ್ಯಕ್ತಪಡಿಸಬೇಕು. ಅದರಲ್ಲಿರುವಂಥ ಆ ಒಂದು ಮೂಲ ತತ್ವಕ್ಕೆ ನಾವು ಯಾವುದೇ ರೀತಿಯ ಕುಂದು ಬಾರದಂತೆ ನಮ್ಮ ಜೀವನವನ್ನು ನಾವು ನಡೆಸಬೇಕು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ.
1: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 101 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಆಗಸ್ಟ್ ತಿಂಗಳ 10ನೇ ತಾರೀಕಿನ ಸೋಮವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಒಪ್ಪಂದ ತಿರಸ್ಕರಿಸಿದ ಇಸ್ರೇಲ್, ಕಾಡಾನೆ ದಾಳಿ ವಾಚರ್ ಸಾವು, ಕೌಟುಂಬಿಕ ಕಲಹ, ಮಕ್ಕಳಲ್ಲಿ ಹೆಚ್ಚುತ್ತಿದೆ ಒತ್ತಡ, 2 ಲಕ್ಷ ಹೆಸರು ರೋಲ್ ಬ್ಯಾಕ್, 1.58 ಕೋಟಿ ಹೆಸರಿಗೆ ಕೋಕ್, FDI ಮಿತಿ ಹೆಚ್ಚಳಕ್ಕೆ ಚಿಂತನೆ, ಮೋದಿಗೆ ಕರೆ ಮಾಡಿದ JD ವಾನ್ಸ್, ಕ್ರೀಡಾ ವಿಜ್ಞಾನಕ್ಕೆ ಮುಖ್ಯಸ್ಥರು ಬೇಕಾಗಿದ್ದಾರೆ, ಟೆಸ್ಟ್ ಸಾಯಿ ಬದಲು ಸರ್ಪರಾಜ್, ಮೌಂಟೇನ್ ಬೈಕ್ ಸೈಕ್ಲಿಂಗ್ ಬೆಂಗಳೂರು ಜಿಲ್ಲೆಗೆ ಸಮಗ್ರ ಪ್ರಶಸ್ತಿ, ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಇಂದಿನಿಂದ, ಅಸ್ಮಿತಾಗೆ ಕೊರಿಯಾ ಮಾಸ್ಟರ್ ಕಿರೀಟ, ಅಭ್ಯಾಸ ಪಂದ್ಯ ಭಾರತ ಮೇರಿವೈ, ಹೈಜಂಪ್ ಮೇಘಾಲಾಲ್ಗೆ ಬೆಳ್ಳಿ, ಕರ್ನಾಟಕ ತಂಡಕ್ಕೆ ಸಮಗ್ರ ಪ್ರಶಸ್ತಿ, ಇಮಾಂಶಿಗೆ ಪ್ರಶಸ್ತಿ ಡಬಲ್. ಪ್ರಮುಖಾಂಶಗಳ ವಿವರಣೆ. ಒಪ್ಪಂದ ತಿರಸ್ಕರಿಸಿದ ಇಸ್ರೇಲ್, AFC ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ರವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಗಾಜಾ ಶಾಂತಿ ಒಪ್ಪಂದ ಪ್ರಸ್ತಾವವನ್ನು ತಿರಸ್ಕರಿಸಿದ್ದಾರೆ. ಕಾಡಾನೆ ದಾಳಿ ವಾಚರ್ ಸಾವು, ಹನೂರು ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಶನಿವಾರ ರಾತ್ರಿ ಕಾಡಾನೆ ದಾಳಿಗೆ ಕಳ್ಳಬೇಟೆ ತಡೆ ಶಿಬಿರದ ವಾಚರ್ ಮಹದೇವ ಸ್ವಾಮಿರವರು ಮೃತಪಟ್ಟಿದ್ದಾರೆ. ಅರಣ್ಯದೊಳಗೆ 2 ದಿನಗಳ ಹಿಂದೆ ಶ್ರೀಗಂಧದ ಮರಗಳ ಕಡತಲೆ ನಡೆದಿತ್ತು. ಆರೋಪಿಗಳ ಪತ್ತೆ ಕಾರ್ಯಾಚರಣೆಯಲ್ಲಿ ರಾತ್ರಿ ಗಸ್ತು ನಡೆಸುವಾಗ ಮಹದೇವ ಸ್ವಾಮಿರವರ ಮೇಲೆ ಕಾಡಾನೆ ಏಕಾಏಕಿ ದಾಳಿ ನಡೆಸಿದೆ. ದಾಳಿಯ ತೀವ್ರತೆಗೆ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಕೌಟುಂಬಿಕ ಕಲಹ, ಮಕ್ಕಳಲ್ಲಿ ಹೆಚ್ಚುತ್ತಿದೆ ಒತ್ತಡ. ಬೆಂಗಳೂರು ನಗರದ ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತಿದ್ದು ಇದಕ್ಕೆ ಪರೀಕ್ಷೆಗಿಂತ ಕೌಟುಂಬಿಕ ಕಲಹ ಹಾಗೂ ಮನೆಗಳಲ್ಲಿನ ವಾತಾವರಣವೇ ಪ್ರಮುಖ ಕಾರಣ ಎನ್ನುವುದು ಅಧ್ಯಯನದಲ್ಲಿ ದೃಢಪಡಿಸಿದೆ. ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಮಾನಸಿಕ ಅನಾರೋಗ್ಯ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಕಡಮ್ಸ್ ಆಸ್ಪತ್ರೆ ಅಧ್ಯಯನ ನಡೆಸಿ JP ನಗರದಲ್ಲಿರುವ ಈ ಸಂಸ್ಥೆಯು ಮಾನಸಿಕ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತಿದೆ. ನಗರದ ವಿವಿಧ ಶಾಲಾ ಕಾಲೇಜುಗಳ 58,000 ಅಧಿಕ ವಿದ್ಯಾರ್ಥಿಗಳ ಜೊತೆಗೆ ಆಸ್ಪತ್ರೆಯ ಮನೋವೈದ್ಯಕೀಯ ತಜ್ಞರು ಸಮಾಲೋಚನೆ ನಡೆಸಿದ್ದಾರೆ. ಈ ಅಧ್ಯಯನದಿಂದ ನಗರದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಗಿಂತ ಕೌಟುಂಬಿಕ ಕಲಹಗಳೇ ಮಾನಸಿಕ ಒತ್ತಡ ಹೆಚ್ಚಿಸಲು ಕಾರಣವಾಗುತ್ತಿದೆ ಎನ್ನುವುದು ಖಚಿತಪಟ್ಟಿದೆ. ಆಂಧ್ರ ತಂಬಾಕು ದರ ಇಲ್ಲಿ ತಲ್ಲಣ. ಹುಣಸೂರು ರಾಜ್ಯದ ಪ್ರಮುಖ ವಾಣಿಜ್ಯ ಬಳಿಯಾದ

ವರ್ಜಿನಿಯ ತಂಬಾಕು ಈ ಸಾಲಿನ ಬರದ ಛಾಯೆಯಲ್ಲಿ ಗುಣಮಟ್ಟದಲ್ಲಿ ಬೆಳೆದು ಹದಗೊಳಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಬೆಳೆಗಾರರು ಉತ್ತಮ ಬರದ ನಿರೀಕ್ಷೆಯಲ್ಲಿದ್ದಾರೆ. 200,000 ಹೆಸರು ರೋಲ್ ಬ್ಯಾಕ್. ಬೆಂಗಳೂರು ರಾಜ್ಯದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಭಾಗವಾಗಿ ಪತ್ತೆಯಾಗದ ಸ್ಥಳಾಂತರ, ಮೃತ, ಒಂದಕ್ಕಿಂತ ಹೆಚ್ಚು ಕಡೆ ನೋಂದಣಿ, ಇತರೆ ಎರಡು ವರ್ಗೀಕರಿಸಲಾದ 1.11 ಕೋಟಿ ಮತದಾರರ ಪೈಕಿ 2.14 ಲಕ್ಷ ಮತದಾರರ ಗಣತಿ ನಮೂನೆಗಳನ್ನು SIDDO ಪಟ್ಟಿಯಿಂದ ಹೊರತೆಗೆದು ಡಿಜಿಟಲೀಕರಣಗೊಳಿಸಲಾಗಿದೆ. ಮತದಾರರ ವಿವರಗಳನ್ನು SSDDO ಪಟ್ಟಿಯಿಂದ ಹೊರತೆಗೆದು ಅವರು ಭರ್ತಿ ಮಾಡಿದ ಗಣತಿ ನಮೂನೆಯನ್ನು ಡಿಜಿಟಲೀಕರಿಸುವ ಪ್ರಕ್ರಿಯೆಯನ್ನು ರೋಲ್ ಬ್ಯಾಕ್ ಎಂದು ಕರೆಯಲಾಗುತ್ತಿದೆ. ಆಗಸ್ಟ್ 4 ರಿಂದ ಆಗಸ್ಟ್ 9 ರವರೆಗೆ ಹೀಗೆ 64,915 ಮತದಾರರು ಪತ್ತೆಯಾಗದ 74,625 ಮತದಾರರು ಸ್ಥಳಾಂತರ ಮತ್ತು 75,116 ಮತದಾರರನ್ನು ಇತರೆ ಪಟ್ಟಿಗಳಿಂದ ರೋಲ್ ಬ್ಯಾಕ್ ಮಾಡಲಾಗಿದೆ. 1.58 ಕೋಟಿ ಹೆಸರಿಗೆ ಕೋಕ್. ನವದೆಹಲಿ ಜುಲೈನಿಂದ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮತದಾರರ ಕರಡು ಪಟ್ಟಿ ಪ್ರಕಟವಾಗಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ 3ನೇ ಹಂತದಲ್ಲಿ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿದ ಮತದಾರರ ಸಂಖ್ಯೆ 1.58 ಕೋಟಿ ತಲುಪಿದೆ. ಪಂಜಾಬ್, ತೆಲಂಗಾಣ, ದೆಹಲಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ನಾಗಾಲ್ಯಾಂಡ್ ಹಾಗೂ ತ್ರಿಪುರಾದಲ್ಲಿ ಇನ್ನಷ್ಟು ಕರಡು ಪಟ್ಟಿ ಬಿಡುಗಡೆಯಾಗಬೇಕಿದೆ. FDI ಮಿತಿ ಹೆಚ್ಚಳಕ್ಕೆ ಚಿಂತನೆ. ನವದೆಹಲಿ ವಿದೇಶಿ ನೇರ ಹೂಡಿಕೆ ನೀತಿಯ ಅಡಿ 15,000 ಕೋಟಿವರೆಗಿನ ಹೂಡಿಕೆ ಪ್ರಸ್ತಾವಗಳಿಗೆ ಸಂಪುಟದ ಆರ್ಥಿಕ ವ್ಯವಹಾರಗಳ ಸಮಿತಿಯ ಅನುಮೋದನೆ ಅಗತ್ಯವಿಲ್ಲದೆ ಸಚಿವಾಲಯಗಳಿಗೆ ಒಪ್ಪಿಗೆ ನೀಡುವ ವ್ಯವಸ್ಥೆ ಜಾರಿಗೊಳಿಸುವ ಬಗ್ಗೆ ಕೇಂದ್ರ ಸರ್ಕಾರ ಪರಿಶೀಲನೆ ನಡೆಸಿದೆ ಎಂದು ಮೂಲಗಳು ತಿಳಿಸಿವೆ. ಮೋದಿಗೆ ಕರೆ ಮಾಡಿದ JD ವ್ಯಾನ್ಸನ್. ನವದೆಹಲಿ ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಮುಂದುವರೆದಿದ್ದಂತೆಯೇ ವ್ಯಾಪಾರ, ರಕ್ಷಣೆ ಹಾಗೂ ಇಂಧನ ಭದ್ರತೆ ಕ್ಷೇತ್ರದಲ್ಲಿ ಭಾರತ ಹಾಗೂ ಅಮೆರಿಕ ನಡುವೆ ಜಾಗತಿಕ ಕಾರ್ಯತಂತ್ರದ ಸಂಬಂಧಗಳನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಪ್ರಧಾನಿ ನರೇಂದ್ರ ಮೋದಿರವರಿಗೆ ಕರೆ ಮಾಡಿ ಶನಿವಾರ ರಾತ್ರಿ ಮಾತುಕತೆ ನಡೆಸಿದ್ದಾರೆ. ಕ್ರೀಡಾ ವಿಜ್ಞಾನಕ್ಕೆ ಮುಖ್ಯಸ್ಥರು ಬೇಕಾಗಿದ್ದಾರೆ. ಬೆಂಗಳೂರು ಉದ್ಯಾನ ನಗರಿಯ ಹೊರವಲಯದಲ್ಲಿರುವ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಶ್ರೇಷ್ಠತಾ ಕೇಂದ್ರ ಭಾನುವಾರ 2 ವರ್ಷ ಪೂರೈಸಿತು. 40 ಎಕರೆ ಜಾಗದಲ್ಲಿ ಆಧುನಿಕ ತಂತ್ರಜ್ಞಾನದ ತರಬೇತಿ ಸೌಲಭ್ಯಗಳು, 3 ಮೈದಾನಗಳು, ಪ್ರಾಕ್ಟೀಸ್ ಪಿಚ್ಗಳು, ಸುಸಜ್ಜಿತವಾದ ಆಡಳಿತ ಕಟ್ಟಡಗಳು ಇವೆ. BCCIನ ಮಹತ್ವಾಕಾಂಕ್ಷೆಯ ಈ ಕೇಂದ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದೆ. ಪುರುಷರು ಮತ್ತು ಮಹಿಳಾ ಕ್ರಿಕೆಟರಿಗೆ ಎಲ್ಲ ರೀತಿಯಿಂದಲೂ ನೆರವಿನ ಅಸ್ತ ಚಾಚಿದೆ. ಆದರೂ ಒಂದು ಕೊರಗು ಈ ಕೇಂದ್ರವನ್ನು ಕಾಡುತ್ತಿದೆ. ಇಲ್ಲಿಯ ಹೃದಯ ಭಾಗವೇ ಆಗಿರುವ ಕ್ರೀಡಾ ವಿಜ್ಞಾನ ಮತ್ತು ಔಷಧಿ ವಿಭಾಗವು ಅರ್ಹ ಮುಖ್ಯಸ್ಥರಲ್ಲದೆ ಸೊರಗುತ್ತಿದೆ. ಟೆಸ್ಟ್ ಸಾಯಿ ಬದಲು ಸರ್ಫರಾಜ್. ನವದೆಹಲಿ ಮುಂಬೈನ ಮಧ್ಯಮ ಸರದಿಯ ಬ್ಯಾಟರ್ ಸರ್ಫರಾಜ್ ಖಾನ್ ರವರು ಗಾಯಾಳು ಸಾಯಿ ಸುದರ್ಶನ್ ಸ್ಥಾನದಲ್ಲಿ ಶ್ರೀಲಂಕಾ ಪ್ರವಾಸದಲ್ಲಿರುವ ಭಾರತ ತಂಡಕ್ಕೆ ಭಾನುವಾರ ಆಯ್ಕೆಯಾಗಲಿದ್ದಾರೆ. ಮೊದಲ ಟೆಸ್ಟ್ ಆಗಸ್ಟ್ 15 ರಿಂದ ಆರಂಭವಾಗಲಿದೆ. ಕಳೆದ ತಿಂಗಳು ಭಾರತ ಎ ತಂಡದ ಶ್ರೀಲಂಕಾ ಪ್ರವಾಸದ ವೇಳೆ ಎಡಗೈ ಬ್ಯಾಟರ್ ಸಾಯಿ ರವರ ಕಾಲಿನ ಹೆಬ್ಬೆರಳಿಗೆ ಗಾಯವಾಗಿತ್ತು. ಅವರು ಬೆಂಗಳೂರಿನ BCCI ಶ್ರೇಷ್ಠತಾ ಕೇಂದ್ರದಲ್ಲಿ ಆರೈಕೆಯಲ್ಲಿದ್ದಾರೆ. ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಇಂದಿನಿಂದ. ಧಾರವಾಡ ಕರ್ನಾಟಕದ ಬ್ಯಾಡ್ಮಿಂಟನ್ ಸಂಸ್ಥೆ ವತಿಯಿಂದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಸೋಮವಾರದಿಂದ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಟೂರ್ನಿಯ ನಡೆಯಲಿದೆ. ಇಲ್ಲಿ 16ರವರೆಗೆ ಟೂರ್ನಿ ಆಯೋಜನೆಗೊಂಡಿದೆ. 19 ವರ್ಷದವರೆಗಿನ ಮತ್ತು ಸೀನಿಯರ್ ವಿಭಾಗದಲ್ಲಿ ಪಂದ್ಯಗಳು ನಡೆಯಲಿವೆ. ಟೂರ್ನಿಯಲ್ಲಿ ಒಟ್ಟು 621 ಆಟಗಾರರು ಪೈಪೋಟಿ ನಡೆಸಲಿದ್ದಾರೆ. ಸೀನಿಯರ್ ವಿಭಾಗದಲ್ಲಿ ಸಿಂಗಲ್ಸ್ನಲ್ಲಿ 179 ಪುರುಷರು, 81 ಮಹಿಳೆಯರು, ಡಬಲ್ಸ್ನಲ್ಲಿ 41 ಪುರುಷರು ಹಾಗೂ 16 ಮಹಿಳೆಯರು ಸ್ಪರ್ಧಿಸುವರು. ಮಿಶ್ರ ಡಬಲ್ನಲ್ಲಿ 20 ಆಟಗಾರರು ಭಾಗವಹಿಸುವರು. ಅಸ್ಮಿತಾಗೆ ಕೊರಿಯಾ ಮಾಸ್ಟರ್ಸ್ ಕಿರೀಟ. ದಕ್ಷಿಣ ಕೊರಿಯಾ ಹೋರಾಟದಿಂದ ಕೂಡಿದ ಫೈನಲ್ಸ್ನಲ್ಲಿ ಅಸ್ಮಿತಾ ಚಹಲಿಹಾರ್ ಅವರು 4ನೇ ಶ್ರೇಯಾಂಕದ ಹ್ಯಾನ್ ಕುಯಾನ್ ಶಿ ರವರಿಗೆ ಆಘಾತ ನೀಡಿ ಕೊರಿಯಾ ಮಾಸ್ಟರ್ ಸೂಪರ್ 300 ಬ್ಯಾಡ್ಮಿಂಟನ್ ಟೂರ್ನಿಯ ಪ್ರಶಸ್ತಿ ಗೆದ್ದುಕೊಂಡರು. ಇದು BWF ಟೂರ್ನಿಯದಲ್ಲಿ ಭಾರತ ಆಟಗಾರ್ತಿಯರಿಗೆ ಮೊದಲ ಪ್ರಶಸ್ತಿ. ಭಾನುವಾರ 53 ನಿಮಿಷಗಳವರೆಗೆ ನಡೆದ ಈ ಪಂದ್ಯದಲ್ಲಿ ಅಸ್ಸಾಮಿನ ಆಟಗಾರ್ತಿ ಮೊದಲ ಗೇಮ್ ಹಿನ್ನಡೆಯಿಂದ ಚೇತರಿಸಿಕೊಂಡು 14-21, 21-14, 21-14 ಚೀನಾದ ಶೀರ್ ಅವರನ್ನು ಸೋಲಿಸಿದರು. ಪಿಯಾನ್ಶಿ ವಿಶ್ವ ಕ್ರಮಾಂಕದಲ್ಲಿ 35ನೇ ಸ್ಥಾನದಲ್ಲಿದ್ದಾರೆ. ಅಸ್ಮಿತಾ 50ನೇ ಸ್ಥಾನದಲ್ಲಿದ್ದಾರೆ. ಮೌಂಟೇನ್
ಬೈಕ್ ಸೈಕ್ಲಿಂಗ್ ಬೆಂಗಳೂರು ಜಿಲ್ಲೆಗೆ ಸಮಗ್ರ ಪ್ರಶಸ್ತಿ. ಗದಗ ತಾಲೂಕಿನ ಮುಳಗುಂದದಲ್ಲಿ ಭಾನುವಾರ ಮುಕ್ತಾಯಗೊಂಡ 21ನೇ ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬೆಂಗಳೂರು

ಜಿಲ್ಲಾ ತಂಡವು ಸಮಗ್ರ ಜಯಿಸಿತು. ಆತಿಥೇಯ ಗದಗ ಜಿಲ್ಲೆಯು ರನ್ನರ್ಅಪ್ ಆಯಿತು. ಮೈಸೂರು ಜಿಲ್ಲೆಯ ಧನಂಜಯ್ ಎಸ್ಡಿ ಹಾಗೂ ವೈಶಾಖ ಕೆವಿರವರು ಕ್ರಮವಾಗಿ 23 ವರ್ಷದವರೆಗಿನ ಪುರುಷರ ಮತ್ತು ಎಲಿಟ್ ಪುರುಷರ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದರು. ಎಲಿಟ್ ಮಹಿಳೆಯರ ವಿಭಾಗದಲ್ಲಿ ಧಾರವಾಡದ ಭೀಮವ್ವ ಚಾಂಪಿಯನ್ ಆದರೆ 23 ವರ್ಷದವರೆಗಿನ ಮಹಿಳೆಯರ ವಿಭಾಗದಲ್ಲಿ ಸ್ಥಳೀಯ ಪ್ರತಿಭೆ ಪವಿತ್ರ ಕುರ್ತುಕೋಟಿ ಪ್ರಶಸ್ತಿ ಗೆದ್ದುಕೊಂಡರು. ಅಭ್ಯಾಸ ಪಂದ್ಯ ಭಾರತ ಮೇಲುಗೈ. ಕೊಲಂಬೋ ಯಶಸ್ವಿ ಜೈಸ್ವಾಲ್ ಮತ್ತು ಶುಭನ್ಮನ್ ಗಿಲ್ ರವರ ಅಮೋಘ ಬ್ಯಾಟಿಂಗ್ನಿಂದ ಭಾರತ ತಂಡವು ಶ್ರೀಲಂಕಾ ಇವೆಲಿನ್ ಎದುರಿನ ಅಭ್ಯಾಸ ಪಂದ್ಯದಲ್ಲಿ ಜಯಿಸಿತು. ಈ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ 90 ಓವರ್ ಆಡಲಾಗಿತ್ತು. ಆದರೆ ಅದರಲ್ಲಿ ಶ್ರೀಲಂಕಾ 6 ರನ್ ಮುನ್ನಡೆ ಪಡೆದಿತ್ತು. ಎರಡನೇ ಇನ್ನಿಂಗ್ಸ್ನಲ್ಲಿ 45 ಓವರ್ಗಳಲ್ಲಿ ನಿಗದಿ ಮಾಡಲಾಗಿತ್ತು. ಭಾನುವಾರ ಬೆಳಗ್ಗೆ ಆತಿಥೇಯ ತಂಡವು 45 ಓವರ್ಗಳಲ್ಲಿ 6 ವಿಕೆಟ್ಗೆ 200 ರನ್ ಗಳಿಸಿತು. ಇಶಾನ್ ಮಧುಷ್ಯ 63 ರನ್ ಅರ್ಧ ಶತಕ ಗಳಿಸಿದರು. ಹೈಜಂಪ್ ಮೇಘಾಲಾಲ್ಗೆ ಬೆಳ್ಳಿ. ಅಮೆರಿಕ ಭಾರತದ ಬಸಂತ್ ಕುಮಾರ್ ಮೇಘಾಲಾಲ್ ರವರು ಇಲ್ಲಿ ನಡೆಯುತ್ತಿರುವ ವಿಶ್ವ 20 ವರ್ಷದವರೆಗಿನ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನ ಹೈಜಂಪ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದುಕೊಂಡರು. ಕೂಟದ ಇತಿಹಾಸದಲ್ಲಿ ಹೈಜಂಪ್ನಲ್ಲಿ ರಜತ ಗೆದ್ದ ದೇಶದ ಮೊದಲ ಅಥ್ಲೀಟ್ ಎಂಬ ಗೌರವಕ್ಕೆ ಪಾತ್ರರಾದರು. ಲಾಂಗ್ ಜಂಪ್ನಲ್ಲಿ ಶಹಾವಾಜ್ ಖಾನ್ ಕಂಚಿನ ಪದಕಕ್ಕೆ ಕೊರಳೊಡ್ಡಿದರು. ಅದರೊಂದಿಗೆ ಕೂಟದ 4ನೇ ದಿನ ಭಾರತದ ಸ್ಪರ್ಧಿಗಳು ಪದಕ ಡಬಲ್ ಸಾಧಿಸಿದರು. ಕರ್ನಾಟಕ ತಂಡಕ್ಕೆ ಸಮಗ್ರ ಪ್ರಶಸ್ತಿ. ಬೆಂಗಳೂರು ಕರ್ನಾಟಕ ತಂಡವು ಜೈಪುರದಲ್ಲಿ ಭಾನುವಾರ ಮುಕ್ತಾಯವಾದ 42ನೇ ರಾಷ್ಟ್ರೀಯ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನ ಸಮಗ್ರ ಪ್ರಶಸ್ತಿ ಗೆದ್ದುಕೊಂಡಿತು. ತಮಿಳುನಾಡು ತಂಡವು ರನ್ನರ್ಅಪ್ ಆಯಿತು. ರಾಜ್ಯ ತಂಡವು ಒಟ್ಟಾರೆ 310 ಅಂಕ ಸಂಪಾದಿಸಿತು. ತಮಿಳುನಾಡು ತಂಡದ ಈಜು ಪಟುಗಳು 216 ಅಂಕ ಗಳಿಸಿದರು. ಪದಕ ಪಟ್ಟಿಯಲ್ಲಿ ತಮಿಳುನಾಡು ಅಗ್ರಸ್ಥಾನ ಪಡೆಯಿತು. ಕರ್ನಾಟಕ ಬಂಗಾಳ ಹಾಗೂ ಸರ್ವಿಸಸ್ ತಂಡಗಳು ಕ್ರಮವಾಗಿ ನಂತರ ಸ್ಥಾನ ಪಡೆದವು. ಈ ಬಾರಿ 10 ಕೂಟ ದಾಖಲೆಗಳು ನಿರ್ಮಾಣವಾದವು. ಇಮಾಂಶಿಗೆ ಪ್ರಶಸ್ತಿ ಡಬಲ್. ಬೆಂಗಳೂರು ಸ್ಥಳೀಯ ಉದ್ಯೋನ್ಮುಖ ಆಟಗಾರ್ತಿ ಇಮಾಂಶಿ ಚೌಧರಿ ರವರು ಭಾನುವಾರ ಮುಕ್ತಾಯಗೊಂಡ ಮಲ್ಲೇಶ್ವರಂ ಅಸೋಸಿಯೇಷನ್ ಆಯೋಜಿಸಿದ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯಲ್ಲಿ ಪ್ರಶಸ್ತಿ ಡಬಲ್ ಸಾಧಿಸಿದರು. ಇವರು ಮಹಿಳೆಯರ ಸಿಂಗಲ್ಸ್ ಮತ್ತು 19 ವರ್ಷದವರೆಗಿನ ಬಾಲಕಿಯರ ಸಿಂಗಲ್ಸ್ನಲ್ಲಿ ಚಾಂಪಿಯನ್ ಆದರು. ಪುರುಷರ ಸಿಂಗಲ್ಸ್ನಲ್ಲಿ ಅಥರ್ವ ನವರಂಗಿ ಕಿರೀಟ ಗೆದ್ದುಕೊಂಡರು. ಅರ್ವಣ್ ನವೀನ್ 19 ವರ್ಷದವರೆಗಿನ ಬಾಲಕರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿ ಎತ್ತುಕೊಂಡರು. ಇವತ್ತಿನ ಶುಭಾಷಿತ: ನಡೆದಷ್ಟು ದಾರಿಯಿದೆ, ಪಡೆದಷ್ಟು ಭಾಗ್ಯವಿದೆ ಎಂಬುದೇ ಜಗತ್ತು ನಮಗೆ ಕೊಡುವ ಸಂದೇಶ. ವಿಗ್ರು ಗೋಕಾಕ್ರವರು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ।
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ, ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ।

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ

0: ಎಲ್ಲಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ ಡಿ ಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013111. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013111.
0: ಇಮೇಲ್ ವಿಳಾಸ COORD.GENNEXT@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೆ ಒಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 60 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಕ್ಯಾರೆಟ್ 25 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಇಳಮನ 8 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಮೆಣಸಿನಕಾಯಿ 7 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 21 ರೂಪಾಯಿ, ತೊಂಡೆಕಾಯಿ 36 ರೂಪಾಯಿ, ಆಗಲಕಾಯಿ 36 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 60 ರೂಪಾಯಿ, ದಪ್ಪ ಮೆಣಸಿನಕಾಯಿ 40 ರೂಪಾಯಿ, ಸೋರೆಕಾಯಿ 18 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 20 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 9 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡಿಗುಚ್ಚ ಭಾಗ 34 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
4: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
3: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
4: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
3: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
4: ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
3: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
5: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. 12ನೇ ಶತಮಾನ ಅದೊಂದು ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದ ಕಾಲ. ಅಂದು ಸಮಾಜದ ಎಲ್ಲ ಸ್ತರದ ಜನರು ತಮ್ಮ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಿ ಸಾಧಿಸಿ ತೋರಿಸಿದಂತಹ ಕಾಲ. ಜಾತಿ, ಮತ, ಧರ್ಮ, ಕುಲ, ಪಂಗಡ, ಹೀಗೆ ಯಾವುದೇ ಭೇದವಿಲ್ಲದೆ ಎಲ್ಲರೂ ಶಿವಶರಣ

ಆದಂತಹ ಕಾಲ ತಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಯಾವುದೇ ಹೆದರಿಕೆ ಮುಚ್ಚುಮರೆಯಿಲ್ಲದೆ ಹಂಚಿಕೊಂಡಂತಹ ಕಾಲ. ಸಾಮಾಜಿಕ ಮತ್ತು ಆರ್ಥಿಕತೆಯ ಮೂಲಕ ನೋಡುವಂತಹ ಸಮಾಜವನ್ನು ಗುಣ ಮತ್ತು ನಡತೆಯ ಮೂಲಕ ನೋಡುವ ಹಾಗೆ ಪರಿವರ್ತನೆ ಮಾಡಿದಂತಹ ಕಾಲ. ಹೆಣ್ಣು ಗಂಡು ಎನ್ನುವ ಭೇದವಿಲ್ಲದೆ ಇಬ್ಬರನ್ನು ಸಮಾನ ದೃಷ್ಟಿಯಲ್ಲಿ ನೋಡಿದಂತಹ ಕಾಲ. ಹೆಣ್ಣನ್ನು ಮಾಯೆ ಎನ್ನದೆ ದೇವತೆ ಎಂದು ಸಾರಿದಂತಹ ಕಾಲ. ಗುಡಿ ಗುಂಡಾರಗಳಲ್ಲಿ ದೇವರಿಲ್ಲ, ಪ್ರತಿಯೊಬ್ಬರ ಹೃದಯದಲ್ಲಿ ದೇವರಿದ್ದಾನೆ ಎಂದು ಸಾರಿದಂತಹ ಕಾಲ. ಕಾಯವೇ ದೇವಾಲಯ, ಕಾಯಕವೇ ಕೈಲಾಸ ಎನ್ನುವ ತತ್ವವನ್ನು ಸಾರಿದಂತಹ ಕಾಲ. ದಾಸೋಹಂ ಭಾವದ ಬೀಜವನ್ನು ಬಿತ್ತಿ ಬೆಳೆದಂತಹ ಕಾಲ. ಗುರುವೇ ಶಕ್ತಿ, ಗುರುವೇ ಮುಕ್ತಿ ಎಂದು ಅರುಹಿದಂತಹ ಕಾಲ. ಜೀವನದಲ್ಲಿ ದೇವನಿದ್ದಾನೆ ಎಂದು ತಿಳಿಸಿದಂತಹ ಕಾಲ. ವಚನಗಳ ಮೂಲಕ ಸಮಾಜಕ್ಕೆ ಬೆಳಕನ್ನು ನೀಡಿದಂತಹ ಕಾಲ. ಹೀಗೆ 12ನೇ ಶತಮಾನ ಯಾರೂ ಮರೆಯಲಾಗದ ಶಿವಶರಣರ ಬೆಳಕಿನ ಕಾಲ. ಶರಣರು ಎಂದರೆ ವಚನಗಳು. ವಚನಗಳೇ ಇಂದಿಗೂ ಶರಣರನ್ನು ಸ್ಮರಿಸಿಕೊಳ್ಳುವ ಹಾಗೆ ಮಾಡಿವೆ. ಇಂತಹ ವಚನಗಳನ್ನು ಸರ್ವರು ಅವರ ಮನಗಳಿಗೆ ಮುಟ್ಟಿಸಬೇಕು ಎನ್ನುವ ಕಾಳಜಿಯಿಂದ ಜನಧ್ವನಿಯ ಸಹೃದಯ ಬಂಧುಗಳು ತಮ್ಮ 90.8 FM ಚಾನಲ್ ಮೂಲಕ ವಚನ ವೈಭವ ಕಾರ್ಯಕ್ರಮವನ್ನು ಬಿತ್ತರಿಸುತ್ತಿದ್ದಾರೆ. ಇದು ನಿಜವಾಗಲೂ ಅತ್ಯಂತ ಉತ್ತಮ ಕಾರ್ಯವಾಗಿದೆ. ಈ ಕಾರ್ಯದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ನಾನು ಅವರೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ವಚನ ವೈಭವ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸುತ್ತಿರುವ ತಮಗೆಲ್ಲರಿಗೂ ಕೂಡ ಹೃದಯ ತುಂಬಿದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಕಳೆದ 33ನೇ ಸಂಚಿಕೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ಧರ್ಮಪತ್ನಿಯಾದಂತಹ ಶರಣೆ ನೀಲಾಂಬಿಕೆಯವರ ವಚನ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡಿದ್ದರು. ಇಂದು ನಾವು 34ನೇ ನುಡಿ ಸಂಚಿಕೆಯಲ್ಲಿ ಅಂಬಿಗರ ಚೌಡಯ್ಯನವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 6ನೇ ಸಂಪುಟವು ಸಂಕೀರ್ಣ ವಚನ ಸಂಪುಟವಾಗಿದ್ದು ಇದನ್ನು ಡಾಕ್ಟರ್ MM ಕಲಬುರ್ಗಿರವರು ಸಂಪಾದನೆ ಮಾಡಿದ್ದಾರೆ. ಇದರಲ್ಲಿ 24 ವಚನಕಾರರ 1744 ವಚನಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ಉಣಬಡಿಸಿದ್ದಾರೆ. ಇದರಲ್ಲಿ ಅಂಬಿಗರ ಚೌಡಯ್ಯನವರ 278 ವಚನಗಳನ್ನು ಸಂಪಾದನೆ ಮಾಡಲಾಗಿದೆ. ಈ ವಚನಗಳಲ್ಲಿ ಒಂದಷ್ಟು ಮುಖ್ಯ ವಿಚಾರಗಳನ್ನು ಒಳಗೊಂಡಂತಹ ವಚನಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲು ಬಯಸುತ್ತೇನೆ. ಅಂಬಿಗರ ಚೌಡಯ್ಯ ಹೆಸರೇ ಹೇಳುವಂತೆ ಅಂಬಿಗ ವೃತ್ತಿಯನ್ನು ಮಾಡುತ್ತಾ ಎಲ್ಲರಿಗೂ ಆಧ್ಯಾತ್ಮದ ನಾವೆಯಲ್ಲಿ ಕುಳ್ಳಿರಿಸಿ ಸಂಸಾರದ ಹೊಳೆಯನ್ನು ದಾಂಟಿಸಬಲ್ಲೆ ಎಂದು ಎದೆಗಾರಿಕೆಯಿಂದ ಹೇಳುವ ಚಾತಿ ಇದ್ದಂತಹ ಆಧ್ಯಾತ್ಮ ಸಂಪದದ ಶರಣ. ಅಂಬಿಗರ ಚೌಡಯ್ಯನವರು ಬಿಚ್ಚು ಮನಸ್ಸಿನಿಂದ ಕಂಡುದನ್ನು ಕಂಡ ಹಾಗೆಯೇ ಹೇಳುವ ಕೆಚ್ಚು ಅವರಲ್ಲಿತ್ತು. ಡಂಭಾಚಾರವನ್ನು ಕಂಡರೆ ಸಾತ್ವಿಕವಾದಂತಹ ಕೋಪವಿರುವುದನ್ನು ನಾವು ಕಾಣಬಹುದಾಗಿದೆ. ಅವರಲ್ಲಿ ಒಬ್ಬ ಕ್ರಾಂತಿ ಪುರುಷನಿದ್ದಾನೆ, ನಿಷ್ಠೂರದ ಮನುಜನಿದ್ದಾನೆ. ಕೆಲವೆಡೆ ಅವರ ಅನುಭವ ವಚನ ರಸಾಯನ ರಸಾತ್ಮಕವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಅವನೊಳಗೊಬ್ಬ ಕವಿ ಇದ್ದಾನೆ, ಸಾಹಿತಿ ಇದ್ದಾನೆ, ಅವುಗಳನ್ನು ವಚನಗಳಲ್ಲಿ ಕಾಣಬಹುದಾಗಿದೆ. ಇವರು ವಿಶೇಷವಾಗಿ ತಮ್ಮ ಅಂಕಿತನಾಮವನ್ನು ಅಂಬಿಗರ ಚೌಡಯ್ಯ ನಿಜಶರಣ ಎಂದು ತಮ್ಮ ಹೆಸರನ್ನೇ ಇಟ್ಟುಕೊಳ್ಳುವ ಮೂಲಕ ತಮ್ಮಲ್ಲೇ ದೈವತನ್ಮವನ್ನು ಕಂಡುಕೊಂಡಿದ್ದಾರೆ. ಇಂತಹ ಶರಣರು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಏನನ್ನು ಸಾರಿದ್ದಾರೆ ಎನ್ನುವುದನ್ನು ಅರಿಯಲು ಪ್ರಯತ್ನ ಮಾಡೋಣ. ಚೌಡಯ್ಯನವರು ಗುರು ಶಿಷ್ಯ ಸಂಬಂಧ ಹೇಗಿರಬೇಕು, ಹೇಗಿರಬಾರದು ಎನ್ನುವುದನ್ನು ತಿಳಿಸುವ ಮೂಲಕ ನಿಜ ಗುರುವಿನ ಅರುಹನ್ನು ಮೂಡಿಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಒಂದು ವಚನ ತಮಗಾಗಿ ಅವರು ಹೇಳುತ್ತಾರೆ. ಅಡ್ಡಬಿದ್ದು ಶಿಷ್ಯನ ಮಾಡಿಕೊಂಬ ದಡ್ಡ ಪ್ರಾಣಿಗಳ ಏನೆಂಬನೆಯ್ಯ, ಏನೇನು ಅರಿಯದ ಎಡ್ಡ ಮಾನವರಿಗೆ ಉಪದೇಶವ ಮಾಡುವ ಗೊಡ್ಡು ಮಾನವನ ಮುಖವ ತೋರದಿರಯ್ಯ, ತೋರದಿರಯ್ಯ. ಅದೇನು ಕಾರಣವೆಂದರೆ
ಆ ಮೂಢ ಜೀವಿಯ ಪ್ರಪಂಚವ ಕಳೆಯಲಿಲ್ಲ. ಅವನ ಪಂಚೇಂದ್ರಿಯಗಳು, ಸಪ್ತವ್ಯಸನಗಳು, ಅಷ್ಟಮದಂಗಳೆಂಬ ಕೊಟ್ಟಿ ಗುಣಗಳು ಬಿಡಿಸಲಿಲ್ಲ, ಸೂತಕ ಪಾತಂಕಗಳ ಕೆಡಿಸಲಿಲ್ಲ, ಮೂರು ಮಲಂಗಳ ಬಿಡಿಸಿ ಮುಕ್ತಿ ಪಥವನ್ನು ಅರುಹಲಿಲ್ಲ. ಮಹಾಶೂನ್ಯ ನಿರಾಳ ನಿರಂಜನ ಲಿಂಗವ ಕರ ಮನ ಭಾವ ಸರ್ವಾಂಗದಲ್ಲಿ ತುಂಬಿ ನಿತ್ಯಂ ಎಂದೆನಿಸಲಿಲ್ಲ. ಇದನ್ನು ಅರಿಯದ ವ್ಯರ್ಥ ಕಾಯರುಗಳ ಗುರುವೆಂದೆಡೆ ಪ್ರಮತರು ಮೆಚ್ಚುವರೇ? ಇಂತಪ್ಪ ಗುರು ಶಿಷ್ಯರಿರುವರು ಅಜ್ಞಾನಿಗಳು. ಅವರು ಇಹಲೋಕ ಪರಲೋಕಕ್ಕೆ ಹೊರಗೆಂದು ಎಂದಾತನ ಎನ್ನ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಬಹಳ ವಿಶಾಲವಾದಂತಹ ಅರ್ಥವನ್ನು ಒಳಗೊಂಡಂತಹ ವಚನ ಸಾಹಿತ್ಯ ಇದಾಗಿದೆ. ಇಲ್ಲಿ ಅಂಬಿಗರ ಚೌಡಯ್ಯನವರು ತಾನು ಗುರುವೆಂದು ನೀವು ನನ್ನ ಶಿಷ್ಯರಾಗಿ ಎಂದು ಗೋಗರೆದು ಶಿಷ್ಯನನ್ನು ಮಾಡಿಕೊಳ್ಳುವಂತಹವರುಗಳಿಗೆ ದಡ್ಡ ಪ್ರಾಣಿಗಳು ಎಂದು ಬಿಡುತ್ತಾರೆ. ಅಂಬಿಗರ ಚೌಡಯ್ಯನವರು ಹೇಳುತ್ತಾರೆ, ಅಂತಹ ಗುರುಗಳು ಆ ಎಡ್ಡ ಮಾನವರಿಗೆ ಏನು ತಿಳಿಸಲು ಸಾಧ್ಯ ಎಂದು ಕೇಳುತ್ತಾರೆ. ಹಾಗಾಗಿ ಅಂತಹ ಗೊಡ್ಡು ಗುರುಗಳೇ ಎಂಬರೆ ನನಗೆ ತೋರಿಸಿದಿರು, ಅಂತಹವರನ್ನು ನನಗೆ ತೋರಿಸಿದಿರು ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಗುರು ಶಿಷ್ಯರನ್ನು ಮಾಡಿಕೊಳ್ಳಬಾರದು, ಗುರುವಿನ ಶಕ್ತಿಯನ್ನು ಅರಿತು ಅವರೇ ಆಗಿ ಬರಬೇಕು ಎನ್ನುತ್ತಾರೆ. ಹೌದಲ್ಲವೇ? ನಿಜ ಗುರು ಹೇಗಿರುತ್ತಾನೆ ಎನ್ನುವುದನ್ನು ಅವರು ಹೀಗೆ ಹೇಳಿಕೊಳ್ಳುತ್ತಾ ಹೋಗುತ್ತಾರೆ. ಶಿಷ್ಯನಲ್ಲಿರುವಂತಹ ಸಪ್ತ ವ್ಯಸನಗಳಾದಂತಹ ತನುವ್ಯಸನ, ಮನವ್ಯಸನ, ಧನವ್ಯಸನ, ವಾಹನ, ಉತ್ಸಾಹ, ವಿಶ್ವ ವ್ಯಸನಗಳನ್ನು ದೂರ ಮಾಡಿ ಲಿಂಗ ವ್ಯಸನಿಯನ್ನಾಗಿ ಮಾಡಬೇಕು. ಪಂಚ ಇಂದ್ರಿಯಗಳ ವಿಷಯ ವಾಸನೆಗಳಿಂದ ದೂರ ತೆರಳಬೇಕು. ಅಷ್ಟಮದಂಗಳಾದಂತಹ ಕುಲಮದ, ಚಲಮದ, ವಿದ್ಯಾಮದ, ಧನಮದ, ರೂಪ, ಯೌವನ, ಪದವಿ, ತಪಸ್ಸು ಎಂಬೆನ್ನುವಂತಹ ಮದಗಳನ್ನು ಕಳೆದುಕೊಂಡು ಶಿವ ಮದದವನನ್ನಾಗಿಸಬೇಕು. ಹಾಗೆಯೇ ಮಲತ್ರಯಂಗಳಾದಂತಹ ಆಣವ, ಮಾಯಾ ಮತ್ತು ಕಾರ್ಮಿಕ ಮಲಂಗಳನ್ನು ಅಳಿದು ಮುಕ್ತಿ ಪಥವನ್ನು ತೋರಿಸುವಂತಹವನಾಗಬೇಕು. ಇಂತಹ ಗುರುವಿರಬೇಕು. ಅಂತಹ ಗುರುವಲ್ಲದವರು ಶಿವಲೋಕಕ್ಕೆ ಹೊರಗು ಎಂದು ಬಿಡುತ್ತಾರೆ ಅಂಬಿಗರ ಚೌಡಯ್ಯನವರು. ಹಾಗಾಗಿ ಗುರು ನಮಗೆ ಹೇಗಿರಬೇಕು ಎನ್ನುವುದನ್ನು ನಮಗೆ ತಿಳಿಸಿದಾಗ ಮಾತ್ರ, ನಮ್ಮಲ್ಲಿರುವಂತಹ ಕಾಮ ಕ್ರೋಧ ಮೊಲಾದಿಗಳನ್ನು ಬಿಡಿಸಿದಾಗ ಮಾತ್ರ ಗುರು ಆಗಬಲ್ಲ, ನಾನು ಅವನಿಗೆ ಶಿಷ್ಯನಾಗಬಲ್ಲ ಎನ್ನುವ ಮಾತನ್ನು ಅವರು ವಚನದಲ್ಲಿ ಸಾರಿರುವುದನ್ನು ಕಾಣುತ್ತೇವೆ. ಒಂದೊಡೆ ಗುರು ನಮಗೆ ದೇವರು ಹೇಗಿದ್ದಾನೆ ಎನ್ನುವುದನ್ನು ಅರಿವು ಮೂಡಿಸಬಲ್ಲ ಎನ್ನುತ್ತಾರೆ. ವಚನ ಹೀಗಿದೆ, ಅಸುರರ ಮಾಲೆಗಳಿಲ್ಲ, ತ್ರಿಶೂರ ಢಮರುಗುವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ಭಸ್ಮ ಭೂಷಣವಿಲ್ಲ, ಋಷಭ ವಾಹನನಲ್ಲ, ಋಷಿಯರ ಒಳಗೂಡ ನಿದ್ದಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಎಸರಾವುದಿಲ್ಲ ಎಂದ ಎನ್ನ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಬಹಳ ಸುಂದರವಾದ ವಚನ. ಅವರು ಹೇಳುತ್ತಾರೆ, ಶಿವನು ನಾವು ತಿಳಿದಂತೆ ರಾಕ್ಷಸರನ್ನು ಕೊಂದು ಅವರ ಶಿರವನ್ನು ಮಾಲೆಯಾಗಿ ಧರಿಸಿಕೊಂಡವನಲ್ಲ, ತ್ರಿಶೂಲ ಢಮರುಗುವನ್ನು ಕೈಯಲ್ಲಿ ಹಿಡಿದವನಲ್ಲ, ಬ್ರಹ್ಮ ಕಪಾಲವನ್ನು ಧರಿಸಿದವನಲ್ಲ, ಭಸ್ಮ ಲೇಪನವನ್ನು ಮಾಡಿಕೊಂಡವನಲ್ಲ, ನಂದಿ ವಾಹನನೂ ಅಲ್ಲ, ಋಷಿ ಮುನಿಗಳ ಜೊತೆ ಇರುವವನಲ್ಲ, ಅವನಿಗೆ ಗಂಗೆ, ಗೌರಿ, ಗಣೇಶ, ಷಣ್ಮುಗ ಹೀಗೆ ಸಂಸಾರವನ್ನು ಹೊಂದಿದವನಲ್ಲ, ಅವನಿಗೆ ಅವಯಸರೂ ಇಲ್ಲ, ಅವ ಸರ್ವರೊಳಗೂ ಇರುವ, ಸರ್ವರನ್ನು ಸೇವಿಸುವ, ನಿರಾಕಾರ, ನಿರಾಮಯ, ಸರ್ವಶಕ್ತ ಹೀಗೆ ಪರಮಾತ್ಮನನ್ನು ಕಂಡ ಬಗೆಯನ್ನು ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ತಿಳಿಸಿರುವುದು ನಿಜವಾಗಲೂ ಅದೆಂತಹ ಮಾನಸಿಕ ಸ್ಥಿತಿ ಅಂಬಿಗರ ಚೌಡಯ್ಯನವರದು ಎನ್ನುವುದು ನಮಗೆ ವಚನ ಸಾಹಿತ್ಯದ ಮೂಲಕ ತಿಳಿದು ಬರುತ್ತದೆ. ಹಾಗೆಯೇ ಅಂದಿನ ಸಮಾಜದಲ್ಲಿ ಲಿಂಗವಂತನಾಗಿ ಲಿಂಗ ತತ್ವವನ್ನು ಅನುಸರಿಸುವಂತಹ ವ್ಯಕ್ತಿಯನ್ನು ಶರಣ ಎನ್ನುತ್ತಿದ್ದರು. ಆ ಶರಣನ ಬಗ್ಗೆ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ. ಅವರು ಹೇಳುತ್ತಾರೆ, ಆದಿ ಅನಾದಿಯಿಂದ ಅತ್ತಣ ಶರಣನ
ಶೇಡ

ಆಧಾರ ಚಕ್ರದೊಳಗೆ ಷಡುಲಿಂಗವು, ಷಡುಮಂತ್ರವು, ಷಡು ಭಕ್ತರು, ಷಡು ಶಕ್ತಿಗಳು ಇದ್ದುದಯ್ಯ. ಆ ಶರಣನ ಜ್ಞಾನ ಕ್ರಿಯೆ 64 ಭೇದವಾಯಿತಯ್ಯ. ಒಬ್ಬ ಶರಣನು ಅನಂತ ಶರಣರಾದುದ ಕಂಡೆಂದೇನಂದಾತ ನಮ್ಮ ಅಂಬಿಗರ ಚೌಡಯ್ಯ, ನಮ್ಮ ಅಂಬಿಗರ ಚೌಡಯ್ಯ. ಹೀಗೆ ಶರಣನ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಶರಣನ ಷಟ್ ಚಕ್ರದೊಳಗೆ ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ ಎನ್ನುವಂತಹ 6 ಚಕ್ರಗಳಲ್ಲಿ ಷಡುಲಿಂಗ ಅಂದರೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ ನಮ್ಮ ಶರಣ ಎನ್ನುತ್ತಾರೆ. ಹಾಗೆಯೇ ಷಡುಮಂತ್ರ ಅಂದರೆ ಷಡಕ್ಷರದಲ್ಲಿ ಬರುವಂತಹ ಮಂತ್ರ, ಷಡಕ್ಷರ ಮಂತ್ರ ಅದುವೇ ಓಂ ನ ಮ ಶಿ ವ ಯ. ಈ 6 ಅಕ್ಷರಗಳನ್ನು 6 ಚಕ್ರಗಳಲ್ಲಿ ಸಮ್ಮಿಲನಗೊಳಿಸಿದ್ದಾನೆ ನಮ್ಮ ಶರಣ ಎನ್ನುತ್ತಾರೆ. ಹಾಗೆಯೇ ಷಡು ಭಕ್ತ ಅಂದರೆ ಷಡ್ ಲಿಂಗದಲ್ಲಿ ಯಾವ ಲಿಂಗವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೋ ಆ ಅಂಗವಾಗಿ ಆ ಭಕ್ತನಾಗುತ್ತಾನೆ, ಭಕ್ತನಂಗ ಆ ಲಿಂಗವಾಗುತ್ತದೆ ಎಂದು ಬಿಡುತ್ತಾರೆ. ಅದನ್ನೇ ಇಲ್ಲಿ ಆಚಾರಾಂಗ, ಗೌರಾಂಗ, ಶಿವಾಂಗ, ಚರಾಂಗ, ಪ್ರಸಾದಾಂಗ, ಮಹಾದಾಂಗ ಹೀಗೆ ಅಂಗವನ್ನೊಳಗೊಂಡಂತಹ ಭಕ್ತನಾಗುತ್ತಾನೆ ನಮ್ಮ ಶರಣ ಎನ್ನುತ್ತಾರೆ. ಈ ರೀತಿ 6 ಚಕ್ರಗಳಲ್ಲಿ 6 ಲಿಂಗವ ಧರಿಸಿ 6 ಬೀಜ ಮಂತ್ರವನ್ನು ಬಿತ್ತಿ 6 ತರನ ಅಂಗವನ್ನೊಳಗೊಂಡಾಗ ಒಂದೊಂದರಲ್ಲೂ ಒಂದೊಂದು ಶಕ್ತಿಯನ್ನು ಗಳಿಸುತ್ತಾನೆ. ಅದನ್ನು ಇಲ್ಲಿ ಷಡು ಶಕ್ತಿ ಎನ್ನುತ್ತಾರೆ. ಅವುಗಳು ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಚಿತ್ಶಕ್ತಿ. ಹೀಗೆ ಶರಣನು ಎಲ್ಲ ಶಕ್ತಿಗಳನ್ನು ಗಳಿಸುತ್ತಾನೆ. ಗಳಿಸಿ 64 ಶೀಲಗಳನ್ನು ಪಾಲಿಸಿ ಅನುಸರಿಸಿ ಅನಂತನಾಗುತ್ತಾನೆ, ಅನಂತ ಶರಣನಾಗುತ್ತಾನೆ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಎಂಥ ವಿಚಾರವಿದೆ! ಈ ವಚನವನ್ನು ನೋಡಿದರೆ ಚೌಡಯ್ಯನವರು ಅಂಬಿಗ ವೃತ್ತಿಯನ್ನು ಮಾಡುತ್ತಿದ್ದರೂ ಕೂಡ ಎಷ್ಟೊಂದು ವಿಚಾರವನ್ನು ಅರಿತಿದ್ದಾರೆ, ಯೋಗದಲ್ಲಿ ಎಷ್ಟು ತನ್ಮಯನ ಇದ್ದಾದರೆ ಸಾಧನೆ ಮಾಡಿದ್ದಾರೆ ಎನ್ನುವುದು ಕಂಡುಬರುತ್ತದೆ. ಅಂದಿನ ಸಮಾಜದಲ್ಲಿ ಶರಣರು ಹೇಗೆ ಒಬ್ಬರಿಗೊಬ್ಬರು ಅನುಭವ ಮಾಡಿ ತಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಂಡಿದ್ದರು ಎನ್ನುವುದನ್ನು ಇದು ತಿಳಿಸುತ್ತದೆ. ಚೌಡಯ್ಯನವರು ಪೂಜೆಯ ಬಗೆಗೂ ತಮ್ಮ ವಿಚಾರ ಲಹರಿಯನ್ನು ಹರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಅರಿಕೆ ಬಿತ್ತಿದ ಗಿಡುವಿನ ಹೂವ ಕೊಯ್ಯದು, ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು ನಾಡೆಲ್ಲರೂ ನೋಡರೆಂದು ಪೂಜಿಸುತ್ತಾ ಪೂಜಿಸುತ್ತಾ ಇದ್ದರೆ ಆ ಪೂಜಿಸಿದ ಪುಣ್ಯ ಹೂವಿಗೋ, ನೀರಿಗೋ, ನಾಡಿಗೋ, ಪೂಜಿಸಿದ ಆತಂಗೋ? ಇದ ನಾನರಿಯೇ, ನೀ ಹೇಳ ಎಂದ ನಂಬಿಗ ಚೌಡಯ್ಯ, ನೀ ಹೇಳ ಎಂದ ನಂಬಿಗ ಚೌಡಯ್ಯ. ಎಷ್ಟು ಚೆನ್ನಾಗಿ ಹೇಳುತ್ತಾರೆ ಪೂಜೆಯ ಬಗ್ಗೆ. ಅವರು ಹೇಳುತ್ತಾರೆ, ರಾಶಿ ರಾಶಿ ಗಿಡಗಳಿಂದ ಹೂಗಳನ್ನು ಕೊಯ್ದು ಊರಿನ ಜನ ಕಟ್ಟಿಸಿದ ಕೆರೆಯ ನೀರನ್ನು ತಂದು ಜನರೆಲ್ಲ ನೋಡಲೆಂದು ಲಿಂಗವ ಪೂಜಿಸುವಿರಲ್ಲ, ಆ ಪೂಜೆಯ ಪುಣ್ಯದ ಫಲ ಆ ಹೂಗಳಿಗೋ, ಕೆರೆಯ ನೀರಿಗೋ, ನಾಡಿಗೋ ಅಥವಾ ಪೂಜಿಸಿದವನಿಗೋ, ಯಾರಿಗೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ. ಹೀಗೆ ಪ್ರಶ್ನೆ ಮಾಡುವುದರ ಮೂಲಕ ಅವರು ಹೇಳುತ್ತಾರೆ, ನಿರ್ಮಲವಾದ ಭಕ್ತಿಯಿಂದ ಪೂಜಿಸಿದರೆ ಸಾಕು, ಅದುವೇ ನಿಜ ಪೂಜೆ ಎನ್ನುತ್ತಾರೆ. ಹೌದಲ್ಲವೇ? ಹಾಗಾಗಿ ಯಾರು ಗುರುಲಿಂಗ, ಜಂಗಮ, ತೀರ್ಥ, ಪ್ರಸಾದ ಇವುಗಳಿಗೆ ಭಕ್ತಿ ನಿಷ್ಠೆಯನ್ನು ತೋರದಿದ್ದರೆ ಅಂತಹ ಅವನನ್ನು ಅವರು ತೀಕ್ಷ್ಣವಾಗಿ ತಿರಸ್ಕರಿಸಿರುವುದನ್ನು ಕಾಣಬಹುದು ವಚನ ಸಾಹಿತ್ಯಗಳಲ್ಲಿ. ಒಂದು ವಚನ ಹೀಗಿದೆ: ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮವಲ್ಲ, ಶೀಲ ಕಟ್ಟಿದವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ, ಕೂಳು ಪ್ರಸಾದವಲ್ಲ, ಇದಕ್ಕೆಲ್ಲ ಹೌದೆಂಬವನ ಬಾಯ ಮೇಲೆ ಅರ್ಧ ಮಣದ ಪಾದರಾಕ್ಷಯ ತೆಗೆದುಕೊಂಡು ಮಾಸಿ ಕಡಿಮೆಯಿಲ್ಲದ ತೂಗಿ ತೂಗಿ ಟೊಕ ಟೊಕನೆ ಒಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ. ಎಷ್ಟು ತೀಕ್ಷ್ಣವಾದಂತಹ ಮಾತು ಅಂಬಿಗರ ಚೌಡಯ್ಯನವರದು. ಅವರು ಹೇಳುತ್ತಾರೆ, ಇಲ್ಲಿ
ಕಂತೆ ಎಂದರೆ ಗುರುಗಳು.

ತೊಡುವಂತಹ ಬಿಳಿಯ ನಿಲುವಂಗಿ. ಅಂತಹ ನಿಲುವಂಗಿ ತೊಟ್ಟವ ಗುರುವಲ್ಲ ಎನ್ನುವವ, ಕಾವಿಯನ್ನು ಧರಿಸಿದವ ಜಂಗಮರಲ್ಲ ಎನ್ನುವವ, ಶೀಲವುಳ್ಳ ಶಿವಭಕ್ತನನ್ನು ಭಕ್ತನಲ್ಲ ಎನ್ನುವವ, ತೀರ್ಥವನ್ನು ಅದು ನೀರೆಂದು ಇಹಾಳಿಸುವವ, ಪ್ರಸಾದವನ್ನು ಅದು ಹೊಟ್ಟೆ ತುಂಬಿಸುವ ಆಹಾರ ಎನ್ನುವವನ ಬಾಯಿಗೆ ಪಾದರಾಕ್ಷೆಯನ್ನು ಹಾಕಿ, ಪಾದರಾಕ್ಷೆಯನ್ನು ಕೊರಳಿಗೆ ತೂಗು ಹಾಕಿ ಪಾದರಾಕ್ಷೆಯಿಂದ ಒಡೆಯಬೇಕು ಎಂದು ಬಿಡುತ್ತಾರೆ. ಇದು ನಿಜವಾಗಲೂ ಶರಣರು ಪಾದರಾಕ್ಷೆ ಎಂದು ಹೇಳುವ ಮಾತು ಮಾತಲ್ಲ. ಆದರೆ ಅಂಬಿಗರ ಚೌಡಯ್ಯನವರು ಅತ್ಯಂತ ತೀಕ್ಷ್ಣವಾಗಿ ಬೇಸರದಿಂದ ನುಡಿದ ಮಾತಾಗಿದೆ. ಅಂದಿನ ಸಮಾಜದಲ್ಲಿ ಕೆಲವರು ಗುರುಲಿಂಗ ಜಂಗಮದ ಬಗ್ಗೆ ತಿರಸ್ಕಾರ ಭಾವದಿಂದ ಕಂಡಿರಬೇಕೆಂದು ಕಂಡುಬರುತ್ತದೆ. ಅದಕ್ಕೆ ಈ ರೀತಿ ಮಾತನಾಡಲಾಗಿರಬಹುದು. ಇಂತಹ ಅನೇಕ ನುಡಿಗಳನ್ನು ಇವರ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆಯೇ ಅವರು ಲೋಕದಲ್ಲಿ ಅನೇಕ ರೀತಿಯ ಜನರಿದ್ದು ಅನೇಕ ರೀತಿಯಲ್ಲಿ ಮಾತುಗಳನ್ನಾಡುತ್ತಾರೆ. ಅದಕ್ಕೆಲ್ಲ ನಾವು ಮನ್ನಣೆ ಕೊಡುತ್ತಾ ಹೋಗಬಾರದು ಎನ್ನುತ್ತಾರೆ. ಆಗ ನಮ್ಮ ಸಾಧನೆಯ ಹಾದಿಗೆ ತೊಡಕಾಗುತ್ತದೆ ಎನ್ನುತ್ತಾರೆ. ಅವರ ಒಂದು ವಚನವೊಂದಲ್ಲಿ ಈ ವಿಷಯಗಳನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಉಂಡರೆಂಬರೆ ಭೂತನೆಂಬರು, ಉಣದಿದ್ದರೆ ಜಾತಕನೆಂಬರು, ಭೋಗಿಸಿದರೆ ಕಾಮಿ ಎಂಬರು, ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರಯ್ಯ, ಊರೊಳಗಿದ್ದರೆ ಸಂಸಾರಿ ಎಂಬರು, ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬರಯ್ಯ, ನಿದ್ರೆಗೈದಡೆ ಜಡದೇಹಿ ಎಂಬರು, ಎದ್ದಿದ್ದರೆ ಚಕೋರನೆಂಬರಯ್ಯ. ಇಂತಿ ಜನಮೆಚ್ಚಿ ನಡೆದವರ ಎಡದ ಪಾದದ ಕಿರು ಕಿರುಗುಣಿಯಲ್ಲಿ ಮನೆ ಮಾಡು ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ, ನಮ್ಮ ಅಂಬಿಗರ ಚೌಡಯ್ಯ. ಹೀಗೆ ಚೌಡಯ್ಯನವರು ಹೇಳುತ್ತಾರೆ, ಊಟ ಮಾಡಿದರೆ ಭೂತದಂತೆ ಮಾಡುತ್ತಾನೆ ಎನ್ನುತ್ತಾರಂತೆ, ಊಟ ಮಾಡದೆ ಉಪವಾಸ ಮಾಡಿದರೆ ವೇಷಧಾರಿ ಕಪಟಿ ಎನ್ನುವರಂತೆ, ಭೋಗಿಯಂತೆ ಎಲ್ಲವನ್ನು ಬಯಸಿದರೆ ಕಾಮಿ ಎನ್ನುವರಂತೆ, ಏನನ್ನು ಬಯಸಿದ್ದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಎಂದು ಬಿಡುವರಂತೆ, ಊರೊಳಗೆ ಬದುಕಿದ್ದರೆ ಸಂಸಾರಿ ಎಂದು ಜರಿಯುವರಂತೆ, ಕಾಡಿನೊಳಗೆ ಬದುಕಿದ್ದರೆ ಮೃಗವೆಂದು ಹೀಯಾಳಿಸುವರಂತೆ, ನಿದ್ರೆ ಮಾಡಿದರೆ ಜಡದೇಹದವ ಎನ್ನುವರಂತೆ, ನಿದ್ರೆ ಮಾಡದೆ ಓಡಾಡುತ್ತಿದ್ದರೆ ಚಕೋರನೆಂದು ನಗುವರಂತೆ. ಎಂತಹ ಮಾತುಗಳು ಅಂಬಿಗರ ಚೌಡಯ್ಯನವರದು. ಹೀಗೆ ಪ್ರತಿಯೊಂದಕ್ಕೂ ಲೋಕದ ಜನರು ಏನಾದರೂ ಹೇಳುವರು. ಜನರನ್ನು ಮೆಚ್ಚಿಸಿ ಯಾರು ನಡೆಯಲು ಸಾಧ್ಯವಿಲ್ಲ. ಯಾರಾದರೂ ನಡೆದಿದ್ದರೆ ಅವರ ಪಾದದ ಕಿರುಬೆರಿನಲ್ಲಿ ಎನ್ನನ್ನು ಇರಿಸು ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಎಂತಹ ಮಾತು ಚೌಡಯ್ಯನವರದು. ಚೌಡಯ್ಯನವರು ಎಷ್ಟೇ ಸಾಧಕನಾದರೂ ಜನರನ್ನು ಮೆಚ್ಚಿಸಿ ನಡೆಯಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಮನುಷ್ಯ ಹಾಗೆಯೇ ಎಂದು ಬಿಡುತ್ತಾರೆ. ಇನ್ನೊಂದೆಡೆ ಹೇಳುತ್ತಾರೆ, ಮನುಷ್ಯ ಒಂದಲ್ಲ ಒಂದು ಚಿಂತೆಯಲ್ಲಿ ಮುಳುಗಿ ತನ್ನನ್ನೇ ತಾನು ಕಳೆದುಕೊಂಡಿದ್ದಾನೆ ಎನ್ನುತ್ತಾರೆ ಚೌಡಯ್ಯನವರು. ಅವರ ವಚನ ಹೀಗಿದೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು, ಶಿವ ನಿನ್ನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು ಎಂದು ಬಿಡುತ್ತಾರೆ. ಹೇಗಿದೆ ವಚನ? ಚೌಡಯ್ಯನವರು ಅತ್ಯಂತ ಶ್ರೇಷ್ಠವಾದಂತಹ ವಚನವಿದು. ಮನುಷ್ಯ ಹೇಗೆ ಚಿಂತೆಯಲ್ಲಿ ಮುಳುಗುತ್ತಾನೆ ಎನ್ನುವುದನ್ನು ಚೌಡಯ್ಯನವರು ತಮ್ಮ ವಚನ ಸಾಹಿತ್ಯದಲ್ಲಿ ತುಂಬ ಸುಂದರವಾಗಿ ಮೂಡಿಸಿದ್ದಾರೆ. ಇದು ನಿಜವೂ ಹೌದು. ಅವರು ಹೇಳುತ್ತಾರೆ, ಬಡತನ ಬಂದಾಗ ಬದುಕಲು ಊಟ ಸಿಕ್ಕಿದರೆ ಸಾಕು ಎನ್ನುವ ಚಿಂತೆ ಇದೆಯಂತೆ. ಊಟ ಸಿಕ್ಕಿದರೆ ಉಡಲು ತೊಡಲು ಬಟ್ಟೆ ಆಭರಣ ಬೇಕು ಎನ್ನುವ ಚಿಂತೆ ಎನ್ನಂತಾರೆ. ಉಡಲು ತೊಡಲು ಸಿಕ್ಕಿದರೆ ಅವುಗಳನ್ನು ಸಂಗ್ರಹಿಸಬೇಕು ಎನ್ನುತ್ತಾನಂತೆ. ಹೀಗೆ ಇಡುವ ಶಕ್ತಿ ಬಂದರೆ, ಸಂಗ್ರಹಿಸುವ ಶಕ್ತಿ ಬಂದರೆ ಮದುವೆಯಾಗಿ ಕೂಡುವ ಬಯಕೆ ಎನ್ನುತ್ತಾರೆ. ಮದುವೆಯಾದರೆ ಮಕ್ಕಳಾಗಬೇಕು, ಅವರಿಗೆ ಬದುಕು ಕಟ್ಟಬೇಕು, ಆಸ್ತಿ ಪಾಸ್ತಿ ಮಾಡಬೇಕು ಎನ್ನುವ ಚಿಂತೆ ಇರುತ್ತದೆ ಎನ್ನುತ್ತಾರೆ. ಹೀಗೆ ಎಲ್ಲವೂ ಆದ ಮೇಲೆ

ಸುಮ್ಮನೆ ಇರುತ್ತಾನೇನೋ, ಇಲ್ಲ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಇನ್ನಷ್ಟು ಬೇಕು ಎನ್ನುವ ಆಸೆಯಿಂದ ಇತರರಿಗೆ ಕೇಡು ಮಾಡುವ ಚಿಂತೆ ಎನ್ನುತ್ತಾರೆ. ಕೊನೆಗೆ ಸಾಯುವ ಗಳಿಗೆ ಬಂದಾಗ ಅಯ್ಯೋ ಸಾವು ಬರುತ್ತಿದೆಯಲ್ಲ ಎಂದು ಚಿಂತೆಗೊಳಗಾಗುತ್ತಾನೆ ಎನ್ನುತ್ತಾರೆ. ಹೀಗೆ ಮನುಷ್ಯ ಯಾವಾಗಲೂ ಬರೀ ಚಿಂತೆಯ ಕಂತೆಯಲ್ಲೇ ಮುಳುಗಿರುತ್ತಾನೆ. ಶಿವ, ನಿನ್ನ ಚಿಂತೆಯಲ್ಲಿ ಯಾರೂ ಮುಳುಗಿಲ್ಲವಲ್ಲ ಎಂದು ಬೇಸರವಾಗುತ್ತಿದೆ ಎನ್ನುತ್ತಾರೆ ಅಂಬಿಗರ ಚೋಡಯ್ಯನವರು. ಹೀಗೆ ಮನುಷ್ಯ ಚಿಂತೆಯಲ್ಲಿ ಹೇಗೆ ಒಂದಕ್ಕೊಂದು ಸೇರಿಸಿಕೊಂಡು ಹೋಗುತ್ತಾನೆ, ಜೀವನದಲ್ಲಿ ಚಿಂತೆಯಲ್ಲಿ ಹೇಗೆ ಮುಳುಗುತ್ತಾನೆ ಎನ್ನುವುದನ್ನು ವಚನ ಸಾಹಿತ್ಯದಲ್ಲಿ ಬಹು ಸುಂದರವಾಗಿ ಮೂಡಿಸಿದ್ದಾರೆ. ಒಂದೆಡೆ ಹೇಳಿ ಅಂಬಿಗರ ಚೋಡಯ್ಯನವರು ಭಕ್ತ ಹೇಗಿರಬೇಕು ಎನ್ನುವುದನ್ನು ತಮ್ಮ ವಚನಗಳಲ್ಲಿ ಅನೇಕ ವಚನಗಳು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದು ವಚನವನ್ನು ತಿಳಿಯೋಣ. ಅವರು ಹೇಳುತ್ತಾರೆ, ತೋಯವಿಲ್ಲದ ಕುಂಭ, ಜ್ಞಾನವಿಲ್ಲದ ಘಟ, ದೇವರಿಲ್ಲದ ಗುಡಿ, ಇವು ಹಾಳು ದೇಗುಲಕ್ಕೆ ಸಮವು ಕಾಣ. ಎಲೆ ಪರವಾದಗಳಿರ ಗುರು ಎಂಬ ನಾಮವು ಪರಶಿವನು, ಪರಶಿವನೇ ಇಷ್ಟಲಿಂಗವು. ಆ ಇಷ್ಟಲಿಂಗದ ಪೂಜೆಯಲ್ಲಿ ಲೋಲುಪ್ತನಾಗಿರಬೇಕು, ಗುರುಮಂತ್ರದಲ್ಲಿ ಮಗ್ನನಾಗಿರಬೇಕು, ಚರಭಕ್ತಿಯಲ್ಲಿ ಯುಕ್ತನಾಗಿರಬೇಕು. ಈ ತ್ರಿವಿಧವ ಬಿಟ್ಟು ಮಲತ್ರಯಕ್ಕೆ ಒಳಗಾಗಿ ಬಂಧನಕ್ಕೆ ಹೋಗುವರ ನೋಡಿ ಮನನಾಚಿತ್ತೆಂದ ನಮ್ಮ ಅಂಬಿಗರ ಚೌಡಯ್ಯ, ನಿಜ ಶರಣ ಮನನಾಚಿತ್ತೆಂದ. ಚೌಡಯ್ಯನವರು ಬಹಳ ಚೆನ್ನಾಗಿ ಹೇಳುತ್ತಾರೆ, ನೀರಿಲ್ಲದ ಮಡಕೆ, ಜ್ಞಾನವಿಲ್ಲದ ವ್ಯಕ್ತಿ, ದೇವರಿಲ್ಲದ ದೇವಾಲಯ, ಇವೆಲ್ಲವೂ ಪಾಳು ದೇಗುಲಕ್ಕೆ ಸಮ ಎನ್ನುತ್ತಾರೆ. ಮುಂದೆ ಹೇಳುತ್ತಾರೆ, ಗುರುವೇ ಪರಶಿವನ ರೂಪ, ಅವನ ಪರಶಿವನ ರೂಪವೇ ಇಷ್ಟಲಿಂಗ. ಆ ಇಷ್ಟಲಿಂಗದ ಪೂಜೆಯಲ್ಲಿ ಗುರು ಮಂತ್ರದಲ್ಲಿ ಭಕ್ತ ಮಗ್ನರಾಗಿರಬೇಕು, ಚರಭಕ್ತಿಯಲ್ಲಿ ತಲ್ಲೀನರಾಗಿರಬೇಕು. ಈ ರೀತಿ ಸ್ಥಿರ ಚರ ಪರಭಕ್ತಿಯಲ್ಲಿ ಭಕ್ತ ಮನಮಗ್ನವಾಗಿರಬೇಕು. ಇದನ್ನು ಬಿಟ್ಟು ಮಲತ್ರಯಂಗಳಾದಂತಹ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲಂಗಳಲ್ಲಿ ಒಳಗಾದರೆ ಆ ಭಕ್ತನಿಗೆ ಅದೆಂತೂ ಭಕ್ತನೆಂದು ಹೇಳಲು ಸಾಧ್ಯ ಎಂದು ಪ್ರಶ್ನೆ ಮಾಡುವ ಮೂಲಕ ಭಕ್ತ ಹೇಗಿರಬೇಕು ಎನ್ನುವುದನ್ನು ಬಹಳ ಸವಿಸ್ತಾರವಾಗಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದೆಡೆ ಅಂಬಿಗರ ಚೌಡಯ್ಯನವರು ಪರಮಾತ್ಮನ ಕೃಪೆ ಇದ್ದರೆ ಎಲ್ಲ ಫಲ ನಮಗೆ ಸಿಗುತ್ತದೆ, ದೊರಕುತ್ತದೆ ಎಂದು ಬಿಡುತ್ತಾರೆ. ಅವರು ಹೇಳುತ್ತಾರೆ, ಆವ ಪದಾರ್ಥವ ಮೋಯಿಸಿ ಲವಲವಿಸಬೇಡ, ಬಪ್ಪುದು ಬಪ್ಪುದಲ್ಲದೆ ಬಾರದ್ದು ಬಪ್ಪುದೆ, ಬಪ್ಪುದು ತಪ್ಪದು, ಬಾರದುದು ಬಾರದು, ಅಹದಹುದಾಗದ್ದು ಬಹುದುಃಖಂಗಳೇಕಕ್ಕೆ, ಬಪ್ಪುದು ತಪ್ಪದು ಸಹಜವೆಂತಾಗುವುದಲ್ಲದೆ ವಿಹಿತವಥ ಬರುತಿಹನು ಪಣೆಯೊಳು ಶಿವನು. ಇಂತಿದು ನಿಮ್ಮ ಭೋಗವೆಲ್ಲಿದ್ದಳು ಬೇಡವೆಂದಾತ ನಮ್ಮ ಅಂಬಿಗರ ಚೌಡಯ್ಯ, ಬೇಡವೆಂದಾತ. ಹೀಗೆ ಚೌಡಯ್ಯನವರು ಮನುಷ್ಯ ಬಯಕೆಗಳಿಗೆ ಅಡಿಯಾಳಾಗಿ ಅವುಗಳ ಮೋಹಕ್ಕೆ ಒಳಪಡಬೇಡ ಎನ್ನುತ್ತಾರೆ. ಏಕೆಂದರೆ ಏನು ಬರಬೇಕೋ ಅದು ಒಂದೇ ಬರುತ್ತದೆ, ಅದರಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಹಾಗೆ ಏನು ಬರಬಾರದೆಂದಿರುತ್ತದೋ ಅದು ಬರದು, ಶಿವ ನಮ್ಮ ಹಣೆಯಲ್ಲಿ ಏನು ಬರೆದಿರುವನೋ ಅದು ಹಾಗೇ ಆಗುತ್ತದೆ ಎಂದು ಬಿಡುತ್ತಾರೆ. ಹಾಗಾಗಿ ವ್ಯಾಮೋಹಕ್ಕೆ ಒಳಗಾಗಬೇಡ, ಭೋಗ ಲಾಲಾಸಿಯಲ್ಲಿ ಮುಳುಗಬೇಡ ಎನ್ನುತ್ತಾರೆ ಅಂಬಿಗರ ಚೌಡಯ್ಯನವರು. ಅಂಬಿಗರ ಚೌಡಯ್ಯನವರಿಗೆ ಪರಮಾತ್ಮನಲ್ಲಿ ಬಹಳ ವಿಶ್ವಾಸದೆ ಎಂದು ಕಂಡುಬರುತ್ತದೆ. ಹಾಗಾಗಿ ಅವರು ಹೇಳುವುದು ನಿಜವಿರಬಹುದೇನು? ಯಾ ಬಪ್ಪುದು ಬಪ್ಪುದಲ್ಲದೆ ಬಾರದ್ದು ಬಪ್ಪುದೇ ಎನ್ನುತ್ತಾರೆ, ಬಪ್ಪುದು ತಪ್ಪದು ಎನ್ನುತ್ತಾರೆ, ಬಾರದುದು ಬಾರದು ಎನ್ನುತ್ತಾರೆ. ಕೊನೆಗೆ ಹೇಳುತ್ತಾರೆ, ಬರುತಿಹನು ಪಣಿಯೋಳು ಶಿವನು, ಬರೆದಿಟ್ಟುಬಿಟ್ಟಿದ್ದಾನೆ ಅಂತ ಹೇಳಿಬಿಡುತ್ತಾರೆ. ಹಾಗಾಗಿ ನಾವು ಚೌಡಯ್ಯನವರ ವಿಚಾರಗಳನ್ನು ಒಂದಷ್ಟು ಗಮನದಲ್ಲಿಟ್ಟುಕೊಂಡು ನಾವು ನಮ್ಮ ಭಕ್ತಿಯ ಶ್ರೇಷ್ಠತ್ವವನ್ನು ಮೆರೆಯಬೇಕಾಗುತ್ತದೆ ಎನ್ನಿಸುತ್ತದೆ. ಅವರು ಜೀವನಕ್ಕೆ ಯಾವುದು ಅಂದ, ಯಾವುದು ಚಂದ ಎನ್ನುವುದನ್ನು ಕೂಡ ವಚನ ಸಾಹಿತ್ಯದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳ್ತಾರೆ, ಅಂಗವ ಅಂಧವ ಮಾಡಿಕೊಂಡು ತಿರುಗುವ ಭಂಗಗೇಡಿಗಳು ನೀವು ಕೇಳಿರೋ, ಅಂಗಕ್ಕೆ

0: ಚಂದವಾವುದೆಂದರೆ ಗುರುವಿಗೆ ತನುವ ಕೊಟ್ಟಿರುವುದೇ ಚಂದ, ಲಿಂಗಕ್ಕೆ ಮನವ ಕೊಟ್ಟಿರುವುದೇ ಅಂದ, ಜಂಗಮಕ್ಕೆ ಧನವ ಕೊಟ್ಟಿರುವುದೇ ಚಂದ. ಅಷ್ಟ ಆಚರಣದಲ್ಲಿ ನಿಬ್ಬೆರಗಿನಿಂದ ಕೂಡಿ ಭಕ್ತಿ ಎಂಬ ಸಮುದ್ರದಲ್ಲಿ ಈಜಾಡುವುದೇ ಚಂದ. ಈ ಮಾರ್ಗವ ಬಿಟ್ಟು ಸಂಸಾರವೇ ಅಧಿಕವೆಂದು ತನ್ನ ಹೆಂಡಿರು ಮಕ್ಕಳು ಸಂಪತ್ತು ಇವು ತನಗೆ ಶಾಶ್ವತವೆಂದು ತಿಳಿದು ಒಂದು ಕಸನ್ನಾದರೂ ಪರರಿಗೆ ಕೊಡದೆ ತಾನೇ ತಿಂದು ನೆಲದಲ್ಲಿ ಮಡಗಿ ಕಡೆಗೆ ಯಮನ ಕೈಯಲ್ಲಿ ಸಿಲುಕಿ ನರಕದ ಕೊಂಡದಲ್ಲಿ ಮುಳುಗೇಳುವುದೇ ನಿಶ್ಚಯ ನೋಡ. ಇಂತಹ ಅಂದಗೇಡಿಗಳ ಮುಖವ ನೋಡಲಾಗದು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣರು. ಈ ವಚನದಲ್ಲಿ ಕೇವಲ ದೇಹವನ್ನು ಅಂಧವ ಮಾಡಿಕೊಂಡಿದ್ದರೆ ಸಾಲದು, ಏನನ್ನು ಅಂಧ ಮಾಡಿಕೊಳ್ಳಬೇಕು ಎನ್ನುತ್ತಾರೆ. ಗುರುವಿಗೆ ತನುವ ಕೊಡುವುದು, ಲಿಂಗಕ್ಕೆ ಮನವ ಕೊಡುವುದು, ಜಂಗಮಕ್ಕೆ ಧನವ ಕೊಡುವುದು, ಇದು ಭಕ್ತನಿಗೆ ಅಂದ, ಇದು ಭಕ್ತನಿಗೆ ಚಂದ ಎನ್ನುತ್ತಾರೆ. ಇದನ್ನು ಬಿಟ್ಟು ಸಂಸಾರವೇ ಶ್ರೇಷ್ಠವೆಂದು ಪತಿ ಪತ್ನಿ ಸುತ ಸಂಪತ್ತು ಇವ ಶಾಶ್ವತವೆಂದು ಭಾವಿಸಿ ಯಾರಿಗೂ ಏನೂ ಕೊಡದೆ ತಾನೇ ತಿಂದು ಆಸ್ತಿಯ ಮೇಲೆ ಮಾಡಿ ಕೊನೆಗೆ ಸಾವಿಗೆ ಗುರಿಯಾಗುವವರು ಅಂಧಗೇಡಿಗಳು ಎಂದು ಬಿಡುತ್ತಾರೆ ಅಂಬಿಗರ ಚೌಡಯ್ಯನವರು. ಹೀಗೆ ಚೌಡಯ್ಯನವರು ಹೇಗಿರಬೇಕು ಜೀವನದಲ್ಲಿ ಎನ್ನುವುದನ್ನು ಈ ವಚನದಲ್ಲಿ ಸಾರಿದ್ದಾರೆ. ವಚನವನ್ನು ಮತ್ತೆ ಮತ್ತೆ ಕೇಳಿಸಿಕೊಂಡು ಅದರೆಡೆಗೆ ಸಾಗುವುದು ಬಹಳ ಮುಖ್ಯ ಜೀವನದಲ್ಲಿ ಎನಿಸುತ್ತದೆ. ಚೌಡಯ್ಯನವರು ತಮ್ಮ ವಚನದ ಮೂಲಕ ಜೀವನದ ನಿಜತತ್ವವನ್ನು ನಿಜಯಿತ್ವವನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಕಷ್ಟ ಜೀವ ಮನುಜರಿರ, ನೀವು ಹುಟ್ಟಿದ ಮೊದಲು ಎಷ್ಟು ಮಂದಿ ನಿಮ್ಮ ಕಣ್ಣ ಮುಂದೆ ನಷ್ಟವಾಗಿ ಹೋದುದ ಕಂಡು ಕಂಡು ಹೆಂಡಿರು ತನ್ನವರೆಂಬಿರಿ, ಮಕ್ಕಳು ತನ್ನವರೆಂಬಿರಿ, ಕೂಡುವಾಗ ದುಃಖ, ಕೂಡಿದ ಒಡವೆಯ ಮಡಗುವಾಗ ದುಃಖ, ಮಡಗಿದ ಒಡೆಯುವ ತೆಗೆಯುವಾಗ ದುಃಖ, ಪ್ರಾಣವ ಬಿಡುವಾಗ ದುಃಖ, ಹೊಲೆ ಸಂಸಾರವ ನಚ್ಚಿ ಕಾಲನ ಬಲೆಗೆ ಈಡಾಗದಿರೋ, ಪತಿ ಭಕ್ತಿ ಮುಕ್ತಿ ಎಂಬುದ ಗಳಿಸಿಕೊಳ್ಳಿರೋ, ಸೆಟೆಯಂ ಹಿಡಿ ದಿಟವಂ ಹಿಡಿ, ಘಟವುಳ್ಳ ಕಾಲದಲ್ಲಿ ಶಿವಭಕ್ತಿಯ ನಟಿಸಿ ನಡೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಎಂತಹ ಸತ್ಯದ ಮಾತು. ಅವರು ಹೇಳುತ್ತಾರೆ, ಜೀವನದಲ್ಲಿ ಪ್ರತಿಯೊಂದಕ್ಕೂ ಕಷ್ಟಪಡುವ ಮನುಜರರ ಸುಳ್ಳನ್ನು ಬಿಡಿ, ನಿಜವನ್ನು ಹಿಡಿಯಿರಿ. ಯಾವುದು ನಿಜ? ನಮ್ಮ ಕಣ್ಣ ಮುಂದೆ ಎಷ್ಟು ಜನ ನಷ್ಟವಾಗಿ ಹೋಗಿದ್ದಾರೆ, ಇದನ್ನು ಹರಿಯಬೇಡವೇ ನಾವು? ಕೊಡುವಾಗ ದುಃಖ, ಒಡವೆಯ ಮಡುಗುವಾಗ ದುಃಖ, ಮಡಗಿದ ಒಡೆಯುವೆಯ ತೆಗೆಯುವಾಗ ದುಃಖ, ಪ್ರಾಣ ಬಿಡುವಾಗ ದುಃಖ, ಇಂತಹ ಸಂಸಾರವನ್ನು ನೆಚ್ಚಿಕಡಬೇಡ. ಇಂತಹ ಸತ್ಯವನ್ನು ಹರಿ, ಶಿವಭಕ್ತನಾಗು ಎಂದು ಹೇಳುತ್ತಾರೆ. ಹೀಗೆ ಅಂಬಿಗರ ಚೌಡಯ್ಯನವರು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಅತ್ಯಂತ ಉತ್ತಮವಾದಂತಹ ಸಂದೇಶವನ್ನು ನೀಡಿದ್ದಾರೆ. ಇದನ್ನು ಅರಿತು ಆಚರಿಸುವುದು ಎಲ್ಲರ ಕರ್ತವ್ಯವಾಗಿದೆ ಎಂದು ನಾನು ಭಾವಿಸಿದ್ದೇನೆ. ಇಂತಹ ವಿಷಯಗಳನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲ

0: ಸಮೂಹವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯ ಅಭಿವೃದ್ಧಿ ತರಬೇತಿಯಾಗಿದ್ದು,
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
1: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಬರಿ ಮಾತಿನ ಅಪರಂಜಿ, ಬಾಯಲ್ಲಿ ಉಪ್ಪುಗಂಜಿ ಗಾದೆಯ ವಿಶ್ಲೇಷಣೆ ಕುರಿತು ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯ ಪೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ತೆ ಎಲ್ಲರಿಗೂ. ಜನಧ್ವನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ನನ್ನ ಹೆಸರು ಕೆಂಪಯ್ಯ ಪಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಂಬರಗಲ್ಲಿ ಇಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಜನಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವಂಥ ವಿಷಯ ಬರಿಮಾತಿನ ಅಪರಂಜಿ, ಬಾಯಲ್ಲಿ ಹುಪ್ಪುಗಂಜಿ. ಆತ್ಮೀಯ ಕೇಳುಗರೆ, ಇದೊಂದು ಸುಂದರವಾದ ಹಿರಿಯರ ಅನುಭವದ ಮಾತು. ಕನ್ನಡ ಸಾಹಿತ್ಯದೊಳಗಡೆ ಜಾನಪದ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಿರುವ ಗಾದೆಗಳ ಸಾಲುಗಳಲ್ಲಿ ಇದೊಂದು ಅತ್ಯಂತ ಅಮೂಲ್ಯವಾದಂಥ ಜಾಣ್ಣುಡಿ. ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಯು ಮಾನವ ಜಗತ್ತಿನ ಸುಂದರ ಚೌಕಟ್ಟನ್ನು ನಿರ್ಮಿಸಿರುವ ಸೊಪಗ್ನವಾದಂಥ ನುಡಿಗಟ್ಟುಗಳು, ಅನುಭವದ ಮಾತುಗಳು. ಹಾಗಾಗಿ ಈ ಮಾನವ ಜಗತ್ತು ನಾಗರಿಕತೆಯಡೆಗೆ ಬಂದಂತೆಲ್ಲ ಅದು ತನ್ನ ಸಂಸ್ಕೃತಿಯನ್ನು ವಿಶಾಲವಾಗಿ ಬೆಳೆಸಿಕೊಂಡಂತೆಲ್ಲ ಮೊದಲು ಕೌಟುಂಬಿಕ ಬದುಕಿನ, ಸಾಮಾಜಿಕ ಬದುಕಿನ ಒಂದು ಸುಂದರ ಚೌಕಟ್ಟಿನ ನಿರ್ಮಾಣದಲ್ಲಿ ಗಾದೆಗಳ ಪಾತ್ರ ಅಪಾರವಾದದ್ದು. ಅಂಥ ನೂರಾರು ಗಾದೆಗಳು ಮಾನವನ ಬದುಕನ್ನು ಹಿಡಿದಿಡುವ, ಆತನ ಬದುಕಿನ ಮೇಲೆ ಬೆಳಕು ಚೆಲ್ಲುವಂಥ ಕಾರ್ಯವನ್ನು ಮಾಡಿರುವುದು ಅಕ್ಷರಶಃ ಸತ್ಯ. ಹಾಗಾಗಿ ಇಂಥ ಸುಂದರ ಗಾದೆ ಮಾತಿನಲ್ಲಿ ಬರಿಮಾತಿನ ಅಪರಂಜಿ, ಬಾಯಲ್ಲಿ ಹುಪ್ಪುಗಂಜಿ ಎನ್ನುವಂಥ ಈ ಗಾದೆಯು ಹಿಂದಿನ ಭಾರತ ಪರಂಪರೆಯನ್ನು ವಿಚಾರವಂತರು, ಚಿಂತನಶೀಲರು ಹಾಗೂ ಶೈಕ್ಷಣಿಕ ಪ್ರಗತಿಯತ್ತ ಮುನ್ನುಗ್ಗುತ್ತಿರುವ ಈ ದೇಶದ ಬದುಕನ್ನು ಚಿಂತಿಸಬೇಕಾಗಿರುವುದು ಇಂದಿನ ವಿಶಿಷ್ಟವಾದ ಮನೋಭಾವವಾಗಿದೆ. ಆತ್ಮೀಯರೇ, ಭಾರತವು ಜಾತ್ಯತೀತ, ಅನೇಕ ಧರ್ಮಗಳ, ಬಹು ಸಂಸ್ಕೃತಿ ಉಳ್ಳ ರಾಷ್ಟ್ರವಾಗಿದೆ. ಇಲ್ಲಿ ನಾವು ಶಿಕ್ಷಣ, ಸಮಾಜ, ಸಂಸ್ಕೃತಿಗಳನ್ನು ವಿಶ್ಲೇಷಣೆ ಮಾಡಿದಂತೆಲ್ಲ, ಅವಲೋಕನ ಮಾಡಿದಂತೆಲ್ಲ ಭಿನ್ನ ಮತ್ತು ವೈವಿಧ್ಯಮಯವಾದ ಅಭಿಪ್ರಾಯಗಳನ್ನು ಕಾಣಲು ಸಾಧ್ಯವಾಗುತ್ತದೆ. ಭಾರತದ ಇತಿಹಾಸವನ್ನು ಕ್ರಿಸ್ತಪೂರ್ವದಿಂದ ಗಮನಿಸಿದಂತೆಲ್ಲ ಭಾರತದ ಜಾನಪದ ಸಂಸ್ಕೃತಿಯನ್ನು ಪುರಾಣ ಮತ್ತು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡಿದಂತೆಲ್ಲ ನಮ್ಮಲ್ಲಿ ಬಹುಮುಖ ಪ್ರತಿಭೆಗಳು, ಬಹುಚಿಂತನೆ

ಗಳು ಬಹು ಸಾಂಸ್ಕೃತಿಕ ಬದುಕು ಚರಿತ್ರೆ ಅನಾವರಣಗೊಳ್ಳುತ್ತಾ ಹೋಗುತ್ತದೆ. ಪ್ರಭುತ್ವ ರಾಜಪ್ರಭುತ್ವದ ಕಾಲದಿಂದ ಪ್ರಜಾಪ್ರಭುತ್ವದ ಇಂದಿನ ಬದುಕಿನವರೆಗೆ ಅನೇಕ ವಿಶ್ಲೇಷಕರು, ಹೋರಾಟಗಾರರು, ಚಿಂತಕರು, ಸಾಧು ಸಂತರು, ತಪಸ್ವಿಗಳು ಈ ನಾಡಿನಲ್ಲಿ ಸುಂದರ ಬದುಕಿನ ನಿರ್ಮಾಣವನ್ನು ಕಟ್ಟಲು ಅವರದೇ ಆದಂಥ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ, ಜ್ಞಾನವನ್ನು ಹಂಚಿದ್ದಾರೆ, ತಪೋ ಮಹಿಮೆಗಳನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಅದೆಲ್ಲಕ್ಕಿಂತ ಅತ್ಯಂತ ಸದಾ ಕಾಲಾತೀತವಾಗಿ ಉಳಿಯುವಂಥ, ಜನರ ನಡುವೆ ಸದಾ ಗುನುಗುವ, ತಪ್ಪು ಮಾಡಿದಾಗಲೆಲ್ಲ ಬುದ್ಧಿ ಹೇಳಲು ಬಳಸುವ ಕಾಲೋಚಿತವಾದಂಥ, ಸಾಂದರ್ಭಿಕವಾದಂಥ ಈ ಗಾದೆ ಮಾತುಗಳು ಮನುಷ್ಯನನ್ನು ತಿದ್ದಿ ಮತ್ತು ತೀಡುವಂಥ ಕೆಲಸವನ್ನು ಕಾಲಕಾಲಕ್ಕೆ ಅದು ತನ್ನ ಛಾಪನ್ನು ಮೂಡಿಸುತ್ತಲೇ ಬಂದಿದೆ. ಹಿಂದಿನ ಭಾರತೀಯ ಬದುಕನ್ನು ಕಂಡಾಗಲೆಲ್ಲ ಎಲ್ಲಿ ನೋಡಿದರೂ ಭಾಷಣಗಳು, ಎಲ್ಲಿ ನೋಡಿದರೂ ಮೈಕಾಸುರರು, ಅಂದರೆ ಕೈಗೆ ಮೈಕನ್ನು ಕೊಟ್ಟರೆ ಪದಗಳು ಸಾಲದಂತೆ ಭಾಷಣ ಬಗೆಯುವ ಇವತ್ತಿನ ತಲೆಮಾರಿನ ಜನರಿಗೆ ವಿಚಾರಗಳನ್ನು ಮುಟ್ಟಿಸದೆ, ಬದುಕಿನ ಧ್ಯೇಯೋದ್ದೇಶಗಳನ್ನು ತಿಳಿಸದೆ, ಕೇವಲ ತಕ್ಷಣದ ತೃಪ್ತಿಗಾಗಿ ಹೇಳುವಂಥ ಈ ನಾಟಕೀಯ ಭಾಷಣಗಳನ್ನು ಕುರಿತು ಈ ಗಾದೆ ಮಾತು ಅತ್ಯಂತ ವಿಶಿಷ್ಟವಾಗಿ ಹೇಳ್ತಾ ಹೋಗುತ್ತೆ. ಬರಿಮಾತಿನ ಅಪರಂಜಿಗಳಾಗಿ ನಾವು ಕಾಣ್ತಾ ಇದ್ದೀವಿ. ಈ ಅಪರಂಜಿ ಎನ್ನುವುದು ಅಮೂಲ್ಯವಾದ ಆಭರಣದ ಒಂದು ಭಾಗ. ಆಭರಣಗಳನ್ನು ನಿರ್ಮಿಸಲು ಬೇಕಾದಂಥ ಸಾಧನೆ ಏನಿದೆ, ಇದೊಂದು ಅಪರಂಜಿ, ಅತ್ಯಮೂಲ್ಯವಾದದ್ದು. ಈ ಅತ್ಯಮೂಲ್ಯವಾದ ಅಪರಂಜಿಯು ಆಭರಣವಾಗಿ ರೂಪುಗೊಂಡಾಗ ಅದರ ಮೌಲ್ಯ, ಆಕರ್ಷಕತೆ ಇನ್ನಷ್ಟು ವೃದ್ಧಿಸ್ತಾ ಹೋಗುತ್ತೆ. ಹಾಗೆಯೇ ಬರೀ ಮಾತುಗಳಲ್ಲೇ ಮನೆ ಕಟ್ಟಿ, ಬರೀ ಮಾತುಗಳಲ್ಲೇ ಸುಂದರ ಸ್ವಪ್ನಗಳನ್ನು ನಿರ್ಮಿಸುವ ಈ ಮಾನವ ಲೋಕ ಶೂನ್ಯವಾದ ಕಾಯಕ ಸೃಷ್ಟಿ ಮಾಡುತ್ತೆ. ಕೆಲಸವಿಲ್ಲದ ಮಾತುಗಳಾಗ್ತವೆ, ಬಂಡವಾಳವಿಲ್ಲದ ಮಾತುಗಳಾಗಿ ನಿರ್ಮಾಣ ಆಗ್ತಿದೆ. ಕೇವಲ ಚಪ್ಪಾಳೆಗಾಗಿ, ಕೇವಲ ತನ್ನ ಆಡಂಬರದ ಬದುಕಿಗಾಗಿ ಈ ರೀತಿಯ ಮಾತುಗಳನ್ನಾಡುತ್ತಾ ವ್ಯರ್ಥ ಜೀವನವನ್ನು ಸಾಧಿಸುವ ಬದಲು ಶಾರೀರಿಕವಾಗಿ, ಮಾನಸಿಕವಾಗಿ ಪ್ರಬುದ್ಧವಾದ ಮತ್ತು ವಿಶಿಷ್ಟವಾದ ಬದುಕನ್ನು ಸಮಾಜಕ್ಕೆ ನೀಡುವುದು ಅಗತ್ಯ ಮತ್ತು ಅತ್ಯಂತ ಉತ್ತಮ ಎಂಬುದನ್ನು ನಾವು ಕಾಣಬೇಕಾಗಿರುವಂಥ ಸುಸಂದರ್ಭ ಇದು. ಆದರೆ ಹಿಂದಿನ ಅನೇಕ ಜನರಲ್ಲಿ ಚಿಂತನೆಗಳು ಕರಗಿ ಹೋಗಿ, ಚಿಂತೆಗಳು ತುಂಬಿಕೊಂಡು, ಬರೀ ಮಾತುಗಳಲ್ಲೇ, ಕಲ್ಪನೆಗಳಲ್ಲೇ ಜೀವನವನ್ನು ಕಟ್ಟುವಂಥ ಒಂದು ವಿಷಾದನೀಯ ಸಮಾಜ, ವಿಷಾದನೀಯ ಸಂಗತಿಗಳು ಇವತ್ತಿನ ತಲೆಮಾರುಗಳನ್ನು ಯಾವುದೋ ದಿಕ್ಕಿನಡೆಗೆ ಕೊಂಡೊಯ್ಯುತ್ತಿರುವುದು ಶೋಚನೀಯ. ಆತ್ಮೀಯ ಬಂಧುಗಳೇ, ನಾವು ಬರಿಮಾತಿನ ಅಪರಂಜಿಗಳು, ಬಾಯಲ್ಲಿ ಉಪ್ಪು ಗಂಜಿ, ಸ್ವಾದವಿಲ್ಲದ ಜೀವನ, ಸ್ವಾದವಿಲ್ಲದ ರುಚಿ. ಸ್ವಾದ ಅಂದರೆ ಉಪ್ಪು ಹಿತವನ್ನು, ದೇಹಕ್ಕೆ ಹಿತವನ್ನು ಉಂಟು ಮಾಡುವಂತೆ ಇರಬೇಕು ಹೊರತು ದೇಹವನ್ನೇ ಹದಗೆಡಿಸುವಂಥ ಉಪ್ಪಿನ ಸ್ವಾದ ಹೆಚ್ಚಾದಾಗ ಅನಾರೋಗ್ಯದ, ಹಿತವಿಲ್ಲದ ಸ್ವಾದ ನಮಗೆ ಉಂಟಾಗುತ್ತೆ. ಹಾಗಾಗಿ ಕೇವಲ ಬರೀ ಮಾತುಗಳನ್ನಾಡ್ತಾ ಬಾಯಲ್ಲಿ ಉಪ್ಪು ಗುಂಜಿಯನ್ನು ತಿನ್ನುವ ಹಿತವಿಲ್ಲದ ಈ ಜೀವನ ಇದೆಯಲ್ಲ, ಇದೊಂದು ಅರ್ಥಹೀನ. ಹಾಗಾಗಿ ಕನಕದಾಸರು ಕೂಡ ಒಂದು ಕಡೆ ಹೇಳ್ತಾ ಹೋಗ್ತಾರೆ, ಬೆಲ್ಲದಂತ ಮಾತನಾಡಿ ಎಲ್ಲರನ್ನೂ ಮರುಳ ಮಾಡಿ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ ಎನ್ನುವಂಥ ಅವರ ಕೀರ್ತನೆಯಲ್ಲಿ ಎಷ್ಟೋ ಮಂದಿ ರುಚಿ ರುಚಿಯಾದ ಹಿತವಾದ ಸುಳ್ಳಿನ ಮಾತುಗಳನ್ನು ನಿರ್ಮಿಸಿ, ಸುಳ್ಳಿನ ಭಾಷಣಗಳನ್ನೇ ಕಟ್ಟಿ ಇವತ್ತು ಬದುಕನ್ನು ವಿನಾಶದ ಅಂಚಿಗೆ ಕೊಂಡೊಯ್ಯುವಂಥದ್ದನ್ನು ನೋಡ್ತೀವಿ. ನಿತ್ಯ ಪತ್ರಿಕೆಗಳಲ್ಲಿ, ಟಿ ವಿ ಅಂತ ಅಥವಾ ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುವಂಥ ಸುಳ್ಳು ಸುದ್ದಿಗಳು,
ವ್ಯರ್ಥವಾದ ಟೀಕೆ ಟಿಪ್ಪಣಿಗಳು

ಕಲ್ಪನೆಗಳು ಅಥವಾ ಸಮಾಜಕ್ಕೆ ಧಕ್ಕೆಯನ್ನುಂಟು ಮಾಡುವಂಥ ಅಸಂಬದ್ಧವಾದ ಹೇಳಿಕೆಗಳು ಇವೆಲ್ಲವೂ ಕೂಡ ಅರ್ಥ ಏನ? ಹಾಗಾಗಿ ಈ ಗಾದೆ ಮಾತುಗಳು ಒಂದು ಸುಂದರ ಪ್ರಪಂಚ ನಿರ್ಮಾಣ ಮಾಡುವಲ್ಲಿ, ಮನುಷ್ಯ ಅದ್ದುಬಸ್ತಿನಲ್ಲಿ ಬದುಕುವಲ್ಲಿ, ತನ್ನ ವ್ಯಾಪ್ತಿಯನ್ನು ಮೀರಿ, ತನ್ನ ಎಲ್ಲೆಯನ್ನು ಮೀರಿ ನಡೆಯದಂತೆ ತನ್ನ ಅಸ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ಇಂಥ ಗಾದೆಗಳು ಅರ್ಥಪೂರ್ಣವಾಗಿ ನಿರ್ಮಾಣಗೊಂಡವು. ಕಾನೂನುಗಳು ಇಲ್ಲದಿದ್ದಂಥ ಸಂದರ್ಭದಲ್ಲೇ ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವದೆಡೆಗೆ ಬರುವುದಕ್ಕಿಂತ ಮುಂಚೆಯೇ ಮಾನವ ಜಗತ್ತನ್ನು ಎಲ್ಲೆ ಮೀರದಂತೆ ತನ್ನ ವ್ಯಾಪ್ತಿಯ ಒಳಗೆ ಇಟ್ಟುಕೊಳ್ಳುವ, ಬಂಧಿಸುವಂಥ ಕಾರ್ಯವನ್ನು ಇಂಥ ಗಾದೆಗಳು ಮಾಡ್ತಾ ಬಂದವು. ಹಾಗಾಗಿ ಇವತ್ತಿನ ಭಾರತೀಯ ಪ್ರಪಂಚಕ್ಕೆ ವಿಜ್ಞಾನ ತಂತ್ರಜ್ಞಾನದೆಡೆಗೆ ಸಾಗುತ್ತಿರುವ ಇವತ್ತಿನ ಜನರ ಮನಸ್ಥಿತಿಗಳು ಸುಳ್ಳು ಭಾಷಣಗಳಿಗೆ ಒಳಗಾಗದೆ, ಸುಳ್ಳು ಆಶಯಗಳಿಗೆ ತನ್ನನ್ನು ಒಗ್ಗಿಕೊಳ್ಳದಂತೆ ವೈಚಾರಿಕ ವೈಜ್ಞಾನಿಕ ಚಿಂತನೆಗಳತ್ತ ಅವರು ಸಾಗಬೇಕಾಗಿದೆ. ವಿಚಾರಗಳನ್ನು ವಿಶ್ಲೇಷಣೆ ಮಾಡುವಂಥ ದಿಕ್ಕಿನೆಡೆಗೆ ಅವರು ಸಾಗಬೇಕಾಗಿದೆ. ಹಾಗಾಗಿ ಯುವಜನತೆ ಇಂದು ಸುಳ್ಳು ಭಾಷಣಗಳಿಗೆ ಚಪ್ಪಾಳೆ ತಟ್ಟಿ ಸೀಟಿ ಹೊಡೆಯುವ ಅಪ್ರಬುದ್ಧ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳದೆ ಸಮಾಜ ಮತ್ತು ಸಂಗತಿಗಳನ್ನು ಯೋಚಿಸುವ, ಚಿಂತಿಸುವ, ಪರಿಹಾರ ಕಂಡುಕೊಳ್ಳುವಂಥ ವಿಶೇಷ ಬೌದ್ಧಿಕ ದೃಷ್ಟಿಕೋನವನ್ನು ಹೊಂದಬೇಕು. ಹಾಗಾಗಿ ತಾವು ಬರಿಮಾತಿನ ಅಪರಂಜಿಗಳಾಗದೆ ಸುಂದರ ಕಾಯಕ ಜೀವಿಗಳಾಗಿ ಶರಣತತ್ವದ ಸಿದ್ಧಾಂತಗಳ ರೂಪುಗೊಳ್ಳುವ ಶರಣತತ್ವ ಸಿದ್ಧಾಂತಗಳನ್ನು ವಿಸ್ತರಿಸುವಂಥ ಒಂದು ವಿಚಾರವುಳ್ಳ ವ್ಯಕ್ತಿಗಳಾಗಲಿ ಅಂತ ಹೇಳ್ತಾ ಇಂದಿನ ಈ ಜನಧ್ವನಿ ಕಾರ್ಯಕ್ರಮದಲ್ಲಿ ಈ ಒಂದು ಗಾದೆ ಮಾತಿನ ಅರ್ಥವನ್ನು ನಾನು ಹೇಳಲು ಬಯಸ್ತೇನೆ. ಹಾಗಾಗಿ ಗಾದೆ ಕೇವಲ ಈ ಬರಿಮಾತು ಅನ್ನುವುದು ಶೂನ್ಯವಾದದ್ದಾಗಬಾರ್ದು, ಕಾಯಕ ಶೂನ್ಯವಾಗಿ ಬದುಕಬಾರ್ದು, ಅದು ಕೆಲಸವಿಲ್ಲದ ಬದುಕು ಆಗೋಗುತ್ತೆ. ಹಾಗಾಗಿ ನಾವು ಕಾಯಕ ಜೀವಿಗಳಾಗಿ ಸಾಧನೆ ಎಡೆಗೆ ಸಾಗುವ ವಿಚಾರವಂತರಾಗಿ ಬದುಕೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮದ ಪ್ರಸ್ತುತಿಯನ್ನು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಬರಿ ಮಾತಿನ ಅಪರಂಜಿ ಬಾಯಲ್ಲಿ ಉಪ್ಪುಗಂಜಿ ಎಂಬ ಗಾದೆಯ ವಿಶ್ಲೇಷಣೆ ಕುರಿತು ಒಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯಪ್ಪಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಾಣಿ ಜಗತ್ತಿನ ಅನನ್ಯ ತಾಯಿ ಪ್ರೇಮ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಪ್ರಾಣಿ ಜಗತ್ತಿನ ಅನನ್ಯ ತಾಯಿ ಪ್ರೇಮ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಪ್ರಕೃತಿಯ ಸೃಷ್ಟಿಯಲ್ಲೇ ಅತ್ಯಂತ ಪವಿತ್ರ ಹಾಗೂ ನಿಷ್ಕಲ್ಮಶವಾದ ಭಾವನೆಯೆಂದರೆ ತಾಯಿಯ ಪ್ರೀತಿ. ಈ ಭಾವನಾತ್ಮಕ ಸೆಳೆತ ಅಕ್ಷರಬಲ್ಲ ಮಾನವನಿಗೆ ಸೀಮಿತವಾಗಿಲ್ಲ. ಭಾಷೆ ಇಲ್ಲದ ಪ್ರಾಣಿ ಪ್ರಪಂಚದಲ್ಲೂ ಅಷ್ಟೇ ತೀವ್ರವಾಗಿ ಮತ್ತು ಅಷ್ಟೇ ಹಾರ್ದವಾಗಿ ವ್ಯಕ್ತವಾಗುತ್ತದೆ. ಭಾಷೆ ಬಾರದಿದ್ದರೇನು, ಹೆತ್ತ ಕರುಳಿನ ತಳಮಳಕ್ಕೆ ಮೂಕ ಜೀವಿಗಳು ಹೊರತಲ್ಲ. ಇದಕ್ಕೆ ನಮ್ಮ ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳ ವರ್ತನೆಗಳೇ ಸಾಕ್ಷಿ. ಇತ್ತೀಚೆಗೆ ಕಾಡಾನೆಗಳ ಬದುಕಿನಲ್ಲಿ ನಡೆದ ಕೆಲವು ಹೃದಯ ವಿದ್ರಾವಕ ಘಟನೆಗಳು, ಎತ್ತಕಂದನ ಹಗಲಿಕೆಯಿಂದ ವ್ಯಕ್ತವಾದ ಆನೆಯ ಅಪ್ರತಿಮ ಮಾತೃಪ್ರೇಮ ಮತ್ತು ಅದರ ಒಡಲಾಳದ ತಲ್ಲಣಗಳು ಇಡೀ ಜಗತ್ತಿನ ಕಣ್ಣುಗಳನ್ನು ತೇವಗೊಳಿಸುವಂತಿವೆ. ಇತ್ತೀಚೆಗೆ ಒಂದು ಘಟನೆ ನಡೆದಿತ್ತು. ಬೇಲೂರು ತಾಲೂಕಿನ ಬಳಿ ನಡೆದ ಈ

ಪ್ರಸಂಗವು ನೋಡಿದವರ ಕಣ್ಣೀರು ಸುರಿಸುವಂತಿತ್ತು. ಪ್ರವಾಸದ ವೇಳೆ ಆನೆ ಮರಿಯೊಂದು ಮೃತಪಟ್ಟು ಜನಿಸಿತ್ತು. ಆದರೆ ಈ ಕಹಿ ಸತ್ಯವನ್ನು ಒಪ್ಪಿಕೊಳ್ಳಲು ಸಿದ್ಧವಿರದ ತಾಯಾನೆ 3 ದಿನಗಳು ಕಳೆದರೂ ತಾನು ಓದಲೆಲ್ಲ ತನ್ನ ಮರಿಯ ಮೃತದೇಹವನ್ನು ಸೊಂಡಿಲಿನಲ್ಲಿ ಹೊತ್ತುಕೊಂಡು ತಿರುಗುತ್ತಿತ್ತು. ಆಗಾಗ ಮರಿಯ ಶವವನ್ನು ಕಾಲಿನಿಂದ ತಳ್ಳಿ ಬದುಕಿಸುವ ವ್ಯರ್ಥ ಪ್ರಯತ್ನ ಮಾಡುತ್ತಾ ಮೂಕವಾಗಿ ರೋಧಿಸುತ್ತಿತ್ತು. ಸುರಿಯುವ ಮಳೆ ಬಿಸಿಲು ಗಾಳಿಯ ನಡುವೆಯೂ ತನ್ನ ಮೃತ ಮರಿಯನ್ನು ಬಿಟ್ಟು ಆ ಕಡೆ ಈ ಕಡೆ ಕದಲದ ಆ ದೃಶ್ಯ ಪ್ರಕೃತಿಯ ಅತಿದೊಡ್ಡ ವಿಸ್ಮಯ ಹಾಗೂ ತಾಯ್ತನದ ಮುರುಕದ ಕಥೆಯಾಗಿತ್ತು. ಅಪಾರ ಬುದ್ಧಿಶಕ್ತಿ ಮತ್ತು ಮಮತೆಯ ಹೆಸರಾದ ಆನೆಗಳು ತಮ್ಮ ಮರಿಗಳ ವಿಷಯಕ್ಕೆ ಬಂದರೆ ಅತ್ಯಂತ ಭಾವುಕವಾಗುತ್ತವೆ. ಮತ್ತೊಂದು ಘಟನೆಯಲ್ಲಿ ವಿದ್ಯುತ್ ಸ್ಪರ್ಶಕ್ಕೆ ಸಿಲುಕಿ 5 ತಿಂಗಳ ಮರಿ ಆನೆಯೊಂದು ಜೀವ ಕಳೆದುಕೊಂಡಾಗ ಆ ತಾಯಿ ಆನೆ ಅನುಭವಿಸಿದ ಯಾತನೆ ವರ್ಣಾನತೀತ. ಹೆತ್ತ ಒಡಲಿನ ಸೆಳೆತ ತಡೆಯಲಾರದ ಆ ತಾಯಿ ಆನೆ ತನ್ನ ಮೃತ ಕಂದಮ್ಮನನ್ನು ಎಪ್ಪಿಸಲು ಆಗಾಗ ಗೀಳಿಡುತ್ತಾ ನಡೆಸಿದ ಶತ ಪ್ರಯತ್ನ ಯಾವುದೇ ತಾಯಿಯ ಪ್ರೀತಿಗೂ ಕಮ್ಮಿಯಿಲ್ಲ. ಸತ್ತ ಮರಿಯ ಸೊಂಡಿಲನ್ನು ಸವರುತ್ತಾ ಮುಂಗಾಲಿನಿಂದ ಸ್ಪರ್ಶಿಸುತ್ತಾ ಹೇಗಾದರೂ ತನ್ನ ಮರಿ ಮತ್ತೆ ಎದ್ದು ನಿಲ್ಲಬಹುದು, ತನ್ನೊಂದಿಗೆ ಹೆಜ್ಜೆ ಹಾಕಬಹುದು ಎಂಬ ಆಸೆಯಿಂದ ದಿನವಿಡೀ ಅಲ್ಲೇ ಕಾಯುತ್ತಾ ನಿಂತಿತ್ತು. ಆಗಾಗ ಕಾಡಿಗೆ ನುಗ್ಗಿದರೂ ಹೆತ್ತ ಒಡಲಿನ ಸೆಳೆತ ತಡೆಯಲಾರದೆ ಮರುಕ್ಷಣವೇ ಭರದಿಂದ ಬಂದು ತನ್ನ ಕಂದಮ್ಮನನ್ನು ಎಪ್ಪಿಸಿ ಕರೆದೊಯ್ಯಲು ಅದು ನಡೆಸುತ್ತಿದ್ದ ಶತಪ್ರಯತ್ನ ನೆರೆದಿದ್ದವರ ಕಣ್ಣಾಳಿಗಳನ್ನು ಒದ್ದೆ ಮಾಡಿತ್ತು. ಇತ್ತೀಚೆಗಿನ ಮತ್ತೊಂದು ಘಟನೆಯಲ್ಲಿ ವಿರಾಜಪೇಟೆ ತಾಲೂಕಿನ ಗ್ರಾಮವೊಂದರ ಬಳಿ ಹೆಣ್ಣಾನಿಯೊಂದು ಮೃತಪಟ್ಟಿತ್ತು. ತಾಯಿಯನ್ನು ಕಳೆದುಕೊಂಡ ಅದರ ಪುಟ್ಟ ಮರಿಯಾನಿಗೆ ಆ ಹಗಲಿಕೆಯ ಘೋರ ಸತ್ಯವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮೃತದೇಹದ ಬಳಿಯೇ ನಿಂತು ನಿರಂತರವಾಗಿ ಚೀರಾಡುತ್ತಾ ರೋಧಿಸುತ್ತಿದ್ದ ಆ ಮರಿಯಾನೆ ತನ್ನ ತಾಯಿಯನ್ನು ಯಾರು ಮುಟ್ಟಬಾರದು ಎಂಬಂತೆ ಯಾರನ್ನು ಸಮೀಪಕ್ಕೆ ಬಿಡದೆ ರಕ್ಷಿಸಲು ಯತ್ನಿಸುತ್ತಿತ್ತಂತೆ. ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಅದನ್ನು ಸೆರೆ ಹಿಡಿದು ಹಗ್ಗದಿಂದ ಕಟ್ಟಿಹಾಕಿದರು. ತಾಯಿಯಿಂದ ದೂರವಾಗುತ್ತಿರುವ ಆಕ್ರೋಶ ಹಾಗೂ ಭಯದಲ್ಲಿದ್ದ ಮರಿಯಾನೆ ಹಗ್ಗವನ್ನೇ ಕಳಚಿಕೊಂಡು ಕಾಡಿನತ್ತ ಓಡಿ ಹೋಯಿತಂತೆ. ತಾಯಿಯನ್ನು ಕಳೆದುಕೊಂಡಾಗ ಆ ಪುಟ್ಟ ಕಂದನ ಮನಸ್ಸಿನಲ್ಲಾದ ಆಘಾತ ಮತ್ತು ಕಂಗಾಲುತನ ಎಷ್ಟಿರಬೇಡ. ತಾಯಿ ಹಾಲಿನ ಸೌರಭ ಹಾಗೂ ಬೆಚ್ಚಗಿನ ಸ್ಪರ್ಶಕ್ಕಾಗಿ ಹಂಬಲಿಸುವ ಆ ಮರಿಯಾನಿಯ ಆರ್ತಮೋರೆ ಮಾತೃ ಪ್ರೇಮಕ್ಕೆ ಪ್ರಭೇದದ ಎಲ್ಲಗಳಿಲ್ಲ ಎಂಬುದನ್ನು ಪರೋಕ್ಷವಾಗಿ ಸಾರುತ್ತದೆ. ವಾತ್ಸಲ್ಯ ಮತ್ತು ತಾಯಿಯಂದರ ಪ್ರೀತಿ ಕೇವಲ ಮಾನವ ಕುಲಕ್ಕೆ ಮಾತ್ರ ಸೀಮಿತವಾದುದಲ್ಲ, ಅದು ಪ್ರಕೃತಿಯ ಪ್ರತಿಯೊಂದು ಜೀವಿಯ ರಕ್ತಗತ ಗುಣ. ಅದು ಕಣ್ಣಿನ ಹಸಿಯಲ್ಲಿ, ಸ್ಪರ್ಶದ ಬೆಚ್ಚನೆಯಲ್ಲಿ, ಆರೈಕೆಯ ಸೇವೆಯಲ್ಲಿ ಮೂಕವಾಗಿಯೇ ಜಗತ್ತಿಗೆ ವ್ಯಕ್ತವಾಗುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಪ್ರಾಣಿ ಜಗತ್ತಿನ ಅನನ್ಯ ತಾಯಿ ಪ್ರೇಮ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್,

0: ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: 2-factor ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹು ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹು ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ, ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?

0: ಬರೀ ಎರಡ್ ಕಟ್ ಬೀಡಿಯಲ್ಲ ಕುಮಾರ, ಕಾಸ್ ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
1: ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವೆ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
2: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಸಂಸತ್ನಲ್ಲಿ ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ 1.55 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಬದಲಾಗುತ್ತಿರುವ ಬೇಡಿಕೆಗೆ ತಕ್ಕಂತೆ ಉತ್ಪನ್ನ ಸಿದ್ಧಪಡಿಸುವಂತೆ ಭಾರತೀಯ ನೇಕಾರರಿಗೆ ಜವಳಿ ಸಚಿವಾಲಯ ಕರೆ. ಪ್ರತಿಕೂಲ ಹವಾಮಾನ ಹಾಗೂ ರಸ್ತೆ ಹಾನಿ ಹಿನ್ನೆಲೆ ಅಮರನಾಥ ಯಾತ್ರೆ ಅನಿರ್ದಿಷ್ಟಾವಧಿಗೆ ಸ್ಥಗಿತ. ಡಾಲ್ಫಿನ್ ಚಂಡಮಾರುತದ ಅಬ್ಬರ, ಪೂರ್ವ ಚೀನಾ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರ ಸ್ಥಳಾಂತರ. ವಾರ್ತೆಗಳ ವಿವರ: ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಬಲ ಪ್ರಯೋಗ ಹಾಗೂ ಈ ಕುರಿತಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಆಗ್ರಹಿಸಿ ವಿರೋಧ ಪಕ್ಷಗಳ ಸದಸ್ಯರು ಗದ್ದಲ ಉಂಟು ಮಾಡಿದ ಹಿನ್ನೆಲೆ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ 11 ಗಂಟೆಗೆ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ಎನ್ಕೆ ಪ್ರೇಮಚಂದ್ರನ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷಗಳು ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸ್ ಬಲ ಪ್ರಯೋಗ ಹಾಗೂ ಈ ವಿಷಯ ಕುರಿತಂತೆ ಕೇಂದ್ರ ಸಚಿವರ ಹೇಳಿಕೆಗೆ ಆಗ್ರಹಿಸಿ ಪ್ರತಿಭಟಿಸಿದರು. ಇದೆಲ್ಲದರ ನಡುವೆ ಸದನವನ್ನು ಮೊದಲಿಗೆ 12 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂತು. 11 ಗಂಟೆಗೆ ಸದನ ಸಭೆ ಸೇರಿದಾಗ ಸಚಿವರು ತಮ್ಮ ಸಚಿವಾಲಯಕ್ಕೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಮಂಡಿಸಿದರು. ಬಳಿಕ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಶೂನ್ಯ ವೇಳೆ ಕಲಾಪ ಕೈಗೆತ್ತಿಕೊಂಡರು. ಈ ವೇಳೆ ಬಿಜೆಪಿಯ ಕಾರ್ಯಕರ್ತ ತರುಣ್ ಚುಗ್ ಅವರು ಪಂಜಾಬ್ನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಕುಸಿತ ಹಾಗೂ ಹೆಚ್ಚುತ್ತಿರುವ ಮಾದಕ ದ್ರವ್ಯ ಜಾಲದ ವಿಷಯವನ್ನು ಪ್ರಸ್ತಾಪಿಸಿದರು. ಅತಿಯಾದ ಮಾದಕ ದ್ರವ್ಯ ಸೇವನೆಯಿಂದಾಗಿ ಒಂದೇ ವರ್ಷದಲ್ಲಿ 89 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಹೇಳಿದ ಅವರು, ಅಲ್ಲಿನ ಸರ್ಕಾರ ಈ ಪಿಡುಗನ್ನು ತಡೆಯಲು ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಬಳಿಕವೂ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆ ಕಲಾಪವನ್ನು ಮುಂದೂಡಲಾಯಿತು. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ ಕಳೆದ 1 ದಶಕದಲ್ಲಿ 422 ಕೋಟಿ ರೂಪಾಯಿಗಳಿಂದ 1.55 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮಟ್ಟಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಪ್ರಸ್ತುತ ಈ ಪೋರ್ಟಲ್ನಲ್ಲಿ 12 ಲಕ್ಷಕ್ಕೂ ಹೆಚ್ಚು ಅತಿಸಣ್ಣ ಮತ್ತು ಸಣ್ಣ ಉದ್ಯಮಗಳು ನೋಂದಾಯಿಸಿಕೊಂಡಿವೆ. ಇವುಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮಹಿಳಾ ನೇತೃತ್ವದ ಉದ್ಯಮಗಳು ಹಾಗೂ 42,000ಕ್ಕೂ ಅಧಿಕ ನವೋದ್ಯಮಗಳು ಸೇರಿವೆ ಎಂದಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಈ ಪೋರ್ಟಲ್ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿದ್ದು ಸೂಕ್ತ ಬೆಲೆ ಕಂಡುಕೊಳ್ಳಲು ನೆರವಾಗಿದೆ. ಖರೀದಿ ಪ್ರಕ್ರಿಯೆಯ ಸಮಯವನ್ನು ತಗ್ಗಿಸಿದೆ ಮತ್ತು ಸರ್ಕಾರಕ್ಕೆ ಗಮನಾರ್ಹ ಉಳಿತಾಯ ಮಾಡಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವೋಕಲ್ ಫಾರ್ ಲೋಕಲ್ ಮತ್ತು ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಗೆ ಉತ್ತೇಜನ ನೀಡುವ ಮೂಲಕ ಜಮ್ ವಿಕಸಿತ ಭಾರತದ ಅಡಿಪಾಯವನ್ನು ಬಲಪಡಿಸುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಭಾರತೀಯ ನೇಕಾರರು ಮತ್ತು ವಿನ್ಯಾಸಕಾರರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಮಾರುಕಟ್ಟೆಯ ಬದಲಾಗುತ್ತಿರುವ ಬೇಡಿಕೆಗಳನ್ನು ಗ್ರಹಿಸಿ ಅದಕ್ಕೆ ತಕ್ಕಂತೆ ಉತ್ಪನ್ನಗಳನ್ನು ಸಿದ್ಧಪಡಿಸಬೇಕು ಎಂದು ಜವಳಿ ಸಚಿವಾಲಯದ ಕಾರ್ಯದರ್ಶಿ ನೀಲಂ ಶಮಿರಾವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ರಾಷ್ಟೀಯ ಕೈಮಗ್ಗ ವಿನ್ಯಾಸಕರ ಸಮಾವೇಶದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೈಮಗ್ಗ ವಲಯದಲ್ಲಿ ವಿನ್ಯಾಸ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ನೇಕಾರರು ಉತ್ಪನ್ನಗಳ ವಿನ್ಯಾಸಗಳನ್ನು ಸುಧಾರಿಸುವ ಮೂಲಕ ತಮ್ಮ ಸರಕುಗಳ ಮಾರಾಟವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದರು. ಇದೇ ವೇಳೆ ಅವರು ಕ್ಷೇತ್ರದಲ್ಲಿ ಸಾಧಿಸಿರುವ ಕೌಶಲ್ಯ ಮತ್ತು ಶ್ರೇಷ್ಠತೆಗಾಗಿ ದೇಶಾದ್ಯಂತದ ನೇಕಾರರು ಮತ್ತು ವಿನ್ಯಾಸಕಾರರನ್ನು ಶ್ಲಾಘಿಸಿದರು. ಈ ಸಮಾವೇಶ ನೇಕಾರರಿಗೆ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ಮತ್ತು ಮಾರುಕಟ್ಟೆ ಪ್ರವೇಶ ಪಡೆಯಲು ಉತ್ತಮ ಅವಕಾಶ ಒದಗಿಸಿದೆ. ಕಾರ್ಯಕ್ರಮದಲ್ಲಿ ಜವಳಿ ಕಾರ್ಯದರ್ಶಿಗಳು ರಾಷ್ಟೀಯ ಕೈಮಗ್ಗ ವಿನ್ಯಾಸ ಸ್ಪರ್ಧೆಯ ವಿಜೇತರನ್ನು ಸನ್ಮಾನಿಸಿದರು.

0: ನೌಕಾಪಡೆಯ ಸಿಬ್ಬಂದಿ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ 4 ದಿನಗಳ ಅಧಿಕೃತ ಮಾರಿಷಸ್ ಪ್ರವಾಸ ಕೈಗೊಂಡಿದ್ದಾರೆ. ಈ ಭೇಟಿ ಮಾರಿಷಸ್ನೊಂದಿಗಿನ ದ್ವಿಪಕ್ಷೀಯ ಕಡಲು ಸಹಕಾರ ಮತ್ತು ರಕ್ಷಣಾ ಸಂಬಂಧಗಳ ಬಲವರ್ಧನೆಯೆಡೆಗಿನ ಭಾರತದ ಪ್ರಯತ್ನಗಳ ಭಾಗವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ತಮ್ಮ ಭೇಟಿಯ ವೇಳೆ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಮಾರಿಷಸ್ನ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದು ಕಡಲ ಭದ್ರತೆ, ರಕ್ಷಣಾ ಸಹಕಾರ, ಸಾಮರ್ಥ್ಯ ವೃದ್ಧಿ ಮತ್ತು ಮಿಲಿಟರಿ ಸಹಭಾಗಿತ್ವ ಸೇರಿದಂತೆ ವಿವಿಧ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕಾಶ್ಮೀರದ ಬಲ್ತಾಲ್ ಹಾಗೂ ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ ಮಾರ್ಗಗಳಲ್ಲಿ ರಸ್ತೆಗಳು ತೀವ್ರವಾಗಿ ಹಾನಿಗೊಳಗಾಗಿರುವ ಹಿನ್ನೆಲೆಯಲ್ಲಿ ಮತ್ತು ಪ್ರತಿಕೂಲ ಹವಾಮಾನ ಮುನ್ಸೂಚನೆಯಿಂದಾಗಿ ಈ ವರ್ಷದ ಅಮರನಾಥ ಯಾತ್ರೆಯನ್ನು ಅನಿರ್ದಿಷ್ಟಾವಧಿಗೆ ಸ್ಥಗಿತಗೊಳಿಸಲಾಗಿದೆ. ಮಾರ್ಗಗಳನ್ನು ಸರಿಪಡಿಸಲು ಹೆಚ್ಚಿನ ಸಮಯ ಅಗತ್ಯವಿರುವ ಹಾಗೂ ಯಾತ್ರಿಕರ ಸುರಕ್ಷತೆಯನ್ನು ಪರಿಗಣಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ವರ್ಷದ ನೋಂದಣಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದ್ದು ಇನ್ನು ಮುಂದೆ ಕಣಿವೆ ಪ್ರದೇಶಕ್ಕೆ ಯಾತ್ರಿಕರ ಪ್ರವೇಶವನ್ನು ಅನುಮತಿಸುವುದಿಲ್ಲ. ಆದರೆ ಆಚರಣೆಯ ಭಾಗವಾಗಿ ಚೆಡಿ ಮುಬಾರಕ್ ಎಂಬ ಭಗವಾನ್ ಶಿವನ ಪವಿತ್ರ ತ್ರಿಶೂಲ್ ಆಚರಣೆ ಸಾಂಪ್ರದಾಯಿಕ ಪಹಲ್ಗಾಮ್ ಮಾರ್ಗದಲ್ಲಿ ಸಾಗಿ ಇದೇ 28ರಂದು ಗುಹಾಂತರ ದೇವಾಲಯ ತಲುಪಲಿದ್ದು ಅಂದು ಯಾತ್ರೆಗೆ ಅಧಿಕೃತ ತೆರೆ ಬೀಳಲಿದೆ. ಇದುವರೆಗೂ 4.80 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಪವಿತ್ರ ಹಿಮಲಿಂಗದ ದರ್ಶನ ಪಡೆದಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟ್ರೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆಯನ್ನು ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನ ಅಭಿಯಾನವನ್ನು ವಂದೇ ಮಾತರಂಗೆ ಸಮರ್ಪಿಸಲಾಗುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಸಚಿವಾಲಯ ಈ ವರ್ಷದ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ದೇಶಾದ್ಯಂತ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಸಂಗೀತ ಕಚೇರಿಗಳು ಹಾಗೂ ವಂದೇ ಮಾತರಂ ಸಾಮೂಹಿಕ ಗಾಯನದ ಮೂಲಕ ರಾಷ್ಟ್ರಭಕ್ತಿಯ ಭಾವನೆಯನ್ನು ಮೂಡಿಸಲು ಯೋಜಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆಯಾಗಿ ಸೂರ್ಯಪತ್ ತಿರಂಗ ಎಂಬ ನೂತನ ಉಪಕ್ರಮವನ್ನು ಪರಿಚಯಿಸಲಾಗಿದ್ದು ಇದು ಪ್ರಪಂಚದಾದ್ಯಂತ ಇರುವ ಭಾರತೀಯರನ್ನು ತ್ರಿವರ್ಣ ಧ್ವಜದ ಜಾಗತಿಕ ಸಂಭ್ರಮಾಚರಣೆಯಲ್ಲಿ ಒಂದಾಗಿಸುವ ವಿಶಿಷ್ಟ ಪ್ರಯತ್ನವಾಗಿದೆ. ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ತಮ್ಮ ಸೆಲ್ಫಿಗಳನ್ನು ಹರ್ ಘರ್ ತಿರಂಗ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವಂತೆ ಸಚಿವಾಲಯ ಮನವಿ ಮಾಡಿದೆ. ಚೀನಾದಲ್ಲಿ ಡಾಲ್ಫಿನ್ ಚಂಡಮಾರುತ ಶಾಂಘೈ ಕರಾವಳಿಗೆ ಅಪ್ಪಳಿಸಿರುವ ಹಿನ್ನೆಲೆಯಲ್ಲಿ ಶಾಂಘೈ ನಗರ ಸೇರಿದಂತೆ ಪೂರ್ವ ಚೀನಾದ ವಿವಿಧ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಭಾರೀ ಮಳೆ ಹಾಗೂ ಬಿರುಗಾಳಿಯಿಂದಾಗಿ ಈ ಭಾಗದಲ್ಲಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ವ್ಯತ್ಯಯವಾಗಿದ್ದು ಶಾಂಘೈ ಒಂದರಲ್ಲಿ ಸುಮಾರು 1,000 ವಿಮಾನಗಳ ಸಂಚಾರ ರದ್ದಾಗಿದೆ. ವಿವಿಧ ಪ್ರಾಂತ್ಯಗಳಲ್ಲಿ ಭಾರೀ ಮಳೆ ಮುಂದುವರೆಯಲಿದ್ದು ಡಿಸ್ನಿಲ್ಯಾಂಡ್, ಲೆಗೋಲ್ಯಾಂಡ್ ಸೇರಿದಂತೆ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಮುಚ್ಚಲಾಗಿದೆ. ಪ್ರಸ್ತುತ ಈ ಚಂಡಮಾರುತದ ತೀವ್ರತೆ ಕೊಂಚ ತಗ್ಗಿದೆ. ಈ ವರ್ಷ ಚೀನಾಗೆ ಅಪ್ಪಳಿಸಿದ ಅತ್ಯಂತ ಪ್ರಬಲ ಚಂಡಮಾರುತ ಇದಾಗಿದೆ. ಇಂದು ವಿಶ್ವ ಸಿಂಹಗಳ ದಿನಾಚರಣೆ. ಆಫ್ರಿಕಾ ಮತ್ತು ಏಷ್ಯಾ ಸಿಂಹಗಳು ಅವುಗಳ ನೈಸರ್ಗಿಕ ಆವಾಸ ಸ್ಥಾನ ರಕ್ಷಣೆ ಮತ್ತು ವನ್ಯಜೀವಿ ಭಾಗಗಳ ಅಕ್ರಮ ವ್ಯಾಪಾರ ನಿಲ್ಲಿಸಲು ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಅರಣ್ಯಗಳಲ್ಲಿ ವಾಸಿಸುವ ಸಿಂಹಗಳು ಎದುರಿಸುತ್ತಿರುವ ಅಪಾಯಗಳು ಹಾಗೂ ಜೀವ ವೈವಿಧ್ಯತೆಯಲ್ಲಿ ಅವು ವಹಿಸುವ ಪ್ರಮುಖ ಪಾತ್ರದ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಆಚರಣೆಯ ಉದ್ದೇಶವಾಗಿದೆ. ವಿಶ್ವ ಸಿಂಹ ದಿನದ ಅಂಗವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತದಲ್ಲಿ ಏಷ್ಯಾಟಿಕ್ ಸಿಂಹಗಳ ಸಂತತಿ ಗಮನಾರ್ಹವಾಗಿ ವೃದ್ಧಿಸುತ್ತಿದ್ದು ಅವುಗಳ ಆವಾಸ ಸ್ಥಾನ ಮತ್ತು ವ್ಯಾಪ್ತಿಯು

ಕಾರಣಗೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ನಲ್ಲಿ ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ 1.55 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಬದಲಾಗುತ್ತಿರುವ ಬೇಡಿಕೆಗೆ ತಕ್ಕಂತೆ ಉತ್ಪನ್ನ ಸಿದ್ಧಪಡಿಸುವಂತೆ ಭಾರತೀಯ ನೇಕಾರರಿಗೆ ಜವಳಿ ಸಚಿವಾಲಯ ಕರೆ. ಪ್ರತಿಕೂಲ ಹವಾಮಾನ ಹಾಗೂ ರಸ್ತೆ ಹಾನಿ ಹಿನ್ನೆಲೆ ಅಮರನಾಥ ಯಾತ್ರೆ ಅನಿರ್ದಿಷ್ಟಾವಧಿಗೆ ಸ್ಥಗಿತ. ಹಾಗೂ ಡಾಲ್ಫಿನ್ ಚಂಡಮಾರುತದ ಅಬ್ಬರ, ಪೂರ್ವ ಚೀನಾ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರ ಸ್ಥಳಾಂತರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ SVYM ಶ್ರೀಯುತ ನಿಂಗರಾಜರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ SVOM ನ ಶ್ರೀಯುತ ನಿಂಗರಾಜುರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿಯಿದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದು ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
2: ಈ ಕಾರ್ಯಕ್ರಮ

0: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀರೊಳಗಿದ್ದು ಸಾಯದ ಯಂತ್ರಜಿರಳೆ, ಎದೆ ಬಡಿತ ಹಳಿಯುವ ಅಂಗಿ ಹಾಗೂ ಆಟದಲ್ಲೊಂದಿಷ್ಟು ವಿರಾಮ ಬೇಕು ಎಂಬುದರ ಕುರಿತು ರಚನೆ ಶ್ರೀ ಕೊಳ್ಳೇಗಾಲ ಶರ್ಮರವರು, ಶ್ರೀಮತಿ ಭಾರತಿರವರು, ಯಾಂತ್ರಿಕ ಧ್ವನಿ ಎಐ ಧ್ವನಿಗಳು ಇವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
2: ಕೇಳು ಕೇಳು ಕೇಳು ಜಾಣ ಜಾಣ ಸುದ್ದಿಯ.

ಜಾಣ ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 20 ಜುಲೈ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನೀರೊಳಗಿದ್ದು ಸಾಯದ ಯಂತ್ರ ಜಿರಳೆ, ಎದೆಬಡಿತ ಅಳೆಯುವ ಅಂಗಿ, ಹಾಗೂ ಆಟದಲ್ಲಿಷ್ಟು ವಿರಾಮ ಬೇಕು. ನೀರೊಳಗಿದ್ದು ಸಾಯದ ಯಂತ್ರ ಜಿರಳೆ. ಜಿರಳೆ ಈಗ ಸುದ್ದಿಯಲ್ಲಿರುವ ಕೀಟ, ಅಸಹ್ಯ ಅನ್ಸಿದ್ರೂ ಕಿರಿಕಿರಿಯ ಕೀಟ ಅಂತಲೇ ಹೆಸರುವಾಸಿ. ಜೊತೆಗೆ ಏನೇ ಮಾಡಿದರೂ ಬದುಕುಳಿಯುವ ಸಾಮರ್ಥ್ಯ ಇರುವ ಪೀಡೆ ಅನ್ನುವ ಖ್ಯಾತಿಯೂ ಇದಕ್ಕುಂಟು. ಎಲ್ಲೆಂದರಲ್ಲಿ ನುಸುಳುವ, ಸಿಕ್ಕಿದ್ದನ್ನೆಲ್ಲವನ್ನು ತಿಂದು ಬದುಕುವ, ಕಷ್ಟಕರ ವಾತಾವರಣದಲ್ಲಿಯೂ ಬದುಕಿ ಉಳಿಯುವ ಸಾಮರ್ಥ್ಯ ಇರುವ ಜಿರಳೆ ಒಂದು ಅದ್ಭುತ ಕೀಟ. ಇದೇ ಕಾರಣಕ್ಕೆ ಜಿರಳೆಯ ಬಗ್ಗೆ ವಿಜ್ಞಾನಿಗಳಿಗೆ ಬಹಳ ಕುತೂಹಲವೂ ಇದೆ, ಅದರ ಸಾಮರ್ಥ್ಯವನ್ನು ಬಳಸಿಕೊಳ್ಳಬೇಕೆನ್ನುವ ಹಂಬಲವೂ ಇದೆ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಸಿಂಗಾಪುರ್ನ ನಾನ್ಯಾಂಗ್ ವಿಶ್ವವಿದ್ಯಾನಿಲಯದ ಮೆಕ್ಯಾನಿಕಲ್ ಮತ್ತು ಏರೋಸ್ಪೇಸ್ ಇಂಜಿನಿಯರು ಹಿರೋಟಾಕಾ ಸಾಟಾರ್ ಅವರ ತಂಡದ ಸಾಧನೆ ವಿಶಿಷ್ಟವಾದದ್ದು. ಈ ತಂಡ ನೀರಿನಡಿಯಲ್ಲಿ ಬದುಕಬಲ್ಲ ಸೈಬೋರ್ಗ್ ಜಿರಳೆಯನ್ನು ತಯಾರಿಸಿದೆಯಂತೆ. ಜೀವಂತ ಜಿರಳೆಗಳಿಗೆ ರೋಬೋಟ್ ಯಂತ್ರಗಳನ್ನು ಜೋಡಿಸಿ ಅತ್ತ ಯಂತ್ರದಂತೆ ಹೇಳಿದಂತೆ ಕೇಳುವ ಹಾಗೂ ಇತ್ತ ಜಿರಳೆಯ ಸಾಮರ್ಥ್ಯವನ್ನು ತೋರುವ ಈ ಸೈಬೋರ್ಗ್ಗಳು ಸಾಮಾನ್ಯವಾಗಿ ಜಿರಳೆಗಳು ಬದುಕಲಾಗದ ನೀರಿನಡಿಯಲ್ಲಿಯೂ ಸಮರ್ಥವಾಗಿ ಬದುಕುವಂತೆ ಈ ತಂಡ ಮಾಡಿದೆ. ಸೈಬೋರ್ಗ್ ಎನ್ನುವುದು ಸೈಬರ್ನೆಟಿಕ್ ಆರ್ಗ್ಯಾನಿಸಂ ಎನ್ನುವುದರ ಸಂಕ್ಷಿಪ್ತ ರೂಪ. ಹಾಗೆಂದರೆ ಯಂತ್ರಾಂಗ ಜೀವಿ ಎನ್ನಬಹುದು. ಅರ್ಥಾತ್ ಅಂಗಗಳೆಲ್ಲವೂ ಯಂತ್ರಗಳಾಗಿ ಉಸಿರು, ಮನಸ್ಸು, ಜೀವಿಯದಾಗಿರುವಂತಹ ಅರೆಯಂತ್ರ ಅರೆಜೀವಿಯ ಮಿಶ್ರ ರೂಪ. ಸೈಬೋರ್ಗ್ಗಳು ಮೊದಲಿಗೆ ವೈಜ್ಞಾನಿಕ ಕಥೆಗಳಲ್ಲಿ ಮೂಡಿಬಂದಂಥವು. ಆಂಗ್ಲ ಲೇಖಕ ಎಡ್ಗರ್ ಅಲೆನ್ ಪೋ 200 ವರ್ಷಗಳ ಹಿಂದೆ ಬರೆದ ಕಥೆಯೊಂದರಲ್ಲಿ ಗುಟ್ಟಾಗಿ ಯಂತ್ರ ಭಾಗಗಳನ್ನೇ ತನ್ನ ಕೈ ಕಾಲುಗಳನ್ನಾಗಿಸಿಕೊಂಡಿದ್ದ ಸೇನಾಧಿಕಾರಿಯನ್ನು ಸೃಷ್ಟಿಸಿದ್ದ. ಆತನ ಕಾಲುಗಳು ಕಣ್ಣು ಮತ್ತು ನಾಲಗೆ ಕೃತಕವಾಗಿದ್ದವು. ಅಲ್ಲಿಂದ ಆರಂಭವಾದ ಸೈಬೋರ್ಗ್ ಕತೆ ಈಗ ಸಾಕಷ್ಟು ಮುಂದುವರೆದಿದೆ. ಅನಂತರ 20ನೆಯ ಶತಮಾನದ ಆದಿಯಲ್ಲಿ ಫ್ರೆಂಚ್ ಕಥೆಯೊಂದರ ಹೀರೋಗೆ ಯಾಂತ್ರಿಕ ಹೃದಯ ಹಾಗೂ ಕಣ್ಣುಗಳು ಇದ್ದಂತೆ ಚಿತ್ರಿಸಲಾಗಿತ್ತು. ತದನಂತರದ ಕಥೆಗಳಲ್ಲೂ ಹೀಗೆ ಅರ್ಧಯಂತ್ರ ಅರ್ಧ ಜೀವಿಯಂತೆ ಇರುವ ಸೈಬೋರ್ಗ್ಗಳು ಸಾಮಾನ್ಯ ಪಾತ್ರಗಳಾಗಿ ಬಿಟ್ಟವು. ಸೈಬೋರ್ಗ್ ಈಗ ಕೇವಲ ಕಥೆಯಾಗಿ ಉಳಿದಿಲ್ಲ, ಹಾಗೆಯೇ ಕೃತಕ ಅಂಗಗಳು ಕಲ್ಪನೆಯಾಗಿಲ್ಲ. ಮನುಷ್ಯರಲ್ಲಿಯೇ ಎಷ್ಟೋ ಮಂದಿಗೆ ಕೃತಕವಾದ ಮೂಳೆ, ಕಣ್ಣಿನ ಭಾಗಗಳು, ಹೃದಯದ ಕವಾಟ, ಮೂತ್ರಪಿಂಡ ಮೊದಲಾದವನ್ನು ಅಳವಡಿಸಲಾಗುತ್ತಿದೆ. ಇಂದು ಸೈಬೋರ್ಗ್ ಎನ್ನುವುದು ಬರೇ ಸುಂದರ ಕಲ್ಪನೆ ಎಂದು ಯಾವ ವಿಜ್ಞಾನಿಯೂ ಹೇಳುವುದಿಲ್ಲ. ಸೈಬೋರ್ಗ್ನ ಕಲ್ಪನೆಯನ್ನು ಸಾಕಾರಗೊಳಿಸುವುದರತ್ತ ಈ

ಈಗ ವಿಜ್ಞಾನಿಗಳು ಇನ್ನಷ್ಟು ಗಮನ ಹರಿಸಿದ್ದಾರೆ. ಇದರಲ್ಲಿ ಮೊದಲಿಗೆ ಸೈಬೋರ್ಗ್ ಮನುಷ್ಯರ ಬದಲಿಗೆ ಸೈಬೋರ್ಗ್ ಕೀಟಗಳನ್ನು ಸಿದ್ಧಪಡಿಸಬಹುದೇ ಎನ್ನುವುದು ಅವರ ವಿಚಾರ. ಕೀಟಗಳೇ ಏಕೆ ಎನ್ನುವುದಕ್ಕೂ ಕಾರಣವಿದೆ. ಸ್ವಯಂಚಾಲಿತ ರೋಬೋಟ್ಗಳನ್ನು ತಯಾರಿಸುವುದು ವಿಜ್ಞಾನಿಗಳ ಬಹುದಿನಗಳ ಕನಸು. ಮನುಷ್ಯರು ಹಾಗೂ ಇತರೆ ಜೀವಿಗಳು ಮಾಡಲಾಗದ ಅಥವಾ ಬದುಕಲಾಗದ ಪರಿಸ್ಥಿತಿಗಳಲ್ಲಿ ಇಂತಹ ಯಂತ್ರಜೀವಿಗಳು ಸರಾಗವಾಗಿ ಕೆಲಸ ಮಾಡುವಂತೆ ಮಾಡಬಹುದು ಎನ್ನುವುದು ಈ ಕನಸಿಗೆ ಮೂಲ. ಅದರಲ್ಲಿಯೂ ಕೀಟಗಳು ಬಹಳ ಆಸಕ್ತಿಯ ವಿಷಯಗಳು. ನೊಣ, ಸೊಳ್ಳೆ, ಚಿಟ್ಟೆ, ಚಿರಲೆ ಮೊದಲಾದ ಕೀಟಗಳಂತಹ ರೋಬೋಟ್ಗಳು ಹಲವು ಸಂದರ್ಭಗಳಲ್ಲಿ ಬಲು ಉಪಯುಕ್ತವಾಗಬಲ್ಲವು. ಇನ್ನೊಂದೆಡೆ ಇಂತಹ ಪುಟ್ಟ ಯಂತ್ರಗಳನ್ನು ಸೃಷ್ಟಿಸುವ ಸವಾಲು ಕೂಡ ವಿಜ್ಞಾನಿಗಳಿಗೆ ಬಲು ಇಷ್ಟ. ಈ ನಿಟ್ಟಿನಲ್ಲಿ ಪುಟ್ಟ ಪುಟ್ಟ ಸೊಳ್ಳೆ, ನೊಣ, ಚಿಟ್ಟೆಗಳನ್ನು ಈಗಾಗಲೇ ಸೃಷ್ಟಿಸಲಾಗಿದೆ. ಇತ್ತೀಚೆಗೆ ಎಲ್ಲೆಡೆ ಸಾಮಾನ್ಯವಾಗಿರುವ ಡ್ರೋನ್ಗಳು ಈ ಕಲ್ಪನೆಯಿಂದಲೇ ಹುಟ್ಟಿದಂಥವು. ಆದರೆ ನೊಣ, ಸೊಳ್ಳೆ, ಜಿರಳೆಗಳಂತಹ ಪುಟ್ಟ ಡ್ರೋನ್ಗಳು ಇದ್ದರೆ ಎಷ್ಟು ಚೆನ್ನ ಅಲ್ಲವೇ? ಉದಾಹರಣೆಗೆ, ಸೊಳ್ಳೆ ನೊಣಗಳು ಯಾರ ಕೈಗೂ ಸಿಗದಂತೆ ಸರಾಗವಾಗಿ ಹಾರುತ್ತವೆ. ಜಿರಳೆಗಳು ಎಂತಹ ಪುಟ್ಟ ಸಂದಿಯೊಳಗೂ ನುಸುಳಬಲ್ಲವು. ಜೇಡ ಹಾಗೂ ಮಿಡತೆಗಳು ಬಲು ದೂರ ಚಿಮ್ಮಬಲ್ಲವು. ಇವೆಲ್ಲ ಸಾಮರ್ಥ್ಯಗಳು ಗುಪ್ತಚಾರಿಕೆಗೆ ಅನುಕೂಲವಾಗುವಂತಹ ವಿಷಯಗಳು. ಉದಾಹರಣೆಗೆ, ಸೊಳ್ಳೆಯಂತಹ ಡ್ರೋನಿನಲ್ಲಿ ಪುಟ್ಟ ಕ್ಯಾಮೆರಾವನ್ನು ಇರಿಸಿ ಹಾರಬಿಟ್ಟರೆ ಎಂತಹ ಗುಪ್ತ ನೆಲೆಯನ್ನು ಹುಡುಕಿ ಅದರೊಳಗಿನ ದೃಶ್ಯಗಳನ್ನು ನೇರವಾಗಿ ನೋಡಬಹುದು. ಇದು ಆಸೆ. ಇಂತಹ ಯೋಚನೆಗಳು ಒಂದೆಡೆ ಡ್ರೋನುಗಳ ತಯಾರಿಕೆಗೆ ಎಡೆ ಮಾಡಿಕೊಟ್ಟಂತೆಯೇ ಇನ್ನೊಂದೆಡೆ ಸೈಬೋರ್ಗ್ ಕೀಟಗಳ ಕಲ್ಪನೆಗೂ ಹಾದಿಯಾಗಿವೆ. ಡ್ರೋನುಗಳ ತಯಾರಿಕೆಗೆ ದೊಡ್ಡ ಅಡ್ಡಿ ಎಂದರೆ ಬ್ಯಾಟರಿ. ಪುಟ್ಟ ಸೊಳ್ಳೆಗೆ ತಕ್ಕುದಾದ, ಪುಟ್ಟದಾದ, ಹಗುರವಾದ ಹಾಗೂ ಸಕ್ಷಮವಾದ ಬ್ಯಾಟರಿಯನ್ನು ತಯಾರಿಸುವುದು ಕಷ್ಟ. ಇರುವ ಬ್ಯಾಟರಿಗಳು ಸೊಳ್ಳೆಗಿಂತಲೂ ಭಾರವಾಗಿ ಮೂಗಿಗಿಂತಲೂ ಮೂಗುತಿಯೇ ಭಾರವಾದಂತಹ ಡ್ರೋನುಗಳು ತಯಾರಾಗುತ್ತವೆ. ಬದಲಿಗೆ ಬ್ಯಾಟರಿಯೇ ಇಲ್ಲದ ಜೀವಂತ ಕೀಟವನ್ನೇ ಬಳಸಿಕೊಂಡು ಅದರ ಅಂಗಾಂಗಗಳನ್ನೇ ಬೇಕೆಂದ ರೀತಿಯಲ್ಲಿ ನಿಯಂತ್ರಿಸುವುದು ಸಾಧ್ಯವಾದರೆ ಒಳಿತಲ್ಲವೇ? ಈ ಯೋಚನೆಯೇ ಸೈಬೋರ್ಗ್ ಕೀಟಗಳ ಕಲ್ಪನೆಯನ್ನು ಹುಟ್ಟುಹಾಕಿವೆ. 2 ವರ್ಷಗಳ ಹಿಂದೆ ಹೀಗೊಂದು ಜೇಡ ತಯಾರಾಗಿತ್ತು. ಜೇಡನ ಶವಕ್ಕೆ ಎಲೆಕ್ಟ್ರಾನಿಕ್ ಚಿಪ್ ಕೂಡಿಸಿ ಅದರ ನರಮಂಡಲದ ಜೊತೆಗೆ ಸೇರಿಸಿದ್ದರು. ಜೇಡನನ್ನು ಹೀಗೆ ದೂರದಿಂದಲೇ ನಿಯಂತ್ರಿಸುವುದು ಸಾಧ್ಯವಾಗಿತ್ತು. ಅದಕ್ಕೂ ಹಿಂದೆ ಜಿರಲೆಯಂತೆಯೇ ಅತಿ ಸಣ್ಣ ಸಂದಿಯೊಳಗೂ ನುಸುಳಬಲ್ಲ ಪುಟ್ಟ ರೋಬೋಟ್ ಕೂಡ ಸುದ್ದಿ ಮಾಡಿತ್ತು. ಇದೀಗ ಈ ಕಲ್ಪನೆಯನ್ನೇ ಸಾಟೋ ಇನ್ನಷ್ಟು ಮುಂದೆ ತಳ್ಳಿದ್ದಾರೆ. ಸಾಮಾನ್ಯವಾಗಿ ನೀರಿನಿಂದ ದೂರವೇ ಇರುವ ಜಿರಲೆಯನ್ನು ನೀರಿನ ಅಡಿಯಲ್ಲಿ ಈಜುವ ಸೈಬೋರ್ಗನ್ನಾಗಿ ಬದಲಾಯಿಸಿದ್ದಾರೆ. ಈ ಜಿರಲೆ ಸೈಬೋರ್ಗ್ ನೀರಿನಡಿಯಲ್ಲಿ ಮುಳುಗುವುದಕ್ಕೆಂದು ಅದಕ್ಕೆಂದೇ ವಿಶೇಷವಾದ ದಿರಿಸನ್ನು ಸಾಟೋ ತಂಡ ರೂಪಿಸಿದೆ. ಮಡಗಾಸ್ಕರ್ ದ್ವೀಪಗಳಲ್ಲಿ ಸಾಮಾನ್ಯವಾಗಿ ಕಾಣುವ ಬುಸುಗುಡುವ ಜಿರಲೆ ಇವರ ಪ್ರಯೋಗ ಪಶು. ಗ್ರೋಫೋ ಡೊರ್ಹಿನ ಪೋರ್ಟೆಂಟೋಸಾ ಎನ್ನುವ ಈ ಜಿರಲೆ ಜಿರಲೆ ಕುಲದಲ್ಲಿಯೇ ದೊಡ್ಡದಾದ ಜೀವಿ. ಪೂರ್ಣವಾಗಿ ಬೆಳೆದ ಈ ಜಿರಲೆಗಳು ಸುಮಾರು 5-10 ಸೆಂಟಿಮೀಟರ್ ದೊಡ್ಡದಾಗಿರುತ್ತವಂತೆ. ಸುಮಾರು 5 ವರ್ಷಗಳ ಕಾಲ ಇವು ಬದುಕಬಲ್ಲವು. ಗಂಡುಗಳು ಹೆಣ್ಣುಗಳ ಜೊತೆಗೆ ಕೂಡುವಾಗ ಹಾಡುವ ಪ್ರಣಯ ಗೀತೆ ಬುಸುಗುಡುವಂತೆ ಇರುತ್ತದೆ. ಆದ್ದರಿಂದ ಇವಕ್ಕೆ ಬುಸುಗುಡುವ ಜಿರಲೆಗಳು ಎಂದೇ ಹೆಸರು. ಈ ಜಿರಲೆಗಳು ಸಾಮಾನ್ಯವಾಗಿ ಒಣ ಪ್ರದೇಶದಲ್ಲಿಯಷ್ಟೇ ವಾಸಿಸುತ್ತವೆ. ಇಂತಹ ಕೀಟಗಳನ್ನು ನೀರಿನಲ್ಲಿ ಮುಳುಗುವಂತೆ ಸಾಟೋ ಮಾಡಿದ್ದಾರೆ. ನೀರಿನಲ್ಲಿ ಮುಳುಗಿದಾಗ ಉಸಿರುಗಟ್ಟದಂತೆ ಆಕ್ಸಿಜನ್ ಒದಗಿಸುವುದಕ್ಕೆ ಒಂದು ವಿಶೇಷ ದಿರಿಸನ್ನು ಹೊಂದಿಸಿದ್ದಾರೆ. ಬಣುಕುವ ಪಾಲಿಮರ್ ವಸ್ತುವಿನಿಂದ ಮಾಡಿದ ಈ ದಿರಿಸು ಸಮುದ್ರದೊಳಗೆ ಮುಳುಗುವ ಡೈವರುಗಳ ರಬ್ಬರ್ ಸೂಟಿನಂತೆಯೇ ಜಿರಲೆಯ ದೇಹಕ್ಕೆ ಭದ್ರವಾಗಿ ಅಂಟಿಕೊಂಡಿರುತ್ತದೆ. ದಿರಿಸಿನ ಹಿಂಭಾಗದಲ್ಲಿ ಆಕ್ಸಿಜನ್ ತಯಾರಿಸುವ ವಿಶೇಷ ಕೋಣೆಯೊಂದನ್ನು ರೂಪಿಸಿದ್ದಾರೆ. ಈ ಕೋಣೆಯೊಳಗೆ ಇರುವ ಸ್ಪಂಜಿನಲ್ಲಿ ಮೆಗ್ನೀಸಿಯಂ ಡೈಆಕ್ಸೈಡ್ ಕಣಗಳನ್ನು ಅಂಟಿಸಲಾಗಿದೆ. ಹಾಗೆಯೇ ಸ್ಪಂಜಿನ ಮೇಲೆ ಒಂದೊಂದೇ ಹನಿ ಹೈಡ್ರೋಜನ್ ಪರಾಕ್ಸೈಡ್ ಬೀಳುವಂತೆ ರಚಿಸಲಾಗಿದೆ. ಮ್ಯಾಂಗನೀಸ್ ಡೈಆಕ್ಸೈಡ್ ಹೈಡ್ರೋಜನ್ ಪರಾಕ್ಸೈಡ್ ಅನ್ನು ಒಡೆದು ನೀರು ಮತ್ತು ಆಕ್ಸಿಜನ್ ಹುಟ್ಟುವಂತೆ ಮಾಡುತ್ತದೆ. ಇದುವೇ ಈ ಸೈಬೋರ್ಗಿನ ಜೀವಾಳ. ಈ ರಾಸಾಯನಿಕ ಕ್ರಿಯೆಯಿಂದ ಹುಟ್ಟಿದ ಆಕ್ಸಿಜನ್ ಮಾತ್ರವೇ ಸ್ಪಂಜಿನಿಂದ ಹೊರಬರುವಂತೆ ಮಾಡುವ ಪೊರೆಯ ಬಾಗಿಲೊಂದನ್ನು ಕೂಡ ರಚಿಸಿದ್ದಾರೆ. ಇದರಿಂದಾಗಿ ಜಿರಲೆಗೆ ಕೇವಲ ಆಕ್ಸಿಜನ್ ಮಾತ್ರ ಪೂರೈಕೆಯಾಗಿ ಕ್ರಿಯೆಯಲ್ಲಿ ಹುಟ್ಟಿದ ನೀರು ಹಾಗೂ ಇತರೆ ರಾಸಾಯನಿಕಗಳು ಅದನ್ನು ಮುಟ್ಟುವುದಿಲ್ಲ. ಹೀಗೆ ಹುಟ್ಟಿದ ಆಕ್ಸಿಜನ್ ವಿಶೇಷವಾಗಿ ಜೋಡಿಸಿದ ಕೊಳವೆಗಳ ಮೂಲಕ ಜಿರಲೆಯ ದೇಹದ ಎರಡೂ ಬದಿಯಲ್ಲಿ ಇರುವ ಸ್ಪೈರಕಲ್ ಎನ್ನುವ ರಂಧ್ರಗಳತ್ತ ಸರಬರಾಜಾಗುತ್ತದೆ. ಸ್ಪೈರಕಲ್ಗಳು ನೆಲಜೀವಿ ಕೀಟಗಳ ಉಸಿರಾಟದ ಅಂಗಗಳು. ಶ್ವಾಸಕೋಶಗಳೇ ಇಲ್ಲದ ಕೀಟಗಳು ಈ ಸ್ಪೈರಕಲ್ ಅಥವಾ ಉಸಿರು ರಂಧ್ರಗಳ ಮೂಲಕ ಗಾಳಿಯನ್ನು ನೇರವಾಗಿ ಸೆಳೆದುಕೊಂಡು ಉಸಿರಾಡುತ್ತವೆ. ಸಾಟೋರ ಸೈಬೋರ್ಗಿಗೆ
ಕೊಳವೆಗಳ ಮೂಲಕ ಆಕ್ಸಿಜನ್ ನೇರವಾಗಿ ಸರಬರಾಜಾಗುತ್ತದೆ. ಈ ರೀತಿ ಆಕ್ಸಿಜನ್ ಹುಟ್ಟಿಸುವ ಸ್ಪೈರಾಕಲ್ಲುಗಳಿಗೆ ನೀರು ನುಗ್ಗದಂತೆ ತಡೆಯುವ ಹಾಗೂ ನೇರವಾಗಿ ಸ್ಪೈರಾಕಲ್ಲುಗಳಿಗೆ ಆಕ್ಸಿಜನ್

0: ಸರಬರಾಜಾಗುವ ರೀತಿಯಲ್ಲಿ ಜಿರಳೆಗಳಿಗೊಂದು ವಿಶೇಷ ದಿರಿಸನ್ನು ನಾಟೋ ತಂಡ ಸೃಷ್ಟಿಸಿದೆ. ಜಿರಳೆಗಳ ಮೀಸೆಯನ್ನು ತುಂಡರಿಸಿ ಅದರ ಮೂಲಕ ವಿದ್ಯುತ್ ತಂತಿಯನ್ನು ಮಿದುಳಿಗೆ ಜೋಡಿಸಿದ್ದಾರೆ. ಈ ತಂತಿಗಳಿಗೆ ಜಿರಳೆಗಳ ಬೆನ್ನ ಮೇಲೆ ಹೊರಿಸಿದ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅನ್ನು ಜೋಡಿಸಿದ್ದಾರೆ. ಹೀಗೆ ಇವುಗಳನ್ನು ವಿದ್ಯುತ್ ಸಂಕೇತಗಳಿಗೆ ಸ್ಪಂದಿಸುವ ರೋಬೋಟ್ಗಳನ್ನಾಗಿಯೂ ಮಾಡಿದ್ದಾರೆ. ಅನಂತರ ವಿಶೇಷ ದಿರಿಸನ್ನು ಸೇರಿಸಿ ಜಿರಳೆಗಳನ್ನು ನೀರಿನೊಳಗೆ ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಜಿರಳೆಗಳು ನೀರಿನೊಳಗೆ ಇಳಿಯುವುದೇ ಇಲ್ಲವಾದ್ದರಿಂದ ಈ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಗತ್ಯ. ನೀರಿನೊಳಗೆ ಬಿಟ್ಟ ಜಿರಳೆಗಳು ನೆಲದ ಮೇಲೆ ನಡೆಯುವುದಕ್ಕಿಂತಲೂ ತುಸು ನಿಧಾನವಾಗಿ ನಡೆದುವಾದರೂ 3 ಗಂಟೆಗಳ ಕಾಲ ಬದುಕಿದ್ದುವಂತೆ. ದಿರಿಸನ್ನು ತೊಡಿಸಿದ ಆದರೆ ಆಕ್ಸಿಜನ್ ಪೂರೈಕೆ ಇಲ್ಲದ ಜಿರಳೆಗಳು ಕೇವಲ 2 ನಿಮಿಷದಲ್ಲಿ ಸತ್ತು ನಿಶ್ಚಲವಾಗಿದ್ದುವು. ಹೀಗೆ ಜಾಣತನದಿಂದ ರಾಸಾಯನಿಕ ಕ್ರಿಯೆ, ನೀರಿನಿಂದ ರಕ್ಷಿಸುವ ದಿರಿಸು ಹಾಗೂ ಇಲೆಕ್ಟ್ರಾನಿಕ್ ನಿಯಂತ್ರಣಗಳಿರುವ ಸೈಬೋರ್ಗ್ ಜಿರಳೆಯನ್ನು ನೀರಿನಡಿಯಲ್ಲಿಯೂ ಮುಳುಗಿಸಿ ಕೆಲಸ ಮಾಡಿಸಬಹುದು ಎಂದು ಸಾಟೋ ತಂಡ ನಿರೂಪಿಸಿದೆ. ಸೈಬೋರ್ಗ್ ಕೀಟಗಳ ನಿರ್ಮಾಣಕ್ಕೆ ಹೀಗೆ ಹೊಸದೊಂದು ಆಯಾಮವನ್ನು ಈ ತಂಡ ಒದಗಿಸಿದೆ.
1: ಎದೆ ಬಡಿತ ಅಳೆಯುವ ಅಂಗಿ. ಇತ್ತೀಚೆಗೆ ದೇಹವನ್ನು ಸದೃಢವಾಗಿಸಬೇಕೆಂಬ ಉದ್ದೇಶದಿಂದ ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಿ ಕಟ್ಟಾಡುಗಳಾದ ಯುವಕರು ಹಲವರು ಇದ್ದಕ್ಕಿದ್ದ ಹಾಗೆ ಹೃದಯಾಘಾತಕ್ಕೆ ಈಡಾದ ಸುದ್ದಿಗಳನ್ನು ಕೇಳಿದ್ದೇವಷ್ಟೇ. ಇವರಿಗೆ ತಮ್ಮ ಹೃದಯಕ್ಕೆ ತೊಂದರೆಯಾಗುತ್ತಿದೆ ಎನ್ನುವುದೇ ಗೊತ್ತಾಗದಿದ್ದರಿಂದ ಈ ಸಾವು ಉಂಟಾಯಿತೆನ್ನುವುದು ವೈದ್ಯರುಗಳ ಡಯಾಗ್ನೋಸಿಸ್. ಹಾಗಿದ್ದರೆ ಹೃದಯಕ್ಕೆ ತೊಂದರೆ ಆಗುತ್ತಿದ್ದಂತೆ ಎಚ್ಚರಿಸುವ ಸಾಧನಗಳಿದ್ದರೆ ಎಷ್ಟು ಒಳ್ಳೆಯದಲ್ಲವೇ. ನಿಜ, ಅಂತಹ ಟೀಶರ್ಟ್ಗಳು ಬರಲಿವೆ. ಜಪಾನಿನ ಟೋಕಿಯೋ ವಿಶ್ವವಿದ್ಯಾನಿಲಯದ ಎಂಜಿನಿಯರ್ಗಳು ಜಪಾನಿನ ಅತಿದೊಡ್ಡ ಟೆಲಿಕಮ್ಯುನಿಕೇಷನ್ಸ್ ಕಂಪನಿ ನಿಪ್ಪಾನ್ ಟೆಲಿಗ್ರಾಫ್ ಮತ್ತು ಟೆಲಿಕಮ್ಯುನಿಕೇಷನ್ಸ್ ಡೊಕೊಮೊ ಕಂಪನಿಯ ತಜ್ಞರ ಜೊತೆಗೂಡಿ ಹೀಗೊಂದು ಟೀಶರ್ಟ್ ಸಿದ್ಧಪಡಿಸಿದ್ದಾರೆ. ಇದನ್ನು ಧರಿಸಿದರೆ ಸಾಕು, ನಿಮ್ಮ ಹೃದಯದ ಮೇಲೆ ಸದಾ ಕಣ್ಗಾವಲಿಟ್ಟ ಹಾಗೆಯೇ ಸರಿ. ಹೃದಯದ ಬಡಿತದ ವೇಗ, ಹೃದಯದ ECG ಚಿತ್ರಗಳನ್ನು ಸ್ಮಾರ್ಟ್ಫೋನಿನಲ್ಲಿಯೇ ನೋಡಬಹುದಂತೆ. ದೇಹದ ಆರೋಗ್ಯವನ್ನು ಗಮನಿಸಲು ಹಲವು ಸಾಧನಗಳಿವೆ. ಮೊದಲಿನಂತೆ ಈಗ ವೈದ್ಯರ ಕ್ಲಿನಿಕ್ಕಿಗೆ ಹೋಗಿ ತಪಾಸಣೆ ಮಾಡಿಸಬೇಕಿಲ್ಲ. ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಎಷ್ಟಿದೆ ಎನ್ನುವುದನ್ನು ಪತ್ತೆ ಮಾಡಲು ಪುಟ್ಟ ಕಾಗದದ ಮೇಲೆ ಹನಿ ರಕ್ತ ಹಾಕಿ ಗಡಿಯಾರದಂತಹ ಸಾಧನಗಳೊಳಗೆ ಹಾಕಿದರೆ ಸಾಕು. ಕ್ಷಣದಲ್ಲಿಯೇ ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣ ಎಷ್ಟು ಎಂದು ತಿಳಿಯುತ್ತದೆ. ಮುಂಗೈಗೋ ತೋಳಿಗೋ ಒಂದು ಪಟ್ಟಿ ಕಟ್ಟಿಕೊಂಡು ಬಟನ್ ಒತ್ತಿದರೆ ರಕ್ತದ ಒತ್ತಡ ಎಷ್ಟು ಎಂದು ತಿಳಿಸುವ ಬ್ಲಡ್ ಪ್ರೆಷರ್ ಮಾನಿಟರ್ಗಳು ಇವೆ. ಕೈಗೆ ಕಟ್ಟಿಕೊಂಡು ಓಡಾಡುತ್ತಿದ್ದರೆ ನಾವು ಎಷ್ಟು ದೂರ ನಡೆದೆವು, ಎಷ್ಟು ಹೆಜ್ಜೆ ಹಾಕಿದೆವು, ನಮ್ಮ ಹೃದಯದ ಬಡಿತ ಎಷ್ಟು ವೇಗವಾಯಿತು, ಎಷ್ಟು ಶಕ್ತಿ ವ್ಯಯ ಮಾಡಿದೆವು ಎನ್ನುವುದನ್ನು ತಿಳಿಸುವ ಸ್ಮಾರ್ಟ್ ವಾಚ್ಗಳು ಬಂದಿವೆ. ಆದರೆ ಇವು ಯಾವುವನ್ನೂ ನಾವು ವ್ಯಾಯಾಮ ಮಾಡುವಾಗ ಧರಿಸುವುದಿಲ್ಲ. ವಾಕಿಂಗ್ ಹೋಗುವಾಗ ವಾಚನ್ನು ಧರಿಸಬಹುದು. ಉಳಿದೆಲ್ಲವನ್ನೂ ಪ್ರತ್ಯೇಕವಾಗಿ ಮನೆಯಲ್ಲಿಯೋ ಕಚೇರಿಯಲ್ಲಿಯೋ ಬಿಡುವಾಗಿರುವಾಗ ಬಳಸಬೇಕಾಗುತ್ತದೆ. ವ್ಯಾಯಾಮ ಮಾಡುವಾಗಲೇ ಧರಿಸಿಕೊಂಡು ಹೃದಯದ ನಡವಳಿಕೆಗಳ ಮೇಲೆ ಕಣ್ಣಿಡುವಂತಹ ಸಾಧನ ಬೇಕಿತ್ತು. ಜಪಾನಿನ ಟೋಕಿಯೋ ವಿಶ್ವವಿದ್ಯಾನಿಲಯದ ಎರಿಕೋ ಹಸುಮಿ ಮತ್ತು ಸಂಗಡಿಗರ ಯೋಚನೆ ಇದು. ಇದಕ್ಕಾಗಿ ಇವರು ಟೀಶರ್ಟ್ ಒಂದನ್ನು ಸಿದ್ಧಪಡಿಸಲು ಉದ್ಯುಕ್ತರಾದರು. ಈ ಟೀಶರ್ಟ್ಗೆಂದು ಹೊಸದಾದ ನಾರನ್ನು ವಿನ್ಯಾಸ ಮಾಡಿದರು. ಈ ನಾರು ಹೃದಯದ ವಿದ್ಯುತ್ತಿನಲ್ಲಾಗುವ ಬದಲಾವಣೆಗಳನ್ನು ಗುರುತಿಸುವಷ್ಟು ಸೂಕ್ಷ್ಮವಾಗಿರಬೇಕಿತ್ತು. ಅಷ್ಟೇ ಅಲ್ಲ, ಹಾಗೆ ಗುರುತಿಸಿದ ನಂತರ ಆ ಬದಲಾವಣೆಗಳನ್ನು ಅಳೆಯಲು ಅನುಕೂಲವಾಗುವಂತೆ ಬೇರೊಂದು ಸಾಧನಕ್ಕೆ ಬಿತ್ತರಿಸಬೇಕಿತ್ತು. ಹಾಗೆ ಬಿತ್ತರಿಸಿದ ಸಂಕೇತಗಳು ನಿಜವಾಗಿಯೂ ಹೃದಯದ ಬಡಿತವನ್ನು ಸರಿಯಾಗಿ ಅಳೆದಿವೆಯೇ, ECG ಚಿತ್ರವನ್ನು ಕರಾರುವಾಕ್ಕಾಗಿ ಕೊಟ್ಟಿವೆಯೇ ಎಂದು ಪರೀಕ್ಷಿಸಬೇಕಿತ್ತು. ಇವೆಲ್ಲವನ್ನೂ ಮಾಡಿದ ನಂತರ ಈ ತಂಡ ಹಿಟೋ ಎನ್ನುವ ಪುಟ್ಟ ಸಾಧನವನ್ನು ಸಿದ್ಧಪಡಿಸಿದೆ. ಇದನ್ನು ನೇರವಾಗಿ ಒಳ ಅಂಗಿಯಲ್ಲಿ ಅಂಟಿಸಬಹುದು, ಇಲ್ಲವೇ ಹೊಲಿದು ಬಿಡಬಹುದು. ಹಿಟೋ ಎಂದರೆ ಜಪಾನಿ ಭಾಷೆಯಲ್ಲಿ ಮಾನವ ಬುದ್ಧಿಮತ್ತೆಯ ವಿಸ್ತರಣೆ ಎಂದರ್ಥವಂತೆ. ಹಾಗೆಯೇ ಮಾನವರಿಗೆ ಮರಳಿಸುವುದು ಎಂದು ಅಸಾಧಾರಣ ಸಾಮರ್ಥ್ಯದ ಒಂದು ಪದರ ಎಂದು ಅರ್ಥಗಳಿವೆಯಂತೆ. ಈ ಹೆಸರು ತಾವು ರೂಪಿಸಿರುವ ವಿದ್ಯುತ್ ಸಂವೇದಕ ನಾರಿಗೆ ಯೋಗ್ಯ ಎಂದು NTT ಕಂಪನಿ ಹೇಳಿಕೊಳ್ಳುತ್ತದೆ. ಈ ನಾರು ಅತಿ ಸೂಕ್ಷ್ಮವಾದ ಪಾಲಿಮರ್ ಎಳೆ. ಈ ಎಳೆ ಒಂದು ನ್ಯಾನೋ ಎಳೆ, ಅಂದರೆ ಮನುಷ್ಯನ ಕೂದಲಿನ 150ರಲ್ಲಿ 1 ಪಾಲಿನಷ್ಟು ದಪ್ಪವಷ್ಟೇ ಇರುವ ಎಳೆ. ಇಷ್ಟು ಸೂಕ್ಷ್ಮವಾದ ಎಳೆಯನ್ನು ವಿಶೇಷ ಪಾಲಿಮರಿನಿಂದ ತಯಾರಿಸಿದ್ದಾರೆ. ಉಳಿದ ಪಾಲಿಮರುಗಳಂತೆ ಇದು ವಿದ್ಯುತ್ ಅವಾಹಕವಲ್ಲ, ಬದಲಿಗೆ ಅಲ್ಪ ವಿದ್ಯುತ್ತನ್ನು ತನ್ನೊಳಗೆ ಹಾಯಲು ಬಿಡುವ ನಾರಿದು. ಈ ಎಳೆಯನ್ನು ಬಟ್ಟೆಗಳನ್ನು ತಯಾರಿಸಲು ಬಳಸುವ ಪಾಲಿಯೆಸ್ಟರ್ ನಾರಿನೊಂದಿಗೆ ಹೆಣೆದಿರುತ್ತಾರೆ. ಹೀಗೆ ತಯಾರಾದ ಬಟ್ಟೆ ವಿದ್ಯುತ್ತನ್ನು ಗ್ರಹಿಸಬಲ್ಲದು.

ಇದುವೇ ಈ ತಂತ್ರಜ್ಞಾನದ ಮೂಲ ಅಥವಾ ಹಿಟೋ ನಾರು ಬಟ್ಟೆ. ಹಿಟೋ ನಾರು ಬಟ್ಟೆ ದೇಹದಲ್ಲಾಗುವ ವಿದ್ಯುತ್ ಬದಲಾವಣೆಗಳನ್ನು ಗುರುತಿಸಬಲ್ಲುದು. ಮುಖ್ಯವಾಗಿ ಹೃದಯದ ಸ್ನಾಯುಗಳು ಹಿಗ್ಗಿ ಕುಗ್ಗುವಾಗ ಹುಟ್ಟುವ ವಿದ್ಯುತ್ ಬದಲಾವಣೆಗಳನ್ನು ಇದು ಗ್ರಹಿಸುತ್ತದೆ. ಹಿಟೋ ರಚನೆ ಹೇಗಿದೆ ಎಂದರೆ, ಈ ನ್ಯಾನೋ ನಾರು ಬಟ್ಟೆಯನ್ನು ತೊಟ್ಟವ ಎಷ್ಟೇ ಬೆವರುತ್ತಿದ್ದರೂ ಪರವಾಗಿಲ್ಲ, ಆತನ ದೇಹದಲ್ಲಾಗುತ್ತಿರುವ ವಿದ್ಯುತ್ ವ್ಯತ್ಯಾಸಗಳನ್ನು ಹಿಟೋ ಗುರುತಿಸಬಲ್ಲುದಂತೆ.

0: ಇದ್ದಾರೆ. ಹೀಗೆ ಅದು ಬೆವರನ್ನೂ ತಾಳಿಕೊಂಡು ಉಳಿಯುತ್ತದೆ. ಈ ಬಟ್ಟೆಯ ಒಂದು ಪುಟ್ಟ ತುಣುಕನ್ನು ಸಾಧಾರಣ ಟೀಶರ್ಟಿನ ಒಳಭಾಗದಲ್ಲಿ ಹೊಲೆಯಬಹುದು, ಇಲ್ಲವೇ ಟೀಶರ್ಟು ಅಥವಾ ಒಳ ಅಂಗಿಯನ್ನು ಹೆಣೆಯುವಾಗಲೇ ಜೋಡಿಸಬಹುದು. ನ್ಯಾನೋ ನಾರು ಬಟ್ಟೆಯೊಟ್ಟಿಗೆ ಡೊಕೊಮೋ ಕಂಪನಿ ತಯಾರಿಸಿದ ಪುಟ್ಟದೊಂದು ಟ್ರಾನ್ಸ್ಮಿಟರ್ ಅನ್ನು ಸೇರಿಸಿ ಹೊಲಿಯಲಾಗುತ್ತದೆ. ಈ ಟ್ರಾನ್ಸ್ಮಿಟರ್ ಎದೆಯ ನಟ್ಟ ನಡುವೆ ಇರುತ್ತದೆ. ಎರಡೂ ಬದಿಗೆ ನ್ಯಾನೋ ನಾರು ಬಟ್ಟೆಯ ತುಣುಕು ಇರುತ್ತದೆ. ಹೃದಯದ ಸ್ನಾಯುಗಳು ಹಿಗ್ಗಿ ಕುಗ್ಗಿದಂತೆಲ್ಲ ಹುಟ್ಟುವ ವಿದ್ಯುತ್ತನ್ನು ಈ ಬಟ್ಟೆ ಗ್ರಹಿಸಿ ಟ್ರಾನ್ಸ್ಮಿಟರ್ಗೆ ವರ್ಗಾಯಿಸುತ್ತದೆ. ಟ್ರಾನ್ಸ್ಮಿಟರು ಅದನ್ನು ಬಿತ್ತರಿಸುತ್ತದೆ. ಟ್ರಾನ್ಸ್ಮಿಟರ್ ಬಿತ್ತರಿಸಿದ ವಿದ್ಯುತ್ ಸಂಕೇತಗಳನ್ನು ಗ್ರಹಿಸುವ ತಂತ್ರಾಂಶವೊಂದನ್ನು ಇವರು ರೂಪಿಸಿದ್ದಾರೆ. ಇದನ್ನು ಸ್ಮಾರ್ಟ್ ಫೋನಿನಲ್ಲಿ ಸ್ಥಾಪಿಸಬಹುದು. ಅನಂತರ ನೇರವಾಗಿ ಟ್ರಾನ್ಸ್ಮಿಟರಿನಿಂದ ಬರುವ ಸಂದೇಶಗಳ ವಿನ್ಯಾಸವನ್ನು ಗಮನಿಸಬಹುದು. ಈ ತಂತ್ರಾಂಶ ಹೃದಯದ ಬಡಿತದ ಏರಿಳಿತಗಳಲ್ಲದೆ ಬರುವ ಇತರೆ ವಿದ್ಯುತ್ ಸಂಕೇತಗಳನ್ನು ಸೋಸಿ ಕೇವಲ ECGಯನ್ನಷ್ಟೇ ತೋರಿಸುತ್ತದೆ. ಈ ಟೀಶರ್ಟ್ ಅನ್ನು ಧರಿಸಿ ವ್ಯಾಯಾಮ ಮಾಡುತ್ತಲೇ ಹೃದಯದ ಬಡಿತದ ಮೇಲೂ ನಿಗಾ ಇಡುವುದು ಹೀಗೆ ಸಾಧ್ಯವಾಗುತ್ತದೆ. 5 ವರ್ಷಗಳ ಹಿಂದೆ ಈ ಬಟ್ಟೆಯ ಸಾಧ್ಯತೆಯನ್ನು ಪರೀಕ್ಷೆ ಮಾಡಲಾಗಿತ್ತು. ಇದೀಗ ಇದು ಮಾರಾಟಕ್ಕೆ ಸಿದ್ಧವಿದೆ ಎಂದು NTT ಕಂಪನಿ ನೇಚರ್ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಿದೆ.
1: ಆಟದಲ್ಲಿಷ್ಟು ವಿರಾಮ, ವಿಶ್ವಕಪ್ ಫುಟ್ಬಾಲ್ ಪಂದ್ಯಗಳನ್ನು ನೋಡ್ತಾ ಇರಬೇಕಲ್ಲ. ನಮ್ಮಲ್ಲಿ ನಡುರಾತ್ರಿಯಲ್ಲಿ ಈ ಪಂದ್ಯಗಳು ಪ್ರಸಾರವಾಗ್ತವೆ. ಆ ಹೊತ್ತಿನಲ್ಲಿ ಅರೆನಿದ್ರೆ ಮಾಡುತ್ತಲೇ 1.5 ಗಂಟೆಗಳ ಕಾಲ ಆಟವನ್ನು ನೋಡುತ್ತೇವಷ್ಟೇ. ನಡುವೆ ಆಗಾಗ್ಗೆ ಪಂದ್ಯಕ್ಕೂ ಬಿಡುವು ಸಿಗ್ತದೆ. ಬಿಡುವಿನ ವೇಳೆ ಜಾಹೀರಾತುಗಳು ಕಾಣಿಸಿಕೊಂಡಾಗ ತೂಗಡಿಸುವ ಕಣ್ಣನ್ನು ಬಲವಂತವಾಗಿ ತೆರೆದಿಟ್ಟು ಆಗಳಿಸಿ ನಾವು ಟೀಯನ್ನೋ ಕಾಫಿಯನ್ನೋ ಕುಡಿಯಲು ಪ್ರಯತ್ನಿಸುತ್ತೇವೆ. ಈ ಬಿಡುವಿಲ್ಲದೆಯೇ ಆಟ ಮುಗಿಸಬಾರದಿತ್ತೇ ಅಂತ ಒಮ್ಮೊಮ್ಮೆ ಅನಿಸುವುದೂ ಉಂಟು. ಪಂದ್ಯದಲ್ಲಿ ಯಾರೂ ಗೋಲು ಹೊರಿಯದೆಯೇ ಬೋರಾಗುತ್ತಿದ್ದರೆ ಬಿಡುವು ಬಂದ ಕೂಡಲೇ ಹಾಸಿಗೆಯ ಆಸರೆಯನ್ನು ಪಡೆಯುವವರೂ ಉಂಟು. ಬಿಡುವೇ ಇಲ್ಲದೆ ವಿಶ್ವಕಪ್ ಪಂದ್ಯಗಳು ನಡೆಯುತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ನಿಮಗೆ ಅನಿಸಿದ್ರೆ ಅದು ತಪ್ಪೇನಲ್ಲ ಬಿಡಿ. ಇದೇ ರೀತಿಯ ಪ್ರಶ್ನೆಯನ್ನು ವಿಜ್ಞಾನಿಗಳು ಕೇಳುತ್ತಿದ್ದಾರೆ. ಎಲ್ಲ ವಿಶ್ವಕಪ್ ಪಂದ್ಯಗಳಲ್ಲಿಯೂ ಬಿಡುವು ಇರಲೇಬೇಕೇ? ಇದ್ದರೆ ಅದು ಹೇಗೆ? ಎಲ್ಲ ಆಟಗಾರರಿಗೂ ಒಟ್ಟಿಗೆ ಬಿಡುವು ಕೊಡಬೇಕೇ ಅಥವಾ ಸುಸ್ತಾದವರಿಗೆ ಮಾತ್ರವೇ? ಅಯ್ಯೋ, ಕ್ರಿಕೆಟಿನಂತಹ ಸೋಮಾರಿಗಳ ಆಟದಲ್ಲಿಯೂ ಬಿಡುವಿರುತ್ತದಲ್ಲ. ಇನ್ನು ಬಿರುಸಾಗಿ ಓಡುತ್ತಾ ಫುಟ್ಬಾಲ್ ಆಡುವ ಆಟಗಾರರಿಗೆ ವಿಶ್ರಾಂತಿ ಬೇಡವೇ? ಬೆವರೊರೆಸಿಕೊಂಡು ಸ್ವಲ್ಪ ನೀರನ್ನು ಕುಡಿಯಲು ಅವಕಾಶ ಬೇಡವೇ ಎಂದಿರಾ? ಈಗ ಇವೆಲ್ಲವೂ ಬೇಕು ಅಂತಲೇ ಈಗ ನಡೆಯುತ್ತಿರುವ ವಿಶ್ವಕಪ್ನಲ್ಲಿ ಆಟದ ನಡುವೆ 3 ನಿಮಿಷಗಳ ಕಾಲ ಬಿಡುವು ನೀಡಲೇಬೇಕು ಎಂದು ಕಡ್ಡಾಯ ಮಾಡಲಾಗಿದೆ. ಆಟದ ಮೊದಲ ಅರ್ಧದ ನಟ್ಟ ನಡುವೆ 22ನೇ ನಿಮಿಷದಲ್ಲಿ ಒಮ್ಮೆ ಹಾಗೂ ಆಟದ 2ನೇ ಅರ್ಧದ ನಟ್ಟ ನಡುವೆ ಅಂದರೆ 67ನೇ ನಿಮಿಷದಲ್ಲಿ ಒಮ್ಮೆ 3 ನಿಮಿಷದ ಬಿಡುವನ್ನು ನೀಡುವುದು ಕಡ್ಡಾಯ ಎಂದು ವಿಶ್ವ ವರ್ಲ್ಡ್ ಕಪ್ ಆಯೋಜಿಸುವ ಅಂತಾರಾಷ್ಟ್ರೀಯ ಫುಟ್ಬಾಲ್ ಫೆಡರೇಷನ್ ಫಿಫಾ ಕಳೆದ ಡಿಸೆಂಬರ್ನಲ್ಲಿ ನಿಯಮವನ್ನು ತಂದಿತ್ತು. ಈಗಿನ ವಿಶ್ವಕಪ್ ಪಂದ್ಯಗಳಲ್ಲಿ ಈ ನಿಯಮವನ್ನು ಪಾಲಿಸಲಾಗುತ್ತಿದೆ. ಇದಕ್ಕೂ ಹಿಂದಿನ ಅಂದರೆ 4 ವರ್ಷಗಳ ಹಿಂದೆ ನಡೆದ ಫುಟ್ಬಾಲ್ ವಿಶ್ವಕಪ್ನಲ್ಲಿ ಈ ನಿಯಮಗಳು ಇರಲಿಲ್ಲ. ಮರುಭೂಮಿಯ ನಾಡಾದ ಕತಾರ್ನಲ್ಲಿ ಆಗ ವಿಶ್ವಕಪ್ ಪಂದ್ಯಗಳು ನಡೆದಿದ್ದವು. ಆಗ ಈ ಕಡ್ಡಾಯ ಬಿಡುವಿನ ನಿಯಮ ಇರಲಿಲ್ಲ. ಬದಲಿಗೆ ಆಟದ ವೇಳೆ ಉಷ್ಣತೆ 32 ಡಿಗ್ರಿ ಸೆಲ್ಸಿಯಸ್ ಅನ್ನು ಮೀರಿದರೆ 1.5 ನಿಮಿಷದ ಕಾಲ ಬಿಡುವನ್ನು ನೀಡಬಹುದು ಎಂದು ತೀರ್ಮಾನಿಸಲಾಗಿತ್ತು. ಅಂದರೆ ಆಟದ ಸಮಯದಲ್ಲಿ ಹೊರಗಿನ ಉಷ್ಣತೆಯನ್ನು ಆಧರಿಸಿ ಈ ಬಿಡುವನ್ನು ನೀಡಲಾಗುತ್ತಿತ್ತು. ಕತಾರ್ನಂತಹ ಉಷ್ಣ ಪ್ರದೇಶವಲ್ಲದೆ ಯುರೋಪಿನಂತಹ ಶೀತ ಪ್ರದೇಶದಲ್ಲಿ ರಾತ್ರಿಯ ಹೊತ್ತು ಇಲ್ಲವೇ ಚಳಿಗಾಲದಲ್ಲಿಯೋ ಫುಟ್ಬಾಲ್ ಸ್ಪರ್ಧೆಗಳು ನಡೆದರೆ ಅಲ್ಲಿನ ಉಷ್ಣತೆಯ ಆಧಾರದ ಮೇಲೆ ಬಿಡುವನ್ನು ರೆಫ್ರಿ ತೀರ್ಮಾನಿಸಬಹುದಿತ್ತು. ಹೊರಗಿನ ತಾಪಮಾನ 37 ಡಿಗ್ರಿ ಮುಟ್ಟಿದ ಕೂಡಲೇ ವಿರಾಮವನ್ನು ಘೋಷಿಸಬೇಕಿತ್ತು. ಇದೀಗ ಈ ನಿಯಮ ಬದಲಾಗಿ ಬಿಡುವು ಕಡ್ಡಾಯವಾಗಿದೆ. ಈ ಬಿಡುವಿನ ವೇಳೆ ಆಟದ ನೇರ ಪ್ರಸಾರದ ಬದಲಿಗೆ ಜಾಹೀರಾತುಗಳನ್ನು ಪ್ರಕಟಿಸಬಹುದು ಎಂದು ವಿಶ್ವಕಪ್ ಫುಟ್ಬಾಲ್ ಮಂಡಳಿ ಸೂಚಿಸಿದೆ. ಹಾಗಿದ್ದರೆ ಈ ಬಿಡುವು ಕೇವಲ ಜಾಹೀರಾತಿಗಾಗಿ ನೀಡಿರುವ ಬಿಡುವೆ? ಹಣ ಮಾಡುವ ಉದ್ದೇಶದಿಂದಲೇ ಬಿಡುವು ನೀಡಲಾಗುತ್ತದೆಯೇ? ಅಥವಾ ಆಟಗಾರರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಬಿಡುವನ್ನು ಕಡ್ಡಾಯ ಮಾಡಿದ್ದಾರೆಯೇ? ಇದು ಪ್ರಶ್ನೆ. ಫಿಫಾ ಹೇಳುವ ಪ್ರಕಾರ ಇದು ಆಟಗಾರರ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದ ನಿಯಮ. ನಿಜ, ಫುಟ್ಬಾಲ್ ಬಲು ಪರಿಶ್ರಮದ ಆಟ. ಈ ಆಟದ ವೇಳೆ 1.5 ಗಂಟೆಗಳ ಕಾಲ ಓಡುತ್ತಲೇ ಇರುವ ಆಟಗಾರರ ದೇಹ ಬಲು ಬೇಗ ಬಿಸಿಯಾಗುತ್ತದೆ, ಬೆವರುವುದು ಜಾಸ್ತಿಯಾಗುತ್ತದೆ. ಹೃದಯದ ಬಡಿತವಂತೂ ಓಡುವಾಗ ಹಾಗೂ ಎದುರಾಳಿ ತಂಡದವರು ಗೋಲಿನ ಕಡೆಗೆ ಚೆಂಡನ್ನು ಧೂಡಿಕೊಂಡು ಸಾಗಿದಾಗ ಇನ್ನಷ್ಟು ಹೆಚ್ಚಾಗುತ್ತದೆ. ಒಟ್ಟಾರೆ ಶ್ರಮಿಸುತ್ತಿರುವ ದೇಹಕ್ಕೆ ಶಕ್ತಿಯನ್ನು ಒದಗಿಸಲು ಹೃದಯ ಸ್ನಾಯುಗಳು ಕಷ್ಟಪಡುತ್ತವೆ. ದೇಹದ ಒಟ್ಟಾರೆ ಉಷ್ಣತೆ ಹೆಚ್ಚಾಗುತ್ತದೆ. ಇದು ಹಾಗೇ ಮುಂದುವರೆದಲ್ಲಿ ಮರಳುಗಾಡಿನಲ್ಲಿ ನಡು ಮಧ್ಯಾಹ್ನ ಬಿಸಿಲಿನಲ್ಲಿ ನಗ್ನವಾಗಿ ಬಿದ್ದಂತೆಯೇ ತಾಪದಿಂದ ದೇಹದ ನೀರು ಬೆವರಿನ ಮೂಲಕ ಆವಿಯಾಗಿ ಹೀಟ್ ಸ್ಟ್ರೋಕ್ ಅಥವಾ ಸನ್ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ಆಟಗಾರರ ದೇಹದ ಉಷ್ಣತೆ ಹೆಚ್ಚಾಗದಂತೆ ಕಾಪಾಡುವುದು ಮುಖ್ಯವಾಗುತ್ತದೆ. ಆದ್ದರಿಂದಲೇ ಈ ಬಿಡುವು ಕಡ್ಡಾಯ ಎನ್ನುವುದು ಫಿಫಾದ ಅನಿಸಿಕೆ. ಆದರೆ ಇದ ಬಗ್ಗೆ ಕೆಲವು ವೈದ್ಯರಿಗೂ ವಿಜ್ಞಾನಿಗಳಿಗೂ ಆತಂಕವಿದೆ. ಹೀಗಾಗಿಯೇ

0: ವರ್ಷ ಇಂಗ್ಲೆಂಡಿನ ಕ್ವೀನ್ಸ್ ವಿಶ್ವವಿದ್ಯಾನಿಲಯದ ಪ್ರಾಕೃತಿಕ ಹಾಗೂ ಮಾನವ ನಿರ್ಮಿತ ಪರಿಸರ ವಿಜ್ಞಾನ ವಿಭಾಗದ ಡೊನಾಲ್ ಮುಲ್ಲನ್ ಮತ್ತು ಸಂಗಡಿಗಳು ಅಮೆರಿಕದಲ್ಲಿ ಈ ವರ್ಷ ವಿಶ್ವಕಪ್ ಪಂದ್ಯಗಳು ಆಯೋಜನೆಯಾಗುತ್ತಿರುವ ವಿವಿಧ ನಗರಗಳಲ್ಲಿ ಪಂದ್ಯಗಳು ನಡೆಯುವ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸರಾಸರಿ ಎಷ್ಟು ತಾಪಮಾನ ಇರುತ್ತದೆ ಎಂದು ವಿಶ್ಲೇಷಿಸಿದರು. ಆ ಪ್ರಕಾರ ಪಂದ್ಯಗಳು ನಡೆಯುವ 14 ಪಟ್ಟಣಗಳಲ್ಲಿ 14ರಲ್ಲಿ ಹಗಲಿನ ತಾಪಮಾನ 28 ಡಿಗ್ರಿಗಿಂತಲೂ ಹೆಚ್ಚು. ಇವುಗಳಲ್ಲಿ ಮಿಯಾಮಿ, ಫಿಲಡೆಲ್ಫಿಯಾ, ಕ್ಯಾನ್ಸಸ್, ಬೋಸ್ಟನ್ ಮತ್ತು ನ್ಯೂಯಾರ್ಕ್ ಪಟ್ಟಣಗಳಲ್ಲಿ ಪಂದ್ಯಗಳು ನಡೆಯುವ ಜಾಗ ಪೂರ್ಣವಾಗಿ ತೆರೆದುಕೊಂಡಿರುವುದರಿಂದ ಆಟಗಾರರ ಸ್ವಾಸ್ಥ್ಯದ ದೃಷ್ಟಿಯಿಂದ ಪಂದ್ಯಗಳನ್ನು ಸಂಜೆ ಅಥವಾ ಮುಂಜಾನೆಯ ಹೊತ್ತು ನಡೆಸಬೇಕು ಎಂದು ಸೂಚಿಸಿದರು. ಈ ಹಿನ್ನೆಲೆಯಲ್ಲಿ ಪ್ರತಿ ಪಂದ್ಯದಲ್ಲಿಯೂ 2 ಬಾರಿ 3 ನಿಮಿಷದ ಬಿಡುವು ನೀಡುವ ಫಿಫಾದ ತೀರ್ಮಾನ ಸ್ವಾಗತಾರ್ಹ ಎನಿಸುತ್ತದೆ. ಆದರೆ ಇದೂ ಕೂಡ ಸರಿಯೇ ಎಂದು ಪ್ರಶ್ನಿಸುವವರಿದ್ದಾರೆ. ಆಸ್ಟ್ರೇಲಿಯಾದ ಸಿಡ್ನಿ ವಿಶ್ವವಿದ್ಯಾನಿಲಯದ ಶಾಪ ಮತ್ತು ಆರೋಗ್ಯ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಹ್ಯಾರಿ ಬ್ರೌನ್ ಪ್ರಕಾರ ಈ ಪಂದ್ಯಗಳಲ್ಲಿ ಹೀಗೆ ಸಾರಾಸಗಟು 3 ನಿಮಿಷ ವಿರಾಮ ಕೊಡುವುದು ವೈಜ್ಞಾನಿಕವಲ್ಲ. ಕಳೆದ 2 ವರ್ಷಗಳಲ್ಲಿ ಹೆನ್ರಿ ಬ್ರೌನ್ ಫುಟ್ಬಾಲ್ ಆಟಗಾರರ ದೇಹದ ಉಷ್ಣತೆಯನ್ನು ಕಾಪಾಡುವ ವಿಧಾನಗಳ ಬಗ್ಗೆ ಪುರುಷ ಮತ್ತು ಮಹಿಳಾ ಸ್ಪರ್ಧಾಳುಗಳಲ್ಲಿ ಅಧ್ಯಯನ ಮಾಡಿದ್ದರು. 90 ನಿಮಿಷಗಳ ಕಾಲ ಎಡೆಬಿಡದೆ ಓಡಿದ ವ್ಯಕ್ತಿಗಳ ದೇಹದ ಉಷ್ಣತೆಯನ್ನು ತಗ್ಗಿಸಲು ಹಲವು ಉಪಾಯಗಳನ್ನು ಹೂಡಿದ್ದರು. 40 ಡಿಗ್ರಿ ಉಷ್ಣತೆಯಲ್ಲಿಯೂ ಈ ವ್ಯಾಯಾಮ ನಡೆಸಿ ಪರೀಕ್ಷೆ ಮಾಡಿದ್ದರು. ವ್ಯಾಯಾಮದಲ್ಲಿ ತೊಡಗಿದವರಿಗೆ ಕೆಲವೊಮ್ಮೆ 1.5 ನಿಮಿಷ, ಕೆಲವೊಮ್ಮೆ ಫುಟ್ಬಾಲ್ ಪಂದ್ಯಗಳಲ್ಲಿ ನಡುವೆ ನೀಡುವ ಅರ್ಧವಿರಾಮದಷ್ಟು ಸಮಯ ಹಾಗೂ ಅದಕ್ಕಿಂತಲೂ ದೀರ್ಘವಾದ ಬಿಡುವನ್ನು ನೀಡಿ ನಂತರ ಅವರ ದೇಹ ಎಷ್ಟು ತಣ್ಣಗಾಗುತ್ತದೆ ಎಂದು ಪರಿಶೀಲಿಸಿದ್ದರು. ಈ ಎಲ್ಲಾ ಸಂದರ್ಭಗಳಲ್ಲಿಯೂ ತಣ್ಣನೆಯ ನೀರಿನಿಂದ ಮೈ ಒರೆಸುವಕ್ಕೆ ಹಾಗೂ ನೀರು ಕುಡಿಯಲು ಅವಕಾಶ ಒದಗಿಸಲಾಗಿತ್ತು. ಇವುಗಳಲ್ಲಿ ಹೊರಗಿನ ವಾತಾವರಣ ಬಹಳ ಬಿಸಿಯಾಗಿರುವಂತಹ ಸಂದರ್ಭದಲ್ಲಿಯೂ 1.5 ನಿಮಿಷದಷ್ಟು ಬಿಡುವನ್ನು ನೀಡಿ ಮೈ ಒರೆಸಿ ನೀರು ಕುಡಿದರೆ ದೇಹದಿಂದ ಹೊರಬಿದ್ದ ನೀರಿನ ಅಂಶವನ್ನು ಮರುಗೂಡಿಸಬಹುದು ಎಂದು ಪತ್ತೆ ಮಾಡಿದ್ದರು. ಅತಿ ಉಷ್ಣತೆಯಿಂದ ಸುಸ್ತಾಗುವುದು ಸಹಜವೇ, ಆದರೆ ಅದನ್ನು ತಡೆಯಬಹುದು. ಆದರೆ ಅದಕ್ಕೆ ಮೈಯನ್ನು ಒರೆಸುವುದು ಹಾಗೂ ನೀರು ಕುಡಿಯಲು ಬಿಡಬೇಕು. ಹಾಗಿಲ್ಲದೆ 3-5 ನಿಮಿಷ ವಿರಾಮ ಕೊಟ್ಟರೂ ಕೂಡ ದೇಹದ ಉಷ್ಣತೆ ತಹಬಂದಿಗೆ ಬರುವುದಿಲ್ಲ, ಹೃದಯದ ಮೇಲಿನ ಒತ್ತಡವೂ ಕಡಿಮೆಯಾಗುವುದಿಲ್ಲ ಎನ್ನುತ್ತಾರೆ ಬ್ರೌನ್. ಈಗಿನ ಪಂದ್ಯಗಳಲ್ಲಿ ಹೊರಗಿನ ಉಷ್ಣತೆ ಹೇಗೆ ಇದ್ದರೂ 3 ನಿಮಿಷದ ಬಿಡುವನ್ನು ನೀಡಲಾಗುತ್ತಿದೆ. ಈ ಬಿಡುವಿನ ವೇಳೆಯಲ್ಲಿಯೂ ಆಟಗಾರರು ಮೈ ಒರೆಸಿಕೊಂಡು ನೀರು ಕುಡಿಯಲು ಅವಕಾಶ ಒದಗಿಸದೆ ಮುಂದೆ ಆಟ ಹೇಗೆ ಆಡಬೇಕು ಎಂದು ಚರ್ಚಿಸಲು ಸ್ಟ್ರಾಟಜಿ ಸಮಯವನ್ನಾಗಿ ಬಳಸಲಾಗುತ್ತಿದೆ. ಇದು ಆಟಗಾರರ ಆರೋಗ್ಯಕ್ಕೆ ಹಾನಿಕರ ಎಂದು ಸಲಹೆ ನೀಡಿದ್ದಾರೆ. ಅಮೆರಿಕದಲ್ಲಿ ಪಂದ್ಯ ನಡೆಯುತ್ತಿರುವ 16 ತಾಣಗಳಲ್ಲಿ ಕೇವಲ 4 ಜಾಗಗಳಲ್ಲಿ ಮಾತ್ರ ಬಿಸಿಲು ಬೀಳದಂತೆ ಸೂರು ಒದಗಿಸಿ ಹವಾನಾಯತ್ರವನ್ನು ಒದಗಿಸಲಾಗಿದೆ. ಉಳಿದ 12 ತಾಣಗಳಲ್ಲಿ 10ಕ್ಕೂ ಹೆಚ್ಚು ತಾಣಗಳು ಮಧ್ಯಾಹ್ನ 28 ಡಿಗ್ರಿಗಿಂತಲೂ ಹೆಚ್ಚು ಬಿಸಿಯಾಗಿರುತ್ತವೆ. ಇಂತಹಲ್ಲಿ ಫುಟ್ಬಾಲ್ ಆಡುವುದು ದಣಿವುಂಟು ಮಾಡುವ ಸಂಗತಿ. ಆದ್ದರಿಂದ ಸಾರಾಸಗಟು ಎಲ್ಲಾ ಜಾಗದಲ್ಲಿಯೂ ಎಲ್ಲರಿಗೂ ಏಕಕಾಲದಲ್ಲಿ 3 ನಿಮಿಷದ ಬಿಡುವು ನೀಡುವುದು ಸರಿಯಲ್ಲ. ಈ ಬಿಡುವು ಆಟಗಾರರ ಆರೋಗ್ಯದ ದೃಷ್ಟಿಯಿಂದ ಆಟಕ್ಕುಂಟೆ, ಲೆಕ್ಕಕ್ಕಿಲ್ಲ. ಇದು ಜಾಹೀರಾತು ಪಡೆಯಲು ಅನುಕೂಲವಾಗಬಹುದೇ ಹೊರತು ಅತಿ ಬಿಸಿಯಿರುವ ತಾಣಗಳಲ್ಲಿ ಆಟಗಾರರಿಗೆ ಅನುಕೂಲಿಯಾಗಿರುವುದಿಲ್ಲ ಎಂದು ಬ್ರೌನ್ ಹೇಳಿದ್ದಾರೆ. ಅವರ ವಿಚಾರಗಳನ್ನು ನೇಚರ್ ಪತ್ರಿಕೆಯ ಇತ್ತೀಚಿನ ಸಂಚಿಕೆ ಪ್ರಕಟಿಸಿದೆ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಭಾರತಿ ಕೊಳ್ಳೇಗಾಲ ಶರ್ಮಾ ಹಾಗೂ ಜೆಮಿನಿ ಎಐ ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
2: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು?

0: ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ, ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ, ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ, ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ, VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು, ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
0: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ, ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು, ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು, ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
2: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ, ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು, ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು, ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾರ್ಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ, ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
0: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಆಮಿಷಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು, ನಂತರ ಅವರು 500,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ, ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ. ಇದಕ್ಕೆ ಆರ್ಥಿಕ ಜ್ಞಾನ ತುಂಬ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
3: ಅಂತಿಮ ಸಂದೇಶ, ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
2: ಸೋಯನ್ನಿರೇ ಸೋಬಾನ ಬನ್ನಿರೇ
0: ಜಾನಪದ ಸೊಗಡಿನ ಕಾರ್ಯಕ್ರಮ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ವಿಪಕ್ಷಗಳ ಹುನ್ನಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರು, ಕಲಬುರಗಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಸ್ಥಿತಿ ಅವಲೋಕನ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ, ಮಾಜಿ ಪ್ರಧಾನಿ ದೇವೇಗೌಡ ಭಾಗಿ. ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಭಿಯಾನ. ಹಾಗೂ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರ. ಸಂಪುಟಕ್ಕೆ ಸಚಿವ ನಾಗೇಂದ್ರ ಅವರ ಸೇರ್ಪಡೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಾಮೀನು ಪಡೆದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಸಂಪುಟದ ಎಲ್ಲಾ ಹುದ್ದೆಗಳು ಭರ್ತಿಯಾಗಿದ್ದು ಒಂದೇ ಒಂದು ಹುದ್ದೆ ಖಾಲಿ ಇದೆ. ಆ ಹುದ್ದೆಯನ್ನು ಮಹಿಳೆಗೆ ನೀಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ ಸಚಿವರು ಆಯಾ ಜಿಲ್ಲೆಗಳಿಗೆ ತೆರಳಿ ಬರ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಪರಿಶೀಲನೆ ಮುಂದುವರೆದಿದೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಾಗೆಲಿಂಗನಹಳ್ಳಿ ಮತ್ತು ಮೇಲುಕುಂಟೆ ಗ್ರಾಮಗಳ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಶೀಲಿಸಿದರು. ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿದ ಉಪಮುಖ್ಯಮಂತ್ರಿ, ಬರದಿಂದಾಗಿ ಎದುರಾಗಿರುವ ಸಮಸ್ಯೆಗಳು, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ ಹಾಗೂ ಕುಡಿಯುವ ನೀರಿನ ಲಭ್ಯತೆ ಕುರಿತು ಮಾಹಿತಿ ಪಡೆದರು. ಬರ ಪರಿಸ್ಥಿತಿಯಿಂದ ಜನರು ಹಾಗೂ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಿದರು. ಇನ್ನೊಂದೆಡೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿ ತಾಲೂಕಿನ ಅವರಾದ ಬಿ ಗ್ರಾಮಕ್ಕೆ ಭೇಟಿ ನೀಡಿ ಮುಂಗಾರು ಮಳೆ ಇಲ್ಲದೆ ಬೆಳೆ ಹಾಳಾದ ರೈತರ ಜಮೀನನ್ನು ವೀಕ್ಷಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮ ಶೇ 75% ಮಳೆ ಕೊರತೆಯಿಂದ ಈ ಬಾರಿ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಗುರುವಾರ ನಡೆಯುವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಳೆದ ವರ್ಷ ಕಲಬುರಗಿ ಜಿಲ್ಲೆಗೆ ದಾಖಲೆ ಪ್ರಮಾಣದಲ್ಲಿ 650 ಕೋಟಿ ರೂಪಾಯಿ ಪರಿಹಾರ ನೀಡಲಾಗಿತ್ತು. ಈ ಬಾರಿಯೂ ಇದುವರೆಗೆ 450,000 ರೈತರು ಬೆಳೆ ವಿಮೆಯಡಿ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ ಬಿತ್ತನೆಯಾದ ಬೆಳೆಗಳಿಗೆ ತೇವಾಂಶ ಕೊರತೆಯಾಗಿದ್ದು, ರೈತರ ಜಮೀನಿನಲ್ಲಿ ಹಾನಿಗೀಡಾದ ಬೆಳೆಗಳ ವೈಜ್ಞಾನಿಕ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ತೊಗರಿ, ಸೂರ್ಯಕಾಂತಿ, ಕಬ್ಬು ಬೆಳೆ ಹಾನಿ ಸೇರಿದಂತೆ ಪ್ರತಿಯೊಂದು ಬೆಳೆಯನ್ನು ಅವಲೋಕಿಸಲಾಗಿದೆ. ಜಿಲ್ಲೆಯಲ್ಲಿ 7.75 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯಿತ್ತು. ಆದರೆ ಈವರೆಗೆ 6.79 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯದಲ್ಲಿ ಯಥೇಚ್ಛ ನೀರು ಸಂಗ್ರಹವಿರುವುದರಿಂದ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಹಾಗೂ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ನಡೆಸಿ ಬೆಳೆ ಹಾಗೂ ಕುಡಿಯುವ ನೀರಿನ ಬಗ್ಗೆ ಪರಿಶೀಲನೆ ನಡೆಸಿದರು. ಚಾಮರಾಜನಗರ ತಾಲೂಕಿನ ಎರಗನಹಳ್ಳಿ, ಶಿಂಡನಯ್ಯನಪುರ, ಮಾದಲವಾಡಿ ಗ್ರಾಮಕ್ಕೆ ಭೇಟಿ ನೀಡಿ ಸೂರ್ಯಕಾಂತಿ, ಜೋಳ, ಹಲಸಂದೆ ಬೆಳೆಗಳು ಒಣಗಿರುವುದನ್ನು ಪರಿಶೀಲಿಸಿದರು. ಅರಿಶಿಣ, ಬಾಳೆ, ಬೆಳ್ಳುಳ್ಳಿ ಫಸಲು ನೀರಿನ ಕೊರತೆ ಎದುರಿಸುತ್ತಿದೆ ಎಂದು ರೈತರು ಸಚಿವರ ಗಮನಕ್ಕೆ ತಂದರು. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿರುವುದರಿಂದ ಜನರು ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುವ ಸಾಧ್ಯತೆ ಇದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಇಂಥವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೆಲಸ ನೀಡುವ ಮೂಲಕ ವಲಸೆಯನ್ನು ತಡೆಯಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷಕ್ಕೆ ಒಟ್ಟು 51.30 ಲಕ್ಷ ಮಾನವ ದಿನಗಳ ಸೃಷ್ಟಿಯ ಗುರಿ ಹೊಂದಲಾಗಿದೆ. ಉದ್ಯೋಗ ಸೃಷ್ಟಿ ವೇಗವನ್ನು ಹೆಚ್ಚಿಸಬೇಕಿದ್ದು ಪ್ರತಿ ತಿಂಗಳು ಕನಿಷ್ಠ 5-6 ಲಕ್ಷ ಮಾನವ ದಿನಗಳನ್ನು ಸೃಷ್ಟಿಸುವಂತೆ ಅವರು ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬಿಡದಿ ಟೌನ್ಶಿಪ್ ವಿರೋಧಿಸಿ ಎರಡನೇ ದಿನವಾದ ಇಂದು ಕೂಡ ಜೆಡಿಎಸ್ ಪ್ರತಿಭಟನೆ ಮುಂದುವರೆಸಿದೆ. ಬಿಡದಿಯಿಂದ ಬೆಂಗಳೂರಿಗೆ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದೆ. ಎರಡನೇ ದಿನವಾದ ಇಂದು ಮಾಜಿ ಪ್ರಧಾನಿ HD ದೇವೇಗೌಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರಿಗೆ ನ್ಯಾಯ ಒದಗಿಸಲು ಬದ್ಧವಾಗಿರುವುದಾಗಿ ತಿಳಿಸಿದ್ದಾರೆ. ಇದೇ 19ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಘೋಷಿಸಿದ್ದಾರೆ. ಬೈರಮಂಗಲದಿಂದ ಆರಂಭವಾದ ಈ ಜನಾಂದೋಲನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಿ ರೈತರ ಹಕ್ಕಿನ ಧ್ವನಿಯಾಗಲಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ವತಿಯಿಂದ ತ್ರಿವರ್ಣ ಧ್ವಜಯಾತ್ರೆ ನಡೆಯಿತು. ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದ ಸರ್ಕಾರಿ ಶಾಲೆಯ ಬಳಿಯಿಂದ ಆರಂಭವಾದ ಈ ಯಾತ್ರೆಯ ನೇತೃತ್ವವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಶಾಸಕ ಡಾ ಸಿಎನ್ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ವಹಿಸಿದ್ದರು. ಯಾತ್ರೆಯ ಉದ್ದಕ್ಕೂ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಘೋಷಣೆಗಳು ಮೊಳಗಿದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ, ಪರಿಶಿಷ್ಟರ ಅಭಿವೃದ್ಧಿಗಾಗಿ ಮೀಸಲಿರಿಸಿದ್ದ ಹಣವನ್ನು ಲೂಟಿ ಹೊಡೆದವರಿಗೆ ಸಚಿವ ಸ್ಥಾನ ನೀಡಲಾಗಿದೆ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಅಪಚಾರವಾಗಿದೆ. ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರನ್ನು ಸಂಪುಟದಲ್ಲಿ ಮುಂದುವರೆಸಬಾರದು. ಇದಕ್ಕಾಗಿ ಬಿಜೆಪಿ ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಸ್ವಚ್ಛತಾ ವೆಚ್ಚ ವಸೂಲಿ ಮಾಡಲಾಗುವುದೆಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಹಾಗೂ ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ ತಿಂಗಳಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಖಾಲಿ ನಿವೇಶನಗಳನ್ನು ಸ್ವಚ್ಛ ಹಾಗೂ ನೈರ್ಮಲ್ಯಯುಕ್ತ ಸ್ಥಿತಿಯಲ್ಲಿ ನಿರ್ವಹಿಸುವುದು ಸಂಬಂಧಪಟ್ಟ ನಿವೇಶನ ಮಾಲೀಕರ ಕಡ್ಡಾಯ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ನಿವೇಶನದಲ್ಲಿರುವ ತ್ಯಾಜ್ಯ, ಕಸ, ಮಣ್ಣು ಹಾಗೂ ಇತರೆ ವಸ್ತುಗಳನ್ನು ತೆರವುಗೊಳಿಸಿ ನಿವೇಶನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಸೂಚಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನು ಕ್ರೀಡಾಪಟುಗಳು ಬೆಳೆಸಿಕೊಳ್ಳಬೇಕು ಎಂದು ಮಾಜಿ ಸಚಿವ, ವಿಧಾನ ಪರಿಷತ್ ಸದಸ್ಯ NS ಬೋಸರಾಜು ರಾಯಚೂರಿನಲ್ಲಿ ಕರೆ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ VBG ರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ 13,24,762 ಮಾನವ ದಿನಗಳ ಗುರಿ ಇದ್ದು ಈವರೆಗೆ 5,56,860 ಗುರಿ ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಲ್ಜಿತ್ ಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಬ್ಬಿನಕೆರೆ ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶಿಸಿ ನವಿಲು ಮತ್ತು ಚಿರತೆ ಸಾವನ್ನಪ್ಪಿವೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಕ್ಕಳು ಸ್ವಚ್ಛತೆ ಹಾಗೂ ವೈಯಕ್ತಿಕ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯುವಜನತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವತ್ತ ಗಮನಹರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂತ್ರಾಲಯದಲ್ಲಿಂದು ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ತಮ್ಮ 14ನೇ ಚಾತುರ್ಮಾಸ್ಯ ದೀಕ್ಷೆಯನ್ನು ಆರಂಭಿಸಿದ್ದಾರೆ. ಚಾತುರ್ಮಾಸ್ಯ ಅವಧಿಯಲ್ಲಿ ಮಂತ್ರಾಲಯದ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆಷಾಢ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ಇಂದು ಸಾವಿರಾರು ಭಕ್ತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಪ್ರಸಿದ್ಧ ನಂದಿಗಿರಿ ಪ್ರದಕ್ಷಿಣೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ವಿಪಕ್ಷಗಳ ಹುನ್ನಾರ, ಮುಖ್ಯಮಂತ್ರಿ DK ಶಿವಕುಮಾರ್. ತುಮಕೂರು, ಕಲಬುರಗಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಸ್ಥಿತಿ ಅವಲೋಕನ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ, ಮಾಜಿ ಪ್ರಧಾನಿ ದೇವೇಗೌಡ ಭಾಗಿ. ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಭಿಯಾನ ಹಾಗೂ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ

0: 40ಕ್ಕೆ
1: ಇನ್ನು ಮುಂದೆ ಕೇಳಿ ಬರೋಣ ಕಲರವ ಕಾರ್ಯಕ್ರಮ. ಸರಗೂರು ತಾಲೂಕಿನ ಕಂದೇಗಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಮುರಹರಾವಿಭೋ ಕೃಷ್ಣ ಮುಕ್ತಿದಾಯಕ ವಿಮಲ ಪಾಲಕ ಕೃಷ್ಣ ವಲ್ಲಭೀಪತೆ ಕಮಲ ಲೋಚನ ಕೃಷ್ಣ ಕಾಮ್ಯದಾಯಕ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ

ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಸಭೆಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು.

0: ಹೆಸರು ಸುಕೃತ. ನಾನು ಓದುತ್ತಿರುವುದು 5ನೇ ತರಗತಿ.
1: ನಮ್ಮ ಶಾಲೆ ಹೆಸರು GLPS ಕಂದೇಗಾಲ.
0: ಬೆಳಗ್ಗೆ ಏಳುವಾಗ

0: ನನ್ನ ಹೆಸರು ಸುಕೃತ. ನಾನು ಓದುತ್ತಿರುವುದು 5ನೇ ತರಗತಿ GLPS ಕಂದೇಗಾಲ.
1: ನನ್ನ ಹೆಸರು ಅರುಣ್, 4ನೇ ತರಗತಿ. ನಮ್ಮ ಶಾಲೆ ಹೆಸರು GLPS ಕಂದೇಗಾಲ.
2: ನನ್ನ ಹೆಸರು ಶ್ರಾವ್ಯ. ನಮ್ಮ ಶಾಲೆ ಹೆಸರು GLPS ಕಂದೇಗಾಲ.

0: ಹೆಸರು ಅರುಣ್. ನಾನು 4ನೇ ತರಗತಿ. ನಮ್ಮ ಶಾಲೆ ಹೆಸರು GLPS ಕಂದೇಗಾಲ.
1: ನನ್ನ ಹೆಸರು ಸಿದ್ಧಾರ್ಥ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು GLPS ಕಂದೇಗಾಲ.
0: ಕನ್ನಡ ಮುನ್ನಾರಕ್ಕೆ

0: ಮಾಡಿದ್ದೀಯೋ?
1: ನನ್ನ ಹೆಸರು ಸಿದ್ಧಾರ್ಥ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GLPS ಕಂದೇಗಾಲ. ನಾವು ಹೇಳುತ್ತಿರೋದು ಕಬೀರ ದೋಹೆ.

0: ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕಂದೆಗಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
4: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಹೂಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲ ಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್.

0: ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ, ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ.
2: ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ.
0: ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
3: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारू हंगामी ना बेले वीमे गागी इगा नोंदणी माडिकोंडिरी।
2: बैंक सामान्य सेवा केंद्र ग्राम अवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಇನ್ನು ಮುಂದೆ ಕೇಳಿ ಬರೋಣ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತಿಹಾಸ ಪ್ರಶ್ನೆಗಳ ಸ್ವರೂಪ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಸಾಮಾನ್ಯ ಜ್ಞಾನ
6: ಸಾಧನೆಗೆ ದಾರಿ ತೋರುವ,
5: ಮಾರ್ಗದರ್ಶನ ನೀಡುವ,
6: ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ
5: ಎಲ್ಲ

0: ಸ್ಪರ್ಧಾತ್ಮಕ ಪರೀಕ್ಷೆಗಳು,
1: ಪ್ರಚಲಿತ ವಿದ್ಯಮಾನಗಳು,
0: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
1: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
0: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ನಮಸ್ಕಾರ, ಜನಧ್ವನಿ ವಾಹಿನಿಗೆ ಸ್ವಾಗತ. ನಾನು ಶಿವಪ್ರಸಾದ್ SB, ಇತಿಹಾಸ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಈ ಒಂದು ಸಂಚಿಕೆಯಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇರುತ್ತೆ, ದ ನೇಚರ್ ಆಫ್ ಕ್ವೆಶನ್ಸ್, ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇರುತ್ತೆ, ಯಾವ್ಯಾವ ಥರದಲ್ಲಿ ಪ್ರಶ್ನೆಗಳು ಬರ್ತವೆ, ಯಾವ ಥರದ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ಯಾವ ರೀತಿಯ ಟೆಕ್ನಿಕ್ಗಳು ಅಥವಾ ತಂತ್ರಗಳನ್ನ ಬಳಕೆ ಮಾಡೋದು ಸೂಕ್ತ ಅನ್ಸುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಈಗ ಮೊದಲನೇದಾಗಿ ನಾವು ಆಬ್ಜೆಕ್ಟಿವ್ ಕ್ವಶನ್ಸ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಅಂತ ಹೇಳ್ತೀವಿ. ಅಂದ್ರೆ ಒಂದು ಪ್ರಶ್ನೆ, ಅದರ ಕೆಳಗೆ 4 ಅಥವಾ 5 ಆಯ್ಕೆಗಳು ಇರ್ತಕ್ಕಂತ ಮಾದರಿ ಪ್ರಶ್ನೆಗಳೇನಿರ್ತವೆ, ಆ ಪ್ರಶ್ನೆಗಳನ್ನ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ರೀತಿ ಪ್ರಶ್ನೆಗಳನ್ನ ರೂಪಿಸಬೇಕಾದ್ರೆ ಅದರಲ್ಲಿ ಸುಮಾರು 4-5 ರೀತಿಯ ಪ್ರಶ್ನೆಗಳನ್ನ ಹುಟ್ಟು ಹಾಕಬಹುದು. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲು ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಗಮನಿಸೋಣ. ಅದಾದ್ಮೇಲೆ ಪ್ರಶ್ನೆ ಆಯಾ ರೀತಿಯ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಗಳನ್ನ ನಾವು ಪಡ್ಕೊಳ್ಬಹುದು, ಯಾವ ರೀತಿ ನಾವು ಅದನ್ನ ಟೆಕ್ನಿಕ್ ತಂತ್ರಗಳನ್ನ ಬಳಸಬಹುದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಸರಳ ಪ್ರಶ್ನೆಗಳು ಅಥವಾ ನೇರ ಆಯ್ಕೆ ಮಾದರಿ ಪ್ರಶ್ನೆಗಳು, ಸಿಂಗಲ್ ಸೆಲೆಕ್ಷನ್ ಚಾಯ್ಸ್ ಕ್ವಶನ್ಸ್, ನೇರ ಆಯ್ಕೆ ಮಾದರಿ ಪ್ರಶ್ನೆಗಳು ಅಥವಾ ಡೈರೆಕ್ಟ್ ಕ್ವಶನ್ಸ್ ಅಥವಾ ನೇರ ಆಯ್ಕೆ ಮಾದರಿ ಪ್ರಶ್ನೆಗಳು ಅಂತ ನಾವು ಕರೀಬಹುದು. ಅಂದ್ರೆ ಯಾವ ರೀತಿ ಇರುತ್ತೆ, ಒಂದು ಪ್ರಶ್ನೆ ಇರುತ್ತೆ, ಅದರ ಕೆಳಗೆ ನೇರವಾಗಿ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ, ನಳಂದ ವಿಶ್ವವಿದ್ಯಾಲಯವು ಯಾರ ಅವಧಿಯಲ್ಲಿ ಸ್ಥಾಪನೆಯಾಯಿತು? ಆಯ್ಕೆ 1, 1ನೇ ಕುಮಾರಗುಪ್ತ, 2ನೇ ಕುಮಾರಗುಪ್ತ, ಹರ್ಷವರ್ಧನ, ಪ್ರಭಾಕರ ವರ್ಧನ. ಅಂದ್ರೆ ಒಂದು ಪ್ರಶ್ನೆ ನೇರವಾಗಿರುತ್ತೆ, ಉತ್ತರಗಳು ಅದಕ್ಕೆ ನೇರವಾಗಿರುತ್ತೆ. ಇವನ್ನ ನಾವು ನೇರ ಆಯ್ಕೆಯ ಅಥವಾ ಸರಳ ಆಯ್ಕೆಯ ಮಾದರಿ ಪ್ರಶ್ನೆಗಳು ಅಂತ ನಾವು ಹೇಳ್ತೇವೆ. ಸಿಂಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಸಿಂಗಲ್ ಚಾಯ್ಸ್ ಕ್ವಶನ್ಸ್, ಒಂದು ಪ್ರಶ್ನೆ ನೇರವಾಗಿರುತ್ತೆ, ಉತ್ತರ ಸಹ ಅದಕ್ಕೆ ನೇರವಾಗಿ ಒಂದು ಪದ ಅಥವಾ ಅದರಲ್ಲಿರ್ತಕ್ಕಂಥ ಒಂದು ಆಯ್ಕೆಯನ್ನು ನೇರವಾಗಿ ಮಾಡಬೇಕಾಗತ್ತೆ. ಇಂತಹ ಪ್ರಶ್ನೆಗಳನ್ನ ಆಯ್ಕೆ ಮಾಡಬೇಕಾದ್ರೆ ನಮ್ಮ ರೆಗ್ಯುಲರ್ ಪ್ರಿಪರೇಷನ್ ಏನಿದೆ ನೋಡ್ರಿ, ಅಂದ್ರೆ ನಾವು ಲಾಸ್ಟ್ 3 ಸೆಷನ್ಗಳಲ್ಲಿ ಮಾತಾಡ್ತಾ ಇದ್ವಲ್ಲ, ಯಾವ್ಯಾವ ಟಾಪಿಕ್ಗಳಿಗೆ ಯಾವ ತರ ನೋಡ್ಕೋಬೇಕು, ಯಾವ್ಯಾವ ಸಬ್ ಟಾಪಿಕ್ಗಳು ನೋಡ್ಕೋಬೇಕು ಅಂತೇಳಿ, ಅದರಲ್ಲೇನೆ ಬಹುತೇಕ ಇದರಲ್ಲಿ ಉತ್ತರಗಳು ಸಿಕ್ಕೋಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರಶ್ನೆಗಳನ್ನ ಜಾಸ್ತಿ ಟ್ವಿಸ್ಟ್ ಮಾಡೋದಕ್ಕೆ ಬರಲ್ಲ. ನೇರ ಆಯ್ಕೆ ಮಾದರಿ ಪ್ರಶ್ನೆಗಳನ್ನ ಸರಳವಾಗಿ ನಾವು ಹೈಸ್ಕೂಲಲ್ಲಿ ಮತ್ತೆ PU ಇದ್ದಾಗ ಪ್ರಶ್ನೆಗಳು ಬರ್ತಾ ಇದ್ವಲ್ಲ, ಬಿಟ್ಟ ಸ್ಥಳ ತುಂಬಿರಿ, ಆ ರೀತಿ ಅಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಖಾಲಿ ಕೊಡ್ತಾ ಇದ್ರು, ಕೆಳಗಡೆ ಆಪ್ಷನ್ಸ್ ಕೊಡ್ತಿರ್ಲಿಲ್ಲ ಯೂಶ್ವಲಿ ಅಥವಾ ಕೊಡ್ತಾ ಇದ್ರು. ಇಲ್ಲಿ ಏನಾಗುತ್ತೆ ಅಂದ್ರೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ಆದ್ರೆ ನೇರವಾಗಿರುತ್ತೆ ಅದು. ಇಂತಹ ಪ್ರಶ್ನೆಗಳಿಗೆ ನಮ್ಮ ಸಾಮಾನ್ಯ ಅಧ್ಯಯನ ವಿಧಾನ ಏನಿದೆ ಅಲ್ವಾ, ಆ ಅಧ್ಯಯನ ವಿಧಾನ ಸಾಕಾಗತ್ತೆ. ಕೆಲವು ಬಾರಿ ಏನಾಗುತ್ತೆ, ಆ ಒಂದು ಪ್ರಶ್ನೆ ಸ್ವಲ್ಪ ಡೆಪ್ತ್ ಅಲ್ಲಿ ತಗೊಂಡಿರ್ತಾರೆ. ಡೆಪ್ತ್ ಅಲ್ಲಿ ಅಂತಂದ್ರೆ ಆ ಕಂಟೆಂಟ್, ಆ ಪ್ರಶ್ನೆ ಇರುತ್ತಲ್ವಾ, ಆ ಪ್ರಶ್ನೆಗೆ ಸಂಬಂಧಿಸಿದಂತ ಅಂಶ ನಮ್ಮ ಸಾಮಾನ್ಯ ಪ್ರಿಪರೇಷನ್ ಅಲ್ಲಿ, ನಮ್ಮ ಕಾಮನ್ ಪ್ರಿಪರೇಷನ್ ಇರುತ್ತಲ್ವಾ, ಸಾಮಾನ್ಯ ಸಿದ್ಧತೆಯಲ್ಲಿ ಅದು ಬಂದು ಹೋಗಿರಲ್ಲ ಅಂತ ಅನ್ಕೊಳೋಣ. ಉದಾಹರಣೆಗೆ 1857 ದಂಗೆಯ ಸಂದರ್ಭದ ಗವರ್ನರ್ ಜನರಲ್ ಯಾರು, ಕೆಳಗಡೆ 4 ಆಯ್ಕೆ. ಸೊ ಅಂದ್ರೆ ಇದು ನೇರವಾದ ಪ್ರಶ್ನೆ, ಅದಕ್ಕೆ ಉತ್ತರ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ನಮಗೆ ಬಂದು ಹೋಗುತ್ತೆ. ನಮಗೆ ಸಾಮಾನ್ಯವಾಗಿ 1857 ದಂಗೆ ಅಂದಾಗ ಗವರ್ನರ್ ಜನರಲ್ ಯಾರಿದ್ರು ಅಂತ ನಾವು ನೋಡಿರ್ತೀವಿ. 1852 ದಂಗೆಯ ಸಂದರ್ಭದಲ್ಲಿ ಇಂಗ್ಲೆಂಡಿನ ರಾಣಿ ಯಾರಾಗಿದ್ದರು, ಇದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಅಂತ ಅನ್ಸ್ಕೊಳತ್ತೆ. 1857 ದಂಗೆಯ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಯಾರಾಗಿದ್ದರು, ಇದು ಇನ್ ಸ್ವಲ್ಪ ಲೆವೆಲ್ ಪ್ರಶ್ನೆ ಅಂತ ಅನ್ಸ್ಕೊಳತ್ತೆ. ಈ 1857 ದಂಗೆಯ ಸಂದರ್ಭದಲ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿ ಯಾರಾಗಿದ್ದರು, ಇದು ಇನ್ನೂ ಒಂದು ಲೆವೆಲ್ ಪ್ರಶ್ನೆ ಅಂತ ಅನ್ಸ್ಕೊಳತ್ತೆ. ಸಾಮಾನ್ಯವಾಗಿ ಇಲ್ಲಿ ನಮ್ಮ ಸಾಮಾನ್ಯ ಸಿದ್ಧತೆ, ನಾವೇನು ಕಾಮನ್ ಪ್ರಿಪರೇಷನ್ ಅಂತ ಕರೆದಲ್ವಾ, ಕಾಮನ್ ಪ್ರಿಪರೇಷನ್ ಅಲ್ಲಿ ನಾವೇನು ನೋಡಿರ್ತೀವಿ, ಭಾರತದಲ್ಲಿ 1857 ದಂಗೆ ಆಯಿತು, ಆ ಒಂದು ದಂಗೆ ಸಂದರ್ಭದಲ್ಲಿ ಲಾರ್ಡ್ ಕ್ಯಾನಿಂಗ್ ಗವರ್ನರ್ ಜನರಲ್ ಆಗಿದ್ರು, ಈ ತರ ಇರುತ್ತೆ. ಅದರ ದ ನೆಕ್ಸ್ಟ್ ಪೋರ್ಷನ್ ಅಂದ್ರೆ ಆ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಭಾರತದ ಸನ್ನಿವೇಶ ಮಾತ್ರ ನಾವು ಗಮನಿಸಿರ್ತೀವಿ, ಇಂಗ್ಲೆಂಡ್ ಸನ್ನಿವೇಶ ಗಮನಿಸಿರಲ್ಲ. ನೇರವಾದ ಪ್ರಶ್ನೆಗಳಲ್ಲಿ ನಮ್ಮ ಸಾಮಾನ್ಯ ಸಿದ್ಧತೆಯಿಂದ ಸರಳವಾಗಿ ಕೇಳಬಹುದಾದಂತಹ ಪ್ರಶ್ನೆಗಳು ತಕ್ಷಣ ಉತ್ತರ ಸಿಕ್ಕೋಗುತ್ತೆ ನಮಗೆ. ಒಂದು ವೇಳೆ ನಮ್ಮ ಸಾಮಾನ್ಯ ಸಿದ್ಧತೆಯಿಂದ ಮುಂದಿನ ಹಂತದ ದ ನೆಕ್ಸ್ಟ್ ಲೆವೆಲ್ ಅಥವಾ ಮುಂದಿನ ಹಂತದ ಪ್ರಶ್ನೆಗಳನ್ನ ಏನಾದರೂ ಕೇಳಿದರೆ ಅಥವಾ ಆ ತರ ಪ್ರಶ್ನೆಗಳನ್ನ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಗಮನಿಸಿದ್ರಾ ಅನ್ನೋದಾದ್ರೆ, ನೀವೇನು ಒಂದು ಪುಸ್ತಕ ರೆಫರೆನ್ಸ್ ಅಂತ ನೋಡ್ತಾ ಇರ್ತೀರಲ್ವಾ, ಭಾರತದ ಇತಿಹಾಸ, ಸಮಗ್ರ ಭಾರತದ ಇತಿಹಾಸ, ಆ ಪುಸ್ತಕದಲ್ಲಿ ಅದಕ್ಕೆ ನೇರವಾದ ಉತ್ತರ ಇಲ್ಲ ಅಂದ್ರೆ ನಿಮ್ಮ ಅಧ್ಯಯನವನ್ನ ಇನ್ನೂ ಸ್ವಲ್ಪ ಆಳವಾಗಿ ಮಾಡಬೇಕಾಗತ್ತೆ. ನೇರ ಆಯ್ಕೆ ಮಾದರಿಯ ಪ್ರಶ್ನೆಗಳಿಗೆ ಉತ್ತರಿಸೋದು ತುಂಬಾ ಸುಲಭ. ಬಹುತೇಕ ಕೆಲವು ಪ್ರಶ್ನೆಗಳಿಗೆ ಆಪ್ಷನ್ ಏನಿದೆ ಅಂತ ನೋಡೋದು ಬೇಕಾಗಲ್ಲ, ಆಪ್ಷನ್ಸ್ ಏನಿದೆ ಅಂತ ನೋಡೋದು ಬೇಕಾಗಲ್ಲ. ಉದಾಹರಣೆಗೆ, ಭಾರತದ ಸಂವಿಧಾನ ಜಾರಿ

ಆದ ದಿನಾಂಕ. ನಾಲ್ಕು ಆಪ್ಷನ್ ನೋಡ್ಬಿಟ್ಟು ಅದನ್ನ ಚೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಬರಲ್ಲ. ಹೀಗಾಗಿ ಈ ನೇರ ಆಯ್ಕೆ ಮಾದರಿ ಪ್ರಶ್ನೆಗಳನ್ನ ಉತ್ತರಿಸೋದಕ್ಕೆ ನಮ್ಮ ಸಿದ್ಧತೆಯನ್ನ ನಾವು ಸರಿಯಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಮತ್ತೊಮ್ಮೆ ಇದನ್ನು ನಿಮಗೆ ಸಮರೈಸ್ ಮಾಡ್ತೇನೆ. ಮೊದಲನೇ ರೀತಿ ಪ್ರಶ್ನೆಗಳು ನೇರ ಆಯ್ಕೆ ಮಾದರಿ ಪ್ರಶ್ನೆಗಳು ಅಥವಾ ಸರಳ ಆಯ್ಕೆ ಮಾದರಿ ಪ್ರಶ್ನೆಗಳು, ಸಿಂಗಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಸಿಂಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಡೈರೆಕ್ಟ್ ಕ್ವಶನ್ಸ್ ಅಂತ ನಾವು ಕರಿತೀವಿ. ಇದು ಒಂದು ರೀತಿಯ ಪ್ರಶ್ನೆಗಳು. ಇನ್ನು ಎರಡನೇ ರೀತಿಯ ಪ್ರಶ್ನೆ ಯಾವುದು ಅಂದ್ರೆ ಬಹು ಆಯ್ಕೆಯ ಮಾದರಿಯ ಪ್ರಶ್ನೆಗಳು, ಮಲ್ಟಿಪಲ್ ಸೆಲೆಕ್ಷನ್ ಟೈಪ್. ಸಿಂಗಲ್ ಚಾಯ್ಸ್ ಅಲ್ಲ, ಮಲ್ಟಿಪಲ್ ಸೆಲೆಕ್ಷನ್ ಟೈಪ್. ಈ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ, ಈ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂದ್ರೆ ಈ ಕೆಳಕಂಡ ಒಂದು ಉದಾಹರಣೆ ಪ್ರಕಾರ ಹೇಳ್ಬಿಡ್ತೇನೆ ನೋಡ್ರಿ. ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಮೊದಲನೇ ಹೇಳಿದಾಯ್ತು, ಎರಡನೇದೀಗ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು. ಒಂದು ಉದಾಹರಣೆ, ಈ ಕೆಳಕಂಡ ಸ್ಥಳಗಳಲ್ಲಿ ಯಾವುದು ವಿಜಯನಗರದ ರಾಜಧಾನಿ ಆಗಿರಲಿಲ್ಲ. ಇನ್ನೊಂದ್ಸರಿ, ಈ ಕೆಳಕಂಡ ಸ್ಥಳಗಳಲ್ಲಿ ಯಾವುದು ವಿಜಯನಗರದ ರಾಜಧಾನಿ ಆಗಿರಲಿಲ್ಲ. ಅದರ ಕೆಳಗಡೆ ಆಪ್ಷನ್ ಎ ವಿಜಯನಗರ, ಆಪ್ಷನ್ ಬಿ ಆನೆಗೊಂದಿ, ಆಪ್ಷನ್ ಸಿ ಪೆನುಗೊಂಡ, ಆಪ್ಷನ್ ಡಿ ಹಿಂದೂಪುರ, ಹಿಂಗೆ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳೋದಂತೆ. ಇಲ್ಲಿ ಆಕ್ಚುಲಿ ನಾವು ಇವೆಲ್ಲ ನಮಗೆ ಚಾಯ್ಸ್ ಇರೋದು ಆಪ್ಷನ್ ಎ ಬಿ ಸಿ ಡಿ ಎಲ್ಲ ಚಾಯ್ಸ್ ಇರೋದು, ಅದ್ರ ಕೆಳಗಡೆ ಇರುತ್ತೆ. ಆಯ್ಕೆ ಒಂದು ಎ ಮತ್ತು ಬಿ, ಆಯ್ಕೆ ಎರಡು ಎ ಮತ್ತು ಬಿ ಎ ಮತ್ತು ಸಿ, ಆಯ್ಕೆ ಮೂರು ಎ ಮತ್ತು ಸಿ ಮತ್ತು ಡಿ ಎ ಸಿ ಮತ್ತು ಡಿ, ಆಯ್ಕೆ ನಾಲ್ಕು ಡಿ ಮಾತ್ರ, ಹಿಂಗಿರುತ್ತೆ ಚಾಯ್ಸ್ ಅಲ್ಲಿ. ಅಂದ್ರೆ ಒಂದು ಪ್ರಶ್ನೆಯಲ್ಲಿನೇ ಬೇರೆ ಬೇರೆ ಅಂಶಗಳನ್ನ ಸೇರಿಸಿರ್ತಾರೆ. ವಿಜಯನಗರದ ರಾಜಧಾನಿ ಯಾವ್ದಾಗಿರ್ಲಿಲ್ಲ ಅನ್ನೋದಕ್ಕೆ ಅವ್ರು ಮತ್ತೆ 1, 2, 3, 4 ಅಂತ ಕೊಟ್ಟು ಆಪ್ಷನ್ ಎ ಬಿ ಸಿ ಡಿ ನಲ್ಲಿ 1 ಮತ್ತು 2, 1 ಮತ್ತು 3, 3 ಮತ್ತು 4 ಈ ತರ ಕೊಟ್ಟಿರ್ತಾರೆ. ಇದನ್ನ ನಾವು ಮಲ್ಟಿಪಲ್ ಸೆಲೆಕ್ಷನ್ ಚಾಯ್ಸ್ ಕ್ವಶನ್ಸ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಉದಾಹರಣೆ ತಗೊಳ್ಳುತ್ತೆ, ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಅವರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ. 1, 2, 3 ಮೂರು ಹೇಳಿಕೆಗಳು ಕೊಟ್ಟಿರ್ತಾರೆ. ಅದ್ರ ಕೆಳಗಡೆ ಆಪ್ಷನ್ಸ್ ಇರುತ್ತೆ, 1 ಮಾತ್ರ 2 ಮಾತ್ರ 1 ಮತ್ತು 3 ಮಾತ್ರ, ಎಲ್ಲ ಮೇಲಿನ ಎಲ್ಲವೂ ಸರಿಯಾಗಿವೆ. ಈ ರೀತಿ ಇವನ್ನ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಕರಿತೀವಿ. ಬಹುತೇಕ ಈ ತರದ ಪ್ರಶ್ನೆಗಳಿಗೆ, ಈ ಸಿಂಗಲ್ ಚಾಯ್ಸ್ ನಮಗೆ ಅರ್ಥ ಆಯ್ತಲ್ವಾ, ಈಗ ಈ ಮಲ್ಟಿಪಲ್ ಸೆಲೆಕ್ಷನ್ ಟೈಪ್ ಅಥವಾ ಮಲ್ಟಿಪಲ್ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿಗೆ ನಾವು ವಿಷಯದ ಸಿದ್ಧತೆಯಲ್ಲಿ ಸ್ವಲ್ಪ ಮಟ್ಟಿನ ಆಳವಾದಂತಹ ಪ್ರಿಪರೇಷನ್ ತಗೋಬೇಕಾಗಿರುತ್ತೆ. ಒಂದು ಸಿದ್ಧತೆ ಕಡೆನಲ್ಲಿ, ನಾನು ಫಸ್ಟೇ ಹೇಳಿದೆ ನಿಮಗೆ ಎರಡು ರೀತಿಯಲ್ಲಿ ನಾವು ಇದು ನೋಡ್ಬೇಕಾಗತ್ತಂತ, ಒಂದು ಸಿದ್ಧತೆ, ಇನ್ನೊಂದು ಪ್ರೆಸೆಂಟೇಷನ್ ಅಂದ್ರೆ ಪರೀಕ್ಷೆ ನಾವನ್ನು ಯಾವ ರೀತಿ ವ್ಯಕ್ತಪಡಿಸ್ತೀವಿ ಅನ್ನೋದು. ಸೊ ಸಿದ್ಧತೆಯಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಬೇಕಾಗತ್ತೆ, ಅಂದ್ರೆ ಸ್ವಲ್ಪ ಆಳವಾಗಿ ಇನ್ನು ಹೆಚ್ಚು ಹೆಚ್ಚಿನ ಮಾಹಿತಿ ತಗೋಬೇಕಾಗುತ್ತೆ. ಒಂದು ಎರಡನೇದು, ಈ ತರದ ಪ್ರಶ್ನೆಗಳನ್ನ ನಾವು ಉತ್ತರಿಸಬೇಕಾದ್ರೆ ಎಲಿಮಿನೇಷನ್ ಮೆಥಡ್ ಅಥವಾ ನಾವು ತೆಗೆದುಹಾಕೋ ವಿಧಾನವನ್ನು ನಾವಿಲ್ಲಿ ಬೆಳೆಸ್ಕೊಳ್ಬಹುದು. ಎಕ್ಸಾಂಪಲ್, ನಮಗೆ ಅದರಲ್ಲಿ ಖಂಡಿತವಾಗಿ ಗೊತ್ತಿರತಕ್ಕಂಥದ್ದು ಏನಿದೆ ಅಲ್ವಾ, ಈಗ ಮೊದಲನೇ ಪ್ರಶ್ನೆ ತಗೊಂಡು ನನಗೆ ಹೇಳಿದ್ದು ವಿಜಯನಗರದ ಈ ಕೆಳಕಂಡಗಳಲ್ಲಿ ವಿಜಯನಗರದ ರಾಜಧಾನಿ ಯಾವುದು ಆಗಿರಲಿಲ್ಲ. ಪ್ರಶ್ನೆ ಸರಿಯಾಗಿ ಗಮನಿಸ್ಕೊಳ್ಳೋದು ಆಗಿರಲಿಲ್ಲ, ಅಲ್ಲಿ ನಮಗೆ ಒಂದನೇದು ವಿಜಯನಗರ ಅಂತ ಇತ್ತು. ಸೊ ಒಂದನೇದು ಆಗಿತ್ತು, ಆಯ್ಕೆಗಳಿಗೆ ಬರೋಣಂತ, ಎ ಬಿ ಸಿ ಡಿ ನಾಲ್ಕು ಆಯ್ಕೆ ಇದೆ. ಈ ಆಯ್ಕೆಗಳಲ್ಲಿ ಒಂದು ಅಂತ ಎಲ್ಲೆಲ್ಲಿರುತ್ತೋ ಅದು ಸರಿಯಾದ ಉತ್ತರ ಆಗಿರೋದು ಸಾಧ್ಯ ಇಲ್ಲ ಅಲ್ವಾ, ಯಾಕಂದ್ರೆ ವಿಜಯನಗರದ ರಾಜಧಾನಿ ವಿಜಯನಗರ ಆಗಿತ್ತು. ಹಾಗಾಗಿ ಒಂದು ಅನ್ನೋದು ಸರಿಯಾದ ಉತ್ತರ ಆಗಿರೋಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅಂತ ಆಯ್ಕೆಗಳು 1 ಮತ್ತು 4 ಅಂತಿದ್ರೆ 1 ಮತ್ತು 4 ಯಾವುದೇ ಕಾರಣಕ್ಕೂ ಅಲ್ಲ, ತೆಗೆದುಬಿಡ್ರಿ. ಇನ್ನು ಬಿ 3 ಮತ್ತು 4, 3 ಮತ್ತು 4 ಚಾಯ್ಸ್ ಏನಿತ್ತಲ್ವಾ, ಅವು ನೋಡ್ತಾ ಹೋಗಿ. ಅಂದ್ರೆ ನಮಗೆ ಎಷ್ಟು ಗೊತ್ತೋ ಅವುಗಳ ಆಧಾರದಲ್ಲಿ ಆಪ್ಷನ್ ಎ ಬಿ ಸಿ ಡಿ ಏನಿರ್ತಾವಲ್ವಾ ಅದರಲ್ಲಿ ತೆಗೆದು ಹಾಕೋದನ್ನ ಮಾಡಬೇಕಾಗುತ್ತೆ. ಇನ್ನು ಉಳಿದಿರೋ ಅದರಲ್ಲಿ ಸ್ವಲ್ಪ ಆ ವಿಷಯದ ಬಗ್ಗೆ ನೆನಪು ಮಾಡಿಕೊಂಡು ಉತ್ತರಿಸಬೇಕಾಗತ್ತೆ. ಸೊ ನೇರ ಆಯ್ಕೆ ಮಾದರಿಯಲ್ಲಿ ಜಾಸ್ತಿ ಟ್ವಿಸ್ಟ್ ಮಾಡೋಕೆ ಬರಲ್ಲ, ಆದರೆ ಆಳವಾಗಿರೋ ವಿಷಯದಿಂದ ಪ್ರಶ್ನೆಗಳನ್ನು ತೆಗೆಯಬಹುದು. ಎರಡನೇ ರೀತಿ ಅಂದರೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಲ್ಲಿ ನಾವು ಆಳವಾದ ಅಧ್ಯಯನ, ತೀರಾ ಆಳವಾದ ಅಧ್ಯಯನ ಮಾಡಿದ್ರು ಸಹ, ಒಂದು ವೇಳೆ ಪ್ರಶ್ನೆಗಳು ನಮಗೆ ಕನ್ಫ್ಯೂಸ್ ಆಗೋ ಥರ, ಗಲಿಬಿಲಿ ಮಾಡೋ ಥರ ಇದ್ರೂ ಸಹ ನಾವು ಸಮಾಧಾನವಾಗಿ ಅಲ್ಲಿ ಎಲಿಮಿನೇಷನ್ ಮತ್ತು ಸೆಲೆಕ್ಷನ್ ಎರಡೂ ವಿಧಾನಗಳನ್ನು ನಾವಿಲ್ಲಿ ಬಳಸ್ಕೊಳ್ಬಹುದು. ಸೆಲೆಕ್ಷನ್ ಅಂದರೆ ಇದು ಖಂಡಿತವಾಗಿ ಉತ್ತರ ಆಗೇ ಆಗಿರುತ್ತೆ ಅನ್ನೋದು ಸೆಲೆಕ್ಷನ್, ಎಲಿಮಿನೇಷನ್ ಅಂದ್ರೆ ಇದು ಖಂಡಿತ ಉತ್ತರ ಆಗಿರಲ್ಲ ಅನ್ನೋದು. ಈ ರೀತಿ ಮಾಡೋದ್ರಿಂದ ನಾಲ್ಕು ಆಪ್ಷನ್ಗಳಲ್ಲಿ 1 ಅಥವಾ 2 ತೆಗಿಬಹುದು. ಅಥವಾ ಕೆಲವು ಸಾರಿ ಏನಾಗುತ್ತೆ, ಈ ತರದ ಮಾದರಿಯಲ್ಲಿ ನಾವು 3 ಆಪ್ಷನ್ಗಳನ್ನ ಅಥವಾ ತೆಗೆದುಹಾಕೋದು ಅಥವಾ ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಸರಿಯಾದ ಉತ್ತರವನ್ನು ಕಂಡುಕೊಳ್ಬಹುದಾಗಿರುತ್ತೆ. ಮಲ್ಟಿಪಲ್ ಸೆಲೆಕ್ಷನ್ ಟೈಪ್ ಪ್ರಶ್ನೆಗಳನ್ನ ಉತ್ತರಿಸಬೇಕಾದ್ರೆ ನಾವು ಎಲಿಮಿನೇಷನ್ ಮತ್ತು ಸೆಲೆಕ್ಷನ್ ಈ ವಿಧಾನಗಳನ್ನ ಅನುಸರಿಸಬೇಕಾಗುತ್ತೆ. ಇನ್ನು ಮೂರನೇ ಮಾದರಿ ಪ್ರಶ್ನೆಗಳನ್ನ ಗಮನಿಸಿದ್ಯಾವುದು ಅಂದ್ರೆ ಹೊಂದಿಸಿ ಬರೆಯುವ ಮಾದರಿ ಪ್ರಶ್ನೆಗಳು. ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳು, ಪಟ್ಟಿ 1 ಮತ್ತು ಪಟ್ಟಿ 2 ಅಂತ 2 ಕೊಡ್ತಾರೆ. ಒಂದು ಪಟ್ಟಿ 1ರಲ್ಲಿ ಎ ಬಿ ಸಿ ಡಿ ಅಂತ ಕೊಟ್ಟಿರಬಹುದು, ಪಟ್ಟಿ ಬಿ ನಲ್ಲಿ 1, 2, 3, 4 ಅಂತ ಕೊಟ್ಟಿರಬಹುದು. ಕೆಳಗಡೆ ಸರಿಯಾದ ಉತ್ತರ ಎ 1, ಬಿ 4, ಸಿ 3,
D2 ಈ ತರ ಕೊಟ್ಟಿರ್ತಾರೆ.

ಈ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಏನು ಈ ಹೊಂದಿಸ ಬರೆಯಿರಿ ಮಾದರಿ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಆಪ್ಷನ್ಸ್ ಇಂದ ತಗೋಬೇಕಾಗುತ್ತೆ. ಅಲ್ಲಿ ಏನಾಗುತ್ತೆ ನಮಗೆ, ಹೊಂದಿಸಿ ಬರೆಯಿರಿ ಅಂತ ನಮಗೆ ಖಾಲಿ ಕೊಟ್ಟಾಗ ಎಗೆ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಬಿಗೆ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಸಿಗೆ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸಾಮಾನ್ಯವಾಗಿ ಆಪ್ಷನ್ ಇಲ್ಲ ಅಂದಾಗ ಈ ಮ್ಯಾಚಿಂಗ್ ಟೈಪ್ ಪ್ರಶ್ನೆಗಳು ನಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬಂದಾಗ ನಮಗೊಂದು ಅನುಕೂಲ ಇರುತ್ತೆ. ಏನು ಅಂತಂದ್ರೆ, ನಮಗೆ ಅದರಲ್ಲಿ ಖಂಡಿತವಾಗಿ ಗೊತ್ತಿರತಕ್ಕಂತಹ ಒಂದು ಕಾಂಬಿನೇಷನ್ ಯಾವ್ದಿರುತ್ತೆ ನೋಡ್ರಿ, ಎಕ್ಸಾಂಪಲ್ ಕೆಳಕಂಡ ಪತ್ರಿಕೆಗಳನ್ನು ಮತ್ತು ಅವುಗಳ ಪ್ರಕಾಶಕರನ್ನು ಹೊಂದಿಸಿ ಬರೆಯಿರಿ ಅಂತ ಇರುತ್ತೆ ಅನ್ಕೊಂತ. ಈ ಕಡೆ ಆಪ್ಷನ್ ಎ ಕೇಸರಿ, ಆಪ್ಷನ್ ಬಿ ನವಜೀವನ, ಆಪ್ಷನ್ ಸಿ ಕಾಮನ್ ವೀಲ್, ಆಪ್ಷನ್ ಡಿ ಹರಿಜನ, ನಾಲ್ಕು ಪತ್ರಿಕೆಗಳ ಹೆಸರು. ಈ ಕಡೆ ಆಪ್ಷನ್ ಎ ಗಾಂಧಿ, ಆಪ್ಷನ್ ಬಿ ತಿಲಕ್, ಹೀಗೆ ಕೊಟ್ಟಿರ್ತಾರೆ. ಈಗ ನಮ್ಗೆ ಇಲ್ಲಿ ನೋಡಿದಾಗ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ನಮಗೆ ಕೇಸರಿ ಪತ್ರಿಕೆಯನ್ನು ಹೊರಡಿಸಿದಂತವರು ಆಪ್ಷನ್ ಬಿ ಅಂದ್ರೆ ಆಪ್ಷನ್ ಏನು ಪಟ್ಟಿ ಏನಲ್ಲಿ ಪಟ್ಟಿ ಒಂದರಲ್ಲಿ ಏನಲ್ಲಿರ್ತಕ್ಕಂತಹ ಕೇಸರಿ ಪತ್ರಿಕೆಯನ್ನ ಹೊರಡಿಸಿರೋದಕ್ಕೆ ಸರಿಯಾದ ಉತ್ತರ ಪಟ್ಟಿ ಬಿ ನಲ್ಲಿ ಎರಡರಲ್ಲಿರ್ತಕ್ಕಂತಹ ತಿಲಕ್ ಅಂತ. ಇಲ್ಲಿ ಆಪ್ಷನ್ ನೋಡ್ಬೇಕು, ಅಲ್ಲಿ ಎಗೆ ಟೂ ಅಂತ ಯಾವ್ದಿರುತ್ತೋ ಅವನ್ನ ಮಾತ್ರ ಉಳಿಸ್ಕೊಳ್ರಿ, ಇನ್ನ ಉಳಿದ್ರವನ್ನ ತೆಗೆದ್ಬಿಡಿ. ಬಹುತೇಕ ಈ ತರ ಮಾಡೋದ್ರಿಂದ ಎರಡು ಆಪ್ಷನ್ಸ್ ಅಲ್ಲೇ ಎಲಿಮಿನೇಟ್ ಆಗುತ್ತೆ. ಕೆಲವು ಸರಿ ಏನಾಗುತ್ತೆ, ತುಂಬಾ ಸರಳವಾಗಿರೋ ಪ್ರಶ್ನೆಗಳು ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಡಿ ಎ ಲೆವೆಲ್ ಪ್ರಶ್ನೆಗಳಲ್ಲಿ ಪೂರ್ತಿಯಾಗಿ ಜಂಬ್ಲಿಂಗ್ ಮಾಡಿರ್ತಾರೆ. ಯಾವ್ದಾದ್ರೂ ಒಂದು ಸರಿಯಾದ ಉತ್ತರ ನಮಗೆ ಕನ್ಫರ್ಮ್ ಆಗಿ ಗೊತ್ತಿದ್ರು ಕೂಡ ಸರಿಯಾದಂತಹ ಕಾಂಬಿನೇಷನ್ ನಾವು ಪಡ್ಕೋಬಹುದು. ಇನ್ನು ಉಳಿದ್ರೆ ಮೂರು ನಮಗೆ ಗೊತ್ತಿಲ್ಲ ಅಂದ್ರೆ ಕೂಡ ನಾವು ಅದನ್ನು ವರ್ಕೌಟ್ ಮಾಡಬಹುದು. ಅಥವಾ ಎರಡು ಗೊತ್ತಿತ್ತು ಅಂತಂದ್ರೆ ಸರಿಸುಮಾರು ಸರಿಯಾದಂತಹ ಉತ್ತರವನ್ನ, ಇನ್ನೂ ಎರಡು ಗೊತ್ತಿಲ್ಲ ಅಂದ್ರೂ ಸಹ ಸರಿಸುಮಾರಾಗಿ ಸರಿಯಾದಂತಹ ಉತ್ತರವನ್ನ ನಾವು ಪಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಈ ತರದ ಪ್ರಶ್ನೆಗಳನ್ನಗೆ ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಟಾಪಿಕ್ಗಳನ್ನು ಕೈಬಿಟ್ಟಿರಬಾರ್ದು. ನಾನು ಲಾಸ್ಟ್ ಮೂರು ಸೆಷನ್ಗಳಲ್ಲಿ ಮಾತಾಡ್ತಂತ ನಿಮ್ಮ ಹತ್ರ ಹೇಳಿದ್ದೆ, ಪ್ರಾಚೀನ ಭಾರತದಲ್ಲಿ ಯಾವ್ಯಾವ ಟಾಪಿಕ್ ಬರುತ್ತೆ, ಮಿಡಿವಲ್ ಮಧ್ಯಕಾಲೀನ ಆಧುನಿಕ ಮತ್ತು ಸ್ವಾತಂತ್ರ್ಯ ಹೋರಾಟ ಯಾವ್ಯಾವ ಅಂಶಗಳು ಬರುತ್ತೆ, ಮತ್ತೆ ಸಬ್ ಟಾಪಿಕ್ ಮೈಕ್ರೋ ಟಾಪಿಕ್ಸ್ ಏನ್ ಬರ್ತವೆ ಅಂತ ನಿಮ್ ಜೊತೆ ಹೇಳ್ತಾ ಹೋಗಿದ್ದೆ. ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಇರ್ಬೇಕಾದ್ರೆ ಆ ಟಾಪಿಕ್ಗಳನ್ನ ನೀವನ್ನ ಆಡ್ ಮಾಡ್ಕೊಂತ ಹೋಗ್ಬೋದು, ನೀವು ನಿಮ್ಮ ಗಮನಕ್ಕೆ ಬಂದವನ್ನ ಆಡ್ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಯಾವುದೇ ಒಂದು ಟಾಪಿಕ್ ಅನ್ನು ಕೂಡ ಬಿಡದಂತೆ ಎಲ್ಲವನ್ನು ಕೂಡ ಸಾಧಾರಣವಾಗಿ ಓದ್ಕೊಂಡ್ರು ಕೂಡ ಇಂತಹ ಪ್ರಶ್ನೆಗಳನ್ನು ಉತ್ತರಿಸೋಕೆ ಸಾಧ್ಯ ಆಗುತ್ತೆ. ಬಹುತೇಕ ಇದರಲ್ಲಿ ಕಂಟೆಂಟ್ ಬಹಳ ಕಾಣುತ್ತೆ ನಮಗೆ, ಆದ್ರೆ ಇವಕ್ಕೆ ಸರಿ ಉತ್ತರವನ್ನು ಹುಡುಕೋದಕ್ಕೆ ಎಲ್ಲವೂ ಕೂಡ ಗೊತ್ತಿರಲೇಬೇಕು ಅಂತೇನಿಲ್ಲ. ಒಂದಷ್ಟು ಗೊತ್ತಿದ್ರು ಸಹ ನಾವು ಸರಿಯಾದ ಉತ್ತರವನ್ನು ಪತ್ತೆ ಹಚ್ಚಬಹುದಾಗಿರುತ್ತೆ. ಯಾವುದರಲ್ಲಿ, ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳಲ್ಲಿ. ಇದು ಮೂರನೇ ತರದ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳು. ಅಂದ್ರೆ ನಮಗೆ ಆ ವಿಷಯ ಏನು ಅನ್ನೋದು ನಮಗೆ ಗೊತ್ತಿರಬೇಕು, ಪಟ್ಟಿ ಒಂದರಲ್ಲಿ ಇರೋದು ಯಾವುದು, ಪಟ್ಟಿ ಎರಡರಲ್ಲಿ ಇರೋದು ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಷ್ಟು ನಾವು ಅಧ್ಯಯನ ಮಾಡಿರ್ಬೇಕಾಗತ್ತೆ. ಇನ್ನು ನಾಲ್ಕನೇ ತರದ ಪ್ರಶ್ನೆಗಳು ಯಾವುದು ಅಂತಂದ್ರೆ ಹೇಳಿಕೆ ಮತ್ತು ಸಮರ್ಥನೆ ಮಾದರಿ ಪ್ರಶ್ನೆಗಳು ಅಂತ. ಹೇಳಿಕೆ ಮತ್ತು ಸಮರ್ಥನೆ ಮಾದರಿ ಪ್ರಶ್ನೆಗಳು, ಉದಾಹರಣೆಗೆ ಒಂದು ಎಕ್ಸಾಂಪಲ್ ತಗೊಳತ್ತೆ. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ನಿಲ್ಲಿಸಿದರು. ಹೇಳಿಕೆ, ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ನಿಲ್ಲಿಸಿದರು. ಸಮರ್ಥನೆ, ಚೌರಿ ಚೌರ ಘಟನೆಯಿಂದ ಅವರು ಮನನೊಂದರು. ಹೇಳಿಕೆ ಮತ್ತು ಸಮರ್ಥನೆ. ಇಲ್ಲಿ ಯಾವ ತರ ಆಗತ್ತೆ, ಇವಾಗ ಕೆಳಗೆ ಆಪ್ಷನ್ ಇರುತ್ತೆ, ಹೇಳಿಕೆ ಮತ್ತು ಹೇಳಿಕೆ ಸರಿಯಾಗಿದೆ ಮತ್ತು ಸಮರ್ಥನೆ ಅದಕ್ಕೆ ಸರಿಯಾದ ಕಾರಣವಾಗಿದೆ. ಎರಡನೇ ಆಪ್ಷನ್, ಹೇಳಿಕೆ ಸರಿಯಾಗಿದೆ ಆದರೆ ಸಮರ್ಥನೆ ಅದಕ್ಕೆ ಸರಿಯಾದ ಕಾರಣವಲ್ಲ. ಹೇಳಿಕೆ ಮೂರು, ಹೇಳಿಕೆ ಸರಿಯಾಗಿದೆ ಸಮರ್ಥನೆ ತಪ್ಪಾಗಿದೆ. ಆಪ್ಷನ್ ಫೋರ್, ಹೇಳಿಕೆ ತಪ್ಪಾಗಿದೆ ಸಮರ್ಥನೆ ಸರಿಯಾಗಿದೆ ಅಥವಾ ಸಮರ್ಥನೆ ತಪ್ಪಾಗಿದೆ, ಈ ತರ ಏನೋ ಒಂದಿರುತ್ತೆ. ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು, ಎರಡಕ್ಕೆ ಸಂಬಂಧಪಟ್ಟಂತಹ ಲಿಂಕ್ ಒಂದು ಕನೆಕ್ಷನ್ ಇದೆ ಅಲ್ವಾ, ಆ ಟಾಪಿಕ್ ಅನ್ನು ನಾವಲ್ಲಿ ತಗೋಬೇಕಾಗುತ್ತೆ. ಫಸ್ಟ್ ನಾವು ಮಾಡ್ಬೇಕಾಗಿರೋದು ಹೇಳಿಕೆ ಮತ್ತು ಸಮರ್ಥನೆ ಯಾವ ಟಾಪಿಕ್ಗೆ ಸಂಬಂಧ ಬರುತ್ತೆ ಅನ್ನೋದನ್ನ ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಈಗ ನಾನು ಕೊಟ್ಟಂತ ಉದಾಹರಣೆಯಲ್ಲಿ ಗಾಂಧೀಜಿಯವರು ಭಾರತದಲ್ಲಿ ನಡೆಸಿದ ಸ್ವಾತಂತ್ರ್ಯ ಹೋರಾಟ, ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಈ ಹೇಳಿಕೆಗಳು ಬರ್ತವೆ. ಗಾಂಧೀಜಿಯವರು ಭಾರತದಲ್ಲಿ ನಡೆಸಿದ, ನಾನು ಬರೀ ಗಾಂಧೀಜಿ ಅಷ್ಟೇ ಹೇಳ್ತಾ ಇಲ್ಲ, ನಾನು ನಿಮಗೆ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟ ಅದನ್ನು ಹೇಳ್ತಾ ಇಲ್ಲ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲೂ ಇದ್ರು, ಲಾಸ್ಟ್ ಸೆಷನ್ ಮಾತ್ರ ನಿಮ್ಗೆ ಹೇಳಿದೆ ಗಾಂಧೀಜಿ ಅಂತ ಬಂದಾಗ ಅವ್ರ ಬಗ್ಗೆ ಯಾವ ರೀತಿ ಅಧ್ಯಯನ ಮಾಡ್ಬೇಕು ಅಂತ. ಗಾಂಧೀಜಿ ಅವರ ಜೀವನ, ಅವರ ವ್ಯಕ್ತಿತ್ವ, ಅವರ ಹೇಳಿಕೆಗಳು, ಘೋಷಣೆಗಳು, ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರ ಚಟುವಟಿಕೆಗಳು, ದಕ್ಷಿಣ ಭಾರತದಲ್ಲಿ ಗಾಂಧೀಜಿಯವರ ಚಟುವಟಿಕೆಗಳು, ಗಾಂಧೀಜಿ ಮತ್ತು ಕಾಂಗ್ರೆಸ್, ಗಾಂಧೀಜಿ ಮತ್ತು ಹರಿಜನೋದ್ಧಾರ, ಈ ರೀತಿ ಇವು ಸಬ್ ಟಾಪಿಕ್ಸ್ ಅಂತ ನಾವು ಕರಿತೀವಿ. ಈ ಹೇಳಿಕೆ ಮತ್ತು ಸಮರ್ಥನೆ ಮಾದರಿ ಪ್ರಶ್ನೆಗಳನ್ನ ನಾವು ಗಮನಿಸಬೇಕಾದಾಗ ಅದು ಮೊದಲು ಯಾವ ಟಾಪಿಕ್ಗೆ ಸಂಬಂಧ ಬರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅದಾದ ಮೇಲೆ ಆ ಹೇಳಿಕೆಗಳು ಮತ್ತು ಸಮರ್ಥನೆಗಳು ಐತಿಹಾಸಿಕವಾಗಿ ಅಥವಾ ನಮ್ಮ ಒಂದು ಅಧ್ಯಯನ ವಿಧಾನದಲ್ಲಿ ಅಧ್ಯಯನ ಮಾಡ್ತಾ ಇರ್ಬೇಕಾದ್ರೆ ನಾವು ಗಮನಿಸಿದಂತೆ ಸರಿಯಾಗಿದಾವ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಇನ್ನೊಂದು ಉದಾಹರಣೆ ಕೊಟ್ಟರೆ ಬಹುಶಃ ನಿಮ್ಗೆ ಇದು ಕ್ಲಿಯರ್ ಆಗಬಹುದು ಅನ್ಸುತ್ತೆ. ಅಶೋಕನು, ಪ್ರಾಚೀನ ಭಾರತ ಉದಾಹರಣೆ ಕೊಡ್ತೇನೆ. ಹೇಳಿಕೆ, ಅಶೋಕನು ಧರ್ಮ ಮಹಾಮಾತ್ರರನ್ನು ನೇಮಿಸಿದನು. ಹೇಳಿಕೆ, ಸಮರ್ಥನೆ, ಧರ್ಮ ಮಹಾಮಾತ್ರರು ಕಂದಾಯ ವಸೂಲಿಯನ್ನು ಸಮರ್ಪ

ಪೂರ್ವಕವಾಗಿ ಮಾಡುತ್ತಿದ್ದರು. ಇನ್ನೊಂದ್ಸಲ ಹೇಳಿಕೆ, ಅಶೋಕನು ಧರ್ಮ ಮಹಾಮಾತರನ್ನು ನೇಮಿಸಿದನು. ಸಮರ್ಥನೆ, ಧರ್ಮ ಮಹಾಮಾತರರು ಕಂದಾಯವನ್ನು ಸರಿಯಾಗಿ ವಸೂಲಿ ಮಾಡುತ್ತಿದ್ದರು. ಸೊ ಇದು ಟಾಪಿಕ್ ಯಾವುದು ಅಂದರೆ ಅಶೋಕ, ಅಶೋಕನ ಆಡಳಿತ. ಇದು ಅಶೋಕ ಅಷ್ಟೇ ಅಲ್ಲ, ಅಶೋಕನ ಆಡಳಿತ. ಈಗ ಆ ಹೇಳಿಕೆಗಳನ್ನು ಕೂಲಂಕಷ ಗಮನಿಸುತ್ತೆ. ಅಶೋಕನು ಧರ್ಮ ಮಹಾಮಾತರನ್ನು ನೇಮಿಸಿದನು, ಸರಿಯಾಗಿದೆ. ಎರಡನೇ ಪಾರ್ಟಿ ಬರೋಣಂತೆ. ಅಶೋಕನು ಈ ಧರ್ಮ ಮಹಾಮಾತರರು ಕಂದಾಯವನ್ನು ಸರಿಯಾಗಿ ಸಂಗ್ರಹಿಸುತ್ತಿದ್ದರು. ಈ ಸ್ಟೇಟ್ಮೆಂಟೇ ತಪ್ಪಾಗಿದೆ. ಧರ್ಮ ಮಹಾಮಾತರ ಕೆಲಸ ಇದ್ದಿದ್ದು ಧರ್ಮವನ್ನ ರಕ್ಷಣೆ ಮಾಡೋದು, ಧರ್ಮವನ್ನ ಸರಿಯಾದ ಧರ್ಮದ ಹಾದಿಯಲ್ಲಿ ಜನಗಳು ಧರ್ಮದ ಹಾದಿಯಲ್ಲಿ ಸರಿಯಾಗಿ ನಡೀತಾ ಇದಾರ ಇಲ್ವಾ ಅನ್ನೋದನ್ನ ಗಮನಿಸೋದಕ್ಕೋಸ್ಕರ ಅಶೋಕ ಅವರನ್ನು ನೇಮಿಸಿದ್ದ. ಅಂದ್ರೆ ಇವಾಗ ಇದಕ್ಕೆ ಉತ್ತರ ಏನಾಗುತ್ತೆ? ಹೇಳಿಕೆ ಸರಿಯಾಗಿದೆ ಅಥವಾ ಪ್ರತಿಪಾದನೆ ಸರಿಯಾಗಿದೆ. ಬಿ, ಸಮರ್ಥನೆ ಸರಿಯಾಗಿಲ್ಲ. ಅಲ್ಲಿ ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹೇಳಿಕೆ ಸರಿಯಾಗಿದೆ, ಸಮರ್ಥನೆ ಅದಕ್ಕೆ ಪೂರಕವಾಗಿಲ್ಲ ಅಲ್ಲ. ಎರಡನೇ ಸ್ಟೇಟ್ಮೆಂಟೇ ರಾಂಗ್ ಆಗಿದೆ. ಅಂದ್ರೆ ಹೇಳಿಕೆ ಸರಿಯಾಗಿದೆ, ಸಮರ್ಥನೆ ತಪ್ಪಾಗಿದೆ. ಈ ರೀತಿ ಈ ರೀತಿಯ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರತಿಯೊಂದು ಟಾಪಿಕ್ ಅನ್ನು ಕೂಡ ಸಬ್ ಟಾಪಿಕ್ ಮತ್ತು ಮೈಕ್ರೋ ಟಾಪಿಕ್ಗಳಲ್ಲಿ ಸ್ವಲ್ಪ ಮಟ್ಟಿನ ಅನುಭವವನ್ನ, ಸ್ವಲ್ಪ ಮಟ್ಟಿನ ಜ್ಞಾನವನ್ನ ನಾವು ಹೊಂದಿರಬೇಕಾಗತ್ತೆ. ಮತ್ತೊಂದು ರೀತಿ ಪ್ರಶ್ನೆ ನಾವು ಇತಿಹಾಸ ವಿಷಯದ ಪ್ರಶ್ನೆಗಳಲ್ಲಿ ನಾವು ಗಮನಿಸೋದು ಯಾವುದು ಅಂತಂದ್ರೆ, ಎರಡು ಹೇಳಿಕೆಗಳನ್ನು ನೀಡಲಾಗುತ್ತೆ. ನೀವು ವ್ಯತ್ಯಾಸ ಅರ್ಥ ಮಾಡ್ಕೊಡ್ರಿ. ನಾ ಇದಕ್ಕಿಂತ ಮುಂಚೆ ಹೇಳಿದ್ದು ಪ್ರತಿಪಾದನೆ ಮತ್ತು ಸಮರ್ಥನೆ. ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಸ್ಟೇಟ್ಮೆಂಟ್ಗೆ ಎರಡನೇ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿದೆಯಾ ಇಲ್ವಾ ಅಂತ ನಾವು ಪತ್ತೆ ಹಚ್ಚೋದು. ಇನ್ನೊಂದು ರೀತಿ ಪ್ರಶ್ನೆ ಯಾವುದು ಅಂತಂದ್ರೆ, ಎರಡು ಹೇಳಿಕೆಗಳನ್ನು ಕೊಡ್ತಾರೆ, ಆ ಎರಡು ಹೇಳಿಕೆಗಳು ಸರಿಯಾಗಿದಾವ ಇಲ್ವಾ ಅಂತ ಇಂಡಿಪೆಂಡೆಂಟ್ ಆಗಿ ನಾವು ಪತ್ತೆ ಹಚ್ಚಿದ್ರೆ ಸಾಕಾಗುತ್ತೆ. ಉದಾಹರಣೆಗೆ ಹೇಳಿಕೆ ಒಂದು, ಗಾಂಧೀಜಿಯವರು ಕಾಮನ್ವೆಲ್ ಪತ್ರಿಕೆಯನ್ನು ಆರಂಭಿಸಿದರು. ಹೇಳಿಕೆ ಒಂದು, ಗಾಂಧೀಜಿಯವರು ಕಾಮನ್ವೆಲ್ ಪತ್ರಿಕೆಯನ್ನು ಆರಂಭಿಸಿದರು. ಹೇಳಿಕೆ ಎರಡು, ಗಾಂಧೀಜಿಯವರು ಹರಿಜನರ ಉದ್ಧಾರಕ್ಕಾಗಿ ಶ್ರಮಿಸಿದರು. ಎರಡು ಹೇಳಿಕೆಗಳು, ಇಲ್ಲಿ ಒಂದಕ್ಕೊಂದಕ್ಕೆ ರಿಲೇಷನ್ ಇರಬೇಕು ಅಂತೇನಿಲ್ಲ. ಗಮನಿಸಿ, ಹೇಳಿಕೆ ಮತ್ತು ಸಮರ್ಥನೆ ಅಥವಾ ಪ್ರತಿಪಾದನೆ ಮತ್ತು ಸಮರ್ಥನೆ ಅಂತ ಎರಡು ಸ್ಟೇಟ್ಮೆಂಟ್ ಬಂದಾಗ ಆ ಎರಡೂ ಹೇಳಿಕೆಗಳಿಗೆ ಸಂಬಂಧ ಇದೆಯಾ ಅಂತ ನಾವು ಹುಡುಕ್ಬೇಕಾಗತ್ತೆ. ಈ ರೀತಿಯ ಪ್ರಶ್ನೆಗಳು ಅಂದ್ರೆ ಹೇಳಿಕೆ ಒಂದು, ಹೇಳಿಕೆ ಎರಡು ಅಂತ ಬಂದಾಗ ನಾವು ಅವುಗಳ ಮಧ್ಯೆ ಸಂಬಂಧವನ್ನು ಹುಡುಕುವ ಅವಶ್ಯಕತೆ ಇಲ್ಲ. ಆ ಎರಡು ಸರಿಯಾಗಿದಾವ ತಪ್ಪಾಗಿದಾವ ಅಂತ ನಾವು ನೋಡಿದ್ರೆ ಸಾಕಾಗತ್ತೆ. ಈಗ ನಾನು ಕೊಟ್ಟಂತ ಉದಾಹರಣೆಯಲ್ಲಿ ಗಾಂಧೀಜಿಯವರು ಕಾಮನ್ವೆಲ್ ಪತ್ರಿಕೆಯನ್ನು ಹೊರಡಿಸಿದರು, ಅದು ತಪ್ಪು. ಕಾಮನ್ವೆಲ್ ಪತ್ರಿಕೆಯನ್ನು ಹೊರಡಿಸಿದ್ದು ಅನಿ ಬೆಸೆಂಟ್ ಅವರು. ಹೇಳಿಕೆ ಎರಡು ಏನ್ ಹೇಳಿದ್ವಲ್ಲ, ಹರಿಜನ ಉದ್ಧಾರಕ್ಕಾಗಿ ಶ್ರಮಿಸಿದ್ರು, ಅದು ಸರಿಯಾಗಿದೆ. ಅಂದ್ರೆ ಅಲ್ಲಿ ಆಯ್ಕೆ ಯಾವ ತರ ಇರುತ್ತೆ, ಈ ಪ್ರಶ್ನೆಗಳಿಗೆ ಆಯ್ಕೆ ಯಾವ ತರ ಇರುತ್ತೆ ಅಂದ್ರೆ, ಹೇಳಿಕೆ ಒಂದು ಮತ್ತು ಎರಡು ಎರಡೂ ಸರಿಯಾಗಿದೆ, ಹೇಳಿಕೆ ಒಂದು ಮತ್ತು ಎರಡು ಎರಡೂ ತಪ್ಪಾಗಿದೆ, ಹೇಳಿಕೆ ಒಂದು ಸರಿಯಾಗಿದೆ, ಹೇಳಿಕೆ ಎರಡು ತಪ್ಪಾಗಿದೆ, ಹೇಳಿಕೆ ಒಂದು ತಪ್ಪಾಗಿದೆ, ಹೇಳಿಕೆ ಎರಡು ಸರಿಯಾಗಿದೆ, ಈ ತರ ಆಪ್ಷನ್ ಇರುತ್ತೆ. ಸೊ ಈ ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಗ್ತಿದೆ ಅನ್ಸುತ್ತೆ. ಹೇಳಿಕೆ ಮತ್ತು ಪ್ರತಿಪಾದನೆಯ ಒಂದು ವಿಷಯದ ಪ್ರಶ್ನೆಗಳಲ್ಲಿ ಎರಡರ ಮಧ್ಯದ ಸಂಬಂಧಗಳನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತೀವಿ. ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಮಾದರಿ ಪ್ರಶ್ನೆಗಳಲ್ಲಿ ನಾವು ಎರಡು ವಾಕ್ಯಗಳ ನಡುವೆ, ಎರಡು ಹೇಳಿಕೆಗಳ ಮಧ್ಯೆ ಸಂಬಂಧವನ್ನು ಹುಡುಕಲ್ಲ. ಆ ಎರಡು ಸ್ವತಂತ್ರವಾಗಿ ಸರಿಯಾಗಿದಾವ ತಪ್ಪಾಗಿದಾವ ಅನ್ನೋದನ್ನ ನಾವು ಗಮನಿಸ್ತೀವಿ. ಈಗ ನಾನು ಕೊಟ್ಟಂತ ಉದಾಹರಣೆ ಇದೆ, ಅದಕ್ಕೆ ಸರಿಯಾದಂತ ಉತ್ತರ ಹೇಳಿಕೆ ಒಂದು ತಪ್ಪಾಗಿದೆ, ಹೇಳಿಕೆ ಎರಡು ಸರಿಯಾಗಿದೆ ಅಷ್ಟೇ. ಆ ಎರಡು ಮಧ್ಯೆ ಸಂಬಂಧ ಏನಿದೆ ಅನ್ನೋದನ್ನ ನಾವಲ್ಲಿ ಗಮನಿಸೋದಿಲ್ಲ. ಹೇಳಿಕೆ ಮತ್ತು ಪ್ರತಿಪಾದನೆಯಲ್ಲಿ ಗಮನಿಸ್ತೇವೆ ಆಯ್ತಾ. ಇದನ್ನ ಹೊರತುಪಡಿಸಿ ಮತ್ತೊಂದು ರೀತಿ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಇನ್ನೊಂದು ಮಾದರಿ ಯಾವುದು ಅಂದ್ರೆ, ಕಾಲಾನುಕ್ರಮದಲ್ಲಿ ಜೋಡಿಸಿ. ಕಾಲಾನುಕ್ರಮದಲ್ಲಿ ಜೋಡಿಸಿ, ಒಂದು ನಾಲ್ಕು ಘಟನೆಗಳನ್ನ ಕೊಡಬಹುದು. ಉದಾಹರಣೆ ತಗೊಳ್ತೇನೆ ಅದಕ್ಕೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಕೆಳಕಂಡ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ, ಕಾಲಾನುಕ್ರಮದಲ್ಲಿ ಗುರುತಿಸಿ. ಒಂದು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ. ಎರಡು, 1852 ಸಿಪಾಯಿ ದಂಗೆ. ಎರಡು, ಸಿಪಾಯಿ ದಂಗೆ. ಮೂರು, ಗಾಂಧೀಜಿಯವರ ಜನನ. ನಾಲ್ಕು, ಜಲಿಯನ್ವಾಲಾಬಾಗ್ ದುರಂತ. ಹಿಂಗ್ ಅನ್ಕೊಳ್ರಿ, ಯಾವ್ಯಾವ್ದು? ನಾನು ಫಸ್ಟ್ ಹೇಳಿದ್ದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ, ಎರಡನೇದು ಸಿಪಾಯಿ ದಂಗೆ, ಮೂರನೇದು ಗಾಂಧೀಜಿಯವರ ಜನನ, ನಾಲ್ಕನೇದು ಜಲಿಯನ್ವಾಲಾಬಾಗ್ ದುರಂತ. ನಾವಿಲ್ಲಿ ಏನ್ ಮಾಡ್ಬೇಕು, ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇರೋದ್ರಿಂದಾಗಿ ನಾವನ್ನ ಗಮನಿಸ್ಬೇಕು ಫಸ್ಟ್ ಅಲ್ಲಿ. ಕೆಲವು ಸಾರಿ ಈ ಕಾಲಾನುಕ್ರಮದ ಪ್ರಶ್ನೆಗಳಲ್ಲಿ ಟ್ವಿಸ್ಟ್ ಮಾಡಿ ನಾವೇನು ಸ್ವಲ್ಪ ಟಫ್ ಅಂತ ಕೇಳ್ತೀವಿ, ಟ್ವಿಸ್ಟ್ ಮಾಡಬಹುದಂತ ಸಾಧ್ಯತೆ ಒಂದೇ ಎರಡು, ಅನುಕ್ರಮವಾಗಿ ಅಥವಾ ಇಳಿಕೆಯಾಗಿ ಅಂತ ಕೇಳ್ಬೋದು. ಪ್ರಶ್ನೆ ಸರಿಯಾಗಿ ಗಮನಿಸಿ, ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂದ್ರೆ ದಟ್ ಈಸ್ ಅಂಡರ್ಸ್ಟುಡ್, ಅನುಕ್ರಮವಾಗಿ ಜೋಡಿಸಿ ಅಂತ. ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತಂದ್ರೆ ಲಾಸ್ಟ್ಗಾಗಿದ್ದನ್ನ ಫಸ್ಟ್ ತಗೋಬೇಕಾಗತ್ತೆ. ಈಗ ಇದಕ್ಕೆ ಉತ್ತರ ಯಾವ್ದಾಗತ್ತೆ? ಸಿಪಾಯಿ ದಂಗೆ 1857, ಗಾಂಧೀಜಿಯವರ ಜನನ 1869, ಕಾಂಗ್ರೆಸ್ ಸ್ಥಾಪನೆ 1885, ಜಲಿಯನ್ವಾಲಾಬಾಗ್ ದುರಂತ 1919. ಅಂದ್ರೆ ನಾನ್ ಕೊಟ್ಟಂತ ಸೀರೀಸ್ ಪ್ರಕಾರ ಬಂದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಿ, ಸಿ, ಎ, ಡಿ, ಈ ಆಯ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಹೀಗೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅದರಲ್ಲೂ ವಸ್ತುನಿಷ್ಠ ಮಾದರಿ ಪ್ರಶ್ನೋತ್ತರ ವಿಧಾನಗಳಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೇಳಬಹುದಾದಂತಹ ಪ್ರಶ್ನೆಗಳ ಮಾದರಿಗಳನ್ನ ಮತ್ತೊಂದ್ಸರಿ ನಿಮ್ಮ ಗಮನಕ್ಕೆ ತರ್ತೇನೆ. ಮೊದಲನೇದು ನೇರ ಆಯ್ಕೆ ಮಾದರಿ ಅಥವಾ ಸರಳ ಆಯ್ಕೆ ಅಥವಾ ಸಿಂಗಲ್ ಚಾಯ್ಸ್ ಕ್ವೆಶನ್ಸ್.
ಎರಡನೇದು ಬಹು ಆಯ್ಕೆ ಮಲ್ಟಿ

0: ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಮೂರನೇದು ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳು. ನಾಲ್ಕನೇದು ಹೇಳಿಕೆ ಮತ್ತು ಸಮರ್ಥನೆ ಮಾದರಿ ಪ್ರಶ್ನೆಗಳು. ಐದನೇದು ಹೇಳಿಕೆ ಒಂದು ಹೇಳಿಕೆ ಎರಡು ಮಾದರಿ ಪ್ರಶ್ನೆಗಳು. ಆರನೇದು ಕಾಲಾನುಕ್ರಮದ ಮಾದರಿ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನ ನಾವು ಪರೀಕ್ಷಾ ಕೇಂದ್ರದಲ್ಲಿ ಕೂತಿದ್ದಾಗ ಪ್ರಶ್ನೆಯ ಸ್ವರೂಪವನ್ನ ನೋಡಿ ಅದಕ್ಕೆ ತಕ್ಕಂತಹ ತಂತ್ರವನ್ನ ಅಳವಡಿಸಿಕೊಂಡು ಉತ್ತರವನ್ನ ಸುಲಭವಾಗಿ ಕಂಡುಹಿಡಿಯಬಹುದಾಗುತ್ತೆ. ಕೆಲವಕ್ಕೆ ಸೆಲೆಕ್ಷನ್, ಕೆಲವಕ್ಕೆ ಎಲಿಮಿನೇಷನ್, ಕೆಲವಕ್ಕೆ ಸಸ್ಪಿಷನ್ ಅಂತ ಕರಿತೀವಿ. ಇದು ಆಗಿರಲಾರದು, ಇದು ಆಗೋದಕ್ಕೆ ಸಾಧ್ಯ ಇಲ್ಲ, ಈ ರೀತಿ ಅನುಮಾನದ ಆಧಾರದಲ್ಲಿ ಸಹ ನಾವು ಈ ಬಿ ಸಿ ಡಿ ಅನ್ನೋ ಆಯ್ಕೆಗಳಲ್ಲಿ ಉತ್ತರಗಳನ್ನು ಪತ್ತೆ ಹಚ್ಚಬಹುದಾಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರೋದಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಅವಕಾಶ ನೀಡಿದಂತಹ ಜನಧ್ವನಿ ವಾಹಿನಿಯ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತಿಹಾಸ ಪ್ರಶ್ನೆಗಳ ಸ್ವರೂಪ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಅರ್ಚನ ಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದ್ ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು. ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು.
0: ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳ ಮಾನಸಿಕ ಆರೋಗ್ಯ ಎಂಬ ವಿಷಯದ ಕುರಿತು ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಎಂಆರ್ ಆಶರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯ.

0: ಹೆಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
0: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
0: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
0: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಕ್ಕಳ ದೈಹಿಕ ಆರೋಗ್ಯದಷ್ಟೇ ಅವರ ಮಾನಸಿಕ ಆರೋಗ್ಯವು ಅತ್ಯಂತ ಮಹತ್ವದಾಗಿದೆ. ಸಂತೋಷ, ಆತ್ಮವಿಶ್ವಾಸ, ಭದ್ರತೆಯ ಭಾವನೆ ಮತ್ತು ಉತ್ತಮ ಕುಟುಂಬದ ವಾತಾವರಣವು ಮಕ್ಕಳ ಮಾನಸಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮಾನಸಿಕವಾಗಿ ಸದೃಢವಾಗಿರುವ ಮಕ್ಕಳು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುವುದರ ಜೊತೆಗೆ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಸಮರ್ಥರಾಗಿರುತ್ತಾರೆ. ಆದ್ದರಿಂದ ಇಂದು ನಾವು ಮಕ್ಕಳ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಹೊಂಬರಗಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಂಆರ್ ಆಶಾರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಳೆದ ಸಂಚಿಕೆಯಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರಿ, ಈ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಬಹಳ ಸಂತೋಷ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
3: ಸುಸ್ವಾಗತ ಮೇಡಮ್. ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಇಂದಿನ ಈ ಮಾನಸಿಕ ಆರೋಗ್ಯ ಕುರಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಹಳ ಹೆಮ್ಮೆ ಅನಿಸ್ತಾ ಇದೆ.
2: ಹೌದು ಮೇಡಮ್, ಇದುವರೆಗೂ ಅಂದ್ರೆ ಮಕ್ಕಳ ಆತ್ಮವಿಶ್ವಾಸವನ್ನ ಹೇಗೆ ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ ಹೇಗೆ ಹೆಚ್ಚಿಸೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಹಾಗೇನೆ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಪೋಷಕರು ಮಕ್ಕಳ ಜೊತೆ ಸಮಯ ಕಳೆಯೋದಾಗ್ಲಿ ಅಥವಾ ತಾಳ್ಮೆಯಿಂದ ನಡ್ಕೊಳ್ಳೋದಾಗ್ಲಿ ಇದು ಕಡಿಮೆ ಆಗ್ತಾ ಬರ್ತಾ ಇದೆ. ಮಕ್ಕಳ ಭಾವನೆಗಳನ್ನ ಪೋಷಕರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಡಿಮೆ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಹಾಗಿದ್ರೆ ಮಕ್ಕಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಪೋಷಕರಿಗೆ ಎಷ್ಟು ಮುಖ್ಯ ಆಗುತ್ತೆ?
3: ಮಕ್ಕಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಪೋಷಕರಿಗೆ ಬಹಳ ಮುಖ್ಯ. ಅದು ಯಾಕೆಂದ್ರೆ ಅದು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ.
2: ಹೌದು,
3: ನೇರವಾಗಿ ಅವ್ರ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಖಂಡಿತವಾಗ್ಲೂ ಅವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ.
2: ಹೌದು ಮೇಡಮ್.
3: ಹಾಗಾಗಿ ನಾವು ಪೇರೆಂಟ್ಸ್ ಪೋಷಕರು ಅವ್ರ ಭಾವನೆಗಳನ್ನ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಅವ್ರ ಯಾವ ಭಾವನೆಗಳು ಅಂತ ಬಂದಾಗ ಅಲ್ಲಿ ಅವರ ಕೆಟ್ಟ ಭಾವನೆಗಳು ಇರ್ಬೋದು, ಒಳ್ಳೆ ಭಾವನೆಗಳು ಇರ್ಬೋದು. ಅಲ್ಲಿ ಮಕ್ಕಳ ಭಾವನೆಗಳನ್ನ ನಾವು ಅದರಲ್ಲಿ ಅವ್ರದ್ದೇನಾದ್ರೂ ತಪ್ಪಿದ್ರೆ ಅದಕ್ಕೆ ನಾವು ಹೇಳಿ ತಿಳಿ ಹೇಳಬೇಕಾಗುತ್ತೆ ಮಕ್ಕಳಿಗೆ. ಅವ್ರದ್ದೇ ಏನಾದ್ರು ತಪ್ಪು ಆಲೋಚನೆಗಳನ್ನ ಮಾಡ್ಕೊಂಡು ಅವ್ರದ್ದೇ ಆದ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಅವರನ್ನ ನಾವು ವಾಪಸ್ ಕರ್ಕೊಂಡು ಬಂದು ವಾಸ್ತವವನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಯಾಕೆಂದ್ರೆ ಬದುಕು ವಾಸ್ತವನೇ. ನಾವ್ ಎಷ್ಟೇ ಭ್ರಮೆಯಲ್ಲಿ ಕನಸುಗಳು ಕಂಡ್ಕೊಂಡು ಭ್ರಮೆಯಲ್ಲಿ ಹೋಗ್ತಾ ಇದ್ರು ಕೂಡ ವಾಸ್ತವದಲ್ಲೇ ನಾವು ಬದುಕ್ಬೇಕಾಗಿರೋದ್ರಿಂದ ನಾವು ಅವ್ರಿಗೆ ವಾಸ್ತವತೆಯನ್ನ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ. ನೀನ್ ಅನ್ಕೊಂಡಿರೋಂಥದ್ದು ಇದು ತಪ್ಪು, ಅದು ಹಾಗಲ್ಲ, ಹೀಗೆ ಅಂತ ಹೇಳಿ ಅವ್ರಿಗೆ ತಿಳಿ ಹೇಳೋದ್ರ ಮೂಲಕ ತಾಳ್ಮೆ ವಹಿಸ್ಬೇಕು ಇಲ್ಲಿ ಪೋಷಕರು ತಾಳ್ಮೆಯಿಂದ. ಮತ್ ಕೆಲವು ಸಲ ಅವ್ರಿಗೆ ಮೊದಲನೇ ಬಾರಿ ನಾವ್ ಹೇಳ್ದಾಗ ಅವ್ರಿಗೆ ಅರ್ಥ ಆಗದೇನೂ ಹೋಗ್ಬೋದು. ನಮ್ ಪೋಷಕರಿಗೇನೆ ಅವರು ವಿರುದ್ಧವಾಗಿಯೂ ಕೂಡ ನಡ್ಕೊಳ್ಬಹುದು ಕೆಲವೊಂದು ವಿಷಯಗಳು ಬಂದಾಗ. ಏ, ನಮ್ಗೆ ಯಾವಾಗ್ಲೂ ನೀವು ಬುದ್ಧಿ ಹೇಳ್ತೀರಾ, ನಮ್ಗೆ ಯಾವಾಗ್ಲೂ ಒತ್ತಡವನ್ನ ಏರ್ತೀರಾ, ಹಾಗೆ ಹೇಗೆ ಅಂತ ಪೋಷಕರ ಮೇಲೆ ಮಕ್ಕಳು ತಿರುಗ್ಬೀಳಂತ ಸಾಧ್ಯತೆಗಳು ಇರ್ತವೆ ಬುದ್ಧಿ ಹೇಳಂತ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಒಂದಷ್ಟು ನಾವು ತಾಳ್ಮೆಯಿಂದ ಇರ್ಬೇಕಾಗತ್ತೆ. ಸಮಯಕ್ಕೇನೆ ಎಲ್ಲಾನು ನಾವು ಬಿಟ್ಕೊಟ್ಟಾಗ ಆ ಟೈಮ್ ಅನ್ನೋದು ಎಲ್ಲ ಕಾಲಾನಂತರದಲ್ಲಿ ಖಂಡಿತ ಎಲ್ಲಾನು ಸರಿ ಮಾಡುತ್ತೆ. ಆದ್ರೆ ಹಾಗಂತೇಳಿ ಸುಮ್ಮನಿರೋಂಥದ್ದಲ್ಲ, ಅವ್ರಿಗೆ ನಾವು ಅರಿವನ್ನ ಮೂಡಿಸುವಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ಬೇಕು. ಮತ್ತೆ ಅವ್ರ ಭಾವನೆಗಳನ್ನ ಖಂಡಿತ ಪೋಷಕರು ಅರ್ಥ ಮಾಡ್ಕೊಂಡು ಅವ್ರಿಗೆ ಸರಿ ಅನ್ಸದ್ದನ್ನ ನಾವು ನಮಗೂ ಸರಿ ಅನ್ಸದ್ದನ್ನ ಅವ್ರಿಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ಕೊಂಡು ಅವರ ನಕಾರಾತ್ಮಕ ಭಾವನೆಗಳಿಗೆ ಸರಿಯಾದ ಉತ್ತರಗಳನ್ನ ತಿಳಿ ಹೇಳಿ ಅವರಲ್ಲಿ ಮತ್ತೆ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತ ಕೆಲಸವನ್ನ ಖಂಡಿತ ಪೋಷಕರು ಮಾಡ್ಲೇಬೇಕು. ಜೊತೆಗೆ ಅವರಿಗೆ ಸಲಹೆಗಳನ್ನು ಕೊಡಬೇಕಾಗುತ್ತೆ ಅವ್ರು ಅದರಿಂದ ಹೊರಬರೋದಕ್ಕೆ. ಪುಸ್ತಕಗಳನ್ನ ಹೆಚ್ಚು ಓದು ಅಂತ ತಿಳಿ ಹೇಳುವಂಥದ್ದು, ದಿನಪತ್ರಿಕೆಗಳನ್ನ ಓದೋದಕ್ಕೆ ಅವ್ರಿಗೆ ಹೇಳುವಂಥದ್ದು, ಮತ್ತೆ ಹೆಚ್ಚು ಸಮಯವನ್ನ ಅವ್ರ ಜೊತೆ ಕಳೆಯೋದು. ಅವ್ರಿಗೆ ಏನೇ ಆದ್ರೂ ಶಾಲೆಯಲ್ಲಿ ಅಥವಾ ಹೊರಗಡೆ ಏನೇ ನಡೆದ್ರೂ ಬಂದು ಮನೆಗೆ ಹೇಳಿ ಹೇಳ್ಕೊಳ್ಳೋ ಅಂತ ಮುಕ್ತ ವಾತಾವರಣವನ್ನ ನಾವು ರೂಪಿಸ್ಬೇಕು.
2: ಹೌದು,
3: ಆಗ ಅವ್ರು ಮಾತ್ರ ಭಾವನೆಗಳನ್ನ ಅವ್ರು ಹೇಳ್ಕೊಳ್ಳೋದಕ್ಕೆ ಸಾಧ್ಯ.
2: ಹೌದು, ನಿಜ ಮ್ಯಾಮ್.
3: ಹಾಗಾಗಿ ಮನೆಯಲ್ಲಿ ಒಂದು ರೀತಿಯ ಮುಕ್ತವಾದ ಒಂದು ಪೋಷಕರು ಒಂದು ರೀತಿಯಲ್ಲಿ ಸ್ನೇಹಿತರ ರೀತಿಯಲ್ಲಿ ವರ್ತನೆ ಮಾಡಬೇಕು ಅನ್ನೋದು

0: ನನ್ನ ಅಭಿಪ್ರಾಯ.
1: ಹೌದು ಮೇಡಮ್,
0: ಯಾಕಂದ್ರೆ ಅವರು ಒಂದ್ ರೀತಿ ಫ್ರೆಂಡ್ಲಿ ನೇಚರ್ ಅಲ್ಲಿ ಇದ್ದಾಗ, ಸ್ನೇಹಿತರಂತೆ ವರ್ತನೆ ಮಾಡಿದಾಗ, ಎಲ್ಲಾ ಭಾವನೆಗಳನ್ನ ಅವ್ರು ಹೇಳದೆ ಹೋದ್ರೂ ಕೂಡ ಒಂದಷ್ಟು ಅವರ ಮಾನಸಿಕವಾಗಿ ಏನ್ ನೋವಾಗಿರುತ್ತೆ ಅಂತದನ್ನ ಆದ್ರೂ ಅವರು ಖಂಡಿತ ಅವರು ಹಂಚ್ಕೊಳ್ತಾರೆ ಅನ್ನಂತದ್ದು ನನ್ನ ಭಾವನೆ.
1: ಹೌದು ಮೇಡಮ್, ಮಕ್ಕಳ ಜೊತೆ ಪೋಷಕರು ಸ್ನೇಹಿತರಂತೆ ವರ್ತಿಸಿದ್ರೆ ಮಕ್ಕಳು ತಮ್ಮ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಹೆದರಲ್ಲ, ಹಾಗೆ ನೀವು ಪೋಷಕರಿಗೆ ಒಂದೊಳ್ಳೆ ಸಲಹೆ ಕೂಡ ನೀಡಿದ್ರಿ.

0: ಖಂಡಿತ ಸಂಪೂರ್ಣ ಮಟ್ಟದ ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮಕ್ಕಳು ಪ್ರತಿದಿನ ಶಾಲೆಗೆ ಹೋಗೋದು, ಓದೋದು, ಮನೆಗೆ ಬರೋದು, ಮತ್ತೆ ಹೋಮ್ ವರ್ಕ್ ಗಳನ್ನ ಮಾಡೋದು, ಮತ್ತೆ ಸೆಲ್ಫ್ ಸ್ಟಡಿ ಮಾಡೋದು, ಓದ್ಕೊಳ್ಳೋಂಥದ್ದು ಅಷ್ಟೇ ಜೀವನ ಅಲ್ಲ. ಮಕ್ಕಳು ಖಂಡಿತವಾಗ್ಲೂ ಆಟ ಮತ್ತು ಸ್ನೇಹಿತರ ಜೊತೆಗೂಡಿ ಆಟ ಆಡೋಂಥದ್ದು ಮತ್ತೆ ವಿಶ್ರಾಂತಿಯನ್ನ ಪಡೆಯೋದು, ರೆಸ್ಟ್, ಅವ್ರಿಗೆ ರೆಸ್ಟ್ ಟೈಮು ಬೇಕಾಗುತ್ತೆ. ಯಾಕೆಂದ್ರೆ 24 ಗಂಟೆನಲ್ಲಿ ಅವರು ನಿದ್ದೆ ಟೈಮ್ ಅನ್ನ ಬಿಟ್ಟು ಅದಲ್ದೇನೆ ಟಿವಿ ಇರ್ಬೋದು ಅಥವಾ ಅವ್ರು ಬೇರೆ ಯಾರೋ ಸ್ನೇಹಿತರ ಜೊತೆಯಲ್ಲಿ ಅವರು ಆಟ ಆಡೋಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕೆಂದ್ರೆ ಈಗ ಕೆಲವರು ಪೇರೆಂಟ್ಸ್ ಗಳು ಏನ್ ಮಾಡ್ತಾರೆ, ಟಿವಿ ನೋಡೋದೇ ಬೇಡ, ಮಕ್ಕಳು ಯಾವಾಗ್ಲೂ ಓದ್ತಾ ಇರ್ಬೇಕು ಅನ್ನೋ ಒಂದು ಕಟ್ಟುನಿಟ್ಟಿನ ನಿಯಮ ರೂಪಿಸ್ಬಿಡ್ತಾರೆ. ಎಲ್ಲದಕ್ಕೂ ಒಂದು ಸಮಯ ನಿಗದಿ ಮಾಡ್ಬೇಕು ಅನ್ನೋದು ನನ್ನ ಒಂದು ಇದು. ಮಕ್ಕಳಿಗೆ ಒಂದು ಮುಖ್ಯವಾಗಿ ದಿನಚರಿ ಇರಬೇಕು ಅವ್ರಿಗೆ. ಪ್ರತಿದಿನ ಅವ್ರು ಬೆಳಗ್ಗೆ 7 AM ಪ್ರತಿಯೊಂದಕ್ಕೂ ಅವ್ರಿಗೆ ಸಮಯ ನಿಗದಿ ಮಾಡ್ಬೇಕು. ಅವ್ರ ಒಂದು ಒಂದು ಡಿಸಿಪ್ಲೀನ್ ಆಗಿ ಬರಬೇಕು ಮಕ್ಕಳು. ಒಂದಿಷ್ಟು ಸಮಯದಲ್ಲಿ ನಾನು ರೆಡಿ ಆಗೋಂಥದ್ದು ಅಥವಾ ಬೆಳಗ್ಗೆ ಎದ್ದು ಓದ್ಕೊಳ್ಳೋ ಅಂಥದ್ದು, ಬೆಳಗ್ಗೆ ಎದ್ದು ಒಂದು ಒಂದೆರಡು ರೌಂಡ್ ಸೈಕಲ್ ಹೊಡೆಯೋಂಥದ್ದು ಇರ್ಬೋದು ಮಕ್ಕಳುಗಳು. ಆಮೇಲೆ ಬಂದು ಶಾಲೆಗೆ ರೆಡಿ ಆಗೋಂಥದ್ದು, ಸ್ಕೂಲ್ಗೆಲ್ಲ ಹೋಗಿ ಬರೋಂಥದ್ದು, ಹೋಗಿ ಬಂದ ನಂತರದಲ್ಲಿ ಮತ್ತೆ ಮಕ್ಕಳ ಜೊತೆ ಆಟ ಆಡೋಂಥದ್ದು, ಮತ್ತೆ ಓದೋದಕ್ಕೂ ಒಂದು ಸಮಯವನ್ನ ನಿಗದಿ ಮಾಡಬೇಕು. ಆಗ ಮಕ್ಕಳು ಆಟನೂ ಆಡ್ತಾರೆ ಫ್ರೆಂಡ್ಸ್ ಜೊತೆ. ಈ ಕಡೆ ಅವ್ರಿಗೆ ಟಿವಿಯಲ್ಲಿ ಅವ್ರಿಗೆ ಮಾನಸಿಕ ಆರೋಗ್ಯವನ್ನ ಇಟ್ಟೋದಕ್ಕೆ ಬೇಕಾಗಂತ ಒಂದು ಎಂಟರ್ಟೈನ್ಮೆಂಟ್ ಆಗಿ ಒಂದು ಅವ್ರಿಗೆ ನೋಡೋದಕ್ಕೂ ನಾವು ಒಂದು 1/2 ಗಂಟೆ 1 ಗಂಟೆ ನಾವು ಫ್ರೀ ಮಾಡ್ಕೊಡ್ಬೇಕಾಗುತ್ತೆ. ಮಾಡ್ಕೊಟ್ಟು ವಿಶ್ರಾಂತಿಯನ್ನ ಪಡೆಯಲು ಅವ್ರಿಗೆ ಎಲ್ಲಾ ಅವ್ರು ಸುಮ್ನೆ ಕೂತಿದ್ದಾರೆ ಅಂದಾಗ ಯಾಕೆ ಸುಮ್ನೆ ಕೂತಿದ್ಯಾ, ಹೋಗು ಓದ್ಕೋ ಹೋಗು, ಎಲ್ಲಾ ಟೈಮಲ್ಲೂ ಪೇರೆಂಟ್ಸ್ ಹೇಳೋ ಅಂತದಲ್ಲ ಅವ್ರಿಗೆ. ಅವ್ರಿಗೆ ಈ ಟೈಮ್ ಬಂತು ಅಂದ್ರೆ ನಾವು ಹೋಗಿ ಓದ್ಕೋಬೇಕು ಅನ್ನೋ ಭಾವನೆ ಮಕ್ಕಳಲ್ಲಿ ಬರಬೇಕು.
1: ಹೌದು, ನಿಜ.
0: ಅಂತ ಒಂದು ಮಾನಸಿಕ ಆ ರೀತಿ ವಾತಾವರಣವನ್ನ ಕೊಟ್ಟಾಗ ಅವರ ಮಾನಸಿಕ ಆರೋಗ್ಯ ಖಂಡಿತವಾಗ್ಲೂ ಅವ್ರಿಗೆ ಒಂದ್ ರೀತಿ ಆತ್ಮವಿಶ್ವಾಸ ಬರುತ್ತೆ. ಯಾಕೆಂದ್ರೆ ಫ್ರೆಂಡ್ಸ್ ಜೊತೆ ಸೇರಿದಾಗ ಒಂದು ಆಟಗಳನ್ನ ಆಡಿದಾಗ ಅಲ್ಲಿ ಸೋಲು ಮತ್ತು ಗೆಲುವು ಅನ್ನೋದನ್ನ ಕಲಿತಾರೆ ಮಕ್ಕಳು. ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾಗ ಯಾವುದೇ ಒಂದು ಗೇಮ್ ಆಟ ಆಡಿದಾಗ ಅಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ, ಕೆಲವು ಸಲ ಗೆಲುವನ್ನು ಅನುಭವಿಸ್ತಾರೆ. ಗೆದ್ದಾಗ ಖುಷಿ ಪಡ್ತಾನೆ, ಸೋತಾಗ ದುಃಖ ಅನುಭವಿಸ್ತಾನೆ. ಆಗ ಅದರಿಂದ ಅವ್ರಿಗೆ ಅರ್ಥ ಆಗುತ್ತೆ ಮಕ್ಕಳುಗಳಲ್ಲಿ ಯಾಕೆ ಆಟ ಆಡ್ಬೇಕು ಮಕ್ಕಳು ಮಕ್ಕಳ ಜೊತೆ ಅಂತ ಅಂದ್ರೆ ಅವ್ರಿಗೆ ಸೋಲು ಮತ್ತು ಗೆಲುವನ್ನ ಅವರು ಅನುಭವಿಸೋದಕ್ಕೆ ಜೀವನದಲ್ಲಿ ಎರಡೂ ಮುಖ್ಯ ಅನ್ನೋದು. ಮಕ್ಕಳಲ್ಲಿ ಯಾವಾಗ್ಲೂ ಕೂಡ ಆತ್ಮವಿಶ್ವಾಸ ಹೆಚ್ಚಾಗೋದು ಸೋತಾಗಲು ಅವರು ಮತ್ತು ಗೆದ್ದಾಗಲು ಒಂದು ಮನಸ್ಥಿತಿಯನ್ನ ಅವರು ಕಾಪಾಡ್ಕೊಳ್ಳಕ್ಕೆ, ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಅದು ಬಹಳ ಮುಖ್ಯ ಆಗುತ್ತೆ.
1: ಹೌದು ಮೇಡಮ್. ಅಂದ್ರೆ ಮಕ್ಕಳಲ್ಲಿ ದಿನಚರಿ ಎಂತ ಇರಬೇಕು, ಇದರಿಂದ ಮಕ್ಕಳಲ್ಲಿ ಶಿಸ್ತನ್ನ ಕಲಿತಾರೆ, ಹಾಗೆ ಮಕ್ಕಳು ಆಟೋಟಗಳಲ್ಲಿ ಸೋಲು ಗೆಲುವಿನ ಬಗ್ಗೆ ಅದ್ರ ಬಗ್ಗೆನೂ ತಿಳಿತಾ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈಗ ಪೋಷಕರಿಗೆ ಎಷ್ಟು ಮುಖ್ಯ ಆಗ್ತಾರೋ ಮಕ್ಕಳ ಬೆಳವಣಿಗೆಯಲ್ಲಿ, ಶಿಕ್ಷಕರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ. ಹಾಗಿದ್ರೆ ಶಾಲೆಯ ವಾತಾವರಣ ಮಕ್ಕಳ ಮನಸ್ಥಿತಿಗೆ ಹೇಗೆ ಪರಿಣಾಮ ಬೀರುತ್ತೆ?
0: ಶಾಲೆಯ ವಾತಾವರಣ ಮಕ್ಕಳ ಮನಸ್ಥಿತಿಗೆ ಬಹಳ ದೊಡ್ಡ ಮಟ್ಟದ ಪರಿಣಾಮವನ್ನ ಬೀರುತ್ತದೆ. ಯಾಕೆಂದ್ರೆ ಮಕ್ಕಳಿಗೆ ಮನೆಯಲ್ಲಿ ವಾತಾವರಣ ಎಷ್ಟು ಮುಖ್ಯವೋ ಅದಕ್ಕಿಂತ 2x ವಾತಾವರಣ ಮುಖ್ಯ ಅನ್ನೋದು ನಾನು ಶಾಲೆಗೇನೆ ಕೊಡ್ತೀನಿ.
1: ಹೌದು ಮೇಡಮ್.
0: ಯಾಕೆಂದ್ರೆ ಮಕ್ಕಳು ಮನೆಯಲ್ಲಿ ಸಂಸ್ಕಾರವನ್ನ ಕಲಿತಾರೆ, ನಡೆ ನುಡಿ ಸಂಸ್ಕಾರವನ್ನ ಮಕ್ಕಳು ಮನೆಯಿಂದ ಕಲ್ತರೆ ಜ್ಞಾನವನ್ನ ಮತ್ತು ತಿಳುವಳಿಕೆಯನ್ನ ಶಿಸ್ತನ್ನ ಶಾಲೆಯಿಂದ ಕಲಿತಾರೆ.
1: ಹೌದು.
0: ಹಾಗಾಗಿ ಮಕ್ಕಳಿಗೆ ಶಾಲೆಯ ವಾತಾವರಣ ಬಹಳ ಮುಖ್ಯ. ಹಾಗಾಗಿ ಮಕ್ಕಳಿಗೆ ಯಾವಾಗ್ಲೂ ಶಾಲೆಯಲ್ಲಿ ಒಂದು ಒಳ್ಳೆ ವಾತಾವರಣ ಕಲ್ಪಿಸ್ಬೇಕು. ಮಕ್ಕಳಿಗೆ ಶಾಲೆಗೆ ಹೋಗೋದು ಅಂದ್ರೆ ಒಂದು ಒಳ್ಳೆ ಹಬ್ಬದ ರೀತಿಯಲ್ಲಿ ಅವರಿಗೆ ಅನ್ಸ್ಬೇಕು, ಖುಷಿ ಇರ್ಬೇಕು. ಪ್ರತಿದಿನ ಬೆಳಗ್ಗೆ ಯಾವಾಗ ಆಗುತ್ತೋ, ನಾನು ಯಾವಾಗ ಶಾಲೆಗೆ ಹೋಗ್ತೀನೋ, ಮತ್ತೆ ಯಾವಾಗ ಸ್ನೇಹಿತರ ಜೊತೆ ಇರ್ತೀನೋ, ಮತ್ತೆ ಟೀಚರ್ಸ್, ಅಲ್ಲಿಯ ಶಿಕ್ಷಕರು, ಮತ್ತೆ ಇಡೀ ವಾತಾವರಣ ಅಲ್ಲಿ ಅವ್ರಿಗೆ ಪೂರಕವಾಗಿದ್ದಾಗ ಅವರು ಶಾಲೆಗೆ ರಜಾ ಬಂದ್ರೇನೆ ಆಕ್ಚುಲಿ ಬೇಜಾರು ಮಾಡ್ಕೊಳ್ತಾರೆ.
1: ಹೌದು ಮೇಡಮ್.
0: ಯಾಕೆಂತಂದ್ರೆ ಆ ಶಾಲೆಯಲ್ಲಿ ಅಂದ್ರೆ ಅಷ್ಟು ಒಳ್ಳೆಯ ಒಂದು ವಾತಾವರಣವನ್ನ ಕಲ್ಪಿಸ್ಕೊಡ್ಬೇಕು. ಆಗ ಮಕ್ಕಳು ಆ ಶಾಲೆಗೆ ಹೊಂದ್ಕೊಳ್ತಾರೆ, ಚೆನ್ನಾಗಿ ಓದೋದಕ್ಕೆ ಪ್ರಯತ್ನ ಮಾಡ್ತಾರೆ, ಆ ಓದೋದ್ರ ಜೊತೆಗೆ ಆಟವನ್ನ ಆಡೋದಕ್ಕೂ ಅವರು ಇಷ್ಟಪಟ್ಟು ಹೋಗ್ತಾರೆ. ಟೀಚರ್ಸ್ ಅವರ ಶಿಕ್ಷಕರು ಹೇಳಿದಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಅವರು ಆತ್ಮವಿಶ್ವಾಸದಿಂದ ತೊಡಗಿಸ್ಕೊಳ್ತಾರೆ. ಆ ವಾತಾವರಣನ ಹೇಗೆ ಅವ್ರು ಕಲ್ಪಿಸ್ಬೇಕು ಅಂತಂದ್ರೆ ಎಲ್ಲ ಮಕ್ಕಳನ್ನ ಸಮಾನವಾಗಿ ನೋಡ್ಬೇಕು
1: ಮೊದಲು.
0: ಮಕ್ಕಳ ಮಾನಸಿಕ ಆರೋಗ್ಯ ಶಾಲೆಯಲ್ಲಿ ಉತ್ತಮ ವಾತಾವರಣ ಅಂದ್ರೆ ಆಕ್ಚುಲಿ ವಾತಾವರಣ ಎಲ್ಲ ಚೆನ್ನಾಗೇ ಇರುತ್ತೆ ಅಲ್ಲಿ, ಆದ್ರೆ ನಿಜವಾಗ್ಲೂ ಅಲ್ಲಿ ವಾತಾವರಣ ಚೆನ್ನಾಗಿರ್ಬೇಕಾಗಿರೋಂಥದ್ದು ಏನು ಅಂದ್ರೆ ಅಲ್ಲಿ ಎಲ್ಲಾ ಶಿಕ್ಷಕರು ಮಕ್ಕಳ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವಂಥದ್ದು.

0: ಜೊತೆಗೆ ಮಕ್ಕಳಲ್ಲಿ ಯಾವುದೇ ರೀತಿಯ ಒಂದು ತಾರತಮ್ಯವನ್ನ ಮಾಡದೇನೆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯ ಅವಕಾಶಗಳನ್ನ ಕಲ್ಪಿಸಿಕೊಡೋದು.
1: ಹೌದು,
0: ಮತ್ತೆ ಗೆದ್ದಂತ ಮಕ್ಕಳು ಮತ್ತು ಸೋತಂತ ಮಕ್ಕಳ ನಡುವೆ ಯಾವುದೇ ರೀತಿಯ ಒಂದು ತಾರತಮ್ಯ ಮಾಡದೇನೆ ಇಬ್ಬರನ್ನು ಒಂದು ರೀತಿಯಲ್ಲಿ ಅವರಿಗೆ ಸಮಾಧಾನವನ್ನ ಮಾಡಿಕೊಂಡು ಇಬ್ಬರಿಗೂ ಸಪೋರ್ಟಿವ್ ಆಗಿ ನಿಲ್ಲ ಅಂತದ್ದು.
1: ಹೌದು ಮೇಡಮ್,
0: ಅಲ್ಲಿ ಮಕ್ಕಳ ನಡುವೆ ಸಮಾನತೆ ಇರಬೇಕು, ಯಾವುದೇ ರೀತಿ ತಾರತಮ್ಯ ಮಾಡಬಾರದು. ಆಮೇಲೆ ಅಲ್ಲಿ ಓದ್ದವ್ರಿಗೆ ಹೆಚ್ಚಿನ ಆದ್ಯತೆ ಕೊಡೋದು, ಓದ್ದೇ ಇರೋ ಮಕ್ಕಳನ್ನ ಕಡೆಗಣಿಸುವಂತದ್ದು, ಮತ್ತೆ ಯಾವಾಗ್ಲೂ ಓದ ಅಂತ ಮಕ್ಕಳಿಗೆ ಜಾಸ್ತಿ ಕ್ವಶನ್ ಕೇಳುವಂತದ್ದು ತರಗತಿಗಳಲ್ಲಿ, ಇದನ್ನ ಖಂಡಿತ ಮಾಡಬಾರ್ದು. ಮಕ್ಕಳು ಯಾರು ಮೀಡಿಯಂ ಆಗಿರ್ತಾರೆ ಅಥವಾ ಅದ್ರಲ್ಲಿಂತನೂ ಯಾರು ಕಡಿಮೆ ಮಕ್ಕಳು ಓದ್ತಾ ಇರ್ತಾರೆ ಆ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಆಗ ಆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬರುತ್ತೆ. ಏಕೆ ಅಂದ್ರೆ ನಮ್ಮನ್ನು ಕೂಡ ಅವರು ಗುರುತಿಸ್ತಾರೆ, ನಮ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಯಾಕೆ ಕೊಡ್ತಾರೆ, ಓ ನಾವು ಓದ್ಬೇಕು ಅಂತ ಅನ್ನೋ ಭಾವನೆ ಅವರಲ್ಲಿ ಬರುತ್ತೆ. ಅವಾಗ ನಾವು ಕೂಡ ಚೆನ್ನಾಗಿ ಓದ್ಬೇಕು ಅನ್ನೋದಕ್ಕೇನೆ ಅವ್ರು ನಮ್ಗೆ ಇಷ್ಟೊಂದು ಎನ್ಕರೇಜ್ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅದು ಆಗ ಅವರು ಆ ನಿಟ್ಟಿನಲ್ಲಿ ಅವ್ರು ಬರ್ತಾರೆ, ಓದೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅಂಕಗಳನ್ನ ಪಡೆಯೋದಕ್ಕೂ ಪ್ರಯತ್ನ ಮಾಡ್ತಾರೆ. ಅವರ ಮಾನಸಿಕವಾಗೂ ಅವ್ರಿಗೆ ಒತ್ತಡ ಆಗೋದಿಲ್ಲ, ಮತ್ತೆ ಯಾವುದೇ ರೀತಿ ಹಿಂಜರಿಕೆನು ಇರಲ್ಲ, ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ. ಆಗ ಅವರು ಆ ಒತ್ತಡಗಳನ್ನೆಲ್ಲ ನಿಭಾಯಿಸಿಕೊಂಡು ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಜೀವನದಲ್ಲಿ ಮುಂದೆ ಬರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ.
1: ಒಂದೊಳ್ಳೆ ವಿಷಯ ಹೇಳಿದ್ರಿ ಮೇಡಮ್, ಅಂದ್ರೆ ಮಕ್ಕಳ ಮಾನಸಿಕ ಸ್ಥಿತಿಗೆ ಶಿಕ್ಷಕರು ಎಷ್ಟು ಮುಖ್ಯ ಆಗ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ, ಹಾಗೆ ಶಿಕ್ಷಕರಿಗೆ ಒಂದೊಳ್ಳೆ ಸಲಹೆಗಳನ್ನ ಕೂಡ ನೀಡಿದ್ರಿ ಮೇಡಮ್. ಹಾಗೆನೆ ಮಕ್ಕಳಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗೋದು ಅಂತಂದ್ರೆ ಮಕ್ಕಳಲ್ಲಿ ಭಯ ಹುಟ್ಟುತ್ತೆ, ಆತಂಕ ಹೆಚ್ಚಾಗುತ್ತೆ. ಹಾಗಿದ್ರೆ ಮಕ್ಕಳಲ್ಲಿ ಭಯ ಮತ್ತೆ ಆತಂಕವನ್ನ ಕಡಿಮೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳು ಅಗತ್ಯ ಅಂತ ಹೇಳ್ತೀರಾ?
0: ಮಕ್ಕಳಲ್ಲಿ ಭಯ ಮತ್ತು ಆತಂಕವನ್ನ ಕಡಿಮೆ ಮಾಡಬೇಕು ಅಂತಂದ್ರೆ, ಈಗ ಮಕ್ಕಳು ಭಯ ಪಡೋದೇನಕ್ಕೆ, ಯಾಕೆ ಅಂದ್ರೆ ಮುಕ್ತ ವಾತಾವರಣ ಇಲ್ಲದೆ ಇದ್ದಾಗ ಭಯ ಪಡ್ತಾರೆ. ಈಗ ಮಕ್ಕಳು ಶಾಲೆಗೆ ಹೋಗಿರ್ತಾರೆ, ಯಾವುದೋ ಒಂದು ಕಿರು ಪರೀಕ್ಷೆ ನಡೆದಿರುತ್ತೆ, ಅಲ್ಲಿ ಅಂಕಗಳು ಕಡಿಮೆ ಬಂದಿರುತ್ತೆ ಅಥವಾ ಬಂದಿರುತ್ತೆ ಅನ್ಕೊಳ್ಳಿ, ಆ ಮಕ್ಕಳು ಭಯ ಪಡ್ತಾರೆ. ಅತಿ ಹೆಚ್ಚು ಅಂಕಗಳು ಪಡೆದಿರೋ ಮಕ್ಕಳು ಖುಷಿಯಿಂದಾನೇ ಹೋಗ್ತಾರೆ ಮನೆಗೆ, ಯಾಕೆಂದ್ರೆ ಅವರು ಅದನ್ನ ಖುಷಿಯಿಂದ ಹೇಳಬಹುದು, ಇವತ್ತು ನಮ್ಮಮ್ಮಗೆ ಹೇಳೋಣ ಅನ್ನೋ ಒಂದು ಭಾವನೆಯಲ್ಲಿ ಬರ್ತಾರೆ. ಕಡಿಮೆ ಅಂಕ ತೆಗೆದಿರೋ ಮಗು ಎದುರ್ಕೊಂಡು ಭಯ ಪಟ್ಕೊಂಡೇ ಬರುತ್ತೆ. ಅದ ಕಾರಣ ಆ ಭಯ ಯಾಕಿರುತ್ತೆ, ಪೋಷಕರಿಂದಲೇ. ಯಾವಾಗ ನಾವು ಕಂಪ್ಯಾರಿಟಿವ್ ಮಾಡ್ತೀವಿ, ಹೋಲಿಕೆ ಮಾಡ್ತೀವಿ, ಹೋಲಿಕೆ ಮಾಡೋಂಥದ್ದು ಬೈಯೋದು, ನಿಂದನೆ ಮಾಡೋದು, ಒಡೆಯೋದು. ನೀನ್ ಇಷ್ಟು ಅಂಕಗಳೇನಾದ್ರೂ ನೀನ್ ತಗೊಂಡ್ ಬಂದ್ರೆ ನಿನಗೆ ಮುಂದಿನ ಬಾರಿ ನಿನಗೆ ನಾನಂತೂ ಚೆನ್ನಾಗಿ ಒಡಿತೀನಿ ನಿನಗೆ ಅಂತ ಹೇಳಿ ಆ ಮಕ್ಕಳಲ್ಲಿ ನಾವೇನಾದ್ರು ಭಯ ಪಡಿಸಿದ್ರೆ ಆ ಮಗು ಮನೆಗೆ ಬರೋದಕ್ಕೆ ಇಷ್ಟನೇ ಪಡಲ್ಲ.
1: ಹೌದು ಮೇಡಮ್, ನಿಜ.
0: ಮಾನಸಿ ಆಮೇಲೆ ಬಂದ್ರು ಕೂಡ ಕಿರು ಪರೀಕ್ಷೆ ಅಂಕಗಳು ಹೇಳಕ್ಕೆ ಹೋಗಲ್ಲ, ಮುಚ್ಚಿಟ್ಬಿಡ್ತಾರೆ, ಮುಚ್ಚಿಡ್ತಾರೆ. ಯಾಕೆ ಅಂದ್ರೆ ಬೈತಾರೆ, ಒಡಿತಾರೆ ಅನ್ನೋ ಭಯ ಆತಂಕ ಇದ್ದಾಗ ಮುಕ್ತವಾಗಿ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ. ಹಾಗಾಗಿ ಇದರಿಂದ ಏನಾಗುತ್ತೆ, ಪೋಷಕರು ಒಂದು ಮುಕ್ತವಾದ ವಾತಾವರಣವನ್ನ ಮನೆಯಲ್ಲಿ ಕಲ್ಪಿಸ್ಬೇಕು. ಯಾಕೆಂದ್ರೆ ಏನೇ ಜೀವನನೇ ದೊಡ್ಡದೇ ಹೊರತು ಯಾವುದೇ ಒಂದು ಪ್ರಶಸ್ತಿ ಅಂಕಗಳು ಇವು ಯಾವುದೂ ಅಲ್ಲ. ಮನುಷ್ಯನಿಗೆ ಅವನ ಆರೋಗ್ಯ ಮೊದಲನೇದಾಗಿ ಅವನು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರೋದು ಬಹಳ ಮುಖ್ಯ. ಆನಂತರ ಎಲ್ಲ ಶಾಲೆ ಪಾಠ ಪ್ರವಚನಗಳು ಅಂಕಗಳು ಎಲ್ಲವೂ ಅನಂತರನೇ, ಯಾಕಂದ್ರೆ ವ್ಯಕ್ತಿ ಇದ್ರೆ ಮಾತ್ರನೇ ಅಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಮಕ್ಕಳಲ್ಲಿ ಪೋಷಕರು ಒಂದು ಭಯದ ವಾತಾವರಣವನ್ನ ಉಂಟು ಮಾಡಬಾರ್ದು ಮನೆಯಲ್ಲಿ. ಮನೆ ಅಂದ್ರೆ ಅದು ಮಕ್ಕಳು ಮುಕ್ತವಾಗಿ ಮಾತಾಡೋದಕ್ಕೆ ಅವಕಾಶ ಇರಬೇಕು. ಅಲ್ಲಿ ಏನೇ ಆದ್ರೂ ಕೂಡ ಅವರು ತಮ್ಮ ಮಕ್ಕಳನ್ನ ಎಂತ ಪರಿಸ್ಥಿತಿಗೆ ಅವ್ರು ಹೋಗಿದ್ರು ಕೂಡ ಅವ್ರನ್ನ ಧೈರ್ಯ ತುಂಬಿ ಆತ್ಮವಿಶ್ವಾಸವನ್ನ ಹೆಚ್ಚ ಅಂತ ಕೆಲಸನ ಅವರು ಖಂಡಿತ ಮಾಡ್ಲೇಬೇಕು. ಅವ್ರು ಏನ್ ಹೇಳ್ತಾರೆ, ಮಕ್ಕಳು ಪ್ರತಿದಿನ ಬಂದ್ ಏನ್ ಹೇಳ್ತಾರೆ ಅದನ್ನ ಪ್ರತಿದಿನ ಅವ್ರಿಗೆ ಟೈಮ್ ಕೊಟ್ಟು ನಾವು ಕೇಳಿಸ್ಕೊಳ್ಬೇಕು, ಪೋಷಕರು ಕೇಳಿಸ್ಕೊಳ್ಬೇಕು ಅವ್ರ ಮಾತುಗಳನ್ನ. ಆಗ ನಮಗ್ ಗೊತ್ತಾಗುತ್ತೆ ಅವರಲ್ಲಿ ಯಾವ ರೀತಿ ಆತಂಕ ಇದೆ, ಅವ್ರಿಗೇನ್ ಸಮಸ್ಯೆ ಇದೆ ಅನ್ನೋದು ಪೇರೆಂಟ್ಸ್ಗೆ ಗೊತ್ತಾಗುತ್ತೆ. ಆಗ ನಾವು ಅವ್ರಿಗೆ ಸಪೋರ್ಟ್ ಮಾಡಿದಾಗ ಅವರು ತಮ್ಮ ದಿನೇ ದಿನ ಒತ್ತಡವನ್ನ ಭಯವನ್ನ ಕಡಿಮೆ ಮಾಡ್ಕೊಂಡು ಓದಿನಲ್ಲಿ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಜೊತೆಗೆ ಅವರಿಗೆ ಅವ್ರ ಜೊತೆ ನಾವು ಮಾತನಾಡೋದ್ರಿಂದ ಅವ್ರಿಗೆ ಹೊಂದ್ಕೊಳ್ಳೋದನ್ನ ನಾವು ಕಲಿಸ್ಬೇಕು. ಶಾಲೆಗೆ ಹೊಂದ್ಕೊಳ್ಬೇಕು ಮಕ್ಕಳು, ಯಾಕೆಂದ್ರೆ ಅವ್ರು ಸಾಧನೆ ಮಾಡ್ಬೇಕು ಅಂದ್ರೆ ಹೊಂದ್ಕೊಳ್ಬೇಕು. ಸ್ನೇಹಿತರ ಜೊತೆ ಇರ್ಬೋದು, ಟೀಚರ್ಸ್ ಜೊತೆ ಇರ್ಬೋದು, ಆ ಶಾಲೆಯಲ್ಲಿ ಅವರು ಕೂಡ ಒಬ್ಬರಾಗಿ ಹೊಂದ್ಕೊಂಡು ಅವರು ಓದೋದ್ ಕಡೆಗೆ ಹೆಚ್ಚು ಆಸಕ್ತಿನ ವಹಿಸಿದಾಗ ಮಾತ್ರ ಈ ಭಯ ಮತ್ತು ಆತಂಕದಿಂದ ಹೊರಬರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಭಯ ಇರಬಾರ್ದು ಮಕ್ಕಳಲ್ಲಿ. ಈಗ ಈಗ ಎಕ್ಸಾಂಪಲ್, ಈಗ ಶಾಲೆಯಲ್ಲಿ ಮಕ್ಕಳು ಪಾಠ ಕಲಿತಿರ್ತಾರೆ, ಅವ್ರಿಗೇನೋ ಒಂದು ಕ್ವಶನ್ ಅರ್ಥನೇ ಆಗಿರಲ್ಲ, ಪಾಠ ಅರ್ಥ ಆಗಿರಲ್ಲ, ಎದ್ ನಿಂತು ಕೇಳೋದಕ್ಕೆ ಭಯ ಪಡಬಾರ್ದು.

0: ಅದನ್ನ ಈಗ ಮನೇಲಿ ಹೇಳ್ತವೆ ಮಕ್ಕಳು, ನನಗಿದ ಅರ್ಥ ಆಗ್ಲಿಲ್ಲ, ಅವ್ರು ಹೇಳ್ಕೊಂಡು ಹೋಗ್ಬಿಟ್ರು, ನನಗಿದೆ ಅರ್ಥ. ಆಗ ಪೇರೆಂಟ್ಸ್ ಹೇಳ್ಬೇಕು, ನೀನ್ ಯಾಕೆ ಭಯ ಪಡ್ತೀಯಾ, ನೀನ್ ನನ್ನ ಹತ್ರ ಹೆಂಗ್ ಬಂದ್ ಹೇಳ್ದೆ ನಿನಗ್ ಭಯ ಆಯ್ತಾ? ಇಲ್ಲ. ಅದೇ ತರ ನೀನ್ ಹೇಳ್ಬೇಕು ಶಾಲೆಲೂ ಕೂಡ, ಏನೇ ಭಯ ನಿನ್ಗೆ ಅರ್ಥ ಆಗಿಲ್ಲ ಅಲ್ಲಿ ಭಯ ಆಗುತ್ತೆ, ಟೀಚರ್ಸ್ ಮುಂದೆ ಮಾತಾಡಕ್ ಭಯ ಆಗುತ್ತೆ ಅಂತ ಮಕ್ಳು ಹೇಳ್ಬಹುದು. ಮೊದಲನೇ ಸಲ ಕೇಳುವಾಗ ಭಯ ಖಂಡಿತ ಆಗ್ಬಹುದು, ಯಾಕೆಂದ್ರೆ ಟೀಚರ್ಸ್ ಅಂದಾಗ ಅಲ್ಲಿ ಎಲ್ಲ ಸಹಪಾಠಿಗಳು ಎದುರು ನಿಂತು ಕೇಳ್ಬೇಕು ಅಂದಾಗ ಸಹಜವಾಗಿ ಅದು ಭಯ ಬರಬಹುದು ಏನು. ಆದ್ರೆ ಅದನ್ನೇ ಒಂದ್ ಎರಡ್ ಸಲ ಮೂರನೇ ಸಲ ಕೇಳಿದಾಗ ಖಂಡಿತವಾಗ್ಲೂ ಅದು ಆತ್ಮವಿಶ್ವಾಸವಾಗಿ ಬದಲಾಗುತ್ತೆ. ಭಯ ಅನ್ನೋದು ಪದೇ ಪದೇ ನಾವು ನಮ್ಮ ಅನುಮಾನಗಳನ್ನ ಡೌಟ್ಗಳನ್ನ ಶಿಕ್ಷಕರ ಜೊತೆ ಕೇಳ್ತಾ ಹೋದಾಗ ಅದು ಕಾನ್ಫಿಡೆಂಟ್ ಆಗಿ ಆತ್ಮವಿಶ್ವಾಸವಾಗಿ ಬದಲಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದನ್ನ ಪೇರೆಂಟ್ಸ್ಗಳು ಮನೆಯಲ್ಲಿ ಹೇಳಬೇಕು ಮಕ್ಕಳುಗಳಿಗೆ.
1: ಹೌದು ಮೇಡಮ್,
0: ಆಗ ಅವ್ರು ಖಂಡಿತ ಆ ಆತಂಕದಿಂದ ಅವರು ಹೊರಬರ್ತಾರೆ.
1: ಮೇಡಮ್, ಇವಾಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮಿಂದ ಸಲಹೆ ಸಂದೇಶ ನೀಡೋದಾದ್ರೆ ಏನಂತ ಹೇಳ್ತೀರಾ?
0: ನಮ್ಮ ಜನಧ್ವನಿ ಕೇಳುಗರಿಗೆ ನನ್ನ ಕಡೆಯಿಂದ ಸಂದೇಶ ನಾನು ಕೊಡೋದಾದ್ರೆ, ಮಕ್ಕಳಿಗೆ ಮನೆ ಮತ್ತು ಶಾಲೆ ಅವರ ಮಾನಸಿಕ ದೈಹಿಕ ಬೆಳವಣಿಗೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬ ಪೋಷಕರು ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನ ಸೃಷ್ಟಿಸಿ ಕೊಡ್ಬೇಕು ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ. ಯಾಕೆಂದ್ರೆ ಮಕ್ಕಳೇ ನಮ್ಮ ನಾಳಿನ ಪ್ರಜೆಗಳಾಗಿರೋದ್ರಿಂದ ನಾಳಿನ ನಮ್ಮ ದೇಶದ ಭವಿಷ್ಯ ಆ ಮಕ್ಕಳ ಕೈಯಲ್ಲಿ ಅಡಗಿದೆ. ಹಾಗಾಗಿ ಅವರ ಒಂದು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವನ್ನ ನಾವು ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ, ಅದು ನಮ್ಮೆಲ್ಲರ ಕರ್ತವ್ಯ. ಅದು ಮನೆಯಲ್ಲಿ ಪೋಷಕರು, ಶಾಲೆಯಲ್ಲಿ ಶಿಕ್ಷಕರು, ಅದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಪ್ರತಿಯೊಬ್ಬ ಮಗುವಿನ ಬೆಳವಣಿಗೆಗೆ ನಾವು ಸಹಕರಿಸೋಣ, ಒಂದು ಒಳ್ಳೆಯ ವಾತಾವರಣವನ್ನ ನಾವು ಸೃಷ್ಟಿಸಿ ಕೊಡೋಣ, ಪ್ರತಿ ಒಂದು ಮಗುವನ್ನು ನಾವು ಕಾಳಜಿಯನ್ನ ಮಾಡೋಣ, ಅವರ ಸಮಸ್ಯೆಗಳನ್ನ ನಾವು ತಿಳ್ಕೊಳ್ಳೋಣ, ಅವ್ರ ಸಮಸ್ಯೆಯನ್ನ ತಿಳ್ಕೊಂಡು ಮಗುವಿನೊಂದಿಗೆ ವಾಗಿ ನಾವು ವರ್ತನೆ ಮಾಡಿದಾಗ ಖಂಡಿತವಾಗ್ಲೂ ಆ ಮಗು ನಮ್ಮ ಸಮಾಜಕ್ಕೆ ಒಂದು ಮಾದರಿಯಾಗಿ ಬೆಳೆಯೋದ್ರಲ್ಲಿ ಎರಡು ಮಾತೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ ಮಗುವಿಗೆ ನಾವು ಒಂದು ಈಗ ಒಂದು ಒಂದು ಹೊಸ ಗಿಡವನ್ನ, ಚಿಕ್ಕ ಗಿಡವನ್ನ ತಂದು ಭೂಮಿಯಲ್ಲಿ ನೆಟ್ಟಾಗ ನಾವು ಹೆಂಗೆ ಆರೈಕೆಯನ್ನ ಮಾಡ್ತೀವಿ, ಆ ರೀತಿ ಮಗುವಿಗೂ ಕೂಡ ನಾವು ಪೋಷಕರಾಗಿ ಮತ್ತು ಶಿಕ್ಷಕರಾಗಿ ನಮ್ಮೆಲ್ಲರ ಜವಾಬ್ದಾರಿಯಿಂದ ನಾವು ನಿರ್ವಹಣೆ ಮಾಡಿದಾಗ, ಪೋಷಣೆ ಮಾಡಿದಾಗ ಖಂಡಿತವಾಗ್ಲೂ ಆ ಮಗು ನಾಳೆ ನಮ್ಮ ದೇಶಕ್ಕೆ ಒಳ್ಳೆಯ ಪ್ರಜೆಯಾಗಿ ಬೆಳೆಯೋದ್ರಲ್ಲಿ ಎರಡು ಮಾತೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.
1: ಹೌದು ಮೇಡಮ್, ಒಳ್ಳೆ ಸಲಹೆ ಸಂದೇಶ ನೀಡಿದ್ರಿ ಮೇಡಮ್. ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ.
1: ಪ್ರೀತಿ, ಕಾಳಜಿ, ಪ್ರೋತ್ಸಾಹ ಮತ್ತು ಉತ್ತಮ ಸಂವಹನವು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವುದರ ಜೊತೆಗೆ ಆರೋಗ್ಯಕರ ಮನಸ್ಥಿತಿಯನ್ನು ರೂಪಿಸುತ್ತದೆ. ಆದ್ದರಿಂದ ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರಲ್ಲಿ ಬೆಂಬಲ ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ

0: ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: 2-factor ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹು ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹು ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು.

0: ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100ರ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಸೃಷ್ಟಿ ರೂಪಂಗಳ ಅವತಾರದೊಳ್ ಕ್ರಮ ಲಕ್ಷ್ಯ
1: ಪುಷ್ಟವಾಗಿರ್ದೊಡೇನು
0: ಇಲ್ಲದೊಡೆ ಅದೇನು
1: ಶಿಷ್ಟ ಮಾದುದು ಸತ್ವ
0: ಅದನು ಸೋಕದು ರೂಪ ದೃಷ್ಟಿ ಸತ್ವದೊಳಿರಲಿ ಮಂಕುತಿಮ್ಮ. ಸೊ ಹೀಗೆ ಎಲ್ಲರ ಒಳಗೂ ಕೂಡ ಸತ್ವ ಅನ್ನೋದು ಅಡಗಿದೆ ಅಂತ ನಾವು ಕಳೆದ ಮೂರು ಮುಕ್ತಕಗಳಿಂದ ಮತ್ತೆ ಮತ್ತೆ ಕೇಳ್ತಾ ಬರ್ತಾ ಇದ್ದೀವಿ. ಅದು ಹೊರಗಡೆ ಕಾಣಿಸ್ಕೊಳ್ತಾ ಇಲ್ಲ, ಹೊರಗಡೆ ಎಲ್ಲರಲ್ಲೂ ಏಕರೂಪವಾಗಿ ಕಾಣಿಸ್ತಾ ಇಲ್ಲ. ಸೊ ನಮಗೆ ಸಾಧಾರಣವಾಗಿ ಏನಪ್ಪ ಅಂತಂದರೆ ಸ್ಪಷ್ಟವಾಗಿ ಬಿಡಬೇಕು, ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು, ಎಲ್ಲದರಲ್ಲೂ ಏಕಮುಖವಾಗಿ ಇರಬೇಕು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದೊಂದು ನಿರೀಕ್ಷೆ, ನಮ್ಮೆಲ್ಲರ ಒಂದು ಅಪೇಕ್ಷೆ. ಸುಲಭವಾಗಿರಬೇಕು ಪ್ರಪಂಚ, ನೇರವಾಗಿದ್ಬಿಟ್ರೆ ಸುಲಭ, ಸಿಂಪಲ್ಲು ಅಂತ ಅನಿಸುತ್ತೆ. ಆದರೆ ರಿಯಾಲಿಟಿ, ವಾಸ್ತವಿಕತೆ ಆ ರೀತಿ ಇರಲ್ಲ, ಎಲ್ಲದರಲ್ಲೂ ವಿಭಿನ್ನತೆ ಇರುತ್ತೆ ಅಂತ ನಾವು ನೋಡಿದ್ವಿ. ಸೊ ಆ ರೀತಿಯ ಕ್ರಮ ಲಕ್ಷ್ಯ, ಒಂದು ರೀತಿನೇ ಇರಬೇಕು ಅನ್ನೋದರ ಕಡೆ ಗಮನ ಸೃಷ್ಟಿಯಲ್ಲಿ ಇಲ್ಲ. ಯಾಕೆ? ಅದರ ರೂಪಗಳು ಅನೇಕ, ಸೃಷ್ಟಿಯ ರೂಪಗಳು ಅನೇಕ, ಆ ಒಂದೊಂದು ಕೂಡ ನಮಗೆ ಕಾಣಿಸ್ತಾ ಇರುವಂಥ ರೀತಿ ಭಿನ್ನ, ಮತ್ತು ಆ ಒಂದೊಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಒಂದೇ ಥರ ಯಾವಾಗಲೂ ಇರುತ್ತಾ ಅಂತಂದರೆ ಇಲ್ಲ. ನಾವು ಕಳೆದ ಸರ್ತಿ ಕೂಡ ನೋಡಿಕೊಂಡ್ವಿ, ನಾನು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ರೀತಿ ನಡೀತೀನಿ, ಆನೆ ಆಡಿಸ್ಕೊಂಡು ಬರ್ತಾ ಇದ್ದರೆ ಬೇರೆ ರೀತಿ ಓಡ್ತೀನಿ. ಸೊ ಈ ಥರದ ಭಿನ್ನತೆಗಳು ಸಂದರ್ಭಕ್ಕನುಸಾರವಾಗಿ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಎಲ್ಲ ಇದರಲ್ಲೂ ಕೂಡ ಅದೇ ಥರದ ವೈವಿಧ್ಯತೆ, ನಾನಾತ್ವಗಳನ್ನು ನಾವು ನೋಡ್ತೀವಿ. ಸೊ ನಮ್ಮ ಮನಸ್ಸು ಎಲ್ಲವೂ ನೇರವಾಗಿ ಸ್ಪಷ್ಟವಾಗಿ ಕ್ಲಿಯರಾಗಿರಬೇಕು ಅನ್ನೋದನ್ನು ಅಪೇಕ್ಷೆ ಪಡ್ತಾ ಏನನ್ನುತ್ತೆ ಅಂತಂದರೆ ಇದ್ಯಾಕೋ ಸರಿಯಿಲ್ಲ, ಎಲ್ಲ ಕ್ಲೀನಾಗಿ ಇಟ್ಬಿಡ್ಬೋದಾಗಿತ್ತಪ್ಪ, ನೀಟಾಗಿ ಜೋಡಿಸ್ಬಿಡ್ಬೋದಾಗಿತ್ತು ಭಗವಂತ, ಯಾಕೆ ಬೇರೆ ಬೇರೆ ಥರ ಮಾಡ್ದ? ಇಟ್ ಈಸ್ ನಾಟ್ ಇನ್ ಆರ್ಡರ್, ಒಂದು ಕ್ರಮಬದ್ಧತೆಯೇ ಇಲ್ಲ ಸೃಷ್ಟಿಯಲ್ಲಿ ಅಂತ ನಮಗೆಲ್ಲ ಅನಿಸುತ್ತೆ. ಅದಕ್ಕೆ ಡಿ ವಿ ಜಿ ಅವರು ಹೇಳ್ತಾರೆ, ಅದು ಹಾಗೆ ಇದ್ರೆ ಏನು, ಇಲ್ಲದಿದ್ರೆ ಏನು? ಹಾಗೆ ಆ ಪುಷ್ಟವಾಗಿರ್ದೊಡೆ ಅಥವಾ ಇಲ್ಲದೊಡೆ ಏನು ವ್ಯತ್ಯಾಸ? ಅದರಲ್ಲೇನು ವ್ಯತ್ಯಾಸ ಆಗಲ್ಲ. ವ್ಯತ್ಯಾಸ ಎಲ್ಲಾಗ್ತಾ ಇದೆಯಪ್ಪ ಅಥವಾ ಏರ್ಪೇರ್ ಎಲ್ಲಾಗ್ತಾ ಇದೆಯಪ್ಪ ಅಂದರೆ ಇಟ್ ಈಸ್ ಇನ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಪ್ರಪಂಚವನ್ನು ಯಾವ ದೃಷ್ಟಿಯಿಂದ ನೋಡ್ತೀವಿ, ಯಾವ ಸೀಮಿತತೆಯಿಂದ ನೋಡ್ತೀವೋ ಆ ಸೀಮಿತತೆ ನಮ್ಮ ದೃಷ್ಟಿಗೆ ಗೋಚರವಾಗುತ್ತೆ. ಈಗ ಒಂದು ದೊಡ್ಡದಾದಂಥ ಒಂದು ಚಿತ್ರ, ಒಂದು ಪೇಂಟಿಂಗ್ ಇದೆ ಅಂತಂದರೆ ಆ ಪೇಂಟಿಂಗಿನ ಯಾವುದೋ ಒಂದು ಮೂಲೆಯ ಭಾಗವನ್ನು ಮಾತ್ರ ನಾನು ನೋಡಿದರೆ, ಓ ಇದ್ಯಾಕೋ ಸರಿ ಇಲ್ಲ, ಈ ಗೆರೆ ಸೊಟ್ಟಿಗಿದೆ, ಆ ಗೆರೆ ನೆಟ್ಟಿಗಿದೆ ಅಂತ ಅಂದ್ಕೊಳ್ತೀನಿ. ಆದರೆ ಆ ಇಡೀ ಚಿತ್ರವನ್ನು ನಾನು ನೋಡಿದಾಗ, ಈ ಚಿತ್ರದಲ್ಲಿ ನನಗೆ ಕಂಡಂತಹ ಒಂದು ಸಣ್ಣ ಸೊಟ್ಟದಾದಂಥ ಗೆರೆ ಯಾವುದೋ ಒಂದು ಹೂವಿನ ಒಂದು ರೇಖೆ ಇರ್ಬೋದು, ಹಾಗಾಗಿ ನನಗದು ಸೊಟ್ಟು ಕಾಣಿಸ್ತಿತ್ತು ಅನ್ನೋದು ನನಗೆ ಗೋಚರವಾಗುತ್ತೆ. ಸೊ ನನಗೆ ಕಾಣಿಸ್ತಾ ಇರುವಂಥ ಪ್ರಪಂಚವನ್ನು ನಾನು, ಇದರಲ್ಲಿ ಕ್ರಮಬದ್ಧತೆ ಇಲ್ಲ, ಇದು ಸೊಟ್ಟಿಗಿದೆ, ಇದು ಸರಿ ಇಲ್ಲ ಅಂತ ಅಂದ್ಕೊಳ್ಳೋದು ಸರಿಯಿಲ್ಲ. ಅದು ಹೆಂಗಿದೆಯೋ ಅದು ನಿನಗೆ ಯಾಕೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ನಾವು ಹಾಗಾಗಿ ಏನನ್ನು ನೋಡಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ. ರೂಪಗಳು ಬೇರೆ ಬೇರೆ ಇರುತ್ತೆ, ಎಲ್ಲ ರೂಪಗಳ ಒಳಗೆ ಇರುವಂತಹ ಸ್ವರೂಪ ಅದು ಒಂದೇ ಇರುತ್ತೆ. ಸೊ ಹಾಗಾಗಿ ನಾವು ನೋಡಬೇಕಾಗಿರೋದು ಹೊರಗೆ ಕಾಣಿಸ್ತಾ ಇರುವಂಥ ರೂಪವನ್ನಷ್ಟೇ ಅಲ್ಲ, ಒಳಗೆ ಇರುವಂತಹ ಸತ್ವವನ್ನು. ನಮ್ಮ ದೃಷ್ಟಿ ಯಾವುದರಲ್ಲಿರಬೇಕು? ಸತ್ವದೊಳ್ ಇರಲಿ. ಯಾವುದರಲ್ಲಿ ಇರಬಾರ್ದು ಅಂತಂದರೆ ಅದನ್ನು ಹೊರಗೆ ಕಾಣಿಸ್ತಾ ಇರುವಂಥ ರೂಪದಲ್ಲಿ ಮುಳುಗಿ ಹೋಗಬಾರ್ದು. ಕಳೆದ ಸಂದರ್ಭದಲ್ಲೂ ಸುಲಭವಾದಂಥ ಒಂದು ಉದಾಹರಣೆಯನ್ನು ನಾವು ನೋಡಿದ್ವಿ, ಚಿನ್ನದ ಆಭರಣದ ಮೂಗುತಿ ಇದೆ,

0: ಮಾಲೆ ಇದೆ, ಕೈಗೆ ಹಾಕೊಳ್ಳೋ ಬಳೆ ಇದೆ. ಆ ಬಳೆ ಮೂಗುತಿ ಓಲೆಗಳು ನಮಗೆ ಕಾಣ್ತಾ ಇರುವಂತಹ ರೂಪಗಳು, ಆದರೆ ಅದರ ಸ್ವರೂಪ ಏನು? ಚಿನ್ನ. ಅದನ್ನೆಲ್ಲ ನಾವು ಕರಗಿಸಿದರೆ ಉಳಿಯುವಂಥದ್ದೇನು? ಅದು ಚಿನ್ನ. ಶಿಷ್ಟ ಅಂತಂದರೆ ಯಾವುದು ಉಳಿಯುತ್ತೋ ಅದು. ಸೊ ಶಿಷ್ಟಮಾದುದು ಸತ್ವ. ಸೊ ಈ ಎಲ್ಲ ಆಭರಣಗಳಲ್ಲಿ ಇರೋಂಥದ್ದು ಏನಪ್ಪ ಅಂತಂದರೆ ಆ ಸತ್ವ ಇದೆ, ಅದಕ್ಕೋಸ್ಕರ ಅದು ಮೂಗುತಿಯಾಗಿದೆ. ಸತ್ವ ಇದೆ, ಅದಕ್ಕೋಸ್ಕರ ಅದು ಬಳೆಯಾಗಿದೆ. ಸತ್ವವೇ ಇಲ್ಲ ಅಂದರೆ, ಚಿನ್ನವೇ ಇಲ್ಲ ಅಂತಂದರೆ ಯಾವ ಮೂಗುತಿಯೂ ಇಲ್ಲ, ಯಾವ ಬಳೆಯೂ ಇಲ್ಲ. ಸೊ ಆ ಬಳೆ ಮೂಗುತಿ ಸರಗಳು ರೂಪಗಳು, ಆ ರೂಪಗಳಲ್ಲೇ ನಾವು ಮುಳುಗೋಗೋದು ನಮ್ಮ ತಪ್ಪು. ಆ ರೂಪಗಳಲ್ಲೇ ಮುಳುಗೋದಾಗ ನಮ್ಗೆ ಗೊತ್ತಾಗುತ್ತೆ ಇದ್ಯಾಕೋ ಬಳೆ ಗುಂಡಿಗಿದೆ, ಸರ ಉದ್ದಕ್ಕಿದೆ, ಮೂಗುತಿ ಚಿಕ್ಕದಾಗಿದೆ, ಕಿವಿಗೆ ಹಾಕೊಳ್ಳೋದು ಈ ರೀತಿ ಇದೆ, ಆ ಭಿನ್ನತೆಗಳು ನಮಗೆ ಕಾಣುತ್ತೆ. ಆಗ ನಮಗೇನಿಸುತ್ತೆ, ಇದ್ಯಾಕೋ ಸರಿ ಇಲ್ಲ, ಒಂದು ಥರ ಇನ್ನೊಂದು ಇಲ್ವಲ್ಲ ಅಂತ ಅನಿಸುತ್ತೆ. ಆ ರೂಪದಲ್ಲಿ ನಾವು ಬೀಳದೆ ರೂಪಗಳನ್ನು ನೋಡಿ ದೃಷ್ಟಿಯನ್ನು ಸ್ವಲ್ಪ ಆಳಕ್ಕಿಳಿಸಿದಾಗ ಸತ್ವ ನಮಗೆ ಗೊತ್ತಾಗುತ್ತೆ. ಯಾಕೆ ಸತ್ವ ಹೆಂಗೆ ಅಂತಂದರೆ, ನಾಮ ರೂಪಗಳನ್ನೆಲ್ಲ ಅಳಿಸಿ ಹಾಕಿದಾಗ ಯಾವುದು ಉಳಿಯುತ್ತೋ, ಯಾವುದು ಶಿಷ್ಟವಾಗುತ್ತೋ ಅದು ಸತ್ವ. ಸೊ ಆ ಸತ್ವ ಚಿನ್ನ. ಆ ಚಿನ್ನ ಎಲ್ಲಕ್ಕೂ ಸೇಮ್, ಎಲ್ಲಕ್ಕೂ ಸೇಮ್. ಸೊ ಈಗೇನಾಯಿತು, ಕ್ರಮಲಕ್ಷ ನಮಗೆ ಕಾಣಿಸ್ತು, ಇದರಲ್ಲಿ ಏನು ಭಿನ್ನತೆ ಇಲ್ಲಪ್ಪ, ಏಕತೆ ಇದೆ ಅನ್ನೋದು ನಮಗೆ ಕಾಣಿಸ್ತು. ಹಾಗಾಗಿ ನಮ್ಮ ದೃಷ್ಟಿ ಅನೇಕವಾಗಿ ಕಾಣ್ತಾ ಇರುವಂತಹ ಕೇವಲ ಹೊರಗಿನ ರೂಪದಲ್ಲಿ ಮುಳುಗೋಗಿ ಸಿಕ್ಕಾಕೊಳ್ಳೋದು ಬೇಡ, ಅದನ್ನು ದಾಟಿ ಸತ್ವಕ್ಕೆ ಹೋಗಬೇಕು ಅಂತ. ಸೊ ಈ ಚಿನ್ನದ ಉದಾಹರಣೆಯ ರೀತಿಯಲ್ಲೇ ನಾವು ಜೀವನದಲ್ಲಿ ನಮ್ಮ ಅನೇಕ ಸಂದರ್ಭಗಳನ್ನು ನಾವು ನೆನೆಸ್ಕೊಂಡಾಗ ಎಷ್ಟೋ ಜನರ ಜೊತೆ ನಾವು ವ್ಯವಹರಿಸ್ತಾ ಇರ್ತೀವಿ. ಆ ವ್ಯವಹರಿಸುವಾಗ ನಮಗೆ ಸಿಕ್ಕುವಂಥ ಎಲ್ಲ ಜನರು ಕೂಡ ಇದೇ ಥರ, ಒಬ್ಬರು ಯಾರೋ ಮೂಗುತಿ, ಇನ್ನೊಬ್ಬರು ಯಾರೋ ಮುಳ್ಳು. ಸೊ ಆ ಮೂಗುತಿಯಲ್ಲಿ ಚಿನ್ನ ಇದೆ, ಮುಳ್ಳಿನಲ್ಲೂ ಅದರೊಂದು ಸತ್ವ ಇದೆ. ಅವೆಲ್ಲವನ್ನು ನಾವು ಬಿಟ್ಬಿಟ್ಟಾಗ, ನಾಮ ರೂಪಗಳನ್ನು ತೆಗೆದುಹಾಕಿದಾಗ ಒಳಗಡೆ ಇರುವಂಥದ್ದು ಒಂದೇ ಸತ್ವ ಅನ್ನೋದನ್ನು ಗುರುತಿಸುವಂಥ ಹೃದಯ ವೈಶಾಲ್ಯ ನಮ್ಮದಾಗುತ್ತಾ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ಇದು ಒಬ್ಬ ವಿದ್ಯಾರ್ಥಿ ಒಂದು ತರಗತಿ ಇದೆ ಅಂತ ಅನ್ಕೋಣ, 40 ಜನರ ಒಂದು ತರಗತಿ. ಆ ತರಗತಿಯಲ್ಲಿ ಒಂದೊಂದು ಮಗುವು ವಿಭಿನ್ನ, ಒಂದೊಂದು ಮಗುವಿನಲ್ಲೂ ಕೂಡ ಒಂದೊಂದು ರೀತಿಯ ಶಕ್ತಿ ಇರುತ್ತೆ. ಯಾವುದೋ ಒಂದು ಮಗು ಗಣಿತದಲ್ಲಿ ಗಟ್ಟಿ, ಇನ್ನೊಂದು ಮಗು ವಿಜ್ಞಾನದಲ್ಲಿ ಚೆನ್ನಾಗಿ ಮಾಡ್ತಾ ಇರ್ಬೋದು, ಮತ್ತೊಂದು ಮಗುಗೆ ಗಣಿತ ವಿಜ್ಞಾನಗಳು ಕಬ್ಬಿಣದ ಕಡಲೆ, ಅದೇನು ಅರ್ಥವೇ ಆಗಲ್ಲ, ಆದರೆ ಹಾಡು ಚೆನ್ನಾಗಿ ಹೇಳ್ತಾನೆ. ಇನ್ಯಾರೋ ಹಾಡಕ್ಕೂ ಬರಲ್ಲ, ಓದಕ್ಕೂ ಬರಲ್ಲ, ಓಡೋದು ಚೆನ್ನಾಗಿ ಓಡ್ತಾನೆ, ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ತಾನೆ. ಸೊ ಹೀಗೆ ನಾವು ಗಣನೆಯನ್ನು ಮಾಡುವಾಗ ರೂಪವನ್ನು ಮಾತ್ರ ನೋಡಿದರೆ, ಎಷ್ಟೋ ಸರ್ತಿ ನಾವೇನು ಅನ್ಕೋತೀವಿ, ಬರೀ ಸ್ಪೋರ್ಟ್ಸಲ್ಲೋ ಅಥವಾ ಆರ್ಟ್ಸಲ್ಲೋ ಇರೋವಂಥ ವಿದ್ಯಾರ್ಥಿ ನಿಷ್ಪ್ರಯೋಜಕ, ಇದೇನು ಸರಿ ಇಲ್ಲ, ಇವನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಅವನ ಒಳಗೂ ಕೂಡ ಒಂದು ವಿಶೇಷತೆ ಇದೆ ಅನ್ನೋದನ್ನು ನಾವು ಗುರುತಿಸೋಕ್ಕೆ ಸಾಧ್ಯವಾದರೆ ಅವನ ಒಳಗಿರುವಂಥ ಸತ್ವ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಒಳಗಿರುವ ವಿಶೇಷತೆಯನ್ನು ನಾವು ಗುರುತಿಸುವಂಥ ಪ್ರಯತ್ನದಲ್ಲಿ ನಮ್ಮನ್ನು ನಾವು ಯಾವಾಗಲೂ ಸದಾ ಜಾಗೃತರಾಗಿಟ್ಕೊಂಡಿರಬೇಕು. ದೃಷ್ಟಿ ಸತ್ವದೊಳ್ ಇದ್ದಾಗ ನಮ್ಮ ಮನಸ್ಸಿಗೂ ಹಿತ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಹಾಗೆ, ಇದು ಹೀಗೆ ಅಂತ ನಮ್ಮ ಮನಸ್ಸಿನಲ್ಲಿ ಸದಾಕಾಲ ಆ ಏರುಪೇರುಗಳನ್ನೇ ನಾವು ನೆನಪಿಸ್ಕೋತಾ ಇದ್ದರೆ ನಮಗೆ ಕಷ್ಟ, ನಮ್ಮಲ್ಲೇ ಶಾಂತಿ ಇರಲ್ಲ. ಅದನ್ನು ಬಿಟ್ಟು ಅದನ್ನು ದಾಟಿ ಒಳಗಿರುವಂಥ ಸತ್ವವನ್ನು ಗುರುತಿಸುವ ಶಕ್ತಿ ನಮಗೆ ಸಿಕ್ಕಿದ್ರೆ ನಮ್ಮ ಮನಸ್ಸಿಗೂ ಶಾಂತಿ ಸಿಕ್ಕತ್ತೆ, ಮತ್ತು ಅದರ ಮೂಲಕ ಅಲ್ಲಿ ಹೊರಗಿರುವಂಥ ಸತ್ವದ ಪ್ರಕಟೀಕರಣಕ್ಕೆ ನಾವು ಪೂರಕವಾಗಿ ಉತ್ತೇಜನ ಕೊಡೋದಕ್ಕೂ ಸಾಧ್ಯವಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸ್ನೇಹ ಮನಸ್ಸುಗಳ ಮಧುರ ಮಾತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು.

ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸ್ನೇಹ ಮನಸ್ಸುಗಳ ಮಧುರ ಮಾತು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ದುಃಖದಲ್ಲಿ ಎಗಲು ಕೊಡುವುದು, ತಪ್ಪಾದಾಗ ತಿದ್ದುವುದು, ಸಾಧನೆ ಮಾಡಿದಾಗ ಹೆಮ್ಮೆ ಪಡುವುದು ಸ್ನೇಹದ ನಿಜವಾದ ರೂಪಗಳು. ಅಂತಹ ಸ್ನೇಹದ ನೆನಪಿನಲ್ಲಿ ಈ ಲೇಖನ. ಹಬ್ಬಬ್ಬ ಬಿಸಿಲು ಹುರಿಸೆಕೆ ಎಂದು ಒಂದು ದೊಡ್ಡ ಮರದ ನೆರಳಲ್ಲಿ ಪ್ರಯಾಣಿಕ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯಬಹುದು. ಆದರೆ ಬದುಕಿನ ಉರಿ ಬಿಸಿಲಿನಲ್ಲಿ ಆಯಾಸಗೊಂಡ ಮನಸ್ಸಿಗೆ ನೆರಳಾಗಬಲ್ಲವನು ಒಬ್ಬ ನಿಜವಾದ ಸ್ನೇಹಿತ. ಅದರಲ್ಲೂ ಜೀವನದಲ್ಲಿ ಎಲ್ಲವೂ ಕಳೆದು ಹೋದಂತೆ ಭಾಸವಾದ ಕ್ಷಣದಲ್ಲಿಯೂ ನೀನು ಒಂಟಿಯಲ್ಲ ಎಂದು ಎಗಲ ಮೇಲೆ ಕೈ ಇಡುವ ವ್ಯಕ್ತಿಯ ಸ್ನೇಹಿತ. ಆದ್ದರಿಂದ ಸ್ನೇಹವು ಕೇವಲ ಒಂದು ಸಂಬಂಧವಷ್ಟೇ ಅಲ್ಲ, ಅದು ಭಾವ ಬಾಂಧವ್ಯವೂ ಹೌದು. ಮಾನವ ಸಮಾಜದ ವಿಕಾಸದಲ್ಲಿ ಸ್ನೇಹದ ಪಾತ್ರ ಅಪಾರವಾಗಿದೆ. ನಾಗರಿಕತೆ ಬೆಳೆದಂತೆ ಮನುಷ್ಯನ ಸೌಲಭ್ಯಗಳು ಹೆಚ್ಚಿದವು, ಆದರೆ ಆತ್ಮೀಯ ಸಂಬಂಧಗಳು ಅದೇ ಪ್ರಮಾಣದಲ್ಲಿ ಬೆಳೆಯಲಿಲ್ಲ. ಇಂದು ನಗರಗಳು ಎತ್ತರವಾಗುತ್ತಿವೆ, ಮನೆಗಳು ವಿಶಾಲವಾಗುತ್ತಿವೆ, ಸಂಪರ್ಕ ಸಾಧನಗಳು ಅತ್ಯಾಧುನಿಕವಾಗುತ್ತಿವೆ. ಆದರೆ ಮನುಷ್ಯನ ಮನಸ್ಸು ಮಾತ್ರ ದಿನದಿಂದ ದಿನಕ್ಕೆ ಏಕಾಂತದ ಗೋಡೆಗಳೊಳಗೆ ಸೆರೆಯಾಗುತ್ತಿದೆ. ಜನಸಂದಣಿಯ ಮಧ್ಯೆಯೂ ಒಂಟಿತನವನ್ನು ಅನುಭವಿಸುವ ಕಾಲದಲ್ಲಿ ನಾವು ಬದುಕುತ್ತಿದ್ದೇವೆ. ಹಿಂದೆ ಸ್ನೇಹ ಎನ್ನುವುದು ಹಂಚಿಕೊಳ್ಳುವ ಬದುಕಾಗಿತ್ತು. ಶಾಲೆಯ ದಾರಿಯಲ್ಲಿ ಜೊತೆಯಾಗಿ ನಡೆದವರು, ಹೊಲದಲ್ಲಿ ಕೆಲಸ ಮುಗಿಸಿ ಅಡ್ಡಾಡಿದವರು, ಸಂಜೆ ಊರಿನ ಕಟ್ಟೆಯ ಮೇಲೆ ಕುಳಿತು ಮನಸ್ಸು ಬಿಚ್ಚಿ ಮಾತನಾಡಿದವರು ಸ್ನೇಹಿತರಾಗಿದ್ದರು. ಇಂದು ಅದೇ ಸ್ನೇಹ ಬಹುತೇಕ ಮೊಬೈಲ್ ಪರದೆಯೊಳಗೆ ಸೀಮಿತವಾಗಿದೆ. ಆನ್ಲೈನ್ನಲ್ಲಿ ನೂರಾರು ಸ್ನೇಹಿತರಿದ್ದರು, ಸಂಕಷ್ಟದ ಕ್ಷಣದಲ್ಲಿ ಮನೆ ಬಾಗಿಲು ತಟ್ಟುವ ವ್ಯಕ್ತಿಗಳ ಸಂಖ್ಯೆ ಮಾತ್ರ ಕಡಿಮೆಯಾಗುತ್ತಿದೆ. ತಂತ್ರಜ್ಞಾನವು ಸಂಪರ್ಕವನ್ನು ಹೆಚ್ಚಿಸಿದೆ, ಆದರೆ ಸಂಬಂಧಗಳ ಆಳವನ್ನು ಹೆಚ್ಚಿಸಿಲ್ಲ. ಸ್ನೇಹ ಎನ್ನುವುದು ಲಾಭ ನಷ್ಟಗಳ ಲೆಕ್ಕಾಚಾರವಲ್ಲ, ಅದು ಯಾವುದೇ ಒಪ್ಪಂದದ ಮೇಲೆ ನಿಲ್ಲುವುದು ಅಲ್ಲ. ಪ್ರತಿಫಲದ ನಿರೀಕ್ಷೆಯಿಲ್ಲದೆ ಮತ್ತೊಬ್ಬರ ಸಂತೋಷದಲ್ಲಿ ನಗುವುದು, ದುಃಖದಲ್ಲಿ ಹೆಗಲು ಕೊಡುವುದು, ತಪ್ಪಾದಾಗ ತಿದ್ದುವುದು, ಸಾಧನೆಯಾಗಿದಾಗ ಹೆಮ್ಮೆ ಪಡುವುದು, ಇವೆಲ್ಲವೂ ಸ್ನೇಹದ ನಿಜವಾದ ರೂಪಗಳು. ಸ್ನೇಹದ ಮೌಲ್ಯವನ್ನು ಹಣದಿಂದ ಅಳೆಯಲು ಸಾಧ್ಯವಿಲ್ಲ, ಅದು ವಿಶ್ವಾಸದಿಂದ ಮಾತ್ರ ಅಳೆಯಲ್ಪಡುತ್ತದೆ. ಇಂದಿನ ಬದುಕಿನಲ್ಲಿ ಉಪಯುಕ್ತತೆಯೇ ಸಂಬಂಧಗಳ ಮಾನದಂಡವಾಗುತ್ತಿರುವುದು ನೋವಿನ ಸಂಗತಿ. ಇವನಿಂದ ನನಗೇನು ಲಾಭ ಎಂಬ ಪ್ರಶ್ನೆ ಸ್ನೇಹದ ಜಾಗವನ್ನು ಆಕ್ರಮಿಸುತ್ತಿದೆ. ಸ್ವಾರ್ಥದ ಮೇಲೆ ಕಟ್ಟಿದ ಸಂಬಂಧಗಳು ಕಾಲದ ಪರೀಕ್ಷೆಯಲ್ಲಿ ಉಳಿಯುವುದಿಲ್ಲ. ನಿಸ್ವಾರ್ಥದಿಂದ ಮೊಳೆತ ಸ್ನೇಹ ಮಾತ್ರ ಕಾಲದ ಒಡೆತಗಳನ್ನು ಮೀರಿ ಉಳಿಯುತ್ತದೆ. ಸಂಕಷ್ಟದ ಸಂದರ್ಭದಲ್ಲಿ ಜೊತೆಯಾಗುವ ವ್ಯಕ್ತಿಯೇ ನಿಜವಾದ ಸ್ನೇಹಿತ ಎಂಬ ಸತ್ಯವನ್ನು ಜೀವನವೇ ಮತ್ತೆ ಮತ್ತೆ ಕಲಿಸುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಹೆಚ್ಚುತ್ತಿರುವುದರ ಬಗ್ಗೆ ವೈದ್ಯರು ಮತ್ತು ಮನೋವಿಜ್ಞಾನಿಗಳು ಕಳವಳವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಖಿನ್ನತೆ, ಆತಂಕ, ಭಯ, ನಿರಾಶೆ, ಭಾವನಾತ್ಮಕ ಒತ್ತಡಗಳು ಹೆಚ್ಚಾಗುತ್ತಿವೆ. ಇವುಗಳಿಗೆ ಔಷಧಿಯ ಜೊತೆಗೆ ಭಾವನಾತ್ಮಕ ಬೆಂಬಲವು ಅಗತ್ಯ. ಮನಸ್ಸನ್ನು ಅರ್ಥ ಮಾಡಿಕೊಂಡು ಕೇಳುವ ಒಬ್ಬ ಸ್ನೇಹಿತ ಅನೇಕ ಸಂದರ್ಭಗಳಲ್ಲಿ ಅಮೂಲ್ಯ ಔಷಧಿಯಂತೆ ಕೆಲಸ ಮಾಡುತ್ತಾನೆ. ಯಾರಾದರೂ ನಮ್ಮ ಮಾತನ್ನು ತೀರ್ಪು ನೀಡದೆ ಆಲಿಸಿದರೆ ಮನಸ್ಸಿನ ಭಾರವೇ ಅರ್ಧದಷ್ಟು ಕಡಿಮೆಯಾಗುತ್ತದೆ. ಇದರ ನಡುವೆ ಶಿಕ್ಷಣ ವ್ಯವಸ್ಥೆಯು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಮಕ್ಕಳಿಗೆ ವಿಜ್ಞಾನ, ಗಣಿತ, ತಂತ್ರಜ್ಞಾನ, ಭಾಷೆ ಎಲ್ಲವನ್ನು ಕಲಿಸುತ್ತಿದ್ದೇವೆ. ಆದರೆ ಸಹಾನುಭೂತಿ, ಸಹಕಾರ, ಪರಸ್ಪರ ಗೌರವ, ಸ್ನೇಹದ ಮೌಲ್ಯಗಳನ್ನು ಎಷ್ಟು ಕಲಿಸುತ್ತಿದ್ದೇವೆ? ಅಂಕಗಳನ್ನು ಗಳಿಸುವ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಪರಸ್ಪರರನ್ನು ಎದುರಾಳಿಗಳಾಗಿ ಕಾಣಲು ಆರಂಭಿಸಿದರೆ ಮುಂದಿನ ಸಮಾಜದಲ್ಲಿ ಸಹಬಾಳ್ವೆ ಹೇಗೆ ಸಾಧ್ಯ? ಶಿಕ್ಷಣವು ಕೇವಲ ಉತ್ತಮ ವೃತ್ತಿಪರರನ್ನು ರೂಪಿಸಿದರಷ್ಟೇ ಸಾಕಾಗುವುದಿಲ್ಲ. ಉತ್ತಮ ಮನುಷ್ಯರನ್ನು ರೂಪಿಸುವ ಜವಾಬ್ದಾರಿಯು ಶಿಕ್ಷಣಕ್ಕಿದೆ. ಕುಟುಂಬಗಳಲ್ಲಿಯೂ ಇದೇ ಬದಲಾವಣೆ ಕಂಡುಬರುತ್ತಿದೆ. ಒಂದನೊಂದು ಕಾಲದಲ್ಲಿ ನೆರೆಮನೆಯವರು ಬಂಧುಗಳಷ್ಟೇ ಹತ್ತಿರವಾಗುತ್ತಿದ್ದರು. ಇಂದು ಒಂದೇ ಕಟ್ಟಡದಲ್ಲಿ ವರ್ಷಗಳ ಕಾಲ ವಾಸಿಸಿದರೂ ಪರಸ್ಪರ ಹೆಸರು ತಿಳಿಯದ ಸ್ಥಿತಿ ಉಂಟಾಗಿದೆ. ಮನೆಗಳ ಬಾಗಿಲುಗಳಿಗೆ ಭದ್ರತಾ ವ್ಯವಸ್ಥೆಗಳು ಹೆಚ್ಚಾದಂತೆ

ಮನಸ್ಸಿನ ಬಾಗಿಲುಗಳು ಮಾತ್ರ ಮುಚ್ಚಿಕೊಳ್ಳುತ್ತಿವೆ. ಸಂಬಂಧಗಳಿಗಿಂತ ಖಾಸಗಿತನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಜೀವನ ಶೈಲಿ ಮನುಷ್ಯನನ್ನು ಭಾವನಾತ್ಮಕವಾಗಿ ದುರ್ಬಲನನ್ನಾಗಿಸುತ್ತಿದೆ. ಸಾಹಿತ್ಯ ಮತ್ತು ಇತಿಹಾಸವು ಸ್ನೇಹದ ಅನೇಕ ಉದಾತ್ತ ಉದಾಹರಣೆಗಳನ್ನು ಕೂಡ ನೀಡಿವೆ. ಅವು ನಮಗೆ ತಿಳಿಸುವ ಪಾಠವೊಂದೇ: ಸ್ನೇಹ ಎಂದರೆ ವಿಶ್ವಾಸ, ಸ್ನೇಹ ಎಂದರೆ ತ್ಯಾಗ, ಸ್ನೇಹ ಎಂದರೆ ಪ್ರಾಮಾಣಿಕತೆ. ನಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟುವವರಿಗಿಂತ ನಮ್ಮ ತಪ್ಪುಗಳನ್ನು ಪ್ರೀತಿಯಿಂದ ತಿದ್ದುವವರೇ ಬದುಕಿನ ನಿಜವಾದ ಸಂಪತ್ತು. ಸ್ನೇಹವನ್ನು ಉಳಿಸಿಕೊಳ್ಳಲು ಸಮಯವನ್ನು ಹೂಡಿಕೆ ಮಾಡಬೇಕು. ಇಂದು ಜನರು ವೃತ್ತಿ ಜೀವನಕ್ಕಾಗಿ ದಿನದ ಹೆಚ್ಚಿನ ಸಮಯವನ್ನು ಮೀಸಲಿಡುತ್ತಾರೆ, ಆರೋಗ್ಯಕ್ಕಾಗಿ ವ್ಯಾಯಾಮ ಮಾಡುತ್ತಾರೆ, ಹಣಕ್ಕಾಗಿ ಹೆಚ್ಚುವರಿ ಕೆಲಸ ಮಾಡುತ್ತಾರೆ, ಆದರೆ ಸಂಬಂಧಗಳಿಗೆ ಸಮಯ ಕೊಡುವುದನ್ನು ಮುಂದೂಡುತ್ತಲೇ ಇರುತ್ತಾರೆ. ಪರಿಣಾಮವಾಗಿ ಬ್ಯಾಂಕ್ ಖಾತೆಗಳು ತುಂಬುತ್ತವೆ, ಮನಸ್ಸುಗಳು ಖಾಲಿಯಾಗುತ್ತವೆ. ಪರಿಣಾಮ: ಭೌತಿಕ ಸಮೃದ್ಧಿ ಹೆಚ್ಚಿದ್ದರೂ ಭಾವನಾತ್ಮಕ ದಾರಿದ್ರ್ಯ ಹೆಚ್ಚುತ್ತದೆ. ನಾವು ಇಂದಿನ ಮಕ್ಕಳಲ್ಲಿ ಬಾಲ್ಯದಿಂದಲೇ ಸ್ನೇಹದ ಮೌಲ್ಯವನ್ನು ಬೆಳೆಸಬೇಕಿದೆ. ಗೆಲ್ಲುವುದಷ್ಟೇ ಅಲ್ಲ, ಜೊತೆಯಾಗಿ ಗೆಲ್ಲುವುದನ್ನು ಕಲಿಸಬೇಕು. ಕೇಳುವುದನ್ನು, ಕ್ಷಮಿಸುವುದನ್ನು, ಹಂಚಿಕೊಳ್ಳುವುದನ್ನು, ಸಹಾಯ ಮಾಡುವುದನ್ನು ಜೀವನ ಕೌಶಲ್ಯಗಳಾಗಿ ಬೋಧಿಸಬೇಕು. ಏಕೆಂದರೆ ಸಮಾಜದ ಭವಿಷ್ಯವನ್ನು ರೂಪಿಸುವುದು ಕೇವಲ ಬುದ್ಧಿವಂತಿಕೆಯಲ್ಲ, ಉತ್ತಮ ಸಂಬಂಧಗಳನ್ನು ಕಟ್ಟುವ ಸಾಮರ್ಥ್ಯವೂ ಹೌದು. ಬದುಕಿನ ಅಂತಿಮ ಹಂತದಲ್ಲಿ ಯಾರು ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೆನಪಿಸಿಕೊಳ್ಳುವುದಿಲ್ಲ, ನೆನಪಾಗುವುದು ಜೊತೆ ನಡೆದ ಜನರು, ಹಂಚಿಕೊಂಡ ನಗು, ಕಷ್ಟದ ಸಮಯದಲ್ಲಿ ಕೈ ಹಿಡಿದ ಸ್ನೇಹಿತರು. ಯಶಸ್ಸು ಜೀವನಕ್ಕೆ ಗೌರವವನ್ನು ತಂದುಕೊಡಬಹುದು, ಆದರೆ ಸ್ನೇಹ ಮಾತ್ರ ಜೀವನಕ್ಕೆ ಅರ್ಥವನ್ನು ನೀಡುತ್ತದೆ. ಹೀಗಾಗಿ ಸ್ನೇಹವನ್ನು ಒಂದು ದಿನದ ಆಚರಣೆಗೆ ಸೀಮಿತಗೊಳಿಸದೆ ಪ್ರತಿದಿನದ ಬದುಕಿನ ಸಂಸ್ಕೃತಿಯನ್ನಾಗಿ ಮಾಡಬೇಕಾಗಿದೆ. ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ, ಕೃತಕ ಬುದ್ಧಿಮತ್ತೆ ಎಷ್ಟೇ ಬೆಳೆಯುತ್ತಿದ್ದರೂ, ಒಡೆದ ಮನಸ್ಸನ್ನು ಜೋಡಿಸುವ ಶಕ್ತಿ ಇನ್ನು ಮಾನವೀಯತೆಯಿಂದ ಕೂಡಿದ ಸ್ನೇಹದಲ್ಲಿಯೇ ಉಳಿದಿದೆ. ಭವಿಷ್ಯದ ಜಗತ್ತಿಗೆ ಅತ್ಯಾಧುನಿಕ ಯಂತ್ರಗಳಿಗಿಂತ ಹೆಚ್ಚು ಅಗತ್ಯವಿರುವುದು ಇಂತಹ ನಿಸ್ವಾರ್ಥ ಸ್ನೇಹವೇ. ಪ್ರಿಯ ಕೇಳುವರೆ, ಕೇಳದಲ್ಲಷ್ಟೊತ್ತು ಸ್ನೇಹ ಮನಸ್ಸುಗಳ ಮಧುರ ಮಾತು ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೇ, ಇದುವರೆಗೂ ಸ್ನೇಹ ಮನಸ್ಸುಗಳ ಮಧುರ ಮಾತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.

ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಬಗೆಯೇಳರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಈ ಮಥುರಾ ಬಾಬುವಿಗೆ ಒಂದು ಆಸೆ ಇತ್ತು, ಈ ಪ್ರಧಾನ ಅರ್ಚಕ ಅಂತ ರಾಮ್ಕುಮಾರ್ ಇದ್ದಾನಲ್ಲ ಅವನಿಗೆ ಸಹಾಯಕನಾಗಿ ರಾಮಕೃಷ್ಣರು ಯಾಕೆ ಕೇಳಬಾರ್ದು ಅಂತ, ಅಸಿಸ್ಟೆಂಟ್ ಪ್ರೀಸ್ಟ್ ಆಗಿ.

ಬೇಕು ಅಂತ, ಸಹಾಯ ಮಾಡಬೇಕು ಅಂತ. ಇವ್ರು ಅಲ್ಲಿವರೆಗೆ ಏನು ಮಾಡ್ತಿರ್ಲಿಲ್ಲ, ಅವರು ಅಣ್ಣನ ಜೊತೆಗಿರೋರು ಅಷ್ಟೇ. ಆದರೆ ಇವರು ಹಾಡೋದನ್ನು ಕಂಡಾಗ, ಇವರ ಕಣ್ಣಲ್ಲಿ ಆ ಭಕ್ತಿ ಮಿಂಚಿ ಬಂದದ್ದನ್ನು ಕಂಡಾಗ ಯಾಕೆ ಕೇಳಬಾರ್ದು ಅಂತ ರಾಸಮಣಿಗೆ ಹೇಳಿದ, ಕೇಳ್ಬೋದಪ್ಪ ಅಂತ ಹೇಳಿದ. ರಾಮಕೃಷ್ಣ ಹೇಳಿದರು, ನೋಡಪ್ಪ ಭಾಳ ತಕರಾರಾಗುತ್ತೆ ಅದು, ಒಂದೇ ಸಲ ಒಪ್ಕೊಳ್ಳಲ್ಲ, ಮೂರ್ನಾಲ್ಕು ಸಲ ಕೇಳಿ ಪತ್ರ ಬರೋದೆಲ್ಲ ಆದಮೇಲೆ ಕೊನೆಗೆ ರಾಮಕೃಷ್ಣ ಹೇಳ್ತಾರೆ, ನನಗೊಂದು ತಾಸಿದೆಯಪ್ಪ ಮಥುರಾನಾಥ. ಈ ದೇವಿ ವಿಗ್ರಹಕ್ಕೆ ತುಂಬ ಬಂಗಾರದ ಆಭರಣ ಎಲ್ಲ ಇದ್ದಾವೆ, ತುಂಬ ಅಲಂಕಾರಕ್ಕೆ ಆಭರಣ ಇರ್ತಾವಲ್ಲ, ನನಗೆ ಅವನ್ನು ಕಾಪಾಡಿಕೊಳ್ಳೋಕ್ಕಾಗಲ್ಲ. ನಂದು ಏನಿದ್ರು ವಿಗ್ರಹದ ಕಡೆಗೆ ಸುಮಾರು ಅಲ್ಲಿಷ್ಟು ಏನಿದ್ದಾವೆ ಟುಂಗ್ರ ಇದೆ, ಎಲ್ಲಿ ನೆನಪಿಡಲಿ ನಾನು, ನನಗೆ ತಲೆಗೆ ಹೋಗಲ್ಲ, ನನಗೆ ಆಸಕ್ತಿನೂ ಇಲ್ಲ ಅದರೊಳಗೆ. ಅದಕ್ಕೆ ಹೇಳ್ತಾರೆ ಅವುಗಳ ಕಡೆ ಗಮನ ಕೊಡೋದು, ಅವನ್ನ ಪರೀಕ್ಷೆ ಮಾಡೋದು, ಅವನ್ನ ಇಟ್ಕೊಳ್ಳೋದು, ಲಾಕ್ ಮಾಡಿ ಇಟ್ಕೊಳ್ಳೋದು ನನ್ನ ಸ್ವಭಾವಕ್ಕೆ ಹೊಂದಲ್ಲ. ಆಭರಣದ ವ್ಯವಹಾರ ಇನ್ನು ಯಾರಿಗಾದರೂ ಕೊಟ್ಟರೆ ವಿಗ್ರಹದ ಜವಾಬ್ದಾರಿ ನನ್ನ, ಬಟ್ ಅದರಲ್ಲಿ ಕಂಪಾರ್ಟ್ಮೆಂಟ್ ವಿಗ್ರಹ ನೋಡ್ಕೊಳ್ಳೋದು ನನ್ನ ಕೆಲಸ, ಪೂಜೆ ಮಾಡೋದು ನನ್ನ ಕೆಲಸ. ಆದರೆ ಆಭರಣ ಇತ್ತಾ ಹೋಯ್ತಾ ಬಂತಾ ಎಷ್ಟಿತ್ತು ಎಷ್ಟು ಹೋಯ್ತು ನನಗೆ ಗೊತ್ತಾಗಲ್ಲ, ಅದು ನಾನು ಕೇಳ್ಬೇಡ. ಹಂಗೇನು ಮಾಡೋದು ಇದ್ರೆ ಮಾಡ್ತೀವಿ, ಮಥುರ ಅಂತ ಒಪ್ಕೊಂಡ. ಅದೆಲ್ಲ ಬೇರೆ ವ್ಯವಸ್ಥೆ ಮಾಡೋ ಇದ್ದಾರೆ, ಅವ್ರು ಅದೇ ಮಾಡ್ತಾರೆ. ವಿಗ್ರಹದ ಕಡೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು, ಗೊತ್ತಲ್ಲ ಕೆಲವು ವಿಗ್ರಹಗಳ ತಲೆ ಕೆಡಿಸ್ಕೊಳ್ಳಲ್ಲ, ಉಂಗ್ರ ಎಷ್ಟು ಬಂತು ಇದೆಷ್ಟು ಬಂತು ಗೊತ್ತಿರ್ಬೇಕಲ್ಲ, ಒಂದೇ ನಾಮವು ಸಾಲದೆ ಅಂತ. ಗುಡಿಯಲ್ಲಿ ಪೂಜೆ ಮಾಡ್ತಾರೆ ಅರ್ಚರು, ಅಲಂಕಾರ ಮಾಡ್ತಾರೆ, ದೇವರಿಗೆ ಕಣ್ಣು ಕೊಡ್ತಾರೆ ನೋಡಿರ್ಬೇಕು, ದಾನ ಮಾಡ್ತಾರೆ, ಈ ನಾಮ ಕೊಡ್ತಾರೆ ಬೆಳ್ಳಿ ನಾಮ ಹಿಂಗೆಲ್ಲ ಕೊಡ್ತಾರೆ. ಸಿಕ್ಕಾಪಟ್ಟೆ ನಾಮ ಆಯಿತು, ಎಲ್ಲರೂ ಕೊಡ್ತಾರಲ್ಲ, ಎಷ್ಟು ನಾಮ ಹಾಕ್ತೀರಿ ದೇವರಿಗೆ, ಹಾಕಿರ್ತೀವಿ ಆದರೆ ಇಷ್ಟೊಂದು ಹಾಕೋಕ್ಕಾಗಲ್ಲ ಒಂದೇ ಸಲ. ಆ ನಾಮಗಳು ತುಂಬ ಇತ್ತಂತೆ, ಪಾಪ ಅರ್ಚಕರಿಗೆ ಬಡತನ ಕಷ್ಟ ಆಯಿತು. ಅವರಂದರು ಇಷ್ಟೊಂದು ನೂರಾರು ನಾಮ ಇದ್ದಾವೆ, ಒಂದು ನಾಲ್ಕು ತಗೊಂಡು ಹೋದ್ರೆ ಮನೆಗೆ ಸ್ವಲ್ಪ ಅನುಕೂಲ ಆದಿತ್ತು ಅಂತ ಹೇಳಿ ನಾಲ್ಕು ತೊಗೊಳಕ್ಕೆ ಹೋದ ಮನಸ್ಸು ತುಚ್ಚಿತ್ತಂತೆ, ಎರಡೇ ತೊಗೊಂಡು ಹೋಗೋಣ ಅಂತ ಎರಡು ತೊಗೊಂಡು ಹೊರಟ್ರು ಮನೆಗೆ. ಸಾಯಂಕಾಲ ಭಜನೆ ಆಗಬೇಕು, ಯಾರೋ ದಾಸರು ಬಂದಿದ್ದಾರೆ ಮುಂದಕ್ಕೂ ದೇವಸ್ಥಾನ ಮುಂದೆ ಹಾಡ್ತಾ ಇದ್ದಾರೆ, ಬಂದು ಎಲ್ಲ ಕೂತ್ ಕೇಳ್ತಾ ಇದ್ದಾರೆ. ಒಂದು ಹಾಡಾಯಿತು, ಎರಡನೇದು ಹಾಡೋಕೆ ಶುರು ಮಾಡಿದ ದಾಸರು, ಒಂದೇ ನಾಮವು ಸಾಲದೆ ಗೋವಿಂದನ, ಒಂದೇ ನಾಮವು ಸಾಲದೆ ಅಂತ. ಇವನು ನಾಮ ತಗೊಂಡವನು, ಇವನು ಚುಚ್ಚುತ್ತಾ ಇದೆ, ಅವ್ರು ಹಾಡೋನ್ ಭಕ್ತಿಯಿಂದ ಹಾಡ್ತಿದ್ದೆ, ಪಾಪ ಅವನಿಗೇನು ಗೊತ್ತಿಲ್ಲ. ಆ ಹಾಡನ್ನು ಮೆಚ್ಕೊಳ್ಳೋರು ಎಲ್ಲರೂ ಮೆಚ್ಕೋತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ. ಇವನು ಬೇಗ ಮುಗಿಸಿದ್ರೆ ಸಾಕು ಅಂತ ಗೋಣ ಹಾಕ್ತಾ ಇದ್ದಾನೆ, ಹೌದು ಅಂತ. ಅವನು ಮೆಚ್ಕೋತಾನೆ ಅಂತ ಅವ್ನು ರಿಪೀಟ್ ಮಾಡ್ತಾನೆ, ಒಂದೇ ನಾಮವು ಸಾಲದೆ ಅಂತ ಮೂರ್ನಾಲ್ಕು ಸಲ ರಿಪೀಟ್ ಮಾಡಿದಂತೆ. ಅವನ ತಲೆ ಬಿಸಿ ಆಗಿ ಕೊಟ್ಟು, ಎಷ್ಟು ಹೇಳ್ತೀಯೋ, ಎಷ್ಟು ಸಲ ಹೇಳ್ತೀಯ ಅದನ್ನು, ತೊಗೊಂಡದ್ದು ಎರಡೇ, ನೀನು ಒಂದೇ ನಾಮವು ಸಾಲದೆ ಒಂದಲ್ಲ ಎರಡೇ ತೊಗೊಂಡಿದ್ದೇನೆ, ಎಷ್ಟು ಹೇಳ್ತೀಯ ಅಂತ ಹೇಳಿದಂತೆ. ಅಂದರೆ ಅವನು ತಿಂತೆ ಇರೋದು ವಿಗ್ರಹದ ಬಗ್ಗೆ ಅಲ್ಲ, ನಾಮದ ಬಗ್ಗೆ ಚಿಂತೆ. ರಾಮಕೃಷ್ಣರು ಭಾಳ ಸ್ಪಷ್ಟ ಹೇಳ್ತಾರೆ, ಆಭರಣಗಳನ್ನು ಉಂಗುರುಗಳನ್ನು ನನಗೇನು ಹೇಳ್ಬೇಡ, ನನ್ನ ಸಂಬಂಧ ಇಲ್ಲ, ನನಗೇನಿದ್ರು ವಿಗ್ರಹದ ಬಗ್ಗೆ ಇರಬೇಕು ಅಂತ. ಅದಕ್ಕೆ ಮಥುರಾನಾಥ ಒಪ್ಕೊಂಡಂತೆ, ಬೇರೆಯವರು ಇದ್ದಾರೆ ಒಪ್ಪಿಸ್ಬಿಟ್ಟು ನಾಮ ಕಾಪಾಡೋರು ಅಂತೂ ತಮ್ಮ ಕೆಲಸಕ್ಕೆ ರಾಮಕೃಷ್ಣರು ಒಪ್ಕೊಂಡ್ರಲ್ಲ ಅಂತ ಸಂತೋಷ ಆಯ್ತಂತೆ. ರಾಮಕುಮಾರ್ಗೂ ಸಂತೋಷ ಆಯಿತು, ಯಾಕೆ ಗೊತ್ತಾ, ಹೀಗಾದರೂ ಮುಖ್ಯ ಕೆಲಸಕ್ಕೆ ಬಂದಲ್ಲ ಹುಡುಗ, ಅವನು ಒಂದೇನೋ ಕೆಲಸ ಜವಾಬ್ದಾರಿ ಬಂತು, ಇದುವರೆ ಜವಾಬ್ದಾರಿ ಅಂತ ಇಲ್ಲೇ ಇಲ್ಲ, ಹುಡುಗಾಟ ಆಡ್ಕೊಂಡಿದ್ದನು, ಒಂದು ಕೆಲಸ ಜವಾಬ್ದಾರಿ ಬಂತು, ಪೂಜೆ ಮಾಡ್ತಾನೆ ಅಂಥೇಳಿ ಇನ್ನೊಂದಿಷ್ಟು ವಿಧಿವಿಧಾನಗಳನ್ನು ಸರಿಯಾಗಿ ಹೇಳಿಕೊಟ್ರು ಅಂತ. ಪೂಜೆ ಮಾಡೋದು ಹೇಗೆ, ಇದು ಬಹಳ ಮುಖ್ಯ ಸ್ವಾಮಿ. ಪೂಜೆ ಮಾಡುವಾಗ ವಿಗ್ರಹ ಕಾಣಿಸುತ್ತೆ, ವಿಗ್ರಹದ ಒಳಗಿನ ಶಕ್ತಿ ಕಾಣಿಸಲ್ಲ, ತನ್ಮಯನಾಗಿದ್ದವರಿಗೆ ಮಾತ್ರ ಒಳಗಿನ ಶಕ್ತಿ ಕಾಣಿಸುತ್ತೆ, ಇದ್ರೆ ಕಾಣಿಸಲ್ಲ. ನಾನು ಹಿಂದ್ಕೊಂಡು ಹೇಳಿದ್ದೆ, ಪುನರುಕ್ತಿ ಆದರೂ ಅಡ್ಡಿ ಇಲ್ಲ, ಮಾಸ್ತಿಯವರ ನವರಾತ್ರಿ ಕಥೆಗಳಲ್ಲಿ ಬರುವಂಥದ್ದು, ತಾವು ದಯವಿಟ್ಟು ನವರಾತ್ರಿ ಕಥೆಗಳನ್ನು ಓದಬೇಕು, ಒನ್ ದಿ ಮೋಸ್ಟ್ ಬ್ಯೂಟಿಫುಲ್ ಪೀಸ್ ಮಾಸ್ತಿಯವರು ಬರೆದಿದ್ದು, ಸಣ್ಣ ಸಣ್ಣ ಕಥೆಗಳನ್ನು ಅವರು ತಗೊಂಡದ್ದು ಕ್ಯಾಂಟರ್ಬರಿ ಟೇಲ್ಸ್, ಇಂಗ್ಲೆಂಡಲ್ಲಿ ಬಹಳ ಪ್ರಸಿದ್ಧವಾದಂಥ ಹಾಡು, ಆ ಇಡೀ ಇಂಗ್ಲೆಂಡನ್ನು ಪರಿಚಯ ಮಾಡುವಂಥದ್ದು. ಬೇರೆ ಬೇರೆ ಭೂಪ್ರದೇಶಗಳನ್ನು ಎಲ್ಲರೂ ಒಂದು ಕಡೆ ಬಂದಾಗ ಅವ್ರು ಹರಟೆ ಹೊಡಿತಾರೆ, ಜಾತ್ರೆ ಬಂದವರು ತಮ್ಮ ತಮ್ಮ ಊರಿನ ಪರಿಚಯ ಮಾಡ್ತಾರೆ. ಹಾಗೆ ಮಾಸ್ತಿಯವರು ಏನು ಮಾಡಿದ್ರು, ಕರ್ನಾಟಕದ ಎಲ್ಲ ಭಾಗದಿಂದ ಜನರು ಕರ್ಕೊಂಬಂದು ಅಲ್ಲಿ ಕೂಡಿಸಿ ಕಥೆಗಳನ್ನು ಹೇಳಿಸೋದು ಅಂತ, ನವರಾತ್ರಿ ಕಥೆ ಅಂತ ಮಾಡ್ತಾರೆ. ಅದರೊಳಗೊಂದು ಕಥೆ, ಈ ನಮ್ಮ ಮೇಲ್ಕೋಟೆ ದೇವಸ್ಥಾನ ಚಲುವ ನಾರಾಯಣ ಸ್ವಾಮಿ ಅದ್ಭುತ ವಿಗ್ರಹ ಅದು. ಅದರ ಪೂಜೆಗೆ ಇಬ್ಬರು ಆಚಾರ್ಯರು ಇದ್ರಂತೆ, ಹಿರಿಯ ಆಚಾರ್ಯರು ಕಿರಿಯ ಆಚಾರ್ಯರು ಅಂತ ಇದ್ರಂತೆ. ಹಿರಿಯ ಆಚಾರ್ಯರು ಚೆನ್ನಾಗಿ ಓದ್ಕೊಂಡವರು, ಪೂಜೆ ಹೇಗೆ ಮಾಡಬೇಕು ಅಂತ ಗೊತ್ತಿದೆ, ವಿಧಿ ವಿಧಾನಗಳು ಗೊತ್ತು, ಮಂತ್ರ ಎಲ್ಲ ಸರಿಯಾಗಿ ಬರುತ್ತೆ, ಚೆನ್ನಾಗಿ ಪೂಜೆ ಮಾಡ್ತಿದ್ರು. ಈ ಕಿರಿಯ ಆಚಾರ್ಯರು ಅಷ್ಟಿಲ್ಲ, ಮಂತ್ರ ಸರಿಯಾಗಿ ಬರೋಲ್ಲ, ಪೂಜೆ ಮಾಡ್ತಾರೆ ಅದು ಮಂತ್ರ ಸರಿಯಾಗಿ ತಪ್ಪು ತಪ್ಪು ಅಂತಾರೆ. ಅದಕ್ಕೆಲ್ಲರೂ ಹೋಗಿ ಯಾರು ಇರ್ತಾರಲ್ಲ ಬ್ರಾಹ್ಮಣರೆಲ್ಲ ಹೋಗಿ ಶೃಂಗೇರಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರಂತೆ, ನೋಡಿ ಸ್ವಾಮಿ ಸಣ್ಣ ಆಚಾರನ ಕಳಿಸ್ಬಿಡಿ, ಅಬದ್ಧ ಅದು, ತಪ್ಪು ತಪ್ಪು ಹೇಳ್ತಾರೆ, ಸರಿ ಆಗೋಲ್ಲ. ಅದಕ್ಕೆ ಹಿರಿಯ ಆಚಾರ ಚೆನ್ನಾಗಿದ್ದಾರೆ ಅಂತ ಮೂರ್ನಾಲ್ಕು ಸಲ ಇದು ತಕರಾರು ಹೋದಾಗ ಶ್ರೀಗಳಂತ ನಾನೇ ಬಂದು ಸಲ ನೋಡ್ತೀನಿ ಅಂತ ತಕರಾರು ಮಾಡಬೇಡಿ ಅಂದ್ರಂತೆ. ಒಂದ್ಸಲ ಹಿರಿಯ ಆಚಾರ ಚಾನ್ಸ್ ಸಿಗೋದು ಅಪರೂಪ, ಹಿರಿಯ ಆಚಾರ ಊರಿಗೆ ಹೋದಾಗ ರಜೆ ಹಾಕಿದಾಗ ಕಿರಿಯ ಆಚಾರ ಪೂಜೆ ಮಾಡಬೇಕು. ಒಂದ್ಸಲ ಹಿರಿಯ ಆಚಾರ ಇಲ್ಲ, ಕಿರಿಯ ಆಚಾರ ಪೂಜೆ ಮಾಡ್ತಿದ್ದಾರೆ, ಶ್ರೀಗಳು ಬಂದು
ಕಂಬದ ಹಿಂದೆ ಕೂತ್ಕೊಂಡು

ಏನಾಗ್ತದೆ ನೋಡೋಣ ಅಂತ. ಆಚಾರ್ಯ ಗೊತ್ತಿಲ್ಲ ಪಾಪ ಸ್ವಾಮಿಗಳು ಹಿಂದೆ ಕೂತಿದ್ದಾರೆ ಅಂತ ಗೊತ್ತಿಲ್ಲ. ಇವರು ಅಭಿಷೇಕ ಮಾಡ್ತಾ ಇದ್ದಾರೆ, ಇಷ್ಟು ಚಂದ ವಿಗ್ರಹ ಅದು. ಪೂಜೆ ಮಾಡ್ತಲು ನಾರಾಯಣ ಸ್ವಾಮಿ ಪೂಜೆ ಅಭಿಷೇಕ ಮಾಡ್ತಿರ್ಬೇಕಾದ್ರೆ ವಿಷ್ಣು ಸಹಸ್ರನಾಮ ಹೇಳ್ತಾರೆ. ಒತ್ಸರೋ ಒತ್ಸರೋ ಒತ್ಸಿ, ಪಾಪ ಇವರಿಗೆ ಸರಿಯಾಗಿ ಬರಲ್ಲ. ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ, ಅಭಿಷೇಕ ಮಾಡುವಾಗ ನೀರು ಹಾಕ್ತಾ ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂಥೇಳಿ ಅಭಿಷೇಕ ಮಾಡ್ತಾ ಇದ್ರು. ಕಣ್ಣಲ್ಲಿ ನೀರು ಸುರಿತಾ ಇತ್ತು ಆಚಾರ್ಯರಿಗೆ. ಪೂಜೆ ಮುಗಿದ್ಮೇಲೆ ಅಭಿಷೇಕ ಮುಗಿದ್ಮೇಲೆ ಹೊರಗೆ ಬಂದು ನೋಡ್ತಾರೆ, ಶ್ರೀಗಳು ಕೂತಿದ್ದಾರೆ. ಗಾಬರಿ ಆಗ್ಬಿಡ್ತಾವ ಅವ್ರಿಗೆ. ದೀರ್ಘದಂಡ ನಮಸ್ಕಾರ ಮಾಡಿದರು. ಸ್ವಾಮಿ ಕ್ಷಮಿಸ್ಬೇಕು, ನೀವು ಬಂದದ್ದು ಗೊತ್ತಾಗಲಿಲ್ಲ ಅಂತ. ಏನು ತಕರಾರು ಇಲ್ಲ, ಏನು ತಕರಾರು ಇಲ್ಲ. ಒಂದು ಪ್ರಶ್ನೆ ಆಚಾರ್ಯ, ನಿಮಗೆ ನೀವು ಅಭಿಷೇಕ ಮಾಡುವಾಗ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ರಿ, ಅಭಿಷೇಕ ಮಾಡ್ತಾ ಇದ್ರಿ, ಕಣ್ಣಲ್ಲಿ ನೀರು ಯಾಕೆ ನಿಮಗೆ ಅಳ್ತಾ ಇದ್ರಲ್ಲ ಯಾಕೆ ಅಂತ. ಅವ್ರು ಯಾಕೋ ಸ್ವಾಮಿ ನನಗೂ ಗೊತ್ತಿಲ್ಲ, ಅಭಿಷೇಕ ಮಾಡೋ ತಪ್ಪದೇ ಕಣ್ಣಲ್ಲಿ ನೀರು ಬರುತ್ತೆ, ನನಗೆ ಭಾಳ ದುಃಖ ಆಗುತ್ತೆ, ನನಗೆ ದುಃಖ ಆಗುತ್ತೆ. ಯಾಕೆ? ಅವನು ನಾರಾಯಣ, ಹಾಲಿನ ಸಮುದ್ರದಲ್ಲಿ ಇದ್ದಾನೆ, ಮನೆ ಅಲ್ಲ, ಕವರ್ ಇಲ್ಲ, ಏನಿಲ್ಲ, ಮಲ್ಕೊಂಡದ್ದು ಎದ್ರ ಮೇಲೆ, ಹಾವಿನ ಮೇಲೆ, ಹಾವು ತಂಪು, ಅವನು ಬರಿ ಮೇಲೆ ಮಲ್ಕೊಂಡಿದ್ದಾನೆ. ಈ ಹುಚ್ಚಿ ಕಾಲ ಹತ್ರ ಕೂತಿದ್ದಾಳಲ್ಲ, ಒಂದು ಹೊಚ್ಚಬೇಕೋ ಇಲ್ಲ ಅವನಿಗೆ? ಅವನ ಸ್ತೋತ್ರ ಗೊತ್ತಿಲ್ಲ ಅವರಿಗೆ, ಅದನ್ನು ತಪ್ಪಾಗಂದು ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂತ. ಆ ಹುಚ್ಚಿ ಕೂತಿದ್ದಾಳೆ ಕಣ್ಣು ಮುಚ್ಚಿಕೊಂಡು, ಒಂದು ಹೊಚ್ಚಬಾರ್ದ ಅವನಿಗೆ, ಬರಿ ಮೇಲೆ ಮಲ್ಕೊಂಡಿದ್ದಾನ ಅವನು ಅಂತ ಹೇಳಿ ಆ ನಾರಾಯಣನ ಕಷ್ಟ ನೋಡಿ ಚಳಿಯಾಗಿರ್ಬೇಕಲ್ಲ ಪಾಪ ಅವನಿಗೆ ಅಂತ ಬಿಸಿ ಬಿಸಿ ನೀರು ಹಾಕಿ ಅವನ ದುಃಖ ನೋಡಿ ತಳಿರಾರದೆ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು ಅಂತ ಹತ್ರಂತೆ. ಉಳಿದು ಬ್ರಾಹ್ಮಣರು ಪುರೋಹಿತರೆಲ್ಲ ಮುಸಿ ಮುಸಿ ನಕ್ಕರಂತೆ, ನೋಡಿ ಎಂತ ದಾಟಿದ್ದಾನೆ ಇವನು ಅಂತ. ಆಗ ಸ್ವಾಮಿಗಳು ಹೇಳಿದ್ರಂತೆ, ಹಿರಿಯ ಆಚಾರ್ಯರ ಪೂಜೆ ಚಲುವ ನಾರಾಯಣ ಸ್ವಾಮಿಗೆ ಒಪ್ಪಿತ ಆಯಿತೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಿರಿಯ ಆಚಾರ್ಯ ಮಾತ್ರ ಖಂಡಿತ ಒಪ್ಪಿತಾಯಿತು. ಯಾಕಂದರೆ ಅವ್ರು ಪೂಜೆ ಮಾಡ್ತಿರೋದು ವಿಗ್ರಹವನ್ನಲ್ಲ, ಅವ್ರ ಕಣ್ಣಿಗೆ ಸಾಕ್ಷಾತ್ ನಾರಾಯಣ ಕಾಣಿಸ್ತಾ ಇದ್ದಾನೆ ಕಣ್ಣಿಗೆ. ಅದರಿಂದ ಪೂಜೆ ಮಾಡೋದು ಆಕಾರ ಒಂದಾದ

ಬಾಪ ವಾಪಸ್ ಬಾ ಅಂತ ಹೇಳಿ ಕರೆದು ಆಮೇಲೆ ಹೇಳಿದ್ರಂತೆ ಈಗ ಅರ್ಥ ಆಯ್ತು ಮಂತ್ರೋಪದೇಶ ಅಂತ. ಆಗ ಅವ್ರು ಏನು ರಿಪೀಟ್ ಮಾಡ್ತಾರೆ, ನನಗಾದದ್ದು ಅನುಭವ ಇದು ಅಂತ ಕೆನಾರಾಮ್ ಒಂದೇ ಮಾತು ಹೇಳ್ತಾನೆ, ಆ ಅನುಭವ ನನಗೆ ನೀನು ಕೇಳಿದ್ಮೇಲೆ ನನಗಾಯ್ತಪ್ಪ ಇವತ್ತು ಫಸ್ಟ್ ಟೈಮ್ ಆದದ್ದು. ಇದು ಯಾವಾಗಲೂ ನಮಗೊಂದು ನಂಬಿಕೆ ಇದೆ, ನಾವು ಮೇಷ್ಟ್ರ ಆದವ್ರು ಹುಡುಗರಿಗೆ ಕಲಿಸ್ತೀವಿ ಅಂತ ಒಂದು ಭ್ರಮೆಯಲ್ಲಿರ್ತೀವಿ. ಅದು ಭ್ರಮೆ ಅಂತ ಹೇಳೋದು. ನಾವು ಮೇಷ್ಟ್ರಗಳಿಗೆ ಏನಿರ್ತದೆ, ಹುಡುಗರು ನಾನೇ ಕಲಿಸಿದ್ದು, ನಮ್ಮ ಹುಡುಗ ನಾನೇ ಕಲಿಸಿದ್ದು ಅಂತ. ಆದರೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಮೇಷ್ಟ್ರ ಹುಡುಗರಿಗೆ ಕಲಿಸಿದ್ದಕ್ಕಿಂತ ಮೇಷ್ಟ್ರ ಹುಡುಗರಿಂದ ಕಲಿತದ್ದು ಹೆಚ್ಚು. ಶಿಕ್ಷಕ ವೃತ್ತಿಯಲ್ಲಿ ನನಗೆ ಖಾತ್ರಿ ಇದೆ, ನಾವು ಕಲ್ಕೊಂಡದ್ದು ಮಕ್ಕಳಿಂದ ಹೆಚ್ಚು. ನಾನು ಕಲಿಸೋದು 40 ಜನಕ್ಕೆ ಕ್ಲಾಸಲ್ಲಿ, 40 ಜನಕ್ಕೆ ನಾನು ಪಾಠ ಮಾಡ್ತಾ ಇದ್ದೀನಿ, 40 ಜನ ನನಗೆ ಪಾಠ ಮಾಡ್ತಾ ಇದ್ದಾರೆ, 40 ಪಟ್ಟು ನಾನು ಕಲಿತದ್ದು ಹೆಚ್ಚು. ಈ ರೀತಿ ಆ ಶಿಷ್ಯನ ಬಗ್ಗೆ ಆ ಗುರು ಹೇಳ್ತಾನೆ, ನನ್ನ ಮೊಟ್ಟ ಮೊದಲನೇ ಬಾರಿಗೆ ಅನುಭವ ಆದದ್ದು ಈಗ, ನಾನು ಬೇಕಾದಷ್ಟು ಗೊತ್ತಿದೆ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ. ಒಂದು ಸಲ ಯಾವಾಗ ಶಕ್ತಿ ಮಂತ್ರೋಪದೇಶ ಆಯಿತೋ, ನಿಧಾನಕ್ಕೆ ರಾಮ್ಕುಮಾರ್ ಏನು ಮಾಡಿದ್ರು, ಇದು ಹ್ಯಾಂಡ್ ಹೋಲ್ಡಿಂಗ್. ಅದು ನಿಧಾನಕ್ಕೆ ಹೆಂಗೆ ಪಾಸ್ ಆನ್ ಮಾಡ್ತಾರಂದ್ರೆ, ಮೊದಲು ತಾನು ಪೂಜೆ ಮಾಡ್ತಾ ಇದ್ರು ಕಾಳಿ ದೇವಸ್ಥಾನದ್ದು, ಒಂದು ದಿವಸ ನೀನು ಮಾಡಪ್ಪ ಅಂತ ಹೇಳಿ ತಾವು ಬಿಡುಗಡೆಪ್ಕೊಂಡ್ರು. 2 ದಿವಸ ಬಂತು, ನಿಧಾನಕ್ಕೆ ಕಾಳಿ ದೇವಸ್ಥಾನದ ಕಾಳಿ ದೇವಿಯ ಪೂಜೆ ಮಾಡೋದನ್ನು ರಾಮಕೃಷ್ಣನಿಗೆ ಒಪ್ಪಿಸೋಕೆ ಶುರು ಮಾಡಿದರು. ರಾಮಕುಮಾರಿಗೆ ಬಹಳ ಸುಸ್ತಾಗ್ತಾ ಇತ್ತು. ರಾಮಕೃಷ್ಣ ಇದ್ರಂತೆ, ಅಣ್ಣ ನೀನು ರೆಸ್ಟ್ ತಗೋ, ನಾ ಪೂಜೆ ಮಾಡ್ತೀನಿ, ನೀ ಕೂತ್ಕೋ ಅಂತ ಹೇಳಿ ಪೂಜೆ ಮಾಡಿಸೋಕೆ ಶುರು ಮಾಡಿದರು. ಅಣ್ಣಗೆ ಹೇಳಿದ್ರಂತೆ, ಊರಿಗೆ ಹೋಗಬ ಅಣ್ಣ, ಅಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಆಗುತ್ತೆ, ಚೇಂಜ್ ಆಗ್ತದೆ, ಹೋಗಬಾ ನೀನು ಊರಿಗೆ ಅಂತ. ಆಯ್ತು ಹೋಗ್ತೇನೆ ಅಂದ ಅಣ್ಣ. ನೋಡಿ ಹೇಗಿದೆ ಪರಿಸ್ಥಿತಿ, ಭಗವಂತನ ಇಚ್ಛೆ ಹೇಗಿರ್ತದೆ ಅಂತ. ವಿಶ್ರಾಂತಿಗೆ ಹೋಗಿ ಬರಬೇಕು ಅಂತ ರಜೆ ಹಾಕಿದಂಥವನು, ಹೋಗ್ತೀನಿ ನಾನು ಮುಂದಿನ ವಾರ ಅಂತವನು. ಯಾವುದೋ ಸಣ್ಣ ಕೆಲಸ ಬಂತು ಅಂತ ಕಲ್ಕತ್ತೆ ಉತ್ತರಕ್ಕಿರುವಂಥ ಸಣ್ಣ ಹಳ್ಳಿ ಶ್ಯಾಮನಗರ ಅಂತ, ಏನೋ ಒಂದು ಯಾವುದೋ ಪೌರೋಹಿತ್ಯ ಕೆಲಸ, ಒಂದು 2 ದಿವಸದ ಮಟ್ಟಿಗೆ ಹೋಗ್ತೀನಿ ಅಂತ ಹೋದವನು. ಶ್ಯಾಮನಗರದಲ್ಲೇ ಈಗ ತಹ ಇವತ್ತಾದರೆ ಹಾರ್ಟ್ ಅಟ್ಯಾಕ್ ಅನ್ಬೋದಾಗಿತ್ತೇನೋ. ಅಲ್ಲಿ ಹೋದಾಗ ಅಕಸ್ಮಾತ್ತಾಗಿ ಕೂತವನು, ಹಾಗೆ ಕುಸಿದು ಬಿದ್ದು ರಾಮ್ಕುಮಾರ್ ತೀರ್ಕೊಂಬಿಟ್ಟ. ಇದು ನನಗೆ ಬಹಳ ವಿಚಿತ್ರ ಅನಿಸೋದು. ಅಣ್ಣ ಗಟ್ಟಿಯಾಗಿರ್ತಾನೆ, ಅವನು ನಂಬ್ಕೊಂಡು ಬಂದವನ್ ತಮ್ಮ. ಈಗ ಒಂದೇ ಸಲ ತಾನು ಕಾಪಾಡಿದಂಥ ತಂದೆ ಸ್ಥಾನದಲ್ಲಿದ್ದಂಥ ಅಣ್ಣ ಹೋದಾಗ ಏನಾಗಿರಬೇಕು ಅಂತ. ಒಂದೇ ಒಂದು ವರ್ಷ ಪೂಜೆ ಮಾಡಿದ್ದು ರಾಮ್ಕುಮಾರ್ ಅಲ್ಲಿ ಕಾಳಿ ದೇವಸ್ಥಾನದಲ್ಲಿ, ಅಲ್ಲೇ ಇರಬೇಕು ಅಂತ ಬಂದವನು. 1 ವರ್ಷ ಪೂಜೆ ಮಾಡಿದ, ಅರ್ಚಕನಾಗಿದ್ದವನು, ಜೀವನ ಯಾತ್ರೆ ಮುಗೀತು. ಅವನು ತೀರ್ಕೊಂಡಾಗ ಅವನ ವಯಸ್ಸು 50 ವರ್ಷ, ಬಹಳ ದೊಡ್ಡ ವಯಸ್ಸಲ್ಲ 50 ವರ್ಷ. ಅಣ್ಣನ ಸಾವು ರಾಮಕೃಷ್ಣ ತುಂಬ ಆಘಾತವನ್ನು ಉಂಟು ಮಾಡ್ತು. ಮಾಡಬೇಕಾದ್ದೆ ಎಲ್ಲ ಬಿಟ್ಟು ಬಂದಿದ್ದಾರೆ, ಅಣ್ಣನೊಬ್ಬ ನಂಬ್ಕೊಂಡು ಬಂದಿದ್ದಾರೆ, ಇಲ್ಲಿ ಏನೂ ಇಲ್ಲ. ಬಾಲ್ಯದಲ್ಲಿ ತಂದೆಯನ್ನು ಕಲ್ಕೊಂಡಂಥ ರಾಮಕೃಷ್ಣರಿಗೆ ಈಗ ತಂದೆ ಸ್ಥಾನದಲ್ಲಿಂತ ಅಣ್ಣ ಹೋದಾಗ ಅನಿಸ್ಬಿಡ್ತಂತೆ, ಜಗತ್ತಿನ ನಶ್ವರತೆ ಬಗ್ಗೆ ಅರ್ಥ ಆಯಿತು, ಈಗ ಯಾವುದೂ ಕಾಯಮಲ್ಲಪ್ಪ ಅಂತ ಅನಿಸ್ತು. ಇದನ್ನು ಮಾತು ನಾ ಹೇಳಬೇಕು, ವೃದ್ಧಾಪ್ಯ ಮರಣ ರೋಗ ಇದು ಒಂದು ದಿವಸದ ದೃಶ್ಯ ಬುದ್ಧನನ್ನೇ ಹೇಗೆ ಬದಲಾಯಿಸ್ತು ಅಂತ. ಒಂದೇ ಸಲ ನೋಡಿದಾಗ ಮೊಟ್ಟ ಮೊದಲ ಬಾರಿಗೆ ನೋಡಿದವನು, ಛೇ ಇದೇನಿಲ್ಲ ಜೀವನ ಅಂದರೆ ಏನು, ಹಾಗಾಗಿ ನೋಡಬೇಕು ಅಂತ ಹೊರಟುಬಿಟ್ಟ ಆತ ಬುದ್ಧ. ಜಗವೆಲ್ಲ ಮಲಗೆಲ್ಲರೂ ಬುದ್ಧನೊಬ್ಬನೆದ್ದ ಅಂತ ಹೊರಟುಬಿಟ್ಟ. ಅದೇ ರೀತಿ ಇದಾದದ್ದು ಮನಸ್ಸಿನ ಮೇಲೆ ನಕಾರಾತ್ಮಕ ಘಟನೆ ಇದು, ಅಣ್ಣ ತೀರ್ಕೊಂಡ್ರು ನಕಾರಾತ್ಮಕ ಘಟನೆ, ಅದನ್ನು ಬದಲಾಯಿಸ್ಕೊಂಡದ್ದು ಹೇಗೆ ರಾಮಕೃಷ್ಣರು ಅಂತ ಅನ್ನೋದು ಬಹಳ ಮುಖ್ಯ ನನಗೆ. ಆ್ಯಂಡ್ ಪ್ರಸ್ತುತ ಅನಿಸುತ್ತೆ 21ನೇ ಶತಮಾನದಲ್ಲಿ. ನಾ ಹುಡುಗರಿಗೆ ಹೇಳಬೇಕಾದ್ರೆ ಇದನ್ನು ಹೇಳಬೇಕು, ಇದನ್ನು ಏನಾದರೂ ಒಂದು ಅನಪೇಕ್ಷಿತವಾದಂಥ ಘಟನೆ ಆದರೆ, ಮನಸ್ಸಿಗೆ ನೋವಾಗುವಂಥ ಘಟನೆ ಆದರೆ ನಾವು ಕುಸಿದು ಹೋಗ್ಬಿಡ್ತೀವಿ, ಅಯ್ಯೋ ಹಿಂಗಾಯ್ತಲ್ಲ ಅಂತ ನಾವು ನಿರಾಶೆಗೆ ಹೋಗ್ಬಿಡ್ತೀವಿ. ಕೆಲವೇ ಕೆಲವು ಜನರು ಮಾತ್ರ ನಕಾರಾತ್ಮಕವಾದಂಥ ಪ್ರಚೋದನೆಯನ್ನು ಸಕಾರಾತ್ಮಕವನ್ನು ಮಾಡ್ಕೊಂಡ್ಬಿಡ್ತಾರೆ. ಇದು ಬಹಳ ಅಪರೂಪದ, ಅವ್ರು ದೊಡ್ಡವರಾಗ್ತಾರೆ. ಜೀವನದಲ್ಲಿ ದಿನಕ್ಕೆ 100 ಘಟನೆಗಳಾಗ್ತಾವೆ ನಮ್ಮಲ್ಲಿ, ಅದರೊಂದು 15-20 ಘಟನೆ ನಕಾರಾತ್ಮಕವಾಗಿರ್ಬೋದು. ಅದನ್ನು ನಾನು ಬದಲಾಯಿಸ್ಕೊಳ್ಳೋದು ಹೇಗೆ ಬದಲಾಯಿಸ್ಕೋತೀನಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ರಾಮಕೃಷ್ಣರು ಅದನ್ನು ಹೇಗೆ ತೊಗೊಂಡ್ರು ಅಂತ, ಅವ್ರ ಜೀವನದ ಗುರಿಯನ್ನು ಬದಲಾಯಿಸ್ಕೊಂಡ್ಬಿಟ್ರು. ಇದುವರೆಗೂ ಅಣ್ಣ ಇದ್ದ, ಅವನ ಛತ್ರ ಇತ್ತು ಮೇಲೆ, ಅವನ್ ಕಾಪಾಡ್ತಾನೆ ಅಂತಿತ್ತು. ಈಗ ಅಣ್ಣ ಇಲ್ಲಲ್ಲ, ಬೇಡ ಕಾಳಿನೇ ಛತ್ರ ನನಗೆ, ಅದೊಂದೇ ಸಾಕು, ದೇವಿ ಸಾಕು ನನಗೆ. ಪೂರ್ತಿ ಜೀವನವನ್ನ ಇಟ್ಬಿಟ್ಟದ್ದು ಅದಕ್ಕೋಸ್ಕರ, ದೇವಿಗೋಸ್ಕರ ಇಟ್ಬಿಟ್ರು, ಹಾಗೆ ಬದುಕ್ತೀನಿ ಅಂತ. ಯಾವಾಗಲೂ ಜೀವನಕ್ಕೊಂದು ಗುರಿ ಬೇಕಾಗತ್ತೆ. ಒಂದು ಗುರಿ ಇದ್ದಾಗ ಭಾರ ಅನಿಸಲ್ಲ ಜೀವನ, ಯಾವಾಗ ಗುರಿ ಇಲ್ವೋ ಜೀವನ ಭಾರ ಆಗುತ್ತೆ. ಅದು ಬಹಳ ಮುಖ್ಯ. ಅದು ಈ ಥರದ ಅನುಭವಗಳನ್ನು ನಾವು ಬೇಕಾದಷ್ಟು ನೋಡಿದ್ದೇವೆ. ಎಷ್ಟು ಕಡೆ ಹೇಳ್ತಾರೆ, ಒಬ್ರು ಯಾರೋ ಒಂದು ಗುರಿ ನೆಡ್ಕೊಂಡಾಗ ಇನ್ನೇನು ಎಲ್ಲ ಕಳ್ಕೊಂಡಿರ್ತಾನೆ, ಅದೊಂದಕ್ಕೋಸ್ಕರ ಬದುಕಬೇಕು ಅಂತ. ನಾನು ಮದರ್ ಥೆರೇಸಾ ಹೇಳಬೇಕು, ಆಕೆ ಬಂದದ್ದು ಭಾರತಕ್ಕೆ, ಒಬ್ಬಳೇ ಬಂದದ್ದು, ಆದರೆ ದುರ್ಬಲರ ಸೇವೆ ಮಾಡ್ತೀನಿ, ದೀನ ದಲಿತರ ಸೇವೆ ಮಾಡ್ತೀನಿ ಅಂತ ಹೋದಾಗ ಅದೊಂಥರ ಅಬ್ಸೆಷನ್ ಆಗಿಬಿಡುತ್ತೆ, ಅದನ್ನೇ ಮಾಡಬೇಕು, ಬೇರೆ ಯಾವುದೂ ಇಲ್ಲ. ವಿವೇಕಾನಂದರ ಗುರಿ, ನಾನು ದೇಶಕ್ಕೋಸ್ಕರ ದುಡಿತೀನಿ ಅಂತ ಹೊರಟಾಗ ಅದು ಒಂದೇ, ಆ ಪ್ರಚಂಡ ಗುರಿ ಒಂದೇನೆ ಎಲ್ಲವನ್ನೂ ತೆಗೆದು ಹಾಕಿಬಿಡುತ್ತದೆ, ಬದುಕು ಹಗುರ ಆಗ್ತದೆ. ಅದೇ ಮತ್ತೆ ಡಿ ವಿ ಜಿ ಮಾತೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು. ಒಂದು ತತ್ವ ಹಿಡ್ಕೊಂಡು ಹೋಗ್ಬಿಡ್ಬೇಕು ಅಂತ.
ಈ ನಕಾರಾತ್ಮಕವಾಗಿ

ಅಂತ ಪ್ರಚೋದನೆಯನ್ನು ಸಕಾರಾತ್ಮಕ ಮಾಡೋದ್ರೊಳಗೆ ನನ್ನ ಮಟ್ಟಿಗೆ ತಿಳಿದು ತುಂಬ ಚೆನ್ನಾಗಿದ್ದುದು ಅಂದರೆ ಗಾಂಧಿ. ಗಾಂಧಿ ಹಾಗೆ ನಕಾರಾತ್ಮಕ ಪ್ರಚೋದನೆಯನ್ನು ಸಕಾರಾತ್ಮಕವಾಗಿ ಮಾಡಬೇಕಾದ ನಾನು ಯಾವಾಗಲೂ ಹೋದ ಕಾಲೇಜ್ ಹುಡುಗರು ಹೇಳೋದು ಅದೇನೇ ನಾನು, ಅದೊಂದು ಮಾಡೆಲ್ ಇಟ್ಕೊಳ್ರಪ್ಪ ನೀವು. ಒಂದು 4 ಮಾರ್ಕ್ಸ್ ಕಡಿಮೆ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಅಪ್ಪ ಬೈದರು ಅಂತ ಓಡಿ ಹೋಗೋದು ಮನೆ ಬಿಟ್ಟು, ಇದೆಲ್ಲ ಏನು ಜೀವನ ಇದು? ಜೀವನದಲ್ಲಿ ಲಕ್ಷ ಘಟನೆಗಳಾಗ್ತವೆ, ಒಂದು ಘಟನೆ ದೊಡ್ಡ ಡಾಮಿನೇಟ್ ಮಾಡಬಾರ್ದು ನಿಮ್ಮನ್ನು. ಗಾಂಧಿ ಬ್ಯಾರಿಸ್ಟರ್ ಆಗಿ ಬಂದರು ಇಂಗ್ಲೆಂಡಿಂದ, ಪೋರ್ಬಂದರದಲ್ಲಿ ಇದ್ದಾರೆ. ಅವ್ರ ಅಣ್ಣ ದಿವಾನ್ ಆಗಬೇಕು ರಾಜನಿಗೆ, ಅದೇನೋ ತಕರಾರಿತ್ತು. ಒಬ್ಬೇಕಾದ್ರೆ ಬ್ರಿಟಿಷ್ ರೆಸಿಡೆಂಟ್ ಇರ್ತಾನೆ, ಅಲ್ಲಿಬ್ಬನು ಬ್ರಿಟಿಷ್ ರೆಸಿಡೆಂಟ್ ಇರ್ತಾನೆ, ಅವನು ಅಪ್ರೂವ್ ಮಾಡಿದರೆ ದಿವಾನ್ ಆಗ್ಬೋದು. ಗಾಂಧಿ ಇಂಗ್ಲೆಂಡಲ್ಲೇ ಇದ್ರಲ್ಲ, ಇವನೇನು ರೆಸಿಡೆಂಟ್ ಇದ್ದಾನೆ, ಇವನು ಭೇಟಿಯಾಗಿದ್ದಾರೆ ಕ್ಲಬ್ಬಲ್ಲಿ ಅವರು. ನನ್ನ ಸ್ನೇಹಿತ, ನನ್ನ ಪರಿಚಯ ಇದೆ, ನಾವು ಮಾಡಲ್ವಾ, ನನಗೆ ಗೊತ್ತಿದೆ ಬಾ, ನಾನು ಹೇಳ್ತೀನಿ ಬಾ ಅಂತೀವಲ್ಲ. ಅಣ್ಣ ಹೇಳ್ದಂತೆ ಹೋಗಿ ಹೇಳು, ಬ್ರಿಟಿಷ್ ರೆಸಿಡೆಂಟ್ ಒಪ್ಕೊಂಡು ನಾನು ದಿವಾನ್ ಆಗ್ತೀನಿ, ಸ್ವಲ್ಪ ಹೋಗು ಅಂತ. ಇವ್ರು ಮೊದಲು ಬೇಡ ಬೇಡ ಅಂದವರು, ನನಗೆ ಗೊತ್ತುಬಿಡು ಕ್ಲಬ್ಬಲ್ಲಿ ಬೇಕಾದಷ್ಟೆಲ್ಲ ಭೇಟಿಯಾಗಿದ್ದಾನೆ ಲಂಡನಲ್ಲಿ, ಹೇಳ್ತೀನಿ ಅಂತ ಮನೆಗೆ ಹೋದರು. ಧೈರ್ಯ ಅಲ್ವಾ, ನನ್ನ ಸ್ನೇಹಿತ ಅವನು, ಹೇಳ್ತೀನಿ ನಾನು ಅಂತ ಹೋದರು. ಅವ್ರಿಗೆ ಅರ್ಥ ಆದದ್ದು, ಕ್ಲಬ್ಬಲ್ಲಿ ಇರುವಂಥ ಬ್ರಿಟಿಷ್ ಬೇರೆ, ಅಧಿಕಾರದಲ್ಲಿರುವಂಥ ಬ್ರಿಟಿಷ್ ಬೇರೆ. ಮನೆಗೆ ಹೋದಾಗ ಇವ್ರು ಹೇಳ್ತಾರೆ, ಐ ಆಮ್ ಗಾಂಧಿ, ಐ ಮೆಟ್ ಯು ಇನ್ ದ ಕ್ಲಬ್ ದೇರ್ ಇನ್ ಲಂಡನ್ ಅಂದ್ರಂತೆ. ಯಾ ಐ ನೋ ಅಂದ ಅವನು, ಗೊತ್ತು ನಾನು ಭೇಟಿಯಾಗಿದ್ದು ಕರೆಕ್ಟ್, ಇದಕ್ಕೆ ಯಾಕೆ ಬಂದು ಅಂತ ಕೇಳ್ದ. ಇವ್ರು ನಮ್ಮಣ್ಣ ವಶೀಲಿ, ನಮ್ಮಣ್ಣ ನೀವು ಮನಸ್ಸು ಮಾಡಿದರೆ ಅವನು ದಿವಾನ್ ಆಗ್ತಾನೆ ಅಂತ. ಡೋಂಟ್ ಟಾಕ್ ಅಬೌಟ್ ಇಟ್ ಅಂದ, ಮಾತಾಡ್ಬ ಅದ್ರ ಬಗ್ಗೆ ಬಿಟ್ಬಿಡು, ನಾಟ್ ಪಾಸಿಬಲ್. ಇವ್ರು ಒತ್ತಾಯ ಮಾಡಿ, ಹಂಗಲ್ಲ ನಮ್ಮ ಅಣ್ಣ ಒಳ್ಳೆಯವನು, ಅವನೇನ್ ಹೇಳಿಲ್ಲ ನೀವು ಮಾತಾಡ್ಬೇಡ ಅಂತ ಹೇಳಿಲ್ಲ, ಬಿಟ್ಬಿಡೋದನ್ನ ಅಂತ ಹೇಳ್ದ. ಇವ್ರು ಮತ್ತೊಮ್ಮೆ ಹೇಳಿದಾಗ ಅವನು ಏನು ಮಾಡ್ತಾನೆ ಗೊತ್ತಾ, ಅಟೆಂಡರ್ ಕರೆಸಿ ಎತ್ತು ಹೊರಗೆ ಹಾಕಿವ್ನ ಅಂತಾನೆ, ರೋಡಿಗೆ ತಳಿಸ್ಬಿಡ್ತಾನೆ ರೋಡಿಗೆ. ಇದು ನಕಾರಾತ್ಮಕನು ಸಕಾರಾತ್ಮಕನು, ನಕಾರಾತ್ಮಕ ಅಲ್ವಾ? ಯಾರ ಪರಿಚಯ ಇದೆ ಅಂತ ನೀವು ಹೇಳೋಕೆ ಹೋಗಿದ್ರಿ ಒಂದು ಮಾತು, ಅವನು ನಿಮ್ಮನ್ನು ಕತ್ತಿ ಹಿಡಿದು ರೋಡಿಗೆ ತಳಿಸಿದ್ರೆ ಬಹಳ ಅಸಹ್ಯ ಅನ್ಸಲ್ಲ? ಅವನ ಮುಖ ನೋಡಲ್ಲ ಅಂತೀವಿ, ಕೆಲವು ದ್ವೇಷದಿಂದ ಅವನು ಹೊಡಿಬೇಕು ಅಂತ ಹೋಗ್ತೀವಿ ಅಲ್ಲ, ಇದೆಲ್ಲ ಮಾಡ್ತೀವಿ. ಗಾಂಧಿ ಏನು ಮಾಡಿದರು? ದಿಸ್ ಇಸ್ ದ ಬ್ಯೂಟಿ. ಮನೆಗೆ ಬಂದು ವಿಚಾರ ಮಾಡ್ತಾರೆ, ತಪ್ಪು ನಂದೆ, ಸ್ನೇಹಿತ ಇದ್ದಾನೆ, ನಾನು ಹೋಗಿ ವಶೀಲಿ ಹಚ್ಚಿದಾಗ ನಾನು ಸ್ನೇಹದ ದುರ್ಬಳಕೆ ಮಾಡಿಕೊಂಡೆ, ನಾನು ತಪ್ಪು ನಂದಿದೆ. ಆದ್ದರಿಂದ ಸ್ನೇಹವನ್ನು ಅಧಿಕಾರವನ್ನು ಜೋಡಿಸ್ಬಾರ್ದು ಒಂದಕ್ಕೊಂದು, ಅಧಿಕಾರ ಅಧಿಕಾರ, ಸ್ನೇಹ ಸ್ನೇಹ. ಅದನ್ನು ಮಾಡಿದ್ದು ನಾನು ತಪ್ಪು ಅಂತ ಮರುದಿವಸ ನಾನು ಹೋಗಿ ಅಪಾಲಜಿ ಕೇಳ್ತಾರೆ, ಐ ಆಮ್ ಸಾರಿ, ಐ ಶುಡ್ ನಾಟ್ ಹ್ಯಾವ್ ಕಮ್. ಇದು ವಿಚಿತ್ರ ಇದೆಯಲ್ಲ. ಮುಂದೆ ಅದು ಹೇಗೆ ಬದಲಾಯಿಸ್ಕೊಂಡ್ರು ಅಂದರೆ, ಅಣ್ಣನಿಗೆ ಹೇಳಿದ್ರು, ಅಣ್ಣ ನೀನು ಕೇಳಕ್ಕೆ ಹೋಗಬೇಡ, ನೀನು ಎಬಿಲಿಟಿ ಬೆಳೆಸ್ಕೊಂಡು ತಾನೇ ಅಧಿಕಾರ ಬರ್ತದೆ ನಿನಗೆ, ಅದಾಗೋ ತನಕ ಹೋಗಬೇಡ. ಇನ್ನೊಂದು, ನಾವು ಮೆರಿಟ್ಸ್ಬರ್ಗ್ ಘಟನೆ ಕೇಳಿದ್ದೀವಿ. ನಾವು ಮೆರಿಟ್ಸ್ಬರ್ಗಲ್ಲಿ ಅವರು ಟ್ರೈನನ್ನು ತಳ್ಳಿಬಿಟ್ಟ, ಅವನು ಫಸ್ಟ್ ಕ್ಲಾಸ್ ಟಿಕೆಟ್ ಇದ್ದರೂ ಕೂಡ ಇವನು ಬೇರೆ ಕಪ್ಪು ಜನ ಕೂಡಬಾರದು ಅಂತ ಫಸ್ಟ್ ಕ್ಲಾಸ್ ತಳ್ಳಿಬಿಟ್ರು ರೋಡಿಗೆ. ಅದೇ ಕತೆ ಗೊತ್ತು ನಮಗೆಲ್ಲ. ನಾನು ಆ ಜಾಗದಲ್ಲಿ ನಿಂತು ನೋಡಿದ್ದೆ ಮೆರಿಟ್ಸ್ಬರ್ಗಿಗೆ ಹೋಗಿ, ಅದು ಹುಚ್ಚಿ, ನನಗೂ ಒಂಥರ ಹುಚ್ಚೇ ಅದು, ಹುಚ್ಚಿಗೆ ಔಷಧಿ ಇಲ್ಲ. ನಾನು ಗಾಂಧೀಜಿನ ಯೋಗದಿಗೆ ಎಷ್ಟು ಗಂಟೆಗೆ, ರಾತ್ರಿ 1 ಗಂಟೆ ಮೇಲೆ, 1-1.5 ಒಳಗೆ ನಾನು ಅಲ್ಲಿ ಹೋಗಿ 1:30 ಆ ಜಾಗ ಇಟ್ಟಿದ್ದಾರೆ, ಇನ್ನು ಗಾಂಧಿನ ತಳ್ಳಿ ಜಾಗ ಅಂತ ಇಟ್ಟಿದ್ದಾರೆ. ಅಲ್ಲಿ ಹೋಗಿ ನಿಂತ್ಕೊಂಡು ಆ ಚಳಿಯಲ್ಲಿ ಏನಾಗಿದ್ದಿರ್ಬೇಕು ಗಾಂಧಿಗೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳಕ್ಕೆ ಹೋಗಿದ್ದೆ. ಗಾಂಧೀಜಿ ಬದುಕಿದ ಎಲ್ಲ ಜಾಗ ನೋಡಿದ್ದೇನೆ, ದರ್ಬನ್ನಲ್ಲಿ, ಪ್ರಿಟೋರಿಯಾದಲ್ಲಿ, ಟಾಲ್ಸ್ಟಾಯ್ ಆಶ್ರಮ ಎಲ್ಲಕ್ಕೆ ಹೋಗಿ ಬಂದೆ. ಆ ಜಾಗದ ಮೆರಿಟ್ಸ್ವರ್ ಪ್ಲಾಟ್ಫಾರ್ಮ್ ನಿಂತ್ಕೊಂಡಾಗ ಒಂದು ಕ್ಷಣ ವಿಚಾರ ಮಾಡಿದೆ, ನಾನು ತಳ್ಳಿದ್ರೆ ಏನು ಮಾಡ್ತಿದ್ದೆ ನಾನು ಅಂತ ಕಲ್ಪನೆ ಮಾಡ್ಕೊಳ್ಳಿ. ದೇಶದ ರೂಲಪ್ಪ, ನಾನೇನು ಮಾಡೋಕ್ಕಾಗ್ತದೆ, ಕಪ್ಪು ಜನ ಹೋಗೋಂಗಿಲ್ಲ ಫಸ್ಟ್ ಕ್ಲಾಸಲ್ಲಿ, ನನಗೆ ಯಾರೂ ಹೇಳಲಿಲ್ಲ, ಫಸ್ಟ್ ಟೈಮ್ ಟಿಕೆಟ್ ಕೊಟ್ಟು ಕೂಡಿಸಿದ್ದಾರೆ ಕೂತಿದ್ದೆ ಅಂತ ಬ್ಯಾಗ್ ಇಟ್ಕೊಂಡು 3rd ಕ್ಲಾಸ್ಗೆ ಹೋಗಿ ಕೂತ್ಕೋತಿದ್ವಿ ನಾವು. ಇವ್ರಿಗಿಂತ ಮೊದಲು 1000 ಜನ ಹಾಗೆ ಮಾಡಿದ್ದಾರೆ, ಇವ್ರ ನಂತರನೂ 1000 ಜನ ಅದನ್ನೇ ಮಾಡಿದ್ದಾರೆ, ಬ್ಯಾಗ್ ಇಟ್ಕೊಂಡು ಬೇರೆ. ಇನ್ನೊಂದು ರೂಲ್ ಇದೆಯಪ್ಪ, ಅವ್ರದ್ದೇನು ಮಾಡೋಕ್ಕಾಗ್ತದೆ ಅಂತ ಹೋಗ್ಬೋದಾಯ್ತು. ಗಾಂಧಿ ಹೋಗಲಿಲ್ಲ, ಬರಗೂ ಹೋಗಲಿಲ್ಲ, ಪ್ಲಾಟ್ಫಾರ್ಮ್ ಮೇಲೆ ಚಳಿಯಲ್ಲೇ ಕೂತ್ಕೊಂಡ್ರು, ರಾತ್ರಿ ಎಲ್ಲ ಕೂತ್ಕೊಂಡು ವಿಚಾರ ಮಾಡಿದರು. ಏನು ಮಾಡ್ಬೇಕು ನಾನೀಗ, ಹೋರಾಡ್ಬೇಕು ಅವನ ಜೊತೆಗೆ? ಕೇಳ್ತಾರ, ನಾನು ಹೊಸಬ, ಒಂದು ವಾರ ಆಗಿದೆ ಅಷ್ಟೇ ಸೌತ್ ಆಫ್ರಿಕಾಗೆ ಬಂದು, ಯಾರು ಕೇಳ್ತಾರೆ? ದಯವಿಟ್ಟು ಗಮನಿಸಿ, ಅವ್ರು ವಿಚಾರ ಮಾಡಿದ್ರಂತೆ ನನ್ನ ಹಾಗೆ ಸಾಕಷ್ಟು ಜನ ಬೇರೆ ಕಂಪಾರ್ಟ್ಮೆಂಟಿಗೆ ಹೋಗಿದ್ದಾರೆ, ಇದು ಅಪಮಾನ ಅಂತ ತಗೊಂಡು ನಾನು ಜನರನ್ನು ಒಗ್ಗೂಡಿಸಿ ಈ ಪದ್ಧತಿಯನ್ನು ಬದಲಾಯಿಸ್ಬೋದಲ್ಲ ಅಂತ ಹೇಳಿ ತೀರ್ಮಾನ ಮಾಡ್ಕೋತಾರೆ. ಭಾರತಕ್ಕೆ ಬರೋದು ಬಿಟ್ಟು ಅಲ್ಲಿ ಇರ್ತಾರೆ. 1 ವರ್ಷ ಅಂತ ಕರಾರ ಮೇಲೆ ಹೋದಂಥ ಗಾಂಧಿ 21 ವರ್ಷ ಬದುಕ್ತಾರೆ ಸೌತ್ ಆಫ್ರಿಕಾದಲ್ಲಿ, 21 ವರ್ಷ. ಮರುದಿನ ಪ್ರವಾಸದಲ್ಲಿ ಹೋಗ್ಬೇಕಾದ್ರೆ ಅದೇನೆ, ಚಾರ್ಲ್ಸ್ಟನ್ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಕುದುರೆ ಗಾಡಿಯಲ್ಲಿ ಹೋಗುವಂಥದ್ದು ಅಂದರೆ ಎಷ್ಟು ವಿಚಿತ್ರ ಅನಿಸುತ್ತೆ ನನಗೆ. ಅಂದರೆ ಇದೊಂದು ವಿಚಿತ್ರ, ಭಾಳ ಕ್ರಿಯೇಟಿವ್ ಮೈಂಡ್ ಅದು. ಅಂಥ ಮೈಂಡ್ ಇದ್ದಾಗ ಮಾತ್ರ ಹೊಸ ಹೊಸ ಐಡಿಯಾ ಬರೋದು. ಕುದುರೆ ಗಾಡಿಯಲ್ಲಿ ಹೋಗ್ಬೇಕು ಇವರು, ಚಾರ್ಲ್ಸ್ಟನ್ಗೆ ಹೋಗ್ಬೇಕು. ಹೋಗ್ಬೇಕಾದ್ರೆ ಕುದುರೆ ಗಾಡಿ ಹೇಗಂದ್ರೆ ಬಾಕ್ಸ್ ಇರ್ತಿತ್ತಂತೆ ಹಿಂದೆ, ಒಂದು ಪೆಟ್ಟಿಗೆ. ಮುಂದೆ ನಿಮ್ಮ ಕಲ್ಪನೆ ಬರುತ್ತೆ, ಹೀ ಒಂದು ಜಾಗ ಇರುತ್ತೆ ಸಾರಥಿ ಕೂತ್ಕೊಳ್ಳೋದಕ್ಕೆ, ಇಬ್ರು ಕೂತ್ಕೋಬೋದು ಅಲ್ಲಿ ಪಕ್ಕದಲ್ಲಿ. ಮುಂದೆ ಕುದುರೆ, ಆ ಕಾಲು ಕೆಳಗೆ ಹುಲ್ಲು ಗಿಲ್ಲು ತಟ್ಟು ಗೋಣಿ ಚೀಲ ಹಾಕಿರ್ತಾರೆ. ಇವ್ರು ಮುಂದೆ ಕೂತ್ಕೋ ಅಂದ, ಅವನು ಕೂತ್ಕೋತಿಂದ ಹಿಂದೆ ಡಬ್ಬ ಖಾಲಿ ಇರ್ಬೇಕಾದ್ರೆ ಕೂತ್ಕೋತಿದ್ರು, ಕೂತ್ಕೋ ಅಂದ. ಅವನು ಓಡಿಸೋನು, ಗಾಡಿ ಓಡಿಸೋನು, ಒಳಗೆ ಕೂತ್ಕೊಂಡ್ರು ಡಬ್ಬದೊಳಗೆ.

ಆದ್ರೆ ಒಳಗೆ ಕೂತ್ಕೊಳಕ್ ಆಗಲ್ಲ, ಗಾಳಿ ಆಡಲ್ಲ, ಪೆಟ್ಟಿಗೆ ಇದ್ದಂಗಿರ್ತದೆ. ಅಲ್ಲೂ ಒಂದು ರೂಲ್ ಇತ್ತು, ಬಿಳಿಯ ಬಂದ್ರೆ ಕರಿಯರ್ ಒಳಗೆ ಕೂತ್ಕೊಳ್ಳಂಗಿಲ್ಲ ಡಬ್ಬಾದೊಳಗೆ, ಅದು ಬಿಳಿ ಹಿರಿಯ ಪ್ರಿಫರೆನ್ಸ್. ಇವರು ಪುಣ್ಯ, ಅವರು ಅಪೇಕ್ಷೆ ಮಾಡ್ದಂಗೆ ಅವನೋ ಬಿಳಿಯ ನಿಲ್ಲಿಸಿದ, ಎಳಿಯೋ ಕೆಳಗೆ ಅಂದ. ಇವರು ಆರಾಮಾಗಿ ಖುಷಿಯಾಗಿದ್ದು, ಹೊರಗೆ ಬರಬೇಕಾಗಿತ್ತು ಇವರಿಗೆ. ಹೊರಗಡೆ ಬಂದು ಅವನು ಓಡಿಸ್ತಾ ಇದ್ದಾರೆ, ಜಟಕ ಓಡಿಸೋನು, ಅವ್ನು ಪಕ್ಕದಲ್ಲಿ ಕೂತ್ಕೊಂಡ್ರು, ಕಣ್ಮ ಚಿತ್ರ ಬರ್ತದೆ, ಪಕ್ಕದಲ್ಲಿ ಕೂತ್ಕೊಂಡ್ರು. ಆ ಡಬ್ಬದಲ್ಲಿ ಅವ್ನು ಬಿಳಿಯಾಗಿ ಕೂತ್ಕೊಂಡ, ಅವನು ಕಂಡಾಪಟ್ಟಿ ಸಿಗರೇಟ್ ಸೇದವನು. ಮೊದಲೇ ಗಾಳಿ ಆಡಲ್ಲ ಒಳಗಡೆ, ಇವನೊಂಥರ ಫ್ಯಾಕ್ಟ್ರಿ ಥರ ಹೊಗೆ ಬಿಟ್ಟು ಅವಳು ತುಂಬ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಹೊತ್ತಾದ್ದನ್ನು ಒಳ್ಳೆ ಗಾಳಿ ಬೇಕು ಅನಿಸಿರ್ಬೇಕು ಅವನಿಗೆ. ಗಾಡಿ ನಿಲ್ಲಿಸೋ ಅಂತ ಹೇಳ್ದ, ನಿಲ್ಲಿಸಿದ. ಏ ಕೂಲಿ ಹೇಳ ಮೇಲೆ, ನೀ ಒಳಗೆ ಕೂತ್ಕೊ ಹೋಗು ಅಂದ. ಇವ್ರು ಹೇಳ್ದ, ಒಂದು ಸಲ ಎದ್ದಿದ್ದೀನಿ ನಾನು, ಇನ್ನು ತಿರ್ಗಾ ಮುರುಗ ಹೇಳೋಲ್ಲ ನಾನು, ನಾನು ಇಲ್ಲೇ ಕೂಡ್ತೀನಿ, ಹೇಳೋಲ್ಲ. ಅವನು ಬಿಡ್ತಾನ, ಅವನು ಮುಖಕ್ಕೊಂದು ಜೋರಾಗಿ ಹೊಡೆದ. ಇವನಿಗೆ ಹೊಡೆದಾಗ ಈ ತಲೆ ಹೋಗಿ ಅಲ್ಲಿ ಬಾರ್ ಇರುತ್ತಲ್ಲ ಮೇಲೆ ಹಿಡ್ಕೊಳ್ಳೋದು, ಅದು ಬಡಿತು, ಗಾಯ ಆಯಿತು, ರಕ್ತ ಬರೋಕ್ಕೆ ಶುರು ಆಯಿತು. ಗಾಂಧಿ ಏನು ಮಾಡಿದರು, ಜಾಗ ಬಿಟ್ಟು ಹೇಳಲಿಲ್ಲ, ಆದರೆ ಕೈ ಬಿಟ್ಟು ಕಿಡ್ಕೊಂಬಿಟ್ರು, ತಿರುಗಿ ಹೊಡಿಲಿಲ್ಲ, ಅವನ ಬೈಲಿಲ್ಲ, ಏನು ಮಾಡಲಿಲ್ಲ. ಅವನು ಒಂದು ಸಮ ಪಟ ಪಟ ಪಟ ಪಟ ಹೊಡೆದ, ಹೊಡಿಸ್ಕೊಂಡ್ರು, ತಿರುಗಿ ಒಂದು ಮಾತಾಡಲ್ಲ, ಕೈ ಬಿಡಲಿಲ್ಲ. ಜನಕ್ಕೂ ಏ ಸತ್ತು ಹೋಗ್ತಾನೆ ಬಿಡ್ರಿ, ಅವನು ಬಿಟ್ಬಿಡ್ರಿ, ಕೂತ್ಕೊಂಡು ನಾ ಕೂತ್ಕೊಳ್ಳಿ ಬಿಡೋ, ಸಾಯ್ತಾನ ಅದ್ರ ಹಿಡ್ಕೊಂಡು ಕೂತಿದ್ದಾನು, ಬಿಡಲ್ಲ ಅಂತ. ಯಾಳಾಗ ಹೋಗಲಿ ಅವನಂತ ಮತ್ತೆ ಹೋಗೋಣ ಬದಲು ಕೂತ್ಕೊಂಡ. ವಾಪಸ್ ಒಂದಲ್ಲಿ ಡೈರಿಯಲ್ಲಿ ಬರೀತಾರೆ ಗಾಂಧಿ, ಐ ಗಾಟ್ ಎ ಸೊಲ್ಯೂಷನ್ ಟು ದ ಪ್ರಾಬ್ಲಮ್. ನೋಡಿ ಹೇಗಿದೆ, ಹೊಡ್ಸ್ಕೊಂಡು ಸಂತೋಷ ಆಗುತ್ತೇನ್ರಿ ಯಾರಿಗಾದರೂ. ಅವನು ಜಟ್ಕಾದವನು ಹೊಡೆದ, ಅವನು ಬಿಳಿಯವನು ಹೊಡೆದ, ಎಲ್ಲ ಹೊಡೆದ್ರು, ಹೊಡ್ಸ್ಕೊಂಡು ಸುಮ್ಮನೆ ಬಂದು ಹೇಳ್ತಾರೆ. ಅಸಹಕಾರ ಸತ್ಯಾಗ್ರಹ ಅಂದರೆ ಏನು ಅಂತ ನನಗೆ ಇವತ್ತು ಗೊತ್ತಾಯಿತು, ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಮಾತದು, ನಾನು ತಿರುಗಿ ಹೊಡಿಲಿಲ್ಲ, ಎಗ್ರೆಸಿವ್ ಆಗಲಿಲ್ಲ, ಆದರೆ ಅವನು ಹೇಳಿದ್ದು ಒಪ್ಪಲಿಲ್ಲ, ನನ್ನ ಜಾಗ ಬಿಡಲಿಲ್ಲ. ಈ ಅಸಹಕಾರ ಆಂದೋಲನಕ್ಕೆ ಬೀಜ ಬಂದದ್ದಲ್ಲಿ, ಮುಂದೆ ದೊಡ್ಡ ಆಂದೋಲನ ಆಗಿ ಸ್ವಾತಂತ್ರ್ಯಕ್ಕೆ ಕಾರಣ ಆಯ್ತದ್ದು, ಆದರೆ ಅಂಥ ಆಂದೋಲನಕ್ಕೆ ಬೀಜ ಆದದ್ದಲ್ಲಿ. ನಕಾರಾತ್ಮಕವಾದದ್ದನ್ನು ಅದನ್ನು ಬಳಸ್ಕೊಂಡು ಬದಲಾಗಿ ಸಕಾರಾತ್ಮಕ ಮಾಡ್ಕೋಬೇಕಾದದ್ದು. ಇಲ್ಲಿ ರಾಮಕೃಷ್ಣ ಹೇಳ್ತಾರೆ, ನನಗೆ ಒಂದು ಸೊಲ್ಯೂಷನ್ ಸಿಕ್ತೀವಿ, ಅಣ್ಣ ಹೋದ, ಇದ್ಯಾವುದು ಶಾಶ್ವತ ಅಲ್ಲ ಅಂತಾಯ್ತು. ಹಾಗಾದ್ರೆ ಶಾಶ್ವತ ಯಾವುದು? ದೇವಿ, ಆ ತಾಯಿ ನಂಬ್ಕೋಬೇಕು ಅಂತ ಹೇಳಿ ಅದನ್ನು ಕಾಣೋಕ್ಕೆ ಶುರು ಮಾಡಿದರು. ಮೊದಲೇ ಉನ್ಮತ್ತತೆ ಬರ್ತಾ ಇತ್ತು, ಆನಂದದ ಉನ್ಮತ್ತತೆ ಬರ್ತಾ ಇತ್ತು, ಅದು ಇನ್ನೂ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಮನಸ್ಸು ಪೂರ್ತಿ ಬೆದಲಾಯಿತು, ಮೊದಲಿನ ನಗು ಹರಟೆ ಎಲ್ಲ ಮಾಯ ಆಗ್ಬಿಡ್ತು. ಒಂದೇ ಸಲ ಗಂಭೀರ ಆದರು, ಮಾತಿಲ್ಲ, ಹರಟೆ ಇಲ್ಲ. ರಾತ್ರಿ ಆದ ತಕ್ಷಣ ದಕ್ಷಿಣೇಶ್ವರದಲ್ಲಿ ಪಂಚವಟಿ ಅಂತ ಒಂದು ಏರಿಯಾ, ಅಲ್ಲಿಗೆ ಹೋಗ್ಬಿಡೋರು ಪ್ರಾರ್ಥನೆ ಮಾಡೋದಕ್ಕೆ. ಪಂಚವಟಿಗೆ ಹೋಗಿ ರಾತ್ರಿ ಕೂತ್ಕೋಬೇಕು. ಒಂದ್ಸಲ ರಾತ್ರಿ ಹೃದಯ ಎದ್ದ, ನೋಡ್ತಾನೆ ಪಕ್ಕದಲ್ಲಿ ರಾಮಕೃಷ್ಣರಿಲ್ಲ, ಎಲ್ಲಿ ಹೋಗಿರ್ಬೇಕು ಇವರು, 10 ನಿಮಿಷ ಕೂತ ಬರ್ತಾರೆ ಅನ್ನೋ ಬರ್ತಾರೆ ಅನ್ನೋಂತ. ಅರ್ಧ ಗಂಟೆ ಆದರೂ ಬರಲಿಲ್ಲ, ಎತ್ಕೊಂಡ ಬೆಳಿಗ್ಗೆ 3 ಗಂಟೆಗೆ ಬಂದರು. ಎಲ್ಲಿ ಹೋಗಿದ್ದೆ, ಮಾತೇ ಇಲ್ಲ, ಮಲ್ಕೊಂಡ್ಬಿಟ್ರು. ಈಗ ಎಬ್ಸೋದಕ್ಕೆ ಬಿಟ್ಟ, ದಿನ ನೋಡ್ತಾ ಇದ್ದಾನೆ, ರಾತ್ರಿ 10 ಗಂಟೆ 11 ಗಂಟೆ ಪೂಜೆ ಮುಗಿದ್ಮೇಲೆ 11 ಗಂಟೆಗೆ ಹೊರಗೆ ಹೋಗ್ತಾರೆ ಕತ್ಲೆಯಲ್ಲಿ. ಎಲ್ಲಿ ಹೋಗ್ತಾರೆ ಇವರು ಅಂತ ನೋಡ್ಕೊಂಡು ಹೋದ. ಒಂದು ದಿವಸ ಬೆನ್ನು ಹತ್ತಬೇಕು ಅಂತ ಬೆನ್ನು ಹತ್ತಿ ಹೋದರೆ ಪಂಚವಟಿಗೆ ಹೋಗ್ತಾರೆ. ನಿರ್ಜನವಾದಂಥ ಜಾಗ, ಹಳ್ಳ ದಿನ್ನೇ ಇರುವಂಥದ್ದು, ಮರಗಳು, ದಟ್ಟ ಮರಗಳಿದ್ದಾವೆ, ಅದು ಸ್ಮಶಾನವೂ ಹೌದು. ಅಲ್ಲಿ ಒಂದು ನೆಲ್ಲಿಕಾಯಿ ಗಿಡ, ನೆಲ್ಲಿಕಾಯಿ ಕೀಳದ ಕೆಳಗೆ ಕೂತ್ಬಿಟ್ಟಿದ್ದಾರೆ ರಾಮಕೃಷ್ಣರು, ಧ್ಯಾನ ಮಾಡ್ತಾ ಕೂತಿದ್ದಾರೆ. ಇವನು ಗಾಬರಿ ಆಯಿತು, ದೆವ್ವ ಪ್ರೇತಗಳು ಬರುವಂಥ ಜಾಗ ಇದು, ಇಲ್ಲಿ ಯಾಕೆ ಕೂತಿದ್ದಾರೆ ಇವರು? ಕಲ್ಲೆಸದಂತೆ ಒಂದು ದೂರಿಂದ ಹತ್ರ ಹೋಗಿ ಹೆದರಿಕೆ, ಮರಳೆಸದ, ಏನೂ ಕೆನಿಸ್ತಾ ಇಲ್ಲ, ಪೂರ್ತಿ ಮೈ ಮಾರ್ತಾ ಕೂತ್ಬಿಟ್ಟಿದ್ದಾರೆ ಧ್ಯಾನದಲ್ಲಿ. ಆನಂತರ ಸ್ವಲ್ಪ ಹೊತ್ತಿಗೆ ಹೋಗಿ ಕೇಳಿದ್ದಂತೆ, ಎಬ್ಬಿಸಿಬಿಟ್ಟು, ಏನು ಮಾಡ್ತೀಯಪ್ಪ, ಹೇಳು, ಏನು ಕೂತ್ಕೊಂಡಿದ್ಯಾ ಅಂತ ಹೋದರು. ದಿವಸ ಮತ್ತೆ ಹೋದಾಗ ಏನಾಯಿತು ಅನ್ನೋದನ್ನು ನಾಳೆ ಗಮನಿಸೋಣ, ಯಾಕಂದರೆ ಅಲ್ಲಿಂದ ಪ್ರವಾಸ ಬೇರೆಯೇ ಆಗುತ್ತೆ.

0: ಕೇಳುಗರೆ, ಇದುವರೆಗೂ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 7 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸ್ವಾವಲಂಬನೆಯತ್ತ ಇವಿ ಮೋಟಾರ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸ್ವಾವಲಂಬನೆಯತ್ತ ಇವಿ ಮೋಟಾರ್ಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.

ಆಂಧ್ರಪ್ರದೇಶದ ಶ್ರೀಹರಿಕೋಟದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದಿಂದ ಕಳೆದ ವಾರ ಸ್ಕೈರೂಟ್ ಎಂಬ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸ್ಪಾಟ್ ಆಫ್ ಒಂದು ವಿಕ್ರಮ್ ಒನ್ ಎಂಬ 7 ಅಂತಸ್ತಿನಷ್ಟು ಎತ್ತರದ ರಾಕೆಟ್ ಅನ್ನು ಪರಿಪಕ್ವವಾಗಿ ಕಕ್ಷೆಗೆ ಸೇರಿಸುವಲ್ಲಿ ಯಶಸ್ವಿಯಾಯಿತು. ಹೊಸ ತಂಡವನ್ನೇ ಕಟ್ಟಿದ ಸ್ಕೈರೂಟ್ ಈ ರಾಕೆಟ್ ಮೂಲಕ ಹಲವು ಹೊಸ ಸಾಧನೆಗಳನ್ನು ದಾಖಲಿಸಿತು. ಸ್ಕೈರೂಟ್ನ ಈ ಸಾಧನೆಯನ್ನು ಇಡೀ ಜಗತ್ತು ಕೊಂಡಾಡುತ್ತಿರುವ ಹೊತ್ತಿಗೆ ಬೆಂಗಳೂರು ಮೂಲದ ಸ್ಪಾಟ್ ಆಫ್ ಕಂಪನಿಯೊಂದು ವಿದ್ಯುತ್ ಚಾಲಿತ ವಾಹನಗಳಲ್ಲಿ ಬಳಸುವ ಮೋಟಾರ್ ಅನ್ನು ಅಭಿವೃದ್ಧಿಪಡಿಸಿದ್ದು ಇದು ಚೀನಾ ಮೇಲಿನ ಅವಲಂಬನೆಯನ್ನೇ ತಗ್ಗಿಸುವ ಪ್ರಯತ್ನವಾಗಿದೆ. ಈ ಅವಲಂಬನೆಯ ಭಾರತದಿಂದ ಪಾರಾಗಲು ಯತ್ನಿಸಿರುವ ಪಾಶ್ಚಾತ್ಯ ರಾಷ್ಟ್ರಗಳು ಇನ್ನಷ್ಟು ಕುತೂಹಲದಿಂದ ಭಾರತದತ್ತ ನಿರೀಕ್ಷೆಯ ನೋಟವನ್ನು ಬೀರಿವೆ. ಬೆಂಗಳೂರು ಮೂಲದ ವಿಮಾಂಗ್ ಲ್ಯಾಬ್ನ ತಂತ್ರಜ್ಞಾನರು ನೈಸರ್ಗಿಕ ಮ್ಯಾಗ್ನೆಟ್ಗಳನ್ನು ಅವಲಂಬಿಸದೆ ಹೊಸ ತಲೆಮಾರಿನ ಇವಿ ಮೋಟಾರನ್ನು ಅಭಿವೃದ್ಧಿಪಡಿಸಿದ್ದು ಈಗ ಎಲ್ಲರ ಗಮನವನ್ನು ಸೆಳೆದಿದೆ. ಕಾರಣವಿಷ್ಟೇ, ಆಧುನಿಕ ಎಲೆಕ್ಟ್ರಾನಿಕ್ ವಾಹನಗಳು ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುವ ಶಾಶ್ವತ ಮ್ಯಾಗ್ನೆಟ್ ವ್ಯವಸ್ಥೆಯನ್ನು ಬಳಸುತ್ತವೆ. ಇದರಲ್ಲಿ ವಿರಳ ಭೂಧಾತುಗಳಾದ ನಿಮೋಡಿಯಂ, ಡೈಟ್ರೋಸಿಯಂ ಹಾಗೂ ಟೆರ್ಬಿಯಂ ಬಳಕೆಯಾಗುತ್ತದೆ. ಇವುಗಳಿಲ್ಲದೆ ಉತ್ಕೃಷ್ಟ ಗುಣಮಟ್ಟದ ಇವಿ ಮೋಟಾರ್ಗಳ ಅಭಿವೃದ್ಧಿ ಅಸಾಧ್ಯ. ಈ ವಿರಳ ಭೂಧಾತುಗಳ ಮಾರುಕಟ್ಟೆಯಲ್ಲಿ ಚೀನಾದೇ ಪಾರುಪತ್ಯ. ಅದರಲ್ಲಿ ಜಗತ್ತಿನ ಇತರೆ ರಾಷ್ಟ್ರಗಳಲ್ಲಿ ಲಭ್ಯವಿರುವ ವಿರಳ ಭೂಧಾತುಗಳಲ್ಲಿ 70% ಸೇರಿದ ಚೀನಾ ಬಳಿ ಇದೆ. ಜಾಗತಿಕ ಮಟ್ಟದಲ್ಲಿ ಲಭ್ಯವಾಗುವ ವಿರಳ ಭೂಧಾತುಗಳನ್ನು ಸಂಗ್ರಹಿಸಿ ಸಂಸ್ಕರಿಸುವ ಕಾರ್ಯದಲ್ಲಿ 90% ಹಿಡಿತ ಚೀನದ್ದೇ ಆಗಿದೆ. ಇವಿ ಮೋಟಾರ್ಗಳು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅಭಿವೃದ್ಧಿ ಹೊಂದಿಲ್ಲ. ಈ ವಿರಳ ಭೂಧಾತುಗಳಿಗೆ ಚೀನಾವನ್ನೇ ಅವಲಂಬಿಸಬೇಕು ಎಂಬ ಅನಿವಾರ್ಯತೆ ಸೃಷ್ಟಿಸಿದೆ. ಈ ಅವಲಂಬನೆಯನ್ನು ಮೀರಿ ಈಗ ವಿಮಾನ್ ಕಂಪನಿಯು ಇವಿ ಮೋಟಾರನ್ನು ಅಭಿವೃದ್ಧಿಪಡಿಸಿದೆ. ತಂತ್ರಾಂಶದ ಮೂಲಕ ನಿಯಂತ್ರಿಸಬಹುದಾದ ಅಯಸ್ಕಾಂತೀಯ ವಲಯ ಸೃಷ್ಟಿಸುವ ಈ ತಂತ್ರಜ್ಞಾನ ಈಗ ವ್ಯಾಪಕ ಸುದ್ದಿಯಲ್ಲಿದೆ. ವರ್ಚುವಲ್ ಮ್ಯಾಗ್ನೆಟ್ ಸಿಂಕ್ರೋನಸ್ ಮೋಟಾರ್ ಎಂಬ ಈ ತಂತ್ರಜ್ಞಾನ ಆಧರಿಸಿ ಅಭಿವೃದ್ಧಿಯಾದ ಮೋಟಾರ್ನಲ್ಲಿ ಅಪರೂಪದ ಭೂಧಾತುಗಳ ಬಳಕೆಯನ್ನು ವಿಮಾಗ್ ಲ್ಯಾಬ್ ಮಾಡಿಲ್ಲ. ಬದಲಿಗೆ ಶಾಶ್ವತ ಅಯಸ್ಕಾಂತಗಳನ್ನು ಬಳಸದೆ ಸಾಫ್ಟ್ವೇರ್ ಪವರ್ ಎಲೆಕ್ಟ್ರಾನಿಕ್ಸ್ ಮತ್ತು ನಿಯಂತ್ರಿತ ಕಾಂತೀಯ ಕ್ಷೇತ್ರವನ್ನು ಆಧರಿಸಿದ ತಂತ್ರಜ್ಞಾನ ಇದಾಗಿದೆ. ಇದಕ್ಕೆ ಒಲೆಕ್ಟ್ರಾ ಎಂಬ ಹೆಸರನ್ನು ವಿಮಾಗ್ ಲ್ಯಾಬ್ ಇಟ್ಟಿದೆ. ಈ ಮೋಟಾರ್ನಲ್ಲಿ ಅತ್ಯಾಧುನಿಕ ತಂತ್ರಾಂಶವನ್ನು ಬಳಸಿ ಎಲೆಕ್ಟ್ರಾನಿಕ್ ಉಪಕರಣಗಳ ಮೂಲಕ ಅಯಸ್ಕಾಂತೀಯ ವಲಯವನ್ನು ಸೃಷ್ಟಿಸುವುದು ಹಾಗೂ ಪವರ್ ಎಲೆಕ್ಟ್ರಾನಿಕ್ಸ್ ಮೂಲಕ ಮ್ಯಾಗ್ನೆಟ್ಗಳನ್ನು ಬಳಸಿಕೊಳ್ಳುವ ತಂತ್ರಜ್ಞರ ಪ್ರಯತ್ನ ಫಲ ನೀಡಿದೆ ಎಂದು ಕಂಪನಿ ಹೇಳಿಕೊಂಡಿದೆ. ತಂತ್ರಾಂಶದ ಮೂಲಕವೇ ಅಯಸ್ಕಾಂತೀಯ ವಲಯವನ್ನು ನಿಯಂತ್ರಿಸುವ ಈ ವಿನ್ಯಾಸದ ಮೋಟಾರನ್ನು ಕಾರು, ಸ್ಕೂಟರ್, ಬೈಕ್ಗಳು, ಟ್ರಕ್ಗಳು, ಕೈಗಾರಿಕೆಗಳಲ್ಲಿ, ರೋಬೋಗಳಲ್ಲಿ, ವಿಮಾನಯಾನ ಕ್ಷೇತ್ರ, ರಕ್ಷಣಾ ಇಲಾಖೆಯಲ್ಲೂ ಬಳಸಬಹುದಾಗಿದೆ. ವಿಮಾಗ್ ಲ್ಯಾಬ್ನ ಸಹ ಸಂಸ್ಥಾಪಕ ಹಾಗೂ ಇಸಿಒ ಮನೀಶ್ ಸೇತ್ರವರು ಈ ವರ್ಚುವಲ್ ಮ್ಯಾಗ್ನೆಟ್ ತಂತ್ರಜ್ಞಾನ ಕುರಿತು ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದು, ವಿರಳ ಧಾತುಗಳ ಬಳಕೆ ಇಲ್ಲದೆ ವಿದ್ಯುತ್ ಮೋಟಾರ್ ಅನ್ನು ಸಾಂಪ್ರದಾಯಿಕ ಹಾಗೂ ಶಾಶ್ವತ ಮ್ಯಾಗ್ನೆಟ್ ಮೋಟಾರುಗಳನ್ನು ಮೀರಿ ಕಾರ್ಯಕ್ಷಮತೆ ಪ್ರದರ್ಶಿಸಬಲ್ಲದು ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಎಂದಿದ್ದಾರೆ. ವಿರಳ ಧಾತುಗಳ ಮೇಲಿನ ಅವಲಂಬನೆಯನ್ನು ಮೂಲದಲ್ಲಿ ಪರಿಹರಿಸುವ ಉದ್ದೇಶದಿಂದ ಮೋಟಾರ್ನ ವಿನ್ಯಾಸವನ್ನೇ ವಿಮಾಂಗ್ ಲ್ಯಾಬ್ ಬದಲಿಸಿದೆ. ಕಂಪನಿಯ ಪ್ರಕಾರ ತಾಮ್ರದ ಕಾಯಿಲ್ಗಳು, ಉಕ್ಕು, ಪವರ್ ಎಲೆಕ್ಟ್ರಾನಿಕ್ಸ್ ಮತ್ತು ಸ್ವಂತ ಸಾಫ್ಟ್ವೇರ್ ಬಳಸಿ ಮೋಟಾರ್ನೊಳಗೆ ಅಗತ್ಯವಿರುವ ಅಯಸ್ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸಿ ಅದನ್ನು ಕಾರ್ಯಾಚರಣೆಗೆ ಅನುಗುಣವಾಗಿ ನಿಯಂತ್ರಿಸಲಾಗುತ್ತದೆ. ಅಂದರೆ ಮೋಟಾರ್ನೊಳಗೆ ಶಾಶ್ವತವಾಗಿ ಅಳವಡಿಸಿರುವ ಮ್ಯಾಗ್ನೆಟ್ ಬದಲಿಗೆ ಸಾಫ್ಟ್ವೇರ್ ನಿಯಂತ್ರಿತ ವರ್ಚುವಲ್ ಮ್ಯಾಗ್ನೆಟ್ ಕಾರ್ಯನಿರ್ವಹಿಸುತ್ತದೆ ಎನ್ನುವುದು ಕಂಪನಿಯ ಹೇಳಿಕೆ. ಬ್ಯಾಟರಿ ಚಾಲಿತ ವಾಹನಗಳಲ್ಲಿ ಇಂದು ಶಾಶ್ವತ ಅಯಸ್ಕಾಂತಗಳನ್ನು ಬಳಸಲಾಗುತ್ತದೆ. ಇವುಗಳ ಅಭಿವೃದ್ಧಿಗೆ ವಿರಳ ಧಾತುಗಳು ಅತ್ಯಗತ್ಯ. ಜಗತ್ತಿನ 90%-95% ಇಂತಹ ಖನಿಜಗಳು ಸಂಸ್ಕರಣೆಯ ನಿಯಂತ್ರಣ ಚೀನಾ ಬಳಿ ಇದೆ. ಈ ಖನಿಜಗಳ ಗಣಿಗಾರಿಕೆ, ಸಂಸ್ಕರಣೆ ಮತ್ತು ಮ್ಯಾಗ್ನೆಟ್ ತಯಾರಿಕೆಯ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಚೀನಾದ ಪ್ರಾಬಲ್ಯವಿದೆ. ಹೀಗಾಗಿ ಇವಿ ಉದ್ಯಮದ ಬೆಳವಣಿಗೆಗೆ ಇದು ಕೇವಲ ತಂತ್ರಜ್ಞಾನದ ಪ್ರಶ್ನೆಯಲ್ಲ, ಪೂರೈಕೆ ಸರಪಳಿಯ ಭದ್ರತೆಯ ಪ್ರಶ್ನೆಯೂ ಅಡಗಿದೆ ಎಂದು ವಿಶ್ಲೇಷಕರು ಹೇಳುತ್ತಾರೆ. ವಿರಳ ಭೂಧಾತುಗಳ ಸಂಸ್ಕರಣೆ ಅತ್ಯಂತ ಅಪಾಯಕಾರಿ. ಹೀಗಾಗಿ ಬಹಳಷ್ಟು ರಾಷ್ಟ್ರಗಳು ಈ ಸಾಹಸಕ್ಕೆ ಕೈ ಹಾಕದೆ ಚೀನಾವನ್ನೇ ಅವಲಂಬಿಸಿದೆ. ಕಳೆದ ಹಲವು

0: ಕಾಲದಲ್ಲಿ ಈ ಸಂಸ್ಕರಣೆಗಾಗಿಯೇ ಚೀನಾ ಬಹಳಷ್ಟು ಹಣವನ್ನು ಹೂಡಿಕೆ ಮಾಡಿದೆ. ಹೀಗಾಗಿ ಈ ವಿರಳ ಧಾತುಗಳಿಗೆ ಇಡೀ ಜಗತ್ತೇ ಚೀನಾದತ್ತ ಮುಖ ಮಾಡುವಂತೆ ಮಾಡಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸ್ವಾವಲಂಬನೆಯತ್ತ ಇವಿ ಮೋಟಾರ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಸ್ವಾವಲಂಬನೆಯತ್ತ ಇವಿ ಮೋಟಾರ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
3: ಅಕಾಲಿಕ ಮಳೆಗೆ

0: फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ।
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ। ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ।

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬ

ಊರಲ್ಲೊಬ್ಬ ಯುವಕ, ಪಾಪ ಯಾಕೋ ಆರೋಗ್ಯನೇ ಸರಿ ಇಲ್ಲ, ಮನಸ್ಸಿನ ಕಿರಿಕಿರಿ ಒಂದಾದ್ಮೇಲೂ ಸಮಸ್ಯೆ ಬರ್ತಾ ಇತ್ತು ಆರೋಗ್ಯ. ಯುವಕ ನೋಡಿದ್ರೆ ಸಣ್ಣ ವಯಸ್ಸಿನವನು, 28-30 ವರ್ಷ, ಆರೋಗ್ಯ ಕೈ ಕೊಡ್ತಾ ಇತ್ತು. ಸೊಣಕಲ್ ದೇಹ ವಯಸ್ಸಿನ ತಕ್ಕ ಇರಲಿಲ್ಲ, ಯಾವಾಗಲೂ ಚಿಂತಾಕ್ರಾಂತವಾದಂಥ ಕಣ್ಣುಗಳು, ಸೋರೋ ಮೂಗು, ಬಾಗಿರೋ ಬೆನ್ನು, ಅಸ್ಪಷ್ಟ ಮಾತು, ಎಲ್ಲ ವಯಸ್ಸಾದವರಂಗಿದ್ದ ಅವನು. ಎಲ್ಲ ವೈದ್ಯರ ಕಡೆ ಹೋದ, ಹೊಟ್ಟೆ ತುಂಬ ಮಾತ್ರೆ ತಿಂದ, ಲೀಟರ್ ಗಟ್ಟಲೆ ಔಷಧಿ ಕುಡ್ದ, ದುಡ್ಡು ಖರ್ಚಾಯ್ತೆ ವಿನಃ ಆರೋಗ್ಯ ಏನು ಸುಧಾರಿಸ್ಲಿಲ್ಲ. ದುಡ್ಡು ಬೇಕಲ್ಲ ಮತ್ತೆ ಔಷಧ ಕೊಂಡ್ಕೊಳ್ಳೋಕ್ಕೆ, ಎಲ್ಲೆಲ್ಲೋ ಕೆಲಸ ಮಾಡ್ತಿದ್ದ ಅದಾಗಲಿಲ್ಲ. ಕೊನೆಗೆ ಯಾರೋ ಹೇಳಿದ್ರು ಜ್ಯೋತಿಷಿಗಳ ಕಡೆ ಹೋಗಿದ್ರು, ಅವರೊಂದು ರಟ್ಟೆ ತುಂಬುವಷ್ಟು ಯಂತ್ರ ಕಟ್ಟಿದ್ರು, ಇನ್ನು ಕೆಲವರು ಹೋಮ ಮಾಡಿಸಿದ್ರು, ಸಾಲಾಯ್ತೆ ವಿನಃ ಆರೋಗ್ಯ ಏನು ಸುಧಾರಣೆ ಕಾಣಲಿಲ್ಲ. ಒಂದು ದಿವಸ ಹೆಂಗೆ ಹತಾಶಾಗಿ ಕೂತ್ಕೊಂಡಾಗ ಅವನ ಸಂಬಂಧಿಕರು ಯಾರೋ ಒಂದು ಹೊಸ ಸುದ್ದಿ ಹೇಳಿದರು, ಏ ದಡ್ಡ ಇಲ್ಲೇ ಇದೆಯಲ್ಲೋ, ಪ್ರಯೋಜನ ಮಾಡಿಕೊಂಡಿಲ್ಲ, ಇಲ್ಲೇ 60 ಮೈಲ್ ದೂರ ಹೋದರೆ ಒಂದು ವಿಷ್ಣು ದೇವಾಲಯ ಇದೆ, ಗೊತ್ತಿಲ್ವಾ ನಿನಗೆ, ತುಂಬ ಜಾಗೃತವಾದ ಸ್ಥಳ ಅದು, ಅಲ್ಲಿ ಹೋಗಿ 15 ದಿವಸ ಸೇವೆ ಮಾಡಬೇಕು, ಪಕ್ಕದಲ್ಲಿ ಪುಷ್ಕರಣಿ ಇದೆ, ಸ್ನಾನ ಮಾಡಿ ದಿನ ಪ್ರದಕ್ಷಿಣೆ ಹಾಕಿ ಮಂತ್ರ ಅನ್ಕೊಂಡು 15 ದಿವಸ ಅಲ್ಲೇ ಇದ್ದು ಸೇವೆ ಮಾಡು, ನಿನ್ನ ಸ್ವಪ್ನ ಆಗತ್ತೆ, ಕನಸು ಬರ್ತದೆ, ಕನಸಿನಲ್ಲಿ ವಿಷ್ಣು ನಿನಗೆ ಹೇಗೆ ಉದ್ಧಾರ ಆಗಬೇಕು ಅಂತ ಹೇಳಿಕೊಡ್ತಾನೆ, ಹೋಗು ಅಂದ. ಹೌದಾ, ಓಡ್ದವನು ಉತ್ಸಾಹದಿಂದ. 15 ದಿವಸಗಳ ಕಾಲ ಅರ್ಚಕರು ಏನು ಹೇಳಿದ್ರು ಹಾಗೆ ಸೇವೆ ಮಾಡ್ದ. 15 ದಿವಸ ಸೇವೆ ಮುಗಿಸಿದ ರಾತ್ರಿ ಮಲ್ಕೊಂಡಾಗ ಹೇಳಿದ್ರಲ್ಲ ಮೊದಲು ಅವರು, ಹಾಗೆ ಕನಸಲ್ಲಿ ವಿಷ್ಣು ಬಂದಂತೆ, ಮಗು ನಿನ್ನ ಸೇವೆ ನನಗೆ ಒಪ್ತಪ್ಪ, ಭಾಳ ಚೆನ್ನಾಗಿ ಸೇವೆ ಮಾಡಿದ್ಯಾ, ನಿನಗೇನು ಬೇಕು ಕೇಳ್ಕೋ ಅಂದ. ಇವನು ಸಂತೋಷಕ್ಕೆ ಪಾರವೇ ಇಲ್ಲಲ್ಲ, ತನ್ನ ತೊಂದರೆಗಳ ಪಟ್ಟಿ ಓದಿದ, ಆರೋಗ್ಯ ಚಿಂತೆ, ಕೆಲಸ ಚಿಂತೆ, ವ್ಯಾಪಾರದಲ್ಲಿ ಬೆಳವಣಿಗೆ ಆಗೋ ಚಿಂತೆ, ಇದೆಲ್ಲ ಹೇಳ್ದ. ಇದೆಲ್ಲದಕ್ಕೆ ಆಗ್ಬೇಕಾದ್ರೆ ಆರೋಗ್ಯ ಸರಿ ಆಗ್ಬೇಕು ಸ್ವಾಮಿ, ನಂದು ಆರೋಗ್ಯನೇ ಕೆಟ್ಟ ಹೋಗಿದೆ ನಂದು ಅಂತ ಹೇಳ್ಕೊಂಡ, ಉದ್ಧಾರ ಮಾಡು ಅಂತ ಬೇಡ್ಕೊಂಡ. ಆಗಲಿ ಮಗು, ಎಲ್ಲ ಒಳ್ಳೇದಾಗತ್ತೆ, ಅದ್ರೊಂದು ಕೆಲಸ ಮಾಡ್ಬೇಕು, ನೀನು ಊರಲ್ಲಿ ನಿನ್ನ ಮನೆ ಹಿಂಭಾಗದಲ್ಲಿ ಒಂದು ಸಣ್ಣ ಬೆಟ್ಟ ಇದೆಯಲ್ಲ. ಹೌದಿದೆ ಅಂದ. ಒಂದು ಕೆಲಸ ಮಾಡು, ಆ ಬೆಟ್ಟ ಏರೋಕ್ಕೆ ಶುರು ಮಾಡಿದಾಗ ಬಲಗಡೆಗೆ 10 ಮೆಟ್ಲು ಬಲಗಡೆಗೆ ಒಂದು ದೊಡ್ಡ ಕಲ್ಲು ಬಂಡೆ ಇದೆ, ಅದನ್ನ ನಿಧಾನವಾಗಿ ತಳ್ಕೊಂಡು ಬೆಟ್ಟ ತುದಿ ತಗೊಂಡು ಹೋಗ್ಬೇಕು. ಅದನ್ನು ಭಾರ ಕಷ್ಟ ಅನ್ಬೇಡ, ಅದನ್ನು 3 ತಿಂಗಳು ಪ್ರಯತ್ನ ಮಾಡಿ ಈ ಕಲ್ಲು ಬಂಡೆನ ಗುಡ್ಡ ತುದಿಗೆ ತಗೊಂಡು ಹೋಗ್ಬಿಡು, ನಿನಗೆ ಯಶಸ್ಸು ಬರ್ತದೆ. ಆ ನಂತರ ಬಂದು ಇಲ್ಲೇ ಧ್ಯಾನ ಮಾಡು, ನಿನ್ನ ದರ್ಶನ ಕೊಟ್ಟು ನಿನ್ನ ಪರಿಹಾರ ಆಯಿತು ಅಂತ ಹೇಳ್ತೇನೆ ಅಂದ. ಹುಡುಗ ಉತ್ಸಾಹದಿಂದ ಓಡಿದ ಊರಿಗೆ, ಬೆಟ್ಟಕ್ಕೆ ಹೋದ. ಅವನು ಹೇಳಿದಂಗೆ ಕರೆಕ್ಟು, 10 ಬಂಡ್ಲ ತಗೋತಿಗೆ ಬಲಗಡೆ ಬಂದು ದೊಡ್ಡ ಕಲ್ಲಿದೆ, ಅದನ್ನು ನೋಡಿದ ತಕ್ಷಣ ಉತ್ಸಾಹ ಎಲ್ಲ ಜರ್ರ ಅಂತ ಇಳಿದೋತು. ದೊಡ್ಡ ಬಂಡೆ, ಅಸಾಧ್ಯ ದೊಡ್ಡ ಬಂಡೆ, ಇದನ್ನು ಬೆಟ್ಟದ ಮೇಲೆ ತೊಗೊಂಡು ಹೋಗೋದು ಹೇಗೆ ಅಂತ ಹೇಳೋದು ಸುಲಭ, ಬೆಟ್ಟದ ಮೇಲೆ ತೊಗೊಂಡು ಹೋಗು ಅಂತ. ತಳ್ಳೋದು ಹೇಗೆ, ಇದನ್ನ ಮೇಲೆ ತೊಗೊಂಡು ಹೋಗೋದು, 1000 ಜನ ತಳ್ಳಿದ್ರು ಅಲ್ಲಾಡೋ ಬಂಡೆ ಅಲ್ಲ ಅದು, ಏನು ಮಾಡೋದಪ್ಪ ಇನ್ನ ಅಂದ. ದೇವರೇ ಹೇಳಿದ್ ನಾನಲ್ಲ, ಮಾಡಿ ನೋಡೋಣ ಅಂದ. ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ 2-2 ಗಂಟೆ ಹೋಗೋದು, ಕಾಲು ಜೋರಾಗಿ ಇಟ್ಕೊಂಡು ಬಂಡೆ ಒತ್ತಿ ಮೇಲೆ ತಳ್ಳೋಕೆ ಪ್ರಯತ್ನ ಮಾಡು, ಸುಸ್ತಾಗ್ಬಿಡು 2 ತಾಸು ಬಂಡೆ ಒತ್ತೋದು ಮೇಲೆ ಹೋಗೋದಕ್ಕೆ, ಅದೇನು ಅಲಗಾಡ್ಲಿಲ್ಲ. ಮನೆಗೆ ಬಂದು ಹಸಿವಾಗಿ ಸುಸ್ತಾಗ್ತಿತ್ತು, ಊಟ ಮಾಡ್ದ, ನಿದ್ದೆ ಮಾಡ್ದ, ಮತ್ತೆ ಪ್ರಯತ್ನ ಮಾಡ್ದ. ಮರುದಿವಸ 3 ತಿಂಗಳು ಇದೇ ರೀತಿ ಬೆಟ್ಟದ ಮೇಲೆ ಹೋಗೋದು, ಕಲ್ಲು ತಳ್ಳೋದು, ಅದು ಮಿಸ್ಗಾಡ್ಲಿಲ್ಲ ಕಲ್ಲು. 3 ತಿಂಗಳು ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡ್ದ. ವಿಷ್ಣು ಕನಸಲ್ಲಿ ಬಂದ, ಸ್ವಾಮಿ ನೀನು ಹೇಳಿದ ಹಾಗೆ ಮಾಡಿದೆಪ್ಪ ನಾನು, ಆದರೆ ಬಂಡೆ ಅಲಗಾಡ್ತಾನೆ ಇಲ್ಲ, ಬೆಟ್ಟದ ಮೇಲೆ ತೊಗೊಂಡು ಹೋಗೋದು ಹೆಂಗೆ ಸಾಧ್ಯ, ನನ್ನ ಗತಿ ಏನು ಅಂತ ಕೇಳಿದ. ಆ ವಿಷ್ಣು ಹೇಳಿದಂತೆ, ಮೂರ್ಖ, ಬುದ್ಧಿ ಇದೆಯಾ ನಿನಗೆ, ಎಲ್ಲ ಸರಿಯಾಗಿಲ್ವಾ ನಿನಗೆ, ಆ ದಿನ ಬಂಡೆ ತಳ್ಳಿ ತಳ್ಳಿ ತಳ್ಳಿ ಶಮ ಆಗಿ ಬಂದು ದೇಹ ಗಟ್ಟಿಯಾಗಿಲ್ವಾ ನಿಂದು, ಈ ರೋಗ ಇದೆಯಾ ನಿನಗೆ, 3 ತಿಂಗಳಲ್ಲಿ ನೋಡಿದೆಯಾ ನೀನು, ಚೆನ್ನಾಗಿ ಸುಸ್ತಾಗಿ ಬಂದು ಚೆನ್ನಾಗಿ ಊಟ ಮಾಡ್ತೀಯಾ, ಚೆನ್ನಾಗಿ ನಿದ್ರೆ ಮಾಡ್ತೀಯಾ, ಗಮನಿಸಿ ನೋಡು ಮುಖದಲ್ಲಿ ಕಳೆ ಬಂದಿದೆ, ವ್ಯಾಪಾರ ಕೂಡ ಚೆನ್ನಾಗಿದೆ ಅಲ್ವಾ ಈಗ. ಒಂದು ಹೌದಲ್ವೇ, ಹೌದು, ಆರೋಗ್ಯ ತಕರಾರು ಇಲ್ಲ, ಒಂದು ಮಾತ್ರೆ ತಿಂದಿಲ್ಲ ನಮ್ಮ 3 ತಿಂಗಳಿಂದ. ಅವನು ಗೊತ್ತಾಯ್ತು, ಈ ಬಂಡೆ ಒತ್ತೋದ್ರಿಂದ ಬಂಡೆ ಮೇಲೆ ಹೋಗಲಿಲ್ಲ, ಒತ್ತಿ ಒತ್ತಿ ನನ್ನ ದೇಹ ಗಟ್ಟಿಯಾಯ್ತು, ಆರೋಗ್ಯ ಚೆನ್ನಾಗಾಯ್ತು, ಆರೋಗ್ಯ ಚೆನ್ನಾಗಿ ವಿಚಾರ ಚೆನ್ನಾಗಿ ಬಂತು, ವ್ಯಾಪಾರ ಚೆನ್ನಾಗಾಯ್ತು ನಮ್ಮದು ಅಂತ ತೃಪ್ತಿ ನಗೆ ನಕ್ಕು ವಿಷ್ಣು ನಮಸ್ಕಾರ ಮಾಡಿ ಬಂದಂತೆ. ಅದಕ್ಕೆ ಸ್ನೇಹಿತರೆ, ನಾವು ಬರೀ ನಮ್ಮ ಸಮಸ್ಯೆಗಳ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರೆ ಅದರಲ್ಲೇ ಹೂತು ಹೋಗ್ಬಿಡ್ತೇವೆ, ಅದರಿಂದ ಹೊರಗಡೆ ಬಂದು ಧನಾತ್ಮಕವಾಗಿ ಬೇರೊಂದು ವಿಷಯದ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಸಮಸ್ಯೆಗಳು ಎಷ್ಟು ಚೆನ್ನಾಗಿ ಪರಿಹಾರ ಆಗ್ತಾವಲ್ಲ. ನಾನು ಯಾವಾಗಲೂ ಹಾಗೇನೆ, ನನ್ನ ತೊಂದರೆ ಇದೆ ಅಂದ್ಕೊಂಡೆ ಕೂತ್ಕೊಂಡ್ರೆ ತೊಂದರೆಯಲ್ಲೇ ಮುಳುಗಿ ಹೋಗ್ತೀರಿ. ನಾನು ಅದಕ್ಕೆ ಯಾವಾಗಲೂ ಇಂಗ್ಲೀಷಲ್ಲಿ ಹೇಳೋದು, ಇಫ್ ಯು ಥಿಂಕ್ ಆಫ್ ಪ್ರಾಬ್ಲಮ್ಸ್ ಯು ಬಿಕಮ್ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್, ಈ ಥಿಂಕ್ ಆಫ್ ಸೊಲ್ಯೂಷನ್ಸ್ ಯು ಬಿಕಮ್ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್. ಚಿಂತೆಗಳ ಬಗ್ಗೆ ಮಾಡ್ತಾ ಇದ್ದಾಗ ಚಿಂತೆಯದೇ ಒಂದು ಭಾಗ ಆಗಿಬಿಡ್ತೀವಿ.
ಪರಿಹಾರದ ಬಗ್ಗೆ

0: ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುನಾಳು ಬಬಳಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760299211.
1: ಧನ್ಯವಾದಗಳು.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
5: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ. ಸರಗೂರಿನ ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮನೂರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಕೇಳುಗರೇ, ಇದುವರೆಗೂ ಸರಗುರಿನ ಎಸ್ವಿವೈಎಂ ಸಿಬ್ಬಂದಿಯಾದ ಶ್ರೀಯುತ ಮನುರವರು ಹಾಡಿರುವ ಹಾಡುಗಳು ಹಾಡು ಎಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೇ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ

0: ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
3: ಗೊತ್ತಿಲ್ಲ, ನಾವು ಡೆಂಗ್ಯು ಮತ್ತು ಚಿಕನ್ ಗುನಿಯಾ ಹರಡುವ ಏಡಿಸ್ ಸೊಳ್ಳೆಗಳು.
5: ಅಲ್ಲಿ ಎಷ್ಟು ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
6: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
7: ಡೆಂಗುವಿನೊಂದಿಗೆ ಹೋರಾಟ ಡೆಂಗುವಿನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಶ್ರೀಮತಿ ರಾಧಾ ಹಾಗೂ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಶ್ರೀಮತಿ ಅಂಬಿಕಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
8: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಮಧ್ಯಾಹ್ನ 1:30 ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲಿಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಪಾರ್ಲರ್ ಅನ್ನು ತೆರೆದು ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರು ತಾಲೂಕಿನ ಹನುಗೂಡು ಹೋಬಳಿಯ ಕಲ್ಕಡ ಗ್ರಾಮದ ಶ್ರೀಮತಿ ರಾಧಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವಉದ್ಯೋಗದ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ಸ್ ಮ್ಯಾಮ್.
0: ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂಥ ಕೆಲಸನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್.
1: ಥ್ಯಾಂಕ್ಸ್ ಮ್ಯಾಮ್.
0: ಸೊ ಮೂಲತಃ ಎಲ್ಲಿಯವರು, ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ?
1: ಮೂಲತಃ ನಾನು ಕಲ್ಕುಣಿಕೆ ಹುಣಸೂರು ಹುಡುಗಿ. ಮದುವೆ ಆಗಿರೋ ನನ್ನ ಕಲ್ಕಡ ಅರಿನಳ್ಳಿ ಗ್ರಾಮ, ಕಲ್ಕಡ ಗ್ರಾಮ, ಅಲ್ಲಿಗೆ ನಾನು ಮದುವೆ ಆಗಿರೋದು. ಅಲ್ಲಿಂದ ಬಂದು ನಾನು ಇಲ್ಲಿ ಕಲ್ತಿರೋದು. ನಮ್ಮ ಹಸ್ಬೆಂಡ್ ತುಂಬಾ ಸಪೋರ್ಟ್ ಆಗಿರೋದಕ್ಕೆ ನಾನು ಇಲ್ಲಿ ಕಲ್ತಿರೋಕ್ಕೆ ಸಾಧ್ಯ ಆಗಿರೋದು. ಈಗ ಇಲ್ಲಿ ಬಂದು ನಾನು ಪೂರ್ತಿ A to Z ಬ್ಯೂಟಿಷಿಯನಲ್ಲಿ ಏನೇನು ಇಂಪಾರ್ಟೆಂಟ್ ಎಲ್ಲ ಕಲ್ತಿದ್ದೀನಿ. ಒಂದು ಮಾರ್ಕ್ ಮಾಡ್ಬೋದು ನಾನು. ಇವರು ಯಾಕೆ ಮೈನಸ್ ಆಗಿ ಕಾಣಿಸ್ತವ್ರೆ ಅಂದರೆ, ಏನೋ ಮಿಸ್ಸಿಂಗ್ ಅಂತಾರೆ ನೋಡಿ, ರೆಡಿ ಆದಾಗ ಅದನ್ನ ಗುರುತಿಸೋ ಮಟ್ಟಿಗೆ ನಾನು ಕಲ್ತಿದ್ದೀನಿ. ಹಂಗಾಗಿ ನಂಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಮ್ಯಾಮ್. ನಾನಾಗಿ ಈಗ ನಮ್ಮ ಹಸ್ಬೆಂಡ್ ತುಂಬ ಕೂಲಿ ಕೆಲಸ ಮಾಡ್ಕೊಂಡು ಕೆಲಸ ಮಾಡೋರು. ಅವ್ರಿಗೆ ನಾನು ಸಪೋರ್ಟ್ ಆದರೆ ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ. ಮಕ್ಕಳುಗಳ ಮುಂದೆ ಎಜುಕೇಷನ್ ನೀವೇ ನೋಡ್ತಾ ಇದ್ದೀರಾ, ತುಂಬ ಮಟ್ಟಿಗೆ ಹೋಗೈತೆ. ಅವ್ರ ಎಜುಕೇಷನ್ ಕೊಡಿಸ್ಬೇಕು ಅಂದರೆ ನಾವಿಬ್ಬರವ್ರು ಕೆಲಸ ಮಾಡಲೇಬೇಕು. ಹಂಗಾಗಿ ನಮಗೆ ಆರ್ಥಿಕವಾಗಿ ನಾವು ಕುಗ್ಗಿರೋ ಜನ, ಅಮೌಂಟ್ ಇಲ್ಲ, ಫೈನಾನ್ಸಲಿ ಇಲ್ಲದೇ ಇರೋರು ಅಂತಿರೋದೇ. ನಮ್ಮ ದುಡ್ಡಿಗೆ ಸಮನಾಗಿ ಈ ಕೇಂದ್ರ ತುಂಬ ಹೆಲ್ಪ್ ಮಾಡ್ತಾಯಿದೆ ಹೆಣ್ಮಕ್ಳುಗಳಿಗೆ. ಯಾಕಂದರೆ ಅಮೌಂಟ್ ಕಮ್ಮಿ ತಗೊಂಡು ತುಂಬ ವಿದ್ಯೆಗಳನ್ನ ದಾನ ಮಾಡ್ತಾರಲ್ಲ, ಆ ಥರ ಮಾಡ್ತಾಯಿದೆ. ಅದರಿಂದ ತುಂಬ ಹೆಣ್ಮಕ್ಳು ಇದನ್ನ ಪ್ರಯೋಜನ ಮಾಡ್ಕೋಬೇಕು. ಮನೆ ಒಳಗೆ ಕೂತಿ ಈಗ ಹಸ್ಬೆಂಡ್ಗೆ ನಾವೊಂದು ಹೆಲ್ಪ್ ಆದರೆ ಅವ್ರಿಗೂ ಒಂದು ಆರ್ಥಿಕವಾಗಿ ಸುಧಾರಿಸ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಬ್ಯೂಟಿಷಿಯನ್ ತರಬೇತಿ ತಗೊಂಡಿದ್ದೀನಿ ಮ್ಯಾಮ್. ತಗೊಂಡು ತುಂಬಾ ಹೆಲ್ಪ್ ಆಗಿ ಜನಗಳಿಗೆ ಇದು ಮಾಡ್ತಾಯಿದ್ದೀನಿ.
0: ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ?
1: ನಾನು, ನನ್ನ ಗಂಡ ಮತ್ತು ನಾವಿಬ್ಬರಳ ಮಕ್ಕಳು, ಅತ್ತೆ ಮಾವ.
0: ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
1: ಬ್ಯೂಟಿಷಿಯನ್ ಮ್ಯಾಮ್. ಓದಿರೋದು 10th.
0: ಟೆಂತ್ ಓದ ನಂತರ
1: ಮನೇಲೇ ಇದೆ ಮ್ಯಾಮ್.
0: ಬ್ಯೂಟಿಷಿಯನ್ ಟ್ರೈನಿಂಗ್ ತಗೋಬೇಕು ಅಂತ ಆಸಕ್ತಿ?
1: ಹಾಂ, ನನಗೆ ಮೊದಲೇ ಫ್ಯಾಷನ್ದಲ್ಲಿ ಡಿಸೈನ್ ಮತ್ತು ಮೇಕಪ್ ಮಾಡೋದ್ರೆ ಸಖತ್ ಇಷ್ಟ ಇತ್ತು. ಬಟ್ ನನಗೆ ಅದಕ್ಕೊಂದು ವಿದ್ಯೆ ಅಂತ ಬೇಕಿತ್ತಲ್ಲ, ಅದಿರಲಿಲ್ಲ ನನಗೆ. ಹಂಗಾಗಿ ಮ್ಯಾಮು, ಪಲ್ಲವಿ ಮ್ಯಾಮ್ ಅವರು ಮನೆ ಹತ್ರ ಭೇಟಿ ಕೊಟ್ಟು ಇದು ಈ ಥರ ಐತೆ ಅಂತ ಅಂದಾಗ, ನಮಗೆ ಅದನ್ನ ಬೇಸ್ ಮಠದಿಂದನೇ ಕಲಿಬೇಕಲ್ವಾ ಏನೇ ಆದ್ರೂ, ಅದನ್ನ ಹೇಳ್ಕೊಟ್ರು. ಹೇಳ್ಕೊಟ್ಟು ಈಗ ನಾನು ಒಬ್ಬ ಪಾಯಿಂಟ್ ಔಟ್ ಮಾಡ್ಬೋದು ಏನು ಹೆಚ್ಚಾಗೈತೆ ಇದರಲ್ಲಿ, ಕರೆಕ್ಟ್ ಮಾಡ್ಕೊಳ್ಳೋ ಥರ ಹೇಳ್ಕೊಟ್ಟವ್ರೆ.
0: ಯಾವಾಗ ತರಬೇತಿಯನ್ನು ಪಡ್ಕೊಂಡಿದ್ದು?
1: ಹಾಂ, 1 ವರ್ಷ ಆಯಿತು. ತುಂಬ ಆರ್ಡ್ರ್ಗಳಿಗೆಲ್ಲ ಹೋಗ್ತಾ ಇದ್ದೀನಿ, ತುಂಬ ಜನ ಬೇರ್ತು.
0: 2025 ನೀವು ಈ ಒಂದು ತರಬೇತಿಯನ್ನು ಪಡ್ಕೊಂಡ್ರಿ, ಹೇಗಿತ್ತು ಮೇಡಮ್ 3 ತಿಂಗಳ ತರಬೇತಿ ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ ನೀವು?
1: ಮ್ಯಾಮ್, ತುಂಬ ಚೆನ್ನಾಗಿತ್ತು. ಮ್ಯಾಮ್ ತುಂಬಾ ಕ್ಲೋಸ್ ಆಗಿ ಹೇಳ್ಕೊಟ್ಟಿರೋದಕ್ಕೆ ನಾವು ಕಲಿಯೋಕ್ಕೆ ಸಾಧ್ಯ. ಈ ಥರ ಗದ್ರದು ಪ್ರೀತಿಯಿಂದ ಹೇಳ್ಕೊಟ್ಟಾಗ ಎಂಥ ವಿದ್ಯಾರ್ಥಿನೂ ಕಲಿಬೋದು. ಆ ಥರ ಮ್ಯಾಮ್ ಪಲ್ಲವಿ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟವ್ರೆ, ಗೊತ್ತಿಲ್ಲದೆ ಇರೋದ ಗೊತ್ತು ಮಾಡಿ ಹೇಳ್ಕೊಟ್ಟವ್ರೆ, ತಪ್ಪನ್ನ ಸರಿ ಮಾಡೋರೆ, ಇಲ್ಲ ಈ ಥರ ಅಲ್ಲ ಇದು ಈ ಥರ ಮಾಡಿ ಅಂತ. ಇವಾಗ ನಾವು ಓನಾಗಿ ಕಲ್ತಿದ್ದೀವಿ ಅಂತ ಅಂದರೆ ಅದು ಪಲ್ಲವಿ ಮ್ಯಾಮಿಂದನೇ. ತುಂಬಾ ಚೆನ್ನಾಗಿ ತಾಳ್ಮೆಯಿಂದ, ಅದು ತಾಳ್ಮೆಯಿಂದ ತುಂಬ ಚೆನ್ನಾಗಿ ಹೇಳ್ಕೊಟ್ಟವ್ರೆ.
0: ಓಕೆ, ಈ ವೃತ್ತಿನ ಏನು ಕಾಯ್ಕೆ ಮಾಡಿಕೊಡ್ರಿ ಅಂತ ತಿಳಿಸ್ಬೋದಾ
1: ಮ್ಯಾಮ್? ಇದಕ್ಕೆ ನನಗೆ ಇದ್ರ ತುಂಬ ಆಸಕ್ತಿ ಜಾಸ್ತಿ, ಚಿಕ್ಕ ವಯಸ್ಸಿಂದನೂ ಆಸಕ್ತಿ ಜಾಸ್ತಿ. ಒಬ್ಬರು ರೆಡಿ ಮಾಡೋದು, ಒಂದು ಸ್ಯಾರಿ ಉಡ್ಸೋದು, ಯಾಕಂದರೆ ಒಬ್ರಿಗೆ ಒಂದು ಕಲೆ ಅಂತ ಇರುತ್ತೆ ಅಲ್ವಾ, ಆ ಕಲೆ ನನ್ನ ಹಸ್ಬೆಂಡೇ ಗುರುತಿಸಿದ್ದು.

0: ನಮ್ಮ ಅಮ್ಮನೂ ಗುರುತಿಸಿಲ್ಲ, ನಮ್ಮ ಹಸ್ಬೆಂಡೇ ಹೋಗು ಬ್ಯೂಟಿಷಿಯನ್ಗೆ ನೀನು. ಯಾಕಂದರೆ ನಾನು ಯಾರೇ ಮದುವೆ ಮನೆಗಾಗಲಿ ಯಾರಕ್ಕೆ ಅವಳು ಬಾ ಸೀರೆ ಉಡಿಸು ಚೆನ್ನಾಗಿ ಉಡಿಸ್ತಿ ಆ ಥರ ಸ್ವಲ್ಪ ಸ್ವಲ್ಪ ಸ್ಟೆಪ್ಪಲ್ಲಿ ಗೊತ್ತಾಗಿ ನನ್ನ ಹಸ್ಬೆಂಡ್ ಕಂಡಿರ್ದು. ನನ್ನ ಹಸ್ಬೆಂಡ್ ಅದೇ ಟೈಮ್ಗೆ ಮನೆ ಭೇಟಿಲಿ ಮ್ಯಾಮ್ಗಳೆಲ್ಲ ಬಂದಾಗ ಒಂದು ನನ್ನ ಲೈಫಲ್ಲಿ ಒಂದು ಟರ್ನ್ ಪಾಯಿಂಟ್ ಹೊಡ್ಕೈತು ಅಷ್ಟೇ. ನಂಗೆ ಚಿಕ್ಕ ವಯಸ್ಸಿನವ್ರು ಒಬ್ಬರು ರೆಡಿ ಮಾಡೋದ್ರೆ ಸಖತ್ ಇಷ್ಟ.
1: ಈಗ 2025 ಜನವರಿಯಲ್ಲಿ ನೀವು ಈ ಒಂದು ತರಬೇತಿಯನ್ನು ಪಡ್ಕೊಂಡೆ ಅಂತ
0: ಹೇಳಿದ್ರಿ.
1: ಸ್ವ ಉದ್ಯೋಗನ ಯಾವಾಗ ಆರಂಭ ಮಾಡಿದ್ರಿ?
0: ನಮಗೀಗ 3 ತಿಂಗಳಾಯ್ತು.
1: ಈ 3 ತಿಂಗಳಿಂದ
0: ಆರ್ಡ್ರ್ಗಳು ಹೋಗ್ತಾ ಇದೆ, ಸಣ್ಣ ಪುಟ್ಟ ಆರ್ಡ್ರ್ಗಳು ಸಿಗ್ತಾ ಇತ್ತು. ಈಗ ಓನಾಗಿ ಮಾಡಿದ್ರೆ ಇದರಲ್ಲಿ ನನಗೆ ಇಂಪ್ರೂವ್ಮೆಂಟ್ ಆಯ್ತದೆ. ಮತ್ತು ನನಗೆ ಇದು ಬೇಕಿತ್ತಲ್ಲ, ಪ್ರಚಾರ ಬೇಕಿತ್ತು, ಮತ್ತು ಒಬ್ರಿಗಿಂತ ಒಬ್ರಿಗೆ ಮಾಹಿತಿ ಬೇಕಿತ್ತು. ಸಡನ್ನಾಗಿ ನಾನು ಪಾರ್ಲರ್ ಮಾಡಿದ್ರು ಅದು ಹಿಂಸೆನೇ, ನನಗೇನು ಪಬ್ಲಿಸಿಟಿಗೆ ಇಲ್ಲ. ಹಂಗಾಗಿ ಪಬ್ಲಿಸಿಟಿಗೆ ಆದಮೇಲೆ ಈಗ ಪಾರ್ಲರ್ ಮಾಡಬೇಕು ಮಡ್ಗಿದ್ದೀನಿ.
1: ಪರವಾಗಿಲ್ಲ,
0: ಹುಣಸೂರಲ್ಲೇ. ಮ್ಯಾಮ್ ಚೆನ್ನಾಗಿ ನಡೀತಾ ಐತೆ ಮ್ಯಾಮ್, ಏನೂ ಇಲ್ಲ, ಕಸ್ಟಮರ್ಗಳೆಲ್ಲ ಚೆನ್ನಾಗಿ ಬರುತ್ತಾರೆ, ಚೆನ್ನಾಗಿ ಮಾಡ್ತಾ ಇದೆ.
1: ಏನೇನೆಲ್ಲ ಸರ್ವಿಸ್ ಕೊಡ್ತಾ ಇದ್ರಿ ಪ್ರಸ್ತುತ
0: ಮ್ಯಾಮ್? ಎವ್ರಿ ಒನ್ ಕ್ಲೆನ್ಸಿಂಗು, ಐಬ್ರೋ ವ್ಯಾಕ್ಸು, ಮತ್ತು ಫೇಷಿಯಲು, ಟ್ಯಾನ್ ರಿಮೂವರು, ಮತ್ತು ಸ್ಯಾರಿ ಡ್ರಾಪಿಂಗು, ಮೇಕಪ್ಪು, ಏರ್ ಸ್ಟೈಲು, ಅವೆಲ್ಲ ಪ್ರತಿಯೊಂದು ಮಾಡಿಕೊಡ್ತೀವಿ.
1: ಹಾಂ,
0: ಹೋಗ್ತೀನಿ ಮ್ಯಾಮ್, ಇನ್ಸ್ಟಾದಲ್ಲೂ ಐತೆ. ಮನೆಗೆ ನನ್ನ ಮನೆಗೂ ಬರ್ತಾರೆ, ಅವ್ರು ಬರೋ ಕಾರಣ ಇಲ್ಲ ಅಂತ ಅಂದಾಗ ನಾನೇ ಮನೆಗೆ ಹೋಗ್ಬಿಟ್ಟು ಮೇಕಪ್ ಮಾಡಿರೋದು ಉಂಟು, ಮತ್ತು ಟ್ಯಾನ್ ರಿಮೂವ್ ಮಾಡಿರೋದು, ಐಬ್ರೋ ಮಾಡಿರೋದು, ವ್ಯಾಕ್ಸ್ ಮಾಡಿರೋದೆಲ್ಲ ಉಂಟು.
1: ನಿಮ್ಮ ಕೈಗೆಟಕುವ ದರದಲ್ಲಿ ಯಾವುದು ತರಬೇತಿ ಸಿಗ್ತಾ ಮೇಡಮ್?
0: ತುಂಬಾ ಚೆನ್ನಾಗಿ ಸಿಕ್ಕೈತೆ ಮ್ಯಾಮ್. ಯಾಕಂತಂದರೆ ಇದೆಲ್ಲ ಹೊರಗಡೆ ಕಲಿತೀನಿ ಅಂತಂದರೆ 50,000 - 25,000 ಕೊಟ್ಟು ಕಲಿತವ್ರು. ಯಾಕಂದರೆ ಅದೆಲ್ಲ ಫಿನಾನ್ಷಿಯಲಿ ಚೆನ್ನಾಗಿರೋರಿಗೆ ಕಲಿಬೋದು, ಬಟ್ ಬಡವರು ಕಲಿಬೋದು ಅಂತ ಇರೋದು ಒಂದು ಕೇಂದ್ರ ಅಂದರೆ ಇದೇನೆ. ಯಾಕಂದರೆ ನಾವು ಹಾಕಿರೋ ಅಮೌಂಟ್ಗೆ ತುಂಬಾ ಎಕ್ಸ್ಟ್ರಾ ನಮ್ಗೆ ಹೇಳ್ಕೊಟ್ಟಿರೋ ಕೇಂದ್ರ ಇದು ಮ್ಯಾಮ್.
1: ಈಗ ನೀವು ಏನು ಖರ್ಚು ಮಾಡಿದೀರ ಅಥವಾ ಏನು ಬಂಡವಾಳ ಹಾಕಿದಿರಿ ಅದೆಲ್ಲ ವಾಪಸ್
0: ಮ್ಯಾಮ್ ವಾಪಸ್ ಬಂದಿದ್ದೀನಿ.
1: ಲಾಭ
0: ತೆಗ್ದಿದ್ದೀವಿ,
1: ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದೀರಾ.
0: ಹಾಂ ಮ್ಯಾಮ್.
1: ಸೊ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ, ಪ್ರಸ್ತುತ ಎಷ್ಟು ಸಬಲರಾಗಿದ್ದೀರಿ ಮೇಡಮ್?
0: ಮ್ಯಾಮ್ ಅಂದರೆ ಪ್ರತಿಯೊಂದಕ್ಕೂ ನನಗೊಂದು ಕ್ಲಿಪ್ ತಗೋಬೇಕು ಅಂದ್ರೆ ಹಸ್ಬೆಂಡೇ ಕೇಳಬೇಕು, ಮಕ್ಕಳಿಗೆ ಒಂದು ಪೆನ್ ತಗೊಡ್ಬೇಕು ಅಂದ್ರೆ ಹಸ್ಬೆಂಡೇ ಕೇಳಬೇಕಿತ್ತು. ಬಟ್ ಈಗ ಅದು ಸ್ಟಾಪ್ ಆಗೈತೆ. ಆರ್ಥಿಕ ಆಗಿದ್ರೆ ತುಂಬ ಕುಗ್ಗಿಲ್ಲ, ತುಂಬ ಮೇಕೋಗಿಲ್ಲ, ಸ್ವಲ್ಪ ಪರವಾಗಿಲ್ಲ ಹಸ್ಬೆಂಡ್ಗೆ ಸಮಾಗಿ. ಈಗ ಅವ್ರ ಹತ್ರ 100 ರೂಪಾಯಿ ಕೇಳ್ತಾ ಇದ್ದಳು, ಈಗ 50 ರೂಪಾಯಿ ಕೇಳಂಗಾಗಿದ್ದೀನಿ. ಅಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಮ್ಯಾಮ್.
1: ಸೊ ಬೇರೆಯವ್ರಿಗೂ ಏನಾದರೂ ಒಂದು ತರಬೇತಿ ಥರ ಕೊಡ್ತಾ ಇದ್ದೀರಾ ನಿಮ್ಮ ಪಾರ್ಲರಲ್ಲಿ?
0: ಇಲ್ಲ ಮ್ಯಾಮ್, ಆ ಥರ ಇನ್ನೂ ಕೈ ಹಾಕಿಲ್ಲ.
1: ಆ ಥರ ಪ್ರಸ್ತುತ ಉದ್ಯೋಗ ಚೆನ್ನಾಗಿ ಅಂತ ಹೇಳಿದ್ರು. ಸೊ ಬ್ಯೂಟಿಷಿಯನ್ ವೃತ್ತಿಯ ಜೊತೆಗೆ ಮನೆಯ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ?
0: ಹಾಂ ಮ್ಯಾಮ್, ಚೆನ್ನಾಗಿ ಮಾಡ್ತೀನಿ. ಈಗ ಮಕ್ಕಳನ್ನು ನೋಡಬೇಕಲ್ವಾ, ಚೆನ್ನಾಗಿ ನಡೆದು ನಡೀತೈತಿ. ನಮ್ಮ ಅತ್ತೆ ಮಾವ ನಮ್ಮಮ್ಮ ಎಲ್ಲ ಅದ್ಮೇಲೆ ಹಸ್ಬೆಂಡ್ ತುಂಬ ಅಂದರೆ ತುಂಬಾ ಸಪೋರ್ಟ್. ಯಾಕಂದರೆ ಹೆಣ್ಮಕ್ಳಿಗೆ ಯಾವ್ದಾರ ಒಂದು ಸಪೋರ್ಟಿಂಗ್ ಇರಲೇಬೇಕು. ಮದುವೆ ಆದಮೇಲೆ ಅಂತೂ ಯಾರು ಸಪೋರ್ಟ್ ಇಲ್ಲ ಅಂದರೆ ಹಸ್ಬೆಂಡ್ ಇರಲೇಬೇಕು. ಆ ವಿಷಯದಲ್ಲಿ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ನನಗೆ. ಹಂಗಾಗಿ ನಾನು ಇಲ್ಲಾರು ವರ್ಕ್ಗೆ ಹೊರಗಡೆ ಹೋಗ್ತೀನಿ ಅಂದರೆ ಪೂರ್ತಿ ಮಕ್ಳ ಜವಾಬ್ದಾರಿ ಅವ್ರು ತಗೋತಾರೆ. ಮಾಡ್ತಾ ಇದೀವಿ ಮ್ಯಾಮ್, ಹೆಂಗೋ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಾ ಇದೆ ಮನೆ.
1: ನೀವು ಒಬ್ಬ ಮಹಿಳೆಯಾಗಿ ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀವಿ?
0: ತುಂಬ ಸಲವಿರ್ತವೆ ಮ್ಯಾಮ್. ಅದು ಬ್ಯೂಟಿಷಿಯನ್ ಅಂತ ಬಂದರೆ ತುಂಬ ಮಾನಸಿಕವಾಗಿ ಹಿಂಸೆ ಆಗ್ತಾ ಇರ್ತದೆ. ಆ ಹೆಣ್ಮಕ್ಳುಗಳಿಗೆ ಮಾತ್ರ ಗೊತ್ತಿರ್ತದೆ ಬ್ಯೂಟಿಷಿಯನ್ನಲ್ಲಿ. ಯಾಕಂದರೆ ಟೈಲರಿಂಗು ಮಾಮೂಲಿ ಫ್ಯಾಷನ್ ಡಿಸೈನರ್ ಅವರು ಒಂದು ಜಾಸ್ತಿ ಎದುರಿಸಲ್ವೇನೋ, ಬ್ಯೂಟಿಷಿಯನ್ನವರು ಅಂತೂ ತುಂಬ ಹೆಜ್ಜೆಜೆಗೂ ಎದುರಿಸ್ಬೇಕು. ನೋಡೋ ರೀತಿ ಕೆಲಸ ಮಾಡೋದು, ಜನ ಟ್ರೀಟ್ ಮಾಡೋದು ಎಲ್ಲ ಎದುರಿಸ್ಕೊಂಡು ಹೆಣ್ಮಕ್ಳು ನುಗ್ಗೋದು ಅಂದರೆ ಇದೊಂಥರ ಬ್ಯೂಟಿಷಿಯನ್ ಕಷ್ಟನೇ. ಬಟ್ ಅದರಲ್ಲೂ ನಿಲ್ಲಂಗಿಲ್ಲ, ನಿಲ್ಲಬಾರ್ದು ನನ್ನ ಪ್ರಕಾರ. ಏನಕ್ಕೆ ನೋಡ ಮಾತಾಡೋರು ಸಾವಿರ ಮಾತಾಡ್ತಾರೆ, ನಾವು ಕರೆಕ್ಟಾಗಿದ್ದರೆ ಸಾಕು. ಈಗ ಹೇಳ್ತಾರಲ್ಲ ಜನ, ಹೇಳ್ತಾರಲ್ಲ ಜನ ಮೆಚ್ಚಿದಂಗೆ ಇರಬೇಡ, ದೇವ್ರ ಮೆಚ್ಚಿದಂಗೆ ಇರು ಅಂತ. ಅದೊಂದು ಮಾತಾ ರೂಢಿ ಮಾಡ್ಕೊಂಡು ಯಾರು ಏನೇ ಅಂದರೂ ತಲೆಗೆ ಹಾಕ್ತೋ ಹಾಕಲ್ದೇ ಮುಂದೆ ನುಗ್ಗಬೇಕು. ಯಾಕಂದರೆ ನಾವು ಚೆನ್ನಾಗಿದ್ದಾಗ ಜನ ಅವ್ರಾಗ ಅವರೇ ಬರ್ತಾರೆ. ನೋಡಿದ್ದೀನಿ ಮ್ಯಾಮ್ ತುಂಬ ಲೈಫಲ್ಲಿ, ಕಷ್ಟದಲ್ಲಿ ಇದ್ದಾಗ ಹೆಂಗಿದ್ರು ಜನ, ಕಷ್ಟ ಹೋದ್ಮೇಲೆ ಹೆಂಗಿದ್ರು ಅಂತ ಎಲ್ಲನೂ ನೋಡಿದ್ದೀವಿ. ಹಂಗಾಗಿ ಅದ್ರಲ್ಲಿ ಸಪೋರ್ಟಲ್ಲಿ ಫ್ಯಾಮಿಲಿ ಒಂದು ನಿಂತ್ಕೊತದೆ ಹೊರತು ಮಾತಾಡೋ ಜನ ಯಾವತ್ತೂ ನಿಂತ್ಕೊಳ್ಳಲ್ಲ. ಹಂಗಾಗಿ ನಿನ್ನ ಫ್ಯಾಮಿಲಿ ನಾವು ಕಾಪಾಡ್ಕೋಬೇಕು ಅಂದರೆ ಇಂಥ ಪ್ರಾಬ್ಲಮ್ ಎಲ್ಲ ಎದುರಿಸಲೇಬೇಕು. ಹಂಗಾಗಿ
1: ಸಾಕಷ್ಟು ಸವಾಲುಗಳು
0: ಚೆನ್ನಾಗೈತೆ.
1: ಗ್ರಾಮೀಣ ಜೀವನಾಧಾರ ಕೇಂದ್ರ ಮಹಿಳೆಯರಿಗೆ, ಯುವಕರಿಗೆ, ಯುವತಿಯರಿಗೆ ಸಾಕಷ್ಟು ತರಬೇತಿ
0: ತುಂಬ ಹೆಲ್ಪ್ ಆಯ್ತೈತೆ. ಮ್ಯಾಮ್ ತುಂಬ ಜನಕ್ಕೆ ಹೆಲ್ಪ್ ಆಯ್ತದೆ. ಯಾಕಂತ ಅಂದರೆ ಎಲ್ಲರಿಗೂ ಟ್ಯಾಲೆಂಟ್ ತುಂಬ ಇರುತ್ತೆ, ಅದಕ್ಕೆ ಆರ್ಥಿಕವಾಗಿ ಜನ ತುಂಬಾ ಕುಗ್ಗಿರ್ತಾರೆ ಅಮೌಂಟ್ ವಿಷಯದಲ್ಲಿ. ಅಂತರಲ್ಲಿ ನಮ್ಮ

0: ನೆಟ್ವರ್ಕ್ ದರದಲ್ಲಿ ನಮ್ಮ ತರಬೇತಿ ಸಿಗ್ತದೆ, ನಮ್ಮ ಜೀವನ ಕಟ್ಕೋಬೋದು ಅನ್ನೋಕ್ಕೆ ಈ ಕಾರ್ಯಕ್ರಮ ತುಂಬಾ ಹೆಲ್ಪ್ ಆಗುತ್ತೆ ಮ್ಯಾಮ್. ಇದು ಈ ಕೇಂದ್ರ ತುಂಬ ಹೆಲ್ಪ್ ಮಾಡ್ತಾ ಇದೆ. ಎಷ್ಟೋ ಹೆಣ್ಮಕ್ಳಾಗಲಿ ಬಾಯ್ಸ್ಗಳಾಗಲಿ ತುಂಬ ಜೀವನ ಕಟ್ಕೊಂಡವ್ರೆ. ಇವತ್ತು ನಾನು ಒಂದು ಓನಾಗಿ ಸಂಪಾದನೆ ಮಾಡ್ತೀನಿ, ಅದು 1 ರೂಪಾಯಿನಾರೇ ಆಗಲಿ, ಅದಕ್ಕೆ ಮೇನ್ ಬೇಸ್ ಮಟ್ಟನೇ ಈ ಕೇಂದ್ರ ಅಲ್ವಾ ಮ್ಯಾಮ್? ನಿಜ. ಯಾಕಂತಂದರೆ ನಂಗೆ ಏನೂ ಗೊತ್ತಿಲ್ಲ, ಯಾಕಂದರೆ ಏನೇ ಒಂದು ತಿಳ್ಕೊಬೇಕು ಅಂದರೂ ಅದಕ್ಕೆ ನಾಲೆಡ್ಜ್ ಇರಬೇಕು ಅಲ್ವಾ? ಹಂಗಾಗಿ ಆ ನಾಲೆಡ್ಜ್ ಕೊಟ್ಟಿದೆ ಈ ಕೇಂದ್ರ. ಹಂಗಾಗಿ ನಾನು ಇವತ್ತು ಅನ್ನ ಉಂಟಿರೋದೇ ಈ ಕೇಂದ್ರದಿಂದ. ತುಂಬ ಜನ ಹೆಣ್ಮಕ್ಳು ಊಟ ಮಾಡ್ತಾವ್ರೆ ಈ ಹೆಸರು ಹೇಳ್ಕೊಂಡು. ಹಂಗಾಗಿ ನಮ್ಮ ಕೈ ಎಟ್ಟಕ ದರದಲ್ಲಿ ನಮಗೆ ಕೈ ಸಿಕ್ಕೈತೆ ಅಂದರೆ ಅದು ನಮ್ಮ ಪುಣ್ಯ ಮ್ಯಾಮ್. ಅದೇ ಮ್ಯಾಮ್, ಇದು ನನಗೆ ಬ್ಯೂಟಿಷಿಯನ್ ಅಂದರೆ ತುಂಬ ಇಷ್ಟ. ಇನ್ನೂ ದೊಡ್ಡ ಪಾರ್ಲರ್ ಮಾಡಬೇಕು. ಇನ್ನು 4 ಜನಕ್ಕೆ ನಾನು ನಮ್ಮ ಮ್ಯಾಮ್ ಹೇಳ್ಕೊಟ್ಟಿರೋದ ವಿದ್ಯೆನ 4 ಜನಕ್ಕೆ ಹೇಳ್ಕೊಡ್ಬೇಕಂತ ಆಸೆ ಐತೆ. ನೋಡೋದೇ ಮುಂದೆ ಏನಾಯ್ತದೆ
1: ಮುಂದಿನ ಒಂದು ದಿನಗಳಲ್ಲಿ. ಇನ್ನಷ್ಟು ಕೊಟ್ಟು ಇನ್ನಷ್ಟು
0: ಹೌದು ಮ್ಯಾಮ್.
1: ಸೊ ನಿಮ್ಮ ಥರನೇ ಯಾವುದಾದ್ರು ಒಂದು ತರಬೇತಿಯನ್ನು ಪಡ್ಕೊಂಡು?
0: ಹಾಂ ಮ್ಯಾಮ್, ಮನೇಲಿ ಕುತ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಒಂದು ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ರು ಅವ್ರ ಲೈಫೇ ಚೆನ್ನಾಗಿರೋದು. ಜನ ಮ್ಯಾಮ್ ಸಾವಿರ ಮಾತಾಡಲಿ, ಎಲ್ಲರೂ ಒಬ್ಬೊಬ್ರು ಜನಕ್ಕೆ ತಲೆ ಕೆಡಿಸ್ಕೊಬಿಡ್ತಾರೆ. ಜನಕ್ಕೆ ನನ್ನ ಪ್ರಕಾರ ಜನಕ್ಕೆ ತಲೆನೇ ಕೆಡಿಸ್ಕೊಬೇಡ್ದು. ಯಾಕಂತಂದರೆ ಇವತ್ತು ನನಗೆ ಊಟ ಇಲ್ಲ ಅಂತಂದರೆ ಜನಕ್ಕೆ ಒಂದು ಕೊಡಲ್ಲ. ನಿಜ ಅಲ್ವಾ ಮ್ಯಾಮ್? ತಂದು ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ನನ್ನ ಪಾಪಗೆ ಹುಷಾರಿಲ್ಲ ಅಂತ ಅಂದರೂ ಓ ನಿಂದು ಯಾವಾಗಲೂ ಇದ್ದಿದೆ ಅಂತ ಅಂತಾರೆ ಹೊರತು ಅದೇ ನನ್ನ ಹತ್ರ ನಾನು ಆರ್ಥಿಕವಾಗಿ ಚೆನ್ನಾಗಿದ್ದರೆ ಯಾರ ಹತ್ರ ನಾನು ಬೆಂಡ್ ಆಗಂಗೆ ಇಲ್ಲ. ಇವತ್ತು ಮಾತಾಡ್ತಾರೆ, ನಾಳೆ ದಿವಸ ಕಷ್ಟ ಅಂತ ಬರೋ ನಮ್ಮ ಹತ್ರನೇ ಬರ್ತಾರೆ. ಹಂಗಾಗಿ ಜನಕ್ಕೆ ಯಾರೂ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಜೀವನ ನಮ್ಮ ಇಷ್ಟ ಅಂತಾರಲ್ಲ, ಹಂಗೆ ಒಳ್ಳೆ ದಾರಿಲಿ ಹೋದರೆ ಸಾಕು ಮ್ಯಾಮ್, ಅಷ್ಟೇ. ಹೆಣ್ಮಕ್ಳು ಇನ್ನೇನು ಇಲ್ಲ, ಒಳ್ಳೆ ದಾರಿಯಿಂದ ಹೋಗಿ ತನ್ನ ಮನೆ ನನ್ನ ಮಕ್ಕಳು ಅಂದ್ಕೊಂಡು ಜವಾಬ್ದಾರಿಯಿಂದ ಇದ್ರೆ ಅಷ್ಟೇ ಸಾಕು ಮ್ಯಾಮ್.
1: ಸೊ ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರು ಮೇಡಮ್, ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು. ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳನ್ನು ತಪ್ಪಿಸ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು.
0: ಥ್ಯಾಂಕ್ಸ್.
1: ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ HT Kote ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರು ತಾಲೂಕಿನ ಅನುಗೂಡು ಹೋಬಳಿಯ ಕಲ್ಕಡ ಗ್ರಾಮದ ಶ್ರೀಮತಿ ರಾಧಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ.

0: ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಹುಣಸೂರಿನ ಕಾವೇರಿ ಬಡಾವಣೆಯ ಶ್ರೀಮತಿ ಅಂಬಿಕಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು.
0: ಸೊ ಫ್ಯಾಷನ್ ಡಿಸೈನಿಂಗ್ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಮಾದರಿಯಾಗಿ ನಿಂತಿದ್ದೀರಿ, ಅದಕ್ಕಾಗಿ ಅಭಿನಂದನೆಗಳು ಮೇಡಮ್.
1: ಥ್ಯಾಂಕ್ ಯು ಸರ್. ಮೇಡಮ್,
0: ಮೂಲತಃ ಇಲ್ಲಿಯವರು, ನಿಮ್ಮದೊಂದು ಸಣ್ಣ ಪರಿಚಯನ ತಿಳಿಸಿ.
1: ನಾವು ಅನುಗೂಡವರು, ಒಂದು ಚಿಕ್ಕ ಗ್ರಾಮದಿಂದ ಬೀರಹಳ್ಳಿ ಕಾವಲಿನಿಂದ ಬಂದಿರೋದು. ಇಲ್ಲಿ ಬಂದು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಇಲ್ಲ ಅಂತ ಮಕ್ಕಳಿಗೋಸ್ಕರ ಇಲ್ಲಿ ಬಂದಿದ್ದೀವಿ. ಹುಣಸೂರಿನಲ್ಲಿ ಕಾವೇರಿ ಬಡಾವಣೆಯಲ್ಲಿ ಮನೆ ಮಾಡ್ಕೊಂಡಿದ್ದೀವಿ.
0: ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ?
1: ನಾವು 5 ಜನ, ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು, ಮೈದ್ನ, ನಮ್ಮ ಇಬ್ಬರು ಮಕ್ಕಳು, ನಾನು.
0: ಓಕೆ, ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
1: ನಾವು 8ನೇ ತರಗತಿ ಅಷ್ಟೇ.
0: 8ನೇ ತರಗತಿ ಓದಿದ್ದು ನಂತರ
1: ಓದಿ
0: ಏನು ಮಾಡ್ತಿದ್ದೀವಿ?
1: ಏನು ಇಲ್ಲ, ಹೌಸ್ ವೈಫು.
0: ಮನೆಯಲ್ಲಿ
1: ಅದಾದ್ಮೇಲೆ ಓದಿಸ್ಲಿಲ್ಲ ಮನೆಯಲ್ಲಿ, ಅದಾದ್ಮೇಲೆ ಮದುವೆ ಮಾಡಿಕೊಟ್ರು.
0: ಸೊ ಅದಾದ್ಮೇಲೆ ನಿಮಗೆ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು?
1: ಅದು ನಮ್ಮ ಮನೇಲಿ ಇಷ್ಟಪಟ್ಟರು ಫ್ಯಾಷನ್. ಇದೇ ಥರ ಯಾವಾಗಲೂ ಮನೇಲಿ ಇರ್ತಾ ಇದ್ವಿ, ಹೊರಗಡೆ ಕಲಿಸೋದಕ್ಕೂ ಅಷ್ಟು ಇಷ್ಟಪಡ್ತಾ ಇದ್ದಿಲ್ಲ ಮನೇಲಿ.

0: ಕೆಲಸಕ್ಕೆ ಹೋಗಬೇಕು ಅಂದರೆ ತುಂಬ ಕಷ್ಟ ಆಗ್ತಾಯಿದ್ದಿದ್ರು ಇಬ್ಬರು ಮಕ್ಕಳು ಚಿಕ್ಕ ಮಕ್ಕಳು. ಅದರಿಂದ ಮನೆಯಲ್ಲೇ ಕೂತು ಕೆಲಸ ಮಾಡೋ ಥರ ನಮ್ಮ ಮನೇಲಿ ಆ ಥರ ಹೊರಗಡೆ ಇಟ್ಟು ಕೆಲಸ ಹೇಳ್ಕೊಡ್ತಾಯಿರಲಿಲ್ಲ. ಹಂಗಾಗಿ ಈ ಫ್ಯಾಷನ್ ಡಿಸೈನಿಂಗ್ ಅಂದರೆ ಮನೇಲೇ ಇದ್ದು ಮಾಡ್ಬೋದಲ್ಲ ಅನ್ನೋದೊಂದು ಅದರಿಂದ ಬಂದು ಇಲ್ಲೆಲ್ಲ ಕಲ್ತಿತ್ತು.
1: ಅಂದ್ರೆ ನಿಮ್ಗೆ ಗೊತ್ತಾಯ್ತು ಮೇಡಮ್, ಅಂದ್ರೆ ಕೆಂಚನಹಳ್ಳಿ ವಿವೇಕಾನಂದ ಜೀವನ ಆಧಾರ ಕೇಂದ್ರ ಹುಣಸೂರಿನಲ್ಲಿ ಬಂತು, ಒಂದು ಸಂಸ್ಥೆ ಸ್ಥಾಪನೆ ಮಾಡಿದೆ ಅಂತ ಗೊತ್ತಾಯ್ತು.
0: ಮೊದಲು ಗೊತ್ತಿರಲಿಲ್ಲ, ನಮಗೆ ಕಲಿಬೇಕು ಅಂತ ಅನಿಸ್ದಾಗ ನಾವೇ ಹುಡ್ಕೊಂಡು ಬಂದ್ವಿ. ಇಲ್ಲೇ ಬೋರ್ಡ್ ಕಾಣಿಸ್ತು ನಮಗೆ, ಇಲ್ಲೇ ಓಡಾಡ್ತೀವಿ, ಎಷ್ಟೋ ಸತಿ ಓಡಾಡಿದ್ವಿ, ಆದರೂ ನಮಗೆ ಇಲ್ಲಿದೆ ಅಂತ ಗೊತ್ತಾಗಿರಲಿಲ್ಲ. ಆಮೇಲೆ ನೆಕ್ಸ್ಟ್ ಬಂದು ನಾವು ಇಲ್ಲೇ ಅಡ್ಮಿಷನ್ ತೊಗೊಂಡು ಇಲ್ಲೇ 3 ತಿಂಗಳು ಕಂಪ್ಲೀಟಾಗಿ ಕಲಿತು ಈಗ ನನ್ನ ಒಂದು ಸ್ವಇಚ್ಛೆಯಿಂದ ಕೆಲಸ ಮಾಡ್ತಾಯಿದ್ದೀವಿ.
1: ಓಕೆ, 3 ತಿಂಗಳ ಒಂದು ತರಬೇತಿಯಲ್ಲಿ ಏನೇನೆಲ್ಲ ಕಲ್ತ್ರಿ ಮೇಡಮ್?
0: ಮ್ಯಾಮ್, ಅಂಬ್ರಲ್ಲ ಫಾಕ್, ಮತ್ತು ಮಕ್ಕಳದು, ಮತ್ತು ಇದು ಯೂನಿಫಾರ್ಮು, ಮತ್ತು ಬ್ಲೌಸು, ಮತ್ತು ಲಾಂಗ್ ಫ್ರಾಕು, ನಿಕ್ಕರು, ಮತ್ತು ಚಿಮ್ಮಿಸು, ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ.
1: ಈ ವೃತ್ತಿನೇ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಮೇಡಮ್?
0: ಮ್ಯಾಮ್, ಇದು ಮನೆ ಹಿತ ದೃಷ್ಟಿಯಿಂದ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಎಂದು ಸ್ವಂತ ದುಡಿಮೆ ಅಂತಲೂ ಇರುತ್ತೆ. ಮನೆಯಲ್ಲಿ ಮಕ್ಕಳನ್ನೂ ನೋಡ್ಕೊಳೋಕ್ಕಾಗುತ್ತೆ, ಅತ್ತೆ ಮಾವ ಮನೆಯಲ್ಲಿ ಹಸ್ಬೆಂಡ್ ಅವ್ರಿಗೆಲ್ಲ ಹೊರಗಡೆ ಹೋಗೋದಿಷ್ಟ ಇರಲಿಲ್ಲಲ್ವ, ಮನೆಯಲ್ಲೇ ಒಂದು ಕೆಲಸ ಮಾಡ್ಕೊಂಡಿರ್ಬೋದಲ್ಲ ಅನ್ನೋ ಒಂದು ಆಯ್ಕೆಯಿಂದ ಇದು ಆಯ್ಕೆ ಮಾಡ್ಕೊಂಡಿದ್ದು.
1: ಅಂದರೆ ಈಗ ತರಬೇತಿ ಯಾವಾಗ ಪಡ್ಕೊಂಡಿದ್ದು ನೀವು?
0: ನಾವು 3 ಮಾರ್ಚ್ ಪಡ್ಕೊಂಡಿದ್ವಿ.
1: ಈ ಮಾರ್ಚ್
0: ಓದ್ ವರ್ಷ
1: 2025 ಮಾರ್ಚ್ ತರಬೇತಿ. ಅಂದರೆ ಸ್ವಂತ ಉದ್ಯೋಗವನ್ನು ಯಾವಾಗ ಆರಂಭ ಮಾಡಿದ್ರಿ ಮೇಡಮ್?
0: ನಾವು ಆವಾಗಲಿಂದ 3 ತಿಂಗಳು ಯಾವಾಗ ಕಂಪ್ಲೀಟ್ ಆಯಿತು, ಒಂದು 2 ತಿಂಗಳು ನಾನಾಗ ನಾನೇ ಮನೆ ಸ್ಟಿಚಿಂಗು ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ ಆವಾಗಲಿಂದ 1 ವರ್ಷದಿಂದನೂ ನನಗೆ ಸ್ಟಿಚಿಂಗು ಅಭ್ಯಾಸ ಇದೆ.
1: ತರಬೇತಿ
0: ಮುಗಿದ ತಕ್ಷಣ ಆರಂಭ ಮಾಡಿದ್ದೀವಿ. ಚೆನ್ನಾಗಿ ನಡೀತಾ ಇದ್ದೀವಿ ಮ್ಯಾಮ್. ನನ್ನದು ಇಲ್ಲೇ ಇಲ್ಲ ಅಂದರೂ ಖರ್ಚಾಗಿ 20,000 ಅಮೌಂಟ್ ಇತ್ತು. ಈಗ ನಾವು ಮನೆ ಕಟ್ಟೋಣ ಅಂದ್ಕೊಂಡಿದ್ದೀವಿ, ಅದಕ್ಕೆಲ್ಲ ಬೋರಿಂಗ್ ಗಿರಿಂಗ್ ಎಲ್ಲ ಹಾಕ್ಸಿದ್ದೀವಿ, ಬೋರ್ ಹಾಕ್ಸಿದ್ದೀವಿ, ಅದಕ್ಕೆಲ್ಲ ನನ್ನ ಅಮೌಂಟು ತುಂಬ ಖರ್ಚಾಗಿದೆ. ಮಾಡ್ತಾ ಇರ್ತೀವಿ ಮ್ಯಾಮ್, ಮನೇಲಿ ಅಂದರೆ ಖರ್ಚು ಇರುತ್ತೆ
1: ಮಕ್ಕಳಿಗೆ.
0: ಅಷ್ಟಿಲ್ಲ, 7,000 ಅಂದರೆ ನಮ್ಮ ಲೇಔಟಲ್ಲೆಲ್ಲ ಎಲ್ಲರೂ ಟೈಲರಿಂಗ್ ಕಲ್ತಿರೋರೆ, ಹಾಗಾಗಿ ನಾನು ಹೊಸಬ್ರಲ್ವಾ, ಹಾಗಾಗಿ ಬರೋದು ಸ್ವಲ್ಪ ಕಡಿಮೆ, ಆದ್ರೂ ಚೆನ್ನಾಗಿ ನಡೀತಾ ಇದೆ.
1: ಏನೇನೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀರಿ ಜನಗಳಿಗೆ?
0: ಅಂಬ್ರಲ ಫ್ರಾಕು, ಮತ್ತು ಲಾಂಗ್ ಫ್ರಾಕು, ಬ್ಲೌಸು, ಓಪನ್ ಟಾಪು, ಅದರೆಲ್ಲ ಹೋಗ್ತಾ ಇದೆ.
1: ಸೊ ಈ ವೃತ್ತಿಗೆ ಬರೋದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ?
0: ಏನಿಲ್ಲ, ಹೌಸ್ ವೈಫ್
1: ಮನೇಲಿ. ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ, ಈಗ ಪ್ರಸ್ತುತ ಎಷ್ಟು ಸಬಲರಾಗಿದ್ದೀರಿ ಮೇಡಮ್?
0: ಹೌದು ಮ್ಯಾಮ್, ಮೊದಲು ಅಂದರೆ ಮನೇಲಿ ಏನೇ ಅಮೌಂಟ್ ಬೇಕಾಗಿದ್ರು ನಮಗೆ ಮನೇಲೇ ಕೇಳ್ಕೊತಾ ಇದ್ವಿ, ಮನೆಯವರಗೋಸ್ಕರನೇ ಕಾಯ್ತಾ ಇದ್ವಿ. ಈಗ ಹಂಗಾಗಲ್ಲ, ನಮ್ಮದು ಅಂತ ಎತ್ತಿಟ್ಕೊಂಡು ನಾವು ಖರ್ಚು ಮಾಡ್ಕೊಬೋದಲ್ಲ, ಅದೊಂದು ಖುಷಿ ಐತೆ.
1: ಈಗ ಫ್ಯಾಷನ್ ಡಿಸೈನಿಂಗ್ ಜೊತೆಗೆ ಮನೆಯನ್ನು ನಿರ್ವಹಣೆ ಕೆಲಸಗಳನ್ನ ಮಾಡ್ಕೊಂಡೆಲ್ಲ ನಾನು ನಿಭಾಯಿಸ್ತಾ ಇದ್ರಿ, ಈಗ ಅನ್ಸುತ್ತೆ
0: ಖುಷಿ ಆಗ್ತಿದೆ ಮ್ಯಾಮ್. ಮನೇಲಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಮನೆಯೆಲ್ಲ ನೋಡಿಕೊಂಡು ಬಂದಿದ್ದ ಬ್ಲೌಸ್ಗಳನ್ನೆಲ್ಲ ಹೊಲಿತೀರಿ, ಚೆನ್ನಾಗೈತೆ.
1: ಮ್ಯಾನೇಜ್ ಮಾಡ್ತಾ ಇದ್ದೀರಿ ಮನೆ ಕೆಲಸ ಆಗಿರ್ಬೋದು?
0: ಮನೆ ಕೆಲಸ ಆಗಿರ್ಬೋದು, ಬೇಗ ಬೇಗ ಮಾಡ್ತೀನಿ ಅಡುಗೆ ಕೆಲಸ ಎಲ್ಲ ಮುಗಿಸಿ, ಮತ್ತು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಸ್ಟಿಚಿಂಗೇ ಕೂತ್ಕೊಬಿಡ್ತೀನಿ. ದಿನಕ್ಕಿಲ್ಲ ಅಂದ್ರೂ ಒಂದು 2 ಬ್ಲೌಸ್ ಆದರೂ ಸ್ಟಿಚ್ ಮಾಡ್ಬೋದು. ಮಾಡ್ತಾ ಇದ್ದೀವಿ.
1: ಅಂದ್ರೆ ಇವಾಗೆಲ್ಲ ಸ್ವಲ್ಪ ಕಾಂಪಿಟೇಷನ್, ಈಗ ನಿಮ್ಮ ಏರಿಯಾದಲ್ಲಿ
0: ತುಂಬಾ ಜನ ನಮ್ಮ ಪಕ್ಕ
1: ನಿಮ್ಮನ್ನೇ ಹುಡುಕ ಬಂದು ಕೊಡೋ ತರ ಅಳವಡಿಸ್ಕೊಂಡಿದ್ದೀರಿ?
0: ಹೌದು, ನಾನು ಫಸ್ಟ್ ಈ ಥರ ಫ್ಯಾಷನ್ ಡಿಸೈನಿಂಗ್ ಕಲಿತು ಹೋದಾಗ ಅಷ್ಟು ಬರ್ತಾ ಇರಲಿಲ್ಲ ಸ್ಟಿಚಿಂಗ್ಗೆ. ನಾನೇ ಹುಡುಕಿ ನಾವೇ ಹೇಳಿ, ನಮ್ಮ ಮನೇಲಿ ಯಾರು ಮಾಡ್ತಾರೆ, ನಮ್ಮ ಸೊಸೆನೂ ಹೊಲಿತಾರೆ ಅಂತ ನಮ್ಮ ಮತ್ತೆ ಎಲ್ಲ ಹೇಳ್ತಾ ಇದ್ದಿದ್ದಕ್ಕೆ ನನ್ನ ಹತ್ರನೂ ಇವಾಗ ಹೊಲಿಸ್ಕೊಳ್ಳೋರು ಬರ್ತಾರೆ. ನಾನು ಒಂದು 2-3 ಬ್ಲೌಸು ಒಂದು 2-3 ಜನ ಕೊಡ್ಕೊಟ್ಟಿದ್ದಾರೆ, ಅದು ಅವರೆಲ್ಲ ಬರ್ತಾರೆ ಇವಾಗ, ಪರವಾಗಿಲ್ಲ.
1: ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಮೇಡಮ್?
0: ಎದುರಿಸ್ಬೇಕು ಮ್ಯಾಮ್, ಹೆಣ್ಣು ಹುಟ್ಟಿರುತ್ತೆ ಸವಾಲು ಎದುರಿಸೋದಕ್ಕೆ. ಎದುರಿಸಿದ್ದೀನಿ ಮ್ಯಾಮ್, ಸವಾಲು ಎದುರಿಸಿದ್ದೀನಿ. ಅವರೇನೆ ಸಪೋರ್ಟ್ ಮಾಡಿ ಕಳಿಸಿದ್ದು, ಹಂಗಾಗಿ ಸವಾಲು ಎದುರಿಸೋದು ಅನ್ನೋದು ಏನಿಲ್ಲ ಮ್ಯಾಮ್, ಅವರೇನೆ ಇಷ್ಟಪಟ್ಟು ಕಳಿಸಿದ್ದು.
1: ಇದಕ್ಕೆಲ್ಲ ಕುಟುಂಬದ
0: ಸಹಕಾರ ಇದೆ.
1: ಓಕೆ, ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರಕ್ಕಿಂತ ಬರೀ ಅಲ್ಲಿಗಷ್ಟೇ ಸೀಮಿತ ಆಗಿರುತ್ತೆ, ಇಲ್ಲಿ ತನಕ ಒಂದು ಕೇಂದ್ರವನ್ನು ಆರಂಭ ಮಾಡಿ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ತರಬೇತಿ ಕೊಡ್ತಾರೆ. ಅದೆಷ್ಟು ಅನುಕೂಲ ಆಗ್ತದೆ?
0: ಅನುಕೂಲ ಆಗ್ತಾ ಇದ್ದು ಮ್ಯಾಮ್, ಇದನ್ನು ಬಿಟ್ಟು ಗುಂಡ್ಲುಪೇಟೆ ಮತ್ತು ಇನ್ನ ಕಡೆ ಎಲ್ಲ, ನಾವು ಗುಂಡ್ಲುಪೇಟೆ ಸೈಡೇ ಇಲ್ಲಿ ಬಂದಿರೋದು, ತುಂಬ ಹತ್ತಿರದಲ್ಲಿ ಇರೋದ್ರಿಂದ ಹೆಣ್ಮಕ್ಳೆಲ್ಲ ಕಳೆಯುವಂಥ ಸಾಧ್ಯತೆ ಇದೆ. ಇಲ್ಲಿ ಸ್ಥಳೀಯ ಗ್ರಾಮಗಳು ಇರೋದ್ರಿಂದ ಈ ಕಡೆ ಸುತ್ತಮುತ್ತ ತುಂಬ ಗ್ರಾಮಗಳು, ಅಲ್ಲಿಂದ ಹೆಣ್ಮಕ್ಳು ಕಲಿಬೋದು ಮ್ಯಾಮ್. ಇಲ್ಲಿಗೆ ಬಂದು ತುಂಬ ಹತ್ತಿರದಲ್ಲೇ ಮಾಡಿದ್ದಾರೆ, ತುಂಬ ಜನಕ್ಕೆ ಹೆಣ್ಮಕ್ಳಿಗೆ ಅನುಕೂಲನೂ ಆಗುತ್ತೆ, ಅದರಿಂದ ಅನುಕೂಲ ಆಗ್ತಾ ಇದೆ.
1: ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಮ್ಯಾಮ್, ನಾನು ಇದೊಂದು ಅಂಗಡಿ ಮಳಿಗೆ ಮಾಡಬೇಕು, ಅದು ನಮ್ಮ ಮನೆ ಕಡೆ ಮಾಡ್ತಾ ಇದ್ದೀವಲ್ಲ ಅಲ್ಲೇ ಮಾಡೋಣ ಅನ್ಕೊಂಡಿದ್ದೀವಿ. ಮತ್ತು ಬ್ಯೂಟಿಷಿಯನ್ಗೆ ಬರಬೇಕು ಅನ್ಕೊಂಡಿದ್ದೀವಿ ಮ್ಯಾಮ್.

0: ಆಗಿ ಮತ್ತೆ ಬ್ಯೂಟಿಷಿಯನ್ಗೂ ಬರಬೇಕು ಅನ್ಕೊಂಡಿದೀವಿ.
1: ಸ್ವ ಉದ್ಯೋಗ ಮಾಡ್ತಾ ಇದ್ದೀರಿ, ಪಾರ್ಲರ್ನು ಆರಂಭ ಮಾಡೋ ದೃಷ್ಟಿಯಿಂದ ತರಬೇತಿ ಪಡ್ಕೋಬೇಕು ಅಂತ ಮುಂದಿನ ಒಂದು ಗುರಿ ಉದ್ದೇಶ. ಸೊ ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶ ಸಾಕಾರವಾಗಿ ಈಡೇರಲಿ ಅಂತ ನಾವಾದ್ರೂ ಕೂಡ ಆಶಿಸ್ತೀವಿ. ಸೊ ನಿಮ್ ತರನೇ ಇರುವಂತ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ನಡೆಸಬೇಕು ಅಂತ ಇದ್ರೆ ಏನ್ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಕಿವಿ ಮಾತ್ರ ಅಂದ್ರೆ ಯಾವಾಗ್ಲೂ ಮನೇಲಿ ಇದ್ದು ಇರೋದಕ್ಕಿಂತ ಈಗ ಈ ಥರ ಬಂದು ಫ್ಯಾಷನ್ ಡಿಸೈನಿಂಗ್ ಈ ಥರ ಒಂದು ಸಂಸ್ಥೆ ತುಂಬ ಹೆಲ್ಪ್ ಮಾಡುತ್ತೆ, ತುಂಬ ಚೆನ್ನಾಗೂ ಹೇಳ್ಕೊಡ್ತಾರೆ. ಸ್ವಲ್ಪ ಮನೆ ಬಿಟ್ಟು ಬಂದು ಆಚೆ ಈ ಥರ ಕಲಿತು ಹೋಗಿ ಮತ್ತೆ ಮನೆಯಲ್ಲಿ ಪ್ರಾರಂಭ ಮಾಡೋದ್ರಿಂದ ತುಂಬ ಅನುಕೂಲ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು.
1: ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳನ್ನು ತೊಡಗಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ, ಹಾಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂತ ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಮೇಡಮ್.
0: ನಿಮಗೂ ಅಷ್ಟೇ ಮ್ಯಾಮ್, ಧನ್ಯವಾದಗಳು.
1: ಹೇಳಿದರೆ ಇಷ್ಟೊತ್ತು ಕೇಳ್ತಾ ಇದ್ರೆ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವ ಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಹುಣಸೂರು ತಾಲೂಕಿನ ಕಾವೇರಿ ಬಡಾವಣೆಯ ಶ್ರೀಮತಿ ಅಂಬಿಕಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಸ್ವ ಉದ್ಯೋಗದಲ್ಲಿ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

0: ಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್

0: ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ: ಹಣ, ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಭಗವದ್ಗೀತೆ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತಸುನದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 16ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಆ ಬ್ರಹ್ಮ ಭುವನ್ನಾಲ್ಲೋ

ಅರ್ಜುನ, ಬ್ರಹ್ಮಲೋಕವನ್ನ ಮೊದಲುಗೊಂಡು ಎಲ್ಲಾ ಲೋಕಗಳು ಬಂದು ಹೋಗುವಂಥದ್ದು. ಆದರೆ ನನ್ನನ್ನು ಸೇರಿದ ಬಳಿಕ ಮನುಷ್ಯ ಆದವನು ಮತ್ತೆ ಜನ್ಮವೆತ್ತಬೇಕಾಗಿಲ್ಲ, ಪುನರ್ಜನ್ಮವೂ ಇಲ್ಲ ಎಂಬ ಮಾತನಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹಿಂದಿನ ಕಾಲದಲ್ಲಿ ಅಥವಾ ಪುರಾಣಗಳಲ್ಲಿ ಈ ಭೂಮಿ ಅನ್ನುವಂಥದ್ದು ಮಧ್ಯದಲ್ಲಿರುವುದು, ಅದರ ಮೇಲೆ ಏಳು ಲೋಕಗಳಿದ್ದಾವೆ, ಹಾಗೆ ಕೆಳಗೆ ಕೂಡ ಏಳು ಲೋಕಗಳು ಇದ್ದಾವೆ ಅಂತ ಹೇಳಿ ನಮ್ಮ ಪುರಾಣಗಳು ಹೇಳ್ತವೆ. ಆದರೆ ಈಗಿನ ಖಗೋಳ ಶಾಸ್ತ್ರದ ಭೂಮ ಕಲ್ಪನೆಯ ಎದುರಿಗೆ ನಮ್ಮ ಪುರಾಣವೂ ಕೂಡ ಕುಬ್ಜವಾಗ್ತಾ ಇದೆ. ಆಕಾಶದಲ್ಲಿರುವ ನಕ್ಷತ್ರಗಳೆಲ್ಲ ಒಂದೊಂದು ಸೂರ್ಯಲೋಕವಾಗಿದೆ. ಆ ಸೂರ್ಯರಿಗೆ ಎಷ್ಟೋ ಗ್ರಹಗಳಿದ್ದಾವೆ. ಆ ಗ್ರಹಗಳಲ್ಲಿ ಕೆಲವದರಲ್ಲಾದರೂ ಮನುಷ್ಯರು ಇರುವುದಕ್ಕೆ ಸಾಧ್ಯವಾದರೆ ಲಕ್ಷಾಂತರ ಲೋಕಗಳು ಇದ್ದಾವೆ ಅಂತ ಅರ್ಥ. ಆದರೆ ಎಲ್ಲಿಗೆ ಹೋದರೂ ಕೂಡ ನಾವು ಅಲ್ಲಿ ಕರ್ಮವನ್ನು ಅನುಭವಿಸಿ ಆದ ಮೇಲೆ ಪುನಃ ಇಲ್ಲಿಗೆ ಬರಬೇಕಾಗಿದೆ. ಇಲ್ಲಿ ಫಲದ ಅಪೇಕ್ಷೆಯಿಂದ ಪುಣ್ಯ ಕೆಲಸಗಳನ್ನು ಮಾಡಿದ್ರೆ ಬೇರೆ ಲೋಕಕ್ಕೆ ಹೋಗಿ ನಾವು ಪುಣ್ಯವನ್ನು ಅನುಭವಿಸುತ್ತೇವೆ. ಆದರೆ ಎಂದೆಂದಿಗೂ ಕೂಡ ಅದನ್ನೇ ಅನುಭವಿಸುತ್ತಿರುವುದಕ್ಕೆ ಆಗೋದಿಲ್ಲ. ನಮ್ಮ ಪುಣ್ಯ ತೀರದ ಮೇಲೆ ನಮ್ಮನ್ನು ಮತ್ತೆ ಅಲ್ಲಿಂದ ಕೆಳಗಡೆ ಅಟ್ಟಿಬಿಡ್ತಾರೆ. ನಾವೊಂದು ನಾಟಕ ನೋಡಲು ಹೋದರೆ ಅದು ಮುಗಿದಾದ ಮೇಲೆ ನಾವು ಅಲ್ಲೇ ಇರುವುದಕ್ಕೆ ಆಗೋದಿಲ್ಲ, ಪುನಃ ಮನೆಗೆ ಬರಬೇಕು. ಅದರಂತೆಯೇ ಬೇರೆ ಬೇರೆ ಲೋಕಗಳು. ಹಾಗೆ ನಾವೇನಾದರೂ ಪಾಪ ಮಾಡಿದ್ರೆ ಪಾಪ ಅನುಭವಿಸುವುದಕ್ಕೆ ನಾವು ಆ ಲೋಕಕ್ಕೆ ಹೋಗಿ ಅದನ್ನು ಅನುಭವಿಸಿ ಆದ ಮೇಲೆ ಪುನಃ ನಾವು ಹಿಂತಿರುಗಬೇಕು ಅಲ್ವಾ. ಬರೋದು ಮತ್ತು ಹೋಗೋದು ಇದೆಲ್ಲದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂಥೇಳಂದ್ರೆ ಏನು ಮಾಡಬೇಕು? ದೇವರನ್ನ ಸೇರಬೇಕು. ಆಗ ಮಾತ್ರ ಕರ್ಮ ತನ್ನ ಸಮನ್ನನ್ನ ನಮ್ಮ ಮೇಲೆ ಜಾರಿ ಮಾಡಲಾರದು. ನಾವು ಈ ಪ್ರಪಂಚಕ್ಕೆ ಅತೀತರಾಗಿ ಹೋಗ್ತೇವೆ. ಕಣ್ಣು ಮುಚ್ಚಾಲೆ ಎಂಬ ಆಟದಲ್ಲಿ ಅಡುಗುಲಜ್ಜಿಯನ್ನ ಮುಟ್ಟಿದವನು ಆಟದಿಂದ ಪಾರಾದಂತೆ, ಭಗವಂತನನ್ನ ಮುಟ್ಟಿದವನು ಈ ಸಂಸಾರದ ಆಟದಿಂದ ಪಾರಾಗ್ತಾನೆ. ಈ ಭಗವದ್ಗೀತೆಯಲ್ಲಿ ಒಂದಕ್ಕೊಂದು ವಿರುದ್ಧವಾದ ಎರಡು ಚಿತ್ರಗಳನ್ನ ಚಿತ್ರಿಸಿ ಉಪದೇಶ ಕೊಡುವಂತಹ ವಿಶಿಷ್ಟವಾದ ಕ್ರಮವನ್ನ ನಾವು ನೋಡಬಹುದು. ಇಲ್ಲಿ ಈ ಶ್ಲೋಕದಲ್ಲಿ ಪರಮಾತ್ಮ ಅದೇ ವಿಶಿಷ್ಟ ಶೈಲಿಯನ್ನ ಬಳಸಿದ್ದಾನೆ. ಶ್ಲೋಕದ ಒಂದು ಮೊದಲನೆಯ ಭಾಗದಲ್ಲಿ ಬ್ರಹ್ಮಲೋಕದವರೆಗಿನ ಎಲ್ಲ ಲೋಕಗಳು ಪುನರಾವೃತ್ತಿಯುಳ್ಳವಂಥವು ಅಂತ ಹೇಳಿ ಅದಕ್ಕೆ ತದ್ವಿರುದ್ಧವಾಗಿ ಒಂದು ಭಾವನೆಯನ್ನ ಶ್ಲೋಕದ ಎರಡನೆಯ ಸಾಲಿನಲ್ಲಿ ನೀಡ್ತಾನೆ. ಅದು ನನ್ನನ್ನು ಸೇರಿದವರಿಗೆ ಪುನರ್ಜನ್ಮ ಇಲ್ಲ ಅಂಥೇಳಿ. ಹೀಗೆ ಶಾಸ್ತ್ರದಲ್ಲಿ ಕ್ರಮಮುಕ್ತಿಯ ಬಗ್ಗೆ ಸಾಕಷ್ಟು ವಿವರಣೆಗಳು ಇದ್ದಾವೆ. ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನ ಮಾಡುವವರು ಕೂಡ ಅದರ ಪುಣ್ಯವಶಾತ್ ಬ್ರಹ್ಮಲೋಕವನ್ನ ಸೇರುತ್ತಾರಂತೆ. ಅಲ್ಲಿ ಎಷ್ಟೋ ವರ್ಷಗಳಿದ್ದು ಕಲ್ಪ ಮುಗಿಯುವ ವೇಳೆಗೆ ಪರಮಾತ್ಮನನ್ನ ಸೇರುತ್ತಾರಂತೆ. ಹೀಗೆ ಬ್ರಹ್ಮಲೋಕದಲ್ಲಿರುವಾಗಲೂ ಕೂಡ ಜೀವವು ತನ್ನ ಸ್ವಪ್ರಯತ್ನದ ಮೂಲಕ ಬ್ರಹ್ಮನ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅಲ್ಲೂ ಕೂಡ ಆತ್ಮವಿಚಾರವನ್ನೇ ಮಾಡ್ತಾ ಇರಬೇಕು. ಅಂದ್ರೆ ಮಾತ್ರ ಅಜ್ಞಾನವನ್ನ ಕಳೆದುಕೊಂಡು ಪರಮಾತ್ಮನನ್ನ ಸೇರೋದಕ್ಕೆ ಸಾಧ್ಯ. ಅಲ್ಲೂ ಕೂಡ ಸರಿಯಾದ ಸಾಧನೆ ಮಾಡದಿರುವವರು ಪುನಃ ಹಿಂದೆ ಬರ್ತಾರೆ. ಅವರು ಪರಮಾತ್ಮನಲ್ಲಿ ಐಕ್ಯವಾಗೋದಿಲ್ಲ. ಈ ಅಭಿಪ್ರಾಯವನ್ನ ಮನಸ್ಸಿನಲ್ಲಿಟ್ಟುಕೊಂಡೇ ಶ್ರೀಕೃಷ್ಣ ಇಲ್ಲಿ ಈ ಶ್ಲೋಕವನ್ನ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಆ ಶರೀರದಲ್ಲಿರುವಾಗಲಿಯೇ ಆತ್ಮ ಸ್ವರೂಪವನ್ನ ಕಂಡುಕೊಂಡವರು ಪರಮಾತ್ಮನನ್ನೇ ಪಡೆದ ಹಾಗೆ ಅವರಿಗೆ ಪುನರ್ಜನ್ಮವಿಲ್ಲ. ಕನಸಿನಿಂದ ಎದ್ದವನಿಗೆ ಪುನಃ ಕನಸಿಗೆ ಹೋಗುವ ಸಂದರ್ಭ ಒದಗಿ ಬರುವುದಿಲ್ಲ. ಒಂದು ಸಲ ಎದ್ದ ಅಂತಂದ್ರೆ ಕನಸಿನ ಸುಖ ದುಃಖಗಳಿಗೆ ಅವನು ತಿಲಾನ್

ಪತಂಜಲಿ ಇತ್ತಂತೆ. ಅದನ್ನೇ ಇಲ್ಲಿ ಪರಮಾತ್ಮ ಹೇಳಿರುವಂಥದ್ದು. ಒಂದು ಸಲ ಯಾರು ನನ್ನನ್ನು ತಿಳಿದುಕೊಳ್ತಾರೋ ಅವರು ಮತ್ತೆ ಹುಟ್ಟೋದಿಲ್ಲ ಅಂತ ಹೇಳಿ. ಹಾಗಿದ್ಮೇಲೆ ಅವನನ್ನು ತಿಳಿದುಕೊಳ್ಬೇಕಾಗಿರೋದು ಹೇಗೆ? ನಮ್ಮ ಒಳಗಿನ ಆತ್ಮವನ್ನು ಅರಿಯೋದ್ರ ಮೇಲೆ. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವೂ ಅಲ್ಲ, ಹಾಗೆಯೇ ಯಾವುದು ದುಃಖವೂ ಅಲ್ಲ, ಸುಖವೂ ಅಲ್ಲ ಅಂಥೇಳಿ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ನ್ಯಾಯ ಅನ್ಯಾಯಗಳನ್ನೆಲ್ಲ ಮೀರಿ ಎಲ್ಲವನ್ನೂ ಕೂಡ ಹೇಗೆ ಬರುತ್ತದೋ ಹಾಗೆಯೇ ಅದನ್ನು ಸ್ವೀಕರಿಸಿ ಒಂದು ಸಮತೋಲನವನ್ನು ಈ ಬದುಕಿನಲ್ಲಿ ನಾವು ಕಾಪಾಡಿಕೊಂಡು, ಬರುವಂತಹ ಸುಖವೂ ಶಾಶ್ವತವಲ್ಲ, ಬರುವಂತಹ ದುಃಖವೂ ಕೂಡ ಶಾಶ್ವತವಲ್ಲ ಎಂಬ ಅಂಶವನ್ನು ನಾವು ಅರಿತುಕೊಂಡು ಆತ್ಮನಲ್ಲಿಯೇ ತನ್ನ ಇಡೀ ಬದುಕನ್ನು ನೆಲೆ ನಿಲ್ಲಿಸಿಕೊಂಡು ಭಗವಂತನ ಆರಾಧನೆಯಲ್ಲಿಯೇ ಸಕಲ ಸಮಯವನ್ನು, ಸಕಲ ಸರ್ವಸ್ವವನ್ನು, ಸಕಲ ಕೆಲಸಗಳನ್ನು ಅರ್ಪಿಸಿಕೊಂಡು ಬಾಳಿದ್ದೆ ಆದಲ್ಲಿ ನಿಜಕ್ಕೂ ನಾವು ಅವನನ್ನು ಪಡೆಯೋದಕ್ಕೆ ದಾರಿ ದೂರವೂ ಅಲ್ಲ, ದಾರಿ ಗಮ್ಯವೂ ಹೌದು. ಅದಕ್ಕೆ ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಗಿರಿಯಿಂದ ಔನ್ನತ್ಯ, ಕಡಲಿಂದ ಗಾಂಭೀರ್ಯ, ಗಿರಿಯಿಂದ ಔನ್ನತ್ಯ.

0: ಕಲಿಕೆ ಹಸಿರಿನ ಲಹರಿ ಮುದ್ದು ರಾಮ, ಕಲಿಕೆ ಹಸಿರಿನ ಲಹರಿ ಮುದ್ದು ರಾಮ. ಸದಾಕಾಲ ಈ ಬದುಕು ನಿರಂತರ ಕಲಿಕೆಯಲ್ಲಿಯೇ ಇರುತ್ತೆ. ಗಿರಿಯಿಂದ ನಾವು ಔನ್ನತ್ಯವನ್ನು ಪಡೆಯಬಹುದು, ಕಡಲಿಂದ ನಾವು ಗಾಂಭೀರ್ಯವನ್ನು ಗಳಿಸಬಹುದು. ನಾವು ಈ ಜಗತ್ತಿನಲ್ಲಿ ಕಲಿಯೋದಕ್ಕೆ ನೂರಾರು ವಿಷಯಗಳಿವೆ. ಒಂದೊಂದರಿಂದ ಒಂದೊಂದು ವಿಷಯಗಳನ್ನು ನಾವು ಕಲಿಯಬಹುದು. ಸೌಜನ್ಯ ಮತ್ತು ಸರಳತೆ ಇವೆರಡೂ ಕೂಡ ನಾವು ಏನನ್ನು ಕಲಿತಿದ್ದೀವೋ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಏಳನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ, ಎಫ್ಕೆಸಿಸಿಐ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಬೆಂಗಳೂರು ಪೊಲೀಸರಿಂದ ಬೇಡ ಬ್ರೋ ಅಭಿಯಾನ, 55.80 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳ ವಶ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಹಾಗೂ 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಈ ಮೂಲಕ 2027ರ ಅಂತ್ಯದ ವೇಳೆಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಇಂದು ನಡೆದ ವಿವಿಧ ಇಲಾಖೆಗಳ ಅಭಿವೃದ್ಧಿಯ ಯೋಜನೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜನರ ನೀರಿನ ಸಮಸ್ಯೆಗೆ ವಿವಿಧ ರೀತಿಯ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ ಭಾಗದ ರೈತರು ರಾಜ್ಯಕ್ಕೆ ಮಾದರಿಯಾಗಿದ್ದು, ಇಲ್ಲಿ ಅಂತರ್ಜಲ ನೀರಿನ ಮಟ್ಟ 2000 ಅಡಿಗೆ ಕುಸಿದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಬೆಂಗಳೂರಿಗೆ ಹಾಲು, ತರಕಾರಿ, ರೇಷ್ಮೆ, ಹೂ ಬೆಳೆದು ತಮ್ಮ ಸ್ವಾಭಿಮಾನ ಮೆರೆದಿದ್ದಾರೆ. ರೈತರ ಕಣ್ಣೀರು ಒರೆಸುವ ಸರ್ಕಾರ ನಿಮ್ಮ ಮುಂದೆ ನಿಂತಿದೆ. ಕೃಷಿ ನಿಮ್ಮೆಲ್ಲರ ಸಂಸ್ಕೃತಿ, ರೈತರು ನಮ್ಮೆಲ್ಲರ ಆಸ್ತಿ ಎಂದು ಮುಖ್ಯಮಂತ್ರಿ ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶದಂತೆ ಸಚಿವರು ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸುತ್ತಿದ್ದಾರೆ. ತುಮಕೂರಿನ ಪಾವಗಡ ತಾಲೂಕಿನ ಕಿಲಾರಹಳ್ಳಿಯಲ್ಲಿ ಬರ ಪರಿಸ್ಥಿತಿ ಪರಿಶೀಲಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರೈತರಿಗೆ ಮೇವಿನ ಬೀಜ ಕಿಟ್ಗಳನ್ನು ವಿತರಿಸಿ ಮಾತನಾಡಿ, ನೀರಿನ ಸೌಲಭ್ಯ ಇರುವ ರೈತರು ಮೇವು ಬೆಳೆಸಲು ಉತ್ತೇಜಿಸುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ 1 ಲಕ್ಷ ಕ್ವಿಂಟಾಲ್ ಮೇವಿನ ಬೀಜ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆಯ ಪ್ರಮಾಣ ತೀವ್ರ ಕಡಿಮೆಯಾಗಿದೆ. ಪಾವಗಡ ತಾಲೂಕಿನಲ್ಲಿ

0: 9,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆ ಮಾಡಬೇಕಿತ್ತು, ಆದರೆ 4,000 ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ಸಚಿವರು ಬರ ಪರಿಸ್ಥಿತಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದಾರೆ. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಎದುರಾಗಿರುವ ತೀವ್ರ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿ ಕುರಿತು ಸಚಿವ ಎಂಬಿ ಪಾಟೀಲ್ ಎರಡನೇ ದಿನವೂ ಬರ ಪರಿಶೀಲನೆ ನಡೆಸಿದರು. ಬಬಲೇಶ್ವರ ತಾಲೂಕಿನ ಸಾರಾವಾಡ ಗ್ರಾಮಕ್ಕೆ ಭೇಟಿ ನೀಡಿದ ಅವರು ತೊಗರಿ, ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗಳನ್ನು ವೀಕ್ಷಿಸಿದರು. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ ಅಗ್ರಸ್ಥಾನ ಲಭಿಸಿದೆ ಎಂದು ಎಫ್ಕೆಸಿಸಿಐ ಅಧ್ಯಕ್ಷೆ ಉಮಾರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯದಿಂದ ಸಾಕಷ್ಟು ವಸ್ತುಗಳು ವಿದೇಶಕ್ಕೆ ರಫ್ತಾಗುತ್ತಿದೆ, ನವೋದ್ಯಮಗಳ ಉತ್ಪನ್ನಗಳು ರಫ್ತಾಗುತ್ತಿದ್ದು ಇದರಿಂದ ದೇಶದ ಜಿಎಸ್ಟಿಗೆ ರಾಜ್ಯದ ಉದ್ಯಮ ಕ್ಷೇತ್ರ ಹೆಚ್ಚಿನ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ 21ನೇ ಆವೃತ್ತಿಯ ಅತ್ಯುತ್ತಮ ರಫ್ತು ಶ್ರೇಷ್ಠತಾ ಪ್ರಶಸ್ತಿಗೆ ರಾಜ್ಯದ ವಿವಿಧ ಪ್ರದೇಶಗಳ ರಫ್ತುದಾರರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಲಭಿಸಿದ್ದು, ಎಂಜಿನಿಯರಿಂಗ್, ಔಷಧೋದ್ಯಮ, ಬಯೋಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಿಂದ 120ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಎಂದು ತಿಳಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಕಳಂಕಿತರಾಗಿದ್ದು ಅವರನ್ನು ಸಂಪುಟದಿಂದ ತೆಗೆದುಹಾಕಲು ಬಿಜೆಪಿ ಹಾಗೂ ಜೆಡಿಎಸ್ ಹೋರಾಟ ನಡೆಸಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಗೇಂದ್ರ ವಿರುದ್ಧ ಸದನದ ಹೊರಗೆ ಹಾಗೂ ಒಳಗೆ ಹೋರಾಟ ನಡೆಯಲಿದೆ, ಜೊತೆಗೆ ಬಿಡದಿ ಟೌನ್ಶಿಪ್ ಯೋಜನೆ, ಕೆಪಿಎಸ್ಸಿ ಹಗರಣ ಮೊದಲಾದ ವಿಷಯಗಳ ವಿರುದ್ಧ ಜೆಡಿಎಸ್ ಜೊತೆ ಸೇರಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳು ಗುರುಗಂಗಾ, ಮಾಂಜ್ರಾ ನದಿಗೆ ರಾಸಾಯನಿಕ ತ್ಯಾಜ್ಯ ಹರಿಬಿಡುತ್ತಿದ್ದು, ಕೂಡಲೇ 3 ಕೈಗಾರಿಕೆಗಳನ್ನು ಮುಚ್ಚಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ 3 ಕೈಗಾರಿಕೆಗಳು ನದಿಗೆ ವಿಷಯುಕ್ತ ರಾಸಾಯನಿಕ ತ್ಯಾಜ್ಯ ಹರಿಸುತ್ತಿದ್ದು, ಜನರು ಪ್ರತಿಭಟನೆ ಹಾಗೂ ಅಭಿಯಾನ ಆರಂಭಿಸಿದ್ದರು. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಮಾಲಿನ್ಯಕಾರಕ ಕೈಗಾರಿಕೆಗಳನ್ನು ಮುಚ್ಚುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಕೈಗಾರಿಕೆಗಳ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಪೊಲೀಸರು ಬೇಡಾ ಬ್ರೋ ಅಭಿಯಾನದಡಿಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ವಿರುದ್ಧ ನಡೆಸಿದ ಪ್ರಮುಖ ದಾಳಿಯಲ್ಲಿ 8 ವಿದೇಶಿ ಪ್ರಜೆಗಳು ಸೇರಿದಂತೆ 39 ಮಂದಿಯನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 28,07,00,000 ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅವುಗಳ ಮಾರುಕಟ್ಟೆ ಮೌಲ್ಯ 55,80,00,000 ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮತ್ ಕುಮಾರ್ ಸಿಂಗ್, ಪೊಲೀಸರಿಗೆ ದೊರೆತ ಮಾಹಿತಿ ಅನುಸರಿಸಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ಘಟಕ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಅಭಿಯಾನ ನಡೆಯಿತು. ತ್ರಿವರ್ಣ ಯಾತ್ರೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ, ಹರ್ ಘರ್ ತಿರಂಗ ಅಭಿಯಾನವು ಇಂದು ದೇಶದ ಪ್ರತಿ ಮನೆ ಮನೆಯಲ್ಲೂ ದೇಶಪ್ರೇಮದ ಜಾಗೃತಿಯನ್ನು ಮೂಡಿಸುತ್ತಿದೆ ಎಂದು ತಿಳಿಸಿದ್ದಾರೆ. ದೇಶಭಕ್ತಿ ಹಾಗೂ ರಾಷ್ಟೀಯತೆಯ ಭಾವನೆಯನ್ನು ಮೂಡಿಸಲು ಇಂತಹ ಅಭಿಯಾನಗಳು ಅತ್ಯಂತ ಅವಶ್ಯಕ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ಸೇವಿಸುವುದರಿಂದ ರಕ್ತಹೀನತೆ, ಅಪೌಷ್ಟಿಕತೆ, ಸುಸ್ತಾಗುವಿಕೆ ತಡೆಗಟ್ಟುವ ಶಕ್ತಿ ಅಡಗಿದೆ. 1 ರಿಂದ 19 ವರ್ಷದೊಳಗಿನ ಎಲ್ಲ ಮಕ್ಕಳು ಈ ಮಾತ್ರೆ ಸೇವಿಸಿ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಭಾಂಗಣದಲ್ಲಿ ರಾಷ್ಟೀಯ ಜಂತುಹುಳು ನಿವಾರಣಾ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ನೀಡಲು

ಆರೋಗ್ಯ ಇಲಾಖೆ ಸಿದ್ದತೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಜಂತು ಹುಳುಗಳು ಅವರ ಪೋಷಕಾಂಶಗಳ ಹೀರುವಿಕೆಗೆ ಅಡ್ಡಪಡಿಸುವುದಲ್ಲದೆ ರಕ್ತಹೀನತೆ, ಅಪೌಷ್ಟಿಕತೆ ಹಾಗೂ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಕುಂಠಿತಕ್ಕೆ ಕಾರಣವಾಗಬಹುದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಚೇತನ್ ಹೇಳಿದ್ದಾರೆ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯು ಸಿಎಸ್ಆರ್ ಅನುದಾನದಡಿ 2,14,00,000 ರೂಪಾಯಿ

0: ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಶಾಲಾ ಕಟ್ಟಡಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಂಪನಿಯು ಆಸ್ಪತ್ರೆ ಆರೋಗ್ಯ ಕ್ಷೇತ್ರದಲ್ಲೂ ಸಿಎಸ್ಆರ್ ಅನುದಾನ ನೀಡಲು ಉತ್ಸುಕವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಇದೇ 13ರಂದು ಕರೆ ನೀಡಲಾಗಿರುವ ಕರ್ನಾಟಕ ಬಂದ್ಗೆ ವಿವಿಧ ಕನ್ನಡ ಸಂಘಟನೆಗಳು ಬೆಂಬಲ ನೀಡಿವೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಬಂದ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಹಾಗೂ ಮೇಕೆದಾಟು ಯೋಜನೆಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಮೇಕೆದಾಟು ಯೋಜನೆ ಕಾರ್ಯರೂಪಕ್ಕೆ ಬರದಿದ್ದರೆ ಬೆಂಗಳೂರು ಗಂಭೀರ ನೀರಿನ ಬಿಕ್ಕಟ್ಟನ್ನು ಎದುರಿಸಬಹುದು ಎಂದು ತಿಳಿಸಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಬೋಧಕ ಆಸ್ಪತ್ರೆಯನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು 50 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಮಂಡ್ಯ ಶಾಸಕ ಪಿ ರವಿಕುಮಾರ್ ಗಣಿಗ, ಜಿಲ್ಲಾಧಿಕಾರಿ ಡಾ ಕುಮಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಇಂದು ಸ್ಥಳ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 7ನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ, ಎಫ್ಕೆಸಿಸಿಐ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಬೆಂಗಳೂರು ಪೊಲೀಸರಿಂದ ಬೇಡ ಬ್ರೋ ಅಭಿಯಾನ, 55 ಕೋಟಿ 80 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷಚೇತನರಿಗೆ ಇರುವ ಸೇವೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಕೇಂದ್ರ ಮೈಸೂರು, ಶ್ರೀ ವೈದ್ಯನಾಥ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
4: ನಮಸ್ಕಾರ
3: ಸರ್. ಮೊದಲನೇದಾಗಿ ಇವತ್ತು ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ಅದರಲ್ಲಿ ಈ ಒಂದು ಹಡಿನಲ್ಲಿ ಆ ವಿಶೇಷಚೇತನರಿಗೆ ಏನೇನು ಸೇವೆಗಳು ಸಿಗ್ತಾ ಇದೆ ಮತ್ತು ಏನೇನು ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದರೆ ಈ ನ್ಯಾಷನಲ್ ಟ್ರಸ್ಟ್ ಅಂತಂದರೆ ಏನು, ಈ ಒಂದು ಟ್ರಸ್ಟ್ನ ಮುಖ್ಯ ಗುರಿ ಉದ್ದೇಶಗಳೇನು ಸರ್?
4: ಈ ಪ್ರಶ್ನೆ ಬಹಳ ಉತ್ತಮವಾದ್ದು. ಈ ಟ್ರಸ್ಟು 1999 ಇಸ್ವಿನಲ್ಲಿ ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಎನಾಕ್ಟ್ಮೆಂಟ್ ಮುಖಾಂತರ, ಅಂದರೆ ಒಂದು ನಾವೇನು ಲೆಜಿಸ್ಲೇಷನ್ ತಂತು, ಇದರಲ್ಲಿ ಮೂಲತಃ ನಮಗೆ ಅಂಗವಿಕಲರ ಒಂದು ಇವರಿಗೆ ಸುಮಾರು ಒಂದು 60 ಕೋಟಿ ರೂಪಾಯಿಗಳ ಮೊತ್ತವನ್ನು ಅಲ್ಲಿ ಇಟ್ಟು ಆ ಟ್ರಸ್ಟಲ್ಲಿ ಇಟ್ಟು ಆ ಟ್ರಸ್ಟು ಯಾವ ರೀತಿ ಕಾರ್ಯನಿರ್ವಹಿಸಬೇಕು, ಅದಕ್ಕೆ ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಚೇರ್ಮನ್ ಬರ್ತಾರೆ, ಅದು ಇಡೀ ದೇಶಾದ್ಯಂತ ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತು ಮಲ್ಟಿಪಲ್ ಡಿಸೇಬಿಲಿಟಿ, ಈ ಮೂರು ಈ ಮಾನಸಿಕ ಕಾಯಿಲೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಶೇಷ ಕಾಯ್ದೆಯನ್ನು ಜಾರಿ ಮಾಡುತ್ತದೆ 1999. ಈ ಟ್ರಸ್ಟ್ ಬಂದಾಗ ಇದಕ್ಕೆ ಒಂದು ಮೊತ್ತ ಏನು ದುಡ್ಡು ಇಟ್ಟಿರ್ತಾರೆ 60 ಕೋಟಿ ರೂಪಾಯಿ, ಅದರಲ್ಲಿ ಈ ಮಾನಸಿಕ

0: ವಿಶೇಷ ಚೇತನರು ಅಂತ ಹೇಳಬೇಕು. ಮಾನಸಿಕವಾಗಿ ಅವ್ರಿಗೆ ಹೆಚ್ಚಿಗೆ ಇದಿರಲ್ಲ, ನಮ್ಮ ಥರ ನಿಮ್ಮ ಥರ ಅವ್ರಿಗೆ ಗೊತ್ತಾಗಲಿಲ್ಲ. ಅವ್ರಿಗೆ ಆ ಉದ್ದೇಶಕ್ಕಾಗಿ ಈ ಒಂದು ಟ್ರಸ್ಟನ್ನು ನ್ಯಾಸ ಅಂತ ಹೇಳ್ತೀವಿ ಕನ್ನಡದಲ್ಲಿ ತಂದರು. ಅದಕ್ಕೆ ತಂದಿರುವುದು ಸದುದ್ದೇಶ ಏನಪ್ಪ ಅಂತಂದರೆ, ಈ ಡಿಸೇಬಿಲಿಟಿನಲ್ಲೇ ಒಂದು ಸಪ್ರೇಟಾಗಿ ಈಗ ಮಾನಸಿಕ ಅಸ್ವಸ್ಥರು, ಆಟಿಸಮು, ಸೆರೆಬಲ್ ಪಾಲ್ಸಿ, ಅವರನ್ನು ನೋಡ್ಕೊಳ್ಳೋದು ಬಹಳ ಕಷ್ಟ.
1: ಹೌದು ಹೌದು,
0: ಅದನ್ನು ನೀ ದಿನನಿತ್ಯದಲ್ಲಿ ಯಾರು ಒಬ್ಬರು ಬಂದು ನೋಡಿದಾಗ ಅವರ ಪೇರೆಂಟ್ಸು, ಅವ್ರ ಪರಿಸ್ಥಿತಿ ಎಲ್ಲವುದನ್ನು ನಾವು ಗಮನಿಸಿದಾಗ, ಅದಕ್ಕೆ ಆಗಿ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಸದುದ್ದೇಶದಿಂದ 1999 ಆ್ಯಕ್ಟ್ ಅಂತ ತಂದ. ಅದಕ್ಕೆ ಏನು ಬೇಕು ಒಂದು ಲೆಜಿಸ್ಲೇಷನ್ ಮಾಡಿದ್ರು, ಅದು ಕೂಡ ಒಂದು ಒಳ್ಳೆ ಉದ್ದೇಶದಿಂದ 60 ಕೋಟಿ ರೂಪಾಯಿನ ಕೂಡ ಇಟ್ಟು ಅದರಲ್ಲಿ ಬರೋ ಲಾಭದಲ್ಲಿ ಅಥವಾ ಅದರಲ್ಲಿ ಬರೋ ಬಡ್ಡಿನಲ್ಲಿ ಇವರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಬೆನ್ನೆಲುಬು ಕೊಡಬೇಕು, ಮತ್ತು ಇಂಥ ಮಕ್ಕಳಿಗೆ ಅಥವಾ ಇಂಥ ಒಂದು ಸಮಸ್ಯೆಯಿಂದ ಬಳಲ್ತಿರುವ ಯಾವುದೇ ವ್ಯಕ್ತಿಗೆ ಇದನ್ನು ಕೊಡುವಂಥ ಒಂದು ತೀರ್ಮಾನವನ್ನು ಕೇಂದ್ರ ಸರ್ಕಾರ ಮಾಡಿತು. ಇದಕ್ಕೆ ಒಬ್ಬರು ಚೇರ್ಮನ್ ಇರ್ತಾರೆ, ಅದು ಸರ್ಕಾರ ಅದು ಆಮೇಲೆ ಅಪಾಯಿಂಟ್ಮೆಂಟ್ ಮಾಡುತ್ತೆ, ಅವರು ಮತ್ತೆ ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಅದು ಒಂದು ದೊಡ್ಡ ಹುದ್ದೆ ಅಲ್ಲಿ. ಅದಾದಮೇಲೆ ಲೋಕಲ್ ಸೆಂಟರ್ಸ್ ಅಂತ ಮಾಡ್ತಾರೆ, ಅದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪ್ರತಿಯೊಂದು ಜಿಲ್ಲೆಯ ಅಲ್ಲಿ ಆ ಲೋಕಲ್ ಸೆಂಟರ್ಸ್ ಮುಖಾಂತರ ಈ ಒಂದು ಟ್ರಸ್ಟ್ಗೆ ನೀವೇನು ಈ ಸೆರೆಬಲ್ ಪಾಲ್ಸಿ, ಆಟಿಸಮು, ಮಲ್ಟಿಪಲ್ ಡಿಸೇಬಿಲಿಟಿ ಏನಿದೆ ಅಂತಹ ಮಕ್ಕಳಿಗೆ, ಅಂಥ ಇವರಿಗೆ ಈ ಸೌಲಭ್ಯವನ್ನು ಕೊಡಬೇಕು. ಅವ್ರಿಗೆ ಏನಪ್ಪ ಅಂತಂದರೆ ಕಾಂಪ್ರಹೆನ್ಸಿವ್ ಆಗಿ ಸಮಗ್ರವಾಗಿ ಅವರಿಗೆ ಒಂದು ನೋಡ್ಕೊಳ್ಳೋವಂಥ ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣ ಇಲಾಖೆಯಲ್ಲಿ ಆ ಒಂದು ಅಡಿಯಲ್ಲಿ ಅಲ್ಲೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಆ ಕಮಿಟಿನ ಅವರು ಜಿಲ್ಲಾಧಿಕಾರಿಗಳು ಮತ್ತು ಅವರು ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ. ಅದಕ್ಕೆ 5 ಜನ ಸದಸ್ಯರು ಸಂಘ ಸಂಸ್ಥೆಗಳಿಂದ ಇರೋರು ಒಬ್ಬರನ್ನ ನೇಮಕ ಮಾಡಿ ಅವರಿಗೆ ಒಂದಷ್ಟು ಕಾರ್ಪಸ್ ಫಂಡ್ ಕೊಟ್ಟಿರುತ್ತೆ. ಒಂದು ಜಿಲ್ಲೆಗೆ 1-5 ಲಕ್ಷ, ಅದು ಡಿಪೆಂಡಿಂಗ್ ಅಪಾನ್ ದಿ ಅವೈಲೇಬಲ್ ಫಂಡ್ಸ್ ಯುಟಿಲೈಸ್ ಮಾಡೋದಕ್ಕೆ ಅದನ್ನು ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಈಗ ಅಂಥವ್ರಿಗೆ ಡೇ ಕೇರ್ ಕರ್ಕೊಂಡು ಹೋಗೋದು, ತುಂಬ ಬಡ ಮಕ್ಕಳಿಗೆ ಏನೂ ಆಗದೆ ಇದ್ದವ್ರಿಗೆ ಅವ್ರಿಗೆ 1400 ರೂಪಾಯಿ ಮಾಸಿಕ ಭತ್ಯೆ ಕೊಡುವಂಥದ್ದು ಅವರ, ಆಮೇಲೆ ಇದು ಪೇರೆಂಟು ಮತ್ತು ಗಾರ್ಡಿಯನ್ ಅಂತ ಏನು ಹೇಳ್ತೀವಿ ಪೋಷಕರು, ಅವರಿಗೆ ಒಂದು ಆರ್ಥಿಕವಾಗಿ ಸರ್ಕಾರ ಬೆನ್ನೆಲುಬು ನಿಲ್ಲಬೇಕು ಅನ್ನೋ ಅಂತ ಒಂದು ಉದ್ದೇಶದಿಂದ ಅದನ್ನು ಮಾಡ್ತಾ
1: ಇದ್ದಾರೆ. ಓಕೆ ಸರ್, ಇದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಪುಟ್ರಾಜು ಅಂತ.
1: ಪುಟ್ರಾಜ್ ಅವರು ಎಲ್ಲಿ, ತಮ್ಮ ಊರು?
2: ಪರಿಸರ ಸ್ನೇಹಿ ವಿಶೇಷ ಕ್ಷೇತ್ರ ಸಂಘದಿಂದ ಸರ್ಗುರದಿಂದ ಮಾತಾಡ್ತೀವಿ
1: ಸರ್. ಹೇಳಿ, ನಮ್ಮ ಜೊತೆ ಇವತ್ತು ವೈದ್ಯನ ಸರ್. ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ
2: ಸರ್. ನಮ್ಮ ಸಂಘದಲ್ಲಿ 3-4 ತಿಂಗಳಿಂದ ಪಿಂಚಣಿ ದುಡ್ಡು ಬಂದಿಲ್ಲ. ಅದು ಇನ್ಕಮ್ ಜಾಸ್ತಿ, ಒಂದು 32,000 ಒಳಗಡೆ ಇರ್ಬೇಕು ಅನ್ಕೊಂಡು ಹೇಳ್ತಾರ. ಸ್ವಲ್ಪ ಜಾಸ್ತಿ ಆಗ್ತದೆ ಇನ್ಕಮ್, ಒಂದು 9,000 ಆಗ್ತದೆ. ಏನು ಏನು ಸರ್
1: ನಾವು ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
2: ಪೆನ್ಷನ್.
0: ನಮಸ್ಕಾರ ಪುಟ್ರಾಜ್ ಅವರು. ನಮಸ್ತೆ. ನಮಸ್ತೆ ನಮಸ್ತೆ. ನಿಮಗೆ ಇನ್ನೊಂದ್ಸತಿ ನಿಮ್ಮ ಪ್ರಶ್ನೆ ಹೇಳಿ. ನಿಮ್ಮ ಪ್ರಶ್ನೆ ಏನು ಮತ್ತೆ ಸ್ಪಷ್ಟವಾಗಿ ಹೇಳಿ.
2: ಇನ್ಕಮ್
0: ಜಾಸ್ತಿ ಆಗಿದೆ ಅಂತ ಏನಾದ್ರು ಅವ್ರು ಲೆಟರ್ ಕೊಟ್ಟಿದಾರ?
2: ಏನು ಕೊಟ್ಟಿಲ್ಲ ಸರ್. ಸ್ವಲ್ಪ ಜಾಸ್ತಿ ಆಗ್ಬಿಟ್ರ
0: ಸಂಘದ್ದ?
2: ಗೊತ್ತಾದ
0: ಸಂಘದಲ್ಲಿ ಇರೋರ್ಗೆ. ನಿಮ್ಮ ಆದಾಯ, ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಿ?

0: ಅವರು ಏನು ಇಲ್ಲ, ಮಲ್ಯ ಅವರವರು
1: ಅವ್ರು ಇದಾರೆ. ಸರಿ,
0: ಅವ್ರಿಗೂ 1400 ರೂಪಾಯಿ ಬರ್ತಾವ್ರ ತಿಂಗಳ. ಈಗ ಒಂದ್ 3-4 ತಿಂಗಳಿಂದ ಬರ್ತಿಲ್ಲ ಈಗ ಅವ್ರಿಗೆ ದುಡ್ಡು.
1: ಅದಕ್ಕೆ ನಿಮ್ಗೇನು ಕಾರಣ ಇಲ್ಲದೆ ಇರೋದ್ರಿಂದ ತಡ ಆಗಿರ್ಬೋದೇ ಹೊರ್ತು ಅದು ನಿಮಗೆ ಬರೋದಿಲ್ಲ ಅಂತ ಏನು ನಿಮ್ಗೇನು ಒಂದು ಪತ್ರ ಮುಖಾಂತರ ಏನು ಹೇಳಿಲ್ಲ ಅಲ್ವಾ? ಕರೆಕ್ಟ್ ತಾನೆ, ಏನು ಹೇಳಿಲ್ಲ ತಾನೆ. ನೀವೇ ಡಿಕ್ಲರೇಷನ್,
0: ಕೆಲವರು ಅರ್ಜಿಗಳನ್ನ ಕೊಡ್ತಾವ್ರ, ಆಧಾರ್ ಕಾರ್ಡು, ಮಾಮೂಲಿ ಆಧಾರ್ ಕಾಪಿ ಇವೆಲ್ಲ ಕೊಡ್ತಾವ್ರ.
1: ಈಗ ನೀವು ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ರು ನಿಮ್ದು? ಸರ್ಗೂರು, ಸರ್ಗೂರು ತಾಲೂಕ್ ಆಫೀಸ್ ಅಲ್ಲಿ ಹೋಗಿ ಒಂಚೂರು ವಿಚಾರಿಸಿ, ಅದನ್ನ ವಿಚಾರಿಸಿ ನೀವೇ ಒಂದು ತೀರ್ಮಾನಕ್ಕೆ ಬರಬೇಡಿ. ಅವ್ರ ಕಾರಣ ಏನು ಅಥವಾ ಕೆಲವು ಸತಿ ಡಿಲೇ ಆಗ್ತಾ ಇದೆ ಈಗ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ. ಅಲ್ಲಿ ಬೇರೆಯವ್ರು ಹೇಳ್ತಿದ್ದಾರೆ, ಸರ್ಕಾರದ ಅಧಿಕಾರ ಮಟ್ಟದಲ್ಲಿ ಯಾರು ಹೇಳಿಲ್ಲ ಅಲ್ವಾ ಈ ಮಾತನ್ನ? ಹೇಳಿಲ್ಲ ತಾನೆ ಅದನ್ನ? ಹಾ, ಹಾಗಾಗಿ ನಿಮಗೆ ಬೇರೆಯವ್ರು ಯಾರೋ ಹೇಳೋ ಮಾತನ್ನ ಇದು ಮಾಡ್ಕೋಬೇಡಿ. ನೀವು ಈ ಥರ ನಂಗೆ ಪೆನ್ಷನ್ ಬಂದಿಲ್ಲ ಅಂಥೇಳಿ ನಿಮ್ದು ಏನು ಡಾಕ್ಯುಮೆಂಟ್ ಏನಿದೆ ನಿಮ್ಗೆ ಪೆನ್ಷನ್ ಬರ್ತಾ ಇರ್ತಲ್ಲ ನಂಬರು, ಅದನ್ನ ತೊಗೊಂಡೋಗಿ ಸಂಬಂಧಪಟ್ಟ ಇಲಾಖೆಯವ್ರ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಹ್ಞೂ, ಓಕೆ, ಆಯ್ತು, ಅಷ್ಟು ಮಾಡಿ. ಒಳ್ಳೆ,
0: ಮೈಸೂರಲ್ಲಿ DDRC ಇಲಾಖೆ ಸ್ಟಾಫ್ ಆಗ್ಬಿಟ್ಟದಲ್ಲ, ಅದೇನು ಪ್ರಾಬ್ಲಮ್?
1: ಅದಲ್ಲಿ ಸ್ವಲ್ಪ ಸರ್ ಕೆಲಸ ಮಾಡ್ತಾ ಇರಲಿಲ್ಲ, ಅದು ಬೇರೆ ಬೇರೆ ಕಾರಣಗಳಿದೆ, ಅದು ಸದ್ಯದಲ್ಲೇ ಓಪನ್ ಆಗುತ್ತೆ. ಓಕೆ, ನಮಸ್ಕಾರ, ನಮಸ್ಕಾರ,
2: ಓಕೆ, ಧನ್ಯವಾದಗಳು ಪುಟ್ರ, ನಮಸ್ಕಾರ,
1: ಧನ್ಯವಾದ.
2: ಓಕೆ ಸರ್, ತಾವು ಮಾತನಾಡ್ತಾ ಇದ್ರಿ, ಈ ಒಂದು ನ್ಯಾಷನಲ್ ಟ್ರಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಇದಕ್ಕೆ ಈ ಒಂದು ಇಲಾಖೆಯ ಒಂದು ಪ್ರಮುಖ ಉದ್ದೇಶದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸೊ ಈ ಒಂದು ಟ್ರಸ್ಟಲ್ಲಿ ಯಾವ್ಯಾವ ಅಂಗವೈಕಲ್ಯತೆಗಳನ್ನು ಒಳಗೊಂಡಿದೆ ಸರ್?
1: ಅದೇ, ಇದು ಮೂಲತಃವಾಗಿ ನ್ಯಾಷನಲ್ ಟ್ರಸ್ಟಲ್ಲಿ ಮೂರು, ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತು ಮಲ್ಟಿಪಲ್ ಡಿಸೇಬಿಲಿಟಿ, ಮೂರು ಮುಖ್ಯವಾದ. ಇದು ಎರಡು ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ. ಮಲ್ಟಿಪಲ್ ಡಿಸೇಬಿಲಿಟಿ ಏನಂದರೆ ಕೈ ಸರಿರಲ್ಲ, ಮತ್ತು ಅವ್ರಿಗೆ ಮಾತಾಡಕ್ಕೆ ಬರಲ್ಲ, ಮತ್ತು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನ್ಯೂನ್ಯತೆ, ದೈಹಿಕ ನ್ಯೂನ್ಯತೆಗಳಿರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಮೂರು. ಇದಕ್ಕೆ ಮೂರಕ್ಕೆ ಮಾತ್ರ ವಿಶೇಷವಾಗಿ ರಾಷ್ಟ್ರೀಯ ನ್ಯಾಸ, ನ್ಯಾಷನಲ್ ಟ್ರಸ್ಟ್ 1999 ರಚನೆ ಆಯಿತು. ಅವತ್ತಿನದಲ್ಲಿ ಕಾರ್ಪಸ್ ಫಂಡ್ ಅಂತ 60 ಕೋಟಿ ರೂಪಾಯಿನ ಕೊಡ್ತು.
2: ಓಕೆ ಸರ್, ಅದ್ರ ಬಗ್ಗೆ ತಾವು ಮುಂದುವರಿಸೋಣ. ಮತ್ತೊಂದು ಕರೆ ಇದೆ. ಹಲೋ,
3: ಹಲೋ ಸರ್, ನಮಸ್ತೆ.
2: ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ರಶ್ಮಿ ಅಂತ ಸರ್, ನಾನು ತುಂಬಪಟ್ಟಿಂದ ಕಾಲ್ ಮಾಡ್ತಿದ್ದೀನಿ.
2: ಹಾ, ಹೇಳಿ, ನಮ್ಮ ಜೊತೆ ವೈದ್ಯನ ಸರ್ ಇದ್ದಾರೆ, ತಮ್ಮ ಪ್ರಶ್ನೆ ಏನು ಅಂತ?
3: ಹಲೋ,
2: ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
3: ಸರ್, ನನ್ನ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್, ನಿಮ್ದು NGO
2: ಅಲ್ಲ, ನೀವು NGO ಇದ ಬಗ್ಗೆ ಮಾತಾಡ್ಬೇಕು ಅಥವಾ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು, ವೈದ್ಯನಾಥ್ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು ಅಥವಾ NGO ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತಿಳ್ಕೊಬೇಕು ಹೇಗೆ?
3: ನನ್ನ ಮಕ್ಕಳು ಅನಿಮಿಯ ಪೇಷಂಟ್ ಸರ್, ಅವ್ರಿಗೆ ಏನಾದ್ರು ಬೆನಿಫಿಟ್ ಸಿಗ್ಬೋದಾ?
2: ಅನಿಮಿಯಾ ಇಂದನಾ? ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಹಾ,
1: ನೀವು ಅಮ್ಮ, ಇದು ಅಂಗವಿಕಲರಿಗೆ ಸಂಬಂಧಪಟ್ಟ ಅಂತ ಒಂದು ಇದು ನೇರ ಫೋನ್ ಇನ್ ಕಾರ್ಯಕ್ರಮ ಆಗಿದೆ. ಹಲೋ, ಹಲೋ, ಇದರಲ್ಲಿ 21 ಬಗ್ಗೆ ಡಿಸೇಬಿಲಿಟಿ ಬಗ್ಗೆ, ಇದರಲ್ಲಿ ಅನಿಮಿಯ ಬಗ್ಗೆ ಇಲ್ಲಮ್ಮ, ನಾನು ಸ್ಪಷ್ಟವಾಗಿ ಹೇಳಬೇಕು. ಏಕೆಂದರೆ ಇಲ್ಲಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪು, ಲೆಪ್ರಸಿ ಕ್ಯೂರ್ಡ್ ಅಂಥೇಳಿ ಒಟ್ಟು 21 ಬಗೆಯ ಕಾಯಿಲೆಗಳಿಂದ ಶಾಶ್ವತವಾಗಿ ತೊಂದರೆ ಅನುಭವಿಸ್ತಾರವ್ರಿಗೆ, ನಾಟ್ ಟೆಂಪ್ರರಿ,
2: ಓಕೆ,
1: ಶಾಶ್ವತವಾಗಿ ಅನುಭವಿಸ್ತಾರವ್ರಿಗೆ PWD ಆ್ಯಕ್ಟ್ ಪ್ರಕಾರ ಅವ್ರಿಗೆ ಸೌಲಭ್ಯಗಳಿರುತ್ತೆ ಅಂಥವ್ರಿಗೆ ಮಾತ್ರ. ಆಯ್ತು
3: ಸರ್, ಇದು ಕೂಡ ಪರ್ಮನೆಂಟ್ ಕಾಯಿಲೆನಲ್ವಾ ಸರ್?
1: ಮೇಡಮ್, ಅದನ್ನು
2: ಅದೇ ಈಗ ನಾವು ಒಂದ್ಸಲಿ ಡಿಸ್ಟಿಕ್ ಆಸ್ಪತ್ರೆನ ಒಂದ್ಸಲ ಭೇಟಿ ಮಾಡಿ, ನಿಮ್ದು ಅಲ್ಲಿ ಯಾವುದು ಜಿಲ್ಲಾ ಆಸ್ಪತ್ರೆ ಯಾವ್ದು ಬರುತ್ತಾ ಅಲ್ಲಿ ಅಥವಾ ತಾಲೂಕು ಆಸ್ಪತ್ರೆನಲ್ಲಿ ಹೋಗ್ಬಿಟ್ಟು ಒಂದ್ಸಲ ಕೇಳಿ ನೋಡಿ. ಅಥವಾ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಅಲ್ಲಿ ಕಾರ್ಯಕರ್ತರು ಯಾರು ಇದ್ರೆ ನಿಮ್ಗೆ ನಿಮ್ಮ ನಂಬರ್ನ ಕೊಟ್ಟಿರ್ತೀವಿ ನಿಮ್ಮನ್ನ ಭೇಟಿ ಮಾಡೋಕೆ ಅಂತ. ಅಲ್ಲಿ ನೋಡ್ಬಿಟ್ಟು ಅವ್ರು ಏನಾದರೂ ಈ ಒಂದು ಇದಕ್ಕೆ ಬರ್ತಾರೋ ಅಥವಾ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡೋಕೆ ಹೇಳ್ತೀವಿ, ಆಯ್ತಾ?

0: ನಿಮ್ಮ ನಂಬರ್ ಎಲ್ಲಾ ಕಡೆ ವಿಚಾರಿಸಿದೀನಿ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸಮೇತ ಎಂಎಲ್ಎ ಜೊತೆ ಕೂಡ ಮಾತಾಡಿ ಅವ್ರ ಜೊತೆ ಹಾಸ್ಪಿಟಲ್ ಕನೆಕ್ಟ್ ಮಾಡ್ಕೊಂಡು ಮಾತಾಡಿದೀನಿ, ಬಟ್ ಏನು ಪ್ರಯೋಜನ ಆಗ್ತಿಲ್ಲ.
1: ಅದೇ ಈಗ ನಮ್ಮ ಸ್ಟಾಫ್ ಇದಾರೆ ಈಗ ಅಲ್ಲಿ ಕೊಡಗಿನಲ್ಲಿ, ಈಗ ನಮ್ಮಲ್ಲಿ ಎನ್ಜಿಒದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಕೆಲವೊಂದು ವರ್ಕರ್ಗಳಿದ್ದಾರೆ, ನಿಮ್ಮ ನಂಬರ್ನ ಅವ್ರಿಗೆ ತಲುಪಿಸಿರ್ತೀವಿ, ನಿಮ್ಮನ್ನು ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಏನು ಅಂತಕ್ಕಂಥದ್ದನ್ನು ಅವರು ಖುದ್ದು ಪರಿಶೀಲನೆ ಮಾಡಿಬಿಟ್ಟು ತಮಗೆ ಮಾಹಿತಿಯನ್ನು ಕೊಡ್ತಾರೆ. ಆಯ್ತಾ?
0: ಸರಿ ಸರ್.
1: ಓಕೆ ಓಕೆ, ಧನ್ಯವಾದಗಳು. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಈ ಒಂದು ಪ್ರಮುಖವಾಗಿ ಈ ಒಂದು ಮೂರು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಆಕ್ಟ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ಸುಮಾರು 60 ಕೋಟಿಯಷ್ಟು ಹಣವನ್ನು ಸರ್ಕಾರ ನೀಡಿದೆ ಅಂತ. ಅಂದರೆ ಇದು ಪ್ರತಿ ವರ್ಷವೂ ಕೂಡ ಈ ಒಂದು ಹಣವನ್ನು ನೀಡುತ್ತಾ, ಅಥವಾ ಹೇಗೆ ಯಾವ ಥರ ಇದನ್ನು ನಾವು ಬಳಕೆ ಮಾಡ್ಕೊಳ್ಬೋದು, ಅಥವಾ ವಿಶ್ವ ಸಚೇತನರು ಹೇಗೆ ಇದರ ಒಂದು ಯೋಜನೆಗಳನ್ನು ಪಡ್ಕೊಳ್ಬೋದು ಸರ್?
2: ಅಂದರೆ ಈ ವಿಚಾರದಲ್ಲಿ ಏನಪ್ಪ ಅಂತಂದರೆ ನಿರಾಮಯಾನ್ ಸ್ಕೀಮ್ ಅಂತ ಇದೆ. ಅದ್ರ ಪ್ರಕಾರ ಏನಪ್ಪ ಅಂತಂದರೆ ಇವರಿಗೆ ಹೆಲ್ತ್ ಇನ್ಶೂರೆನ್ಸ್ಗೆ ಅಂತ ಹೇಳಿ 1 ಲಕ್ಷ ರೂಪಾಯಿ ಇದನ್ನು ಕೊಡ್ತಾರೆ. ಆ 1 ಲಕ್ಷ ರೂಪಾಯಿನಲ್ಲಿ ನಿಮಗೇನು ಹೆಲ್ತಿಗೆ ಸಂಬಂಧಪಟ್ಟಂಥ ಯಾವುದೇ, ಇವರು ಅದಕ್ಕಿಂತ ಮುಂಚೆ ಇವರು ಈ ಒಂದು ಅಂಗವಿಕಲತೆ ಇದೆ ಅಂತ ಹೇಳಿ ಪ್ರೂವ್ ಮಾಡಿ ಅದಕ್ಕೆ ಲೋಕಲ್ ಕಮಿಟಿ ಇದೆ, ಆ ಕಮಿಟಿನಲ್ಲಿ ಇವ್ರದ್ದು ಒಂದು ಮೆಂಬರ್ಶಿಪ್ ಆಗಬೇಕು. ಅವಾಗ ಏನಪ್ಪ ಅಂತಂದರೆ ಅವ್ರ ಕೈಯಲ್ಲಿ BPL ಕಾರ್ಡ್ ಹೋಲ್ಡ್ರಿಗೆ ಜಸ್ಟ್ ರಿಜಿಸ್ಟ್ರೇಷನ್ಗೆ ಅಂತ 250 ರೂಪಾಯಿ ಸ್ವೀಕರಿಸ್ತಾರೆ. ಅದು 250 ರೂಪಾಯಿ ಇಸ್ಕೊಂಡ್ಮೇಲೆ ಆದಮೇಲೆ ಇವರಿಗೆ 1 ಲಕ್ಷ ರೂಪಾಯಿ ತನಕ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೊಡ್ತಾರೆ.
1: ಈ ಒಂದು ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲದೆ ಬೇರೆ ಹೇಗೆ ಸರ್ ಇನ್ಯಾವ ತರ ಒಂದು ಯೋಜನೆಗಳು?
2: ಅದಲ್ಲದೆ ನಮ್ಮ ರಾಜ್ಯ ಸರ್ಕಾರ 1400 ರೂಪಾಯಿಗಳ ಒಂದು ಮಾಸಿಕ ಗೌರವಧನ, ಅದನ್ನ ಎಲ್ಲರೂ ಪೆನ್ಷನ್ ಅಂತ ಹೇಳ್ತೀವಿ, ಬಟ್ ಅದು ಆಕ್ಚುಲಿ ಇಟ್ ಈಸ್ ನಾಟ್ ಎ ಪೆನ್ಷನ್. ನಾವೆಲ್ಲದರಲ್ಲೂ ಅದನ್ನು ತಪ್ಪು ತಪ್ಪಾಗಿ ಇದು ಮಾಡ್ತೀವಿ. ಪೆನ್ಷನ್ ಅಂತ ಬರೋದೇನಂದ್ರೆ ಯಾವ್ದಾದ್ರು ಒಂದು ರಿಟೈರ್ಮೆಂಟ್ ಆದ್ಮೇಲೆ ಬರುವಂತಹದ್ದು ಒಂದು ಸೌಲಭ್ಯ. ಇದನ್ನ ನಾವು ಯಾವ ರೀತಿ ಗೌರವಧನ ಅನ್ನೋ ತರ, ಈಗ ಅದರಲ್ಲೂ ಏನ್ ಮಾಡಿದ್ದಾರೆ ಈ PWD ಆಕ್ಟ್ ಬಂದ್ಮೇಲೆ ಕೆಲವರಿಗೆ ಈಗ 1000 ರೂಪಾಯಿ ಮಾಡಿದ್ದಾರೆ, ಮತ್ತೆ 80% 70% ಮೇಲೆ ಡಿಸೇಬಿಲಿಟಿ ಇದ್ದವ್ರಿಗೆ 1400 ರೂಪಾಯಿ ಮಾಡಿದ್ದಾರೆ. ಕೆಲವರು ಅದು ಆ ಡಿಸೇಬಿಲಿಟಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ತಮಗೆ ಎಲ್ಲ ಗೊತ್ತಿರೋ ವಿಚಾರಗಳೇ. ಆದರೆ ಇದು ಏನಪ್ಪ ಅಂತಂದರೆ ಈ ಒಂದು 21 ಬಗ್ಗೆ ಡಿಸೇಬಿಲಿಟಿ ಬಂದಿದ್ದೆ 2016 ಇಸ್ವಿನಲ್ಲಿ, ಮುಂಚೆ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಅಂತ 1995 ಬಂದಿತ್ತು. ಮುಂಚೆ ಇವ್ರಿಗೇನು ಇರಲಿಲ್ಲ, ವಿಶೇಷ ಚೇತನರು ಹಾಗೆ ಹೀಗೆ ಅನ್ನೋದು ಏನು ಇರಲಿಲ್ಲ, ಕಾಮನ್ ಪೀಪಲ್ ಏನಿತ್ತು ಅವ್ರ ಜೊತೆನೆ ಹೊಡೆದಾಡ್ಕೊಂಡಿದ್ರು. ಬಟ್ ಈ 1995 ಆ್ಯಕ್ಟಲ್ಲಿ ಬರೀ ಒಂಥರ ಸೋಷಿಯಲ್ ಆಬ್ಲಿಗೇಷನ್ ಟೈಪು ಸರ್ಕಾರ ಏನೋ ಒಂದು ಇದು ಮಾಡೋ ಪರಿಸ್ಥಿತಿನಲ್ಲಿ ಮಾಡ್ತು. ಆದರೆ 2016 ಏನಪ್ಪ ಅಂತಂದರೆ ರೈಟ್ ಟು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ, ಇಲ್ಲೇನಂದರೆ ಅದನ್ನು ಚಾರಿಟಿ ಟೈಪು ಸರ್ಕಾರ ಕೊಡೋ ಸ್ಥಿತಿ ಅಲ್ಲ, ಇದವರ ಹಕ್ಕು, ವಿಶೇಷ ಚೇತನ ಹಕ್ಕು ಆಗಿ ಮಾರ್ಪಾಡು ಮಾಡ್ತು 2016 ಈ ಲೆಜಿಸ್ಲೇಷನ್ ಪಾಸ್ ಮಾಡಿದಂಥ ಸಂದರ್ಭದಲ್ಲಿ. ಈ ಇದನ್ನು ಸರ್ಕಾರ ಕೊಡಬೇಕು ಅಂತಲ್ಲ, ನೀವೆಲ್ಲ ಒಂದು ಇದಕ್ಕೆ ಹೋಗ್ತೀರಾ, ನೀವು ನಿಮ್ಗೆ ಏನೋ ಕುಂಟ ಕುರುಡ ಹಾಗೆ ಹೀಗೆ ಅಂತ ಬೈತಾರೆ. ಈಗ ಬೇರೆ ನಮ್ಮ ಇವರಿಗೆ SC ST ಅವ್ರಿಗೆ ಆ ಥರ ಅಂದಾಗ ಇಲ್ಲೂ ಕೂಡ ಅವರಿಗೆ ಏನು ದೈಹಿಕವಾಗಿ ಮಾನಸಿಕವಾಗಿ ಬೇಜಾರಾಗಿರುತ್ತೆ, ಆ ರೈಟ್ ಮುಖಾಂತರ ಇವರು ಅವರನ್ನು ಶಿಕ್ಷೆಗೆ ಒಳಪಡಿಸುವಂತಹ ಕಾನೂನನ್ನ 2016 ತಂದಿದೆ. ಇದು ರೈಟ್ ಓರಿಯೆಂಟೆಡ್, ಈ 2000 PWD ಆಕ್ಟ್ ಆಫ್ 2016. ಮುಂಚೆ ಅದು ಬರೀ ಸೋಷಿಯಲ್ ಅಬ್ಲಿಗೇಷನ್, ಮಾಡಿದ್ರೆ ಮಾಡ್ಬೋದಿತ್ತು ಇಲ್ಲದಿಲ್ಲ. ಹಾಗಾಗಿ ಇದ್ರ ಬದಲಾವಣೆ ಏನಪ್ಪ ಅಂತಂದ್ರೆ ಬೋತ್ ಸೋಷಿಯಲ್ ಮತ್ತೆ ಒಂದು ರೈಟ್ ಓರಿಯೆಂಟೆಡ್, ನನ್ನ ಹಕ್ಕಿದು, ನೀವು ಅದನ್ನು ಚಾರಿಟಿ ಟೈಪ್ ಅಂತ ನೀವು ಕೊಟ್ಟರು ಕೊಡ್ಬೋದು ಬಿಟ್ಟರೆ ಬಿಡ್ಬೋದು ಅನ್ನೋದಿಲ್ಲ. ಇದರಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಈಗ ನೀವೊಂದು ಯಾವುದೋ ಒಂದು ದೊಡ್ಡ ಆಫೀಸು ಅಥವಾ ಒಂದು ಕಾರ್ಪೊರೇಷನ್ ಇರ್ಬೋದು, ಒಂದು ಯೂನಿವರ್ಸಿಟಿ ಇರ್ಬೋದು, ಅಲ್ಲೆಲ್ಲ ಬಜೆಟ್ ಅಂತ ನಾವೇನು ಮಂಡನೆ ಮಾಡ್ತೀವಿ, ಇದರಲ್ಲಿ 5% ಈ ಪರ್ಸನ್ ಇದಕ್ಕೆ ಆಕ್ಟಿವಿಟಿಗೆ ಇಟ್ಕೋಬೇಕು ಅಂತೇಳಿ

0: ಇದು ಮಾಡಿದ್ರಲ್ಲ
1: ಸರ್,
0: ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೊಡ್ಡ ದೇವಸ್ಥಾನ, ಅಲ್ಲಿ ನಿಮಗೆ ನೋಡ್ಬಿಟ್ರೆ ನೀವು ಅಂಗವಿಕಲರನ್ನ ಒಳಗಡೆನೆ ಬಿಡಲ್ಲ. ಈಗ ಅವೆಲ್ಲ ಬದಲಾವಣೆ ಆಗಿದೆ. ಈಗ ಏನಪ್ಪ, ಓದಿಗೆ ವಿಶೇಷವಾದ ಶೌಚಾಲಯಗಳಿರುತ್ತೆ, ಇವೆಲ್ಲ ಬಂದಿರೋದು 2016 ಆದಮೇಲೆ. ಆಮೇಲೆ ಇವರಿಗೆ ವಿಶೇಷವಾದ ಒಂದು ನ್ಯಾಯಾಲಯ ಇದೆ ನಮ್ಮ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ಒಂದೊಂದು ವಿಶೇಷ ಜಿಲ್ಲಾ ಮಟ್ಟದ ನ್ಯಾಯಾಲಯ. ಆ ನ್ಯಾಯಾಲಯದಲ್ಲಿ ಇವರಿಗೆ ಯಾವುದೇ ನ್ಯೂನ್ಯತೆಗಳು ಉಂಟಾದರೆ ಸರ್ಕಾರದ ಮಟ್ಟದಲ್ಲಿ, ಸಾರ್ವಜನಿಕ ಮಟ್ಟದಲ್ಲಿ, ಇವರಿಗೆ ನಿಂದನೆ ಮಾಡೋದು, ಇಂಥ ಮಾಡೋದು, ಅಥವಾ ಇವ್ರಿಗೆ ಮೋಸ ಮಾಡೋದು ಇಂಥದ್ದಾದಾಗ ಇವರು ಅದರಲ್ಲಿ ದೂರು ಸಲ್ಲಿಸಿದ್ರೆ ಅವ್ರ ವಿರುದ್ಧ ಏನು ನ್ಯಾಯ ಕ್ರಮ ತೆಗೆದುಕೊಳ್ಳೋದಕ್ಕೆ ನನ್ನ ರೈಟ್, ನನ್ನ ಹಕ್ಕಿದು.
1: ಹೌದು ಹೌದು,
0: ಆ ಥರ ಲೆಜಿಸ್ಲೇಷನ್ ಪಾಸ್ ಮಾಡಿದ್ದಾರೆ.
1: ಓಕೆ ಸರ್, ಇದ್ರ ಜೊತೆಗೆ ಈ ಒಂದು ವಿಶೇಷ ಚೇತನರಿಗೆ, ಅಂದರೆ ಈ ಥರ ಒಂದು ನ್ಯಾಷನಲ್ ಆ್ಯಕ್ಟ್ ಮುಖಾಂತರ, ಅಂದರೆ ಅವ್ರಗಳಿಗೆ ವಿಶೇಷ ಚೇತನರಿಗೆ ಒಂದು ವೇಳೆ ಸರ್ವಿಸ್ ಕೊಡಬೇಕು ಅಥವಾ ಸೇವೆ ನೀಡಬೇಕು ಅಂತಕ್ಕಂಥ ಎನ್ ಜಿ ಒಗಳೇನಾದರೂ ನೋಂದಣಿ ಮಾಡ್ಕೊಳ್ಬೇಕಾ, ಹೇಗೆ ಸರ್, ಯಾವ ಥರ?
0: ಹೌದು, ಎನ್ ಜಿ ಒಗಳು ನೋಂದಣಿ ಮಾಡ್ಕೊಂಡಿರೋರು ಇದ್ದಾರೆ, ಮಾಡ್ಕೊಳ್ದೇ ಇರೋರು ಸುಮಾರು ಇದರಲ್ಲಿ ಇದ್ದಾರೆ. ನೋಂದಣಿ ಮಾಡ್ಕೊಂಡಿರೋರಿಗೆ ಏನಪ್ಪ ಅಂತಂದ್ರೆ ಸರ್ಕಾರದಿಂದ ಅನುದಾನ ಬರುತ್ತೆ, ಗ್ರ್ಯಾಂಟ್ ಬರುತ್ತೆ. ಆ ಗ್ರ್ಯಾಂಟ್ ಮುಖಾಂತರ ಕೆಲವು ಕಡೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹಾಸ್ಟೆಲ್ಗಳನ್ನು ಓಪನ್ ಮಾಡಿದ್ದಾರೆ. ವಿಶೇಷ ಚೈತನ್ಯರಿಗೆ ಹಾಸ್ಟೆಲ್ಗಳಿದೆ, ಮತ್ತು ಅವ್ರಿಗೆ ಸಂಬಂಧಪಟ್ಟ ಸೌಲಭ್ಯಗಳಿದೆ. ಆಮೇಲೆ ಇವರಿಗೆ ಸರ್ಕಾರಿ ಮಟ್ಟದಲ್ಲಿ 3% ರಿಸರ್ವೇಷನ್ ಇದೆ, ಅದರಲ್ಲೂ ಬ್ಲೈಂಡ್ಸು ಇದು ಅಂತೆಲ್ಲ ಡಿಮಾರ್ಕ್ ಮಾಡಿದ್ದಾರೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಪರ್ಸೆಂಟೇಜು ಇವರಿಗೆ ಅಲಾಟ್ ಆಗಬೇಕು ಅಂತ. ಪ್ರತಿಯೊಂದು ವಿಭಾಗದಲ್ಲೂ ಈ ಒಂದು ರಿಸರ್ವೇಷನನ್ನು ಫಾಲೋ ಮಾಡುವಂಥದ್ದು ಕೇಂದ್ರ ಸರ್ಕಾರದಿಂದನೇ ಗೈಡ್ಲೈನ್ಸ್ ಮುಖಾಂತರ ಬಂದಿದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಅನದರ್ 2% ಆ್ಯಡ್ ಆಗಿದೆ, ಟೋಟಲ್ 5% ರಿಸರ್ವೇಷನ್ನು ವಿಶೇಷ ಚೇತನರಿಗೆ ಇದೆ. ಅಂದರೆ ಅದು ಒಟ್ಟಿಗೆ 5% ಡಿಮಾರ್ಕ್ ಮಾಡೋದಿಲ್ಲ, ಅಲ್ಲೇ ಸಮಸ್ಯೆ ಉಂಟಾಗುತ್ತೆ. 24ನೇ 48ನೇ ಈ ಥರ ಬಂದಾಗ ಏನಾಗುತ್ತೆ, ಕೆಲವು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ.
1: ಹೌದು,
0: ಒಂದು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ, ನಿಮಗೆಲ್ಲ ರಿಸರ್ವೇಷನ್ ಸಿಗುತ್ತೆ. ಅವಾಗ 24ನೇ ಒಂದು ಬಂದಾಗ ಅವನ ಅಂದನಿಗೆ ಅಂತಲೇ ಬಂದಿರುತ್ತೆ. ಸೊ ಈ ಥರ ನಾನಾ ನ್ಯೂನ್ಯತೆಗಳಿದೆ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು? ಶ್ರೀಧರ್ ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಎಚ್ಡಿಕೋಟೆ ಹೆಬ್ಬೂರು ಗ್ರೂಪಿಂದ ಸರ್ ಕಾಲ್ ಮಾಡಿರೋದು.
1: ಹೇಳಿ ಹೇಳಿ ತಮ್ಮ ಪ್ರಶ್ನೆ ಏನು ಅಂತ ಹೇಳಿ.
2: ಹಾ, ಪ್ರಶ್ನೆ ಏನಂದ್ರೆ ಸರ್, ಈಗ ಆರ್ಟಿಸಮ್, ಬುದ್ಧಿಮಂದತೆ, ಮಲ್ಟಿ ಡಿಸಬಿಲಿಟಿ ಇದೆ ಅಂತ ವ್ಯಕ್ತಿಗಳಿಗೆ ನಿರಾಮಯ ಆಕ್ಟ್ ಅಂಡರ್ ಅಲ್ಲಿ ನಿರಾಮಯದ್ದು ಒಂದು ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಿದ್ದಾರೆ. ಸೊ ಅದರಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ವಿಶೇಷತರ ಮಕ್ಕಳಿರುವಂತ ವ್ಯಕ್ತಿಗಳಿಗೆಲ್ಲ ಸಮಸ್ಯೆ ಆಗ್ತಿದೆ. ಆನ್ಲೈನ್ ಅಪ್ರೂವಲ್ ಪ್ರೊಸೆಸ್ ಮಾಡಬೇಕು, ಅದರದ್ದು ರಿಲೇಟೆಡ್ ಸಪೋರ್ಟ್ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅವ್ರು ಹೇಗಾಗ್ತಿದೆ ಅಂತಂದ್ರೆ, ಪೇರೆಂಟ್ಸ್ಗಳಿಗೆ ಅದರದ್ದು ಪ್ರೊಸೆಸಿಂಗ್ ಮಾಡೋದು ಗೊತ್ತಾಗ್ತಿಲ್ಲ.
0: ಹಲೋ,
2: ಅದಕ್ಕೆ ಏನಾದ್ರೂ ಆ ತರ ಇರ್ತಕ್ಕಂತ ಮಕ್ಕಳು ಪೋಷಕರಿಗೆ ಅದ್ರದ್ದು ರಿಲೇಟೆಡ್ ನಿಯರ್ ಬೈ ಏನಾದ್ರೂ ಅವ್ರಿಗೆ ಸಪೋರ್ಟಿಂಗ್ ಹೇಗ್ ಮಾಡ್ಬೋದು ಅಂತ ಒಂದು ಕೇಳಬೇಕು.
0: ಅದು ಈಗ ನೀವು ಹೇಳಿದ ಸಮಸ್ಯೆ ಕರೆಕ್ಟ್, ಆನ್ಲೈನ್ ಅಲ್ಲೇ ಅದನ್ನು ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಲ್ಲಿ ನೀವು ಏನೇ ಮಾಡಕ್ ಹೋದ್ರು ಪಾಪ ಇವ್ರಿಗೆ ವಿದ್ಯಾನೇ ಇರೋದಿಲ್ಲ. ಆನ್ಲೈನ್ ಅಲ್ಲಿ ಸಪೋರ್ಟಿಂಗ್ ಮಾಡೋ ಅಂತ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರೆಲ್ಲ ಜೊತೆ ಮಾತಾಡಿ ಅದಕ್ಕೇನಾದ್ರು ಸಾಧ್ಯವಾದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಲ್ಲಿ ಏನು ನ್ಯೂನ್ಯತೆಗಳಿದೆ ಅದನ್ನ ಒಂದು ದಿನದ ಮಟ್ಟದಲ್ಲಿ ಮಾಡಿಸಿ ಮಾಡುವಂತ ಏರ್ಪಾಡು ಮಾಡಕ್
2: ಕ್ಲೈಮ್ ಮಾಡೋದಕ್ಕೆ ಅವ್ರಿಗೆ ಏನಾಗ್ತಿದೆ ಅಂದ್ರೆ, ಒಂದು 6 months ತನಕ ಮಡಿಕೊಂಡ್ಬಿಡ್ತಾರೆ. ಅದು ಹೇಗೆ ಒಂದ್ ಇಯರ್ದು ಕ್ಲೈಮ್ ಮಾಡ್ಬೋದಾ, ಅಥವಾ ಮಂತ್ಲಿ 2 months ಒಂದ್ಸಲ, 3 months ಒಂದ್ಸಲ ಆತರ ಕ್ಲೈಮ್ ಮಾಡ್ಬೋದಾ?
0: ಆಕ್ಚುಲಿ ಹಾಗಿಲ್ಲ, ಒಂದು ಒಂದು ಇದರಲ್ಲಿ 1 ಲಕ್ಷ ರೂಪಾಯಿ ತನಕ ಅದನ್ನ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೊಡ್ಬೋದು ಅಂತ. ನೀವು ಇನ್ಶೂರೆನ್ಸ್ ಮಾಡಿರ್ಬೇಕು ಅದನ್ನ ಪ್ರಥಮವಾಗಿ. ಇನ್ಶೂರೆನ್ಸ್ ಮಾಡ್ದೇನೆ ನಾನು ಈ ಥರ ಆರ್ಟಿಸಮ್ ಇದ್ದೀನಿ ಅಂತ ಹೇಳಿ ಇದಾಗಿದ್ರೆ ನಿಮಗೆ ಬರಲ್ಲ, ಅದು ಆ ಸಮಸ್ಯೆ ಉಂಟಾಗತ್ತೆ. ಕರೆಕ್ಟಾ?
2: ಹೌದು,
0: ನಾನು ಹೇಳ್ತಾ ಇರೋದು ತಮಗೆ ಸ್ಪಷ್ಟತೆ ಗೊತ್ತಾಗ್ತಾ ಇದೆಯಾ? ಆದ್ರಿಂದ ರಿಜಿಸ್ಟರ್ ಮಾಡಿ ಅವ್ರಿಗೊಂದು ಕಾರ್ಡ್ ಕೊಡ್ತಾರೆ ರಿಜಿಸ್ಟರ್ ಅಲ್ವಾ, ಅದಾದ್ಮೇಲೆ ನಿಮಗೆ ಏನು ನೀವು

0: ಆ ಆಸ್ಪತ್ರೆನಲ್ಲೂ ಕೂಡ ಅದನ್ನು ಮಾಡಿಸ್ಬೇಕು ಅನ್ನೋದು ಸ್ಪಷ್ಟತೆ ಇರುತ್ತೆ. ನಿಯರ್ ಬೈ ಯಾವ್ಯಾವ ಹಾಸ್ಪಿಟ್ಲಲ್ಲಿ ಈ ನಿರಾಮಯ ಯೋಜನೆ ಪ್ರಕಾರ ಇವ್ರಿಗೆ ಕೊಡ್ಬೋದು ಅಂತ. ಅದಕ್ಕಾಗಿ ನಾನೀಗ ನೀವು ಹೇಳಿದ್ರಲ್ಲ ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಸಮಸ್ಯೆ ಉಂಟಾಗಿದೆ, ನಾನು ಸಂಬಂಧಪಟ್ಟವ್ರ ಜೊತೆ ಒಂಚೂರು ಮಾತಾಡೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ. ಧನ್ಯವಾದ.
1: ಅದೇ
0: ತರ ಮಾಡ್ಬೇಕು ಅಂತ ಹೇಳಿ ನಾವು ಮೊನ್ನೆ ಕೂಡ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆದಾಗ ನಾವು ಇವರಿಗೆ ಕಮಿಷನರಿಗೂ ಕೂಡ ಮಾತಾಡಿದ್ದೀವಿ, ಡಿಸೇಬಿಲಿಟಿ ಕಮಿಷನರ್ಗೂ ಇದು ಭಾರಿ ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಇದೆ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟ ನಮ್ಮ ವಿಶೇಷಚೇತನರ ಇಲಾಖೆ ಇದೆಯಲ್ಲ ಡೈರೆಕ್ಟ್ರು, ಅವ್ರಿಗೂ ಇದ್ರ ಬಗ್ಗೆ ಸಂಬಂಧಪಟ್ಟವ್ರಿಗೆ ನಾವು ಕೊಟ್ಟಿದ್ದೀವಿ, ನೋಡೋಣ ಅದೇನಾಗುತ್ತೆ ಅಂತ. ಅಲ್ಲ ಅದು ಅದು ಏನಪ್ಪ ಅಂದ್ರೆ ಟೋಟಲಿ 100,000 ಅಂತ ಹೇಳ್ತಾರೆ, ಅದು ಟರ್ಮ್ ಹೇಳಿಲ್ಲ, ಅದನ್ನ 6 months 1 year ಅಂತ ಎಲ್ಲೂ ಟರ್ಮ್ ಹೇಳಿಲ್ಲ. ಒಂದು ಲಕ್ಷ ರೂಪಾಯಿ ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ. ಅದು ಇನ್ಶೂರೆನ್ಸ್ ಕಾರ್ಡ್ ಎಲ್ಲ ಇರ್ಬೇಕಲ್ಲ, ಈ ಟರ್ಮು ಇಷ್ಟು ಇಷ್ಟಕ್ಕೆ ವ್ಯಾಲಿಡ್ ಅಂತ ಅದರಲ್ಲಿ ಹೇಳಿಲ್ಲ. ನಾವು ನೋಡಿರ್ಬೋದು ಅಲ್ವೇ? ಅದಕ್ಕೆ ಅದ್ರ ಸ್ಪಷ್ಟತೆ ಇಲ್ಲ, ಅದಕ್ಕೆ ಅದು ಸ್ಪಷ್ಟ ರೂಪ ಕೊಡಿ ಅಂತ ಕೂಡ. ಇದು ಏನಮ್ಮ ನಿರಾಮಯ ಸ್ಕೀಮ್ ಮಾಡಿರೋದೇ ನಮ್ಮ ಟ್ರಸ್ಟ್ ಆಕ್ಟ್ ಇಂದ ಬಂದಿರೋದು. ಅದಾದ್ಮೇಲೆ ಇಲ್ಲಿ ಲೋಕಲ್ ಕಮಿಟಿನವರು ಅವ್ರು ಹೇಳ್ದಂಗೆ ಇಲ್ಲಿ ಫಾಲೋ ಮಾಡ್ಬೇಕಾಗತ್ತೆ.
1: ಹಾಗಾಗಿ
0: ಅಲ್ಲ ಖಂಡಿತ ಖಂಡಿತ ನಿಮ್ಮ ಈ ಇದೆಯಲ್ಲ ಏನು ತಾವು ಮುತುವರ್ಜಿ ಏನು ವಹಿಸ್ಕೊಂಡಿದ್ದೀರಾ ಭಾರಿ ಸಂತೋಷ ಆಯಿತು. ಬಟ್ ಇದಕ್ಕೆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ ಕರ್ತವ್ಯನೂ ಕೂಡ ಇರುತ್ತಲ್ವಾ, ಹಾಗಾಗಿ ಅದಕ್ಕೆ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ಇದು. ಆಮೇಲೆ ನೀವು ಹೇಳ್ದಂಗೆ ಅದು ಏನು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ತೊಂದರೆ ಆಗುತ್ತೆ ಅಂತ ನಾನು ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿ ಅದು ಏನಾಗುತ್ತೆ ನೋಡಿ ಪ್ರಯತ್ನ ಮಾಡಿ. ಧನ್ಯವಾದ.
2: ಧನ್ಯವಾದಗಳು ಸಿದ್ದಾರ್ಥ ಸರ್. ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ನಿರಾಮಯ ಯೋಜನೆಯ ಅಡಿಯಲ್ಲಿ ಹೆಲ್ತ್ ಇನ್ಸೂರೆನ್ಸ್ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದೆ. ಅದಲ್ಲದೆ ಏನಾದರೂ ವಿಶೇಷಚೇತನರು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಆಕ್ಟ್ ಮೂಲಕ ಏನಾದರೂ ನೆರವು ಪಡಿಬಹುದಾ ಅಥವಾ ಹೇಗೆ ಸರ್?
0: ಈಗ ಅದೇ ಸಮಸ್ಯೆ ಆಗಿರೋದು, ದುಡ್ಡಿದೆ, ಏನು ಮಾಡ್ತೀವ? ಆಮೇಲೆ ಡೇ ಕೇರ್ಗೆ ಕೊಡ್ತೀವಿ ಅಂತಾರೆ, ಯಾರು ದುಡ್ಡು ಕೊಟ್ಟರು ಅಲ್ಲಿ ಹೋಗಿ ಡೇ ಕೇರ್ ಮಾಡೋರು ಇರಲ್ಲ, ಅವ್ರಿಗೆ 800 ರೂಪಾಯಿ ಏನೋ ಒಂದು ಸೆಷನ್ಗೆ ಇದು ಮಾಡ್ತೀವಿ ಅಂತ ಎಲ್ಲ ಫಿಕ್ಸ್ ಮಾಡಿರ್ತಾರೆ, ಅದೆಲ್ಲ ಟ್ರಸ್ಟ್ನವರೇ ಕೊಡಬೇಕು, ಲೋಕಲ್ ಕಮಿಟಿನವ್ರು ಕೊಡಬೇಕು. ಅಲ್ಲಿ ಹೋಗೋಕ್ಕೆ ರೆಡಿ ಇರಲ್ಲ, ಹೆಲ್ತ್ ವರ್ಕರ್ಸ್ ಆಗಲಿ ಅಥವಾ ಟ್ರೈನ್ಡ್ ಪರ್ಸನ್ಸ್ ಯಾರು ಇರ್ತಾರೆ ಅವ್ರಿಗೆ ಆ ಅಮೌಂಟು ಸಾಕಾಗಲ್ಲ. ಅದೆಲ್ಲ ಸಮಸ್ಯೆಗಳು ತುಂಬ ಇದೆ ಇದರಲ್ಲಿ. ಇದು ಅದು ಆ ಮನುಷ್ಯನಿಗೆ ಹೋಗಿ ತಲುಪ್ತಾ ಇಲ್ಲ, ಅದೇ ತನ ಮಿಸ್ಯೂಸ್ ಆಗ್ತಾ ಇದೆ. ಅದು 400-800 ರೂಪಾಯಿ ಬರುತ್ತೆ ಅಂತ ಸುಮ್ ಸುಮ್ಮನೆ ಬಿಲ್ ಮಾಡೋದು ಅದು ಆಗ್ತಾ ಇದೆ, ಅದು ನಾವು ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ಇದು ಒಂದು ಒಳ್ಳೆ ಯೋಜನೆ, ಆದರೆ ಕ್ಲಿಯರ್ ಕಟ್ ಇದಿಲ್ಲ ನಿರಾಮಯದಲ್ಲಿ. ಒಂದು ಸಮಸ್ಯೆ ಈ ಪಾಪ ನಾನು ಹೇಳೋದು 100,000 ರೂಪಾಯಿ ಸಣ್ಣ ಮೊತ್ತ ಅಲ್ಲ, ಹಾಗಿದ್ರೂ ಆ ಅಮೌಂಟ್ ನಾನು ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂದರೆ ನಿಮ್ಮ ಬ್ರೈನ್ ಅನ್ನ 2 ಲಕ್ಷ. ಈಗ ಪಾಪ ಅವ್ರು ಹೇಳಿದ್ರಲ್ಲ ಈ 3 ಏನೋ ಇದಾಗಲ್ಲ ಅಂತ. ಈಗ ಅಂಥದ್ದಿಗೆ ನಾವು ಆನ್ಲೈನಲ್ಲಿ ಅವ್ರದ್ದು ರಿಕ್ವೈರ್ಮೆಂಟ್ ಏನು ಅದು ಏನು ಮಾಡಬೇಕು ಅವ್ರಿಗೇನು ಗೊತ್ತಿರಲ್ಲ. ಪೇರೆಂಟ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಅವ್ರಿಗೆ ಎಜುಕೇಷನ್ ಕಡಿಮೆ ಇರುತ್ತೆ, ಮತ್ತು ಬಡತನ ಎರಡೂ ಒಟ್ಟಿಗೆ ಇರುತ್ತೆ, ಇವೆರಡೂ ಮತ್ತು ಜೊತೆಗೆ ಅಂಗವಿಕಲತೆ. ಆ ಮಗುನ ಸಾಕ್ಕೊಂಡು ಇದು ಮಾಡಿಕೊಂಡು ಈಗ ಬರೋ ಒಂದು ಇದಕ್ಕೆ ಒಂದಿನ ಬರೋದೇ ಕಷ್ಟ ಆಗತ್ತೆ ಅವರು.
2: ಹೌದು,
0: ಹೀಗಿದ್ದಾಗ ಇದು ಬರೀ ಯೋಜನೆಗಳು ಯೋಜನೆ ಹೆಸರಲ್ಲಿ ಉಳ್ಕೊಳ್ಬಿಡುತ್ತೆ. ಅದಕ್ಕೊಂದು ಶಾಶ್ವತ ಪರಿಹಾರ ಮಾಡೋದಕ್ಕೆ ಈ ಥರ ಅವರು ಅದನ್ನು ಸ್ಪಷ್ಟತೆ ಕೊಡಲ್ಲ ಈ ಸರ್ಕಾರ.

0: ಸರ್ಕಾರದಲ್ಲಿ ಒಂದು ಸಮಸ್ಯೆಗಳು ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು 8 ರೂಪಾಯಿ ಅದನ್ನ ಅಷ್ಟಕ್ಕೆ ನೋಡ್ತಾರೆ ಹೆಡ್ಲೈನ್ಸ್. ಈಗ ಎನ್ ಜಿ ಒಗಳಾದ್ರೆ ಹಂಗ ಮಾಡಲ್ಲ, ಸಣ್ಣ ಪುಟ್ಟ ಇದನ್ನ ಬಿಟ್ಟು ಅದನ್ನ ಅವ್ರಿಗೆ ಸಹಾಯ ಮಾಡ್ತಾರೆ. ಗೌರ್ಮೆಂಟ್ ಅಲ್ಲಿ ಹಂಗಾಗಲ್ಲ, ಇದು ಮಹಾ ಸಮಸ್ಯೆ.
1: ಸರಿ, ಇದ್ರ ಜೊತೆಗೆ ಈ ಒಂದು ಆಕ್ಟ್ ಸಂಬಂಧಪಟ್ಟದ್ದು, ಈಗ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ವಿಶೇಷ ಚೇತನರು ಹೇಗೆ ಈ ಒಂದು ಸೇವೆಗಳನ್ನು ಪಡಿಬಹುದು? ಸರ್ಕಾರ ತಾವು ಹೇಳಿದಂಗೆ ಕೆಲವರುಗಳಿಗೆ ಅರಿವಿರಲ್ಲ, ಕೆಲವರಿಗೆ ಯೋಜನೆ.
0: ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತ ಹೇಳ್ತೇವೆ, MRW VRW ಅಂತಾರೆ. ಒಂದೊಂದು ಇದಕ್ಕೆ ಗ್ರಾಮಕ್ಕೆ ಒಬ್ಬೊಬ್ಬರೊಂದು ನೇಮಕ ಮಾಡಿದ್ದಾರೆ. ಅವರಿಗೆ ಸರ್ಕಾರ ಅದೆಲ್ಲ ಅದರ ಜವಾಬ್ದಾರಿ ಅವ್ರದ್ದೇ ಇರುತ್ತೆ. ಅವ್ರೆ ಐಡೆಂಟಿಫೈ ಮಾಡಬೇಕು, ಇದು ಮಾಡಬೇಕು, ಅವ್ರಿಗೆ ಸಂಬಂಧಪಟ್ಟು ಏನೇನು ರಿಕಾರ್ಡ್ಸ್ ಬೇಕು ಅದನ್ನು ಮಾಡ್ಕೋಬೇಕು. ಅದು ಮಾಡಿದ ಮೇಲೆ ಇದಾಗತ್ತೆ. ಈ ಜೊತೆಗೆ
1: ಓಕೆ ಸರ್, ಅದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಮೌರ್ಯ ಅಂತ.
1: ಎಲ್ಲಿಂದ ಮಾತನಾಡ್ತಿರೋದು ಮೌರ್ಯ ಅವರೇ? ಎಲ್ಲಿಂದ ಮಾತನಾಡ್ತಿರೋದು? ಹೇಳಿ ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮ್ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
2: ಅದೇ ನನ್ನ ಫ್ರೆಂಡ್ ಅವ್ರ ಮಗುಗೆ ನಡಿಯಕ್ ಆಗ್ತಿರ್ಲಿಲ್ಲ, ಕಾಲೆಲ್ಲ ಉದ್ದಾಗ್ಲಿಂದಾನೆ ಕಾಲೆಲ್ಲ ಸಟ್ಟೊಟ್ಟಿಗಿತ್ತು. ಅದಕ್ಕೆ ಅವ್ರ ಏನೋ ತೋರಿಸಿರ್ಲಿಲ್ಲ, ಮಾಡಿರ್ಲಿಲ್ಲ. ಯಾರು ಕೇಳಾಗ ಇಲ್ಲಿ ಮೈಸೂರು DDSP ಆಫೀಸ್ ಇದೆ, ಅಲ್ಲಿ ಹೋಗಿ ನೋಡ್ತಾರೆ ಅಂತೆಲ್ಲ ಹೇಳಿದ್ರು. ಈಗ ಅಲ್ಲಿ ಹೋಗಿದ್ರೆ ಕ್ಲೋಸ್ ಆಗಿತ್ತು, ಇಲ್ಲಿ ಯಾರನ್ನ ಕೇಳಿದಾಗ ನಂಬರ್ ಕೊಟ್ರು, ಅದಕ್ಕೆ ಇಲ್ಲಿ ಕಾಲ್ ಮಾಡಿದೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಮೌರ್ಯ ಅವರೇ ನಮಸ್ಕಾರ.
2: ಹಾಂ ನಮಸ್ತೆ.
0: ಈಗ ಅದು ಎಷ್ಟು ವರ್ಷ ಮಗುಗೆ?
2: 4 ವರ್ಷ ಸರ್.
0: 4 ವರ್ಷ. ಈಗ ಮುಖ್ಯವಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಏನ್ ಕಾಲ್ ಓಡಾಡಕ್ ಆಗ್ತಾ ಇಲ್ವಾ, ಏನು ಸಮಸ್ಯೆ ಏನು?
2: ನಡೆಯಕ್ಕಾಗಲ್ಲ ಸರ್ ಅದು.
0: ಹಾ, ನೀವು ಇಲ್ಲಿ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಇದೆಯಲ್ಲ KR ಹಾಸ್ಪಿಟಲ್ ಅಲ್ಲಿ, KR ಹಾಸ್ಪಿಟಲ್ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಒಂದು ಆ ಮಗುನ್ ತೋರಿಸಿದ್ರೆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಸರ್ಟಿಫೈ ಮಾಡ್ತಾರೆ. ಆಯ್ತಾ? ಅದು ಬೇಸಿಕ್ ಆಗಿ ಬೇಕಾಗಿರುವಂತದ್ದು. ಈಗ ನಿಮ್ಗೆ ಏನು ಸರ್ಕಾರದ ಏನೇ ಸೌಲಭ್ಯ ಬೇಕು ಅಂದ್ರೆ ಅಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದರಲ್ಲಿ KR ಹಾಸ್ಪಿಟಲ್ ಅಲ್ಲಿ. ಈಗ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಬಂದು ನಿಮ್ಗೆ ದೊಡ್ಡ ಆಸ್ಪತ್ರೆ ಅಂದ್ರೆ ಈ ಮೇಟ್ಗಲ್ಲಿ ರೋಡ್ ಇದೆಯಲ್ಲ ಅಲ್ಲಿ ಬರುತ್ತೆ, ಜಯದೇವ ಪಕ್ಕ ಟ್ರಾಮಾ ಕೇರ್ ಅಲ್ಲಿ. ಅಲ್ಲಿ ಈಗ ಶಿಫ್ಟ್ ಆಗಿದೆ ಇದು ಮೂಳೆ ಮತ್ತು ಕೀಳು ತಜ್ಞರು. ಅಲ್ಲಿ ಅಲ್ಲಿ ಒಂದು ಸರ್ಟಿಫಿಕೇಟ್ಗೆ ಸೈನ್ ಹಾಕಿ ಕೊಡ್ತಾರೆ, ಮೆಡಿಕಲ್ ಬೋರ್ಡ್ ಅಂತ ವೈದ್ಯಕೀಯ ಮಂಡಳಿ ಅಂತ ಇದೆ ಅಲ್ಲಿ, ಅವರು ಸೈನ್ ಹಾಕಿ ನಿಮ್ಮ ಮಗುಗೆ 40%ಗಿಂತ ಜಾಸ್ತಿ ಇದೆ ಅಂತಂದ್ರೆ ಅಲ್ಲೇ ಒಂದು ನಿಮ್ಮ ಇದರಲ್ಲಿ UDID ಕಾರ್ಡ್ ಕೊಡ್ತಾರೆ, ಅಂಗವಿಕಲತೆ ಹೊಂದಿದೆ ಅಂತ ಹೇಳಿ. ಅದು ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಅದನ್ನ ಮಾಡಿದ್ಮೇಲೆ ನಿಮಗೆ ಸರ್ಕಾರದಿಂದ ಬರುವಂತ ಸೌಲಭ್ಯಗಳು ಏನೇನಿರುತ್ತೆ ಅದೆಲ್ಲ ನ್ಯಾಚುರಲ್ ಆಗಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲಸ ಮಾಡ್ಬೋದು ನೀವು.
2: ಈ
0: ತಿಲಕ್ ನಗರದಲ್ಲಿ ಈಗ ನೀವು DDRC ಅಂತ ಹೇಳಿದ್ರಲ್ಲ, ಅದ್ರ ಪಕ್ಕದಲ್ಲೇ DDRC ಜಿಲ್ಲಾ ಅಂಗವಿಕಲರ ಇಲಾಖೆ ಅಂತಿದೆ, ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕ ವಿಧಿಗೆ, ಅಲ್ಲಿ ಹೋಗಿ ಈ ಥರ ಆಗಿದೆ ಅಂತ ಹೇಳಿದ್ರೆ ಅವರು KR ಹಾಸ್ಪಿಟ್ಲಿಗೆ ಡೈರೆಕ್ಟ್ ಮಾಡ್ತಾರೆ, ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಫಾರ್ಮೆಟ್ ಕೊಡ್ತಾರೆ.
2: ಹಾಂ ಸರಿ ಸರ್.
0: ಅದನ್ನು ಇಸ್ಕೊಂಡು ನೀವು ಅದನ್ನು ನೀವು KR ಹಾಸ್ಪಿಟ್ಲಲ್ಲಿ ಮಾಡಿಸಿದ್ಮೇಲೆ ಆ UDID ಕಾರ್ಡ್ಗೆ ಏನು ಮಾಡ್ಕೋಬೇಕು ಅದು ಆನ್ಲೈನಲ್ಲಿ ಮಾಡಿಸ್ಕೊಡ್ತಾರೆ. VRW ಸಂಬಂಧಪಟ್ಟ ನಿಮ್ಮ ಮನೆ ಇದೆಯಲ್ಲ ಅಲ್ಲಿ ಯಾರು ಅಂತ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳಿದ್ರೆ ಮಾಡಿಕೊಡ್ತಾರೆ. ಅವರೆಲ್ಲ ಅದನ್ನು ಹೇಳ್ತಾರೆ, ಯಾಕೆ ಅವ್ರಿಗೆ ಲೇಟೆಸ್ಟ್ ಏನಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಅದೇ ಇಲಾಖೆನಲ್ಲಿ ಕೆಲಸ ಮಾಡ್ತಿರ್ತಾರೆ DDW ಅಂತ, ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಈ ತರ ತೋರಿಸಿದ್ರೆ ಅಲ್ಲಿ ನಿಮ್ಗೆ ಸಂಬಂಧಪಟ್ಟ ನಿಮ್ ಏರಿಯಾ ಯಾವುದು ಎಲ್ಲಿ ಮೈಸೂರಲ್ಲಿ, ಅಲ್ಲಿಗೆ ಒಬ್ರು VRW ಇರ್ತಾರೆ, ಅವ್ರ ಮುಖಾಂತರ ನಿಮ್ಗೆ ಅದೇ ನೀವು ಫಸ್ಟ್ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಅದು ಮಾಡಿಸ್ಕೊಂಡ್ಮೇಲೆ ನಿಮ್ಗೆ ಸಂಬಂಧಪಟ್ಟಂಗೆಲ್ಲ ಇದು ಬರುತ್ತೆ.
1: ಧನ್ಯವಾದ. ಓಕೆ, ಧನ್ಯವಾದಗಳು ಮೌರ್ಯ ಅವರೇ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾರೆ ಈಗ ಮೌರ್ಯವ್ರು ಕರೆ ಮಾಡೋಕ್ಕಿಂತ ಮುಂಚೆ ಮಾತನಾಡ್ತಾರೆ, ಏನು ಸ್ವಾವಲಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಏನು ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ಈ ಒಂದು ವಿಶೇಷ ಚೇತನರಿಗೆ ಹೇಗೆ ಏನು ಅನ್ನೋದ್ರ ಬಗ್ಗೆ ದಯವಿಟ್ಟು ಅದ್ರ ಬಗ್ಗೆ ತಾತಿ.

0: ಅದೇ ಒಂದು ಅಂಗಡಿ ಇಟ್ಕೋಬಹುದು. ಆಮೇಲೆ ಅದಕ್ಕೆ 10,000 ರೂಪಾಯಿ ಒಂದು ಕೊಡ್ತಾ ಇದ್ರು, ಅದಕ್ಕೆ 5,000 ಸಹಾಯಧನ ಕೊಡೋರು, ಇವೆಲ್ಲ ಸರ್ಕಾರ ಸ್ಕೀಮ್ಗಳು ಆಯ್ತು. ಅದನ್ನ ಕಾಯ್ತಾ ಕೂತ್ಕೊಂಡ್ರೆ ವರ್ಷಾನ್ಗಟ್ಲೆ ಆಗಿದೆ. ಅದು ನಾನು ಹೇಳೋದು, ಸರ್ಕಾರ ಮಟ್ಟದಲ್ಲಿ ಈಗ ಈ ವಿಶೇಷ ಚೇತನರ ಇಲಾಖೆನೆ ಏನಿದೆ ಅದಕ್ಕೆ ಅಂಗವಿಕಲತೆ ಅನ್ನೋ ತರ ಆಗೋಗಿರುತ್ತೆ. ಅವ್ರ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ, ಅವ್ರ ಸೇವೆ ಮಾಡಕ್ ಬಂದಿರ್ತಾರೆ. ಆದ್ರೆ ಸರ್ಕಾರದಿಂದ ಎಲ್ಲಾ ರೀತಿಯ ಕಂಡೀಷನ್ಸ್ ಇದೆಯಲ್ಲ, ಅದರಿಂದ ಅದು ಎಲ್ಲಾ ಸಮಸ್ಯೆಗಳು ಉಂಟಾಗುತ್ತೆ. ಬಟ್ ಇದಕ್ಕಿಂತ ಬೇಸಿಕ್ ಆಗಿ ಒಬ್ಬ ಡಿಸೇಬಲ್ಡ್ ಪರ್ಸನ್ ಅಂತ ಹೇಳ್ಕೊಳ್ಳೋದೇ ಒಂದು ಬಹಳ ದುಃಖ ಆಗ್ಬಿಡತ್ತೆ. ಅದು ಭಾರಿ ಸಮಾಜದಲ್ಲಿ ನಾವು ಭಾರಿ ಬದಲಾವಣೆ ಆಗಿದೆ ಅಂತ ಹೇಳ್ತೀವಲ್ಲ, ಕೆಲವು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳ್ಬೇಕು ಅಂದ್ರೆ, ಎಲ್ಲಾ ಅಂಗವಿಕಲರು ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು, ನೀವೊಂದು ಅಂಗವಿಕಲರು ಅಂತಲ್ಲ, ಒಂದ್ ಬಸ್ಗೆ ಹೋಗಿ, ಒಂದ್ ಮೆಟ್ರೋಗೆ ಹೋಗಿ, ಅಲ್ಲಿ ಅಂಗವಿಕಲರು ಒಂದು ಬೋರ್ಡ್ ಇರುತ್ತೆ, ಕಾಲೇಜ್ ಹುಡುಗಿರು ಕೂತಿರ್ತಾರೆ. ಆಮೇಲೆ ಏನಾದ್ರು ಹೇಳಿದ್ರೆ ಅವ್ನು ನೋಡ್ಬಿಟ್ಟು ನೀವು ಹಿಂದ್ಗಡೆ ಹೋಗಿ ಅಂತಾರೆ. ಬಟ್ ಆ ಬಸ್ಸಲ್ಲಿ ಯಾತಕ್ಕೆ ಎದುರುಗಡೆ ಸೀಟ್ ಮಾಡಿರ್ತಾರೆ ಅಂದ್ರೆ, ಅವನು ಹತ್ತಿದ್ರೆ ಪಕ್ಕದಲ್ಲೇ ಕೂತ್ಕೋಬೇಕು, ಅದು ಹಿಂದ್ಗಡೆ ಹೋಗಕ್ಕಾಗಲ್ಲ ಅಂತ ಡಿಮಾರ್ಕ್ ಮಾಡಿರ್ತಾರಲ್ಲ. ಬರ್ದೇ ಇದ್ದಾಗ ಅವ್ರು ಕೂತ್ಕೊಳ್ಳಿ, ಯಾರೂ ಇಲ್ಲ ಅಂತಂದಾಗ ಲೆಟ್ ದೆಮ್ ಸೀಟ್. ಕೂತಿದ್ದಾಗ ಡ್ರೈವರ್ ಬಂದು ಹೇಳಿದ್ರು, ಕಂಡಕ್ಟರ್ ಬಂದು ಹೇಳಿದ್ರು, ಹೇಳಿದವರ ಪರಿಸ್ಥಿತಿ ನನಗೂ ಅಂಗವಿಕಲತೆ ಇದೆ. ಅದೇ ಥರ ನಮ್ಮ ಮೆಟ್ರೋದಲ್ಲಿ ಹೋಗಿ ನಿದ್ದೆ ಮಾಡ್ತಿರ್ತಾರೆ ಸೀನಿಯರ್ ಸಿಟಿಸನ್ನು, ಏಜ್ಡ್ ಲೇಡಿ, ಕ್ಯಾರಿಯಿಂಗ್ ಲೇಡಿ ಅಂತವ್ರಿಗೆ ಅಂತ ಕೊಟ್ಟಿರ್ತಾರೆ ಮೆಟ್ರೋದಲ್ಲಿ, ಅಲ್ಲೂ ಇದೆ ಗೋಳು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು? ದೇವನಾಯಕರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ನಮ್ಮ ಹುಡುಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದು ಶ್ರವಣ ದೋಷ ಉಳ್ಳವನು, ಅದೇ ಆತನಿಗೆ 24 ಆಗಿದೆ, ಒಂದು ಎಜುಕೇಶನ್ ITI ಮುಗಿದಿದೆ, ಅವನು ಯಾವ್ದೇ ತರದ ಜಾಬ್ ಅವಕಾಶ ಯಾವ ಕಡೆ ಹೋದ್ರು ಕೂಡ ಸಕ್ಸಸ್ ಆಗ್ತಾ ಇಲ್ಲ ಸರ್. ಹಂಗಾಗಿ ನಾನು ನಿಮ್ದು ಫೋನ್ ಇನ್ ಕಾರ್ಯಕ್ರಮ ಇತ್ತಲ್ಲ, ಹಾಗಾಗಿ ನೋಡಿ ಈ ಭಕ್ತನ ಮಾಡಿದೆ ಸರ್. ಅವ್ರಿಗೆ ಒಂದು ಸರ್ಕಾರದಿಂದ ಯಾವ್ದು ಕೂಡ ಈ ತರ ಆಗಿರೋರಿಗೆ ನೇರ
0: ನಮಸ್ಕಾರ ಇವ್ರೆ. ಈಗ ನೀವ್ ಹೇಳಿದ್ರಲ್ಲ ಅವನ್ಗೆ ಏನ್ ಓದಿದಾರೆ? ITI ಮುಗ್ದಿದ್ಯಾ? ITI ಮುಗ್ದಿದೆ ಅಂತಂದ್ರೆ, ಈಗ ಕಳೆದ 2-3 ವರ್ಷಗಳಿಂದ ಒಂದೊಂದ್ ವರ್ಷಕ್ಕೆ ಒಂದೊಂದ್ಸರ್ತಿ ವಿಶೇಷ ಉದ್ಯೋಗ ಮೇಳ ಅಂತ ಹೇಳಿ ಮೈಸೂರಲ್ಲಿ ಮಾಡ್ತಾ ಇದಾರೆ. ತಾವೇನಾರ ಅದಕ್ಕೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರ?
2: ನಾವು 4 ಸರಿ ನಾನೇ ಕರ್ಕೊಂಡು ಹೋಗಿದ್ದೀನಿ. JSS ಐತಲ್ಲ ಮೈಸೂರು, JSS ಅಲ್ಲಿ ಒಂದು ಪಾಲಿಟೆಕ್ನಿಕ್ ಐತಲ್ಲ, ಅಲ್ಲಿಗೂ ನಾನು 3 ಸರ್ತಿ ಕರ್ಕೊಂಡು
0: ಹೋಗಿದ್ದೀನಿ. ಅವರೇ ಒಂದ್ಸರ್ತಿ ಮಾಡಿದ್ರು. ಹೇಳಿ ಹೇಳಿ ಹೇಳಿ.
2: ಹಂಗಾಗಿ ಅಲ್ಲಿ ಯಾವ ಕಡೆನೂ ಆಗ್ತಾ ಇಲ್ಲ ಸರ್, ಅದಕ್ಕೆ ನಾವು.
0: ಅಲ್ಲ ಅಲ್ಲಿ ಏನಾಯ್ತು, ಅಲ್ಲಿ ಏನಾಯ್ತು ನೀವು ಕರ್ಕೊಂಡು ಹೋದಾಗ?
2: ಇಂಟರ್ವ್ಯೂ ಮಾಡಿ ಕಳಿಸ್ತೀವಿ ಅಂತಾರೆ, ಮತ್ತೆ ಆ ಕಡೆ ಯಾವ್ದೇ ರೆಸ್ಪಾನ್ಸ್ ಇಲ್ಲ ಸರ್.
0: ಈಗ ನೀವು ಹೇಳಿದ ಸಮಸ್ಯೆ ನಿಜವಾಗ್ಲೂ ಸಮಸ್ಯೆನೆ ಅದು. ಅದಕ್ಕೆ ಅದು ಪೇಪರ್ ಅಲ್ಲಿ ಎಲ್ಲ ಹಾಕಿದ್ದಾರೆ, ಎಲ್ಲ ಮಾಡಿದ್ರೆ ಉದ್ಯೋಗ ಕೊಡ್ತೀವಿ ಅಂತಾನು ಹೇಳಿರ್ತಾರೆ. ಆದ್ರೆ ಸೂಕ್ತವಾದ ಉದ್ಯೋಗ ಅವರಿಗೆ ಕೊಡೋ ಅಂತ ಉದ್ಯೋಗ ಅವ್ರು ಅಲ್ಲಿ ಇಲ್ದೇ ಇದ್ರೆ ಯಾವ್ಯಾವ್ದೋ ಕೆಲಸ ಕೊಡಕ್ಕೂ ಬರಲ್ವಲ್ಲ, ಅದು ಒಂದು ಸಮಸ್ಯೆ ಇದೆಯಲ್ಲ. ಅಲ್ಲ, ಕಾನೂನು ಪ್ರಕಾರ ಮಾಡಕ್ ಉದ್ಯೋಗ ತಗೊಳಕ್ ಆಗಲ್ವಲ್ಲ. ಈಗ ಏನೇ ಆದ್ರೂ ಯಾವ್ದಾರ ಒಂದು ಉದ್ಯೋಗ ಅನ್ನೋದು ಇರ್ಬೇಕಲ್ಲ, ಖಾಲಿ ಇರ್ಬೇಕಲ್ಲ, ಸಮಸ್ಯೆ ಅದಲ್ತಾನೆ ಅದು. ಸರ್ಕಾರದ ಮಟ್ಟದಲ್ಲಿ ಯಾವ ಉದ್ಯೋಗನು ಕಾಲ್ ಮಾಡಿಲ್ವಲ್ಲ ಇದುವರೆಗೆ.
2: ಅಲ್ಲ ಸರ್, ನಾನು ಅದೇ ಹೇಳ್ತಲ್ಲ ನಿಮ್ಗೆ, ಪ್ರತಿ ಒಂದು ಈ ಕಾಲ್ ಫರ್ ಆದಾಗ ಅವ್ರಿಗಾಗಿ ಮೀಸಲು ಇಲ್ವಲ್ಲ ಯಾಕೆ ಅಂತ ಯಾವ ಕಡೆ ಸಾಮಾನ್ಯಕ್ಕೆ
0: ಇಲ್ಲ ಇಟ್ಟಿರ್ತಾರಲ್ಲ. ಎಲ್ಲ ಉದ್ಯೋಗ ಕಾಲಾದಾಗ ಅಂಗವಿಕಲರಿಗೆ ವಿಶೇಷ ಚೇತನರಿಗೆ ಅಂತಾನೆ ಮೀಸಲಿಟ್ಟಿರ್ತಾರೆ. ಅದ್ ಯಾವ್ಯಾವ್ದು ಉದ್ಯೋಗಗಳು ಅನ್ನೋದು ಅದ್ರಲ್ಲಿ ನಮೂದು ಮಾಡಿರ್ತಾರೆ, ನೀವು ನೋಡಿಲ್ಲ. ಬಟ್ ಇದೆ ಇದು ಇದು ಟೆಕ್ನಿಕಲ್ ಆಗಿರೋದ್ರಿಂದ, ನೀವು ITI ಮಾಡಿರೋದ್ರಿಂದ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ ಏನು ಉದ್ಯೋಗ ಮಾಡ್ಬೋಲ್ಲ ಅದಕ್ಕೆ ಮಾತ್ರ ನಮೂದು ಮಾಡ್ತಾರೆ. ಈಗ ಕಾರ್ಕೂನ ಜವಾನ ಇಂಥದ್ದಕ್ಕೆಲ್ಲ ಆದರೆ ಅಥವಾ ಅಂಥದ್ದಕ್ಕೆ ಖಂಡಿತ ಕ್ಲಿಯರ್ ಕಟ್ಟಾಗಿ ಸರ್ಕಾರದಿಂದ ನಮೂದು ಮಾಡಿ ಅದನ್ನು ನೋಟಿಫಿಕೇಶನ್ ಅನ್ನ ನೋಟಿಫೈ ಮಾಡ್ತಾರೆ.
2: ಯಾಕಂದ್ರೆ ಕೆಲವರು ಐ ಟಿ ಮಾಡಿದ್ದಾರೆ ನಿಜ, ಆದ್ರೆ ಅವ್ರಿಗೆ ಸೂಟಬಲ್ ಆಗಿರಲ್ಲ, ಯಾಕಂದ್ರೆ ಕೇಳಲ್ಲ ಒಬ್ಬರಿಗೆ, ಒಬ್ಬರೊಬ್ರು ಕಾಂಬಿನೇಷನ್ ಅವ್ರಿಗೆ ಮಾತಾಡಕ್ ಬರಲ್ವಲ್ಲ, ಹಂಗಾಗಿ ಅವ್ರಿಗೆ ಬೇರೆ ಅವಕಾಶ.

0: ಕ್ಲರ್ಕ್ ಅಟೆಂಡರ್ ಇತರದ ಜಾಬ್ ಗಳಿಗೆ ಅವಕಾಶ ಇಲ್ವೇ?
1: ಅಲ್ಲ ಇದೆ, ಈಗ ಕೆಲವು ಕಡೆ ಇನ್ಫೋಸಿಸ್ ಅಲ್ಲೆಲ್ಲ ತಗೊಂಡಿದ್ದಾರೆ, ಐ ಟಿ ಐ ಮಾಡಿದವ್ರನ್ನೆಲ್ಲ, ಇನ್ಫೋಸಿಸ್, ಟಾಟಾ ಇದು ಇವೆಲ್ಲದರಲ್ಲೂ ತಗೊಂಡಿದ್ದಾರೆ ಅವರ. ಅದನ್ನು ನೀವು ಏನಪ್ಪ ಅಂತಂದರೆ ಪ್ರೈವೇಟ್ ಆಗಿ ಏನಾರು ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡಬೇಕು. ಸಾಧ್ಯವಾದರೆ ನಾನು ನೋಡಿ ನಿಮಗೆ ನಿಮ್ಮ ನಂಬರ್ ಕೊಟ್ಟಿರಿ, ತೊಗೊಂಡು ಯಾರಿಗಾರು ಹೇಳಿರ್ತೀನಿ, ಸಾಧ್ಯವಾದರೆ ಅದನ್ನು ಮಾಡಿಸ್ಕೊಡ್ತೀನಿ ನನ್ನ ಪ್ರಯತ್ನ.
0: ಖಂಡಿತ,
1: ಧನ್ಯವಾದಗಳು.
2: ಧನ್ಯವಾದಗಳು ಅದೇನಕ್ಕೆ ಕರೆ ಮಾಡಿದೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಇನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಪ್ರದೇಶದ ವಿಶೇಷಚೇತನರಿಗೆ ಹೇಗೆ ಈ ಸೌಲಭ್ಯಗಳನ್ನು ನಾವು ತಲುಪಿಸ್ಬೋದು ಅಥವಾ ಹೇಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವು ಹೇಳ್ತೀವಿ. VRW ಪ್ರತಿ ಒಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರ ಮುಖಾಂತರ ಹೇಗೆ ಈ ಒಂದು ಸೌಲಭ್ಯಗಳನ್ನು ಪಡೋದಕ್ಕೆ ವಿಶೇಷ ಚೇತನರನ್ನ ಯಾವ ಥರ ಅವರು ಅಪ್ರೋಚ್ ಮಾಡಬೇಕು ಅಥವಾ ಈ ಒಂದು ಸೌಲಭ್ಯಗಳನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಅವ್ರು ಯಾವ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸರ್?
1: ಪ್ರತಿಯೊಂದು ಗ್ರಾಮ ಅಂದಮೇಲೆ ಆ ಗ್ರಾಮದಲ್ಲಿ ಯಾರು VRW ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ.
2: ಓಕೆ,
1: ಅವ್ರು ಕಾಂಟ್ಯಾಕ್ಟ್ ಮಾಡೋದು ಏನು ಸಮಸ್ಯೆ ಉಂಟಾಗೋದಿಲ್ಲ. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಯಾವ ರೀತಿ ಇವ್ರ ಜೊತೆ ವ್ಯವಹರಿಸ್ತಾರೆ ಅದ್ರ ಮೇಲೂ ಕೂಡ ಇದಾಗಿರುತ್ತೆ. ಕೆಲವು ದಾಖಲಾತಿಗಳಿರಲ್ಲ.
2: ಹೌದು,
1: ನೀವು ಸೀದಾ ನಾನು ಅಂಗವಿಕಲ ಅಂತ ಹೋಗಿ ಆ VRW ಮುಂದೆ ನಿಂತ್ಕೊಂಡ್ರೆ VRW ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರುತ್ತೆ. ಎರಡನೇದು ವಿಶೇಷ ಚೇತನರದ್ದು IDCard, UDID Card ಇರಬೇಕು. ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲೇ ನಾವು ಇದು ಮಾಡಿಕೊಂಡಂಥ ಒಂದು ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 12,500 ಜನ ವಿಶೇಷ ಚೇತನರಿಗೆ UDID Card ಇರಲಿಲ್ಲ. ಈಗೆಷ್ಟು ಅದನ್ನ ಡ್ರೈವ್ ಮಾಡಿದ್ದಾರೆ ಅನ್ನೋದು ನನಗೂ ಮಾಹಿತಿ ಇಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿರುತ್ತೆ. ನಾವು ಹೇಳ್ತೀವಿ ನೀವು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ಪಾಪ ಅವ್ರಿಗೆ ಈ ಒಂದು ಬೇಸಿಕ್ ಆಗಿ ಬೇಕಾ, ಮೂಲಭೂತವಾಗಿ ಏನು ಬೇಕು ಅನ್ನೋದು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು?
3: ನಾನು ಜೀವನ್ ಜ್ಯೋತಿಂಗದ ಶ್ರೀಕೋಟೆ ತಾಲೂಕು ನಾಗರಾಜು ಅಂತ.
2: ಹಾ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಸರ್, ನಮ್ಗೆ ಹೊರಗಡೆ ಬರೋದ್ ಕಷ್ಟ, ಅಂತದನ್ನು ಹೊರಗಡೆ ಬಂದಾಗ ಜನಸ್ಪಂದನೆಗಳು ಮತ್ತೆ ಈ ಅಧಿಕಾರಿಗಳು ಸ್ಪಂದನೆ ಬಹಳ ಕಷ್ಟ ಕೊಡ್ತಾ ಇದ್ದಾರೆ ಸರ್. ಅವರು ಸ್ವಲ್ಪ ಗೌರವದಿಂದ ವರ್ತನೆ ಮಾಡಿದ್ರೆ ಸಚೇತನರಿಗೆ ಒಂದು ತಾಳ್ಮೆ ಆಗಿ ಒಂದು ಶಕ್ತಿ ಸಿಕ್ಕುವಂತ ಯೋಜನೆ ಆಯ್ತಾ ಅದರ ಮತ್ತೆ ಬಸ್ ಹೋಗುವಾಗ ವಿಶೇಷಚೇತನರು ಕಂಡಾಗ ಅವರು ನಿಲ್ಸದೆ ಬಸ್ಗಳ ಮುಂದೆ ಹೋಗ್ಬಿಟ್ಟರೆ ಲೇಟ್ ಆಯ್ತು ಬಸ್ ಅಂತ ಅವ್ರಿಗೆ ಬೇಕಾದ ಜಾಗದಲ್ಲಿ ಗಂಟೆಗಳು ಇಟ್ಕೊಂಡಿರ್ತಾರೆ. ಈ ತರದ ಸಮಸ್ಯೆಗಳು ವಿಶೇಷಚೇತನರು ತನ್ನಿಂದೇ ಅವ್ರು ತಲುಪಬೇಕು, ಎಲ್ಲಾದ್ರೂ ಹೊರಗಡೆ ಇರೋಕ್ ಆಗಲ್ಲ, ಬಹಳ ಕಷ್ಟ ಆಯ್ತದೆ. ಅಂತ ದೃಷ್ಟಿಯಲ್ಲೂ ಬಸ್ಗಳನ್ನ ಬಹಳ ಮಿಸ್ ಮಾಡ್ತಾ ಇರ್ತಾರೆ. ಅವರು ಪರದಾಡ್ಕೊಂಡು ಪರದಾಡ್ಕೊಂಡು ಎಲ್ಲೆಲ್ಲೋ ಶ್ರಮ ಪಡ್ತಾರೆ. ಇಲ್ಲಿ ಗ್ರಾಮಾಂತರದಲ್ಲಿ ತುಂಬಾ ಬಡವರಿದ್ದಾರೆ ಸರ್. ಇಲ್ಲಿ ನಮ್ಮ ಕೋಟೆ ತಾಲೂಕು ಸಾಗರ ತಾಲೂಕಿನಲ್ಲಿ ತುಂಬಾ ಬಡವರೇ ವಿಶೇಷ ತಂದಿದ್ದಾರೆ. ನನ್ನ ಅಧ್ಯಕ್ಷನಾಗಿ ಇದುವರೆಗೂ ಸರ್ವೆ ಮಾಡಿದ ಪ್ರಕಾರ ಅವರು ಹೊರಗಡೆನೇ ಬರೋದು ಕಷ್ಟವಾಗ್ತಾ ಇದೆ. ಅವರು ನಾಚ್ಕೊಂಡು ಒಂಥರ ಬೇಸರ ಪಟ್ಕೊಂಡು ಹೊರಗಡೆ ಬರೋಲ್ಲ. ನಾವು ಸುಮಾರು ಹೊರಗೆ ತಂದಿದ್ದೀವಿ, ಮನೆಯಿಂದ ಹೊರಗೆ ಜೇನಲ್ಲಿದ್ದೆ ಇದ್ದು.
2: ಓಕೆ ಸರ್, ಮಾತನಾಡ್ತಾರೆ ಓಕೆ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ನಾಗರಾಜ್ ಅವ್ರೆ.
1: ನಮಸ್ಕಾರ ಇವರೇ, ನೀವು ಹೇಳಿದ ಸಮಸ್ಯೆ ನೀವು ಹೇಳಿದ್ದೆಲ್ಲ ಉತ್ತರದ ಪ್ರಶ್ನೆನಲ್ಲೇ ಉತ್ತರ ಇದೆ ನಿಮ್ಮಲ್ಲಿ. ನಿಮ್ಮ ಪ್ರಶ್ನೆ ಏನೈತೆ ಅದರಲ್ಲೇ ಉತ್ತರ ಇದೆ. ನಾನು ವಿಶೇಷ ಏನು ಈ ಬಸ್ಗಳ ಬಗ್ಗೆ ಅವ್ರು ಹತ್ತಕ್ಕೆ ಆಗಲ್ಲ ಕೆಲವ್ರಿಗೆ, ಅದು ನನಗೂ ಗೊತ್ತಿದೆ ಸಮಸ್ಯೆ ಇದೆ. ಹತ್ತಿ ನಿಂತವ್ರಿಗೆ ಸೀಟ್ ಕೊಡಲ್ಲ, ಇನ್ನು ಹತ್ತಕ್ಕಾಗದೇ ಇದ್ದವ್ರಿಗೆ ಎಲ್ಲಿ ಬಸ್ನಲ್ಲಿ ನಿಲ್ಲಿಸ್ತಾರೆ? ಆ ಸಮಸ್ಯೆ ಇದೆ. ನೀವು ಹೇಳಿದ ಸತ್ಯ ಅದು, ನಿಮ್ಮ ಮಾತಲ್ಲಿ ಇದಿದೆ. ಅದಕ್ಕೆ ನಮ್ಮ ಮನಸ್ಥಿತಿ ಸರ್ಕಾರ ಎಲ್ಲದನ್ನು ಮಾಡೋಕ್ಕಾಗಲ್ವಲ್ಲ.
3: ಅದು
1: ನಮ್ಮ ಜನ ತಾನೇ, ಈಗ ನಮ್ಮ ಜೊತೆ ಸುತ್ತಾಡು ಓಡಾಡ್ಕೊಂಡಿರೋ ನಮ್ಮ ಅಣ್ಣ ತಮ್ಮ ಅಂದ್ರೆ ತಾನೇ ಎಲ್ಲ ಸರಿ ಇರೋರು. 10 ಜನದಲ್ಲಿ 5-6 ಜನ ಒಳ್ಳೆಯವರು ಇರ್ತಾರೆ, ಏನೋ ಒಂದು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಇದನ್ನು ನಾನು ಯಾವ ಥರ ಉತ್ತರ ಕೊಡಬೇಕು ಅಂತ ನೀವೇ ಯೋಚನೆ ಮಾಡಿ ಸ್ವಲ್ಪ. ನೀವೇ ಹೇಳೆಲ್ಲ ಪ್ರಶ್ನೆಲ್ಲೇ ಉತ್ತರ ಕೊಟ್ಕೊಂಬಿಟ್ಟಿದ್ದೀರ. ಅವೇರ್ನೆಸ್ ಮಾಡ್ಬೇಕು, ಕರೆಕ್ಟ್. ಅವೇರ್ನೆಸ್ ಮಾಡ್ತಾನೆ ಇದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನವರು ಪಾಪ, ಈಗ ಎಲ್ಲಾ ತರ ಅವೇರ್ನೆಸ್ ಮಾಡ್ತಾ ಇದಾರೆ. ಐತೆ ಈಗ NGO

0: ಜಾಸ್ತಿ ನಮ್ಮ ತಾಲೂಕಿನಲ್ಲಿ ವಿಶೇಷಚೇತನರಿಗೆ ಒಂದು ಹೆಲ್ಪ್ ಆದಂತ ಮಾರ್ಗದರ್ಶಿಗಳಿದೆ ಮತ್ತು ಮನೆ ಒಳಗೆ ಇದ್ದಂತವರನ್ನ ಹೊರಗೆ ತಂದಿದ್ದಾರೆ.
1: ಖಂಡಿತ ಅಂತ ಅಂತ ದೇವ್ರ ಕೆಲಸ ಮಾಡಿದ್ದಾರೆ ಇವರು. ಈಗ ನಮ್ಮ ಇವರೆಲ್ಲ ದೇವ್ರ ಮಕ್ಕಳು ಅಂತ ಹೇಳ್ತಾರೆ. ಅದೇ ದೇವಸ್ಥಾನ ದೇವ್ರ ಮಕ್ಕಳ ಗರ್ಭಗುಡಿನಲ್ಲಿ ಕೂರಿಸ್ಬಿಟ್ಟು ದೇವ್ರ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಸಮಸ್ಯೆ. ಅಯ್ಯೋ ಪಾಪ ಅಂತ ಬಾಯಲ್ಲಿ ಅಂತಾರೆ, ಸೀಟ್ ಕೊಡಪ್ಪ ಅಂತಾನೆ ಹಿಂದಕ್ಕೆ ಹೋಗಪ್ಪ ಅಂತಾರೆ. ಏನು ಮಾಡ್ತೀರಾ, ಈ ಸಮಸ್ಯೆ ಇದೆ. ಆದರೆ ನಾವು ಸದೃಢರಾಗಬೇಕು ಅಂತಂದರೆ ನಾವು ಅದನ್ನು ಕ್ವಶ್ಚನ್ ಮಾಡಿ ಕೇಳಿ ನಾವು ಜಾಗ ಗಿಟ್ಟಿಸ್ಕೊಳ್ಳೋ ಅಂಥ ಒಂದು ಪಾಠ ನಮ್ಮಲ್ಲಿ ಬರಬೇಕು. ಆವಾಗ ಕಂಡಕ್ಟ್ರು ಇದ್ದವನು ಅವನು ಕೂಡ ನಮ್ಮ ಮಾತು ಕೇಳಲ್ಲ ನೀವು ಹೇಳ್ದಂಗೆ. ಹಾಂ, ಹೀಗಿರುತ್ತೆ. ಕೆಲವು ಸತಿ ನೋಡ್ತಿದ್ದಂಗೆ ಕೆಲವು ಜನ ಬಿಟ್ಟು ಇದ್ದಾರೆ, ಸೀಟನ್ನು ಬಿಟ್ಟಿದ್ದಾರೆ. ಅದು ಇದೆ, ಎರಡು ತರನೂ ಇದೆ. ಹಾಂ, ಹಾಗಾಗಿ ಇದು ಸಮಸ್ಯೆ ನಮ್ಮ ನಾವೇ ಸಾಲ್ವ್ ಮಾಡ್ಕೋಬೇಕಾಗ್ತದೆ ಅಂತ ಅನ್ಸುತ್ತೆ. ಖಂಡಿತ. ಬಟ್ ನೀವು ಈ ತರದ ಈ ಹೋರಾಟದಲ್ಲಿ ಇದ್ದೀರಲ್ಲ, ಮುಂಚೂಣಿನಲ್ಲಿ ಇದ್ದೀರಲ್ಲ, ನಿಮಗೆ ಧನ್ಯವಾದ ಸಲ್ಲಿಸ್ತೇನೆ. ಜೊತೆಗೆ ನೀವು ಇನ್ನ ಅದರಲ್ಲಿ ಸ್ವಲ್ಪ ಇನ್ನ ಒಂದು ಕಾರ್ಯೋನ್ಮುಖವಾಗಿ ಆಕ್ಟಿವ್ ಆಗಿ ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡಿ, ಅದರಿಂದ ಒಳ್ಳೇದಾಗತ್ತೆ.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣ 20%ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ. ಲೋಕಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡನೆ. ವಂದೇ ಮಾತರಂಗೆ 150 ವರ್ಷಗಳು, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಅಂಶ, ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ. ವಾರ್ತೆಗಳ ವಿವರ: ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನ ಅಂಗೀಕರಿಸಿದೆ. ಪ್ರಸ್ತುತ ಬ್ಯಾಂಕಿಂಗ್ ವ್ಯವಸ್ಥೆಯ ಅವಶ್ಯಕತೆಗಳನ್ನು ಪೂರೈಸಲು ಕಾನೂನು ಚೌಕಟ್ಟನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿರುವ ಮಸೂದೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಅವರು, ಈ ಮಸೂದೆಯು ಸುಧಾರಣಾ ಕ್ರಮವಾಗಿದ್ದು ಇದು ದೇಶವು ವೇಗವಾಗಿ ಮುಂದುವರಿಯಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಕಾಯ್ದೆಯನ್ನು 1891ರಲ್ಲಿ ರೂಪಿಸಲಾಯಿತು. ಆಗ ಬ್ಯಾಂಕಿಂಗ್ ವ್ಯವಸ್ಥೆಗಳು ಸಂಪೂರ್ಣವಾಗಿ ಕಾಗದ ಆಧಾರಿತವಾಗಿದ್ದವು. ಇಂದು ಭಾರತ ತನ್ನ ಆರ್ಥಿಕತೆಯನ್ನು ಡಿಜಿಟಲೀಕರಣಗೊಳಿಸುವಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದರು. ಬ್ಯಾಂಕಿಂಗ್ ಮತ್ತು ಹಣಕಾಸು ವಹಿವಾಟುಗಳನ್ನು ಈಗ ಹೆಚ್ಚಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ ನಡೆಸಲಾಗುತ್ತಿದೆ. ಇದನ್ನು ಸಾಮಾನ್ಯವಾಗಿ ಮೊಬೈಲ್ ಫೋನ್ನಲ್ಲಿ ಸರಳ ಕ್ಲಿಕ್ ಮೂಲಕ ಪ್ರವೇಶಿಸಬಹುದು. ಇಂತಹ ಸನ್ನಿವೇಶದಲ್ಲಿ ಈ ಪ್ರಗತಿಗಳಿಗೆ ಅನುಗುಣವಾಗಿ ದೇಶದ ಕಾನೂನು ಚೌಕಟ್ಟು ವಿಕಸನಗೊಳ್ಳುವುದು ಅತ್ಯಗತ್ಯ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣವನ್ನು 20%ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಹೆಚ್ಚಿನ ಎಥೆನಾಲ್ ಮಿಶ್ರಣ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವಿವರವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಧ್ಯಯನಗಳು ಹಾಗೂ ಆಟೋಮೊಬೈಲ್ ತಯಾರಕರು, ತೈಲ ಮಾರುಕಟ್ಟೆ ಕಂಪನಿಗಳು ಸೇರಿದಂತೆ ಎಲ್ಲಾ ಸಂಬಂಧಿತ ಪಾಲುದಾರರೊಂದಿಗೆ ಸಮಾಲೋಚನೆಯ ನಂತರವೇ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವನ್ನು ನೀತಿ ಆಯೋಗ, ಆಟೋಮೊಬೈಲ್ ತಯಾರಕರು, ತೈಲ ಮಾರುಕಟ್ಟೆ ಕಂಪನಿಗಳು ಮತ್ತು ತಾಂತ್ರಿಕ ಸಂಸ್ಥೆಗಳನ್ನು ಒಳಗೊಂಡ ಹಂತ ಹಂತವಾಗಿ ವೈಜ್ಞಾನಿಕವಾಗಿ ಮೌಲ್ಯೀಕರಿಸಿದ ಮತ್ತು ಸಮಾಲೋಚನಾ ಪ್ರಕ್ರಿಯೆಯ ಮೂಲಕ ಜಾರಿಗೆ ತರಲಾಗಿದೆ ಎಂದು ಸಚಿವರು ಹೇಳಿದರು. ಎಂಜಿನ್ ಬಾಳಿಕೆ, ಹೊರಸೂಸುವಿಕೆ ಮತ್ತು ಇಂಧನ ದಕ್ಷತೆಯಂತಹ ನಿಯತಾಂಕಗಳನ್ನು ಒಳಗೊಂಡ ವ್ಯಾಪಕ ಪ್ರಯೋಗಾಲಯ ಅಧ್ಯಯನಗಳು ಮತ್ತು ಪ್ರಾಯೋಗಿಕ ಪ್ರಯೋಗಗಳು ನಿಗದಿತ ಮಾನದಂಡಗಳ ಅಡಿಯಲ್ಲಿ E20 ಬಳಕೆಗೆ ಸುರಕ್ಷಿತವಾಗಿದೆ ಎಂದು ದೃಢಪಡಿಸಿವೆ. ವಾಹನಗಳು E20 ಕಾರಣದಿಂದಾಗಿ

0: ಕಾರ್ಯಕ್ಷಮತೆಯಲ್ಲಿ ಯಾವುದೇ ಗಮನಾರ್ಹ ವ್ಯತ್ಯಾಸ ಅಥವಾ ಅಸಹಜ ಸವೆತ ಇಲ್ಲ ಎಂಬುದನ್ನು ಅಧ್ಯಯನಗಳು ತಿಳಿಸಿವೆ ಎಂದು ಸಚಿವ ಸುರೇಶ್ ಗೋಪಿ ವಿವರಿಸಿದರು. ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಇಂದು ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಸದನ ಮತ್ತೆ ಸೇರಿದಾಗ ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘಾವಾಲ್ ಅವರು ವಿರೋಧ ಪಕ್ಷದ ಗದ್ದಲದ ನಡುವೆಯೇ ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ದಕ್ಷತೆಯನ್ನು ಸುಧಾರಿಸುವುದು, ಸ್ವಾತಂತ್ರ್ಯ ಪಾರದರ್ಶಕತೆ ಮತ್ತು ಅರ್ಹತೆಗಳಲ್ಲಿ ಏಕರೂಪತೆಯನ್ನು ಖಚಿತಪಡಿಸುವುದು, ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಸೇವೆಯ ನೇಮಕಾತಿ ಹಾಗೂ ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುವುದು ಇದರ ಗುರಿಯಾಗಿದೆ. ರಾಷ್ಟೀಯ ನ್ಯಾಯಮಂಡಳಿ ಸ್ಥಾಪಿಸಲು ಸಹ ಈ ಶಾಸನವು ಪ್ರಸ್ತಾಪಿಸುತ್ತದೆ. ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಮಸೂದೆಯು ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1957 ಮತ್ತಷ್ಟು ತಿದ್ದುಪಡಿ ತರಲು ಪ್ರಯತ್ನಿಸುತ್ತದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಕೇರಳ ರಾಜ್ಯದ ಹೆಸರನ್ನು ಬದಲಾಯಿಸುವ ಗುರಿಯನ್ನು ಹೊಂದಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ಅವರು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು 1962 ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ನಂತರ ಪೀಠಾಸೇನಾಧಿಕಾರಿ ಸಂಧ್ಯಾ ರೇ ಅವರು ವಿರೋಧ ಪಕ್ಷದ ಸದಸ್ಯರು ತಮ್ಮ ಸ್ಥಾನಗಳಿಗೆ ಹಿಂತಿರುಗಿ ಸದನವನ್ನು ಕಾರ್ಯನಿರ್ವಹಿಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ಆರೋಪದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರತಿಕ್ರಿಯೆ ನೀಡಬೇಕು ಎಂದು ಪ್ರತಿಪಕ್ಷ ಸದಸ್ಯರು ಒತ್ತಾಯಿಸಿದರು. ಗದ್ದಲ ಮುಂದುವರೆದಂತೆ ಪೀಠಾಸೀನಾಧಿಕಾರಿಗಳು ಮಧ್ಯಾಹ್ನ 2 ಗಂಟೆಯವರೆಗೆ ಸದನವನ್ನು ಮುಂದೂಡಿದರು. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ಸದನ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ಎನ್ಕೆ ಪ್ರೇಮಚಂದ್ರನ್ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮುಂದೂಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಲಾಪ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇಂದು ವಿವಿಧ ಪಕ್ಷಗಳ ನಾಯಕರಿಗೆ ವೈಯಕ್ತಿಕವಾಗಿ ಮನವಿ ಮಾಡಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ವ್ಯವಹಾರ ಸಲಹಾ ಸಮಿತಿ ಸಭೆಯಲ್ಲಿ ಸದನದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನ ಬಗ್ಗೆ ಅವರು ಬೇಸರ ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ವೇಳೆಯನ್ನ ನಡೆಸಲು ಹಾಗೂ ಪ್ರಮುಖ ಮಸೂದೆಗಳ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಲು ಸದನದ ಕಲಾಪಕ್ಕೆ ಅವಕಾಶ ನೀಡುವಂತೆ ವಿಪಕ್ಷಗಳ ನಾಯಕರಿಗೆ ಭಾವುಕರಾಗಿ ಮನವಿ ಮಾಡಿದರು. ಜನರಿಗೆ ಸಂಬಂಧಿಸಿದ ವಿಷಯಗಳನ್ನು ಸಮಗ್ರವಾಗಿ ಮತ್ತು ಫಲಪ್ರದವಾಗಿ ಚರ್ಚಿಸಲು, ಸದನದ ಕಲಾಪಗಳು ಸುಗಮವಾಗಿ ಹಾಗೂ ವ್ಯವಸ್ಥಿತವಾಗಿ ನಡೆಯಲು ಎಲ್ಲಾ ಪಕ್ಷಗಳು ಸಹಕರಿಸುವಂತೆ ಲೋಕಸಭಾಧ್ಯಕ್ಷರು ಕೋರಿದರು. ಇತ್ತೀಚಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಂಸತ್ತಿನಲ್ಲಿ ವಿವರವಾದ ಚರ್ಚೆಗೆ ಸರ್ಕಾರ ಸಿದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ವ್ಯವಹಾರ ಸಲಹಾ ಸಮಿತಿ ಸಭೆಯ ನಂತರ ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಂದು ವಿಷಯಕ್ಕೂ ಪ್ರತಿಕ್ರಿಯಿಸಲು ಸಿದ್ದರಿದ್ದಾರೆ, ನಾಗರಿಕರಿಗೆ ಸತ್ಯಗಳನ್ನು ತಿಳಿದುಕೊಳ್ಳುವ ಹಕ್ಕಿದೆ ಎಂದರು. ಪ್ರತಿಪಕ್ಷಗಳು ಕಲಾಪಕ್ಕೆ ಅಡ್ಡಿಪಡಿಸುವುದನ್ನು ನಿಲ್ಲಿಸಬೇಕು ಎಂದು ಮನವಿ ಮಾಡಿದ ಅವರು, ಕೇಂದ್ರ ಸರ್ಕಾರ ಎಂದಿಗೂ ಸಂಸತ್ತಿನ ಚರ್ಚೆಗಳಿಂದ ಹಿಂದೆ ಸರಿದಿಲ್ಲ ಎಂದು ಹೇಳಿದರು. ಈ ವರ್ಷದ 80ನೇ ಸ್ವಾತಂತ್ರ್ಯ ದಿನಾಚರಣೆಯು ಯುವಶಕ್ತಿ ಮತ್ತು 2047 ವೇಳೆಗೆ ವಿಕಸಿತ ಭಾರತ ನಿರ್ಮಿಸಲು ಯುವ ಭಾರತದ ಕೊಡುಗೆ ಜೊತೆಗೆ ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಸ್ಮರಣಾರ್ಥವಾಗಿದೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್, ಐತಿಹಾಸಿಕ ಕೆಂಪುಕೋಟೆಯಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆಚರಣೆ ನಡೆಯಲಿದೆ. ಪ್ರಧಾನಿಯವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಹೇಳಿದರು. ವಂದೇ ಮಾತರಂನ 150 ವರ್ಷಗಳ ಸ್ಮರಣಾರ್ಥ

0: ಈ ವರ್ಷದ ಆಚರಣೆಯ ಪ್ರಮುಖ ಅಂಶವಾಗಿದೆ. ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಕೆಂಪು ಕೋಟೆಯಿಂದ ರಾಷ್ಟೀಯ ಗೀತೆಯನ್ನು ಹಾಡಲಾಗುತ್ತದೆ. ಸುಮಾರು 2,500 ಎನ್ಸಿಸಿ ಕೆಡೆಟ್ಗಳು ಮತ್ತು ಮೈಭಾರತ್ ಸ್ವಯಂ ಸೇವಕರು ಜ್ಞಾನಪಥ್ನಲ್ಲಿ ವಂದೇ ಮಾತರಂ ರಚನೆಯನ್ನ ರಚಿಸುತ್ತಾರೆ ಎಂದು ತಿಳಿಸಿದರು. ವಂದೇ ಮಾತರಂ ಸರ್ವಿಸ್ ಬ್ಯಾಂಡ್ಗಳೊಂದಿಗೆ ಕೆಂಪುಕೋಟೆಯಲ್ಲಿ ಸಾಮೂಹಿಕವಾಗಿ ಹಾಡಲಾಗುತ್ತದೆ. ಪ್ರಧಾನಮಂತ್ರಿಯವರ ಭಾಷಣದ ನಂತರ ಎನ್ಸಿಸಿ ಕೆಡೆಟ್ಗಳು ಮತ್ತು ಮೈಭಾರತ್ ಸ್ವಯಂ ಸೇವಕರು ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ. ನಂತರ ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ ಎಂದು ವಿವರಿಸಿದರು. ಸಮಾರಂಭದಲ್ಲಿ MI-17 ಹೆಲಿಕಾಪ್ಟರ್ಗಳು ಭಾಗವಹಿಸಲಿದ್ದು ವೈಮಾನಿಕ ಪ್ರದರ್ಶನದಲ್ಲಿ ರಾಷ್ಟ್ರಧ್ವಜ ಮತ್ತು 150 ವರ್ಷಗಳ ವಂದೇ ಮಾತರಂ ಸ್ಮರಣಾರ್ಥ ವಿಶೇಷ ಬ್ಯಾನರ್ ಪ್ರದರ್ಶಿಸಲಾಗುತ್ತದೆ ಎಂದು ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದರು. ಹರ್ಘರ್ ತಿರಂಗ ಅಭಿಯಾನ ದೇಶದ ಸಾಮೂಹಿಕ ಶಕ್ತಿಯ ಪ್ರತಿಬಿಂಬವಾಗಿದ್ದು ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪದಲ್ಲಿ ನಾಗರಿಕರನ್ನು ಒಗ್ಗೂಡಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣ 20%ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ. ಲೋಕಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡನೆ. ವಂದೇ ಮಾತರಂಗೆ 150 ವರ್ಷಗಳು, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಅಂಶ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಧನ್ಯವಾದಗಳು. ನಮಸ್ಕಾರ.
2: ಸರ್, ಈಗ ನಾಗರಾಜ್ ಅವರು ಹೇಳಿದಂಗೆ ಈಗ ವಿಶೇಷ ಚೇತನರು ಪ್ರಮುಖವಾಗಿ ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಸರ್?
1: ಇದು ಬಹಳ ಪ್ರಶ್ನೆ, ತುಂಬ ಉತ್ತಮವಾದ್ದು. ಸವಾಲು ಮನೆಯಿಂದನೇ ಶುರುವಾಗುತ್ತೆ. ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ. ಒಂದು ಮಗು ಕಾಲು ಕೈ ಕಾಲು ಸರಿ ಇರಲ್ಲ, ಕಣ್ಣಿರಲ್ಲ, ಇನ್ನೊಂದು ಒಳ್ಳೆ ಮಗು ಹುಟ್ಟುತ್ತೆ.
2: ಹೌದು,
1: ಅಲ್ಲಿ ಶುರುವಾಗದ್ದು ತಾಯಿ ತಂದೆಯಿಂದನೇ ಆ ಮಗುವಿನ ಆರೈಕೆ. ಒಬ್ಬೊಬ್ಬರು ಮನೇಲಿ 4-5 ಜನ ಮಕ್ಕಳಿರ್ತಾರೆ, ಒಂದೋ ಎರಡೋ ಅಂಗವಿಕಲತೆ ಎಂದು ಹೊಂದಿರುತ್ತೆ. ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಆ ವಿಕಲಚೇತನ ಮಗುಗೆ ವಿಶೇಷವಾದ ಆಸಕ್ತಿ ಇದನ್ನು ತೋರಿಸ್ತಾರೆ. ಅವಾಗ ಏನಾಗತ್ತೆ, ಆ ಮಗು ಸೋಮಾರಿ ಆಗುತ್ತೆ. ಈ ಮಕ್ಕಳಿಗೆ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ನನ್ನ ಮೇಲೆ ಇದಿಲ್ಲ ಅನ್ನೋದು ಒಂದು ದ್ವಿಪ ಗುಣ ಸ್ಥಿತಿ ಆಗುತ್ತೆ. ಎರಡು ಮಕ್ಕಳಿಗೂ ಅದು ಸಮಸ್ಯೆ ಉಂಟಾಗುತ್ತೆ. ಆ ಸಮಸ್ಯೆನ ಯಾರು ಸರಿ ಮಾಡಬೇಕು? ತಾಯಿ ತಂದೆನೇ ಸರಿ ಮಾಡಬೇಕು.
2: ಹೌದು,
1: ತಾಯಿಯೇ ಮೊದಲ ಇದು ಗುರು ಅಲ್ವೇ. ಅವಳು ಏನಂದ್ರೆ, ಈ ವಿಶೇಷ ಚೇತನರಿಗೆ ನಾವು ಮೋಟಿವೇಟ್ ಮಾಡಬೇಕು. ಫಸ್ಟ್ ಬೇಸಿಕ್ ಆಗಿ ಮೋಟಿವೇಟ್ ಮಾಡಬೇಕು. ಅಯ್ಯೋ ನಿನ್ಗೆ ಹಿಂಗಾಗೋಯ್ತು ಅಂತೇಳಿ ನೀವು ಮೂಲೆಯಲ್ಲಿ ಕೂರಿಸ್ಬಿಟ್ರೆ ಮುಗದೆ ಹೋಯ್ತು ಜೀವನ. ಮೋಟಿವೇಶನ್ ಅನ್ನೋದು
2: ಇರಬೇಕು,
1: ಪೋಷಕರಲ್ಲಿ ಫಸ್ಟ್ ಇರಬೇಕು. ಆ ಮೋಟಿವೇಟ್ ಮಾಡಿದಾಗ ಇಬ್ರು ಸಮಾನವಾಗಿ ನೋಡಿ, ಇಬ್ರು ಈ ಕಾಲು ಸರಿ ಇಲ್ಲ ಅನ್ನೋ ಹುಡುಗಂಗೆ ಅಥವಾ ಕಿವಿ ಕೇಳಲ್ಲ ಅನ್ನೋನಿಗೆ ಅತಿಯಾದ ಆಸಕ್ತಿ ತೋರೋದು ಆ ಮಗು, ಅದು ಅಂಗವಿಕಲತೆ ಆಗ್ಬಿಡತ್ತಾಗ.
2: ಹೌದು,
1: ಎರಡನ್ನೂ ಒಂದೇ ಸಮಾನವಾಗಿ ನೋಡ್ಬೇಕಾಗ. ಆವಾಗ ನಾವು ಜಾಗೃತಿ ಮೂಡಿಸ್ಬೇಕು. ಈಗ ನಾನು ಎಲ್ಲೇ ಹೋದ್ರು ಇದನ್ನ ತಾಯಿಯಂದ್ರಲ್ಲಿ ಕೇಳ್ಕೊಳ್ಳೋದು ಮೊದಲನೇ ಆದ ಒಂದು ಹೌದು. ನೀವು ಅವನು ಅಂಗವಿಕಲ ಅಂತ ಕನ್ಸಿಡ್ರೇ ಮಾಡಬೇಡಿ. ನಾನು ಈಗ ಅಲ್ಲಿ ತನಕ ಹೋಗ್ತೀನಿ ಅಂದ್ರೆ ಇನ್ನೊಂದಷ್ಟು ದೂರ ಹೋಗೋ ವ್ಯವಸ್ಥೆ ಮಾಡಿ, ಅವಾಗ ಮೋಟಿವೇಶನ್ ಸಿಕ್ಕುತ್ತೆ.
2: ಹೌದು,
1: ಅದು ಮೋಸ್ಟ್ ಫಸ್ಟ್ ಒನ್. ಆಮೇಲೆ ಸೌಲಭ್ಯಗಳಲ್ಲೂ ಅಷ್ಟೆ. ಈಗ ಅವನಿಗೆ ಇವನಿಗೆ ಕಾಲು ಸರಿ ಇಲ್ಲ ಅನ್ಬಿಟ್ಟು ಅವನಿಗೆ ನೀವು ಬೆಟ್ಟ ಹತ್ತು ಅಂತ ಹೇಳಕ್ಕಾಗಲ್ಲ.
2: ಖಂಡಿತ.
1: ಆದ್ರೆ ಅವನಿಗೆ ಏನದು ಬೆಟ್ಟ ಹತ್ತಕ್ಕೆ ಏನು ಸೌಲಭ್ಯ ಬೇಕು ಅದನ್ನ ನಾವು
2: ಮಾಡ್ಕೊಡ್ಬೇಕು. ಹೌದು,
1: ನೀನು ಬೆಟ್ಟ ಹತ್ಬೇಡ ಕೂತ್ಕೊಳ್ಳಪ್ಪ ಅಂತ ಅಲ್ಲ. ಅಲ್ಲಿ ಅವನ ವಿದ್ಯಾಭ್ಯಾಸಕ್ಕೆ, ಅವನ ಮುಂದಿನ ಪುನರುಜ್ಜೀವನಕ್ಕೆ, ಅವನ ಮುಂದಿನ ಉದ್ಯೋಗಕ್ಕೆ ಫಸ್ಟ್ ಏನ್ ಬೇಸಿಕ್ ಆಗಿ ಎಜುಕೇಶನ್. ಈ ಎಜುಕೇಶನ್ ಅಲ್ಲಿ ಏನಾಗಿದೆ, ಎಲ್ಲ ಕಡೆ ನಮ್ಗೆ ವಿಶೇಷವಾದ ರಿಸರ್ವೇಶನ್ ಇದೆ. ಯಾರು ನಿರಾಕರಣೆ ಮಾಡೋಂಗಿಲ್ಲ. ಫಸ್ಟ್ ನೀವು ಅವರಿಗೆ ಎಜುಕೇಶನ್ ಕೊಡಿಸಿ. ಈಗ ಅವನೇನು ಈಗ ಕಾರ್ ಡ್ರೈವ್ ಮಾಡ್ಕೊಂಡೇ ಜೀವನ ಮಾಡಬೇಕು ಅನ್ನೋದೇನಿಲ್ಲ.

ಎಂತೆಂಥವರಿಗೆ ಒಬ್ಬ ಕೈಕಾಲಿಲ್ದಿರೋ ಐ ಎ ಎಸ್ ಆಫೀಸರ್ಗಳಾಗಿದ್ದಾರೆ, ಡಿ ಸಿಗಳಾಗಿದ್ದಾರೆ, ಕಣ್ಣಿಲ್ಲದೆ ಇದ್ದವರು ನಮ್ಮ ಈ ಇವತ್ತು ಡಿಸೇಬಲ್ಡ್ ಕಮಿಷನರ್ ಆಗಿದ್ದಾರೆ, ಎಲ್ಲಾ ರಂಗದಲ್ಲೂ ಇದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ. ಹಾಗಾಗಿ ಅವರಿಗೆ ಮೋಟಿವೇಟ್ ಮಾಡುವಂತ ಒಂದು ಕಾರ್ಯಕಲ್ಪ ಮಾಡಬೇಕು. ಆರ್ಥಿಕವಾಗಿ ಸಾಮಾಜಿಕವಾಗಿ

0: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ,
1: ಹಲೋ ಸರ್.
0: ಹಾಂ ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು ಮತ್ತೊಂದು ಸರ್ ಹೇಳ್ತೀರಾ? ಹೇಳಿ ಹೇಳಿ, ತಮ್ಮ ಹೆಸರೇನು?
1: ಕೆ ಪಿ ಮಹೇಶ್ ಅಂತ ಸರ್.
0: ಕೆ ಪಿ ಮಹೇಶ್ ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
1: ಸರ್ ನಮಗೆ ಏನಾದ್ರೆ ಸ್ವಲ್ಪ ಯಾವುದು ಉದ್ಯೋಗ ಮಾಡಕ್ಕೆ ಯಾವ್ದು ಒಂದು ಇದಿಲ್ಲ ಸರ್,
0: ಅಷ್ಟೇ. ತಮ್ಗೆ ಏನ್ ಸಮಸ್ಯೆ
1: ಮಾಡ್ಬೇಕು ಅಂತ ಸರ್, ನಿರುದ್ಯೋಗ ಕುಂತುಕೊಂಡಿದ್ದೀವಿ.
0: ತಮ್ದು ಏನ್ ಸಮಸ್ಯೆ
1: ಸರ್? ಏನು ಸರ್
0: ತಮ್ದು ಏನ್ ಸಮಸ್ಯೆ? ತಮ್ಗೆ ಏನ್ ಸಮಸ್ಯೆ ಆಗಿದೆ
1: ಸರ್? ನಮ್ಗೆ ಕಣ್ಣು ಸರ್, ಕಣ್ಣು ಸಮಸ್ಯೆ ಇದೆ. ಅದಕ್ಕೆ ನಮ್ಗೆ ಅದೇ ಸರ್, ಆರ್ಥಿಕವಾಗಿ ಇದು ಯಾವ್ದಾರ ಒಂದು ಉದ್ಯೋಗ ಮಾಡಕ್ಕೆ, ಯಾಕಂದ್ರೆ ಕುಳಿತು ನಮ್ಗೆ ಅನ್ನ ತಿನ್ನಕ್ ಆಯ್ತಾ ಇಲ್ಲ, ಕೆಲಸ ಮಾಡ್ಬೇಕು ಅಂತ ಸರ್.
0: ಓಕೆ ಸರ್, ಮಾತಾಡ್ತಾರೆ ಕೇಳಿಸ್ಕೊಳ್ಳಿ.
2: ನಮಸ್ತೆ ಮಹೇಶ್ ಅವ್ರಿಗೆ.
1: ನಮಸ್ಕಾರ.
2: ನಿಮ್ದು ಎಷ್ಟು ಪರ್ಸೆಂಟೇಜ್ ಇದೆ ಕಣ್ಣಿನ ಸಮಸ್ಯೆ? ಇದು
1: ಸರ್ ನಮ್ಗೆ 80% ಇದೆ ಸರ್.
2: ನಿಮ್ಗೆ UDAD ಕಾರ್ಡ್ ಇದೆಯಾ?
1: ಇದೆ ಸರ್.
2: ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ತಂಗ್ ಮಾಡಿದ್ದೀರಾ? ವಿದ್ಯಾಭ್ಯಾಸ ಎಲ್ಲಿ ತಂಗ್ ಮಾಡಿದ್ದೀರಾ? ಟೆಂತ್ ಮಾಡಿದ್ರಿ? ಎಲ್ಲಿ ಮಾಡಿದ್ರಿ? ಮೈಸೂರು ಬ್ಲೈಂಡ್ ಸ್ಕೂಲ್ ಅಲ್ಲಿ ಮಾಡಿದ್ರಾ?
1: ಇಲ್ಲ ಸರ್, ನಾವು ಇಲ್ಲಿ ಮಾಡಿದ್ದು ಸರ್, ನಮ್ಮ ಲೋಕಲ್ ಆಗಿ.
2: ಎಲ್ಲಿ?
1: ಇಲ್ಲಿ ನನ್ನ ತಗಡೂರು ಅಂತ ಬರ್ತದೆ ಸರ್, ಅಲ್ಲಿ ಮಾಡಿದ್ವಿ.
2: ಎಷ್ಟು ವಯಸ್ಸು ನಿಮ್ಗೆ ಈಗ?
1: ಸರ್ ನಮ್ಗೆ 46 ಸರ್. ಇವಾಗ
2: ಇಷ್ಟು ವರ್ಷ ಏನು ಕೆಲಸ ಮಾಡ್ಲಿಲ್ವಾ?
1: ಮಾಡ್ತಾ ಇದ್ವಿ, ಆದ್ರೆ ಏನು ಇದಾಗಿಲ್ಲ ಸರ್. ಮಾಡ್ತಾ ಇದ್ದೇವೆ, ಸ್ವಲ್ಪ ಕೃಷಿ ಕಿಸಿ ಇದಕ್ಕೆ ಮಾಡ್ತಾ ಇದ್ವಿ.
2: ಏನ್ ಕೆಲಸ ಮಾಡ್ತಿದ್ರಿ
1: ಸರ್? ಅದು ನಮ್ದು ಸ್ವಂತ ಜಮೀನ್ ಇತ್ತು, ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇವೆ.
2: 80% ಈಗ ನಿಮ್ಗೆ ರಾತ್ರಿ ಹೊತ್ಕೊಂಡು ಕಾಣಲ್ಲ ಟೋಟಲಿ ಅಲ್ವಾ? ಮಧ್ಯಾಹ್ನ ಬೆಳಗ್ಗೆ ಎಲ್ಲ ನಿಮ್ಗೆ ಸ್ವಲ್ಪ ಕಾಣುತ್ತೆ, ಕರೆಕ್ಟಾ? ಹಾಗಾಗಿ ನೀವು ಬೆಳಗ್ಗೆ ಎಲ್ಲ ವ್ಯವಸಾಯದಲ್ಲೆಲ್ಲ ಕೆಲಸ ಮಾಡ್ಕೊಂಡು ತಲ್ಲೀನರಾಗಿದ್ರಿ ಅಲ್ವಾ? ಹ, ಈಗ ಅದೇ ಉದ್ಯೋಗ ಮಾಡ್ಕೊಂಡು ಇದ್ದೀರಲ್ವಾ?
1: ಇಲ್ಲ ಸರ್, ನಮ್ಗೆ ಏನು ಅದರಲ್ಲಿ ಲಾಭ, ಮನೆಗೆ ಏನು
2: ಮಾಡಕ್ಕಾಯ್ತು?
1: ನಿಮ್ಗೆ
2: ಈಗ ಪೆನ್ಷನ್ ಬರ್ತಾ ಇರ್ಬೇಕಲ್ವಾ? ಅದ ಮಾಸಿಕ ವೇತನ
1: ಬರ್ತೀವಿ ಸರ್, ಇವಾಗ ಬರ್ತಾರೆ ಸರ್, 3 ಮಂತ್ಸ್ ಆಯ್ತು ಸರ್. ಇವಾಗ
2: ಎಷ್ಟು ಬರುತ್ತೆ?
1: ಅದೇ 1400 ಬರ್ತೀವಿ ಸರ್.
2: ಈಗ ನಿಮ್ಮ ವಯಸ್ಸು ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ, ಸರ್ಕಾರದವರು ಅಂತೂ ಯಾವ ಕೆಲಸನೂ ಕೊಡಲ್ಲ. ಏಜ್ ಬಾರ್ ಆಗಿದೆ ನಿಮ್ಗೆ, 46 ಆಗಿದೆ. ಮದುವೆ ಆಗಿದೆಯಾ ನಿಮ್ಗೆ? ಮದುವೆ ಆಗಿಲ್ಲ. ಅದೇ ನಿಮ್ಗೆ ಯಾವ್ದಾರು ಸ್ವಯಂ ಸೇವಾ ಸಂಸ್ಥೆಯಿಂದ ಒಂದು ಪೆಟ್ಟಿಗೆ ಅಂಗಡಿನೋ ಆ ಥರ ಇಟ್ಕೊಳ್ಳೋವಂಥದ್ದು ವ್ಯವಸ್ಥೆನ ಯಾರು ಸಹಾಯ ಮಾಡಿದ್ರೆ ಮಾಡಿಸ್ಕೊಡ್ಬೋದು. ಅದು ಮುಖಾಂತರ, ಅದು ನಿಮ್ಮ ನಂಜನಗೂಡು ನಿಮ್ಮ VRW ಇದಾರಲ್ಲ, ಅವ್ರ ಮುಖಾಂತರ ಅದನ್ನು ಅಪ್ಲಿಕೇಶನ್ ಹಾಕಿ ಅದು ಒಂದು ಸ್ವಯಂ ಉದ್ಯೋಗ ಯೋಜನೆ ಅಡಿ ಅದಕ್ಕೆ 25,000 ರೂಪಾಯಿನ ಸಹಾಯದ ಮುಖಾಂತರ ಕೊಡ್ತಾರೆ. ಅದರಲ್ಲಿ ನೀವು ಅಂಗಡಿ ಗಿಂಗಡಿ ಇಟ್ಕೋಬೋದು.
1: ಅದೇ
2: ಅದು ನಿಮ್ಮ VRW ಅವರನ್ನ MRW ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.
0: ಓಕೆ, ಧನ್ಯವಾದಗಳು ಮಹೇಶ್ ಕರೆ ಮಾಡಿದ್ದೆ. ಸರ್ ಈಗ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ಟ್ರಸ್ಟ್ ನ ಸೇವೆಗಳ ಕುರಿತು ಏನಾದ್ರು ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂದಾಗ ಹೇಗೆ, ಯಾರನ್ನು ಸಂಪರ್ಕ ಮಾಡಬೇಕು, ಹೇಗೆ ಸರ್?
2: ಅದು ಆನ್ಲೈನ್ ಅಲ್ಲಿ ಸಿಕ್ಕತ್ತೆ, ನ್ಯಾಷನಲ್ ಟ್ರಸ್ಟ್ ಇದು ನಿರಾಮಯ ಸ್ಕೀಮ್ದು, ಈ ಲೋಕಲ್ ಆಗಿ ಎಲ್ಲ NGOs ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಬಟ್ ಈಗ ಒಂದು ವರ್ಷದಿಂದ ಆ ನಿರಾಮಯ ಸ್ಕೀಮ್ ಅಲ್ಲೂ ತುಂಬಾ ಲೂಪ್ ಹೋಲ್ಸ್ ಇದೆ, ನಿಮ್ಮ ಇದಕ್ಕೆ ಬರ್ತಾ ಇರ್ತಾರೆ ಬೇಕಾದಷ್ಟು. ಅದಕ್ಕೆ ಅದೇ ಹೇಳಲ್ಲ, ಆ ಟ್ರಸ್ಟ್ನವ್ರು ಕೆಲವು ಗೈಡ್ಲೈನ್ಸ್ ಮಾಡಿರ್ತಾರೆ, ಅದನ್ನ ಬಿಟ್ಟೇನು ಮಾಡಕ್ ಆಗ್ತಾ ಇಲ್ಲ. ಅಲ್ಲೋ ದುಡ್ಡು ಬೇರೆ ಇದಕ್ಕೆ ಯುಟಿಲೈಸೇಷನ್ಗೆ ಬರ್ತಾ ಇಲ್ಲ. ಈ ತರ ಡೇ ಕೇರ್ ಅದಕ್ಕೆಲ್ಲ ಅವ್ರು ಕೊಡ್ತಾ ಇದಾರೆ, ಕೆಲವ್ರು ಹೇಳ್ತಾರೆ ಅದು ತಲುಪ್ತಾ ಇಲ್ಲ. ಇದು ವಾಸ್ತವಾಂಶ.
0: ಓಕೆ ಸರ್, ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಟ್ರಸ್ಟ್ನ ಹೊಸ ಕಾರ್ಯಕ್ರಮಗಳು ಅಥವಾ ಹೊಸ ರೂಪುರೇಷೆಗಳನ್ನ ಮಾಡಬೇಕು ಅಂತಕ್ಕಂಥ ಏನಾದರೂ ಒಂದು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
2: ಅದು ಮಾಡಬೇಕು ಅಂದರೆ ಅದು ಅಮೆಂಡ್ ಆಗಬೇಕು. ಅಮೆಂಡ್ ಮಾಡ್ಕೋಬೇಕು ಅಂತಂದರೆ ಈ ಥರ NGOs ಪ್ರೆಷರ್ ಗ್ರೂಪ್ ಆಗಿ ವರ್ಕ್ ಮಾಡಿ ಈ ಥರ ಸಮಸ್ಯೆಗಳಿದೆ ಅಂತ ಹೇಳಿ ಆ ಟ್ರಸ್ಟ್ಗೆ ಹೇಳಿ, ಆ ಟ್ರಸ್ಟ್ ಮೇನ್ ಯಾರಿದ್ದಾರೆ ಅವ್ರ ಮುಖಾಂತರ ಇದನ್ನು ದೇಶಾದ್ಯಂತ, ಇದು ಬರೀ ನಮ್ಮ ಕರ್ನಾಟಕಕ್ಕೆ ಸೀಮಿತ ಆಗಿದ್ದಲ್ಲ, ಇಡೀ ದೇಶದಲ್ಲಿ ಇರುವಂಥದ್ದು, ಇದು ಅದಕ್ಕೆ ಒಂದು ಕಾರ್ಯಕಲ್ಪ ಕೊಡಬೇಕಾಗುತ್ತೆ.
0: ಓಕೆ ಸರ್, ಈಗ ತಾವು ಹೇಳ್ದಂಗೆ ಏನಾದರೂ ವಿಶೇಷ ಚೇತನರನ್ನ ಕೆಲವರು ಕನಿಕರಣ

0: ಇದರಿಂದ ನೋಡಬಾರ್ದು, ಅವ್ರಿಗೆ ಒಂದು ದಾರಿ ತೋರಿಸ್ಕೊಡ್ಬೇಕು, ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದ್ರಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಹೇಳೋದಾದ್ರೆ ಈ ಒಂದು ಸಮಾಜದ ಸಹಭಾಗಿತ್ವ ಹೇಗಿರ್ಬೇಕು ಸರ್?
1: ಇದು ಏನಪ್ಪ ಅಂದರೆ, ಸಮಾಜದ ಸಹಭಾಗಿತ್ವ ಚೆನ್ನಾಗೇ ಇದೆ. ನಾವು ನೋಡ್ತಾ ಇದ್ದೀವಲ್ಲ, ಎಲ್ಲರ ಮನೆಯಲ್ಲೂ ಅವ್ರ ಕುಟುಂಬ ಅಂದಮೇಲೆ ಒಬ್ಬ ಅಂಗವಿಕಲ ಇದ್ದೇ ಇರ್ತಾನೆ, ಇಟ್ ಈಸ್ ಸರ್ಟನ್. ಈಗ ಟೆಂಪ್ರರಿ ಆಗಿರ್ಬೋದು, ಪರ್ಮನೆಂಟ್ ಆಗಿರ್ಬೋದು, ಈಗ ಅದು ಆಕ್ಸಿಡೆಂಟಲ್ ಆಗ್ಬೋದು, ಈ ಥರ ಆವಾಗ ಅಥವಾ ಏನೋ ಒಂದು ಕಾರಣಗಳಿಂದ ಅಥವಾ ಹುಟ್ಟದಾಗ್ಲಿಂದಾನೇ ಆಗಿರ್ಬೋದು, ಒಂದು ಅಂಗವಿಕಲತೆ ಇದ್ದೇ ಇರ್ತಾನೆ. ಈಗ ಅದರಲ್ಲಿ ನಾವು ಒಂದನ್ನ ಎಲ್ಲ ಸಮಸ್ಯೆಗಳನ್ನ ಸಮಾಜ ಮೇಲೆ ಹೊತ್ತಾಕೋದು ತಪ್ಪು.
0: ಹೌದು,
1: ಈಗ ನಾನು ಒಬ್ಬ ಅಂಗವಿಕಲನಾಗಿದ್ದೇನೆ ಅಂದಾಗ ನಂದೇನ್ ತಪ್ಪುಗಳಿರುತ್ತೆ ಅದನ್ನು ನಾನು ಯೋಚನೆ ಮಾಡಬೇಕಲ್ವಾ?
0: ಹೌದು,
1: ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಈಗ ಅಂಗವಿಕಲ ಅಂತಿದ್ದಂಗೆ ಅವನು ಯಾವುದೋ ಒಂದು ಭಾಗದಲ್ಲಿ ಯಾವುದೋ ಒಂದು ದೋಷ ನ್ಯೂನ್ಯತೆ ಆ ಭಾಗ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಮಾತ್ರ ನಮಗೆ ಬೆಳಕಿಗೆ ಬರ್ತದೆ ಹೊರತು ನಮ್ಮ ಮಾನಸಿಕ ವಿಕಲತೆ ಏನಿರುತ್ತೆ ಅಂತಂದು ನಾವು ಬಿಟ್ಟು ಹಾಕ್ಬೇಕಾಗುತ್ತೆ.
0: ಹೌದು,
1: ಅದು ಫಸ್ಟ್. ಆಮೇಲೆ ಸಮಾಜದಲ್ಲಿ ಈಗ ಎಲ್ಲ ಪ್ರೊಫೆಷನ್ನಲ್ಲೂ ಅಂಗವಿಕಲರಿದ್ದಾರೆ, ಯಾವ್ದ್ರಲ್ಲಿ ಇಲ್ಲ ಅನ್ನೋದಿಲ್ಲ. ಅಂದ್ರೆ ಎಲ್ಲರ ಜೊತೆ ನಾವು ಗುದ್ದಾಡಬೇಕು, ಗುದ್ದಾಡದಾಗ್ಲೇ ನಮಗೆ ಜಾಗ ಸಿಕ್ಕೋದು. ಈಗ ಸರಿ ಇರೋ ಎಲ್ಲರ ಜೊತೆ ಗುದ್ದಾಡಲ್ವೇ?
0: ಹೌದು,
1: ಹಾಗೆ ನಾವು ಕೂಡ ಗುದ್ದಾಡಬೇಕು. ನಾವು ಗುದ್ದಾಡೋದಕ್ಕೆ ಒಂದು ವೆಪನ್ಸ್ ಬೇಕು, ಆ ವೆಪನ್ಸ್ ಅನ್ನ ಸರ್ಕಾರ ಏನ್ ಕೊಡ್ತಾ ಇದೆ ಅದು ಎಲ್ಲದನ್ನು ಕೊಡಕ್ ಸಾಧ್ಯನೇ ಇಲ್ಲ, ಯಾವ ಸರ್ಕಾರನೂ ಕೊಡಕ್ ಆಗಲ್ಲ. ಸೋಷಿಯಲ್ ಓರಿಯೆಂಟೆಡ್ ಸರ್ಕಾರಗಳಿದೆ. ಕೆಲವು ಸತಿ ಏನಾಗ್ತದೆ, ಈ ಸರ್ಕಾರ ಕೊಡುವಂತ ಸೌಲಭ್ಯಗಳಿಂದ ನಾವು ಅಲ್ಲಿಗೆ ತೃಪ್ತರಾಗಿ ಅಲ್ಲಿಗೆ ನಿಂತು ಬಿಡ್ತೀವಿ. ಈಗ ನೀವು 10,000 25,000 ಸಂಪಾದನೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಷ್ಟೇ ನಾನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ನಾನು ಮನಸ್ಸನ್ನ ಬೆಳೆಸ್ಕೊಳ್ಬೇಕು.
0: ಹೌದು,
1: ಆ ಚಾಲೆಂಜ್ ತಗೋಬೇಕು. ಅವಾಗ ನಾನು 20,000 ಬಂದು ನಿಂತ್ಕೋತೀನಿ.
0: ಹೌದು,
1: ಆ ಭಾವನೆ ಬೆಳೆಸ್ಕೋಬೇಕಾದ್ರೆ ಅದು ವಿಶೇಷ ಚೇತನದಲ್ಲಿ ಆ ಸಮುದಾಯದಲ್ಲಿ ಬೆಳವಣಿಗೆ ಆಗ್ಬೇಕು. ಟ್ಯಾಲೆಂಟೆಡ್ ಸಿಕ್ಕಾಪಟ್ಟೆ ಇದ್ದಾರೆ ಅದರಲ್ಲಿ, ನೋ ಡೌಟ್. ಅದನ್ನ ಸಮಾಜ ಪರಿಗಣಿಸುತ್ತೆ, ಯಾವತ್ತೂ ಇದು ಮಾಡಲ್ಲ, ಪರಿಗಣಿಸೂ ಇದೆ. ಹಾಗಾಗಿ ಆ ಒಂದ್ ನಿಟ್ಟಿನಲ್ಲಿ ಸಮಾಜದ ಜೊತೆ ವಿಶೇಷ ಚೇತನರು ಅಷ್ಟೇ ಆಕ್ಟಿವ್ ಆಗಿರ್ಬೇಕು.
0: ಹೌದು,
1: ಈಗ ನೀನು ನಾನು ಚಾಮುಂಡಿ ಬೆಟ್ಟ ಹತ್ತಕ್ಕಾಗಲ್ಲ ಅಂದ್ರೆ ನಾನು ಹತ್ತೀನಿ ನಿನ್ ಜೊತೆ ಅಂತ. ಈಗ ಸ್ನೇಹಿತರು ಯಾರು ಜೊತೆಗೆ ಹೋದಲ್ಲಿ ಯಾರೋ ಅವನ ಜೊತೆ ಇದು ಮಾಡ್ಕೊಂಡು ಅವನ ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಅವನ ದುಡ್ಡಲ್ಲೇ ಎಂಜಾಯ್ ಮಾಡ್ಕೊಂಡು ಬರೋರು ಇದ್ದಾರೆ.
0: ಹೌದು,
1: ಅಲ್ಲಿ ಅಂಗವಿಕಲತೆ ಬರಲ್ಲ. ಆ ಗುಣ ನಮ್ಮ ಮಣ್ಣಿನ ಗುಣ, ಅದು ಮಣ್ಣಿನ ಇದು, ಅದು ಚೈತನ್ಯ. ಒಬ್ಬಂಗೆ ಆಗಲ್ಲ ಅಂದ್ರೆ ಅವನಿಗೆ ಇನ್ನೊಬ್ಬ ಸಹಾಯ ಮಾಡೋನು ಇರ್ತಾನೆ. ದೇವರು ಸೃಷ್ಟಿ ಮಾಡಿರುವಂತ ಒಂದು ಇದು ಪರಿಕಲ್ಪನೆ.
0: ಹೌದು,
1: ನಾನು ಹಿಂಗಾಗೋಯ್ತು ಅಂತ ನಾನು ಇದ್ ಮಾಡ್ಕೊಂಡು ಕೂತ್ರೆ ಸಮಾಜ ನಿಮ್ಮ ಮುಂದೆ ಬರಲ್ಲ,
0: ಖಂಡಿತ.
1: ಹಾಗಾಗಿ ನಾನು ಹೇಳೋದು ವಿಶೇಷ ಚೇತನರಿಗೆ ಏನ್ ಹೇಳೋದಪ್ಪ ಅಂತಂದ್ರೆ, ಸಮಸ್ಯೆಗಳು ಈಗ ನಿನಗೆ 40 ತಗೊಂಡ್ರೆ ಪಾಸ್ ಆಗ್ತಿ ಅಂದ್ರೆ ವಿಶೇಷ ಚೇತನಿಗೆ 60 ಬೇಕು. 60, 20 ಯಾವ್ದಪ್ಪ ಅಂದ್ರೆ ಅವನ ಮನಸ್ಸು. ಆ ಮನಸ್ಸು ಇದೆಯಲ್ಲ, ಆ ಮನಸ್ಸು 20 ಜಾಸ್ತಿ ತಗೊಳ್ಬೇಕು. ಅವಾಗ ನೀವು ಸಮಾಜದ ಎಲ್ಲರ ಜೊತೆ ಬೆಳೀತೀರಾ, ಎಲ್ಲರಂತೆ ಗೌರವ ಸ್ವೀಕರಿಸ್ತೀರಾ, ಎಲ್ಲರಿಗಿಂತ ಹೆಚ್ಚಿಗೆ ಪ್ರಕಾಶಿಸ್ತೀರಾ.
0: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಏನು ಈ ಒಂದು ನ್ಯಾಷನಲ್ ಟ್ರಸ್ಟ್ ವಿಶೇಷ ಚೇತನರಿಗೆ ಏನೆಲ್ಲ ಒಂದು ಅವಕಾಶಗಳನ್ನು ಅಥವಾ ಸೇವೆಗಳನ್ನು ಕಲ್ಪಿಸ್ಕೊಡ್ತಾ ಇದೆ, ಅದನ್ನು ನಾವು ಪಡೆದುಕೊಳ್ಬೇಕು ಅಂದಾಗ ಹೇಗೆ ಯಾವ ರೀತಿಯಲ್ಲಿ ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ನಮ್ಮ ಮತ್ತು ವಿಶೇಷ ಚೇತನ ಕುಟುಂಬಗಳಿಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ತಮ್ಮ ಕೊನೆಯ ಸಂದೇಶ ಅಥವಾ ಸಲಹೆ ಏನು ಸರ್?
1: ಇದರಲ್ಲಿ 50% ಸಾರ್ವಜನಿಕರು, 60% ಸಾರ್ವಜನಿಕರು ತಪ್ಪಿದ್ರು, 40% ಸಾರ್ವಜನಿಕರು ನಮ್ಮ ಜೊತೆಗೆ ಇದ್ದಾರೆ. ನಾವು ವಿಶೇಷ ಚೇತನರಾದವರು, ಅವರನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಂದು ಇಂಪಾರ್ಟೆಂಟ್. ಬಟ್ ನಾವು ಇದುವರೆಗೆ ಅಬ್ಸರ್ವ್ ಮಾಡಿದಂಗೆ ಎಲ್ಲೂ ಅಂಗವಿಕಲ ಅನ್ನೋ ಥರ ಎಲ್ಲೂ ಯಾರೋ ನೋಡಿದ್ರು. ಆ ಭಾವನೆಯನ್ನು ನಾವು ರೂಢಿಸ್ಕೋಬೇಕು ಅಂದರೆ ನಿಮ್ಮಷ್ಟೇ ಸ್ಟ್ರಾಂಗ್ ಇದನ್ನು ಮೆಂಟಲ್ ಆ್ಯಟಿಟ್ಯೂಡನ್ನು ಬೆಳೆಸ್ಕೋಬೇಕು. ಆದರೆ ಅದಕ್ಕೆ ಸಂಬಂಧಪಟ್ಟ ಪರಿಸರ ಕೂಡ ನಿರ್ಮಾಣ ಆಗಬೇಕು. ಆ ನಿರ್ಮಾಣ ಆಗೋದಕ್ಕೆ ನಮ್ಮ ಎನ್ ಜಿ ಒಗಳು ಏನು ಮಾಡಬೇಕು ಆ ಸೇವೆನಲ್ಲಿ? ಏನಪ್ಪ ಈಗ ಏನು ಸರ್ವಿಸಸ್ ಮಾಡ್ತಾ ಇದ್ದೀರಾ ವಿವೇಕಾನಂದ ಯೂತ್ ಮೂಮೆಂಟ್ನವರು, ಎಲ್ಲ ಥರ ರಿಹಾಬಿಲಿಟೇಷನಲ್ಲೂ

0: ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ನಿಮ್ಮ ಈ ಮೂಮೆಂಟ್ ಅಲ್ಲಿ ಯಾರೋ ಒಬ್ಬ ಐ ಎ ಎಸ್ ಆಫೀಸರ್ ಆದ್ರೆ ದಟ್ ಈಸ್ ಗ್ರೇಟ್, ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಗಳಿದ್ರು ಅವ್ಯವಸ್ಥೆಗಳ ಮುಖಾಂತರನೇ ವ್ಯವಸ್ಥೆನ ಸರ್ವಿ ಮಾಡುವಂತಹ ಒಂದು ಕಲ್ಪನೆ ವಿಶೇಷಚೇತನರಲ್ಲೂ ಇರಬೇಕು. ನಮ್ಮಲ್ಲೂ ಕೂಡ ನ್ಯಾಯ ನೀತಿ ಧರ್ಮ ಸಹಬಾಳ್ವೆ ನನ್ನ ಮನಸ್ಸಲ್ಲೂ ಇರಬೇಕು, ವಿಶೇಷಚೇತನರಲ್ಲೂ ಇರಬೇಕು. ಆವಾಗ ಅವರಲ್ಲಿರೋ ತಳಮಳವನ್ನು ನಾವು ಕ್ಲೀನ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅದೇ ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿ.
1: ಓಕೆ ಸರ್, ಕೊನೆಯದಾಗ ಒಂದು ಕರೆ ಇದೆ ಸರ್. ಹಲೋ ಹಲೋ
2: ಹಲೋ
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮ್ಮ ಹೆಸರು ಮಾಧುಸ್ವಾಮಿ ಅಂತ.
1: ಮಾಧುಸ್ವಾಮಿ ಅವರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸರ್ ನಮ್ಮ ಮೈಸೂರಿಂದ.
1: ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಸರ್ ಏನಿಲ್ಲ, ಅಂಗವಿಕಲರಿಗೆ
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ, ಏನೇನು ಯೋಜನೆಗಳಿದೆ ಅಂಗವಿಕಲರಿಗೆ ಅಂತನಾ?
0: ಸರ್ ನಮಸ್ತೆ ಮಾಧುಸ್ವಾಮಿ ಅವರೇ. ಮೈಸೂರಲ್ಲಿ ಎಲ್ಲಿಯವರು ಸರ್ ತಾವು? ನೀವು ಅಂಗವಿಕಲರು ಸರ್?
2: ಅಂಗವಿಕಲರು.
0: ನಿಮ್ಮ ಹತ್ರ ಇದು ಯು ಡಿ ಐ ಡಿ ಕಾರ್ಡ್ ಇದೆಯಾ? ಈಗ ನಿಮ್ಗೆ ಇದು ಮಾಸಿಕ ವೇತನ ಬರ್ತಾ ಇದೆಯಾ?
2: ಮಾಸಿಕ ವೇತನ ಬರ್ತೈತಿ, ಇವಾಗ
0: ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ? ನಿಮ್ಮಲ್ಲಿ ಒಬ್ರು ವಿ ಆರ್ ಡಬ್ಲ್ಯೂ ಅಂತ ಇರ್ತಾರಲ್ವಾ, ಅವ್ರನ್ನ ಕೇಳಿದ್ರೆ ಮಾಹಿತಿಗಳು ಖಂಡಿತ ಕೊಡ್ತಾರೆ. ಇದಕ್ಕೆ ಹೇಳಬೇಕು ಅಂತಂದ್ರೆ ಮಾಧುಸ್ವಾಮಿ ಅವ್ರ ಸುಮಾರು ಸೌಲಭ್ಯಗಳಿದೆ ಆಯ್ತಾ, ಅವ್ರ ಹತ್ರ ಎಲ್ಲ ಸಿಕ್ಕತ್ತೆ ಆಯ್ತಾ, ಅದನ್ನ ಅವರಿಂದ ಪಡ್ಕೊಳ್ಳಿ ಆಯ್ತಾ. ಹಾಗಾದ್ರೆ ನೀವೇನ್ ಮಾಡಿ ಅಂದ್ರೆ, ತಿಲಕ್ ನಗರದಲ್ಲಿ ಜಿಲ್ಲಾ ವಿಕಲಚೇತನರ ಆಫೀಸ್ ಇದೆಯಲ್ಲ, ಅಲ್ಲಿ ಹೋಗಿ ಮಾಹಿತಿಗಳಿಗೆ ಒಂದು ಪುಸ್ತಕ ಮಾಡಿದ್ದಾರೆ ವಿಶೇಷ ಚೇತನರಿಗೆ, ಅದು ಕೊಡ್ತಾರೆ ನಿಮಗೆ. ಖಂಡಿತ ಕೊಡ್ತಾರೆ. ಧನ್ಯವಾದಗಳು, ನಮಸ್ಕಾರ.
1: ಓಕೆ ಧನ್ಯವಾದಗಳು ಮಹದೇಶ್ವರ ಅವರೇ ಕರೆ ಮಾಡಿದ್ದಕ್ಕೆ.
2: ಸರ್
1: ತಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಈ ಒಂದು ಬಾಂಧವ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ನ್ಯಾಷನಲ್ ಟ್ರಸ್ಟ್ ಮೂಲಕ ವಿಶೇಷ ಚೇತನರಿಗೆ ಇರತಕ್ಕಂಥ ಒಂದು ಸೇವೆಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ತಾವು ತಿಳಿಸ್ಕೊಡ್ರಿ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ತುಂಬಿರುವುದೇ ಧನ್ಯವಾದಗಳು ಸರ್.
0: ಧನ್ಯವಾದಗಳು. ನೀವು ನನ್ನನ್ನು ಇಷ್ಟು ದೂರ ಕರೆಸಿ ನನಗೆ ತಿಳಿದಿರುವ ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಜನಧ್ವನಿ ಕೇಂದ್ರಕ್ಕೆ ನಾನು ಕೂಡ ಅತ್ಯಂತ ಚಿರೋಣಿಗೆ ಧನ್ಯವಾದ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷ ಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರದ ಶ್ರೀ ವೈದ್ಯನಾಥ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
3: ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
4: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳಿಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900055119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900055119. ನಮಸ್ಕಾರ, ಶುಭರಾತ್ರಿ.